ಸಮಸ್ತ ಜನಧ್ವನಿ ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಪ್ರಿಯ ಕೇಳುಗರೇ, ಈ ದಿನ 2026 ಇಸವಿಯ ಜುಲೈ ತಿಂಗಳ 4 ತಾರೀಕಿನ ಶನಿವಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದು ನಮ್ಮ ಜನಧ್ವನಿಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರಗೊಳ್ಳಲಿವೆ ಎಂಬುದರ ಬಗ್ಗೆ ತಿಳಿದು ಬರೋಣ. ಇಂದು ಬೆಳಿಗ್ಗೆ 6:54 ಕರುನಾಳು ಬಾಬಳಿಕೆ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ, 7:25 ಜ್ಞಾನಸುಧ, 7:35 ಆಕಾಶವಾಣಿ ವಾರ್ತೆಗಳು, 7:45 ಜನಧ್ವನಿ ಪರಿಣಾಮ, 8:15 ಶುಭಾಶಯ ಕಾರ್ಯಕ್ರಮ, 8:21 ಆಸ್ಪತ್ರೆಯ ವೈದ್ಯರ ಪ್ರಕಟಣೆ, 8:23 ಬೆಳೆ ಬೆಲೆ, 8:25 ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ, 8:35 ಗೀತಸುನಾದ, 8:45 ಮಹಿಳೆ ಕಾರ್ಯಕ್ರಮ. ಒಂಬತ್ತು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ, 10:20 ಗಾನಗಂಧರ್ವ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡುವಸೆ, 11:40 ಈ ದಿನದ ವಿಶೇಷ ಕಾರ್ಯಕ್ರಮ, 11:55 ಪತ್ರಿಕಾ ಮಾಹಿತಿ. ಪ್ರಿಯ ಕೇಳುಗರೇ, ಈ ಎಲ್ಲಾ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಜನಧ್ವನಿಯಾದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ಇದೊಂದು ತಮಾಷೆ ಪ್ರಸಂಗ ಅಂತ ಸೃಷ್ಟಿ ಮಾಡಿದ್ರು. ಒಂದು ದಿವಸ ಒಂದು ಮರಿ ದೆವ್ವ ಏದುಸಿರು ಬಿಡ್ತಾ ಓಡಿ ಓಡಿ ಬಂತಂತ. ಮರದ ಕೆಳಗೆ ಹಾಯಾಗಿ ಮಲಗಿ ನಿದ್ರೆ ಮಾಡ್ತಿತ್ತಲ್ಲ ಹಿರಿ ದೆವ್ವ, ಅದನ್ನು ಅಲಗಾಡಿಸಿ ಅಲಗಾಡಿಸಿ ಎಬ್ಬಿಸ್ತಂತೆ. ಮೈ ಕೊಡಿಕೊಂಡು ಆಕಳಿಸಿ ಆ ದೆವ್ವ ಎದ್ದು ಕೂತ್ಕೊಂತು. ಯಾಕೋ ಯಾಕೆ ಇಷ್ಟು ಓಡಿ ಬರ್ತಿ, ಏನಾಯ್ತು, ಏನು ತೊಂದರೆ ಆಯಿತು ಅಂತ ಕೇಳ್ತು. ಮರಿ ದೆವ್ವ ಹೇಳ್ತು, ನೀವೆಲ್ಲ ಹಿರಿಯರು ಹೀಗೆ ಆರಾಮಾಗಿ ಮಲಗಿದ್ರ ಗತಿ ಏನು, ಏನಾಗ್ತಿದೆ ಅನ್ನೋ ಕಲ್ಪನೆ ಇದೆಯಾ ನಿಮಗೆ? ಇಡೀ ನಮ್ಮ ದೆವ್ವಗಳ ವಂಶ ಕುಲ ನಾಶ ಆಗೋ ಪರಿಸ್ಥಿತಿ ಬಂದಿದೆ ಇವತ್ತು ಅಂತ ಪಾಪ ಗಾಬರಿಯಿಂದ ಮುಖ ಕೆಂಪು ಮಾಡಿಕೊಂಡು. ಹೌದಾ, ಅಂಥದ್ದೇನಾಯ್ತು ಪುಟ್ಟ ಈಗ ಅಂತ ಹಿರಿ ದೆವ್ವ ಕೇಳ್ತು. ಆಗ ಪುಟ್ಟ ದೇವ ಮರಿ ದೇವ ಹೇಳ್ತು, ನೀವು ಕೇಳಿಲ್ವೇ, ಈ ಊರಿನ ಮಹಾತ್ಮರೊಬ್ಬರಿಗೆ ಸತ್ಯ ದರ್ಶನ ಆಗಿಬಿಟ್ಟಿದೆ ಅಂತೆ, ಭಗವಂತನ ದರ್ಶನ ಆಗಿದೆ ಅಂತ. ಅವರಿಗೆ ಅವರು ಸತ್ಯ ಅಂದ್ರೇನು, ಬದುಕೋದು ಹೇಗೆ ಅಂತ ಜನರಿಗೆಲ್ಲ ತಿಳುಕೊಡ್ತಾ ಇದ್ದಾರಂತೆ. ನಾವೇನಾದರೂ ತಕ್ಷಣ ಮಾಡಲೇಬೇಕು. ಅವ್ರು ಎಲ್ಲರೂ ಸತ್ಯ ದರ್ಶನ ಮಾಡಿಸ್ಬಿಟ್ರೆ ನಮ್ಮ ದೇವಗಳಿಗೇನು ಕೆಲಸ, ನಮಗೆ ಉಳಿಗಾಲವೇಲ್ದಂಗೆ ಆಗ್ಬಿಡುತ್ತೆ, ನಮ್ಮ ವೃತ್ತಿ ಕೂಡ ಅಪಾಯದಲ್ಲಿದೆ. ಈತ ಮನುಷ್ಯ ತತ್ವಜ್ಞಾನಿ ಅಂತ ಏನು ಬಂದಿದ್ದಾನೆ ಸತ್ಯ ದರ್ಶನ ಆದವನು, ನಮ್ಮ ಕಸುಬಿನ ಮೂಲ ಬೇರನ್ನ ಕತ್ತರಿಸಂಗೆ ಕಾಣಿಸ್ತಾ ಇದೆ ಅಂತ ಬಡಬಡ ಬಡಬಡ ನೋಡಿದ್ಬಿಟ್ಟು ಆತಂಕ ಹೇಳ್ಕೊಂಬಿಡ್ತು ಮರಿ ದೇವ. ಆ ಹಿರಿ ದೇವ ಹೇಳ್ತಂತೆ, ಛೇ ಹುಚ್ಚ, ನೀನೇನು ಎಳಸ್ ಹುಡುಗ, ಅದಕ್ಕೆ ಗಾಬರಿ ಆಗಿದ್ದಿ, ಚಿಂತೆ ಮಾಡಬೇಡ ನೀನು. ನನಗೂ ಗೊತ್ತು ಈ ವ್ಯಕ್ತಿಗೆ ಸತ್ಯ ದರ್ಶನ ಆಗಿದೆ ಅಂತ ವಿಷಯ ಗೊತ್ತಾಯ್ತು. ತಕ್ಷಣ ನಮ್ಮ ಜನರನ್ನ ಕೆಲಸಕ್ಕೆ ಬಿಟ್ಟಿದ್ದೇನೆ, ಅವರೆಲ್ಲ ಕೆಲಸ ಪ್ರಾರಂಭ ಮಾಡಿದ್ದಾರೆ. ಆ ಮಹಾತ್ಮ ಏನು ಮಾಡೋಂಗಿಲ್ಲ, ತಲೆ ಕೆಡಿಸ್ಕೋಬೇಡ. ಸ್ವಲ್ಪ ದಿನದಲ್ಲಿ ಜನ ಅವನನ್ನೇ ಹುಚ್ಚ ಅಂದ್ಬಿಡ್ತಾರೆ ನೋಡ್ತಿರು ನೀನು ಎಂತ ಅಭಿಮಾನದಿಂದ ಮರಿ ದೇವದ ಬೆನ್ನು ತಡೆದು ಹಿರಿದೇವ. ಮರಿದೇವ ಕೇಳ್ತು, ನಮ್ಮ ಜನ ಕೆಲಸ ಮಾಡ್ತಿದ್ದಾರೆಯೇ, ನನಗೆ ಯಾರೂ ಕಾಣಿಸ್ಲಿಲ್ಲ. ಮಹಾತ್ಮ ನಿಜವಾಗಿ ಬರೀ ಪಂಡಿತರು ಬುದ್ಧಿಜೀವಿಗಳೇ ಮಾತಾಡ್ತಾ ಇದ್ದಾರೆ, ನಮ್ಮವ್ರು ಯಾರೂ ಇಲ್ಲ ಅಂತ ಮರಿದೇವ. ಆ ಹಿರಿದೇವ ಗಹಗಹಿಸಿ ನಕ್ತಂತೆ, ಅಯ್ಯೋ ದಡ್ಡ, ಅವರೇಪ ನಮ್ಮ ಜನ ಅಂತ. ಹಾಗೆ ಈ ಮಹಾತ್ಮ ಒಂದು ಮಾತಾಡಿದರೆ ಬುದ್ಧಿಜೀವಿಗಳು ಪರ ವಿರೋಧಗಳ ಭಾಷಣೆ ಸುರಿಮಳೆ ಮಾಡಿಬಿಡ್ತಾರೆ. ಎಷ್ಟು ಚರ್ಚೆ ಮಾಡಿಬಿಡ್ತಾರೆ ಅಂದರೆ ಆ ಗದ್ದಲದಲ್ಲಿ ಮಹಾತ್ಮ ಏನು ಹೇಳಿದ ಅನ್ನೋದು ಯಾರಿಗೂ ತಿಳಿದಿಲ್ಲ. ಹೀಗೆ ಹಿರಿದೇವ ತಿಳುವಳಿಕೆ ಕೊಡ್ತು. ಅಲ್ಲ, ಹುಬ್ಬು ಗಂಟಿಕ್ಕೆ ಮರಿಗೆ ದೇವ ಕೇಳ್ತು, ಈ ಬುದ್ಧಿಜೀವಿಗಳು ಯಾರು ಅಂತ ಕೇಳ್ತು. ದಡ್ಡ ದಡ್ಡ, ಅಷ್ಟು ಗೊತ್ತಿಲ್ವೇನೋ, ಸಸ್ಯ ತಿಂದು ಬದುಕೋರು ಸಸ್ಯಜೀವಿಗಳು, ಪ್ರಾಣಿಗಳನ್ನು ತಿಂದು ಬದುಕೋರು ಪ್ರಾಣಿ ಜೀವಿಗಳು, ಹಾಗೆ ಮತ್ತೊಬ್ಬರು ಬುದ್ಧಿಯನ್ನು ತಿಂದು ಬದುಕೋರು ಬುದ್ಧಿಜೀವಿಗಳು. ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಅವರು ಯಾವ ಸಂಸ್ಥೆಯನ್ನು ಕಟ್ಟೋಲ್ಲ, ಯಾವ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಲ್ಲ, ಅವ್ರದ್ದು ಏನಿದ್ರೂ ಟೀಕೆ ಟಿಪ್ಪಣಿ ಮಾಡಿಕೊಂಡು ಜನರನ್ನ ಅನುಮಾದ ಸುಳಿಯಲ್ಲಿ ಸಿಗಿಸ್ತಾರೆ, ತರ್ಕ ವಿತರ್ಕ ಪ್ರಚಾರ ಮಾಡಿ ಅದ್ಭುತವಾಗಿ ಪ್ರಚಾರ ಪಡಿತಾರೆ ಅವರಿಗೆ, ಅದೇ ಮುಖ್ಯ ಅವರಿಗೆ ಎಂತ ಹಿರಿದೇವ. ಅಲ್ಲ, ಆವಾಗ ಮರಿದೇವ ಕೇಳ್ತು, ಇವರೇನೋ ಬುದ್ಧಿಜೀವಿಗಳು ಪ್ರಯತ್ನ ಮಾಡ್ತಾರೆ, ಇವರಿಂದನೂ ಮಹಾತ್ಮನ ತಡೆಯೋಕೆ ಆಗದಿದ್ರೆ ಇನ್ನೇನು ಮಾಡೋದು, ಸಂದೇಹ ಬಂತು ಮರಿದೇವಕ್ಕೆ. ಆ ಹಿರಿದೇವ ಹೇಳ್ತು, ಚಿಂತೆ ಮಾಡಬೇಡ ಯಾ, ನಮಗೆ ಇದೆಲ್ಲ ಮೊದಲೇ ಸಲ ಅನುಭವ ಆಗಿದೆ, ಬೇಕಾದಷ್ಟು ಮಾಡಿದ್ದೀವಿ ಇಂಥದನ್ನು, ಚಿಂತಿಸಬೇಡ. ಈ ಬುದ್ಧಿಜೀವಿಗಳಿಂದ ಆಗದೆ ಹೋದರೆ ಪುರೋಹಿತರಿದ್ದಾರೆ, ಪಾದ್ರಿಗಳಿದ್ದಾರೆ, ಮುಲ್ಲಾಗಳಿದ್ದಾರೆ, ಅವರು ಇನ್ನೂ ಜನರಿಗೆ ಭ್ರಮೆ ಆಗುವ ಹಾಗೆ

ಮುಂದೆ ಹೊಸದಾಗಿ ಚಿಂತೆ ಮಾಡದ ಹಾಗೆ ನೋಡ್ಕೊಳ್ಳೋದೇ ಅವ್ರ ಕೆಲಸ. ಆದ್ರಿಂದ ನಮ್ಮ ಕೆಲಸ ಬಹಳ ಕಡಿಮೆ ಆಗಿದೆ ಅಂತ ಹಿರಿದೇವ ಅಂದಾಗ ಮರಿದೇವ ಸಂತೃಪ್ತಿಯ ನಗೆ ಬೀರಿತು ಅಂತ ಒಂದು ಕಥೆ. ಈ ಹಿರಿದೇವ ಮರಿದೇವಗಳ ಸಂಭಾಷಣೆ ಎಷ್ಟೋ ಬಾರಿ ಸತ್ಯ ಅನಿಸೋದಿಲ್ವೇ ಕೇಳಿದ್ರೆ? ಯಾವುದೋ ಒಂದು ಸತ್ಯದ ಮಾತು, ಚಿಂತನೆ ಮಾತು ಬಂದಾಗ ಅದ್ಭುತ ವಿಚಾರವಾದಿಗಳು ತಲೆ ಎಬ್ಬಿಸಿಬಿಟ್ಟು ಕೊನೆಗೆ ಮೂಲ ಏನು ಅಂತ ಮರೆತು ಹೋಗ್ಬಿಡುತ್ತೆ. ಆ ನಂತರ ನಮ್ಮ ಧರ್ಮ ಅಂತ ಏನು ಹಾಕ್ಕೊಂಡಿದ್ದೀವಿ ನಾವು, ಧರ್ಮ ಅಲ್ಲ ಅದು. ನಾವು ಮಠಮಾನ್ಯಗಳನ್ನು ಕಟ್ಕೊಂಡಿದ್ದೇವೆ, ಸಣ್ಣ ಸಣ್ಣ ಕಟ್ಕೊಂಡಿದ್ದೇವೆ, ಅವರೆಲ್ಲ ಸೇರಿ ಮೂಲ ಸತ್ಯ ನಮಗೆ ದೊರಕದ ಹಾಗೆ ಆಗ್ಬಿಡುತ್ತೆ ಅನ್ನೋದು ಆ ಕಥೆ ಬರೆದಂಥವರ ಆಶಯ.

ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಫೌಂಡೇಶನ್ನಿಂದ ವಿಜಯಪುರ ಜಿಲ್ಲೆ ಕೋಟ್ಯಾಳ ಗ್ರಾಮದ ಸರ್ಕಾರಿ ಶಾಲೆ ನವೀಕರಣ. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಾಗಿ ಕಳೆದ 6 ವರ್ಷಗಳಲ್ಲಿ 24,000 ಕೋಟಿ ರೂಪಾಯಿ ವೆಚ್ಚ. ಶಾಂತಿಯುತ ವಿಶ್ವಕ್ಕಾಗಿ ಸಹಕಾರಿ ಸಂಸ್ಥೆಗಳು ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಸಹಕಾರಿ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಧಾರವಾಡ, ಹಾವೇರಿ ಹಾಗೂ ಬೆಳಗಾವಿ ಜಿಲ್ಲೆಗಳಲ್ಲಿ ಪ್ರಕೃತಿ ವಿಕೋಪ ನಿರ್ವಹಣಾ ಪ್ರಗತಿ ಪರಿಶೀಲನೆ ನಡೆಸಲಾಗಿದ್ದು ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಧಾರವಾಡ ಹಾಗೂ ಹಾವೇರಿ ಜಿಲ್ಲೆಗಳ ಬರ ಮತ್ತು ನೆರೆ ನಿರ್ವಹಣೆ ತಾತ್ಕಾಲಿಕ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಪ್ರಕೃತಿ ವಿಕೋಪ ನಿರ್ವಹಣೆ ಕಾರ್ಯ ಪರಿಶೀಲಿಸಿ ಮಾತನಾಡಿದರು. ಮುಂಗಾರು ಮಳೆ ಕೊರತೆಯಿಂದ ರಾಜ್ಯದ ಪ್ರಮುಖ ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಮಟ್ಟ ಕುಸಿದಿದೆ. ಹಿತಮಿತವಾಗಿ ನೀರನ್ನು ಬಳಸಬೇಕಿದೆ. ಮುಂಬರುವ 2 ತಿಂಗಳಿಗೆ ಸಾಕಾಗುವಷ್ಟು ಡೆಡ್ ಸ್ಟೋರೇಜ್ ಇದೆ ಎಂದರು. ರಾಜ್ಯದ ಬರ ಪರಿಸ್ಥಿತಿ ನಿರ್ವಹಣೆ ಹಾಗೂ ಬೆಳೆಹಾನಿ ಪರಿಹಾರಕ್ಕಾಗಿ 10,000 ಕೋಟಿ ರೂಪಾಯಿ ಮೀಸಲಿಡುವಂತೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ವಿಶೇಷ ಕಾರ್ಯಪಡೆ ರಚನೆ, ಜಾನುವಾರು ರಕ್ಷಣೆಗೆ ಗೋಶಾಲೆ ಸ್ಥಾಪಿಸಬೇಕು ಎಂದರು. ಮಳೆಯ ಅಭಾವದ ಕುರಿತು ಚರ್ಚಿಸಲು ವಿಧಾನಮಂಡಲ ಅಧಿವೇಶನ ಕರೆಯುವಂತೆ ಅವರು ಒತ್ತಾಯಿಸಿದರು. ಕೃಷಿ ವಿದ್ಯುತ್ ಸಹಾಯಧನ 22,000 ಕೋಟಿ ರೂಪಾಯಿ ವರ್ಷವೊಂದಕ್ಕೆ ರಾಜ್ಯ ಸರ್ಕಾರ ನೀಡುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಅವರು ಇಂಧನ ಇಲಾಖೆ ಅಧಿಕಾರಿಗಳ ಸಭೆ ನಡೆಸಿದರು. ಫೀಡರ್ ಸೋಲಾರೈಸೇಷನ್, ಇಂಧನ ದಕ್ಷ ಪಂಪ್ಸೆಟ್ಗಳ ಬಳಕೆ ಹಾಗೂ ವಿದ್ಯುತ್ ಬೇಡಿಕೆ ನಿರ್ವಹಣೆ ಕಾರ್ಯಕ್ರಮಗಳನ್ನು ವೇಗಗೊಳಿಸಬೇಕು ಎಂದು ಅಧಿಕಾರಿಗಳಿಗೆ ಅವರು ಸೂಚಿಸಿದರು. 2035ಕ್ಕೆ ಗರಿಷ್ಠ ವಿದ್ಯುತ್ ಬೇಡಿಕೆ 38 ಗಿಗಾವ್ಯಾಟ್ ತಲುಪುವ ನಿರೀಕ್ಷೆ ಇದೆ. ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಯೋಜನೆ ಹಾಗೂ ಹಣಕಾಸು ನಕ್ಷೆ ರೂಪಿಸುವಂತೆ ಆದೇಶಿಸಿದರು. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಕಳೆದ 6 ವರ್ಷಗಳಲ್ಲಿ 24,000 ಕೋಟಿ ರೂಪಾಯಿ ಅಭಿವೃದ್ಧಿಗಾಗಿ ಬಳಸಿಕೊಂಡಿದೆ ಎಂದು ಮಂಡಳಿ ಕಾರ್ಯದರ್ಶಿ ನಲಿನ್ ಅತುಲ್ ತಿಳಿಸಿದ್ದಾರೆ. ಕಲಬುರಗಿಯ ನಾಗನಹಳ್ಳಿಯಲ್ಲಿ ಅಭಿಯಂತರಿಗಾಗಿ 2 ದಿನಗಳ ತಾಂತ್ರಿಕ ತರಬೇತಿ ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಮಾತನಾಡಿದರು.

0: ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕೈಗಾರಿಕಾ ನೀತಿ ಅನುಮೋದಿತವಾಗಿದೆ. ಕಳೆದ 3 ವರ್ಷಗಳಲ್ಲಿ ಕಲ್ಯಾಣ ಕರ್ನಾಟಕದ ಮೂಲಸೌಕರ್ಯ ಅಭಿವೃದ್ಧಿಗೆ 5,000 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಎಂದರು. ರಾಜ್ಯದ ನಗರ ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಗಳ ಚುನಾವಣೆಯನ್ನು ಆಗಸ್ಟ್ ತಿಂಗಳ ಒಳಗೆ ನಡೆಸುವಂತೆ ಸರ್ವೋಚ್ಚ ನ್ಯಾಯಾಲಯ ಆದೇಶಿಸಿದೆ. ಸರ್ಕಾರ ಆದೇಶವನ್ನು ಪಾಲಿಸಲಿದೆ ಎಂದು ನಗರಾಭಿವೃದ್ಧಿ ಖಾತೆ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ದಾವಣಗೆರೆಯಲ್ಲಿ ತಿಳಿಸಿದ್ದಾರೆ. ವಿಜಯಪುರ ಜಿಲ್ಲೆ ತಿಕೋಟಾ ತಾಲೂಕು ಕೋಟ್ಯಾಳ ಗ್ರಾಮದ ಸರ್ಕಾರಿ ಶಾಲೆಯ ನೂತನ ಕಟ್ಟಡವನ್ನು ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಫೌಂಡೇಶನ್ನಿನ ಸಾಮಾಜಿಕ ಹೊಣೆಗಾರಿಕೆ ನಿಧಿಯಡಿ 3,25,00,000 ರೂಪಾಯಿ ವೆಚ್ಚದಲ್ಲಿ ಆಧುನೀಕರಿಸಲಾಗಿದೆ ಎಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ನಾವೀನ್ಯತೆ ಹಾಗೂ ಚಟುವಟಿಕೆ ಆಧಾರಿತ ಕಲಿಕೆ ಪ್ರೋತ್ಸಾಹಿಸುವ ಸ್ಟೇಮ್ ಲ್ಯಾಬ್ ನಲಿಕಲಿ ಕೊಠಡಿಗಳನ್ನು ವಿಶೇಷವಾಗಿ ರೂಪಿಸಲಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದ್ದಾರೆ. 10ನೇ ಮೈಸೂರು ಸಾಹಿತ್ಯ ಸಂಭ್ರಮ ಇಂದಿನಿಂದ 2 ದಿನಗಳ ಕಾಲ ನಡೆಯಲಿದೆ. ಮೈಸೂರು ಲಿಟರರಿ ಫೋರಂ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಮೈಸೂರು ಬುಕ್ ಕ್ಲಬ್ಸ್ ಚಾರಿಟೇಬಲ್ ಟ್ರಸ್ಟ್ ಮೈಸೂರು ಸಾಹಿತ್ಯ ಸಂಭ್ರಮವನ್ನು ಆಯೋಜಿಸಿದ್ದು ಇಂದು ಬೆಳಗ್ಗೆ 10 ಗಂಟೆಗೆ ರಾಜಮಾತೆ ಪ್ರಮೋದಾದೇವಿ ಒಡೆಯರ್ ಉದ್ಘಾಟಿಸಲಿದ್ದಾರೆ. ಮೈಸೂರು ಸಾಹಿತ್ಯ ಸಂಭ್ರಮದ ನಿರ್ದೇಶಕಿ ಶುಭಾ ಸಂಜಯ್ ಅರಸ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ನಾವು ಮೈಸೂರಿನಲ್ಲಿ ಇಂದು ಶನಿವಾರ ಮತ್ತು ನಾಳೆ ಭಾನುವಾರ ಮೈಸೂರು ಸಾಹಿತ್ಯ ಸಂಭ್ರಮ ಮೈಸೂರು ಲಿಟ್ರೇಚರ್ ಫೆಸ್ಟಿವಲ್ ನ ನಡೆಸ್ತಾ ಇದ್ದೀವಿ. ಭಾನುವಾರ ಸಾಯಂಕಾಲ 6:30 ತನಕ ಸತತವಾಗಿ ನಡೆಯೋ ಈ ಕಾರ್ಯಕ್ರಮಗಳಲ್ಲಿ ಹಲವಾರು ಗೋಷ್ಠಿಗಳು ಪ್ಯಾನೆಲ್ ಡಿಸ್ಕಷನ್ಗಳು ನಡೀತಾ ಇರುತ್ತೆ. ದಶಕದ ಸಂಭ್ರಮಕ್ಕೆ ಬರಹದ ಬಾಗಿನ ಅಂತ ನಮ್ಮದೇ ಆದ ಒಂದು ವೈವಿಧ್ಯಮಯವಾದ ಪುಸ್ತಕದ ಬಿಡುಗಡೆ ಜೊತೆಗೆ ಹಲವಾರು ಪುಸ್ತಕಗಳ ಬಿಡುಗಡೆಯನ್ನ ಸಂಸದರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ನಡೆಸಿಕೊಡ್ತಾರೆ. ಜೊತೆಗೆ ಸಂಸದರಾದ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ನಮ್ಮ ಜೊತೆ ಇರ್ತಾರೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಶಾಂತಿಯುತ ವಿಶ್ವಕ್ಕಾಗಿ ಸಹಕಾರಿ ಸಂಸ್ಥೆಗಳು ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಸಹಕಾರಿ ದಿನಾಚರಣೆ. ಸುಸ್ಥಿರ ಅಭಿವೃದ್ಧಿಗೆ ಸಹಕಾರಿ ಕ್ಷೇತ್ರದ ಕೊಡುಗೆ ಸ್ಮರಿಸುವ ಹಾಗೂ ಸಹಕಾರಿ ಚಳವಳಿ ಬಲಪಡಿಸಲು ವಿಶ್ವಸಂಸ್ಥೆ ಈ ದಿನಾಚರಣೆ ಘೋಷಿಸಿದೆ. ಸಹಕಾರ ಸಂಘಗಳ ನಿವೃತ್ತ ಅಪರ ನಿಬಂಧಕಿ ಡಾಕ್ಟರ್ ಹನುಮಾಕ್ಷಿ ಗೋಗಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
5: ಜುಲೈ 1ನೇ ಶನಿವಾರ ವಿಶ್ವಾದ್ಯಂತ ಸಹಕಾರ ಕ್ಷೇತ್ರದ ಸಾಧನೆಗಳನ್ನು ಸ್ಮರಿಸಲಾಗುತ್ತದೆ. ಈ ವರ್ಷ ಕೋಆಪರೇಟಿವ್ಸ್ ಫಾರ್ ಎ ಪೀಸ್ಫುಲ್ ವರ್ಲ್ಡ್ ಎಂಬ ಘೋಷವಾಕ್ಯದಡಿ ಸಹಕಾರ ಕ್ಷೇತ್ರ ಸಾಮಾಜಿಕ ಸಾಮರಸ್ಯ, ಆರ್ಥಿಕ ಸಹಭಾಗಿತ್ವ ಮತ್ತು ಪ್ರಜಾಸತ್ತಾತ್ಮಕ ಮೌಲ್ಯಗಳ ಅನುಸರಣೆಯ ಸೇತುವೆಯಾಗಿ ಪ್ರಸಕ್ತ ಇಸ್ರಾಯೇಲ್ ಅಮೆರಿಕ ಇರಾಕ್ ಯುದ್ಧದಿಂದಾಗಿ ಉದ್ಭವಿಸಿದ ಸಾಮಾಜಿಕ ವಿಪ್ಲವ ಮತ್ತು ಆರ್ಥಿಕ ಹಿನ್ನಡೆಯನ್ನು ಸಮತೂಗಿಸುವ ಆಶಾಕಿರಣವಾಗಲಿ. ಈ ಹಿಂದೆಯೂ ಜಾಗತಿಕ ಆರ್ಥಿಕ ಹಿನ್ನಡೆಯ ಸಂದರ್ಭದಲ್ಲಿ ಸಹಕಾರ ಸಂಘಗಳು ತಮ್ಮ ಆರ್ಥಿಕ ಸಬಲತೆ ಮತ್ತು ಸದೃಢತೆಯನ್ನು ಕಾಯ್ದುಕೊಂಡು ಸದಸ್ಯರ ಸರ್ವಾಂಗೀಣ ಅಭಿವೃದ್ಧಿಗೆ ಕೊಡುಗೆ ನೀಡಿದ್ದನ್ನ ಸ್ಮರಿಸಲೇಬೇಕು. ದೀನರು, ದುರ್ಬಲರು ಮತ್ತು ಮಹಿಳೆಯರ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಅದು ಯಶಸ್ಸನ್ನ ಕಾಣಲೇಬೇಕಿದೆ.
0: ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಸರಾಸರಿ 25 ಹೊಸ HIV ಸೋಂಕಿತರು ಪ್ರತಿ ತಿಂಗಳು ಪತ್ತೆಯಾಗುತ್ತಿದ್ದಾರೆ. ವಿಶೇಷ ಜನಜಾಗೃತಿ ಜಾಥಾ ಹಾಗೂ ಅರಿವು ಕಾರ್ಯಕ್ರಮ ಆಯೋಜಿಸಲಾಗುತ್ತಿದೆ ಎಂದು ಜಿಲ್ಲಾ ಏಡ್ಸ್ ನಿಯಂತ್ರಣಾಧಿಕಾರಿ ಡಾಕ್ಟರ್ ಸಿಒ ಸುಧಾ ತಿಳಿಸಿದ್ದಾರೆ. ಕ್ಷಯರೋಗ ನಿಯಂತ್ರಣ ಕೇಂದ್ರದಲ್ಲಿ HIV ಹಾಗೂ ಏಡ್ಸ್ ನಿಯಂತ್ರಣ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಈ ಮಾಹಿತಿ ನೀಡಿದರು. ಕೆಎಸ್ಆಪ್ಸ್ ಉಪನಿರ್ದೇಶಕಿ ಡಾಕ್ಟರ್ ಗೀತಾ ಮಕ್ಕಣ್ಣವರ್ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, 2030 ವೇಳೆಗೆ HIV ಮುಕ್ತ ಸಮಾಜ ನಿರ್ಮಾಣಕ್ಕೆ ಜನಸಹಕಾರ ಅಗತ್ಯ ಎಂದರು. ಇಂದು ಸ್ವಾಮಿ ವಿವೇಕಾನಂದರ ಪುಣ್ಯತಿಥಿ. ಜುಲೈ 4, 1902 ಪಶ್ಚಿಮ

0: ಬಂಗಾಳದ ಬೇಲೂರು ಮಠದಲ್ಲಿ ಅವರು ತಮ್ಮ 39ನೇ ವಯಸ್ಸಿನಲ್ಲಿ ನಿಧನರಾದರು. 1893 ಚಿಕಾಗೋದಲ್ಲಿ ನಡೆದ ಧರ್ಮ ಸಂಸತ್ತಿನಲ್ಲಿ ಅವರು ಮಾಡಿದ ಐತಿಹಾಸಿಕ ಭಾಷಣ ಆಧ್ಯಾತ್ಮ, ಯುವಜನ ಸಬಲೀಕರಣ ಹಾಗೂ ರಾಷ್ಟ್ರೀಯ ಮೌಲ್ಯಗಳ ಮೂಲಕ ಅವರ ವ್ಯಕ್ತಿತ್ವವನ್ನು ಸ್ಮರಣೀಯವಾಗಿಸಿದೆ. ಭಾರತದ ಹೆಮ್ಮೆಯ ತ್ರಿವರ್ಣ ಧ್ವಜ ವಿನ್ಯಾಸಕ ಹಾಗೂ ಸ್ವಾತಂತ್ರ್ಯ ಸೇನಾನಿ ಪಿಂಗಳಿ ವೆಂಕಯ್ಯ ಅವರ ಪುಣ್ಯತಿಥಿ ಇಂದು. 1963 ಜುಲೈ 4 ಅವರು ನಿಧನರಾದರು. ಅವರ ಕೊಡುಗೆಗಳನ್ನು ಸ್ಮರಿಸಿ ಶ್ರದ್ಧಾಸುಮನ ಅರ್ಪಿಸಲಾಗುತ್ತಿದೆ. ಧಾರವಾಡ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಯೋಜನೆಯ ತರಬೇತಿ ಕಾರ್ಯಾಗಾರಕ್ಕೆ ಜಿಲ್ಲಾ ಪಂಚಾಯಿತಿ ಸಿಇಒ ಭುವನೇಶ್ ಪಾಟೀಲ್ ಚಾಲನೆ ನೀಡಿದರು. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಕಳೆದ 2002 7 ಬಾರಿ ನಡೆದಿದೆ. 5 ವರ್ಷಗಳಿಗೊಮ್ಮೆ ನಡೆಯಬೇಕಾದ ಎಸ್ಐಆರ್ ಪ್ರಕ್ರಿಯೆ ಈಗ ದೇಶಾದ್ಯಂತ ಆಯೋಜನೆಯಾಗಿದೆ ಎಂದು ಗದಗ್ ಹಾವೇರಿ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಕಾನೂನುಬದ್ಧ ಹಾಗೂ ಸಂವಿಧಾನಬದ್ಧ ಪ್ರಕ್ರಿಯೆಯಾಗಿದ್ದು ಜನ ಸಹಕರಿಸುವಂತೆ ಕೋರಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಹಾವೇರಿ ಜಿಲ್ಲೆಯ 8 ತಾಲೂಕುಗಳಲ್ಲಿ 7ನೇ ತಾರೀಖಿನಿಂದ 6 ಶಾಸಕರು ಜೊತೆಗೂಡಿ ವೈಯಕ್ತಿಕ ಖರ್ಚಿನಲ್ಲಿ ಮೋಡ ಬಿತ್ತನೆ ಕೈಗೊಳ್ಳಲಿದ್ದಾರೆ ಎಂದು ರಾಣಿಬೆನ್ನೂರು ಶಾಸಕ ಪ್ರಕಾಶ್ ಗೋಳಿವಾಡ ತಿಳಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಜನಜಾಗೃತಿ ಸೈಕಲ್ ಜಾಥಾಕ್ಕೆ ಬಾಗಲಕೋಟೆಯಲ್ಲಿ ರಾಜ್ಯ ಸ್ವೀಪ್ ನೋಡಲ್ ಅಧಿಕಾರಿ ಪಿಎಸ್ ವಸ್ತ್ರದ್ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧಾರವಾಡ, ಹಾವೇರಿ ಹಾಗೂ ಬೆಳಗಾವಿ ಜಿಲ್ಲೆಗಳ ಪ್ರಕೃತಿ ವಿಕೋಪ ನಿರ್ವಹಣೆ ವರದಿ ಶೀಘ್ರ ಸಲ್ಲಿಕೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಫೌಂಡೇಶನ್ನಿಂದ ವಿಜಯಪುರ ಜಿಲ್ಲೆ ಕೋಟ್ಯಾಳ ಗ್ರಾಮದ ಸರ್ಕಾರಿ ಶಾಲೆ ನವೀಕರಣ. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಾಗಿ ಕಳೆದ 6 ವರ್ಷಗಳಲ್ಲಿ 24,000 ಕೋಟಿ ರೂಪಾಯಿ ವೆಚ್ಚ. ಶಾಂತಿಯುತ ವಿಶ್ವಕ್ಕಾಗಿ ಸಹಕಾರಿ ಸಂಸ್ಥೆಗಳು ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಸಹಕಾರಿ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಬೆಳಗ್ಗೆ 7:35.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 65 ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಹಾಗೂ ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಡುವ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ. ತನ್ನ ಹೊಳ ಹೊಳಪುಗಳ
5: ತನ್ನ ಹೊಳ ಹೊಳಪುಗಳ
4: ನೆನೆ ನೆನೆದು ಮೈ ಮರೆತ
5: ನೆನೆ ನೆನೆದು ಮೈ ಮರೆತ
4: ರನ್ನವೋ ಬ್ರಹ್ಮ
5: ರನ್ನವೋ ಬ್ರಹ್ಮ
4: ಮೋಡವನು ನಿಜ ಪಿಂಚ
5: ನೋಡವನು ನಿಜ ಪಿಂಚ
4: ವರ್ಣದೆನಿಕೆಯಲ್ಲಿ
5: ವರ್ಣದೆನಿಕೆಯಲ್ಲಿ
4: ತನ್ನನೇ ಮರೆತ ನವಿಲವೊಲು
5: ತನ್ನನೇ ಮರೆತ ನವಿಲವೊಲು
4: ತನ್ಮಯನು ಸೃಷ್ಟಿಯಲ್ಲಿ ಮಂಕುತಿಮ್ಮ
5: ತನ್ಮಯನು ಸೃಷ್ಟಿಯಲ್ಲಿ ಮಂಕುತಿಮ್ಮ.
4: ಹಿಂದಿನ ಮುಕ್ತಕದಲ್ಲಿ ಸೃಷ್ಟಿಯ ವಿಚಾರವನ್ನು ನಾವು ನೋಡಿದ್ವಿ. ಆ ಸೃಷ್ಟಿಯ ಮಾಯೆಯಲ್ಲಿ ಅಡಕವಾಗಿರುವಂತಹ ಸರಸ ವಿರಸದಲ್ಲಿ ಪರಬ್ರಹ್ಮ ವಿಹರಿಸ್ತಾ ಇದ್ದಾನೆ ಅನ್ನೋದನ್ನ ಹೇಳಿದ ಡಿವಿಜಿ ಅವರು ಕಡೆಯಲ್ಲಿ ಒಂದು ಪದವನ್ನು ಉಪಯೋಗಿಸಿದ್ದಾರೆ, ನಿರ್ಲಿಪ್ತ. ನಿರ್ಲಿಪ್ತ ಅಂದ್ರೆ ಯಾವುದಕ್ಕೂ ಸೋಂಕು ಯಾವುದು ಸೋಂಕೋದಿಲ್ಲ, ಯಾವುದು ಸೋಂಕು ಅವನಿಗೆ ಆಗೋದಿಲ್ಲ

0: ಸಂಪೂರ್ಣವಾಗಿ ತಟಸ್ಥನಾಗಿದ್ದಾನೆ ಅಂತ. ಆ ತಾಟಸ್ಥ್ಯದ ವಿಚಾರವನ್ನು ಮುಂದಿನ ಒಂದು ನಾಲ್ಕೈದು ಮುಕ್ತಕಗಳಲ್ಲಿ ಬಹಳ ಹಂತ ಹಂತವಾಗಿ ಬಹಳ ಸುಂದರವಾಗಿ ಉದಾಹರಣೆಗಳನ್ನು ಕೊಟ್ಟು ವರ್ಣಿಸ್ತಾರೆ. ಮೊದಲನೆಯ ಒಂದು ಉದಾಹರಣೆ ಡಿ ವಿ ಜಿಯವರು ಕೊಡುವಂಥದ್ದು, ಸ್ವಂತ ಸ್ವರೂಪದಲ್ಲಿ ತಮ್ಮೊಳಗೇ ಇರೋಂಥ ಒಂದು ಶಕ್ತಿಯನ್ನು ಕುರಿತು ತಾವೇ ಆಲೋಚನೆ ಮಾಡ್ತಾ ಇರುವಾಗ, ಸಂಪೂರ್ಣವಾಗಿ ತಮ್ಮಲ್ಲಿ ತಾವು ಮುಳುಗಿ ಹೋದಾಗ ಹೊರಗಿನ ಪ್ರಪಂಚದಲ್ಲಿ ಯಾವ ಒಂದು ಏರುಪೇರುಗಳಾದರೂ ಅದರ ಕಡೆ ನಮಗೆ ಗಮನ ಹೋಗಲ್ಲ. ಸೊ ಹಾಗೆ ತಮ್ಮ ಸ್ವಸೌಂದರ್ಯ ಸ್ವಶಕ್ತಿಯನ್ನು ನೋಡ್ತಾ ಇರೋದು ಹೇಗೆ, ಯಾವ ರೀತಿಯಲ್ಲಿ ಅದನ್ನು ನೋಡಬಹುದು, ಅದಕ್ಕೇನು ಒಂದು ಉದಾಹರಣೆ ಅಂತಂದರೆ, ನವಿಲು, ಒಂದು ನವಿಲು ಅದಕ್ಕೆ ಸುಂದರವಾದಂಥ ನವಿಲು ಗರಿ ಇರುತ್ತೆ ಅಂತ ನಮಗೆ ಗೊತ್ತು ಅಲ್ವಾ, ನೀಚ ಪಿಂಚ. ಅದರಲ್ಲಿ ಅನೇಕ ಬಣ್ಣಗಳಿವೆ. ಆ ಬಣ್ಣಗಳ ಹೊಳಪು ಯಾವ ರೀತಿ ಅಂತಂದರೆ, ಸೂರ್ಯನ ಕಿರಣ ಒಂದು ದಿಕ್ಕಿನಿಂದ ಬಂದರೆ ಒಂದು ಬಣ್ಣ ಕಾಣುತ್ತೆ, ಅದು ಸ್ವಲ್ಪ ಆಚೆ ಈಚೆ ಆದರೆ ಆ ಬಣ್ಣವೇ ಬದಲಾಗುತ್ತೆ. ಈಗ ಹಸಿರಾಗಿ ಕಾಣ್ತಾ ಇರುವಂಥದ್ದು ಒಂದು ಡಿಗ್ರಿ, ಒಂದು ಎರಡು ಡಿಗ್ರಿ ಆಚೆ ಈಚೆ ಸೂರ್ಯನ ಕಿರಣ ವ್ಯತ್ಯಾಸ ಆಯಿತು ಅಂತಂದರೆ ಇನ್ಸಿಡೆಂಟ್ ರೇ ಅಂತೀವಿ. ಆ ಇನ್ಸಿಡೆಂಟ್ ರೇ, ಸೂರ್ಯ ಕಿರಣ ಅದ್ರ ಮೇಲೆ ಬೀಳೋವಂಥ ಆ್ಯಂಗಲ್ ಒಂದೆರಡು ಮೂರು ಡಿಗ್ರಿ ಆಚೆ ಈಚೆ ಆದರೆ ಹಸಿರು ಹೋಗಿ ನೀಲಿ ಕಾಣಿಸುತ್ತೆ. ಅದು ಹೇಗೆ, ಅದು ಯಾವ ರೀತಿಯಲ್ಲಿ ಅದು ಕಾಣಿಸುತ್ತೆ, ಅದು ಅದರಲ್ಲಿ ವೈಜ್ಞಾನಿಕವಾಗಿ ಫಿಸಿಕ್ಸು ಹೆಂಗೆ ಅಂತ ಕೂಡ ವರ್ಣನೆ ಮಾಡುತ್ತೆ. ಆದರೆ ಹೊರಗಿನಿಂದ ನೋಡೋರಿಗೆ ಅಬ್ಬ ಇದೆಂಥ ಸೌಂದರ್ಯನಪ್ಪ ಅಂತ ಅನಿಸುತ್ತೆ. ಸಪೋಸ್ ನವಿಲು ಆ ನವಿಲ್ಗರಿಯನ್ನು ನೋಡ್ಕೊಳ್ತು ಅಂದ್ಕೊಳ್ಳೋಣ, ತನ್ನದೇ ನವಿಲ್ಗರಿ ಅದು ನೋಡ್ಕೊಳ್ತಾ ಇದೆ, ಅರೆ ಎಷ್ಟು ಚೆನ್ನಾಗಿದೆಯಲ್ಲ, ವರ್ಣದ ಎಣಿಕೆ ಇದು ಹೀಗಿದೆಯಾ, ಅದು ಹಾಗಿದೆಯಾ, ಎಷ್ಟು ಚೆನ್ನಾಗಿದೆ ಇದು, ಆ ಕಡೆಯಿಂದ ನೋಡಿದ್ರೆ ಹೀಗೆ ಕಾಣಿಸುತ್ತೆ, ಈ ಕಡೆಯಿಂದ ನೋಡಿದ್ರೆ ಹೀಗೆ ಹಾಗೆ ಕಾಣಿಸುತ್ತೆ. ಸೊ ಇದನ್ನು ನೋಡ್ತಾ ನೋಡ್ತಾ ನೋಡ್ತಾ ತನ್ನನ್ನೇ ತಾನು ಮರೆತ ನವಿಲವಲು ಪರಬ್ರಹ್ಮ ಅಂತ. ಸೊ ಈ ಇಡೀ ಸೃಷ್ಟಿಯನ್ನು ತಯಾರು ಮಾಡಿದ ನಂತರ, ಸೃಷ್ಟಿಯನ್ನು ಮಾಡಿದ ನಂತರ ತನ್ನ ಒಂದು ಭಾಗವನ್ನು ಭಗವಂತ ನೋಡ್ತಾನೆ ಅಂದ್ಕೊಳ್ಳೋಣ. ಈಗ ಭೂಮಿಯನ್ನು ನೋಡ್ದ ಅಂತ ಅಂದ್ಕೊಳ್ಳೋಣ. ಭೂಮಿಯಲ್ಲಿ ನೋಡಿದಾಗ ಭೂಮಿಯಲ್ಲಿ ನಾವೆಲ್ಲ ಇದ್ದೀವಿ, ನಾವೆಲ್ಲ ಇಷ್ಟು ಚೆನ್ನಾಗಿದ್ದೀವಿ ಅಂತ ಬ್ರಹ್ಮನಿಗೆ ಅನ್ನಿಸ್ಬೋದು, ಅರೆ ನೋಡು ಇಷ್ಟು ಚೆನ್ನಾಗಿದ್ದಾರೆ ಭೂಮಿಯಲ್ಲಿ ಅಂತ. ತನ್ನನ್ನು ತಾನೇ ನೋಡೋ ಅಂತ, ತನ್ನ ಒಂದು ಭಾಗವನ್ನು ತಾನೇ ನೋಡ್ತಾ ಅದರಲ್ಲಿ ತನ್ಮಯನಾಗಿದ್ದಾನೆ. ತನ್ಮಯ, ತತ್ ಮಯ ಅಂದರೆ ಅದೇ ತಾನಾಗಿ ಬಿಟ್ಟಿದ್ದಾನೆ. ಯಾವುದರಲ್ಲಿ, ಸೃಷ್ಟಿಯಲ್ಲಿ, ತನ್ನ ಸೃಷ್ಟಿಯೇ ಅದು. ಆದರೆ ತನ್ನ ಸೃಷ್ಟಿಯಲ್ಲಿ ತಾನೇ ಅಷ್ಟು ಸಂಪೂರ್ಣವಾಗಿ ಮಗ್ನನಾಗ್ಬಿಟ್ಟಿದ್ದಾನೆ. ಆ ಮಗ್ನತೆ ಅವನ ಮೈ ಮರೆತಂತೆ ಕಾಣಿಸುತ್ತೆ, ಮೈ ಮರೆತಂತೆ. ಸೊ ಇದು ಒಂದು ಹಂತದ ನಿರ್ಲಿಪ್ತತೆಯನ್ನು ತೋರಿಸುವಂಥ ತನ್ಮಯತೆ, ತನ್ನನ್ನು ತಾನೇ ನೋಡ್ತಾ, ತನ್ನ ಸೃಷ್ಟಿಯನ್ನು ತಾನೇ ನೋಡ್ತಾ ಮಾಡುವಂಥದ್ದು. ಸೊ ಇದು ನಾವು ನಿತ್ಯ ಜೀವನದಲ್ಲಿ ಎಷ್ಟೋ ಸರ್ತಿ ನಮಗೆ ಈ ಥರ ಅನಿಸುತ್ತೆ. ನಮ್ಮ ಕೆಲಸಗಳಲ್ಲಿ ನಾವು ಮುಳುಗಿ ಹೋಗಿದ್ದಾಗ, ನಮ್ಮ ಇದರಲ್ಲೇ ನಾವು ಸಂಪೂರ್ಣವಾಗಿ ನಮ್ಮನ್ನು ನಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಬಿಟ್ಟಾಗ ಈ ರೀತಿಯ ಒಂದು ಭಾವ ನಮಗೂ ಕೂಡ ಬರುತ್ತೆ, ಬೇರೆದು ಏನಾದರೂ ನಮಗೆ ಗೊತ್ತಾಗಲ್ಲ. ಸೊ ಅದು ಒಂದು ಹಂತದಲ್ಲಿ ಅಥವಾ ಒಂದು ರೀತಿಯಲ್ಲಿ ವರ್ಣಿಸಬಹುದಾದಂಥ ನಿರ್ಲಿಪ್ತತೆ, ನಿರ್ಲಿಪ್ತತೆ. ಇನ್ನು ಮುಂದೆ ಮುಂದಿನ ಮುಕ್ತಕವನ್ನು ನೋಡೋಣ. ಅದು ಒಂದು ಸಣ್ಣ ವ್ಯತ್ಯಾಸವನ್ನು ತಂದುಕೊಟ್ಟಿದ್ದಾರೆ, ಆದರೆ ಅಲ್ಲೂ ಕೂಡ ಇದೇ ರೀತಿಯ ನಿರ್ಲಿಪ್ತತೆಯನ್ನು ನಾವು ನೋಡ್ತೀವಿ, ಮರೆಯೋದನ್ನು ನೋಡ್ತೀವಿ. ಅದನ್ನು ನೋಡೋಣ ಈಗ. ತರುಣಿ ತನ್ನೊಡವೆಗಳ
1: ತಳೆಯುತ್ತ ತೆಗೆಯುತ್ತ
0: ಪರಿಕಿಸುತ್ತೆ ಮುಖರದಲ್ಲಿ ಸೊಗಸುಗಳ ಪರಿಯ
1: ಮರೆತೆಲ್ಲವನು
0: ವಿಲಸಿಪಂತೆ ತಾಂ
1: ವಿಶ್ವದಲ್ಲಿ
0: ಮೆರೆಯುವನು ಪರಬೊಮ್ಮ ಮಂಕುತಿಮ್ಮ.
1: ಈಗ
0: ಸಪೋಸಿಂಗ್ ನನಗೆ, ನಾನು ಅಷ್ಟು ಚೆನ್ನಾಗಿಲ್ಲ ಅನ್ಕೋತೀನಪ್ಪ, ನನಗಿಂತ ಸುಂದರವಾಗಿರುವಂಥ ಅದೆಷ್ಟೋ ಜನ ಇದ್ದಾರೆ, ನನಗಿಂತ ದಷ್ಟಪುಷ್ಟವಾಗಿ, ನನಗಿಂತ ಸುಂದರವಾದಂಥ ಮುಖ, ಸುಂದರವಾದಂಥ ಕಣ್ಣು, ಒಳ್ಳೆ ಬಣ್ಣ ಇವೆಲ್ಲ ಇರುವಂಥವ್ರು ಯಾರೋ ಇದ್ದಾರೆ ಅಂತ ಅಂದ್ಕೊಳ್ಳೋಣ. ಸೊ ನನಗೇನು ಅನಿಸುತ್ತೆ, ಆ ರೀತಿಯ ಸೌಂದರ್ಯ, ಆ ರೀತಿಯ ಒಂದು ಹೊರ ಇದು ನನಗೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಅಂತ. ಅವಾಗ ನಾನೇನು ಮಾಡ್ತೀನಿ, ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ಕೋತೀನಿ. ನೋಡಿದಾಗ ಇಲ್ಲೆಲ್ಲೋ ಒಂದು ಮೊಡವೆ ಕಾಣಿಸ್ತು,

ಅಲ್ಲೆಲ್ಲೋ ಇನ್ನೊಂದೇನೋ ಕಾಣಿಸ್ತು ಅಂದ್ರೆ ಏನು, ಓ ಇದು ಇಲ್ಲದೆ ಹೋದ್ರೆ ಚೆನ್ನಾಗಿರುತ್ತೆ, ಇದು ಹಿಂಗಾಗ್ಬಿಟ್ಟಿದ್ರೆ ಚೆನ್ನಾಗಿರುತ್ತೆ, ಕೂದಲು ಹಿಂಗೆ ಬಂದ್ಬಿಟ್ಟಿದ್ಯಲ್ಲ ಇದನ್ನ ಹಿಂಗೆ ಬಾಚ್ಕೊಳ್ಳೋಣ, ಬಾಚ್ಕೊಂಡು ನೋಡ್ತೀನಿ, ಬಾಚ್ಕೊಂಡ್ರೆ ಅದು ನಿಲ್ಲಲ್ಲ. ಸೊ ಅದಕ್ಕೆ ಏನು ಮಾಡ್ತೀನಿ, ಅಲ್ಲೇನೋ ಒಂದು ಕ್ಲಿಪ್ಪೋ ಏನೋ ಒಂದು ಹಿಂಗೆ ಹಾಕ್ತೀನಿ.

0: ಅಪಿಯರೆನ್ಸ್ ಎಲ್ಲ ಸುಂದರವಾಗಿ ಕಾಣಿಸ್ಬೇಕು, ಮೇಕಪ್ ಮಾಡ್ಕೋಬೇಕು ಅನ್ನೋಂಥ ಭರದಲ್ಲಿ ಹೆಚ್ಚಿನ ಜನ ಇರ್ತಾರೆ. ಇರಲ್ಲ ಅಂತಲೂ ಹೇಳ್ಬೋದು, ಆದರೆ ವ್ಯವಹಾರದಲ್ಲಿ ನಂಬಿಕೆಯಲ್ಲಿ ಬಂದಿರೋವಂಥದ್ದು ಏನಂದರೆ ಸಾಧಾರಣವಾಗಿ ಎಲ್ಲರೂ ಅಲಂಕಾರ ಪ್ರಿಯೆಯರು ಅಂತ ಅಲಂಕಾರ ಮಾಡ್ಕೊಳ್ಳೋಕೆ ಇಷ್ಟಪಡ್ತಾರೆ. ಅಲಂಕರಣ ಅನ್ನೋಂಥ ಪದದ್ದು ಕೂಡ ಸ್ವಾರಸ್ಯಕರವಾದಂಥ ಒಂದು ಅರ್ಥ ಇದೆ. ಅಲಂ ಅಂದರೆ ಹೀಗಲ್ಲದ್ದು, ಸಾಕಾಗು, ಇಷ್ಟು ಸಾಕು ಅನ್ನೋವಂಥದ್ದು. ಕರಣ ಅಂದರೆ ಮಾಡುವಂಥದ್ದು, ಅಂದರೆ ಯಾವುದು ಇಲ್ಲವೋ ಅದು ಕಾಣೋ ಹಾಗೆ ಮಾಡೋದು, ಅಥವಾ ಯಾವುದು ಕಾಣ್ತಿದೆಯೋ ಅದು ಕಾಣದ ಹಾಗೆ ಮಾಡೋದು. ಈಗ ಇಲ್ಲೆಲ್ಲೋ ಒಂದು ಮಚ್ಚೆ ಇದೆ, ಆ ಮಚ್ಚೆ ನೋಡೋಕೆ ನನಗೆ ಚೆನ್ನಾಗಿ ಕಾಣಿಸಲ್ಲ ಅಂದರೆ ಅಲ್ಲಿ ಪೌಡ್ರ್ ಹಾಕ್ಕೊಂಬಿಡೋದು, ಕಾಣಿಸಲ್ಲ. ಈಗ ಅದ್ರ ಜೊತೆಗೆ ಮಕ್ಕಳಿಗೆ ಒಂದು ದೃಷ್ಟಿ ಬೊಟ್ಟಿಡ್ತಾರೆ, ಅಲ್ಲಿ ಇರಲಿಲ್ಲ ಮಚ್ಚೆ, ಏನು ಇರಲಿಲ್ಲ, ಆದರೆ ಒಂದು ಗೋಧಿ ಬಣ್ಣದ ಅಥವಾ ಬಿಳಿ ಮುಖದ ಮೇಲೆ ಒಂದು ಕಪ್ಪು ಚುಕ್ಕೆ ಇಟ್ಟರೆ ಓ ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ ಅಂತ ಅನಿಸುತ್ತೆ, ಅದು ಅಲಂಕರಣ. ಸೊ ಹಾಗೆ ಅಲಂಕಾರವನ್ನು ಮಾಡ್ಕೊಳ್ಳೋದಕ್ಕೆ ತರುಣಿಯರು ಇಷ್ಟಪಡ್ತಾರೆ. ಇಷ್ಟಪಟ್ಟಾಗ ಏನು ಮಾಡ್ತಾರೆ, ಕನ್ನಡಿ ಮುಂದೆ ನಿಂತ್ಕೋತಾರೆ, ಮುಖರ ಕನ್ನಡಿಯ ಮುಂದೆ ನಿಂತ್ಕೊಂಡು ತನ್ನ ಒಡವೆಗಳ ತಳೆಯುತ್ತ ತೆಗೆಯುತ್ತ ಸರ ಹಿಂಗೆ ಹಾಕ್ಕೊಂಡ್ಲು, ಹಿಂಗಿದ್ರೆ ಚೆನ್ನಾಗಿರುತ್ತಾ ನೋಡಿದ್ಲು, ಆಮೇಲೆ ತೆಗೆದ್ಲು, ಆಮೇಲೆ ಇನ್ನೊಂದೇನೋ ಹಾಕ್ಕೊಂಡ್ಲು ಕಿವಿಗೆ, ಅದನ್ನು ನೋಡಿದ್ಲು, ಅದನ್ನು ತೆಗೆದ್ಲು. ಸೊ ಹೀಗೆ ಇದನ್ನು ಮಾಡೋಂಥ ಸಂದರ್ಭದಲ್ಲಿ ತನ್ನನ್ನು ತಾನು ಮೈಮರೆತಲಂತೆ ತರುಣಿ. ನಮ್ಮಲ್ಲಿ ಈ ಲೇಡಿ ಡಿಲೇ ಅನ್ನೋವಂಥದ್ದು ನಾವು ಕೇಳ್ತೀವಿ. ಈ ಡಿಲೇ ಅನ್ನೋ ಪದ ಹೇಗೆ ಬಂತು ಅನ್ನೋದಕ್ಕೆ ತಮಾಷೆಯಾಗಿ ಹೇಳೋದುಂಟು. ಆ ಲೇಡಿ ತನ್ನಂತಾನು ಸಿಂಗಾರ ಮಾಡ್ಕೊಳಕ್ಕೆ ಹೋದ್ಲು, ಅದು ಹೆಂಗಾಯ್ತಪ್ಪ ಅಂದರೆ ಲೇಡಿ ಲೇಡಿ ಡಿಲೇ ಡಿಲೇ ಅಂತ ಆಗೋಯ್ತು. ಹಾಗಾಗಿ ಲೇಡಿ ಅಲಂಕಾರಕ್ಕೆ ಕೂತ್ಕೊಂಡ್ರೆ ಆಗೋದೇನು, ಡಿಲೇನೇ. ಯಾಕೆ ಡಿಲೇ ಆಯಿತು ಅಂದರೆ ತನ್ನನ್ನು ತಾನು ಮರೆತಳು. ಸೊ ಹಾಗೆ ವಿಶ್ವದಲ್ಲಿ ಮೆರೆಯುವನು ಪರಬ್ರಹ್ಮ ಮಂಕುತಿಮ್ಮ. ಸೊ ತನ್ನದೇ ಆದಂತಹ ಸೌಂದರ್ಯಕ್ಕೆ ತನ್ನದೇ ಆದಂತಹ ಒಡವೆಗಳನ್ನು ಇನ್ನಷ್ಟು ಮತ್ತಷ್ಟು ಬೇರೊಂದು ರೀತಿಯಲ್ಲಿ ಇನ್ನೊಂದು ರೀತಿಯಲ್ಲಿ ಹೀಗೆ ವೈವಿಧ್ಯಮಯವಾಗಿ ತೊಡಗಿಸ್ಕೊಳ್ತಾ ತಳೆಯುತ್ತಾ ತೆಗೆಯುತ್ತಾ ಬ್ರಹ್ಮ ತನ್ನನ್ನು ತಾನು ಮರೆತಿದ್ದಾನಂತೆ, ನಿರ್ಲಿಪ್ತನಾಗಿದ್ದಾನಂತೆ. ಹೊರಗಡೆ ಏನಾಗ್ತದೆ ಅಂತ ಅವನಿಗೆ ಬೇಡ, ಈಗ ಕನ್ನಡಿ ಮುಂದೆ ನಿಂತ್ಕೊಂಡು ತನ್ನನ್ನು ತಾನು ಅಲಂಕರಣ ಮಾಡಿಕೊಳ್ತಾ ಇರುವಂತಹ ಒಬ್ಬ ತರುಣಿಯಂತೆ ವಿಶ್ವವನ್ನು ಹೆಚ್ಚು ಸುಂದರವನ್ನಾಗಿಸೋದಿಕ್ಕೆ ತನ್ನನ್ನು ತಾನು ತೊಡಗಿಸ್ಕೊಂಡು ಬೇರೆ ಎಲ್ಲವನ್ನು ಮರೆತು ನಿರ್ಲಿಪ್ತನಾಗಿದ್ದಾನೆ, ತನ್ಮಯನಾಗಿದ್ದಾನೆ ಅಂತ ಈ ಎರಡು ಮುಕ್ತಕಗಳಲ್ಲಿ ಡಿವಿಜಿಯವರು ಹೇಳ್ತಾರೆ.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಯಿತು. ಇನ್ನು ಮುಂದೆ ನಮ್ಮ ನಿಲಯದಿಂದ ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ದೇವರಿಲ್ಲ ಎಂಬ ವಿಷಯದ ಕುರಿತು ಶ್ರೀಪ್ರಕಾಶ್ ರವರು ನಡೆಸಿಕೊಡುವ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಉಪ್ಪಿಗಿಂತ ರುಚಿಯಿಲ್ಲ, ತಾಯಿಗಿಂತ ದೇವರಿಲ್ಲ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ನಮ್ಮ ಎತ್ತ ತಾಯಿಯ ಕಣ್ಣಲ್ಲಿ ಒಂದು ಪುಟ್ಟ ಸಂತೋಷವನ್ನು ನೋಡಲು ನಾವು ಏನೆಲ್ಲ ಮಾಡಬಲ್ಲೆವು? ಅವಳ ಜೀವಮಾನದ ಕೊನೆಯ ಆಸೆಯನ್ನು ಈಡೇರಿಸಲು ನಮ್ಮ ಶಕ್ತಿಯನ್ನೆಲ್ಲ ದಾರಿಯರಿಯಲು ಸಾಧ್ಯವೇ? ಇಂಥದ್ದೇ ಒಂದು ಘಟನೆಯನ್ನು ನಿಮಗೆ ಹೇಳಬೇಕಿದೆ. ಇದು 2022 ಮಾತು. ಕೇರಳದ ಕೊಟ್ಟಾಯಂ ಮೂಲದ 87 ವರ್ಷದ ವೃದ್ಧೆ ಎಲೆಕುಟ್ಟಿ ಪೌಲವರ ಕಣ್ಣುಗಳಲ್ಲಿ ಒಂದು ಅಪರೂಪದ ಕನಸಿತ್ತು. ಪಶ್ಚಿಮ ಘಟ್ಟಗಳ ಮಡಿಲಲ್ಲಿ ಪ್ರತಿ 12 ವರ್ಷಗಳಿಗೊಮ್ಮೆ ಮಾತ್ರ ಭೂಮಿಗೆ ನಡುಹಗಲಿನ ನಕ್ಷತ್ರಗಳಂತೆ ಹರಳುವ ನೀಲ ಕುರುಂಜಿ ಹೂಗಳ ನೇರಳೆ ಸಾಗರವನ್ನು ಒಮ್ಮೆಯಾದರೂ ಕಣ್ತುಂಬಿಕೊಳ್ಳಬೇಕು ಎನ್ನುವುದು ಆಕೆಯ ಆಸೆಯಾಗಿತ್ತು. ಆದರೆ ಸಂಸಾರದ ಜಂಜಾಟ

ಅದೆಲ್ಲ ಮುಗಿಯುವ ಹೊತ್ತಿಗೆ ಮುಪ್ಪು ಆವರಿಸಿಯಾಗಿತ್ತು. ಈಗಂತೂ ಆಕೆ ಸಂಪೂರ್ಣ ಮೆತ್ತಗಾಗಿದ್ದಳು. ಮುಪ್ಪಿನ ಕಾಯ, ಜಿಟಿ ಜಿಟಿ ಜೀವ, ನಡೆಯಲಾಗದ ಅಸಹಾಯಕತೆ. ಇನ್ನೊಂದು ಜನ್ಮವಿದ್ದರೆ ನೋಡಿದರಾಯಿತು ಎಂದುಕೊಂಡು ಆ ಮುಗ್ಧ ಜೀವ ಸುಮ್ಮನಾಗಿತ್ತು. ಆದರೆ ತಾಯಿಯ ಮನಸ್ಸಿನ ಮೂಕ ಆಸೆಯನ್ನು ಆಕೆಯ ಇಬ್ಬರು ಮಕ್ಕಳಾದ ರೋಜನ್ ಮತ್ತು ಸತ್ಯನ್ ಹರಿತಿದ್ದರು. ಎತ್ತ ಕರುಳಿನ ಅಂಬಲವನ್ನು ಹಾಗೆ ಬಿಡಲು ಆ ಮಕ್ಕಳಿಗೆ ಮನಸ್ಸಾಗಲಿಲ್ಲ. ತಾಯಿಯ ಕೊನೆಯ ದಿನಗಳ ಆಸೆಯನ್ನು ನನಸಾಗಿಸಲೇಬೇಕೆಂದು ಪಣತೊಟ್ಟ ಅವರು ಅವಳನ್ನು ಕರೆದುಕೊಂಡು ಇಡುಕ್ಕಿಯ ಕಲ್ಲಿಪಾರ ಬೆಟ್ಟಗಳ ಕಡೆಗೆ ಸುಮಾರು 100 ಕಿಲೋಮೀಟರ್ ದೂರ ಪ್ರಯಾಣ ಬೆಳೆಸಿದರು. ಆದರೆ ಬೆಟ್ಟದ ತಪ್ಪಲು ತಲುಪಿದಾಗ ವಿಧಿಹಾಟ ಬೇರೆಯೇ ಇತ್ತು. ಹೂಗಳು ಹರಳಿದ ಸ್ವರ್ಗವನ್ನು ತಲುಪಲು ಅಲ್ಲಿ ಯಾವುದೇ ರಸ್ತೆ ಇರಲಿಲ್ಲ. ಯಾರಾದರೂ ಆಗಿದ್ದರೆ ಅಲ್ಲಿಗೆ ಭರವಸೆ ಕಳೆದುಕೊಂಡು ಮರಳಿ ಹೋಗುತ್ತಿದ್ದರೇನು? ಆದರೆ ಆ ಮಕ್ಕಳಿಗೆ ತಾಯಿಯನ್ನು ಅಲ್ಲಿಯವರೆಗೆ ಕರೆತಂದು ಆಕೆಯ ಕಣ್ಣಲ್ಲಿ ನಿರಾಶೆ ನೋಡಲು ಸಾಧ್ಯವಿರಲಿಲ್ಲ. ಅಮ್ಮನನ್ನು ಮಗುವಿನಂತೆ ತಮ್ಮ ಕೈಗಳಲ್ಲಿ ಎತ್ತಿಕೊಂಡರು. ಒಬ್ಬರಾದ ನಂತರ ಮತ್ತೊಬ್ಬರು ಆ 87 ವರ್ಷದ ಎತ್ತಮ್ಮನನ್ನು ಹೆಗಲ ಮೇಲೆ ಹೊತ್ತುಕೊಂಡು ನಡೆದು ಬಿಟ್ಟರು. ಕಡಿದಾದ ಕಲ್ಲು ಮುಳ್ಳುಗಳಿಂದ ತುಂಬಿದ್ದ ಆ ಗುಡ್ಡಗಾಡು ಹಾದಿಯಲ್ಲಿ ಒಣಗುತ್ತಿದ್ದ ಗಂಟಲು, ಸುರಿಯುತ್ತಿದ್ದ ಬೆವರಿನ ನಡುವೆಯೂ ಸುಮಾರು 1.5 ಕಿಲೋಮೀಟರ್ ಬೆಟ್ಟವನ್ನು ಜೀವ ಪಣಕಿಟ್ಟು ಹತ್ತಿದ್ದರು. ಪ್ರೀತಿಯ ಶಕ್ತಿ ಅದೆಷ್ಟು ದೊಡ್ಡದೆಂದರೆ ಆ ಕಲ್ಲುಗಳು ಅವರ ಪಾದಗಳಿಗೆ ನೋವುಂಟು ಮಾಡಲಿಲ್ಲ. ಕೊನೆಗೂ ಬೆಟ್ಟದ ತುತ್ತ ತುದಿ ತಲುಪಿದಾಗ ಅಲ್ಲಿ ಸೃಷ್ಟಿಯ ಪವಾಡವೇ ಕಾಯುತ್ತಿತ್ತು. ಎಲೆಕುಟ್ಟಿ ಅವರ ಕಣ್ಣೆದುರು ಕೋಟಿ ಕೋಟಿ ನೇರಳೆ ಹೂಗಳ ಸಾಗರವೇ ಅನಾವರಣಗೊಂಡಿತ್ತು. ಆ ಹೂಗಳ ಸೌಂದರ್ಯವನ್ನು ನೋಡಿದ ಆ ವೃದ್ಧ ತಾಯಿಯ ಕಣ್ಣುಗಳಿಂದ ಆನಂದ ಬಾಷ್ಪ ಧಾರೆ ದಾರಿಯಾಗಿ ಹರಿಯಿತು. ತನ್ನ 2 ಮಕ್ಕಳ ಹೆಗಲ ಮೇಲೆ ಕುಳಿತು ಆ ಸ್ವರ್ಗವನ್ನು ನೋಡಿದಾಗ ಆಕೆಯ ಮುಖದಲ್ಲಿದ್ದ ನೆಮ್ಮದಿ ಮತ್ತು ಧನ್ಯತೆಯ ಭಾವ ಜಗತ್ತಿನ ಯಾವುದೇ ಸಂಪತ್ತಿಗೂ ಸಾಟಿ ಇರಲಿಲ್ಲ. ಈ ಭಾವುಕ ಕ್ಷಣದ ಚಿತ್ರಗಳು ಇಡೀ ದೇಶದ ಕಣ್ಣಾಳಿಗಳನ್ನು ಒದ್ದೆ ಮಾಡಿದವು. ಪ್ರೀತಿ ಎಂದರೆ ಕೇವಲ ಒಣ ಮಾತುಗಳಲ್ಲ, ಅದು ಎತ್ತವರಿಗಾಗಿ ಕರಗುವ ಕರುಳು ಮತ್ತು ಅವರಿಗಾಗಿ ಮಿಡಿಯುವ ಹೃದಯ ಎಂಬುದನ್ನು ಈ ಇಬ್ಬರು ಶ್ರವಣಕುಮಾರರು ಜಗತ್ತಿಗೆ ತೋರಿಸಿಕೊಟ್ಟರು. ವಯಸ್ಸಾದ ಹಾಗೆ ತಂದೆ ತಾಯಿಗಳಿಂದ ನಾವು ದೈಹಿಕವಾಗಿ ಮಾತ್ರ ಅಲ್ಲ, ಮಾನಸಿಕವಾಗಿ ಕೂಡ ದೂರವಾಗುತ್ತಾ ಹೋಗುತ್ತೇವೆ. ನಮಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿ ಬೆಳೆಸಿದ ತಂದೆ ತಾಯಿಗಳಿಗೆ ಕನಿಷ್ಠ ಸಮಯ ಕೊಡುವ ವಿವೇಚನೆ ಕೂಡ ನಮಗಿರುವುದಿಲ್ಲ. ಅವರಿಗೊಂದು ಕರೆ ಮಾಡಿ ಮಾತನಾಡುವ ವ್ಯವಧಾನವನ್ನು ಕಳೆದುಕೊಂಡು ಬಿಟ್ಟಿರುತ್ತೇವೆ. ನಮ್ಮನ್ನೇ ಪ್ರಪಂಚವೆಂದು ಭಾವಿಸಿ ಬದುಕಿದ ಆ ಜೀವಗಳಿಗೆ ನೋವುಂಟು ಮಾಡುವ ಮುನ್ನ ನಾವು ಕೂಡ ಅವರಂತೆ ಮುಂದೆ ಇದ್ದಂತೆ ದಿನಗಳನ್ನು ನೋಡಬೇಕಾಗುವುದು ಎನ್ನುವ ಕಾಳಜಿ ಇದ್ದರೆ ಸಾಕು. ತಂದೆ ತಾಯಿಗಳ ಜೊತೆ ಸಮಯ ಕಳೆಯುವುದು, ಪ್ರೀತಿ ತೋರುವುದು ಜವಾಬ್ದಾರಿಯಲ್ಲ, ಅದು ಬದುಕುವ ರೀತಿ. ಅದನ್ನು ಕಳೆದುಕೊಂಡವರು ಏನನ್ನು ಗಳಿಸಿದರೂ ನಿರರ್ಥಕ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ದೇವರಿಲ್ಲ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಕರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 65 ರೂಪಾಯಿ, ಪೆನ್ಸಿಲ್ ಬೀನ್ಸ್ 60 ರೂಪಾಯಿ, ಮೆಣಸಿನಕಾಯಿ 16 ರೂಪಾಯಿ, ಸೌತೆಕಾಯಿ 10 ರೂಪಾಯಿ, ಎಂಸಿ 7 ರೂಪಾಯಿ, ಸುನಾಮಿ 5 ರೂಪಾಯಿ, ಎಳವನ 5 ರೂಪಾಯಿ, ಗುಂಡು ಬದನೆಕಾಯಿ 17 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 26 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 16 ರೂಪಾಯಿ, ಆಗಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 14 ರೂಪಾಯಿ, ಪೈರು 30 ರೂಪಾಯಿ, ದಪ್ಪ ಮೆಣಸಿನಕಾಯಿ 67 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 18 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 24 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 55 ರೂಪಾಯಿ, ಬೆಂಡೆಕಾಯಿ 12 ರೂಪಾಯಿ, ಟೊಮೊಟೊ 18 ರೂಪಾಯಿ. ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ.

0: ರೀ ಕೆಲಸದಿಂದ
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಇಂದು ರಾಜಸ್ಥಾನ ಮತ್ತು ಗುಜರಾತ್ಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ವಿವಿಧ ಯೋಜನೆಗಳಿಗೆ ಚಾಲನೆ. ಹರ್ಮು ಜಲಸಂಧಿ ಮಾರ್ಗ ನಿರ್ಬಂಧವಿದ್ದಾಗಲೂ ಭಾರತ ಇಂಧನ ಕೊರತೆ ಎದುರಿಸಿಲ್ಲ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. ಯಾತ್ರೆಯ ಮೊದಲ ದಿನ ಅಮರನಾಥ ದೇಗುಲದಲ್ಲಿ 12,000 ಹೆಚ್ಚು ಭಕ್ತರಿಂದ ಪ್ರಾರ್ಥನೆ. ಫಿಫಾ ವಿಶ್ವಕಪ್ ಫುಟ್ಬಾಲ್: 4-2 ಅಂತರದಿಂದ ಆಸ್ಟ್ರೇಲಿಯಾ ಮಣಿಸಿದ ಈಜಿಪ್ಟ್ಗೆ ಐತಿಹಾಸಿಕ ನಾಕೌಟ್ ಹಂತದ ಗೆಲುವು. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ರಾಜಸ್ಥಾನ ಮತ್ತು ಗುಜರಾತ್ಗೆ ಭೇಟಿ ನೀಡಲಿದ್ದಾರೆ. ರಾಜಸ್ಥಾನದ ಪ್ರವಾಸದ ವೇಳೆ ಅವರು ಜೋಧ್ಪುರ ವಿಮಾನ ನಿಲ್ದಾಣದ ನೂತನ ಟರ್ಮಿನಲ್ ಅನ್ನು ಉದ್ಘಾಟನೆ ಮಾಡಲಿದ್ದಾರೆ. 480 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಈ ಯೋಜನೆಯು ವಾರ್ಷಿಕ 20 ಲಕ್ಷ ಪ್ರಯಾಣಿಕರನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಈ ಸಂದರ್ಭದಲ್ಲಿ ಜೋಧ್ಪುರದಲ್ಲಿ ಪರಿಷ್ಕೃತ ಉಡಾನ್ ಯೋಜನೆಗೆ ಅವರು ಚಾಲನೆ ನೀಡಲಿದ್ದಾರೆ. ಬಾಲೋತ್ರದಲ್ಲಿ ಸುಮಾರು 1.06 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಪ್ರಧಾನಿಯವರು ಲೋಕಾರ್ಪಣೆಗೊಳಿಸಲಿದ್ದಾರೆ. ಈ ಯೋಜನೆಗಳು ಪೆಟ್ರೋಕೆಮಿಕಲ್ಸ್, ನಗರ ಸಾರಿಗೆ, ರೈಲ್ವೆ, ರಸ್ತೆ, ನವೀಕರಿಸಬಹುದಾದಂತಹ ಇಂಧನ ಮತ್ತು ವಿದ್ಯುತ್ ಪ್ರಸರಣ ಸೇರಿದಂತೆ ಹಲವು ಕ್ಷೇತ್ರಗಳನ್ನು ಒಳಗೊಂಡಿವೆ. ಬಾಲೋತ್ರದ ಟಚಾದ್ರಾದಲ್ಲಿ ದೇಶದ ಮೊದಲ ಗ್ರೀನ್ ಫೀಲ್ಡ್ ಸಮಗ್ರ ತೈಲ ಸಂಸ್ಕರಣ ಮತ್ತು ಪೆಟ್ರೋಕೆಮಿಕಲ್ ಸಂಕೀರ್ಣವನ್ನು ಅವರು ರಾಷ್ಟಕ್ಕೆ ಸಮರ್ಪಣೆ ಮಾಡಲಿದ್ದಾರೆ. ಇದೇ ವೇಳೆ 13,000 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ಜೈಪುರ ಮೆಟ್ರೋ ರೈಲು ಯೋಜನೆಯ ಎರಡನೇ ಹಂತಕ್ಕೆ ಅವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಜೊತೆಗೆ ರಾಜಸ್ಥಾನ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ನೇಮಕಗೊಂಡಿರುವ ಸುಮಾರು 54,000 ಯುವಕರಿಗೆ ನೇಮಕಾತಿ ಪತ್ರಗಳನ್ನು ಪ್ರಧಾನಿಯವರು ವಿತರಣೆ ಮಾಡಲಿದ್ದಾರೆ. ಗುಜರಾತ್ಗೆ ಇಂದು ಸಂಜೆ ಭೇಟಿ ನೀಡಲಿರುವ ಪ್ರಧಾನಿ ನರೇಂದ್ರ ಮೋದಿಯವರು ಸಾನಂದ್ನಲ್ಲಿ 7,500 ಕೋಟಿ ರೂಪಾಯಿಯ ಒಟ್ಟು ಹೂಡಿಕೆಯಲ್ಲಿ ಅಭಿವೃದ್ಧಿಗೊಂಡಿರುವಂತಹ ಸಿಜಿ ಸೆಮಿ ಸಂಸ್ಥೆಯ ಸೆಮಿಕಂಡಕ್ಟರ್ ಘಟಕವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಇರಾನ್ ಅಮೆರಿಕ ನಡುವಿನ ಸಂಘರ್ಷದ ವೇಳೆ ಹರ್ಮು ಜಲಸಂಧಿ ಮಾರ್ಗದಲ್ಲಿ ಸರಕು ಸಾಗಣೆ ಸ್ಥಗಿತಗೊಂಡಿದ್ದರೂ ದೇಶದಲ್ಲಿ ಇಂಧನ ಕೊರತೆಯಾಗದಂತೆ ಭಾರತ ಪರಿಸ್ಥಿತಿಯನ್ನು ಎದುರಿಸಿತು ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು, ಭಾರತ ತನ್ನ ಇಂಧನ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸಲು ಹೆಚ್ಚುವರಿ ಸಾಮರ್ಥ್ಯಗಳನ್ನು ನಿರ್ಮಿಸುತ್ತದೆ. ಜಗತ್ತು ಇಂಧನ ಬಿಕ್ಕಟ್ಟು ಎದುರಿಸುತ್ತಿದ್ದರೂ ಪೂರೈಕೆ ಸರಪಳಿಗಳನ್ನು ಅಡ್ಡಿಪಡಿಸಿದರೂ ಸಹ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತವು ಇಂಧನ ಗ್ರಾಹಕರನ್ನು ಯಾವುದೇ ನಕಾರಾತ್ಮಕ ಪರಿಣಾಮಗಳಿಂದ ರಕ್ಷಿಸಿದೆ ಎಂದು ಅವರು ಹೇಳಿದ್ದಾರೆ. ಭಾರತ ಕಚ್ಚಾ ತೈಲದ 85% ಹೆಚ್ಚು ಆಮದು ಮಾಡಿಕೊಳ್ಳುತ್ತಿತ್ತು. 24 ಸಂಸ್ಕರಣಾಗಾರಗಳು, 47,000 ಕಿಲೋಮೀಟರ್ಗಳಿಗೂ ಹೆಚ್ಚು ತೈಲ ಮತ್ತು ಅನಿಲ ಪೈಪ್ಲೈನ್ಗಳು ಮತ್ತು ಪ್ರತಿದಿನ ಸುಮಾರು 8 ಕೋಟಿ ಜನರಿಗೆ ಸೇವೆ ಸಲ್ಲಿಸುವ 1 ಲಕ್ಷಕ್ಕೂ ಹೆಚ್ಚು ಪೆಟ್ರೋಲ್ ಪಂಪ್ಗಳನ್ನು ಹೊಂದಿರುವ ದೇಶವಾಗಿ ಪರಿವರ್ತನೆಗೊಂಡಿದೆ ಎಂದು ಅವರು ಹೇಳಿದ್ದಾರೆ. ಯುದ್ಧದ ಸಮಯದಲ್ಲಿ ಯಾವುದೇ ಹಡಗು ಹರ್ಮೋಜ್ನಿಂದ ಹೊರಗೆ ಹೋಗದಿದ್ದಾಗ 12 ಭಾರತೀಯ ಎಲ್ಪಿಜಿ ಹಡಗುಗಳನ್ನು ಯಾವುದೇ ಸುಂಕವನ್ನು ಪಾವತಿಸದೆ ಹರ್ಮೋಜ್ನಿಂದ ಸದ್ದಿಲ್ಲದೆ ಸ್ಥಳಾಂತರಿಸಲಾಯಿತು ಎಂದು ಸಚಿವರು ಹೇಳಿದ್ದಾರೆ. ಕಾಶ್ಮೀರ ಕಣಿವೆಯಲ್ಲಿ ಅಮರನಾಥ ಯಾತ್ರೆಯ ಮೊದಲ ದಿನದಂದು ಒಟ್ಟು

0: 2168 ಭಕ್ತರು ಬಿಗಿ ಭದ್ರತೆ ನಡುವೆ ಪವಿತ್ರ ಅಮರನಾಥ ಗುಹಾಂತರ ದೇಗುಲಕ್ಕೆ ಭೇಟಿ ನೀಡಿದರು. ಸುರಕ್ಷತೆಯ ಹಿತದೃಷ್ಟಿಯಿಂದ ಯಾತ್ರಿಕರು ತಮ್ಮ ನೋಂದಾಯಿತ ದಿನಾಂಕಗಳನ್ನು ಮಾತ್ರ ಪ್ರಯಾಣಿಸಬೇಕೆಂದು ಅಧಿಕಾರಿಗಳು ಸಲಹೆ ನೀಡಿದ್ದಾರೆ. ಈ ನಡುವೆ ಯಾತ್ರಿಕರ ಎರಡನೇ ಗುಂಪು ಬಾಲ್ಟನ್ ಮತ್ತು ನುನ್ವಾನ್ ಮೂಲ ಶಿಬಿರಗಳನ್ನು ತಲುಪಿದ್ದು ಇಂದು ಬೆಳಗಿನ ಜಾವ ಪವಿತ್ರ ಗುಹೆಯ ಕಡೆಗೆ ಪಾದಯಾತ್ರೆ ಕೈಗೊಂಡಿದ್ದಾರೆ. ಕಾನೂನು ವ್ಯವಹಾರಗಳ ಇಲಾಖೆ ಮತ್ತು ಕಾನೂನು ಹಾಗೂ ನ್ಯಾಯ ಸಚಿವಾಲಯದ ಶಾಸಕಾಂಗ ಇಲಾಖೆ ಜಂಟಿಯಾಗಿ ರಾಜಸ್ಥಾನದ ಮೌಂಟ್ ಅಬುವಿನಲ್ಲಿ ಇಂದಿನಿಂದ ಸುಧಾರಣಾ ಉತ್ಸವ ಮತ್ತು ಚಿಂತನಾ ಶಿಬಿರ 2026 ಆಯೋಜನೆ ಮಾಡಿದೆ. ಸಚಿವಾಲಯದ ಪ್ರಮುಖ ಸಾಧನೆಗಳನ್ನು ಪರಿಶೀಲಿಸಲು, ಪ್ರಮುಖ ಕಾನೂನು ಮತ್ತು ಸಾಂಸ್ಥಿಕ ಸುಧಾರಣೆಗಳನ್ನು ಮನಗಾಣಿಸಲು ಮತ್ತು ವಿಕಸಿತ ಭಾರತ @2047 ದೂರದೃಷ್ಟಿಗೆ ಅನುಗುಣವಾಗಿ ಆಧುನಿಕ ದಕ್ಷ ಮತ್ತು ನಾಗರಿಕ ಕೇಂದ್ರಿತ ಕಾನೂನು ವ್ಯವಸ್ಥೆಯನ್ನು ನಿರ್ಮಿಸುವ ಭವಿಷ್ಯದ ಮಾರ್ಗಸೂಚಿಯನ್ನು ಚರ್ಚಿಸಲು 2 ದಿನಗಳ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗುತ್ತಿದೆ ಎಂದು ಸಚಿವಾಲಯ ತಿಳಿಸಿದೆ. ಕಾನೂನು ಮತ್ತು ನ್ಯಾಯ ಸಚಿವರಾದಂತಹ ಅರ್ಜುನ್ ರಾಮ್ ಮೇಘವಾಲ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಕಾರ್ಯಕ್ರಮ ಕಾನೂನು ಆಡಳಿತ, ಪರ್ಯಾಯ ವಿವಾದ ಪರಿಹಾರ, ಶಾಸಕಾಂಗ ಸುಧಾರಣೆಗಳು, ಕೃತಕ ಬುದ್ಧಿಮತ್ತೆ, ತಂತ್ರಜ್ಞಾನ ಸಕ್ರಿಯಗೊಳಿಸಿದ ಆಡಳಿತ, ಸಾಮರ್ಥ್ಯ ವೃದ್ಧಿ ಮತ್ತು ಆಡಳಿತಾತ್ಮಕ ಶ್ರೇಷ್ಠತೆಯ ಕುರಿತು ವಿಷಯಾಧಾರಿತ ಪ್ರಸ್ತುತಿಗಳನ್ನು ಒಳಗೊಂಡಿರುತ್ತದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕರ್ನಾಟಕ ರಾಜಧಾನಿ ಬೆಂಗಳೂರಿನಲ್ಲಿರುವಂತಹ ಐಟಿ ಕಂಪನಿಯೊಂದರ ಶಿಶು ವಿಹಾರದಲ್ಲಿ ದಾದಿಯರು ಚಿಕ್ಕ ಮಕ್ಕಳನ್ನು ಅಮಾನವಿಯಾಗಿ ನಡೆಸಿಕೊಂಡ ಘಟನೆಗೆ ವರದಿಗೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಕರ್ನಾಟಕದ ಮುಖ್ಯ ಕಾರ್ಯದರ್ಶಿ ಮತ್ತು ಪೊಲೀಸ್ ಮಹಾನಿರ್ದೇಶಕರಿಗೆ ನೋಟಿಸ್ ಜಾರಿ ಮಾಡಿದೆ. ಮಾಧ್ಯಮ ವರದಿಯನ್ನು ಸ್ವಯಂ ಪ್ರೇರಿತವಾಗಿ ಪರಿಗಣಿಸಿ 2 ವಾರಗಳಲ್ಲಿ ಈ ವಿಷಯದ ಬಗ್ಗೆ ವಿವರವಾದ ವರದಿಯನ್ನು ನೀಡುವಂತೆ ಸೂಚನೆ ನೀಡಿದೆ. ಸುದ್ದಿ ವರದಿಗಳ ವಿಷಯ ನಿಜವಾಗಿದ್ದರೆ ಅದು ಮಾನವ ಹಕ್ಕುಗಳ ಉಲ್ಲಂಘನೆಯ ಗಂಭೀರ ಸಮಸ್ಯೆಗಳನ್ನು ಹುಟ್ಟುಹಾಕುತ್ತದೆ ಎಂದು ಆಯೋಗ ತಿಳಿಸಿದೆ. ಕ್ಯಾಂಪಸ್ನಲ್ಲಿ ಕೆಲಸ ಮಾಡುವ ವೃತ್ತಿಪರರ ಮಕ್ಕಳ ಮೇಲೆ ಕ್ರೌರ್ಯವನ್ನು ನಡೆಸುವ ವಿಡಿಯೋಗಳನ್ನು ಮಕ್ಕಳ ಸಹಾಯವಾಣಿ ಅಧಿಕಾರಿಯೊಬ್ಬರು ಸ್ವೀಕರಿಸಿದ ನಂತರ ಈ ಘಟನೆ ಬೆಳಕಿಗೆ ಬಂದಿದೆ ಎಂದು ಆಯೋಗ ಹೇಳಿದೆ. ಭಾರತದ ಮುಖ್ಯ ಚುನಾವಣಾ ಆಯುಕ್ತ ಗಣೇಶ್ ಕುಮಾರ್ ಇಂದು 2 ದಿನಗಳ ಭೇಟಿಗಾಗಿ ಮಧ್ಯಪ್ರದೇಶಕ್ಕೆ ಆಗಮಿಸಲಿದ್ದಾರೆ. ಅಧಿಕಾರ ವಹಿಸಿಕೊಂಡ ನಂತರ ಇದು ಅವರ ಮೊದಲ ರಾಜ್ಯ ಭೇಟಿಯಾಗಿದೆ. ಮೊದಲ ದಿನ ಮುಖ್ಯ ಚುನಾವಣಾ ಆಯುಕ್ತರು ಇಂದೂರ್ಗೆ ಭೇಟಿ ನೀಡಲಿದ್ದಾರೆ. ಅಲ್ಲಿ ಅವರು ಬೂತ್ ಮಟ್ಟದ ಅಧಿಕಾರಿ ಸಮ್ಮೇಳನದಲ್ಲಿ ಭಾಗಿಯಾಗಲಿದ್ದಾರೆ. ಇಂದೂರ್, ಉಜ್ಜಯಿನಿ, ದೇವಾಸ್, ಧಾರ್ ಮತ್ತು ಖಾಂಡ್ವಾ ಜಿಲ್ಲೆಗಳ 1500 ಹೆಚ್ಚು ಬೂತ್ ಮಟ್ಟದ ಅಧಿಕಾರಿಗಳೊಂದಿಗೆ ಅವರು ನೇರವಾಗಿ ಸಂವಹನ ನಡೆಸಲಿದ್ದಾರೆ. ಭೇಟಿಯ 2ನೇ ದಿನ ಅವರು ಓಂಕಾರೇಶ್ವರ ಮತ್ತು ಮಹೇಶ್ವರದ ಧಾರ್ಮಿಕ ಮತ್ತು ಐತಿಹಾಸಿಕ ಸ್ಥಳಗಳಿಗೆ ಭೇಟಿಯನ್ನು ನೀಡಲಿದ್ದಾರೆ. ಅವರು ಓಂಕಾರೇಶ್ವರದಲ್ಲಿ ನರ್ಮದಾ ನದಿಯ ದಡದಲ್ಲಿ ಪ್ರಾರ್ಥನೆ ಸಲ್ಲಿಸಲಿದ್ದಾರೆ. ನಂತರ ಐತಿಹಾಸಿಕ ಮಹೇಶ್ವರ ಕೋಟೆಗೆ ಭೇಟಿ ನೀಡಲಿದ್ದಾರೆ. ಎಲ್ನಿನೋ ಪರಿಣಾಮದಿಂದಾಗಿ ದೇಶದ ಕೆಲವು ಭಾಗಗಳಲ್ಲಿ ಸಾಮಾನ್ಯಕ್ಕಿಂತ ಕಡಿಮೆ ಮಳೆ ಪರಿಸ್ಥಿತಿ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವಲೋಕನ ಸಭೆ ನಡೆಸಿದರು. ಕೇಂದ್ರ ಗೃಹ ಕಾರ್ಯದರ್ಶಿ ಮತ್ತು ಕೇಂದ್ರ ಕೃಷಿ ಹಾಗೂ ರೈತ ಕಲ್ಯಾಣ ಕಾರ್ಯದರ್ಶಿ ಸೇರಿದಂತೆ ವಿವಿಧ ಸಚಿವಾಲಯಗಳು ಮತ್ತು ಇಲಾಖೆಗಳ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿದ್ದರು. ಸಭೆಯಲ್ಲಿ ಎಲ್ನಿನೋದಿಂದಾಗಿ ದೇಶದ ಕೆಲವು ಭಾಗಗಳಲ್ಲಿ ಸಾಮಾನ್ಯಕ್ಕಿಂತ ಕಡಿಮೆ ಮಳೆ ಮತ್ತು ಸಂಭಾವ್ಯ ಬರ ಪರಿಸ್ಥಿತಿಗಳ ಬಗ್ಗೆ ಸರ್ಕಾರ ನಿರಂತರವಾಗಿ ಪರಿಸ್ಥಿತಿಯನ್ನು ಮೇಲ್ವಿಚಾರಣೆ ಮಾಡುತ್ತಿದೆ ಎಂದು ಅಮಿತ್ ಶಾ ಹೇಳಿದ್ದಾರೆ. ಕೃಷಿ ಸಚಿವಾಲಯ ಮತ್ತು ಎಲ್ಲಾ ಸಂಬಂಧಿತ ಸಚಿವಾಲಯಗಳು ಜಾಗರೂಕರಾಗಿರಬೇಕು ಮತ್ತು ಬಿತ್ತನೆ ಮಾಡಲು ಸೂಕ್ತವಾದ ಬೆಳೆಗಳ ಕುರಿತು ರೈತರಿಗೆ ಸಲಹೆ ನೀಡಲು ರಾಜ್ಯ ಸರ್ಕಾರಗಳೊಂದಿಗೆ ಸಮನ್ವಯ ಸಾಧಿಸಬೇಕು ಎಂದು ಅವರು ನಿರ್ದೇಶಿಸಿದ್ದಾರೆ. ದೇಶಾದ್ಯಂತ ಎಲ್ಲಾ ಜಲಾಶಯಗಳನ್ನು ಮೇಲ್ವಿಚಾರಣೆ ಮಾಡುವಂತೆ ಅವರು ಜಲಸಂಪನ್ಮೂಲ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಮೇವು, ರಾಗಿ ಮತ್ತು ದ್ವಿದಳ ಧಾನ್ಯಗಳಂತಹ ಕಡಿಮೆ ನೀರಿನ ಅಗತ್ಯ ಬರುವಂತಹ ಪರ್ಯಾಯ ಬೆಳೆಗಳ ಮೇಲೆ ಗಮನ ಹರಿಸುವ ಅಗತ್ಯವನ್ನು ಅವರು ಹೇಳಿದ್ದಾರೆ. ಇತ್ತೀಚಿನ ಭಾರೀ ಮಳೆ, ದಿಢೀರ್ ಪ್ರವಾಹ ಮತ್ತು ಭೂಕುಸಿತದಿಂದ ಉಂಟಾದ ಹಾನಿಯನ್ನು ನಿರ್ಣಯಿಸಲು ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶಕ್ಕೆ ಗೃಹ ಸಚಿವಾಲಯದ ಅಂತರ ಸಚಿವಾಲಯ ಕೇಂದ್ರ ತಂಡವನ್ನು ನಿಯೋಜಿಸಬೇಕೆಂದು ಸಚಿವರು ಸೂಚನೆ ನೀಡಿದ್ದಾರೆ. ಯುಎಸ್ನ ಆರ್ಲಿಂಗ್ಟನ್ನಲ್ಲಿ ನಡೆದಂತಹ ಫಿಫಾ ವಿಶ್ವಕಪ್ನ ಪೆನಾಲ್ಟಿ ಶೂಟೌಟ್ನಲ್ಲಿ ಆಸ್ಟ್ರೇಲಿಯಾವನ್ನು 4-2 ಅಂತರದಿಂದ ಸೋಲಿಸಿದ ನಂತರ ಈಜಿಪ್ಟ್ 16 ಸುತ್ತಿಗೆ ಮುನ್ನಡೆ ದಾಖಲಿಸಿದೆ. 90 ನಿಮಿಷಗಳ ನಿಗದಿತ ಸಮಯ

30 ನಿಮಿಷಗಳ ಗೋಲು ರಹಿತ ಹೆಚ್ಚುವರಿ ಸಮಯದ ನಂತರ ಆಸ್ಟ್ರೇಲಿಯಾ ಮತ್ತು ಈಜಿಪ್ಟ್ 1-1 ಅಂತರದಲ್ಲಿ ಸಮಬಲ ದಾಖಲಿಸಿದವು. 92 ವರ್ಷಗಳಲ್ಲಿ ಮೊದಲ ಬಾರಿಗೆ ವಿಶ್ವಕಪ್ ನಾಕೌಟ್ ಹಂತದ ಗೆಲುವು ದಾಖಲಿಸುವ ಮೂಲಕ ಈಜಿಪ್ಟ್ ಇತಿಹಾಸ ಬರೆದಿದೆ. ಮತ್ತೊಂದೆಡೆ ಅರ್ಜೆಂಟೀನಾ ಮತ್ತು ಕ್ಯಾಬೋ ವರ್ಡೆ ತಂಡಗಳು ಯುಎಸ್ ಮಿಯಾಮಿ ಗಾರ್ಡನ್ಸ್ನಲ್ಲಿ ನಡೆಯುತ್ತಿರುವಂತಹ 32ರ ರೌಂಡ್ ಆಫ್ 32 ಪಂದ್ಯದಲ್ಲಿ 2-2 ಅಂತರದಲ್ಲಿ ಸಮಬಲ ದಾಖಲಿಸಿವೆ. ನಿಗದಿತ ಸಮಯದ ನಂತರ ಸ್ಕೋರ್ಗಳು 1-1 ಸಮಬಲಗೊಂಡಿವೆ. ಮೊದಲಾರ್ಧದ 29ನೇ ನಿಮಿಷದಲ್ಲಿ ಲಿಯೋನೆಲ್ ಮೆಸ್ಸಿಯ ಗೋಲಿನ ಮೂಲಕ ಅರ್ಜೆಂಟೀನಾ ಮುನ್ನಡೆ ದಾಖಲಿಸಿತು. ಈ ಸ್ಟ್ರೈಕ್ನೊಂದಿಗೆ ಮೆಸ್ಸಿ ಪಂದ್ಯಾವಳಿಯಲ್ಲಿ ತನ್ನ 7ನೇ ಗೋಲು ಮತ್ತು 6 ಪಂದ್ಯಾವಳಿಗಳಲ್ಲಿ ತನ್ನ 30ನೇ ಪ್ರದರ್ಶನದಲ್ಲಿ ತನ್ನ 20ನೇ ವಿಶ್ವಕಪ್ ಗೋಲು ಗಳಿಸಿದರು. 59ನೇ ನಿಮಿಷದಲ್ಲಿ ಡೆರಾಯ್ ಡುವಾರ್ಟೆ ಅವರ ಗೋಲಿನ ಮೂಲಕ ಕ್ಯಾಬೋ ವರ್ಡೆ ಸಮಬಲ ಸಾಧಿಸಿದರು. ಹೆಚ್ಚುವರಿ ಸಮಯದ ಆರಂಭದಲ್ಲಿ ಲೆನ್ಸಾಂಡ್ರೋ ಮಾರ್ಟಿನೆಜ್ ಅರ್ಜೆಂಟೀನಾವನ್ನು ಮುನ್ನಡೆಸಿದರು. ಆದಾಗ್ಯೂ ಹೆಚ್ಚುವರಿ ಸಮಯದ ಮೊದಲ ಅವಧಿಯಲ್ಲಿ ಸಿಡ್ನಿ ಲೋಪ್ಸ್ ಕ್ಯಾಬ್ರಾಲ್ ಮೂಲಕ ಕ್ಯಾಬೋ ವರ್ಡೆ ಪ್ರತಿದಾಳಿ ನಡೆಸಿ ನಂತರ ಸಮಬಲ ದಾಖಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು

0: ಕೊರತೆ ಎದುರಿಸಿಲ್ಲ. ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. ಯಾತ್ರೆಯ ಮೊದಲ ದಿನ ಅಮರನಾಥ ದೇಗುಲದಲ್ಲಿ 12,000 ಹೆಚ್ಚು ಭಕ್ತರಿಂದ ಪ್ರಾರ್ಥನೆ. ಫಿಫಾ ವಿಶ್ವಕಪ್ ಫುಟ್ಬಾಲ್. 4-2 ಅಂತರದಿಂದ ಆಸ್ಟ್ರೇಲಿಯಾ ಮಣಿಸಿದ ಈಜಿಪ್ಟ್ಗೆ ಐತಿಹಾಸಿಕ ನಾಕೌಟ್ ಹಂತದ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಜನಧ್ವನಿ ಪರಿಣಾಮ ಕಾರ್ಯಕ್ರಮ. ಜನಧ್ವನಿ ನಿರಂತರ ಕೇಳುಗರ ಅಭಿಪ್ರಾಯ ಕುರಿತು ಸರಗೂರಿನ 2ನೇ ವಾರ್ಡ್ನ ಶ್ರೀಯುತ ಮಣಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಇಂಡಿಯಾ ಚಿನ್ನದ ಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮದಲ್ಲಿ ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಸರಗೂರು ಪಟ್ಟಣದ 2ನೇ ವಾರ್ಡಿನ ಶ್ರೀಯುತ ಮಣಿರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ಜನಧ್ವನಿ ಕಾರ್ಯಕ್ರಮಗಳ ಅನಿಸಿಕೆ ಅಭಿಪ್ರಾಯಗಳನ್ನ ಅವರಿಂದಲ್ಲಿ ಒಂದಷ್ಟು ತಿಳಿದು ಬರೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ತುಂಬಾ ಖುಷಿ ಆಯ್ತು ಸರ್, ನಮ್ಮ ಜನಧ್ವನಿ ಕೇಳುಗರಾಗಿ ನೀವು ಒಂದು ಬಿಂಬಿಸ್ಕೊಳ್ತಾ ಇರೋದು ನಮಗೂ ಕೂಡ ಒಂದು ಸಂತೋಷದ ವಿಷಯ. ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ದು ಪರಿಚಯವನ್ನ ಮಾಡಿಕೊಡಿ ಸರ್.
1: ನನ್ನ ಹೆಸರು ಮಣಿ ಅಂತ, ಸರ್ಗೂರು ದೇವರಾಜ್ ಚುಡಾವಣೆ, 2ನೇ ವಾರ್ಡ್ನಲ್ಲಿ ವಾಸವಾಗಿದ್ದೇನೆ. ಕೆಲಸ ಬಂದು ಪೇಂಟಿಂಗ್ ಕಾಂಟ್ರಾಕ್ಟ್ ಆಗಿ ಕೆಲಸ ನಿರ್ವಹಿಸಿದ್ದೀನಿ 20-22 ವರ್ಷ. ಇಲ್ಲ, ನಮ್ಮನ್ನ ಒಂದ್ಸಲ ಕರೆದಿದ್ರು ಅಲ್ಲಿ ನಿಮ್ಮ ಕಾರ್ಯಕ್ರಮದಲ್ಲಿ ಮಾತಾಡಿದ್ವಿ. ನಾವು ಕೆಲವು ಕೂಲಿ ಕಾರ್ಮಿಕರ ಬಗ್ಗೆ ಯಾವ್ಯಾವ ರೀತಿ ಎಲ್ಲ ಒಂದು ನಿಗಾ ವಹಿಸ್ಕೊಂಡು ಕೆಲಸ ಮಾಡಬೇಕು, ಯಾವ ರೀತಿ ನಮ್ಮ ಕೂಲಿ ಕಾರ್ಮಿಕರ ಜೀವನ ಯಾವ ರೀತಿ ಇರುತ್ತೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೆ. ಹಾಗೆ ಬಂದು ಚೆನ್ನಾಗಿತ್ತು, ಚೆನ್ನಾಗಿ ಮಾತಾಡಿದ್ವಿ, ಚೆನ್ನಾಗಿತ್ತು ನಿಮ್ ಕಾರ್ಯಕ್ರಮ. ಎಲ್ಲರೂ ಒಪಿನಿಯನ್ ಇಡ್ತಾ ಇದ್ರು.
0: ಹೇಗನ್ಸುತ್ತೆ ಸರ್, ನೀವು ಜನಧ್ವನಿ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಒಬ್ಬ ಜನಸಾಮಾನ್ಯರಾಗಿ?
1: ಈಗ ಒಳ್ಳೇದನ್ಸೋದಲ್ಲ, ಮಾಡಿದಾಗ ಕೆಲವರಿಗೆ ಕೆಲವು ವಿಷಯಗಳು ಗೊತ್ತಿರಲ್ಲ, ನಿಮ್ಮ ಜನಧ್ವನಿಗಳ ಮೂಲಕ ಅವ್ರಿಗೆ ಒಂದು ಮಾಹಿತಿ ಕೊಟ್ಟಾಗುತ್ತೆ. ಹಾಗೆ ಬಂದು ನಾನು ಒಂದು ರೈತರ ಸಂಘದಲ್ಲೂ ಕೂಡ ಇದ್ದೀನಿ. ರೈತರ ಪರ ಸ್ವಲ್ಪ ಕಾಳಜಿ ವಿಷಯ, ಏನೇನು ಕೆಲಸಗಳು ಮಾಡಬಹುದು, ಅವ್ರಿಗೆ ಒಂದು ಹೆಲ್ಪ್ ಮಾಡಬಹುದು, ಯಾವ ತರ ಏನ್ ಸೌಲಭ್ಯಗಳು ಯಾವ್ಯಾವ ರೀತಿ ದೊರಕುತ್ತೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತೀನಿ. ಮುಖ್ಯವಾಗಿ ಈಗ ಅದನ್ನೇ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ. ನೀವು ಫೋನ್ ಮಾಡಿದಾಗ ನಾನು ಅದನ್ನೇ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ. ಏನಂತಂದ್ರೆ, ನೀವೀಗ ಮಾಮೂಲಿ ಈಗ DCF ಅರಣ್ಯಾಧಿಕಾರಿಗಳು DCF ಕರ್ಚು ಮಾತಾಡಿದೀರಾ, ಮತ್ತೆ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳು ಚೇತನ್ ಕುಮಾರ್ ಸರ್ ಅವ್ರನ್ನ ಕರ್ಚು ಮಾತಾಡ್ತಿದ್ದೀರಾ, ಇನ್ನೂ ದೊಡ್ಡ ದೊಡ್ಡ ಅಧಿಕಾರಿಗಳನ್ನೆಲ್ಲ ಕರ್ಚು ಮಾತಾಡಿದೀರಾ, ಯಾಕೊಂದ್ಸಲ ನೀವು ಜಾಯಿಂಟ್ ಡೈರೆಕ್ಟರ್ JD ಅವ್ರನ್ನ ಕರೆದು ಮಾತಾಡ್ಸ್ಬೋದು ನಮ್ಮ ಜನಧ್ವನಿ ಕೇಂದ್ರದಲ್ಲಿ, ಅವ್ರನ್ನೇ ನೇರವಾಗಿ ಕರೆದು ರೈತರಿಗೆ ಸಿಗುವಂತ ಸೌಲಭ್ಯಗಳ ಮಾಹಿತಿ ಕೊಡ್ಬೋದು, ಏನೇನ್ ಸಿಗುತ್ತೆ ಹೇಗೆ ಪಡ್ಕೋಬಹುದು ಅಂತ ಒಂದು ಮಾಹಿತಿ ಕೊಡ್ಬೋದಲ್ಲ ಅಂತ ನನ್ನ ಅಭಿಪ್ರಾಯ.
0: ಖಂಡಿತ ಸರ್, ಖಂಡಿತ. ಈ ನಿಟ್ಟಲ್ಲಿ ನಾವು ಕೂಡ
1: JDO ಅಂದ್ರೆ ತಾಲೂಕು ಸಂಬಂಧಪಟ್ಟವರು, JDO ಜಾಯಿಂಟ್ ಡೈರೆಕ್ಟರ್ ಅನ್ನ ಕರೆದು ಅಥವಾ ಮಾತಾಡಿಸ್ರೆ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ. ಯಾಕಂದ್ರೆ ಈಗಾಗಲೇ ಬಸ್ ಬಂದಿದೆ,

0: ಈಗ ನಮ್ಮ ರಾಜ್ಯದಲ್ಲಿ ಮಳೆ ಇಲ್ಲದೆ ಪಾಪ ರೈತರುಗಳೆಲ್ಲ ಕಂಗಾಲಾಗಿದ್ದಾರೆ. ಈಗ ಎಲ್ಲಾ ಸಿಟಿನೂ ಶೋಚನೀಯ. ಈಗ ಮಳೆ ಇಲ್ಲ ಅಂದ್ರೆ ಪ್ರಾಣಿ ಪಕ್ಷಿಗಳಿಗೂ ನೀರಿರಲ್ಲ ಕುಡಿಯಕ್ಕೆ, ಮನುಷ್ಯರಿಗೂ ಇರಲ್ಲ, ಎಲ್ಲರಿಗೂ ತುಂಬಾ ಕಷ್ಟ. ಈಗ ಈಗಾಗ್ಲೇ ಕಬಿನಿ ಏನಾಗಿದೆ ಪರಿಸ್ಥಿತಿ ಗೊತ್ತಿದೆ ತಮ್ಗೆ.
1: ಖಂಡಿತ ಸರ್, ಖಂಡಿತ.
0: ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಈ ತರ ಆಗಿರೋದು ಕಬಿನಿಲಿ.
1: ಹೌದು ಸರ್, ಮೊದಲಿಗೆ ನೀವು ಜನಧ್ವನಿ ಕಾರ್ಯಕ್ರಮವನ್ನ ಯಾವಾಗ್ಲಿಂದ ಆಲಿಸ್ತಾ ಬರ್ತಾ ಇದ್ದೀರಾ ಸರ್? ನೀವು
0: ಮೂರು ವರ್ಷದಿಂದ ಕೇಳ್ತಾ ಇದ್ದೀನಿ ಮೇಡಮ್.
1: ಯಾವಾಗ ಪರಿಚಯ ಆಯ್ತು ಸರ್ ಈ ಜನಧ್ವನಿ ಕಾರ್ಯಕ್ರಮ ನಿಮಗೆ?
0: ಜನಧ್ವನಿ ಮೇಡಮ್ ಇದೇ ಮಾಮೂಲಿ ಈಗ ಹೇಳ್ತಾ ಇರ್ಬೇಕಾದ್ರೆ ಮಾಮೂಲಿ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರು ಕೆಲವರು. ಮಾಮೂಲಿ ನಮ್ಮ ಇವರು ಕೂಲಿ ಕಾರ್ಮಿಕರ ಜಿಲ್ಲಾಧ್ಯಕ್ಷರು, ಜಿಲ್ಲಾ ಇವರು ಜಿಲ್ಲಾ ಚರಣ್ ಕುಮಾರ್ ಸರ್ ಬಂದಿದ್ರು ಆಯ್ಕರು ಬಂದಿದ್ದಾಗ. ಆಗ ಮತ್ತೆ ಸುಮಾರು ದೊಡ್ಡ ವ್ಯಕ್ತಿಗಳೆಲ್ಲ ಮಾತಾಡ್ತಿದ್ದೀರಾ ಅಲ್ಲಿ, ಕೇಳಿದಾಗ ಕೆಲವು ವಿಷಯಗಳು ಅವ್ರಿಗೆ ತಿಳ್ಕೊಂಡಂಗಾಯ್ತು. ನಾವು
1: ಅಂದ್ರೆ ಕಾರ್ಮಿಕರ ಆಯುಕ್ತರು ಬಂದಿದ್ದಾಗ ನೀವು ಒಂದು ಕಾರ್ಯಕ್ರಮವನ್ನ ಆಲಿಸೋ ಒಂದು ಸಂದರ್ಭದಲ್ಲಿ ಈ ಜನಧ್ವನಿ ಕಾರ್ಯಕ್ರಮ ನಿಮ್ಗೆ ಪರಿಚಯ ಆಯ್ತು.
0: ಅದಕ್ಕಿಂತ ಮುಂಚೆನೂ ಕೇಳ್ತಾ ಇದ್ರು ಮೇಡಮ್ ನಾವೆಲ್ಲ ಕೆಲವು ವಿಷಯಗಳು. ಮಾಮೂಲಿ ಹೀಗೆ ಗಾಡಿಯಲ್ಲಿ ಕಾರಲ್ಲಿ ಅಲ್ಲಿ ಹೋಗ್ಬೇಕಾದ್ರೆ ಬರ್ತಾ ಇತ್ತು. ಈಗ ಅದ್ರಿಂದ ನೋಡಿದಾಗ ಪರವಾಗಿಲ್ಲ, ನಮ್ಮ ಸರ್ಬರ್ಗಳು ಇತ್ತರ ಒಂದು ಇದೆ ಅನ್ಬಿಟ್ಟು ನಮ್ಗೆ ಆಗ ಪರಿಚಯ ಆಗಿತ್ತು.
1: ಕಾರ್ಯಕ್ರಮಗಳನ್ನೆಲ್ಲ ಕೇಳಿದಾಗ ನಿಮ್ಗೆ ಖುಷಿ ಆಗುತ್ತೆ ಸರ್?
0: ಮೇಡಮ್ ಒಳ್ಳೊಳ್ಳೆ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ, ಒಳ್ಳೆ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು
1: ಅನ್ಸುತ್ತೆ. ಇಲ್ಲಿ ತನಕ ನೀವ್ ಯಾವ ರೀತಿ ಕಾರ್ಯಕ್ರಮಗಳನ್ನ ನೀವು ಆಲಿಸಿದಿರಾ ಸರ್? ನೀವು
0: ಮೇಡಮ್ ಮಾಮೂಲಿ ಫ್ರೀ ಆಗಿ ಕುಂತ್ಕೊಂಡಿರ್ತೀವಲ್ಲ, ಆಗ ಕೇಳ್ತಾ ಇರ್ತೀವಿ ಮೇಡಮ್, ಬರ್ತಾ ಇರ್ತಾವಲ್ಲ. ಮಾಮೂಲಿ ಒಂದಿನ ಲೈವ್ ಇವತ್ತು ಮಾಡಿದ್ರೆ ನಾಳೆ ಬಿಡ್ತೀರಾ ಅದನ್ನ?
1: ಅಂದ್ರೆ ನೀರ ಸಂತೋಷನ ಫೋನ್ ಇನ್ ಕಾರ್ಯಕ್ರಮನ ಅತಿ ಹೆಚ್ಚು ಆಲಿಸೋದ್ರಿಂದ ನೀವು ಆ ಒಂದು ಕಾರ್ಯಕ್ರಮವನ್ನ ಮಿಸ್ ಮಾಡದೆ ಕೇಳ್ತೀರಾ? ಸರಿ, ನಾನು ಮಾತಲ್ಲೇ ಹೇಳಿದ್ರಿ ನೀವು ಶುರುನಲ್ಲೇ ಜನಧ್ವನಿ ಒಂದು ಸರ್ಗೂರಲ್ಲೇ ಇರೋದು ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ತಾ ಇದ್ರ. ಈ ನಿಟ್ಟಿನಲ್ಲಿ ಸರ್ಗೂರಲ್ಲೇ ಇರೋದ್ರಿಂದ ಎಷ್ಟು ಉಪಯುಕ್ತ ಆಗ್ತಿದೆ ಜನರಿಗೆ?
0: ಖಂಡಿತ. ಈಗ ಕೆಲವು ಮಾಹಿತಿಗಳು ಕೆಲವರು ಗೊತ್ತಿರಲ್ಲ. ಈಗ ನಿಮ್ಗೆಲ್ಲಾರು ಕರ್ಸ್ ಮಾತಾಡಿದಾಗ ಈಗ DCF ಅಂದ್ರೆ ಅರಣ್ಯಗಳ ಬಗ್ಗೆ ಮಾಹಿತಿ ಕೊಡ್ತಾರೆ.
1: ಹೌದು,
0: ಯಾವ ರೀತಿ ಇರಬೇಕು ಕಾಡು ಪ್ರಾಣಿಗಳಿಂದ, ಯಾವ ರೀತಿ ಜನಗಳ ಸುರಕ್ಷತೆ ಕಾಪಾಡ್ಕೊಳ್ಬೇಕು, ಯಾವ್ಯಾವ ರೀತಿ ಆಮೇಲೆ ಏನೇನೋ ಇದು ಮಾಮೂಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸ್ಬೇಕು, ಎಲ್ಲದ್ರ ಬಗ್ಗೆನೂ ಮಾಹಿತಿಗಳು ಕೊಡ್ತಾರ ಅವರು. ಈಗ ಇನ್ನು ಯಾರನ್ನ ಕರೆಸ್ತೀರಾ, ಈಗ ತಹಸೀಲ್ದಾರ್ ಕರೆಸ್ತೀರಾ, ಅವ್ರು ಕರೆಸಿದಾಗ ಅವರು ಕೆಲವು ಮಾಹಿತಿಗಳು ಕೊಡ್ತಾರೆ. ಈ ರೀತಿ ಮಾಡಬೇಕು, ಯಾವ ರೀತಿ ಇರಬೇಕು, ನೀವು ಏನ್ ಕೆಲಸ ಮಾಡಬೇಕು, ಈಗ ಒಂದು ಜಮೀನಿಗೆ ಸಂಬಂಧಪಟ್ಟಾಗ ಏನೇನ್ ಎಲ್ಲ ಇಟ್ಟಿರ್ಬೇಕು ದಾಖಲಾತಿಗಳು, ಈಗ ಏನ್ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ಕೆಲವು ಮಾಹಿತಿಗಳು ಕೊಡ್ತಾರೆ. ಈಗ ಒಂದೊಂದು ಇಲಾಖೆಯಿಂದ ಒಬ್ಬರು ನೀವು ಕರೆಸಿದಾಗ ಆ ಇಲಾಖೆಗಳಿಗೆ ಸಂಬಂಧಪಟ್ಟಾಗಿ ಎಲ್ಲ ಮಾಹಿತಿಗಳನ್ನ ತಿಳಿಸ್ಕೊಡ್ತಾರೆ. ಉಪಯುಕ್ತವಾಗಿದೆ.
1: ಹೌದು ಹೌದು. ಅಂದ್ರೆ ಒಂದು ಇಲಾಖೆಯಲ್ಲಿ ಏನೆಲ್ಲ ಜನಸಾಮಾನ್ಯರಿಗೆ ಸೌಲಭ್ಯ ಇದೆ, ಈ ನಿಟ್ಟಿನಲ್ಲಿ ಆ ಒಂದು ಸೌಲಭ್ಯಗಳನ್ನ ಜನರಿಗೆ ತಿಳಿಸೋದ್ರಿಂದ ಅಲ್ಲಿ ಒಂದು ಮಾಹಿತಿ ಮತ್ತು ಜಾಗೃತಿ ಅನ್ನೋದು ಮೂಡುತ್ತೆ, ಆ ಜನಗಳು ಕೂಡ ಅರಿವಾಗುವ ನಿಟ್ಟಿನಲ್ಲಿ ಎಚ್ಚೆತ್ಕೊಳ್ಳಕ್ಕೆ ಸಹಾಯ ಆಗುತ್ತೆ ಅಂತ ಈ ನಿಟ್ಟಿನಲ್ಲಿ ಹೇಳ್ತಾ ಇದ್ರ.
0: ಇನ್ನೊಂದು ಹೇಳ್ಬೇಕಂದ್ರೆ ಮೇಡಮ್, ಕೆಲವರು ಮುಗ್ಧ ಜನಗಳಿಗೆ ಮೇಡಮ್, ಕೆಲವರಿಗೆ ಏನಾಗಿದೆ ಅಂದ್ರೆ ಯಾವ್ಯಾವ ಕೆಲ್ಸನ ಎಲ್ಲೆಲ್ಲಿ ಹೋಗಿ ಮಾಡಿಸ್ಕೊಬೇಕು ಅಂತಾನೆ ಗೊತ್ತಿಲ್ಲ ಪಾಪ. ಮುಗ್ದಿರ್ತಾರೆ ಇನ್ನ ಪಾಪ, ಕೆಲವರು ಯಾವ ಕೆಲ್ಸನ ಯಾವ ಇಲಾಖೆಲಿ ಹೋಗಿ ಮಾಡಿಸ್ಕೋಬೇಕು ಅಂತಾನೆ ಗೊತ್ತಿಲ್ಲ. ಹೇಳ್ಕೊಡೋರು ಯಾರು ಇಲ್ವಲ್ಲ, ಎಷ್ಟು ಸೌಲಭ್ಯಗಳು ಬರುತ್ತೆ ಪಡ್ಕೊಳ್ಳೋದೇ ಇಲ್ವಲ್ಲ, ಈಗ ಗೊತ್ತಿರೋ ವಿಷಯನೇ ಗೊತ್ತಿಲ್ವಲ್ಲ. ಆ ರೀತಿಯಲ್ಲಿ ಆಗ್ತದೆ. ಈಗ ನೀವು ಈ ರೀತಿ ಕರೆದು ಮಾಡಿಸೋದ್ರಿಂದ ನೀವು ಕಾರ್ಯಕ್ರಮಗಳನ್ನ ಇಲ್ಲ ಸುಮಾರು ಜನಗಳಿಗೆ ಒಂದು ಹೆಲ್ಪ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ.
1: ಈ ನಿಟ್ಟಿನಲ್ಲಿ ನೀವ್ಯಾವ್ದಾದ್ರು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಫೋನ್ ಮಾಡಿದಿರಾ ಸರ್?
0: ನಾವು ಫೋನ್ ಮಾಡಿದ್ದೆ ಮೇಡಮ್, ಅವ್ರು ಬಂದಿದಾಗಲೇ ಮಾತಾಡಿದ್ದು.
1: ಚೇತನ್
0: ಕುಮಾರ್ ಬಂದಿದಾಗ ನಾವು ಮಾತಾಡುವ ಕೆಲವು ವಿಷಯಗಳನ್ನ ಮಾತಾಡಿದೀವಿ ಮೇಡಮ್. ಅವ್ರದ್ದು
1: ಸಾಲು ಆಗೋ ನಿಟ್ಟಿನಲ್ಲಿ ಆಗಿದೆಯಾ ಸರ್? ಅದು
0: ಅದು ಇನ್ನು ಏನು ಪೆಂಡಿಂಗ್ ಅಲ್ಲಿದೆ ಮೇಡಮ್, ಅದು ಇನ್ನು ಏನು ಆಗಿಲ್ಲ. ಅದು ನಾನು ಕೇಳಿದ್ದೆ ಅಂದ್ರೆ ಕೂಲಿ ಕರ್ಮಕರಿಗೆ ವಸತಿ ಸೌಲಭ್ಯ ಕಲ್ಪಿಸ್ಕೊಡಿ ಅಂತ ಕೇಳಿದ್ದು, ಅದು ಆಗಿದೆ ಮೇಲ್ಗಡೆ ಇನ್ನು ಆರ್ಡರ್ ಆಗಿಲ್ಲ ಅಂತ ಹೇಳಿದ್ರು.
1: ಅಂದ್ರೆ ನೀವ್ ಹೇಳೋ ಒಂದು ಸಮಸ್ಯೆಗೆ ಅವರು ಕೂಡ ಸಂಪೂರ್ಣವಾದ ಉತ್ತರವನ್ನ ಕೊಟ್ಟಿದ್ದಾರೆ, ಆದ್ರೆ ಅದು ಇನ್ನು ಕಾರ್ಯದ ಹಂತದಲ್ಲೇ ನಿಂತಿರೋದ್ರದ್ದು ನಿಮಗ್ ತಿಳಿಸ್ ಬಂದಿದೆ.

0: ಒಮ್ಮೆ ಸರ್ ಈಗ ತಾನೇ ಹೇಳಿದ್ರಿ, ಮುಗ್ಧ ಜನರಿಗೆ ಮಾಹಿತಿ ಕೊಡೋ ನಿಟ್ಟಿನಲ್ಲಿ ಜನಧ್ವನಿ ಸಾಕ್ತಾ ಇದೆ ಅಂತ ಹೇಳ್ತಿದ್ರಿ. ನಾವು ಅತಿ ಹೆಚ್ಚಾಗಿ ಜನಧ್ವನಿಯಲ್ಲಿ ಒಂದು ಬುಡಕಟ್ಟು ಜನಾಂಗದಕ್ಕೆ ಅತಿ ಹೆಚ್ಚು ಕಾರ್ಯಕ್ರಮಗಳಾಗಿರ್ಬೋದು, ಮಾಹಿತಿಯನ್ನ ತಲುಪಿಸೋದಾಗಿರ್ಬೋದು, ಈ ನಿಟ್ಟಿನಲ್ಲಿ ಸಕಾಲದಲ್ಲಿ ಅವರಿಗೆ ಮಾಹಿತಿಯನ್ನ ನೀಡ್ತಾ ಬರ್ತಾ ಇದೀವಿ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ನೀವು?
1: ಮೇಡಮ್, ಇದು ನೀವು ಮಾಡ್ತಾರಂತಹ ಕೆಲಸ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡ್ಲೇಬೇಕು. ಯಾಕಂದ್ರೆ ಪಾಪ ಅವ್ರಿಗೆ ಫಸ್ಟ್ ಆದ್ಯತೆ ಕೊಡ್ಲೇಬೇಕು ಪಾಪ.
0: ಹೌದು,
1: ಅವ್ರಿಗೆ ಮೇಡಮ್ ಏನು ಅಂದ್ರೆ ಇನ್ನೊಬ್ಬ ಗೊತ್ತೇ ಇಲ್ಲ, ಇನ್ನೂ

0: ಜ್ಞಾನ ಅನ್ನೋದಿಲ್ಲ ಪಾಪ ಅವ್ರಿಗೆ. ಕಾಡು ಕಾಡ್ಬಿಟ್ರೆ ಮನೆ ಬುಡಕಡು ಜನಂಗದವ್ರು ಅವ್ರಿಗೆ ಏನು ಗೊತ್ತೇ ಇಲ್ಲ ಮೇಡಮ್. ಒಂಥರ ಮುಗ್ದ್ರು ಅಂದ್ರೆ ಅವರೇ ಮುಗ್ದ್ರು ಅಂತ ಹೇಳ್ಬೋದು ನೇರವಾಗಿ ಹೇಳಬಂತು.
1: ಅಂದ್ರೆ
0: ಒಂದು ಒಳ್ಳೆ ಬಟ್ಟೆ ಎಲ್ಲ ಹಾಕೊಳ್ಳೋದಕ್ಕೆ ಒಂದು ಬಟ್ಟೆ ಇರಲ್ಲ ಪಾಪ, ಒಂದು ಒಳ್ಳೆ ಊಟ ಇಲ್ಲ ಪಾಪ ಅವ್ರಿಗೆ, ತುಂಬಾ ಸಮಸ್ಯೆಗಳೇ ಮೇಡಮ್. ಅವ್ರಿಗೆ ಏನ್ ಮಾಡ್ತಾರೆ, ಏನೇ ಮಾಡಿದ್ರು ಒಳ್ಳೇದೇ ಮೇಡಮ್.
1: ಅಂದ್ರೆ ಈ ನಿಟ್ಟಿನಲ್ಲಿ ಅವರಿಗಾಗಿ ಕಾರ್ಯಕ್ರಮ ಮಾಡ್ತಿರೋದು ತುಂಬಾ ಖುಷಿಯ ವಿಚಾರ ಸರ್. ಹಾಗೆ ಜನಧ್ವನಿ ಕಾರ್ಯಕ್ರಮದಲ್ಲಿ ಮಕ್ಕಳಿಗಾಗಿರ್ಬೋದು, ಮಹಿಳೆಯರಿಗಾಗಿರ್ಬೋದು, ಮತ್ತೆ ಕೃಷಿಕರಿಗೆ, ನೀವ್ ಹೇಳದ ಮಟ್ಟಿಗೆ ಕೃಷಿಕರಿಗಾಗಿರ್ಬೋದು, ಕಾನಿನ ಅರಿವೇ ಇಲ್ಲದವರಿಗೆ, ಸಮಾಜದ ಜನರಿಗಾಗಿರ್ಬೋದು, ಈ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನ ಮತ್ತೆ ಕಾರ್ಯಕ್ರಮಗಳನ್ನ ಮಾಡ್ತಾ ಹೋಗ್ತಾ ಇದೀವಿ. ಇದ್ರ ಬಗ್ಗೆ ಹೇಳೋದಾದ್ರೆ ಸರ್ ನೀವು.
0: ಮೇಡಮ್ ಇದು ತುಂಬಾ ಒಂದು ಒಳ್ಳೆಯ ಕಾರ್ಯ ಇದು, ಯಾಕಂದ್ರೆ ಇದು ಮಾಡ್ತೀವಿ ಸಮಾಜ ಸೇವೆ ಅಂತಾನೆ ಹೇಳ್ಬೋದು ಇದನ್ನ. ಸಮಾಜ ಸೇವೆ ಅಂತ ಹೇಳಿದ್ರೆ ತಪ್ಪಿಲ್ಲ ಇದು, ಯಾಕಂದ್ರೆ ಎಲ್ಲಾರ್ಗು ಮುಟ್ತಾ ಇದೆ ವಿಷಯ. ಎಲ್ಲಾ ಅವ್ರ ಜನ ಗೊತ್ತಾಗಿ ಅಷ್ಟು ಜನ ಕೆಲಸ ಆದ್ರೆ ಅದು ಒಳ್ಳೇದಲ್ವಾ, ಅದು ಅದು ಗೊತ್ತಿರಲ್ಲ ಕೆಲವರಿಗೆ ಪಾಪ.
1: ಸರ್ ಈಗ ನೀವು ಮಾತಾಡ್ತಾ ಹೇಳ್ತಿದ್ರಿ, ಸಾಕಷ್ಟು ರೀತಿಯಲ್ಲಿ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ ಜನಗಳಿಗೆ ಯೂಸ್ ಆಗ್ತಾ ಇದೆ ಅಂತ ಹೇಳಿದ್ರಿ. ಈ ನಿಟ್ಟಿನಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಬರಬೇಕು ಅಂತಂದ್ರೆ ಯಾವ ತರ ಕಾರ್ಯಕ್ರಮಗಳನ್ನ ತರಬೇಕು ಜನರಿಗೆ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಪ್ರಕಾರ?
0: ಮೇಡಮ್ ಈಗ ಮಾಡ್ತಾ ಇದ್ರಲ್ವಾ, ಇನ್ನು ಹೆಚ್ಚೆಚ್ಚು ದೊಡ್ಡ ದೊಡ್ಡ ಅಧಿಕಾರಿಗಳನ್ನ ಇಲಾಖೆಗಳಿಂದ ಕರೆಸಿ ಹೆಚ್ಚೆಚ್ಚು ಮಾಹಿತಿಗಳನ್ನ ತಿಳಿಸ್ಕೊಡಿ ಜನಗಳಿಗೆ. ನಿಮ್ಮ ಬಾನುಲಿ ಕೇಂದ್ರದಿಂದ ಒಳ್ಳೇದಾಗ್ಲಿ, ಅವ್ರಿಗೆ ವಿಷಯಗಳು ತಿಳ್ಕೊಳ್ಳಿ, ಏನ್ ಮಾಡಬಹುದು ಜನಗಳು. ಯಾಕಂದ್ರೆ ಈಗ ಜೀವನ ಮುಂದೆ ತುಂಬಾ ಕಷ್ಟ ಇದೆ, ಈಗ ಏನ್ ಆಗ್ತಿದೆ ಅಂದ್ರೆ ತಮಗೆ ಗೊತ್ತು ಎಲ್ಲ. ಈಗ ಅದರಿಂದ ಕರೆಸಿ ಒಳ್ಳೊಳ್ಳೆ ವಿಷಯಗಳನ್ನ ತಿಳಿಸ್ಕೊಡಿ. ಇವಾಗ ಯಾವ್ದು ಕೆಲಸಗಳಿವೆ, ಏನೋ ಇಲಾಖೆಗಳಿಂದ ಬಿಟ್ಟಿರ್ತಾರದನ್ನೆಲ್ಲ ಸ್ವಲ್ಪ ನೇರವಾಗಿ ಬಂದು ಯಾವ ರೀತಿ ಮಾಡ್ಕೋಬೇಕು, ಎಲ್ಲ ಸಂಪರ್ಕ ಮಾಡ್ಬೇಕು ಅನ್ನೋದು ತಿಳಿಸ್ಕೊಡಕ್ ಹೇಳಿ ಅವ್ರಿಗೆ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾವು ಕೇಳ್ಕೊತೀವಿ.
1: ತುಂಬಾ ಖುಷಿಯ ವಿಚಾರ ಸರ್. ಹಾಗೆ ಸರ್ ಈಗ ಜನಧ್ವನಿ ಈಗ ಒಂದು ಫೋನ್ ಕರೆ ಮುಖಾಂತರ ಸಮಸ್ಯೆ ಸೌಲಭ್ಯಗಳು ಒಂದು ಬಗೆಹರಿತವೆ ಅಂತಂದ್ರೆ, ಈ ನಿಟ್ಟಿನಲ್ಲಿ ಜನಧ್ವನಿ ಪ್ರಮುಖ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಎಷ್ಟೋ ಅಧಿಕಾರಿಗಳನ್ನ ಮೀಟ್ ಮಾಡಬೇಕು, ಅವ್ರನ್ನ ಆಹ್ವಾನಿಸ್ಬೇಕು, ಅವ್ರನ್ನ ಭೇಟಿ ಮಾಡ್ಬೇಕು ಅಂದ್ರೆ ತುಂಬಾ ಸಮಯದ ಅವಕಾಶ ಇರುತ್ತೆ. ಈ ನಿಟ್ಟಿನಲ್ಲಿ ಜನಧ್ವನಿ ಶೀಘ್ರವಾಗಿ ಒಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಪರಿಹಾರ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಉತ್ತಮ ಆಗ್ತಾ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ನೀವು?
0: ಈಗ ನೀವು ಮಾಡ್ತಿರೋ ಕೆಲಸ ಅದನ್ನ ಹೇಳ್ತೇನೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಜನಗಳಿಗೆ ಒಳ್ಳೇದಾಗ್ತಾ ಇದೆ, ಉಪಯುಕ್ತ ಮಾಹಿತಿ ಲಭ್ಯವಿದೆ ಅವ್ರಿಗೆಲ್ಲರಿಗೂ. ಹಾಗೂ ಅದೇ ಹೇಳಿದ್ರೆ ಇನ್ನು ಹೆಚ್ಚು ಹೆಚ್ಚು ದೊಡ್ಡ ದೊಡ್ಡ ಅಧಿಕಾರಿಗಳನ್ನೆಲ್ಲ ಕರೆಸಿ ಇನ್ನ ಮಾಡಿಸಿ ಕಾರ್ಯಕ್ರಮಗಳು ಮಾಡಿಸಿ ವಿಷಯಗಳು ಗೊತ್ತಾಗ್ಲಿ.
1: ಸರ್ ಈಗ ನೀವು ಫ್ರೀ ಟೈಮ್ ಅಲ್ಲಿ ಯಾವಾಗ ಕೇಳ್ತೀರಾ ಸರ್ ಜನಧ್ವನಿನ?
0: ಅಂದ್ರೆ ಈಗ ಮಾಮೂಲಿ ಮನೆ ಇರ್ತೀವಲ್ಲ, ಅವಾಗ ಕೇಳ್ತೀವಿ ಮೇಡಮ್. ಇದ್ದಾಗ ಮನೆ ಇರ್ತೀವಲ್ಲ, ಕೆಲಸ ಇರಲಿಲ್ಲ.
1: ಇತರರಿಗೂ ಹೇಳೋದುಂಟಾ ನೀವು ಜನಧ್ವನಿಯನ್ನ ಕೇಳಿ ಅಂತ?
0: ಹೇಳ್ತಿರ್ತೀವಿ.
1: ಸರ್ ಈಗ ಪ್ರೀವಿಯಸ್ ಕಾರ್ಯಕ್ರಮ ಇರೋದು ನಿಮ್ಗೆ ಗೊತ್ತಾಗುತ್ತೆ, ಉಪಯುಕ್ತ ಆಗ್ತಾ ಇದೆಯಾ ಈಗ ಕೊಡ್ತಾ ಇರ್ತಾರ ಮಾಹಿತಿಗಳು ಸಕಾಲದಲ್ಲಿ ನಿಮ್ಗೆ? ಒಟ್ಟಾರೆ ನೀವು ಜನಧ್ವನಿಯಲ್ಲಿ ಒಬ್ಬರಾಗಿ ಒಬ್ರು ಕೇಳುಗರಾಗಿ ಗುರುತಿಸ್ಕೊಂಡ್ರೆ ನಿಮ್ಗೆ ಖುಷಿ ಆಗುತ್ತೆ ಸರ್. ತುಂಬಾ ಖುಷಿ ಆಯ್ತು ಸರ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೊತ್ತು ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು ಸರ್. ಸರ್ ಯಾರನ್ನ ಕರೆಸ್ಬೇಕು ಅಂತ ನೀವು ಇನ್ನೊಂದ್ಸರಿ ಸೂಕ್ತವಾಗಿ ಹೇಳ್ಬಿಟ್ರೆ, ಅಂದ್ರೆ ಜೆ ಡಿ ಮತ್ತೆ ಎ ಡಿ ಅಂತ ಹೇಳಿದ್ರಿ ಜಾಯಿಂಟ್ ಡೈರೆಕ್ಟರ್?
0: ಎ ಡಿ ಅಂದ್ರೆ ಮೇಡಮ್ ಬಂದವರು ತಾಲೂಕಿಗೆ ಸಂಬಂಧಪಟ್ಟ ಕೃಷಿ ಅಧಿಕಾರಿಗಳು. ಎ ಡಿ ಅಂದ್ರೆ ಜಾಯಿಂಟ್ ಡೈರೆಕ್ಟರ್ ಅಂತ ಬರ್ತಾರೆ ಮೈಸೂರು. ಅವ್ರನ್ನ ಕರೆಸಿ ಮಾತಾಡಿ ಮೇಡಮ್, ಯಾಕಂದ್ರೆ ಪಾಪ ರೈತರಿಗೆಲ್ಲ ಒಳ್ಳೇದಾಗ್ಲಿ ಅವರು, ಯಾಕಂದ್ರೆ ನಮ್ಮ ಅಣ್ಣ ನೀಡೋದವ್ರಲ್ವಾ, ನಾವು ರೈತರಲ್ದೇ ಇರ್ಬೋದು ಮೇಡಮ್ ನಾವು, ಆದ್ರೆ ಅವ್ರ ಅನ್ನದ ಋಣ ತೀರಿಸಬೇಕಲ್ಲ ನಾವು. ಕೆಲವ್ರು ಕೇಳ್ತಾರೆ ನೀವ್ ರೈತ ಅವಲಪ್ಪ, ನೀ ಯಾಕಪ್ಪ ರೈತರ ಕೆಲಸ ಮಾಡ್ತೀಯ ಅಂತ. ಯಾರು ಯಾವ ಕೆಲಸ ಅನ್ಬೇಕಾದ್ರೆ ಅವನು ಮನ್ಸಿದ್ದೆ
1: ಆಸಕ್ತಿ ಇರೋ ಕೆಲಸ ಮಾಡ್ಲೇಬೇಕು ಅಂತ
0: ಹೋಗ್ಬಾರ್ದು, ಒಳ್ಳೆ ರೀತಿಯಲ್ಲಿ
1: ಖಂಡಿತ ಖಂಡಿತ ಸರ್. ಈ ನಿಟ್ಟಲ್ಲಿ ನಾವು ಕೂಡ ಪ್ರಯತ್ನವನ್ನ ಅಧಿಕಾರಿಗಳನ್ನ ಕರೆಸುವ ನಿಟ್ಟಿನಲ್ಲಿ ಪ್ರಯತ್ನ ಕೂಡ ನಾವು ಮಾಡ್ತೀವಿ ಸರ್.
0: ಅವ್ರನ್ನ ಕರೆಸಿ, ನಮ್ಮ ಇವರು ಕಾರ್ಮಿಕ ಮಂಡಳಿ ನಿರ್ವಹಣಾ ಅಧಿಕಾರಿಗಳಾದ ರವಿಚಂದ್ರನ್ ಅವರು ಕರೆಸಿ ಅಂತಲ್ಲ, ಅವ್ರನ್ನ ಕರೆಸಬಹುದು.
1: ಖಂಡಿತ ಕರೆಸ್ತೀವಿ ಸರ್.
0: ಓಕೆ, ಥ್ಯಾಂಕ್ ಯು.
1: ಓಕೆ.

ಕೇಳುವರೆ ಕೇಳುವರೆಲ್ಲ, ಇಷ್ಟಕ್ಕೆ ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಅನಿಸಿಕೆ ಅಭಿಪ್ರಾಯ ಕುರಿತು ನಮ್ಮ ಜೊತೆ ತಮ್ಮ ಮಾಹಿತಿಯನ್ನ ಹಂಚಿಕೊಂಡವರು ಸರಕೂರು ಪಟ್ಟಣದ ದೇವರಾಜು ಬಡಾವಣೆಯ ಶ್ರೋತಾ ಮಣಿರವರು. ಇಲ್ಲಿಗೆ ಈ ಒಂದು ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮದಲ್ಲಿ

ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ. ಇಂದು ಎಸ್ವಿವೈಎಂ ಸಿಬ್ಬಂದಿ ವರ್ಗದವರಾದ ಅನಿತಾಜಿ, ಕೀರ್ತನಾ, ಗಣೇಶ್ವರಿ, ಆದಿತ್ಯ, ವಿಜಯ್, ಮಂಜುನಾಥ್ ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆ

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
2: ಬಪ್ಪ ಕುಮಾರ. ಅವನಿಗೆ ಎಷ್ಟು

0: ಆದ್ರೂ ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದಾನೆ ನಿನ್ಗೆ ಕೆಮ್ಮ ಬಂದಿರೋದು.
0: ಬಾಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
0: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
2: ಓ ಕುಮಾರ, ರಾಮೋ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
2: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
2: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
0: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದೆ ತಾನೆ.
2: ಇದೇನಪ್ಪ ಇದು, ಬೀದಿ ಲೋಕ ಮಾರ ಮನೆಗೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಡು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತೆಲ್ಲ? ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಗಾ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೆ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡಿಬಿಡ್ಬೋದು.
0: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 65 ರೂಪಾಯಿ, ಪೆನ್ಸಿಲ್ ಬೀನ್ಸ್ 60 ರೂಪಾಯಿ, ಮೆಣಸಿನಕಾಯಿ 16 ರೂಪಾಯಿ, ಸೌತೆಕಾಯಿ 10 ರೂಪಾಯಿ, ಎಂಸಿ 7 ರೂಪಾಯಿ, ಸುನಾಮಿ 5 ರೂಪಾಯಿ, ಎಳವನ 5 ರೂಪಾಯಿ, ಗುಂಡು ಬದನೆಕಾಯಿ 17 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 26 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 16 ರೂಪಾಯಿ, ಆಗಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 14 ರೂಪಾಯಿ, ಪೈರು 30 ರೂಪಾಯಿ, ದಪ್ಪ ಮೆಣಸಿನಕಾಯಿ 67 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 18 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 24 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 55 ರೂಪಾಯಿ, ಬೆಂಡೆಕಾಯಿ 12 ರೂಪಾಯಿ, ಟೊಮೊಟೊ 18 ರೂಪಾಯಿ. ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:20 ಪ್ರಸಾರವಾಗಿದೆ. ಅಲಿವರ್ಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ ಚಿನ್ನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 4/7/2026 ಶನಿವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು, ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ವಿದ್ಯಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಮಿಸ್ಟರ್ ರಾಜು ಕೆಎಸ್ ರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.

0: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ನಾಲಿಗೆ ಪತ್ತೆದಾರರು ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನಾಲಿಗೆ ಮೇಲಿನ ಪತ್ತೆದಾರರು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಕಣ್ಣು ಮುಚ್ಚಿ ಬಾಯಿ ತೆರೆ ಎಂದು ಯಾರಾದರೂ ನಿಮಗೆ ಹೇಳಿದರೆ ಎಂದುಕೊಳ್ಳಿ, ಅಂತೆಯೇ ನೀವು ಕಣ್ಣು ಮುಚ್ಚಿ ಬಾಯಿ ತೆರೆತೀರಿ, ಅವರು ನಿಮ್ಮ ನಾಲಿಗೆ ಮೇಲೆ ಸಿಹಿ ವಸ್ತುವನ್ನ ಇಡುತ್ತಾರೆ. ಆ ವಸ್ತುವನ್ನು ನೀವು ನೋಡಿರದಿದ್ದರೂ ಅದನ್ನು ಗುರುತಿಸಬಲ್ಲಿರಿ. ಅವರು ನಿಮ್ಮ ನಾಲಿಗೆಯ ಮೇಲೆ ಇಟ್ಟ ಸಿಹಿ ಯಾವುದು ಎಂದು ಸುಲಭವಾಗಿ ನಿಮಗೆ ತಿಳಿಯುತ್ತದೆ. ಕಣ್ಣು ಮುಚ್ಚಿಕೊಂಡಿದ್ದರೂ ನಾಲಿಗೆಗೆ ಸಿಹಿ ತಗುಲಿದ ತಕ್ಷಣ ಇದು ಸಕ್ಕರೆ, ಅದು ಮಾವಿನ ಹಣ್ಣು, ಇದು ಕಿತ್ತಳೆ, ಇದು ಪಾಯಸ, ಹೀಗೆ ವಿವಿಧ ಮೂಲದ ಸಿಹಿಯನ್ನು ನೀವು ಗುರುತಿಸುತ್ತೀರಿ. ನಾಲಿಗೆಗೆ ಪ್ರತ್ಯಕ್ಷವಾದ ಕಣ್ಣಂತೂ ಇಲ್ಲ, ಆದರೂ ಇಷ್ಟು ಖಚಿತವಾಗಿ ನಾಲಿಗೆ ಈ ವಸ್ತುಗಳನ್ನು ಹೇಗೆ ಪತ್ತೆ ಹಚ್ಚುತ್ತದೆ ಎಂಬುದು ನಿಮಗೆಲ್ಲ ಆಲೋಚನೆ ಬರುವಂತಹ ಪ್ರಶ್ನೆ. ಅಂಗಿಕ ಅಧ್ಯಯನಗಳ ಆಧಾರದ ಮೇಲೆ 20ನೇ ಶತಮಾನದ ಮಧ್ಯಭಾಗದ ಹೊತ್ತಿಗೆ ನಾಲಿಗೆಯ ವಿವಿಧ ಭಾಗಗಳಲ್ಲಿ ಹರಡುವ ವಿವಿಧ ರುಚಿ ಮೊಗ್ಗುಗಳು ಅಂದರೆ ಟೇಸ್ಟ್ ಬರ್ಡ್ಸ್ ಸಿಹಿಯನ್ನು ಸೇರಿದಂತೆ ವಿವಿಧ ವಸ್ತುಗಳ ರುಚಿಯನ್ನು ಕಂಡುಹಿಡಿಯಬಲ್ಲವು ಎಂದು ಕಂಡುಹಿಡಿಯಲಾಗಿತ್ತು. ಕಳೆದ 2 ದಶಕಗಳ ಸಂಶೋಧನೆಗಳ ಮೂಲಕ ವಿಜ್ಞಾನಿಗಳು ಆಣ್ವಿಕ ಮಟ್ಟದ ಸಂಶೋಧನೆಗಳ ಮೂಲಕ ರುಚಿಯನ್ನು ಪತ್ತೆ ಹಚ್ಚುವ ಕೆಲವು ರುಚಿಗ್ರಾಹಕಗಳನ್ನು ಕಂಡುಹಿಡಿದಿದ್ದಾರೆ. ರುಚಿಗ್ರಹಣ ಶಕ್ತಿ ಒಂದು ಸಂಕೀರ್ಣ ಕ್ರಿಯೆ ಎಂದು ಈ ಅಧ್ಯಯನಗಳು ತಿಳಿಸಿವೆ. ನಾವು ಸೇವಿಸುವ ಸಿಹಿ ರಾಸಾಯನಿಕವಾಗಿ ಶರ್ಕರೆಗಳು ಅಥವಾ ಕಾರ್ಬೋಹೈಡ್ರೇಟ್ಗಳು. ಶರ್ಕರೆಗಳಲ್ಲಿ ಇಂಗಾಲ, ಜಲಜನಕ ಮತ್ತು ಆಮ್ಲಜನಕ 1:1:2, 2:1 ಪ್ರಮಾಣದಲ್ಲಿದ್ದು ಈ ಅಣುಗಳು ಉಂಗುರಾಕಾರದಲ್ಲಿ ಒಂದಕ್ಕೊಂದು ಸೇರಿಕೊಂಡಿರುತ್ತವೆ. ಯಾವುದೇ ಶರ್ಕರವನ್ನು ಅದರಲ್ಲಿರುವ ಉಂಗುರಗಳ ಸಂಖ್ಯೆ ಮತ್ತು ರಚನೆಗಳನ್ನು ಆಧರಿಸಿ ವರ್ಗೀಕರಿಸಲಾಗುತ್ತದೆ. ಶರ್ಕರೆಗಳು ಶಕ್ತಿಯ ಆಗರಗಳು, ಅವು ಜೀರ್ಣವಾಗಿ ಜೀವಕೋಶಗಳಲ್ಲಿ ಶಕ್ತಿ ಉತ್ಪಾದನೆಯಾಗುತ್ತದೆ. ಶರೀರದಲ್ಲಿ ಎಲ್ಲ ಕ್ರಿಯೆಗಳಿಗೆ ಈ ಶಕ್ತಿ ಅಗತ್ಯವಾಗಿದೆ. ನಾವು ತಿನ್ನುವ ಸಕ್ಕರೆ ರಾಸಾಯನಿಕವಾಗಿ ಸುಕ್ರೋಸ್ ಎಂಬ ಶರ್ಕರ, ಗ್ಲೂಕೋಸ್, ಫ್ರಕ್ಟೋಸ್, ಮಾಲ್ಟೋಸ್, ಲ್ಯಾಕ್ಟೋಸ್, ಗ್ಲಾಕ್ಟೋಸ್ ಮುಂತಾದವು ಕೂಡ ವಿವಿಧ ಶರ್ಕರೆಗಳು. ಅವು ನಮಗೆ ಶಕ್ತಿಯನ್ನು ನೀಡುತ್ತವೆ. ವಿವಿಧ ಸಿಹಿ ವಸ್ತುಗಳಲ್ಲಿ ವಿವಿಧ ಶರ್ಕರೆಗಳು ವಿಭಿನ್ನ ಪ್ರಮಾಣದಲ್ಲಿ ಸೇರುತ್ತವೆ. ಸಿಹಿ ಪದಾರ್ಥಗಳಲ್ಲಿ ಇರುವ ಶರ್ಕರೆ ಹಾಗೂ ಅವುಗಳ ಪ್ರಮಾಣವನ್ನು ಅವಲಂಬಿಸಿ ಸಿಹಿಯ ಸ್ವಾದ ಬದಲಾಗುತ್ತದೆ. ಸಿಹಿ ಕಾರಕಗಳ ಸಿಹಿಯ ಪ್ರಮಾಣದಲ್ಲಿಯೂ ವ್ಯತ್ಯಾಸಗಳಿರುತ್ತವೆ.

0: ಉದಾಹರಣೆಗೆ ಮೂಲ ಶರ್ಕರ ಅಣು ಎಂದು ಪರಿಗಣಿಸಲಾಗುವ ಗ್ಲೂಕೋಸ್ ಸಾಮಾನ್ಯ ಸಕ್ಕರೆ ಅಥವಾ ಸುಕ್ರೋಸ್ಗಿಂತ ಕಡಿಮೆ ಸಿಹಿಯಿರುತ್ತದೆ. ಜೇನುತುಪ್ಪದಲ್ಲಿರುವ ಫ್ರಕ್ಟೋಸ್ ಸುಕ್ರೋಸ್ಗಿಂತ ಹೆಚ್ಚು ಸಿಹಿ. ಸ್ಟಾರ್ಚ್, ಸೆಲ್ಯುಲೋಸ್ ಮುಂತಾದವುಗಳು ಶರ್ಕರೆಗಳೇ, ಆದರೂ ಅವು ಸಕ್ಕರೆಯಷ್ಟು ಸಿಹಿಯಾಗಿರುವುದಿಲ್ಲ. ಇವೆಲ್ಲವೂ ನೈಸರ್ಗಿಕ ಸಿಹಿಕಾರಕಗಳು. ನೈಸರ್ಗಿಕ ಸಿಹಿಕಾರಕಗಳಲ್ಲದೆ ಕೆಲವು ಕೃತಕ ಸಿಹಿಕಾರಕಗಳು ಇವೆ. ಸ್ಯಾಕ್ರಿನ್, ಸುಕ್ರೋಲೋಸ್ ಮತ್ತು ಆರ್ಟಿಟಿನ್ ಮುಂತಾದವು ಶರ್ಕರಗಳು ಅಲ್ಲದಿದ್ದರೂ ಸಿಹಿ ರುಚಿಯನ್ನು ನೀಡುತ್ತವೆ. ಇವು ಸುಕ್ರೋಸ್ಗಿಂತ ಅಧಿಕ ಸಿಹಿಯನ್ನು ನೀಡುತ್ತವೆ. ರುಚಿ ಗ್ರಹಣದ ಮುಖ್ಯ ಭಾಗ ನಾಲಿಗೆಯ ವಿವಿಧ ಭಾಗಗಳಲ್ಲಿ ಹರಡಿರುವ ರುಚಿ ಮೊಗ್ಗುಗಳು. 20ನೇ ಶತಮಾನದ ಅಂತ್ಯದವರೆಗೆ ನಾಲಿಗೆ ಮಾತ್ರ ಸಿಹಿಯನ್ನು ಗುರುತಿಸಬಲ್ಲದು ಎಂದು ಭಾವಿಸಲಾಗಿತ್ತು. ಕಳೆದ 2 ದಶಕಗಳ ಸಂಶೋಧನೆಗಳು ಬಾಯಿ ಅಥವಾ ನಾಲಿಗೆಷ್ಟೇ ಅಲ್ಲದೆ ಜಠರ, ಕರುಳು, ಮೆದು ಚೀರಕ ಗ್ರಂಥಿ, ಶ್ವಾಸನಾಳಗಳಲ್ಲಿಯೂ ರುಚಿ ಮೊಗ್ಗುಗಳು ಇರುತ್ತವೆ ಎಂದು ತಿಳಿದು ಬಂದಿವೆ. ರುಚಿ ಮೊಗ್ಗುಗಳಲ್ಲಿ ರುಚಿ ಗ್ರಹಿಕೆಯ ವಿಶೇಷ ರುಚಿ ಗ್ರಾಹಕ ಕೋಶಗಳು, ರುಚಿ ಗ್ರಾಹಕ ಪ್ರೋಟೀನ್ಗಳು, ಜೀವಕೋಶಗಳ ಒಳಗೆ ವಿಶಿಷ್ಟ ಸಂಖ್ಯೆಯ ವಾಹಕ ಮಾರ್ಗಗಳು ನರತುದಿಗಳನ್ನು ಇರಿಸುತ್ತವೆ. ಸಿಹಿನ ಗ್ರಹಿಸುವ ಸಾಮರ್ಥ್ಯ ಈ ಎಲ್ಲ ಭಾಗಗಳು ನರ ಹಾಗೂ ಮೆದುಳಿನ ವಿಶ್ಲೇಷಣಾ ಸಾಮರ್ಥ್ಯವನ್ನು ಅವಲಂಬಿಸಿರುತ್ತದೆ. ಈ ಮಾರ್ಗದಲ್ಲಿ ನಡೆಯುವ ಸಂಕೀರ್ಣ ಆಣ್ವಿಕ ಕ್ರಿಯೆಗಳಿಂದಾಗಿ ನಾವು ಸಿಹಿನ ಗುರುತಿಸಿ ಅದನ್ನು ಸ್ಮರಣೆಯಲ್ಲಿ ಇಟ್ಟುಕೊಳ್ಳುತ್ತೇವೆ. ಪ್ರತಿಯೊಂದು ರುಚಿ ಮೊಗ್ಗಿನಲ್ಲೂ ರುಚಿ ಗ್ರಾಹಕ ಜೀವಕೋಶಗಳಿರುತ್ತವೆ. ಈ ಜೀವಕೋಶಗಳ ಕೋಶಪುರಿಯಲ್ಲಿ ರುಚಿ ಗ್ರಾಹಕಗಳಿರುತ್ತವೆ. ರುಚಿ ಗ್ರಾಹಕಗಳು ಪ್ರೋಟೀನ್ಗಳು. ಅವು ಅನುವಂಶೀಯವಾಗಿದ್ದು ವ್ಯಕ್ತಿಯ DNA ಅಂದರೆ ಜೀನ್ನ ನಿರ್ದೇಶನದ ಮುಖಾಂತರ ಸಂಶ್ಲೇಷಣೆಗೊಳ್ಳುತ್ತವೆ. ಮುಖ್ಯವಾಗಿ T ಮತ್ತು R ಕನಿಷ್ಠ 3 ವಿಧಗಳಿವೆ. ಅವುಗಳನ್ನು T1, R1, T1, R2 ಮುಂತಾದ ಸಂಯೋಜನೆಯಲ್ಲಿ ಗುರುತಿಸಲಾಗುತ್ತದೆ. ಪ್ರತಿಯೊಂದು ಸಂಯೋಜನೆಯೂ ಕೂಡ ಒಂದೊಂದು ಬಗೆಯ ರುಚಿಯನ್ನು ಗುರುತಿಸುತ್ತದೆ. T1R2 + T1R3 ಸಂಯೋಜನೆಯು ಸಿಹಿಯನ್ನು ಗುರುತಿಸಲು ಮೀಸಲಾದ ಗ್ರಾಹಕ ಪ್ರೋಟೀನ್. ಈ ಪ್ರೋಟೀನ್ನ ರಚನೆ ಹಾಗೂ ರುಚಿಕಾರಕಗಳ ನಡುವಿನ ಸಂವಹನದ ಮೂಲಕ ಶರೀರವು ರುಚಿಯನ್ನು ಗ್ರಹಿಸುತ್ತದೆ. ನಾಲಿಗೆಯ ಮೇಲೆ ಸಿಹಿಯನ್ನು ಹಾಕಿದಾಗ ಉತ್ಪನ್ನವಾಗುವ ಲಾಲಾರಸದಲ್ಲಿ ಶರ್ಕರೆಗಳು ಕರಗುತ್ತದೆ. ಆಗ ಅದು ರುಚಿ ಕೋಶಗಳ ಸಂಪರ್ಕಕ್ಕೆ ಬರುತ್ತದೆ. ಕೋಶಗಳ ಹೊರಮೈ ಮೇಲಿರುವ T1R2 + T1R3 ರುಚಿ ಗ್ರಾಹಕಗಳು ಹಾಗೂ ಸಿಹಿ ಕಣಗಳ ನಡುವೆ ಬೀಗ ಮತ್ತು ಕೀಲಿಯಂತೆ ಸಂಪರ್ಕ ಏರ್ಪಡುತ್ತದೆ. ನಿರ್ದಿಷ್ಟ ಸಿಹಿ ಕಣ ನಿರ್ದಿಷ್ಟ ಗ್ರಾಹಕದೊಂದಿಗೆ ಮಾತ್ರ ಸಂಯೋಗ ಹೊಂದಬಲ್ಲದು. ಈ ಸಂಯೋಗದಿಂದ ಜೀವಕೋಶದಲ್ಲಿ ಸರಪಣಿಯೋಪಾದಿಯ ಒಂದು ನಂತರ ಇನ್ನೊಂದರಂತೆ ಆಣ್ವಿಕ ಮಾರ್ಪಾಡು ಉಂಟಾಗುತ್ತದೆ. ಜೀವಕೋಶಗಳನ್ನು ನರಗಳೊಂದಿಗೆ ಜೋಡಿಸುವ ನರತಂತುಗಳು ಈ ಬದಲಾವಣೆಯನ್ನು ಗುರುತಿಸುತ್ತವೆ. ಈಗ ಸಿಹಿ ಸಂವೇದನೆ ವಿದ್ಯುತ್ ಆವೇಗದಂತೆ ಬದಲಾಗಿ ನರತಂತುಗಳ ಮೂಲಕ ಮೆದುಳನ್ನು ತಲುಪುತ್ತದೆ. ಮೆದುಳು ಸಿಹಿಯನ್ನು ಗುರುತಿಸುತ್ತದೆ. ಇಷ್ಟೆಲ್ಲ ಕ್ರಿಯೆಗಳು ಕ್ಷಣ ಮಾತ್ರದಲ್ಲಿ ನಡೆಯುವುದರಿಂದ ಸಿಹಿ ನಾಲಿಗೆಯ ಮೇಲೆ ಬಿದ್ದ ತಕ್ಷಣ ನಮಗೆ ಸಿಹಿಯ ಅನುಭವವಾಗುತ್ತದೆ. ಕ್ರಯೋ ಎಲೆಕ್ಟ್ರಾನ್ ಸೂಕ್ಷ್ಮ ದರ್ಶಕವನ್ನು ಬಳಸಿಕೊಂಡು ವಿಜ್ಞಾನಿಗಳು ಈಗ ಈ ಗ್ರಾಹಕಗಳ ನಿಖರವಾದ ರಚನೆಯನ್ನು ಅಧ್ಯಯನ ಮಾಡುತ್ತಿದ್ದಾರೆ. ಈ ಅಧ್ಯಯನಗಳು ಸಿಹಿ ಅಣುಗಳ ಆಣ್ವಿಕ ಮಟ್ಟದಲ್ಲಿ ಗ್ರಾಹಕಗಳೊಂದಿಗೆ ಹೇಗೆ ಸಂವಹನ ನಡೆಸುತ್ತವೆ ಎಂಬುದನ್ನು ಗಮನಿಸಲು ಅನುವು ಮಾಡಿಕೊಡುತ್ತದೆ. ಇಂತಹ ಅಧ್ಯಯನಗಳಿಂದ ಭವಿಷ್ಯದಲ್ಲಿ ಆರೋಗ್ಯಕರ ಮತ್ತು ಸುರಕ್ಷಿತ ಬದಲಿ ಸಕ್ಕರೆಗಳನ್ನು ಕಂಡುಹಿಡಿಯಲು ಸಾಧ್ಯವಾಗಬಹುದು ಹಾಗೂ ಸಕ್ಕರೆ ಆಧಾರಿತ ಕಾಯಿಲೆಗಳ ನಿಯಂತ್ರಣವನ್ನು ಕಂಡುಹಿಡಿಯಬಹುದು. ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನಾಲಿಗೆಯ ಮೇಲಿನ ಪತ್ತೆದಾರರು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ನಾಲಿಗೆ ಪತ್ತೆದಾರರು ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಯಿತು.
1: ಹತ್ತರಿಂದ 19 ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
2: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
1: ಈ ಎಲ್ಲಾ ಬದಲಾವಣೆಗಳಿಗೆ ಅನುಗುಣವಾಗಿ

ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.

0: ಇನ್ನು ಮುಂದೆ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಅವರು ನಡೆಸಿಕೊಡುವ ಗೀತ ಸುನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೆಯ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 22ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಅವನು ಶ್ರದ್ಧಾಪೂರ್ವಕ ಆಯಾ ಸ್ವರೂಪದ ಆರಾಧನೆ ಮಾಡಿ ಅದರ ಮೂಲಕ ನನ್ನಿಂದ ನಿರ್ಮಿತನಾದ ಹಾಗೂ ತನಗೆ ಬೇಕಾದ ಕಾಮ ಫಲಗಳನ್ನು ಹೊಂದುತ್ತಾನೆ ಎಂಬ ಅದ್ಭುತವಾದ ಅಂಶವನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಈ ಒಂದು ಮಾತನ್ನು ನಾವು ಸವಿವರವಾಗಿ ಅರ್ಥೈಸ್ಕೊಳ್ಬೇಕು ಅಂತಂದರೆ, ಯಾವಾಗ ನಾವು ಭಕ್ತಿ ಮತ್ತು ಶ್ರದ್ಧೆಯಿಂದ ಆಯಾ ದೇವತೆಗಳನ್ನು ಬೇಡುತ್ತೇವೆಯೋ ಭಗವಂತನೇ ಅವನ ಕೋರಿಕೆಗಳನ್ನು ಆ ದೇವತೆಗಳ ಮೂಲಕ ಈಡೇರಿಸುತ್ತಾನೆ. ಒಂದೇ ಭಗವತ್ ಶಕ್ತಿ ಎಲ್ಲ ದೇವದೇವಿಯರ ಮೂಲಕವಾಗಿಯೂ ಕೆಲಸ ಮಾಡುತ್ತಿರುವುದು ಉಪಾಸನೆ ಮಾಡುವವನಿಗೆ ಇದು ಗೊತ್ತಿಲ್ಲದೆ ಇರಬಹುದು. ಆದರೆ ದೇವರಿಗೆ ಇದು ಗೊತ್ತಿದೆ. ದೇವರಾದರೋ ಉದಾರ ದೃಷ್ಟಿಯಿಂದ ನೋಡುತ್ತಾನೆ. ಪಾಪ ಜೀವಿಗಳು ಆಸೆ ಆಕಾಂಕ್ಷೆಗಳಿಂದ ಕೂಡಿರುತ್ತಾರೆ. ಎಲ್ಲರಿಗೂ ಅದು ಮಿಥ್ಯ, ಪ್ರಯೋಜನವಿಲ್ಲ. ದೇವರೊಬ್ಬನೇ ಸತ್ಯ ಎಂಬುವುದು ತಿಳಿದಿಲ್ಲ. ಒಂದು ವೇಳೆ ಬೌದ್ಧಿಕವಾಗಿ ತಿಳಿದಿದ್ದರೂ ಕೂಡ ಮನಸ್ಸಿನ ಚಪಲ ಬಿಟ್ಟು ಹೋಗಿಲ್ಲ. ಅದನ್ನು ರುಚಿ ನೋಡಲಿ, ಅನಂತರವೇ ಅದರ ಮೇಲೆ ಜಿಗುಪ್ಸೆ ಹುಟ್ಟಬೇಕಾದ್ರೆ ಅಂಥೇಳಿ ಅವರ ಬೇಡಿಕೆಗಳನ್ನು ಈಡೇರಿಸ್ತಾ ಹೋಗ್ತಾನೆ ಆ ಭಗವಂತ. ಅಂತಂದರೆ ಮನುಷ್ಯನು ತನ್ನ ಮನಸ್ಸಿನ ಬಯಕೆಗಳನ್ನು ಪೂರೈಸಿಕೊಳ್ಳುವುದಕ್ಕೆ ತನ್ನ ಇಷ್ಟ ದೇವತೆಯನ್ನು ಶ್ರದ್ಧೆಯಿಂದ ಪೂಜಿಸ್ತಾನೆ. ಅಂದರೆ ನಮ್ಮ ಮನಸ್ಸಿನ ಬಯಕೆಗಳಲ್ಲಿ ಹಣ, ಆಸ್ತಿ, ಸಂಪತ್ತೇ ಬರಬೇಕು ಅಂತಂದರೆ ಎಲ್ಲರೂ ವರಮಹಾಲಕ್ಷ್ಮಿಯ ಪೂಜೆಯನ್ನು, ವೈಭವಲಕ್ಷ್ಮಿಯ ಪೂಜೆಯನ್ನು, ಹೀಗೆ ಲಕ್ಷ್ಮಿಯನ್ನೇ ಆರಾಧಿಸ್ತಾರೆ. ಅದೇ ಇನ್ನು ಕೆಲವರಿಗೆ ವಿದ್ಯೆಯನ್ನು ಪಡೆಯಬೇಕು, ಜ್ಞಾನದ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನೋ ಅಂಥ ಒಂದು ಹಂಬಲ ಇದ್ದಲ್ಲಿ ಸರಸ್ವತಿಯನ್ನು ಪೂಜಿಸ್ತಾರೆ, ಹಾಗೆ ಶಾರದೆಯ ಆರಾಧನೆಯನ್ನು ಮಾಡ್ತಾರೆ. ಇನ್ನು ತನ್ನ ಕೆಲಸಗಳಲ್ಲಿ ಯಾವುದೇ ವಿಘ್ನ ಬರದೇ ಇರಲಿ ಅಂತ ಹೇಳಂದಾಗ ಅವರು ಗಣಪತಿಯನ್ನು ಆರಾಧಿಸ್ತಾರೆ. ಇನ್ನು ತನ್ನ ಜೀವನದಲ್ಲಿ ತಾನು ಬಲವಂತನಾಗಿರಬೇಕು, ಶ್ರದ್ಧಾವಂತನಾಗಿರಬೇಕು, ಯಾವುದೇ ಕೆಲಸಗಳನ್ನು ಬರಲಿ ಅದನ್ನು ದಿಟ್ಟತೆಯಿಂದ, ಧೈರ್ಯದಿಂದ, ಸ್ಥೈರ್ಯದಿಂದ, ಛಲದಿಂದ ಎದುರಿಸಬೇಕು ಅಂತೇಳಂದಾಗ ಅವರು ಹನುಮದ್ದೇವರನ್ನು ಪೂಜಿಸ್ತಾರೆ. ಹಾಗೆ ಈ ಒಂದು ಸಂಸಾರದ ಸಾಗರದಲ್ಲಿ ನಿಸ್ಸಾರನಾಗಿ ಬದುಕಬೇಕು, ಮುಕ್ತಿಯನ್ನು ಹೊಂದಬೇಕು ಅಂತಂದಾಗ ಲಿಂಗರೂಪಿಯಾಗಿರುವಂಥ ಆ ಶಿವನನ್ನು ಆರಾಧಿಸ್ತಾರೆ. ಇನ್ನು ಧೈರ್ಯವೇ ತನ್ನ ಮೂಲ ವಸ್ತುವಾಗಿರಬೇಕು ಅಂತಂದಾಗ ಪಾರ್ವತಿಯನ್ನು, ಗೌರಿಯನ್ನು, ದುರ್ಗಿಯನ್ನು ಪೂಜಿಸ್ತಾರೆ. ಇನ್ನು ತಂತ್ರಗಳ ಒಂದು ಶಕ್ತಿಯನ್ನು ನಾನು ಪಡಿಬೇಕು ಅಂತೇಳಂದರೆ ಅವರು ಕಾಳಿಯನ್ನು, ದುರ್ಗಿಯನ್ನು, ಚಾಮುಂಡಿಯನ್ನು ಆರಾಧಿಸ್ತಾರೆ. ಹಾಗಾಗಿ ಹಲವಾರು ದೇವತೆಗಳ ಮೂಲಕ ಹಲವಾರು ಫಲಗಳು ಅವರ ಇಷ್ಟ ದೇವತೆಗೆ ತಕ್ಕಂತೆ ಅವ್ರಿಗೆ ಸಿಗ್ತಾ ಹೋಗುತ್ತೆ. ಆ ದೇವತೆಯ ಮೂಲಕ ಅವರಿಗೆ ಏನು ಫಲ ದೊರಕುತ್ತದೆಯೋ ಅದೆಲ್ಲವನ್ನ ಕೊಡುವವರು ಯಾರು ಅಂತಂದರೆ ಅದೆಲ್ಲ

ಕೊಡುವವನು ಆ ದೇವತೆಗಳ ಮೂಲಕ ನಾನು ಅಂತ ಹೇಳಿ ಕೃಷ್ಣ ಹೇಳ್ತಿರುವಂಥದ್ದು. ಅಂದರೆ ಕೃಷ್ಣ ಅಂದರೆ ಅವನು ಪರಮ ಸ್ವರೂಪಿ, ಪರಮಾತ್ಮದ ಒಂದು ಸ್ವರೂಪ ಅಂತ. ಒಂದು ಪರಮಾತ್ಮದ ಸ್ವರೂಪ ಆಂಜನೇಯನ ಮೂಲಕವೋ, ಗಣಪತಿಯ ಮೂಲಕವೋ, ಲಕ್ಷ್ಮಿಯ ಮೂಲಕವೋ, ಸರಸ್ವತಿಯ ಮೂಲಕವೋ, ಶಿವನ ಮೂಲಕವೋ, ವಿಷ್ಣುವಿನ ಮೂಲಕವೋ, ರಾಮನ ಮೂಲಕವೋ, ಹೀಗೆ ಎಲ್ಲರ ಮೂಲಕವೂ ಆ ಭಗವಂತನೊಬ್ಬನೇ ಎಲ್ಲ ಫಲಗಳನ್ನು ಕೊಡ್ತಾ ಇರುವಂಥದ್ದು ಅಂಥೇಳಿ. ಅಂದರೆ ಮೇನ್ ಚಾನಲ್ ಒಂದೇ, ಮುಖ್ಯವಾಗಿ ಗಂಗಾ ನದಿ ಹರಿತಾ ಇದೆ. ಆ ಗಂಗಾ ನದಿಯ ಪಕ್ಕಕ್ಕೆ ನಾನೊಂದು ಚಾನಲ್ ಮಾಡಿದ್ರೆ, ನಾನೊಂದು ಕಾಲುವೆಯನ್ನು ಕಟ್ಟಿದ್ರೆ, ಆ ಕಾಲುವೆ ಮೂಲಕ ನೀರು ಹರಿದು ಬೇರೆ ಒಂದು ಜಾಗಕ್ಕೆ ಹೋಗುತ್ತೆ. ಯಾವುದೋ ಒಂದು ಮುಖ್ಯ ನದಿ ಹರಿತಾ ಇರುತ್ತೆ, ಆ ಮುಖ್ಯ ನದಿಗೆ ಅಡ್ಡಲಾಗಿ ನಾನು ಕಾಲುವೆಗಳನ್ನು ನಿರ್ಮಾಣ ಮಾಡ್ತಾ ಹೋದಂಗೆ ಆ ಕಾಲುವೆಗಳ ಮೂಲಕ ನೀರು ಬೇರೆ ಬೇರೆ ಕಡೆಗೆ ಸಾಗ್ತಾ ಹೋಗುತ್ತೆ. ಇಲ್ಲಿಯೂ ಕೂಡ ಪರಮಾತ್ಮನ ವಸ್ತು, ಭಗವಂತನ ಒಂದು ಅಂಶ ಅಂತೇಳಂದ್ರೆ, ಭಗವಂತ ಅಂತಂದ್ರೆ ಅವನು ಒಬ್ಬನೇ. ಏಕಂ ಸತ್ವಿಪ್ರ ಬಹುಧಾ ವಿಧಂತಿ ಅನ್ನೋ ಹಾಗೆ ಒಬ್ಬನೇ ಒಬ್ಬ ದೇವರು. ಅವನನ್ನು ನಾವು ಬೇರೆ ಬೇರೆ ನಾಮಾವಳಿಗಳಿಂದ ಕರೀತಾ ಇದ್ದೇವೆ. ಪರಮಾತ್ಮ ಒಬ್ಬನೇ, ಒಂದು ಮುಖ್ಯ ನದಿ ಇದ್ದ ಹಾಗೆ ಅವನಿಂದ ಮೂಲಕ ಬರುವಂತಹ ಕಾಲುವೆಗಳು ನಮ್ಮಲ್ಲಿ ಇರುವಂತಹ ಹಲವಾರು ದೇವತೆಗಳು ಮತ್ತು ಆ ದೇವತೆಗಳಿಗೆ ಕೊಟ್ಟಿರುವಂತಹ ಹೆಸರುಗಳು. ಹಾಗಾಗಿ ನಮ್ಮ ಎಲ್ಲ ಚಟುವಟಿಕೆಗಳ ಫಲ ಸುಖವಿರಲಿ, ದುಃಖವಿರಲಿ, ಲಾಭವಿರಲಿ, ನಷ್ಟವಿರಲಿ, ಜಯವಿರಲಿ, ಅಪಜಯವಿರಲಿ, ಎಲ್ಲವೂ ಸಿಗುವುದು ಆತ್ಮನಿಂದಲೇ. ಈ ಸುಖ ದುಃಖ, ಲಾಭ ನಷ್ಟ, ಜಯ ಅಪಜಯಗಳು ಮನಸ್ಸಿನ ದ್ವಂದ್ವಗಳು. ಇವುಗಳನ್ನು ಆತ್ಮನು ಬೆಳಗಿದಾಗ ಮಾತ್ರ ನಮಗೆ ಇವುಗಳ ಜ್ಞಾನವಾಗುತ್ತದೆ. ಆತ್ಮನ ಸಾನ್ನಿಧ್ಯವಿಲ್ಲದಿದ್ದರೆ ನಮಗೆ ಇವುಗಳ ಜ್ಞಾನವಾಗುವುದಾದರೂ ಹೇಗೆ ಅಲ್ವಾ? ಹಾಗಾಗಿ ಯಾವುದೇ ಕಾರ್ಯಕ್ಷೇತ್ರದಲ್ಲಿ ಶ್ರದ್ಧೆಯಿಂದ ಮಾಡುವ ಕೆಲಸಕ್ಕೆ ಯಶಸ್ಸು ಎಂಬುವಂಥದ್ದು ಕಟ್ಟಿಟ್ಟ ಗಂಟು. ಆದರೆ ಆ ಕಾರ್ಯಕ್ಷೇತ್ರವನ್ನು ಹಾಗೂ ಅಲ್ಲಿ ಕೆಲಸ ಮಾಡಲು ಬೇಕಾದಂಥ ಶಕ್ತಿಯನ್ನು ಒದಗಿಸುವುದು ಆತ್ಮನಲ್ಲವೇ? ಆತ್ಮನು ನಿರ್ವಿಕಾರಿ, ಅಲ್ಲಿ ಯಾವ ಕರ್ಮಗಳೂ ಇಲ್ಲ. ಪರಮಾತ್ಮ ಕೃಷ್ಣನು ಆತ್ಮನ ದೃಷ್ಟಿಯಿಂದ ನಮ್ಮ ಎಲ್ಲ ಚಟುವಟಿಕೆಗಳಿಗೆ ಚೈತನ್ಯ ಕೊಡುವಂತಹ ಶಕ್ತಿಯಾಗಿದ್ದಾನೆ. ಮಾತ್ರವಲ್ಲದೆ ಅವನವನ ಕರ್ಮಗಳಿಗೆ ಅನುಸಾರವಾಗಿ ಕರ್ಮ ಫಲವನ್ನು ಹಂಚುವವನೂ ಕೂಡ ನಾನೇ ಎಂದು ಹೇಳಿಕೊಳ್ತಾ ಇದ್ದಾನೆ. ಸರಿಯಾದ ರೇಡಿಯೋವನ್ನು ನಾವು ವಿದ್ಯುಚ್ಛಕ್ತಿಗೆ ಜೋಡಿಸಿ ತಿರುಗಿಸಿದಾಗ ಮಾತ್ರ ಅದರ ಮೂಲಕ ನಮಗೆ ಒಂದು ಸುಮಧುರವಾದ ಸಂಗೀತವು ಹೊರಸೂಸುವುದಾದರೆ, ಆಗ ವಿದ್ಯುಚ್ಛಕ್ತಿಯು ನನ್ನಿಂದಲೇ ಇದೆಲ್ಲವೂ ನಡೆಯುತ್ತಿರುವುದು ಎಂದು ಹೇಳಿದಂತೆ ಆಗುತ್ತೆ. ಹೀಗೆ ಕಾಮನೆಗಳನ್ನು ಅಂದರೆ ಆಸೆಗಳನ್ನು ಬಯಸುವವನಿಗೆ ಸಿಗುವಂತಹ ಫಲ ಇದೆಯಲ್ಲ, ಅದು ಅಲ್ಪವಾದದ್ದು. ಅದನ್ನು ಪರಮಾತ್ಮ ಮುಂದಿನ ಶ್ಲೋಕದಲ್ಲಿ ತೋರಿಸ್ಕೊಡ್ತಾ ಇದ್ದಾನೆ. ಹಾಗಾಗಿ ಭಗವಂತನನ್ನು ನಾವು ಹೇಗೆ ಆರಾಧಿಸಬೇಕು, ಇಲ್ಲಿಯವರೆಗೂ ಭಗವಂತನನ್ನು ಆರಾಧಿಸುತ್ತಿರುವಂಥ ಕ್ರಮ ಹೇಗೆ ಅಂತಂದರೆ, ನನಗೇನು ಬೇಕಾಗಿದೆಯೋ ಆ ಬೇಕಾಗಿರುವಂಥ ಇಷ್ಟಾರ್ಥಗಳು ಯಾವ ದೇವತೆಯಿಂದ ನನಗೆ ಸಿದ್ಧಿಯಾಗುತ್ತೋ ಆ ದೇವತೆಗಳನ್ನು ನಾವು ಆರಾಧಿಸ್ತೀವಿ. ಆ ದೇವತೆಗಳನ್ನು ನಾವು ಇಷ್ಟ ದೇವತೆಗಳನ್ನಾಗಿ ಮಾಡಿಕೊಳ್ತೇವೆ. ಆ ದೇವತೆಗಳಿಗೆ ಏನೆಲ್ಲ ನಾವು ಸಮರ್ಪಣೆಯನ್ನು ಮಾಡಬೇಕೋ ಅದನ್ನೆಲ್ಲ ಸಮರ್ಪಣೆ ಮಾಡಿ ಅದರಿಂದ ನಾನು ಸಿದ್ಧಿಯನ್ನು ಪಡೆದು ನನ್ನ ಆಸೆಗಳನ್ನೆಲ್ಲ ಪೂರೈಸಿಕೊಳ್ತೇನೆ. ಆದರೆ ಆ ದೇವತೆಗಳ ಮೂಲಕ ಏನೆಲ್ಲ ಇಷ್ಟಾರ್ಥಗಳು ನಮಗೆ ಸಿದ್ಧಿಯಾಗುತ್ತೋ ಆ ಸಿದ್ಧಿಯಾಗುವಂಥ ಎಲ್ಲ ಇಷ್ಟಾರ್ಥಗಳಿಗೆ ನಾವು ಯಾವ ದೇವರನ್ನು ಆರಾಧಿಸ್ತಿರ್ತೀವೋ ಆ ದೇವರು ಒಂದು ಚಾನಲ್ ಇದ್ದ ಹಾಗೆ, ಒಂದು ಮೂಲಕ ಪ್ರತಿ ಇದ್ದ ಹಾಗೆ. ಅದಕ್ಕೆ ಮೂಲ ಮಹಾಶಯ ಅಂತಂದರೆ ಆತ ಪರಮಾತ್ಮ ಒಬ್ಬನೇ ಅನ್ನುವಂಥದ್ದು ಈ ಒಂದು ಶ್ಲೋಕದ ತಾತ್ಪರ್ಯ. ಈ ಒಂದು ಮಾತಿಗೆ ಅದು ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣವಾ? ಯಾರ ನೆನೆದರೆ ಮನಸ್ಸು ಹಿಮಗಿರಿಯ ಜಲದಂತೆ, ಯಾರ ನೆನೆದರೆ ಮನಸ್ಸು ಹಿಮಗಿರಿ

ಯಾರನ್ನ ನೆನೆಸಿದ ಕೂಡಲೇ ನಮಗೆ ಹಿಮಗಿರಿಯ ಜಲದಂತೆ ಅದು ಹಿಮದ ಗಡ್ಡೆಯಾಗಿದ್ರೂ ಕೂಡ ನಮ್ಮ ಮನಸ್ಸು ತಿಳಿಯಾಗಿ ಹಗುರಾಗಿ ಶಾಂತವಾಗುತ್ತೋ ಅಂಥವನು ಆ ಪರಮಾತ್ಮನೊಬ್ಬನೇ.

ಅಂತ ಪರಮಾತ್ಮನನ್ನು ನೆನೆದಾಗ ಶಾಂತವಾಗುತ್ತಲ್ಲ ಮನಸ್ಸು. ಅಂಥ ಪರಮಾತ್ಮನಿಗೆ, ಹಿರಿಯ ಚೇತನಕ್ಕೆ ನಾವು ತಲೆಬಾಗಿ ನಮಿಸ್ಬೇಕು. ಯಾಕೆ ಅಂದರೆ ಆ ಚೇತನಕ್ಕೆ, ಆ ಭಗವಂತನಿಗೆ, ಆ ಪರಮಾತ್ಮನದ್ದೊಂದೇ ಭವ್ಯತೆ. ಭವ್ಯತೆಯನ್ನೇ ಮೇರುವೆತ್ತಂತಿರುವಂತಹ ಆ ಪರಮಾತ್ಮನಿಗೆ ತಲೆಬಾಗಿ ಸಮರ್ಪಿಸಿ ಶರಣಾಗತಿಯಾಗದಾಗ ಮಾತ್ರ ನಮ್ಮ ಎಲ್ಲ ಒಂದು ಆಕಾಂಕ್ಷೆಗಳು ನೆರವೇರುತ್ತೆ. ಆ ಮೂಲಕ ಈ ಬದುಕು ಸಾರ್ಥಕತೆಯನ್ನು ಕಂಡುಕೊಳ್ಳುತ್ತೆ ಅಂತ ಹೇಳಿ ಮುದ್ದುರಾಮನು ಕೂಡ ಹೇಳ್ತಾ ಇದ್ದಾನೆ. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ.

0: ಇಲ್ಲಿಯವರೆಗೆ ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಅವರು ನಡೆಸಿಕೊಟ್ಟ ಗೀತಸುನಾದ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ನಿಲಯದಿಂದ ಇನ್ನು ಮುಂದೆ ಮಹಿಳೆ ಕಾರ್ಯಕ್ರಮ. ಎಚ್ಡಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಜಯಪುರದಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗ ಮಾಡುತ್ತಿರುವ ಯಶುಕತೆಯ ಕುರಿತು ಹುಣಸೂರು ತಾಲೂಕಿನ ಕುಲ್ಕಣಿಕೆ ಗ್ರಾಮದ ಶ್ರೀಮತಿ ಮಮತಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಕಾರೇಶು ದಾಸಿ ಕರಣೇಶು ಮಂತ್ರಿ ರೂಪೇ ಚ ಲಕ್ಷ್ಮಿ ಕ್ಷಮಯಾ ಧರಿತ್ರಿ ಭೋಜೇಶು ಮಾತಾ

0: ಬೇಬಾ.
1: ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ತಪ್ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಆತ್ಮೀಯ ಜನಧ್ವನಿ ಕೇಳುವರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೇ, ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ ಪುರುಷರಷ್ಟೇ ಸಮಾನವಾದ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಮಹಿಳೆಯರು ಅಬಲೆಯರಲ್ಲ, ಸಬಲೆಯರು ಎನ್ನುವುದು ಪದೇ ಪದೇ ಮನದಟ್ಟಾಗುತ್ತಿದೆ. ಮಹಿಳೆಯರು ಸಹ ಸ್ವ ಉದ್ಯೋಗ ಮಾಡುತ್ತಾ, ಸ್ವಾವಲಂಬನೆ ಜೀವನ ನಡೆಸುತ್ತಾ, ಆರ್ಥಿಕವಾಗಿ ಸಬಲರಾಗಿ ಸಮುದಾಯದ ಮಹಿಳೆಯರಿಗೆ ಮಾದರಿಯಾಗಿರುವುದನ್ನು ನಾವು ಕಾಣಬಹುದು. ಅಂತೆಯೇ ಹೆಚ್ಚಡಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಂತ ಪಾರ್ಲರನ್ನು ತೆರೆದು ಮಹಿಳಾ ಉದ್ಯಮಿಯಾಗಿ ಆರ್ಥಿಕವಾಗಿ ಸಬಲರಾಗಿರುವ ಹುಣಸೂರು ತಾಲೂಕಿನ ಕಲ್ಕುಣಿಕೆ ಗ್ರಾಮದ ಶ್ರೀಮತಿ ಮಮತಾರವರು ಇಂದು ನಮ್ಮೊಂದಿಗಿದ್ದಾರೆ. ಬನ್ನಿ, ಅವರ ಸ್ವ ಉದ್ಯೋಗದ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಪ್ರಸ್ತುತ ಸ್ವಂತ ಉದ್ಯೋಗವನ್ನು ಆರಂಭ ಮಾಡಿ ಆರ್ಥಿಕವಾಗಿ ಸಬಲರಾಗಿ ಇನ್ನಷ್ಟು ಮಹಿಳೆಯರಿಗೆ ಸ್ಫೂರ್ತಿಯಾಗುವಂಥ ಕೆಲಸನ ಮಾಡ್ತಾ ಇದ್ದೀರಿ. ಅದಕ್ಕಾಗಿ ಬಾನುಲಿ ಕೇಂದ್ರದ ಪರವಾಗಿ, ಕೇಳುಗರ ಪರವಾಗಿ ಅಭಿನಂದನೆಗಳು.
2: ತುಂಬ ಥ್ಯಾಂಕ್ಸ್.
1: ಮೂಲತಃ ಹೇಳಿಯವರು, ನಾವು ಸಣ್ಣ ಪರಿಚಯನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸೋದಾದ್ರೆ.
2: ನಾನು ಪ್ರಸ್ತುತ ಇವಾಗಿರೋದು ಕಲ್ಕುಣಿಕೆನೆ. ನಮ್ಮ ತಾಯಿ ಊರು ಬಂದು ರಾಮನಾಥಪುರ ಗಂಗೂರ್ ಅಂತ. ನಾನು ಹುಣಸೂರಿಗೆ ಮದುವೆ ಆಗಿದ್ದೀನಿ. ನಮ್ಮೂರು ಕಲ್ಕುಣಿಕೆ, ಹುಣಸೂರು ತಾಲೂಕು, ಮೈಸೂರು ಜಿಲ್ಲೆ.
1: ಓಕೆ. ಕುಟುಂಬದಲ್ಲಿ ಯಾರ್ಯಾರಿದ್ದೀರಿ?
2: ನಾನು, ನನ್ನ ಹಸ್ಬೆಂಡ್, ನನ್ನ ಮಗ.
1: ಮಗ, ಓಕೆ. ಏನು ಶಿಕ್ಷಣ ಪಡ್ಕೊಂಡಿದ್ದೀರಿ ಮೇಡಮ್?
2: ನಾನು PUC ಮ್ಯಾಮ್, ಸೆಕೆಂಡ್ PUC ಆಗಿದೆ.
1: PUC ಓದಿದ ನಂತರ ನೆಕ್ಸ್ಟ್
2: ಏನು ಮಾಡಲಿಲ್ಲ. ನಮ್ಮ ಹಸ್ಬೆಂಡು ಫೋಟೋಗ್ರಫಿ ಮಾಡ್ತಿದ್ರು, ಅದನ್ನು ಸ್ವಲ್ಪ ಕಂಟಿನ್ಯೂ ಮಾಡ್ತಿದ್ದೆ. ಫೋಟೋಶೂಟ್ ಆರ್ಡ್ರಿಗೆ ಅಂತೆಲ್ಲ ಹೋಗ್ತಿದ್ರು ಅವ್ರ ಜೊತೆಯಲ್ಲಿ.

0: ಹೋಗ್ತಿದ್ದೆ, ಸ್ವಲ್ಪ ಸ್ವಲ್ಪ ಮೇಕಪ್ ಟಚ್ಚು ಹಂಗೆ ಹಂಗೇನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗೋರು. ನಾನು ಇದನ್ನೇ ಯಾಕೆ ರೂಢಿ ಮಾಡ್ಕೋಬಾರ್ದು, ಇದನ್ನೇ ಯಾಕೆ ಒಂದು ಇದನ್ನು ಬಿಸ್ನೆಸ್ ಆಗಿ ತಾಕೋಬಾರ್ದು ಮಾಡಬಾರ್ದು ಅನ್ನೋ ಕಲಿಯೋ ಆಸಕ್ತಿ ಬಂದು ಒಂದು ಸ್ವಲ್ಪ ಕಲಿತೆ.
1: ಯಾವಾಗ ಈ ಒಂದು ಬ್ಯೂಟಿಷಿಯನ್ ತರಬೇತಿಯನ್ನು ಪಡ್ಕೊಂಡೆ?
0: ನಾನು 2025 ಫೆಬ್ರವರಿ ತಿಂಗಳಲ್ಲಿ ತೊಗೊಂಡಿದ್ದೆ, ಟ್ರೈನಿಂಗ್ ತೊಗೊಂಡಿದ್ದೆ ಇಲ್ಲಿ 11ನೇ ಬ್ಯಾಚಲ್ಲಿ ತೊಗೊಂಡಿದ್ದೆ ಟ್ರೈನಿಂಗು. ಚೆನ್ನಾಗೇ ಹೇಳಿಕೊಟ್ರು. ಮತ್ತು ನಮಗೆ ನಾವು ಸ್ವಂತವಾಗಿ ಉದ್ಯಮ ಯಾವ ಥರ ಮಾಡಬೇಕು, ಉದ್ಯೋಗನ ಉದ್ಯಮ ಯಾವ ರೀತಿ ಮಾಡಬೇಕು ಅನ್ನೋದನ್ನೆಲ್ಲ ಟೆಕ್ನಿಕ್ಕು ಇಲ್ಲಿ ಬಂದಮೇಲೆ ಗೊತ್ತಾಯಿತು. ಮತ್ತು ನನಗೆ ಆಸಕ್ತಿ ಇತ್ತು, ಅದನ್ನು ಯಾವ ಥರ ನಡೆಸ್ಕೊಂಡು ಹೋಗಬೇಕು ಅನ್ನೋದು ಗೊತ್ತಿರಲಿಲ್ಲ. ಬಟ್ ಇಲ್ಲಿ ಬಂದಮೇಲೆ ಹಂತಂತವಾಗಿ ಎಲ್ಲನೂ ಹೇಳಿಕೊಟ್ಟಾಗ ಅದನ್ನು ಬರೀ ಜಸ್ಟ್ ಅದನ್ನು ಒಂದು ಆಪ್ಷನ್ ತಗೊಂಡಿದ್ದೆ, ಬಟ್ ಇವಾಗ ಅದನ್ನು ಜೀವನವಾಗಿ ಅದನ್ನ ತಗೊಂಡ್ಬಿಟ್ಟಿದ್ದೀನಿ.
1: 3 ತಿಂಗಳ ತರಬೇತಿಯಲ್ಲಿ ಏನೇನೆಲ್ಲ ಹೇಳ್ಕೊಟ್ಟಿದ್ದೆ ಮೇಡಮ್? ಇಲ್ಲಿ
0: ಮ್ಯಾಮ್ ಇಲ್ಲಿ ಫಸ್ಟು ಬ್ಯೂಟಿಷಿಯನ್ ತರಬೇತಿಗೆ ಬಂದಾಗ ನನಗೆ ಸ್ಟಾರ್ಟಿಂಗು ಮೆಹಂದಿಯಿಂದ ಹಿಡಿದು ಕೊನೆಗೆ ಮೇಕಪ್ವರೆಗೂ ಪಾರ್ಲರಲ್ಲಿ ಏನೇನು ವರ್ಕ್ ಮಾಡಬೇಕು ಪ್ರತಿಯೊಂದನ್ನು ಸಹ ಡೀಟೇಲಾಗಿ A to Z ಒಂದು ಬಿಡದ ಹಾಗೆ. ಬೇರೆ ಕಡೆ ಹೋದರೆ ಅದಕ್ಕೆ ಬೇರೆ ಬೇರೆ ಥರನೇ ಚಾರ್ಜಸ್ ಆಗುತ್ತೆ, ಮತ್ತು ಅಷ್ಟು ಕಾಸ್ಟ್ ಕೊಟ್ಟು ನಾವು ಕಲಿಯೋಕ್ಕೂ ಆಗಲ್ಲ. ಮತ್ತು ಇಲ್ಲಿ ಬಂದಾಗ ನಮಗೆ ನೀಟಾಗಿ ಫಿನಿಷಿಂಗ್ ಕೊಡೋದು ಹೇಗೆ ಪ್ರತಿಯೊಂದನ್ನು ಹಂತಂತವಾಗಿ ಹೇಳ್ಕೊಟ್ರು. ಇವಾಗ ಯಾವ ಸ್ಟೆಪ್ ಆದಮೇಲೆ ಯಾವ ಸ್ಟೆಪ್ ಮಾಡಬೇಕು ಅದನ್ನೆಲ್ಲ ಹೇಳ್ಕೊಟ್ರು. ಮೇಕಪ್ ಅಂತ ಬಂದಾಗ ನಮಗೆ ಸ್ಟೆಪ್ ಗೊತ್ತಿರಲಿಲ್ಲ, ಸುಮ್ಮನೆ ಏನೋ ಒಂದು ಮಾಡ್ತಿದ್ದೆ. ಮೊದಲೇ ಹೇಳ್ದಾಗೆ ನಾನು ಫೋಟೋಶೂಟ್ ಆರ್ಡ್ರಿಗೆ ಹೋದಾಗ ಯಾವುದನ್ನು ಯಾವ ಏನೋ ಯಾವ ಫೌಂಡೇಶನ್ ಹಾಕಬೇಕು ಅನ್ನೋ ಗೊತ್ತಿಲ್ಲ, ಹೇಗೆ ಮಾಡಬೇಕು ಅನ್ನೋ ಗೊತ್ತಿಲ್ಲ. ಏನೋ ಒಂದು ಮಾಡಬೇಕು ಮಾಡ್ಬಿಟ್ಟು ಬರ್ತಿದ್ದೆ ಟಚಪ್ ಕೊಡೋ ಥರ. ಬಟ್ ಈಗ ಪ್ರತಿಯೊಂದು ಹಂತನೂ ತಿಳ್ಕೊಂಡು ಯಾವ ಸ್ಕಿನ್ ಟೈಪಿಗೆ ಯಾವ ರೀತಿ ಫೌಂಡೇಶನ್ನ ಯೂಸ್ ಮಾಡಬೇಕು ಪ್ರತಿಯೊಂದನ್ನು ತಿಳ್ಕೊಂಡಿವಾಗ ಚೆನ್ನಾಗಿ ಒಂದು ವರ್ಕ್ ಮಾಡೋದಕ್ಕೆ ಒಂದು ಅವಕಾಶ ಅನ್ನೋದನ್ನು ಇಲ್ಲಿ ಮಾಡಿಕೊಟ್ರು ಮ್ಯಾಮ್.
1: ಈ ವೃತ್ತಿನೇ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಕಾರಣ ಏನಾದರೂ ತಿಳಿಸ್ಬೋದಾ?
0: ಹೌದು ಮ್ಯಾಮ್, ಈ ವೃತ್ತಿನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನನಗೆ ನಮ್ಮ ಹಸ್ಬೆಂಡ್ ಫೋಟೋಗ್ರಾಫರ್ ಆಗಿರೋದ್ರಿಂದ ಫೋಟೋಶೂಟ್ ಆರ್ಡ್ರಿಗೆ ಹೋದಾಗ ಬೇರೆ ಬೇರೆಯವ್ರಿಗೆಲ್ಲ ಮೇಕಪ್ ಆರ್ಟಿಸ್ಟ್ಗಳನ್ನ ಕರ್ಕೊಂಡು ಹೋಗ್ತಿದ್ರು. ಅವರಿಗೆ ಕ್ಲೈಂಟ್ಗಳು ಅಮೌಂಟ್ ಕೊಟ್ಟಿಲ್ಲ ಅಂದಾಗ ನಮ್ಮ ಹಸ್ಬೆಂಡೇ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ರು. ಆ ಟೈಮಲ್ಲಿ ನನಗೇನು ಅನ್ನಿಸ್ತು, ನಾನೇ ಯಾಕೆ ಕಲಿಬಾರ್ದು, ನಾನೇ ಯಾಕೆ ಮಾಡಬಾರ್ದು, ನಾನೇ ಓನ್ ಪಾರ್ಲರ್ ಯಾಕೆ ಇಡಬಾರ್ದು. ನನ್ನ ಮೊದಲೆಲ್ಲ ಪಾರ್ಲರು ಅಂತಂದರೆ ಸ್ವಲ್ಪ ಹೋಗೋದಿಲ್ಲ, ಇಂಟ್ರೆಸ್ಟ್ ಇಲ್ಲ, ಹೋಗ್ತಾ ಇರಲಿಲ್ಲ. ಪಾರ್ಲರ್ಗೂ ಸಹ ನಾನು ಒಂದು ಸಲನೂ ಹೋಗಿರಲಿಲ್ಲ. ಆದರೆ ಇಲ್ಲಿಗೆ ಬಂದಮೇಲೆ ಕಲಿತಾ ಇರಬೇಕಾದ್ರೆ ನಾನು ಕಲಿಯೋಕ್ಕೆ ಬಂದಿದ್ದೆ ಬೇರೆ, ಜಸ್ಟ್ ಮೇಕಪ್ ಆರ್ಡ್ರ್ಗಳ್ಗೆ ತಗೋಬೇಕು ಅಷ್ಟೇ ಇದ್ದಿದ್ದು. ಪಾರ್ಲರೆಲ್ಲ ಇಡಬೇಕು ಅನ್ನೋ ಆಸಕ್ತಿ ಇದ್ದಿಲ್ಲ. ಬಟ್ ಇಲ್ಲಿ ಕಲಿಬೇಕಾದ್ರೆ ನನಗೆ ನಾನೇ ಪಾರ್ಲರ್ ಇಡಬಾರ್ದು, ನಾನು ಪಾರ್ಲರ್ ಇಟ್ಟರು ನಾನು ಗುರುತಿಸ್ಕೋಬೇಕು, ನನ್ನ ಜೀವನಕ್ಕೆ ಆಧಾರ ಆಗುವಂಥದ್ದನ್ನು ನಾನು ಮಾಡಲೇಬೇಕು, ನನ್ನ ಸ್ವಯೋದ್ಯೋಗ ನಾನು ಸ್ಥಾಪನೆ ಮಾಡಲೇಬೇಕು ಅನ್ನೋ ಆಸಕ್ತಿ ಹಿಡಿದು ಹಂಗಾಗಿ ಇಲ್ಲಿ ಮೇಕಪ್ ಇದನ್ನು ಮಾತ್ರ ಕಲಿಯೋದಲ್ಲದೆ ನಾನು ಬ್ಯೂಟಿಷಿಯನ್ ತರಬೇತಿ 3 ತಿಂಗಳು ಕಂಪ್ಲೀಟ್ ಮಾಡಿ ಸ್ವಂತವಾಗಿ ಪಾರ್ಲರ್ ಕೂಡ ಇಟ್ಕೊಂಡಿದ್ದೀನಿ ಮ್ಯಾಮ್. ಇವಾಗ
1: ಈಗ 2025 ನೀವು ಈ ಒಂದು ಬ್ಯೂಟಿಷಿಯನ್ ತರಬೇತಿಯನ್ನು ಪಡ್ಕೊಂಡು ಸ್ವಂತ ಉದ್ಯೋಗವನ್ನು ಯಾವಾಗ
0: ನಾನು 10 ತಿಂಗಳಿಂದ ಮ್ಯಾಮ್.
1: ಅಂದರೆ ತರಬೇತಿ ಮುಗಿದ್ರೆ
0: ಸ್ವಯೋದ್ಯೋಗ ಸ್ಥಾಪನೆ ಮಾಡಿದೆ. ಬಟ್ ಒಂದು 4 ತಿಂಗಳು ನಾನು ಅಷ್ಟಾಗಿ ಗುರುತಿಸ್ಕೊಳ್ಳಲಿಲ್ಲ, ಬಂಡವಾಳ ಎಲ್ಲ ಕಡಿಮೆ ಹಾಕ್ಕೊಂಡಿದ್ದೆ ಸ್ವಲ್ಪ ಸ್ವಲ್ಪ. ಆಮೇಲೆ ಹೋಗ್ತಾ ಹೋಗ್ತಾ ಗುರುತಿಸ್ತಾ ಇವಾಗ ಚೆನ್ನಾಗಿ ಒಂದು ಕಸ್ಟಮರ್ ಎಲ್ಲ ಅಟ್ರಾಕ್ಟ್ ಆಗೋ ಥರ ಒಂದು ಅಂಗಡಿ ಇಟ್ಕೊಂಡು ಕಸ್ಟಮರ್ ಎಲ್ಲ ಬರೋ ಥರ ಈಗ ಪಾರ್ಲರ್ ನಡೆಸ್ತಾ ಇದ್ದೀನಿ. ಹರ್ವೆ ರಾಮೇನಹಳ್ಳಿ, ಹರ್ವೆ ಇಲ್ಲೇ ಹುಣಸೂರು ತಾಲೂಕು ಹರ್ವೆ ಗ್ರಾಮ ರಾಮೇನಹಳ್ಳಿ ಹತ್ತತ್ರ.
1: ಪ್ರಸ್ತುತ ಬಿಸ್ನೆಸ್
0: ನಡೀತಾ ಇದೆ ಮ್ಯಾಮ್, ಚೆನ್ನಾಗಿ ನಡೀತಿದೆ ಇವಾಗ. ಪ್ರತಿಯೊಬ್ರು ಫೋನ್ ಮಾಡಿ ಕರೀತಾರೆ ಇವಾಗ, ಮೊದಲೆಲ್ಲ ಬೋರ್ಡ್ ಏನು ಹಾಕಿರಲಿಲ್ಲ, ಹಂಗಾಗಿ ಇವಾಗೆಲ್ಲ ಅವರೇ ಫೋನ್ ಮಾಡಿ ನಮಗೆ ಇದು ಒಂದು ಫೇಶಿಯಲ್ ಬೇಕು, ಐಬ್ರೋ ಮಾಡಿಸ್ಬೇಕು, ಮೇಕಪ್ ಮಾಡಿಸ್ಕೊಡ್ಬೇಕು ನಮಗೆ, ನಾನ್ ಬ್ರೈಡಿಗೆಲ್ಲ ಮೇಕಪ್ ಬೇಕು ಅಂತೆಲ್ಲ ಅವರೇ ಫೋನ್ ಮಾಡಿ ಕೇಳ್ಕೊತಾರೆ ಮ್ಯಾಮ್. ಇವಾಗ ಬ್ರೈಡಲ್ ಮೇಕಪ್ಗೂ ಹೋಗ್ತಿದ್ದೀನಿ, ಮತ್ತೆ ಬ್ರೈಡ್ ನಾನ್ ಬ್ರೈಡ್ಗೂ ಮೇಕಪ್ ಹೋಗ್ತಾ ಇದ್ದೀನಿ, ಪಾಸಿಂಗ್ ಆರ್ಡರ್ಗಳಿಗೂ ಹೋಗ್ತಾ ಇರ್ತೀನಿ.
1: ಅಂದ್ರೆ ಈ 3 ತಿಂಗಳ ತರಬೇತಿಯಲ್ಲಿ ನಿಮ್ಗೆ ಇಷ್ಟೆಲ್ಲ ಹೇಳ್ಕೊಡೋದಕ್ಕೆ ಸಾಧ್ಯ ಆಯ್ತಾ?
0: ಹೌದು ಮ್ಯಾಮ್, ಇಲ್ಲಿ ನಮಗೆ ಇಷ್ಟೆಲ್ಲ ಹೇಳ್ಕೊಟ್ಟಿಲ್ಲ ಅಂದ್ರೆ ಇದು ಸಾಧ್ಯನೇ ಆಗ್ತಾ ಇರಲಿಲ್ಲ. ನಾನು ಬರೀ ಜಸ್ಟ್ ನಮ್ಮ ಮನೆಯವ್ರ ಜೊತೆ ಹೋಗ್ಬಿಟ್ಟು ನಮ್ಮ ಹಸ್ಬೆಂಡ್ ಜೊತೆ ಹೋಗಿ ನಾನು ನಾನ್ ರೈಡಿಂಗ್ ಮಾಡ್ತಾರಲ್ಲ ಆ ಟೈಪಲ್ಲಿ ಏನೋ ಸಿಂಪಲಾಗಿ ಟಚಪ್ ಕೊಡುವ ಥರ ಇದು ಹಾಕ್ಕೊಳ್ತಿದ್ದೆ. ಬಟ್ ಇವಾಗ ನಾನೇ ಓನ್ ಆಗಿ ಬ್ರೈಡಲ್ಲಿ ಮೇಕಪ್ ಮಾಡಿಕೊಂಡು ಬ್ರೈಡ್ಗಳನ್ನ ಅಟೆಂಡ್ ಮಾಡ್ತಿದ್ದೀನಿ ಅಂತ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಇಲ್ಲಿ ನನಗೆ ಅಷ್ಟು ಹೇಳ್ಕೊಡಲಿಲ್ಲ ಆದರೆ ಸಾಧ್ಯ ಆಗ್ತಾನೆ ಇರಲಿಲ್ಲ. SUI ಸಂಸ್ಥೆಗೆ ಈ ಮೂಲಕ ನಾನು ಥ್ಯಾಂಕ್ಸ್ ಹೇಳಬೇಕು.

0: ಪ್ರಸ್ತುತ ಬಿಸ್ನೆಸ್ ಚೆನ್ನಾಗಿ ನಡೀತಾ
1: ಇದೆ. ಚೆನ್ನಾಗಿ ನಡೀತಿದೆ.
0: ನೀವು ಹಾಕಿರುವಂತ ಬಂಡವಾಳ ಎಲ್ಲ ಸಂಪಾದನೆ
1: ಮಾಡ್ತಾ
0: ಇದ್ದೀನಿ. ಇನ್ಕಮ್ ಚೆನ್ನಾಗಿ
1: ಆಗ್ತಿದೆ. ನಾನು ಹಾಕಿರೋ ಬಂಡವಾಳಕ್ಕಿಂತ ಹೆಚ್ಚಾಗಿ ಲಾಭ ತಗೊಂತಿದ್ದೀನಿ.
0: ನಿಮ್ಮ ಸರ್ವಿಸ್ ಅಥವಾ ಕೆಲಸ ಹೇಗೆ ನಡೀತಾ ಇದೆ? ಜನಗಳಿಗೆ ಏನೇನೆಲ್ಲ ಸರ್ವಿಸ್ ನ ಒದಗಿಸ್ತಾ ಇದ್ದೀರಿ ಪ್ರಸ್ತುತ?
1: ಪ್ರಸ್ತುತವಾಗಿ ಮೇಕಪ್ಪು ಮತ್ತು ಹೇರ್ ಸ್ಟೈಲು ಎಲ್ಲ ಕೇಳ್ತಾರೆ. ಮೇಕಪ್ ತೊಂದರೆ ಅದೆಲ್ಲ ಬರುತ್ತೆ. ಪಾರ್ಲರಲ್ಲಿ ಅಂತ ಬಂದಾಗ ಪೆಡಿಕೇರು, ಮಿನಿಕೇರು, ಹೈಬ್ರೋ, ಫೇಶಿಯಲು ಇಷ್ಟು ಮ್ಯಾಮ್.
0: ಈಗ ಮನೆ, ಗಂಡ, ಮಕ್ಕಳು, ಸಂಸಾರ ಅಂತ ಇದ್ದಂಥವರು ಈಗ ಸ್ವಂತ ಒಂದು ಉದ್ಯೋಗವನ್ನು ಆರಂಭ ಮಾಡಿ ಆರ್ಥಿಕವಾಗಿ ಸಬಲರಾಗಿ ಒಂದಷ್ಟು ಕುಟುಂಬಕ್ಕೆ ನೆರವಾಗ್ತಾ ಇದ್ರಿ, ಏನು ಅನ್ಸುತ್ತೆ ಮೇಡಮ್?
1: ತುಂಬ ಖುಷಿಯಾಗುತ್ತೆ ಮ್ಯಾಮ್. ಯಾಕಂದರೆ ನೀನು ಯಾವುದಕ್ಕೂ ಬೇಡ ಅನ್ನೋಥದ್ದಲ್ಲಿ ಮೂಲೆ ಇಡಿಸಿದ್ರು, ಬಟ್ ಇವಾಗ ನಾನು ಆರ್ಥಿಕವಾಗಿ ಬೆಳಿಬೋದು, ನಾನು ಸ್ವಯೋದ್ಯೋಗ ಮಾಡ್ಬೋದು, ಸ್ವಾವಲಂಬಿಯಾಗಿ ಬದುಕ್ಬೋದು ಅನ್ನೋದನ್ನು ಇವಾಗ ಕಲ್ತಿದ್ದೀನಿ. ಮನೇಲಿ ನನ್ನ ಕಡೆಯಿಂದನೂ ಸ್ವಲ್ಪ ಸ್ವಲ್ಪ ಸಪೋರ್ಟ್ ಆಗ್ತಿದೆ. ನನ್ನ ಕಡೆಯಿಂದನೂ ನಮ್ಮ ಕುಟುಂಬಕ್ಕೆ ಸಪೋರ್ಟು ಆಗೈತೆ ಇವಾಗ.
0: ಈ ಹಿಂದೆ ಆರ್ಥಿಕವಾಗಿ ಹೇಗಿದ್ರಿ, ಪ್ರಸ್ತುತ ಹೇಗಿದ್ದೀರಿ ಮೇಡಮ್?
1: ನಮಗೆ ಈ ಹಿಂದೆ ಹೇಳ್ತೀನಿ ಅಂತಂದರೆ ಒಬ್ಬರು ದುಡಿಬೇಕಾಗಿತ್ತು, ಒಬ್ಬರು ದುಡಿದು ನಮ್ಮ ಕುಟುಂಬ ನೋಡಬೇಕಾಗಿತ್ತು. ತುಂಬ ಕಷ್ಟ ಇತ್ತು ಆ ಟೈಮಲ್ಲಿ. ಇವಾಗ ಒಂದು ದಾರಿಲಿ ಒಂದು ಸ್ಟೇಜಲ್ಲಿ ಇದ್ದೀವಿ.
0: ಆರ್ಥಿಕವಾಗಿ
1: ಸಬಲರಾಗಿದ್ದೀವಿ ಮ್ಯಾಮ್ ಇವಾಗ.
0: ಅಂದರೆ 3 ತಿಂಗಳ ತರಬೇತಿ ಮುಗಿದ ನಂತರ ನೀವು ಉತ್ತಮ ಬ್ಯೂಟಿಷಿಯನ್ ಆಗಿ ಹೊರಹೊಮ್ಮಿದ್ರಿ?
1: ಹೌದು ಮ್ಯಾಮ್.
0: ಸೊ ತದನಂತರದಲ್ಲಿ ಬ್ಯೂಟಿಷಿಯನ್ ಪಾರ್ಲರ್ನ ಆರಂಭ ಮಾಡಿ ಸ್ವಉದ್ಯೋಗನ ಆರಂಭ ಮಾಡಿ.
1: ಹೌದು ಮ್ಯಾಮ್.
0: ಇದರ ಜೊತೆಗೆ ಏನೇನೆಲ್ಲ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದೀರಿ ಮೇಡಮ್? ಅಂದರೆ ಬ್ಯೂಟಿಷಿಯನ್ ವೃತ್ತಿಯ ಜೊತೆಗೆ ಬೇರೆ
1: ಸಿಂಗಿಂಗ್ ಮಾಡ್ತೀನಿ, ಮತ್ತು ನಮ್ಮ ಹಸ್ಬೆಂಡ್ ಜೊತೆಗೆ ಫೋಟೋಗ್ರಫಿನೂ ಸ್ವಲ್ಪ ಮಾಡ್ತಾ ಇದ್ದೀನಿ. ಅವರಿಲ್ಲ ಅಂದಾಗ ಫೋಟೋಗ್ರಫಿ ಕೆಲವೊಂದು ಆರ್ಡ್ರ್ಗಳಿಗೆ ಅವ್ರು ಹೋಗೋಕ್ಕಾಗಲ್ಲ, ಬೇರೆ ಯಾರೂ ಸಿಗಲ್ಲ ಅನ್ನೋ ಟೈಮಲ್ಲಿ ನಾನೇ ಹೋಗಿ ಫೋಟೋ ಎಲ್ಲ ತೆಗೆಯೋದು, ಔಟ್ಡೋರ್ ಫೋಟೋಶೂಟ್ ಹೋಗೋದು, ಫೋಟೋಶೂಟ್ ಆರ್ಡ್ರ್ಗಳಿಗೆ ಹೋಗೋದು, ಅದೆಲ್ಲ ಮಾಡ್ತಾಯಿದ್ದೀನಿ ಮ್ಯಾಮ್. ಆಮೇಲೆ ಆ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಪಾರ್ಲರ್ ಮಾತ್ರ ಅಲ್ಲದೇ ಫೋಟೋ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಆಲ್ಬಮ್ ವರ್ಕ್ ಎಲ್ಲ ಮಾಡ್ತಾಯಿದ್ದೀನಿ ನಾನು.
0: ಓ, ಸಿಸ್ಟಮ್ ಇಟ್ಕೊಂಡು?
1: ಹಾಂ ಹೌದು ಮ್ಯಾಮ್, ಅಲ್ಲೇ ಪಾರ್ಲರಲ್ಲೇ ಸಿಸ್ಟಮ್ ಇಟ್ಕೊಂಡು ವರ್ಕ್ ಎಲ್ಲ ಮಾಡ್ತಾಯಿದ್ದೀನಿ. ಹೌದು ಮ್ಯಾಮ್. 3-in-1 ಮ್ಯಾಮ್. ಸಿಂಗಿಂಗ್?
0: ಓಕೆ. ಸಿಂಗಿಂಗ್ ಅಂದರೆ ನೀವು ಆರ್ಕೆಸ್ಟ್ರಾ?
1: ಹಾಂ, ಆರ್ಕೆಸ್ಟ್ರಾಗೆಲ್ಲ ಹೋಗ್ತಾ ಇರಲಿಲ್ಲ, ಬಟ್ ಇವಾಗ ಅದಕ್ಕೆಲ್ಲ ಚಾನ್ಸ್ ಸಿಕ್ಕಿದೆ ನನಗೆ.
0: ಹಾಡುಗಳಿರೋದಕ್ಕೂ ನಿಮಗೆ ಇಂಟ್ರೆಸ್ಟ್ ಇದೆ?
1: ಹೌದು.
0: ಸೊ ನಮ್ಮ ಕೇಳುಗರಿಗೋಸ್ಕರ ಅಥವಾ ನಮಗೋಸ್ಕರ ಯಾವುದಾದ್ರೂ ಒಂದು ಹಾಡನ್ನು ಹೇಳೋದಾದ್ರೆ ಮೇಡಮ್?

0: ಕೇಳುವರಿಗೋಸ್ಕರ ಒಂದು ಎರಡು ಲೈನ್ ಹಾಡು ಹೇಳಿದ್ದಕ್ಕೆ ಧನ್ಯವಾದ.
1: ಥ್ಯಾಂಕ್ ಯು ಮ್ಯಾಮ್.
0: ಸೊ ಹೀಗೆ ಮುಂದುವರಿತಾ ಇರಲಿ ನಿಮ್ಮ ಸಂಗೀತ ಕ್ಷೇತ್ರದಲ್ಲಿ.
1: ಥ್ಯಾಂಕ್ ಯು ಸೋ ಮಚ್, ತುಂಬ ಹೃದಯದ ಧನ್ಯವಾದ.
0: ಸೊ ನೀವು ಒಬ್ಬ ಮಹಿಳೆಯಾಗಿ ಮನೆ ನಿರ್ವಹಣೆ ಮಾಡ್ತಾ ಬ್ಯೂಟಿಷಿಯನ್ ತರಬೇತಿಯನ್ನು ಪಡ್ಕೊಳಿಸುವ ಉದ್ಯೋಗ ಆರಂಭ ಮಾಡಿದ್ದೀರಿ, ಸಿಂಗಿಂಗಲ್ಲೂ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಿ, ಫೋಟೋಗ್ರಫಿಯಲ್ಲೂ ತೊಡಗಿಸ್ಕೊಂಡಿದ್ದೀರಿ. ಸೊ ಒಂದು ಪ್ರತಿಭೆ ಹಲವು ಮುಖ ಅನ್ನೋ ಥರ ನೀವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಿ. ಸೊ ಇದ್ರ ಬಗ್ಗೆ ಎಲ್ಲವೂ ಹೇಗೆ ನಿರ್ವಹಣೆ ಮಾಡ್ತಾ ಇದ್ದೀರಿ ಅನ್ನೋ ನಿಮಗೆ ಸಮಯ
1: ನಾನೆಲ್ಲನೂ ಹೇಗೆ ನಿರ್ವಹಣೆ ಮಾಡ್ತಿದ್ದೀನಿ ಅಂತಂದರೆ, ಇದರಲ್ಲಿ ಆರ್ಡ್ರುಗಳಿಲ್ಲದೇ ಇದ್ದಾಗ ಸಿಂಗಿಂಗ್ ಹೋಗ್ತೀನಿ, ಸಿಂಗಿಂಗ್ ಇದ್ದಾಗ ಆರ್ಡ್ರುಗಳು ಬಂದ್ರೂ ಹೋಗ್ತಿರ್ತೀನಿ, ಅಥವಾ ನಮ್ಮ ಜೊತೆ ಕಲ್ತಿರೋ ಯಾರನ್ನಾದ್ರೂ ನನಗೆ ಮ್ಯಾನೇಜ್ ಮಾಡೋಕ್ಕಾಗಿಲ್ಲ ಅಂತಾರೆ ಅವ್ರಿಗೆ ಯಾರಿಗಾದ್ರೂ ಹೇಳ್ಕೊತೀನಿ. ಇನ್ನು ನಾನೇ ಬೇಕು ಅಂದಿದ್ದ ಟೈಮಲ್ಲಿ ಅವರಿಗೆ ಹೇಳಿಬಿಟ್ಟು, ಸಿಂಗಿಂಗ್ ಕಡೆಯಿಂದನೇ ಅವರಿಗೆ ಹೇಳಿಬಿಟ್ಟು ನನ್ನ ಕೆಲಸಕ್ಕೆ ನಾನು ಬಂದುಬಿಡ್ತೀನಿ ಮ್ಯಾಮ್.
0: ಸೊ ಈ ರೀತಿ
1: ಮ್ಯಾನೇಜ್ ಮಾಡ್ತೀವಿ.
0: ಸೊ ಒಟ್ಟಾರೆ ಸುತ್ತಲೂ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗ್ಬೇಕು ಅನ್ನೋದ್ರ ದೃಷ್ಟಿಗೆ
1: ಮಾಡ್ತಾ
0: ಇದ್ದೀರಿ. ಇದರ ಜೊತೆಗೆ

0: ಸ್ವಲ್ಪ ಬೇಡ ಹೋಗಬೇಡ ಅಂತ ಅನ್ನೋದು, ಕೆಲವೊಂದು ದೂರ ದೂರ ಆರ್ಡ್ರ್ಗಳಿಗೆ ಹೋಗಬೇಡ ಅಂತಾರೆ, ಯಾಕಂದರೆ ಚಿಕ್ಕ ಮಗು ಇರೋದ್ರಿಂದ ಹೋಗಬೇಡ ಅಂತಾರೆ. ಆ ಟೈಮಲ್ಲೂ ನಾವು ನಾನು ಕಲ್ತಿರೋದೇ ಮಾಡೋದಕ್ಕೆ ಅಂತಂದಮೇಲೆ ಅವರು ನನ್ನ ನಂಬಿ ನನಗೊಂದು ಆರ್ಡ್ರ್ ಕೊಟ್ಟಿದ್ದಾರೆ, ನಾನು ಅವ್ರಿಗೊಂದು ಕರ್ತವ್ಯ, ನನ್ನ ಸೇವೆನ ನಾವು ಮಾಡಬೇಕು, ಏನೇ ಆಗಲಿ ಫೇಸ್ ಮಾಡಬೇಕು ಅಂದ್ಬಿಟ್ಟು ಮಗುನ ಸಹ ಜೊತೆಲಿ ಕರ್ಕೊಂಡು ಹೋಗ್ತೀನಿ. ಇಲ್ಲ ಅಂತ ನಮ್ಮ ತಾಯಿ ಯಾರನ್ನಾರು ಕರ್ಕೊಬಂದು ನಮ್ಮ ಮಗು ಜೊತೆ ಬಿಟ್ಬಿಟ್ಟು ನಾನು ಹೋಗ್ತೀನಿ, ನನಗೆ ಆರ್ಡ್ರ್ಗಳಿಗೆಲ್ಲ ಹೋಗ್ತಿರ್ತೀನಿ. ಆರ್ಡ್ರ್ಗಳನ್ನ ಬಿಟ್ಕೊಟ್ರೆ ನೆಕ್ಸ್ಟು ಅವ್ರು ಇನ್ನೊಂದು ಟೈಮ್ ಆರ್ಡ್ರ್ ಕೊಡೋಲ್ಲ, ಯಾಕಂದ್ರೆ ನಾವು ಚೆನ್ನಾಗಿ ಮಾಡ್ತೀವಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಮ್ಗೆ ಆರ್ಡ್ರ್ ಕೊಟ್ಟಿರ್ತಾರೆ. ನಾವು ಹೋಗ್ದೇ ಅದನ್ನು ಬಿಟ್ಕೊಟ್ಟಾಗ ಅವ್ರ ಮನಸ್ಸಿಗೂ ಬೇಜಾರಾಗುತ್ತೆ, ಇವ್ರು ಯಾವ ಥರ ನಮಗೆ ಸರ್ವಿಸ್ ಕೊಡ್ತಾರೆ ಅಂತೆಲ್ಲ ಅವ್ರಿಗೆ ಬೇಜಾರಾಗ್ಬಿಡುತ್ತೆ. ಅವ್ರಿಗೆ ಬೇಜಾರು ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಏನೇ ಸವಾಲು ಬಂದ್ರೂ ನಾನು ಮಾಡಬೇಕಾಗಿರೋ ಕರ್ತವ್ಯ ನಾನು ಫಸ್ಟು ಪಾಲಿಸ್ತೀನಿ. ಮ್ಯಾಮ್
1: ಅಂದರೆ ಸಾಕಷ್ಟು ಸವಾಲುಗಳಿರುತ್ತೆ ಉದ್ಯೋಗ ಆರಂಭ ಮಾಡ್ತೀವಿ ಅಂತಂದರೆ. ಈಗಂತೂ ಕಾಂಪಿಟೇಷನ್ ಇದೆ.
0: ಹೌದು, ಕಾಂಪಿಟೇಷನ್.
1: ಈಗ ಪಾರ್ಲರು ಬೀದಿಗೊಂದಿದೆ.
0: ಹೌದು.
1: ಸೊ ಬ್ಯೂಟಿಷಿಯನ್ ಅಂತಂದ್ರೂ ಅಷ್ಟೇ ತುಂಬ ಜನ ಇರ್ತಾರೆ. ಅಂಥವ್ರಲ್ಲಿ ಅವ್ರಿಗೆಲ್ಲ ಕಾಂಪಿಟೇಷನ್ ಕೊಟ್ಕೊಂಡು ಜನ ಎಲ್ಲ ನಮಗೆ ಆರ್ಡ್ರ್ ಕೊಡೋ ಥರ ಮಾಡ್ಕೋತೀವಿ ಅಂತಂದರೆ ನಾವು ಅಷ್ಟು ಡೆಡಿಕೇಶನ್ ಆಗಿರಲೇಬೇಕು. ಸೊ ಈ ನಿಟ್ಟಿನಲ್ಲಿ ನೀವು ಹೊಸತನವನ್ನು ಏನೆಲ್ಲ ಅಳವಡಿಸ್ಕೊಂಡಿದ್ದೀರಿ ಮ್ಯಾಮ್?
0: ನಮ್ಮ ತುಂಬ ತಾಳ್ಮೆ ಅನ್ನೋದನ್ನು, ಹೊಸತನ ಅಂದರೆ ನನಗೆ ಅದೇ ಮೇನು, ತಾಳ್ಮೆ ಮುಖ್ಯ, ಮತ್ತು ಕಸ್ಟಮರ್ ಜೊತೆ ನಾವು ಮಾತಾಡೋ ಸಂಭಾಷಣೆ ಮುಖ್ಯ. ನಾವು ಯಾವ ರೀತಿ ಅವ್ರ ಜೊತೆ ಸಂಭಾಷಣೆ ಮಾಡ್ತೀವಿ, ಅವ್ರನ್ನ ಯಾವ ರೀತಿ ಅಟ್ರ್ಯಾಕ್ಟ್ ಆಗೋ ಥರ ನಾವು ಮಾತಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮ್ಯಾಮ್. ಅಡ್ವಾಂಟೇಜು, ಅದೊಂದು ಅಡ್ವಾಂಟೇಜು, ಮತ್ತು ನನಗೆ ಅದೊಂದು ಸ್ಟ್ರೆಂತ್. ನೀವು ಹೇಳ್ದಾಗೆ ನನಗೆ ಅದೊಂದು ಸ್ಟ್ರೆಂತ್ ಮ್ಯಾಮ್. ತಾಳ್ಮೆಯಿಂದ ನಾನು ಅವ್ರನ್ನೆಲ್ಲ ಮಾತಾಡಿಸ್ತೀನಲ್ವಾ, ಅದೇ ನನಗೊಂದು ಸ್ಟ್ರೆಂತ್. ಇನ್ನಷ್ಟು ಇನ್ನಷ್ಟು ಅವರು ನನ್ನ ಜೊತೆ ಕನೆಕ್ಟ್ ಆಗೋದಕ್ಕೆ ಬೆರೆತು ಮಾತಾಡ್ಸ್ಕೊಂಡು ಹೋಗೋದು, ಇವ್ರು ಚೆನ್ನಾಗಿ ಕೋಪ್ರೇಟ್ ಮಾಡ್ತಾರೆ, ಇವ್ರಿಗೆ ಆರ್ಡ್ರ್ ಕೊಡ್ಬೋದು ಮತ್ತೊಂದು ಸಲ ಅನ್ನೋದು ಮನಸ್ಥಿತಿ ಅವ್ರಿಗೆ, ಅವ್ರು ನಮ್ಮ ಬಗ್ಗೆ ಇಟ್ಕೊಂಡಿರೋ ಒಪಿನಿಯನ್ ಚೇಂಜ್ ಆಗಿ ನಮ್ಮ ಜೊತೆ ಬೆರೆತು ನಮ್ಗೆ ಮತ್ತೊಂದು ಸಲ ಆರ್ಡ್ರ್ ಕೊಡಬೇಕು ಅಂತ ಅನ್ನೋ ಥರ ಆಗುತ್ತೆ ಮ್ಯಾಮ್.
1: ಮಾತೆ ಬಂಡವಾಳ ಅಂತ ಹೇಳಿ.
0: ಹೌದು ಮ್ಯಾಮ್.
1: ಇದಕ್ಕೆಲ್ಲ ಕುಟುಂಬದ ಸಹಕಾರ ಹೇಗಿದೆ
0: ಮ್ಯಾಮ್? ಸಹಕಾರ ಅಂತಂದರೆ ಕೆಲವೊಂದಕ್ಕೆ ಬೇಡ ಅಂದ್ಬಿಡ್ತಾರೆ ಹಸ್ಬೆಂಡು, ಆದ್ರೂ ನಾವೇ ಮ್ಯಾನೇಜ್ ಮಾಡ್ತೇವೆ ಮ್ಯಾಮ್. ಅವ್ರನ್ನ ಮನೇಲೂ ಸಮಾಧಾನ ಪಡಿಸಿ ಕ್ಲೈಂಟ್ಗಳನ್ನೂ ಸ್ವಲ್ಪ ಸಮಾಧಾನ ಪಡಿಸ್ತೀವಿ ಮ್ಯಾಮ್.
1: ಸೊ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಮಹಿಳೆಯರಿಗೆ, ಯುವಕರಿಗೆ, ಯುವತಿಯರಿಗೆ ಸಾಕಷ್ಟು ತರಬೇತಿಯನ್ನು ಕೊಟ್ಟು ಸ್ವ ಉದ್ಯೋಗ ಮಾಡ್ತಾ ಸ್ವಾವಲಂಬಿ ಜೀವನ ಕಟ್ಕೊಳ್ಳೋದಕ್ಕೆ ಅನುಕೂಲ ಆಗಿದೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ?
0: ತುಂಬ ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಎಷ್ಟೋ ಜನ ಹೆಣ್ಮಕ್ಳಿಗೆ ಅವಕಾಶ ಸಿಗುತ್ತೆ ಬಟ್ ಅದನ್ನು ಉಪಯೋಗಿಸ್ಕೊಳ್ಳೋಕ್ಕಾಗಲ್ಲ, ಬಟ್ ಇಲ್ಲಿ ಬಂದಾಗ ಒಂದು ಧೈರ್ಯ ತುಂಬಿ ಅವಕಾಶನ ಉಪಯೋಗಿಸ್ಕೊಳ್ಳೋದು ಹೇಗೆ ಅಂತ ತಿಳಿಸಿದ್ದಾರೆ. ಜೀವನದಲ್ಲಿ ಹೆಣ್ಮಕ್ಳು ಮುಂದೆ ಬರಬೇಕು, ಹೆದರು ಹಂಚ್ಕೊಂಡು ಹಿಂದೆ ಹೋಗಬಾರ್ದು, ಇಲ್ಲಿ ಸ್ವಾವಲಂಬಿಯಾಗಿ ಬದುಕಬೇಕು, 10 ರೂಪಾಯಿಗೂ ಬೇರೆಯವ್ರ ಹತ್ರ ಕೈ ಚಾಚೋ ಥರ ಆಗಬಾರ್ದು, ನಮ್ಮ ಮನೆ ಮೆಂಬರ್ಸ್ ಮೇಲೆ ಡಿಪೆಂಡ್ ಆಗಬಾರ್ದು ಅನ್ನೋದನ್ನು, ಇಲ್ಲಿ ಒಬ್ಬರ ಮೇಲೆ ನಾವು ಡಿಪೆಂಡ್ ಆಗಬಾರ್ದು, ನಾವೇ ಸ್ವಾವಲಂಬಿಯಾಗಿ ದುಡಿಬೇಕು ಅನ್ನೋದನ್ನು ಸ್ಟ್ರಾಂಗಾಗಿ ತಿಳಿಸಿದೆ ಮ್ಯಾಮ್. ಇಲ್ಲಿ ನಮಗೆ ತಿದ್ದೋರು ಒಬ್ಬರು ಬೇಕು, ನಾವು ಏನೇ ಮಾಡ್ತೀವಿ ಅಂತ, ನಾವು ಎಷ್ಟೇ ದೊಡ್ಡ ವ್ಯಕ್ತಿ ಆದ್ರೂ ತಿದ್ದೋಕೆ ಅಂತ ಒಂದು ಪ್ಲೇಸ್ ಬೇಕೇ ಬೇಕಾಗುತ್ತೆ, ವ್ಯಕ್ತಿಗಳು ಬೇಕೇ ಬೇಕಾಗುತ್ತೆ. ಹಾಗೆ ಏಜ್ ಆಗೈತೆ, ನಮಗೆ ಬುದ್ಧಿ ಐತೆ, ಎಲ್ಲ ಗೊತ್ತೈತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕೆಲವೊಂದು ವಿಷಯಗಳನ್ನ ಕೆಲವೊಬ್ಬರು ತಿಳ್ಕೊಳ್ಳೇಬೇಕಾಗುತ್ತೆ.
1: ಆ ಥರ ಗುರುವಿನ ಸ್ಥಾನದಲ್ಲಿ ಯಾರನ್ನ ಇಟ್ಟಿದ್ದೀರಿ?
0: ಪಲ್ಲವಿ ಮ್ಯಾಮ್ನ ಮ್ಯಾಮ್, ರಾಜಸರ್ನ.
1: ರಾಜಸರ್, ಓಕೆ. ನಿಮ್ಮ ಒಂದು ಮುಂದಿನ ಗುರಿ ಉದ್ದೇಶನ ತಿಳಿಸೋದಾದ್ರೆ ಮೇಡಮ್?
0: ಮ್ಯಾಮ್, ಈಗ ನಾನು ಏನು ಕೆಲಸ ಮಾಡ್ತಿದ್ದೀನೋ ಅದರಲ್ಲಿ ಅತ್ಯುತ್ತಮವಾದ ಉದ್ಯಮಿಯಾಗಿ ಬೆಳಿಬೇಕು ಮ್ಯಾಮ್, ದೊಡ್ಡ ಉದ್ಯಮಿಯಾಗಿ ಬೆಳಿಬೇಕು, 4 ಜನಕ್ಕೆ ಕೆಲಸ ಕೊಡೋ ಥರ ಆಗಬೇಕು, ನಮ್ಮನ್ನು ನಂಬಿರೋ ಕ್ಲೈಂಟ್ಗಳಿಗೆ ನಾವೊಂದು ಒಳ್ಳೆಯ ವ್ಯಕ್ತಿ ಅಂತ ಗುರುತಿಸ್ಕೋಬೇಕು ಅಷ್ಟೆ.
1: ಉತ್ತಮ ಸರ್ವಿಸ್ನ
0: ಸರ್ವಿಸ್ ಕೊಡಬೇಕು.
1: ಸೊ ಮಹಿಳೆಯರಿಗೆ ಸಂದೇಶನ ತಿಳಿಸೋದಾದ್ರೆ ಮೇಡಮ್?
0: ಮಹಿಳೆಯರಿಗೆ ಸಂದೇಶ ಕೊಡಬೇಕು ಅಂತಂದರೆ, ನನ್ನ ಕೈಲಿ ಆಗಲ್ಲ, ನನ್ನ ಕೈಲಿ ಇದೇನೂ ಆಗಲ್ಲ, ನನಗೆ ಬ್ಯಾಕ್ ಸಪೋರ್ಟಿವ್ ಇಲ್ಲ ಅಂತ ಹೇಳ್ಕೊಂಡು ಹಿಂದೆ ಸರಿಯೋದ್ರ ಬದಲು ನನ್ನ ಕೈಲಿ ಎಲ್ಲ ಆಗುತ್ತೆ, ಯಾರು ಸಪೋರ್ಟ್ ಮಾಡಲಿಲ್ಲ ಅಂತ ನಾನು ಮಾಡ್ತೀನಿ, ನಾನು ಮಾಡಿದಾಗ ನನಗೆ ಸಪೋರ್ಟ್ ಮಾಡೇ ಮಾಡ್ತಾರೆ, ಬೇರೆಯವರು 4 ಜನ 4 ಥರ ಮಾತಾಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಫ್ಯಾಮಿಲಿ ಮೆಂಬರ್ಸ್ನ ನಾನು ಸರಿ ಮಾಡಿಕೊಂಡು ನಾನೊಂದು ಕ್ಷೇತ್ರದಲ್ಲಿ ಬೆಳಿತೀನಿ ಅಂತ ಮುಂದೆ ಬರಬೇಕು ಅಷ್ಟೇ.

ಸೊ ಮಹಿಳೆಯರಿಗೆ ಒಳ್ಳೆ ಸಂದೇಶನ ತಿಳಿಸಿದ್ರೆ ಮ್ಯಾಮ್ ಬಹಳ ಸಂತೋಷ. ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ವೈಯಕ್ತಿಕ ಜೀವನ ಆಗಿರ್ಬೋದು, ನಿಮ್ಮ ಕೆಲಸದ ವಿಚಾರಗಳ ಜೊತೆಗೆ ಮಹಿಳೆಯರ ಮನಸ್ಸು ಮಾಡಿದ್ರೆ ಲಕ್ಷ್ಯತೆಗಳಿಸ್ಕೋಬಹುದು. ಸೊ ಮಹಿಳೆಯರಿಗೆ ಸ್ಫೂರ್ತಿಯಾಗುವ ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು.

0: ಕೇಳುಗರೆ, ಇಷ್ಟೊತ್ತು ಕೇಳ್ತಾ ಇದ್ರಿ ಎಚ್ ಡಿ ಕೋಟೆ ತಾಲೂಕಿನ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗ ಮಾಡುತ್ತಾ ಸ್ವಾವಲಂಬನಿ ಜೀವನ ನಡೆಸುತ್ತಿರುವ ಹುಣಸೂರು ತಾಲೂಕಿನ ಕಲ್ಕುಣಿಕೆ ಗ್ರಾಮದ ಶ್ರೀಮತಿ ಮಮತಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರು ಸ್ವಉದ್ಯೋಗದಲ್ಲಿ ಯಶಸ್ಸನ್ನು ಕಾಣಲಿ ಎಂದು ಆಶಿಸುತ್ತಾ ಮತ್ತೆ ಮತ್ತೊಂದು ಮಹಿಳೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
1: ಕಾರೇಶು ದಾಸಿ, ಕರಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ, ಶಯನೇ

ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಕೇಳುಗರೆ, ಇದುವರೆಗೂ ಮಹಿಳೆ ಕಾರ್ಯಕ್ರಮ ಪ್ರಸಾರವಾಯಿತು.

ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ. ಇಂದು ಎಸ್ವಿವೈಎಂ ಸಿಬ್ಬಂದಿ ವರ್ಗದವರಾದ ಅನಿತಾಜಿ, ಕೀರ್ತನಾ, ಗಣೇಶ್ವರಿ, ಆದಿತ್ಯ, ವಿಜಯ್, ಮಂಜುನಾಥ್ ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆ

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
4: ನಾನು ತಡೆಯುತ್ತೇನೆ.
3: ಗೊತ್ತಿಲ್ಲ, ನಾವು ಡೆಂಗ್ಯು ಮತ್ತು ಚಿಕನ್ ಗುನ್ಯ ಹರಡುವ ಏಡಿ ಸೊಳ್ಳೆಗಳು.
5: ಶಾಲೆಯಲ್ಲಿ ಮೇಸ್ಟ್ರು ಡೆಂಗು ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
6: ಡೆಂಗುವನ್ನು ತಡೆಗಟ್ಟಲು ಕೂಲರ್ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್ ಕಾಯತ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
7: ಡೆಂಗುನೊಂದಿಗೆ ಹೋರಾಟ, ಡೆಂಗುನಿಂದ ಸಂರಕ್ಷಣೆ.
6: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
8: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು, ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
9: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
10: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 65 ರೂಪಾಯಿ, ಪೆನ್ಸಿಲ್ ಬೀನ್ಸ್ 60 ರೂಪಾಯಿ, ಮೆಣಸಿನಕಾಯಿ 16 ರೂಪಾಯಿ, ಸೌತೆಕಾಯಿ 10 ರೂಪಾಯಿ, ಎಂಸಿ 7 ರೂಪಾಯಿ, ಸುನಾಮಿ 5 ರೂಪಾಯಿ, ಎಳವನ 5 ರೂಪಾಯಿ, ಗುಂಡು ಬದನೆಕಾಯಿ 17 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 26 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 16 ರೂಪಾಯಿ, ಆಗಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 14 ರೂಪಾಯಿ, ಪೈರು 30 ರೂಪಾಯಿ, ದಪ್ಪು ಮೆಣಸಿನಕಾಯಿ 67 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 18 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 24 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 55 ರೂಪಾಯಿ, ಬೆಂಡೆಕಾಯಿ 12 ರೂಪಾಯಿ, ಟೊಮೊಟೊ 18 ರೂಪಾಯಿ.
11: ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲೆವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 4/7/2026 ಶನಿವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು, ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ವಿದ್ಯಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಮಿಸ್ಟರ್ ರಾಜು ಕೆಎಸ್ ರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.
1: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಸೇವಾ ಸೌಲಭ್ಯದ ಕುರಿತು ಮೈಸೂರು ಜಿಲ್ಲೆ ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕರಾದ ಶ್ರೀಮತಿ ಶೋಭಾರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರು ಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
3: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾಂಧವಿ ಗೆಳೆಯ ನಿಂಗರಾಜು. ಕೇಳುಗರು, ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಸೇವಾ ಸೌಲಭ್ಯಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ. ಮೈಸೂರು ಜಿಲ್ಲೆಯ ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಜಿಲ್ಲಾ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾದ ಶ್ರೀಮತಿ ಸೋಬರವರು. ನೀವು ಕೂಡ ಕರೆ ಮಾಡಿ ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಸೇವಾ ಸೌಲಭ್ಯಗಳು, ಸ್ವ ಉದ್ಯೋಗ, ಯುವ ಮತ್ತು ಮಹಿಳಾ ಸಬಲೀಕರಣ, ಸಾಲ ಮತ್ತು ಸಹಾಯಧನ ಹಾಗೂ ನಿಗಮದ ಇನ್ನಿತರ ಯೋಜನೆಗಳ ಕುರಿತು ಅಧಿಕಾರಿಗಳ ಜೊತೆ ನೇರವಾಗಿ ಮಾತನಾಡಬಹುದು. ಮೇಡಮ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ.
4: ನಮಸ್ತೆ. ಸ್ವಾಗತ
3: ಮೇಡಮ್. ಮೊದಲನೇದಾಗಿ ಈ ಒಂದು ದೇವರಾಜ ಅರಸು ಹಿಂದುಳಿದ ವರ್ಗಗಳ ಒಂದು ಅಭಿವೃದ್ಧಿ ನಿಗಮದ ಒಂದು ಉದ್ದೇಶ ಇರ್ಬೋದು ಮತ್ತು ಆ ಒಂದು ಇಲಾಖೆಯ ಒಂದು ಪ್ರಮುಖ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಕೇಳುಗರಿಗೆ ಅಥವಾ ತಿಳಿಸಬಹುದಾ ಮೇಡಮ್?
4: ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮ ದಲ್ಲಿ ನಾನು ಜಿಲ್ಲಾ ವ್ಯವಸ್ಥಾಪಕರು ಹಾಗೂ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾಗಿ ಮೈಸೂರು ವಿಭಾಗಕ್ಕೆ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ದೇವರಾಜ ಅರಸು ಅಭಿವೃದ್ಧಿ ನಿಗಮದಿಂದ ಹಲವಾರು ವಿವಿಧ ಯೋಜನೆಗಳನ್ನು ಅನುಷ್ಠಾನಗೊಳಿಸ್ತಾ ಇದ್ದೀವಿ. ಅದರಲ್ಲಿ ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದಿಂದ ವರ್ಗ 1A, 2A, 3A, 3B ಜನಾಂಗದವರಿಗೆ ಸಾಲ ಸೌಲಭ್ಯ ಕೊಡ್ತಾ ಇದ್ದೀವಿ. ಅದರಲ್ಲಿ ಈಗ ದೇವರಾಜ ಅರಸು ಅಭಿವೃದ್ಧಿ ನಿಗಮ ಹಾಗೂ ಅದರ ಅಡಿಯಲ್ಲಿ ಒಟ್ಟು 11 ನಿಗಮಗಳು ಕೆಲಸ ನಿರ್ವಹಿಸ್ತಾ ಇದ್ದಾವೆ. ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮ ಒಂದು, ಮತ್ತೆ ಅದರಂತೆ ಕರ್ನಾಟಕ ವಿಶ್ವಕರ್ಮ ಅಭಿವೃದ್ಧಿ ನಿಗಮ, ಕರ್ನಾಟಕ ಉಪ್ಪಾರ ಅಭಿವೃದ್ಧಿ ನಿಗಮ, ನಿಜಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ, ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ, ಕರ್ನಾಟಕ ಒಕ್ಕಲಿಗ ಅಭಿವೃದ್ಧಿ ನಿಗಮ, ಕರ್ನಾಟಕ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ, ಕರ್ನಾಟಕ ಸವಿತಾ ಸಮಾಜ ಅಭಿವೃದ್ಧಿ ನಿಗಮ, ಹೀಗೆ 11 ನಿಗಮಗಳು ಕಾರ್ಯನಿರ್ವಹಿಸ್ತಾ
3: ಇದೆ. ಹೇಳಿದ್ರಿ 11 ನಿಗಮಗಳು ಈ ಒಂದು ಯೋಜನೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅಂತ ಹೇಳಿದ್ರಿ. ಅಂದ್ರೆ ಈ ಒಂದು ನಿಗಮದಿಂದ ಈ ಒಂದು ವರ್ಗಗಳಿಗೆ ಏನೇನು ಯೋಜನೆಗಳು ಅಥವಾ ಯಾವ್ಯಾವ ರೀತಿಯ ಒಂದು ಯೋಜನೆಗಳು ಸಿಗ್ತಾ ಇದೆ ಮೇಡಮ್ ಇಲಾಖೆ ವತಿಯಿಂದ?
4: ನಿಗಮದಿಂದ ಸ್ವಯಂ ಉದ್ಯೋಗ ಸಾಲ ಯೋಜನೆ, ಅಂದ್ರೆ ಅವರು ಸ್ವಯಂ ಉದ್ಯೋಗ ಕೈಗೊಳ್ಳೋರಿಗೆ ನಮ್ಮ ನಿಗಮದಿಂದನೇ ನೇರವಾಗಿ ಸಾಲ ಸೌಲಭ್ಯ ಕೊಡ್ತಾ ಇದ್ದೀವಿ. ಹಾಗೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ 2 ಎಕರೆಯಿಂದ 5 ಎಕರೆ ಇರುವ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಕೊಳವೆ ಬಾವಿ ಕೊರೆಸೋಕೆ ಒಂದು ಯೋಜನೆ ಇದೆ. ಮತ್ತೆ ಅರಿವು ಶೈಕ್ಷಣಿಕ ಸಾಲ ಯೋಜನೆ ಅಂತ, ಇದು ವೃತ್ತಿಪರ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡೋರಿಗೆ ಸಿಇಟಿ ಮೂಲಕ ಪ್ರವೇಶ ಪಡೆದವರಿಗೆ ಸಾಲ ಸೌಲಭ್ಯ ಕೊಡ್ತಾ ಇದ್ದೀವಿ. ಮತ್ತೆ ಸ್ವಾವಲಂಬಿ ಸಾರಥಿ ಯೋಜನೆ ಅಂತ ಟ್ಯಾಕ್ಸಿ ಯೋಜನೆ, ಇದು ಬ್ಯಾಂಕ್ ಮೂಲಕ ಸಾಲ ಸೌಲಭ್ಯ ಕೊಡೋದು, ಅಂದ್ರೆ ನಮ್ಮಿಂದ ಸಬ್ಸಿಡಿ ಮಾತ್ರ ಕೊಡ್ತೀವಿ, ಉಳಿದಿದ್ದು ಬ್ಯಾಂಕ್ ಕೊಡ್ಬೇಕಾಗುತ್ತೆ.

0: ಮೇಡಮ್, ಈಗ ಹೇಳಿದ್ರಿ ಇದೀಗ ತಾವು ಸ್ವ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ರಿ, ಮತ್ತೆ ಗಂಗಾ ಕಲ್ಯಾಣ ಯೋಜನೆಗಳ ಬಗ್ಗೆ ಹೇಳಿದ್ರಿ, ಅರಿವು ಶೈಕ್ಷಣಿಕಕ್ಕೆ ಸಂಬಂಧಪಟ್ಟಂತೆ ಸ್ಕಾಲರ್ಶಿಪ್ ವ್ಯವಸ್ಥೆ ಹೇಳಿದ್ರಿ, ಹಾಗೂ ಸಾರಥಿ ಯೋಜನೆಗೆ ಸಂಬಂಧಪಟ್ಟಂತೆ ಹೇಳಿದ್ರಿ. ಈಗ ಈ ಒಂದು ಸ್ವ ಉದ್ಯೋಗ ಅಂತ ಬಂದಾಗ ಯಾವ್ಯಾವ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನೀವು ನಿಮ್ಮ ಇಲಾಖೆಯಿಂದ ಅವರುಗಳಿಗೆ ಈ ಒಂದು ಸಬ್ಸಿಡಿ ಇರ್ಬೋದು ಅಥವಾ ಸಹಾಯಧನವನ್ನು ತಾವು ನೀಡಬಹುದು ಮೇಡಮ್, ಅದ್ರ ಬಗ್ಗೆ ಮಾತಾಡೋಣ. ಒಂದು ಕರೆ ಇದೆ. ಹಲೋ ಹಲೋ
1: ಹಲೋ
0: ಹಾ ನಮಸ್ತೆ, ತಮ್ಮ ಹೆಸರು ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ?
1: ದೇವರಾಜ್ ಅಂತ ಮಾತಾಡ್ತಾರೆ.
0: ದೇವರಾಜ್ ದೇವರಾಜ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ನಮ್ಮ ಜೊತೆ ಮೇಡಮ್ ಇದ್ದಾರೆ.
1: ಮೇಡಮ್ ಹಲೋ.
2: ಹಲೋ ಹೇಳಿ.
1: ಮೇಡಮ್ ನಮಸ್ಕಾರ.
2: ನಮಸ್ತೆ
1: ಮೇಡಮ್, ಇದು ದೇವರಾಜ್ ಅವರು ಮೆಟ್ರಿಕ್ ಹಾಸ್ಟೆಲ್ ಐತಲ್ಲ ಮೇಡಮ್, ವಿದ್ಯಾರ್ಥಿನಿಲಯ, ನೀವು ಬರ್ತಾ ಮೇಡಮ್?
2: ಇಲ್ಲ, ಅದು ಹಿಂದುಳಿದ ವರ್ಗಗಳ ಇಲಾಖೆ ಅಡಿ ಬರ್ತಾ ಇದೆ. ನಮ್ಮಲ್ಲಿ ಸಾಲ ಸೌಲಭ್ಯ ಮಾತ್ರ ಕೊಡೋದು, ಅದು ಎಲ್ಲ ತಾಲೂಕಲ್ಲು ಇಲಾಖೆ ಇದೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಂತ.
1: ಇಲ್ಲಿವರೆಗೂ ಮಕ್ಕಳಿಗೆ, ಯಾವ ಮಕ್ಕಳಿಗೂ ಸಹ ಸರ್ಕಾರಿ ಸ್ಕೂಲಲ್ಲಿ ಓದತಕ್ಕಂಥ ಮಕ್ಕಳನ್ನ 1ನೇ ತರಗತಿಯಿಂದ 10ನೇ ತರಗತಿ ಮಕ್ಕಳ ಅಂತ ಯಾವ ಮಕ್ಕಳು ಸ್ಕಾಲರ್ಶಿಪ್ ಬರ್ತಾ ಇಲ್ಲ ಮೇಡಮ್. ಮೇಡಮ್, ಯಾಕಂದ್ರೆ ಸ್ಕಾಲರ್ಶಿಪ್ ಅಂದ್ರೆ ಮೇಡಮ್ ಎಷ್ಟೋ ಮಕ್ಕಳಿಗೆ ಓದಕ್ಕೆ ವಿದ್ಯಾರ್ಥಿ ಬುಕ್ ಆಗ್ಲಿ ಬ್ಯಾಗ್ ತಗೊಳಕಾಗ್ಲಿ ತುಂಬಾ ಅನುಕೂಲ ಆಗುತ್ತೆ ಮೇಡಮ್.
2: ಅದು ಇಲಾಖೆ ಅಧಿಕಾರಿಗಳನ್ನ ಕೇಳ್ಬೇಕಾಗುತ್ತೆ
1: ಮೇಡಮ್.
2: ಅದನ್ನ ಇವರು ಸರಿ ಕೇಳಿರ್ತೀನಿ, ಅವರು ನಂಬರ್ ಕೊಟ್ಟಿರ್ತೀನಿ, ತಾವೊಂದ್ಸರಿ ಕಾಲ್ ಮಾಡ್ಬಿಟ್ಟು ಕೇಳ್ಕೊಳ್ಳಿ.
1: ಅಂದ್ರೆ ಅವ್ರು ಏನ್ ಮಾಡ್ತಾರೆ ಮೇಡಮ್, ಸ್ಕಾಲರ್ಶಿಪ್ ಆದಾಯ ಕಡಿಮೆ ಅಂದ್ರೆ ಆದಾಯ 40,000 ಒಳಗಡೆ ಇರ್ಬೇಕು ಅಂತ. ಇವ್ರು ಏನ್ ಮಾಡ್ತಾರೆ, ವಿಎಗಳು ಎಲ್ಲ ಕೂತ್ಕೊಂಡು ಎಲ್ಲ ಪ್ರತಿಯೊಬ್ಬ ಆಡಿ ಡ್ರೈವರ್ ಸಹ 70,000 ಆದಾಯ ಇರ್ತಾರೆ ಮೇಡಮ್.
0: ಈಗ ಮೇಡಮ್ ಮಾತನಾಡ್ತಕ್ಕಂಥದ್ದು ಈಗ ಸ್ವ ಉದ್ಯೋಗ ಇರ್ಬೋದು, ಮತ್ತೆ ಗಂಗಾ ಕಲ್ಯಾಣ ಯೋಜನೆ ಈ ತರದ್ದು, ಇದಕ್ಕೆ ಸಂಬಂಧಪಟ್ಟಂತೆ ದೇವರಾಜ್ ಅರಸು ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಮಾತನಾಡ್ತಾ ಇದಾರೆ. ಈಗ ಇದು ಸ್ಕಾಲ ಹೇಳಿ
1: ಮೇಡಮ್. ಮತ್ತೆ ಮೇಡಮ್ ಹಲೋ, ಇದು ಗಂಗಾ ಕಲ್ಯಾಣ ಯೋಜನೆನ ಈಗ MLA ಕೋಟೆ ಬಿಟ್ರೆ ಈಗ ಪ್ರತಿಯೊಬ್ಬ ವ್ಯಕ್ತಿನೂ ಅಂದ್ರೆ ಈಗ ಅದನ್ನ ಬೇರೆ ತಗೊಳಕಾಗಲ್ಲ ಮೇಡಮ್.
2: ಅದು ಏನಾಗಿದೆ ಅಂದ್ರೆ ಸರ್ಕಾರದಿಂದನೇ ಮಾಡಿರೋದು, ಕ್ಷೇತ್ರದ MLA ಅವರ ಅಧ್ಯಕ್ಷತೆಯಲ್ಲೇನೆ ಆಯ್ಕೆ ಸಮಿತಿ ಮಾಡಿದ್ದಾರೆ, ಅವ್ರ ಅಧ್ಯಕ್ಷತೆನೆ ಆಯ್ಕೆ ಆಗ್ಬೇಕಾಗುತ್ತೆ.
1: ಯಾಕಂದ್ರೆ ಈಗ ಯಾರು MLA ಶಾಸಕರನ್ನ ಪತ್ತೆ ಇರ್ಬೇಕು ಅವ್ರು ಮಾತ್ರ ಅವಕಾಶ ಸಿಗುತ್ತೆ ಮೇಡಮ್. ಈಗ ಒಂದು ಲೋನ್ ತಗೋಬೇಕಾಗ್ಲಿ, ಒಂದು ಬಟ್ಟೆ ಮಿಷಿನ್ ತಗೋಬೇಕಾಗ್ಲಿ, ಪ್ರತಿಯೊಂದು ಸೌಲಭ್ಯಗಳ ಈಗ ದೇವರಾಜ್ ಅವರು ಪಾಪ ಜನಗಳಿಗೆ ಅಲ್ಲಿರ್ತಕ್ಕಂಥ ಗ್ರಾಮೀಣ ಪ್ರದೇಶಗಳ ಸೌಲಭ್ಯ ಸಿಕ್ಕಿ ಎಂಬುದು ಒಂದು ಕಾರ್ಯಯೋಜನೆ ಮಾಡಿದ್ರು ಮೇಡಮ್, ಯೋಜನೆ ತಂದ್ರು. ಇವತ್ತು ಅದನ್ನ ಶಾಸಕರ ಕೈಗಳಿತ್ತು, ಅದು ಪಾಪ ಯಾವ ಅಂದ್ರೆ ಯಾವ ಪಾಪ ರೈತ ಮಕ್ಕಳಿಗೂ ಸಹ ಸಿಕ್ಕಿಲ್ಲ ಮೇಡಮ್.
2: ಅದೇ ಅದು ಸರ್ಕಾರದಿಂದನೇ ಆದೇಶ ಆಗಿರೋದು, ಸರ್ಕಾರದಿಂದನೇ ಆದೇಶ ಆಗಿರೋದು, ಶಾಸಕರ ಅಧ್ಯಕ್ಷತೆಯಲ್ಲಿ ಆಯ್ಕೆ ಆಗ್ಬೇಕು ಅದು
1: ಮೇಡಮ್.
2: ನಮ್ಮ ನಿಗಮದಿಂದ ಎಜುಕೇಶನ್ ಲೋನ್ ಇದೆ, PUC ಆಗಿ ವೃತ್ತಿಪರ ಕೋರ್ಸ್ಗಳಿಗೆ CET ಮೂಲಕ ಪ್ರವೇಶ ಪಡಿತಾರಲ್ಲ ಅಂತವ್ರಿಗೆ ನಮ್ಮಿಂದ ಸಾಲ ಕೊಡ್ತೀವಿ. ಇಂಜಿನಿಯರಿಂಗ್ ಆದ್ರೆ 4 ವರ್ಷ ಅಂದ್ರೆ ಮ್ಯಾಕ್ಸಿಮಮ್ 1 ವರ್ಷಕ್ಕೆ 1 ಲಕ್ಷದವರೆಗೆ ಅವ್ರ ಫೀಸ್ ಸ್ಟ್ರಕ್ಚರ್ ತಗೊಂಡು ಅವ್ರಿಗೆ ಬಿಡುಗಡೆ ಮಾಡ್ತೀವಿ. ಅದು ಅದೊಂದು ಸ್ಕೀಮ್ ಇದೆ
1: ಮೇಡಮ್.
2: ಅದೇನಿಲ್ಲ, ಅದಿಲ್ಲ, ಜಿಲ್ಲಾ ಪಂಚಾಯತ್ CEO ಅವ್ರ ಅಧ್ಯಕ್ಷತೆಯಲ್ಲಿ ಇರ್ತದೆ
1: ಮೇಡಮ್. ಇನ್ನೊಂದು, ಈಗ ಮಹಿಳೆಯರು ಸಂಘ ತರ ಮಾಡ್ಕೊಡೋದು ಮೇಡಮ್, ಈಗ ಅವ್ರಿಗೆ ಏನಾದ್ರು ನಿಮ್ಮ ಸೌಲಭ್ಯ ಸಿಗುತ್ತಾ ನಿಮ್ಮ ಈಗ?
2: ಮೊದ್ಲೆಲ್ಲ ಈಗ ನಿಗಮಗಳು ಬೇರೆ ಆಗಕ್ಕಿಂತ ಮೊದ್ಲು ಸ್ವಸಹಾಯ ಸಂಘಗಳಿಗೆ ಲೋನ್ ಕೊಡ್ತಾ ಇದ್ರು, ಒಂದೇ ಕಡೆ ಒಂದೇ ಕ್ಯಾಸ್ಟ್ ಅವ್ರು 10 ಜನ ಈಗ ಸಿಗ್ತಾ ಇಲ್ಲ. ಎಲ್ಲ ನೀಗ ಕ್ಯಾಸ್ಟ್ ವೈಸ್ ಈಗ ನಿಗಮಗಳಾಗಿರೋದ್ರಿಂದ ಒಂದೇ ಕಡೆ ಒಂದೇ ಕ್ಯಾಸ್ಟ್ ಅವ್ರು ಸಿಗ್ತಾ ಇಲ್ಲ ಅಂತ ಅದೊಂದು ಸ್ಕೀಮ್ ನ ತೆಗೆದಾಕಿದ್ದಾರೆ ಈಗ. ಹೌದು, ಒಂದೇ ಕಡೆ ಇರೋಂತವ್ರು ಒಂದೇ ಸಂಘದಲ್ಲಿ 10 ಜನ ಬೇಕಲ್ಲ ನಮ್ಗೆ, ಒಂದೇ ಕ್ಯಾಸ್ಟ್ ಅವ್ರು ಬೇಕಾಗುತ್ತೆ. ಅದರಿಂದಾಗಿ ಇಂಡಿವಿಜುವಲ್ ಆಗಿ ಅರ್ಜಿ ಹಾಕೊಳ್ಳಿ, ನಮ್ಮಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಈಗ ಕಾಲ್ ಮಾಡ್ತೀವಿ ತಿಂಗಳು.
1: ಈಗ ಮೇಡಮ್ ಇಂಡಿವಿಜುವಲ್ ಅಪ್ಲಿಕೇಶನ್ ಹಾಕೋರು ಅದು ಶಾಸಕರ ಕೈಗೆ ಹೋಗ್ಬೇಕು.
2: ಹೌದು,
1: ಅದು ಯಾರು ಶಾಸಕರನ್ನ ಯಾರು ಪರಿಚಯ ಇದ್ರೆ ಅವ್ರು ಮಾತ್ರ ಅವಕಾಶ ಸಿಗತ್ತೆ. ಈಗ ಬಡವರು ಈಗ ರೈತರ ಮಕ್ಕಳು ಯಾವ್ದಕ್ಕೆ ಮುಂದಿರೋಣ, ಮಕ್ಕಳು ವಿದ್ಯಾಭ್ಯಾಸ ಮಾಡೋಣ, ಆರ್ಥಿಕ ಮುಂದುವರೋಣ ಅಂತಿದ್ರೆ ಈ ತರ ರಾಜಕಾರಣಿಗಳಿಗೆ ಇರಿದ್ರೆ ಮಾತ್ರ ಅವಕಾಶ.
2: ಅರ್ಜಿ ಹಾಕ್ಬಿಟ್ಟು ತಾವೊಂದ್ಸರಿ ಭೇಟಿ ಮಾಡಿ MLA ಅವ್ರನ್ನ ಈ ತರ ಹೇಳಿ ಮಾಡ್ಕೊಡ್ತಾರೆ
1: ಮೇಡಮ್. MLA ಅವ್ರು ಏನಪ್ಪಾ ಅಂದ್ರೆ ಯಾರು

0: ಪರಿಚಯ ಅಂತಲ್ಲ, ಅವರು ಹೋಗಿ ಭೇಟಿ ಮಾಡಿ ನಿಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳಿ, ಮಾಡ್ತಾರೆ, ಸೆಲೆಕ್ಷನ್ ಮಾಡ್ತಾರೆ.
1: ಓಕೆ, ಧನ್ಯವಾದಗಳು ಕರೆ ಮಾಡಿದ್ದೆ. ಹಾಂ ಮೇಡಮ್, ಈಗ ನಾನು ಮೊದಲೇ ಹೇಳಿದಂಗೆ, ಈಗ ತಮ್ಮ ಈ ಒಂದು ಡಿ ದೇವರಾಜರ್ಸ್ ಅಭಿವೃದ್ಧಿ ನಿಗಮದ ಮೂಲಕ ಈ ಒಂದು ಸ್ವ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಉದ್ಯೋಗಕ್ಕೆ ತಮ್ಮ ಇಲಾಖೆಯಿಂದ ಸೇವಾ ಸೌಲಭ್ಯಗಳು ಅಥವಾ ಸಹಾಯಧನ ಸಿಗುತ್ತೆ ಮೇಡಮ್?
0: ಇದು ನಮ್ಮಲ್ಲಿ ವ್ಯಾಪಾರ, ಸೇವಾ ವಲಯ ಮತ್ತು ಕೃಷಿಯೇತರ ಚಟುವಟಿಕೆಗಳಿಗೆ ಸಾಲ ಸೌಲಭ್ಯ ಕೊಡ್ತೀವಿ. ಕೃಷಿಯೇತರ ಚಟುವಟಿಕೆ ಅಂದರೆ ಹೈನುಗಾರಿಕೆ, ಕುರಿ ಸಾಕಾಣಿಕೆ ಇದೆಲ್ಲ ಕೊಡ್ತೀವಿ. ವ್ಯಾಪಾರ, ಯಾವ ವ್ಯಾಪಾರ ಮಾಡಿದ್ರೂ ನಮ್ಮಿಂದ ಸಾಲ ಸೌಲಭ್ಯ ಕೊಡ್ತೀವಿ. ಅದು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಆಯ್ಕೆ ಆಗಬೇಕಾಗುತ್ತೆ. ಆನ್ಲೈನ್ ಮೂಲಕ ಅರ್ಜಿ ಕಾಲ್ ಮಾಡ್ತೀವಿ, ಆಗ ಗ್ರಾಮ ಒಂದಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಆನ್ಲೈನಲ್ಲೇ. ಅದನ್ನು ಪಟ್ಟಿ ಮಾಡಿಬಿಟ್ಟು ನಾವು ಮಾನ್ಯ ಶಾಸಕರಿಗೆ ಪಟ್ಟಿ ಸಲ್ಲಿಸ್ತೀವಿ. ಅವರೊಂದು ದಿನಾಂಕ ಗೊತ್ತುಪಡಿಸ್ತಾರೆ ಸಭೆಗೆ, ಆ ದಿನ ಆಯ್ಕೆ ಆಗುತ್ತೆ.
1: ಇಷ್ಟು ಜನಗಳಿಗೆ ಈ ಒಂದು ವರ್ಷದಲ್ಲಿ ಇಷ್ಟು ಜನಗಳಿಗೆ ನಾವು ಈ ಒಂದು ಯೋಜನೆಗಳನ್ನು ತಲುಪಿಸಬೇಕು ಅಂತಕ್ಕಂಥ ಗುರಿ ಇದೆಯಾ ಅಥವಾ ಹೇಗೆ?
0: ಹೌದು, ನಮಗೆ ಕ್ಷೇತ್ರವಾರು ಗುರಿ ನಿಗದಿಪಡಿಸಿ ಕ್ರಿಯಾ ಯೋಜನೆ ಮಾಡ್ತಾರೆ ಕೇಂದ್ರ ಕಚೇರಿಯಿಂದ, ಅದ್ರ ಪ್ರಕಾರ ನಮ್ಮಲ್ಲಿ ಆಯ್ಕೆ ಆಗುತ್ತೆ.
1: ಓಕೆ, ಎಷ್ಟು ಸಾಲ ಸೌಲಭ್ಯ ಸಿಗುತ್ತೆ ನಿಮಗೆ? ಹೈನುಗಾರಿಕೆ ಇರ್ಬೋದು, ವ್ಯಾಪಾರ ಇರ್ಬೋದು ಅಥವಾ
0: ನಮ್ಮಲ್ಲಿ ನೇರ ಸಾಲ 100,000 ಅದರಲ್ಲಿ 20,000 ಸಬ್ಸಿಡಿ ಬರುತ್ತೆ. 80,000 4% ಬಡ್ಡಿ, ವರ್ಷಕ್ಕೆ 4% ಬಡ್ಡಿಲಿ ಕಟ್ಟಬೇಕಾಗುತ್ತೆ.
1: 20,000 ಬರುತ್ತೆ ಸ್ವಉದ್ಯೋಗಕ್ಕೆ,
0: ಸಹಾಯಧನ 20,000 ಬರುತ್ತೆ.
1: ಓಕೆ ಮೇಡಮ್, ಈಗ ತಾವು ಸಾರಥಿ ಯೋಜನೆ ಬಗ್ಗೆ ಹೇಳಿದ್ರಿ, ಹೇಗೆ ಈ ಒಂದು ಯೋಜನೆಯನ್ನ ಪಡೆದುಕೊಳ್ಬೇಕು ಅಂತಂದ್ರೆ ಏನ್ ಅರ್ಹತೆಗಳಿರ್ಬೇಕು, ಏನ್ ಮಾನದಂಡಗಳು ಇರಬೇಕು ಮೇಡಮ್?
0: ಇವರು ಲೈಸೆನ್ಸ್ ಇರಬೇಕು, ಗೂಡ್ಸ್ ಅಥವಾ ಟ್ಯಾಕ್ಸಿ ಇದು ಕೊಡ್ತೀವಿ ನಾವು, ಅದರಲ್ಲಿ ಲೈಸೆನ್ಸ್ ಇದ್ರೆ ನಾವು ಅಪ್ಲಿಕೇಶನ್ ಆನ್ಲೈನ್ ಅಲ್ಲಿ ಅರ್ಜಿ ಹಾಕೊಂಡ್ರೆ ನಾವು ಅದನ್ನ ಶಾಸಕರ ಆಯ್ಕೆ ಸಮಿತಿಗೆ ಮಂಡಿಸ್ತೀವಿ. ಆಗ ಅವರು ದಿನಾಂಕ ಗೊತ್ತುಪಡಿಸಿದ ದಿನ ಆಯ್ಕೆ ಸಮಿತಿ ಮಾಡಿಬಿಟ್ಟು ಅದನ್ನ ಕೇಂದ್ರ ಕಚೇರಿಗೆ ಕಳಿಸ್ತಿದೆ ಪಟ್ಟಿವಿನ, ಅಲ್ಲಿಂದ ಅನುಮೋದನೆ ಬರುತ್ತೆ. ಆ ಪಟ್ಟಿನ ನಾವು ಈಗ ಅರ್ಜಿಗಳನ್ನೆಲ್ಲ ಬ್ಯಾಂಕಿಗೆ ಕಳಿಸ್ತೀವಿ, ಬ್ಯಾಂಕಿಂದ ಅವರು ಸ್ಯಾಂಕ್ಷನ್ ಕೊಡಬೇಕು ಇಷ್ಟು ಮಂಜೂರು ಮಾಡಿದೀವಿ ಅಂತ. ಅದ್ರ ಮೇಲೆ ನಮಗೆ 50% ಅಂದ್ರೆ 5,00,000 ಆದ್ರೆ 2.5 ಸಬ್ಸಿಡಿ ಬರುತ್ತೆ, 6,00,000 ಆದ್ರೆ 3,00,000 ಮ್ಯಾಕ್ಸಿಮಮ್ 3,00,000 ಸಬ್ಸಿಡಿ ಕೊಡ್ತೀವಿ ನಮ್ಮಿಂದ.
1: 3,00,000
0: ಉಳಿದಿದ್ದು ಬ್ಯಾಂಕ್ ಕೊಡ್ಬೇಕಾಗುತ್ತೆ.
1: ಬ್ಯಾಂಕ್ ಕಟ್ಕೊಂಡು
0: ಬ್ಯಾಂಕಲ್ಲಿ ಕಟ್ಕೋಬೇಕು.
1: ಆ ಸಬ್ಸಿಡಿ ಹಣ ಕೂಡ ಅವ್ರಿಗೆ ಉಚಿತವಾಗಿ ಇರುತ್ತೆ
0: ನಮ್ಮಿಂದ ಬ್ಯಾಂಕಿಗೆ. ಡಿಬಿಟಿ ಆಗುತ್ತೆ, ಇದೆಲ್ಲ ಯಾವ್ದು ಚೆಕ್ ಮೂಲಕ ಯಾವ್ದು ಕೊಡೋದಿಲ್ಲ, ಡಿಬಿಟಿ ಮೂಲಕ ಬ್ಯಾಂಕಿಗೆ ಕಳಿಸ್ತಾರೆ. ಎಲ್ಲ ನಮ್ಮಲ್ಲಿ ಸ್ಕೀಮ್ ಇರೋದೆಲ್ಲ ಈಗ ಡಿಬಿಟಿ ಮಾಡಿರೋದ್ರಿಂದ ಡಿಬಿಟಿ ಮೂಲಕನೇ ಆಗ್ತದೆ. ಮೊದಲೆಲ್ಲ ಚೆಕ್ ಕೊಡ್ತಾ ಇದ್ರು, ಈಗ ಅದು ಇಲ್ಲ, ಈಗ ಡಿಬಿಟಿ ಮಾಡ್ಬೇಕು.
1: ಇದು ವಾಹನ ಖರೀದಿ. ಓಕೆ, ಅದೇ ರೀತಿ ಈಗ ಗಂಗಾ ಕಲ್ಯಾಣ ಯೋಜನೆ ಬಗ್ಗೆ ಕೂಡ ಹೇಳ್ತಾ ಇದ್ರಿ, ಇದನ್ನ ಹೇಗೆ ಎಲ್ಲಾ ವರ್ಗದವರು ಕೂಡ ಈ ಒಂದು 11 ವರ್ಗ ಬರುತ್ತೆ ಅಂದ್ರೆ 11 ವರ್ಗದವರು ಕೂಡ ಈ ಒಂದು ಗಂಗಾ ಕಲ್ಯಾಣ ಯೋಜನೆಯನ್ನ ಪಡೆದುಕೊಳ್ಬಹುದಾ ಅಥವಾ ಹೇಗೆ ಮೇಡಮ್?
0: ಹೌದು, 11 ನಿಗಮದಲ್ಲೂ ಗಂಗಾ ಕಲ್ಯಾಣ ಯೋಜನೆ ಇದೆ. ಕನಿಷ್ಠ 2-5 ಎಕರೆ ಒಳಗೆ ಜಮೀನು ಇರಬೇಕು, ಸಣ್ಣ ರೈತರ ಆಗಿರ್ಬೇಕು. ಅವರು ಸಣ್ಣ ರೈತರು ಪ್ರಮಾಣ ಪತ್ರ ಕೊಡ್ಬೇಕಾಗುತ್ತೆ, ಮತ್ತೆ ಅವರು ಚೆಕ್ ಬಂದಿ RTC ದಾಖಲಾತಿಗಳೆಲ್ಲ ತಡ್ಕೊಂಡು ಅವ್ರ ಆಯ್ಕೆ ಸಮಿತಿಗೆ ಮಂಡಿಸ್ತೀವಿ. ಆಯ್ಕೆ ಸಮಿತಿಯಲ್ಲಿ ಆಯ್ಕೆ ಆದವ್ರನ್ನ ಕೇಂದ್ರ ಕಚೇರಿಗೆ ಕಳಿಸ್ಬಿಟ್ಟು ಅಲ್ಲಿಂದ ಅಪ್ರೂವಲ್ ಬಂದ್ಮೇಲೆ ನಾವು ಸ್ಥಳ ಪರಿಶೀಲನೆ ಮಾಡಿ ಅವ್ರಿಗೆ ನಮ್ಮ ಏಜೆನ್ಸಿ ಕೇಂದ್ರ ಸ್ಟೇಟ್ ಲೆವೆಲ್ ಟೆಂಡರ್ ಆಗುತ್ತೆ, ಅಲ್ಲಿ ಏಜೆನ್ಸಿ ಫಿಕ್ಸ್ ಆದ್ಮೇಲೆ ಆ ಏಜೆನ್ಸಿಯವರೇ ಬಂದು ಕೊಳವೆ ಬಾವಿ ಕೊರೀತಾರೆ. ಅದ್ರ ನಂತರ ಅವರಿಗೆ ಪಂಪ್ ಸೆಟ್, 2 ವರ್ಷದಿಂದ ಪಂಪ್ ಸೆಟ್ ಕೊಡ್ತಾ ಇಲ್ಲ, ಉಳಿಕೆ ಅಮೌಂಟ್ ನ DBT ಮಾಡ್ತಾ ಇದ್ದಾರೆ ಪಂಪ್ ಸೆಟ್ಗೆ. ಮೊದಲಲ್ಲಿ ಪಂಪ್ ಸೆಟ್ ಕೊಡ್ತಾ ಇದ್ರು, ಈ ವರ್ಷನೂ ಪಂಪ್ ಸೆಟ್ಟೆ ಕೊಡ್ತಾರೆ. 25-26 ಸಾಲಿಂದ ಎಲ್ಲ ಪಂಪ್ ಸೆಟ್ಟೆ ಕೊಡ್ತಾರೆ. 21-22 ರಿಂದ 24 ವರೆಗೆ DBT ಮಾಡ್ತಾ ಇದ್ದಾರೆ ಉಳಿಕೆ ಅಮೌಂಟ್. ಅವ್ರಿಗೆ ಪಂಪ್ ಸೆಟ್ ನಾವೇ KEB ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿ, KEB ಆನ್ಲೈನ್ ರಿಜಿಸ್ಟ್ರೇಷನ್ ಹಣನು ಕಟ್ತೀವಿ, ಠೇವಣಿ ಹಣನ. ಉಳಿದಿದ್ದ ಅಮೌಂಟ್ ಅವ್ರಿಗೆ DBT ಆಗುತ್ತೆ.
1: ಇದೆಲ್ಲ ಕೂಡ ಉಚಿತವಾಗಿ,
0: ಗಂಗಾ ಕಲ್ಯಾಣ ಯೋಜನೆಯಲ್ಲೆಲ್ಲ ಉಚಿತವಾಗಿ. ಅವ್ರಿಗೆ ಏನ್ ಕೊಳವೆ ಬಾವಿ ಕೊಳದು ಉಳಿದಿದ್ದ ಅಮೌಂಟ್ ಇರುತ್ತಲ್ಲ, ಅದು ಇನ್ನು ಪಂಪ್ ಸೆಟ್ಗೆ ಏನ್ ಬೇಕಾಗುತ್ತೆ ಅಷ್ಟ ಹಣ ನಾವು ಕೊಡ್ತೀವಿ, ಅಂದ್ರೆ ಉಳಿದಿದ್ದ ಅಮೌಂಟ್ ಅವ್ರು ಹಾಕೋಬೇಕಾಗುತ್ತೆ.
1: ಅಂದ್ರೆ ಈ ಈ ಒಂದು ಸೌಲಭ್ಯಗಳನ್ನೆಲ್ಲ ಪಡೆದುಕೊಳ್ಬೇಕು ಅಂದ್ರೆ ಕೂಡ ಆನ್ಲೈನ್ ಮುಖಾಂತರ ಅರ್ಜಿ ಅರ್ಜಿಗಳು ಅಂದ್ರೆ ದಾಖಲಾತಿಗಳು ಬೇಕಾಗುತ್ತೆ, ಮಾನದಂಡಗಳು ಇರುತ್ತೆ.
0: ಅರ್ಜಿಗೆ ಅಂತಂದ್ರೆ ಅವ್ರದ್ದು ಜಾತಿ ಆದಾಯ ಪತ್ರ, ಫೋಟೋ, ರೇಷನ್ ಕಾರ್ಡ್, ಮತ್ತೆ ಅವ್ರದ್ದು RTC ವಂಶವೃಕ್ಷ ಚೆಕ್ ಬಂದಿ, ಮತ್ತೆ ಸಣ್ಣ ಮತ್ತು ಅತಿ ಸಣ್ಣ ರೈತರ ಪತ್ರ, ಅದೊಂದು ಹಾಕ್ಬೇಕಾಗುತ್ತೆ ಅರ್ಜಿ ಜೊತೆಗೆ. ಅದನ್ನ ಪರಿಶೀಲನೆ ಮಾಡಿ ನಾವು ಆಯ್ಕೆ ಸಮಿತಿಗೆ ಮಂಡಿಸ್ತೀವಿ.
1: ಇದು ಕೂಡ ಶಾಸಕರ ಒಂದು ಅಧ್ಯಕ್ಷತೆಯಲ್ಲಿ ಕೂಡ ಆಯ್ಕೆ ಆಗುತ್ತೆ. ಓಕೆ ಮೇಡಮ್, ಇದರ ಜೊತೆಗೆ ಒಂದು ಯುವ ಜನರಿಗೆ ಒಂದು ಉದ್ಯೋಗವನ್ನು ಕಲ್ಪಿಸ್ತಕ್ಕಂತ ಒಂದು ನಿಟ್ಟಿನಲ್ಲಿ ಏನಾದ್ರು ಉದ್ಯೋಗಕ್ಕಾಗಿ ನಿಗಮದಿಂದ ಏನಾದ್ರು ಸೌಲಭ್ಯಗಳು ಸಿಗ್ತಾ ಇದೆಯಾ ಯುವಕರಿಗೆ, ಹೇಗೆ ಮೇಡಮ್?
0: ಅದೇ ಸ್ವಯಂ ಉದ್ಯೋಗ

0: ಸಾಲ ಸೌಲಭ್ಯನೇ ನಾವು ಕೊಡ್ತಾ ಇರೋದು, ಬೇರೆ ಯಾವುದು ಯೋಜನೆಗಳು ಇಲ್ಲ.
1: ಮತ್ತೆ
0: ಮಹಿಳೆಯರಿಗೆ ಟೈಲರಿಂಗ್ ಮಿಷಿನ್ ಒಂದು ಕೊಡ್ತೀವಿ ನಾವು ಉಚಿತವಾಗಿ.
1: ಟೈಲರಿಂಗ್ ಕಲ್ತಿರ್ಬೇಕು ಅವರು,
0: ಟೈಲರಿಂಗ್ ಕಲ್ತಿರ್ಬೇಕು ಅಂತ ಅವ್ರಿಗೆ, ಅದು ಆನ್ಲೈನ್ ಮೂಲಕನೇ ಅರ್ಜಿ ಹಾಕ್ಬೇಕು, ಅದು ಎಮ್ ಎಲ್ ಎ ಸೆಲೆಕ್ಷನ್ ಆಗ್ಬೇಕು, ಅದನ್ನ ನಾವು ಟೈಲರಿಂಗ್ ಮಿಷಿನ್ ಕೊಡ್ತಾ ಇದೀವಿ.
1: ಅಂದ್ರೆ ಅವರು ಎಷ್ಟು 3 ತಿಂಗಳ ಒಂದು ತರಬೇತಿಯನ್ನು ಪಡೆದುಕೊಂಡು ಪ್ರಮಾಣ ಪತ್ರ

0: ಮೇಡಮ್, ಈಗ ವಿದ್ಯಾರ್ಥಿಗಳಿಗೆ ಈಗ ನಿಗಮದ ವತಿಯಿಂದ ತಾವು ಹೇಳಿದ್ರೆ ಶೈಕ್ಷಣಿಕ ನೆರವುಗಳು ಅಂತ ಹೇಳಿದ್ರೆ ಇಂಜಿನಿಯರಿಂಗ್ ಇರ್ಬೋದು ಆ ಥರ, ಅದೇ ರೀತಿ ಉನ್ನತ ವ್ಯಾಸಂಗ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತಮ್ಮ ಒಂದು ನಿಗಮದಿಂದ ಬೇರೆ ಏನೇನು
1: ಇಂಜಿನಿಯರಿಂಗ್, ಡೆಂಟಲ್, ಮೆಡಿಕಲ್ ಇಂತ ವೃತ್ತಿಪರ ಕೋರ್ಸ್ಗಳಿಗೆ ನಾವು ಸೌಲಭ್ಯ ಕೊಡ್ತಾ ಇದೀವಿ. ಸಾಲ ಅಂದ್ರೆ 2% ಬಡ್ಡಿಲಿ ಅವರು ವಾಪಸ್ ಕಟ್ಟಬೇಕಾಗುತ್ತೆ. ಈಗ ಇದು 4 ವರ್ಷದ ಕೋರ್ಸ್ಗೆ 4 ವರ್ಷನು ನಾವು ವರ್ಷಕ್ಕೆ 1 ಲಕ್ಷದವರೆಗೆ ಮ್ಯಾಕ್ಸಿಮಮ್ 1 ಲಕ್ಷದವರೆಗೆ ಅವ್ರ ಫೀ ಸ್ಟ್ರಕ್ಚರ್ ಏನಿರುತ್ತೆ ಅಷ್ಟೇ ಅಮೌಂಟ್ನ ನಾವು DBT ಮಾಡ್ತೀವಿ. ಇದು ಜಿಲ್ಲಾ ಪಂಚಾಯತ್ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಆಯ್ಕೆ ಸಮಿತಿಯಲ್ಲಿ ಆಯ್ಕೆ ಆಗುತ್ತೆ. ಅಲ್ಲಿ ಆಯ್ಕೆ ಆದ ನಂತರ ನಾವು ದಾಖಲಾತಿಗಳನ್ನು ಪಡ್ಕೊಂಡು ಕೇಂದ್ರ ಕಚೇರಿಗೆ ಕಳಿಸ್ತೀವಿ. ಅಲ್ಲಿಂದ ಅನುಮೋದನೆ ಬಂದ್ಮೇಲೆ ಮತ್ತೆ ಪುನಃ ಡಾಕ್ಯುಮೆಂಟ್ ಮಾಡಿ ಕೇಂದ್ರ ಕಚೇರಿಗೆ ಕಳಿಸಿದ್ರೆ ಅಲ್ಲಿಂದ DBT ಆಗುತ್ತೆ.
0: ಅಂದ್ರೆ ಅವರು ಈ ಒಂದು ಕೋರ್ಸ್ ಮುಗಿದ ಮೇಲೆ ಅವರು ಮರುಪಾವತಿ ಮಾಡಬೇಕಾ ಅಥವಾ ಅವರು ಎಜುಕೇಶನ್ ಮಾಡ್ತಿರ್ಬೇಕಾದ್ರೆ ಮರುಪಾವತಿ ಮಾಡಬೇಕಾ?
1: ಕೋರ್ಸ್ ಮುಗಿದು 6 ತಿಂಗಳಿಂದ ಮಾಡಬೇಕಾಗುತ್ತೆ.
0: ಕೋರ್ಸ್ ಮುಗಿದು 6 ತಿಂಗಳಿಂದ ಮಾಡಬೇಕು.
1: ಇಲ್ಲ ಅಂತಂದ್ರೆ ಕೆಲಸ ಸಿಕ್ಕಿದ್ರೆ 2 ತಿಂಗಳಿಂದ ಲೋನ್ ಕಟ್ಟಬೇಕಾಗುತ್ತೆ.
0: ಅಂದ್ರೆ ಈಗ ತಾವ್ ಹೇಳಿದ್ರಿ, ಈಗ ಅಂದ್ರೆ ಎಲ್ಲಾ ಮೆಡಿಕಲ್ ಕಾಲೇಜ್ ಮೆಡಿಕಲ್ ಇರ್ಬೋದು, ಡೆಂಟಲ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಅವರು ಒಂದು ಫೀಸ್ ಎಷ್ಟು ಕಟ್ಟಿರ್ತಾರೆ ಅಷ್ಟು ಅಮೌಂಟ್ ಅನ್ನು ಕೂಡ ತಾವು ತಮ್ಮ ಇಲಾಖೆಯಿಂದ?
1: ಫೀ ಸ್ಟ್ರಕ್ಚರ್ ತಗೋತೀವಿ ನಾವು. ಫೀ ಸ್ಟ್ರಕ್ಚರ್, ಸ್ಟಡಿ ಸರ್ಟಿಫಿಕೇಟ್, ಮತ್ತೆ CET ಅಡ್ಮಿಷನ್ ಆರ್ಡರ್, ಜಾತಿ ಆದಾಯ ಪತ್ರ, ಫೋಟೋ, ರೇಷನ್ ಕಾರ್ಡ್ ಇದೆಲ್ಲ ತಗೋತೀವಿ.
0: ಓಕೆ ಮೇಡಮ್, ಮತ್ತೆ ಕರೆ ಇದೆ. ಹಲೋ
2: ಹಲೋ,
0: ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಸರ್ ಕೋಟೆಯಿಂದ.
0: ತಮ್ಮ ಹೆಸರು?
2: ಅಶೋಕ್ ಅಂತ.
0: ಹಾ ಅಶೋಕ್ ಅವ್ರು ಹೇಳಿ, ನಮ್ಮ ಜೊತೆ ಡಿ ದೇವರಾಜರ್ ಸಹ ನಿಗಮದ ಮೇಡಮ್ ಇದ್ದಾರೆ, ಶೋಭಾ ಮೇಡಮ್ ಅವರಿದ್ದಾರೆ, ಹೇಳಿ.
2: ಸರ್ ನಮ್ಮ ಸ್ವಲ್ಪ ಸರ್ ಹಾಸ್ಟೆಲ್ ಸೇರ್ಕೋತಾರೆ, ಆದ್ರೂ ಪುನಃ ಸ್ವಲ್ಪ ಮೇಂಟೆನೆನ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆದ್ರೆ ಸ್ವಲ್ಪ ಸರ್.
1: ಹಲೋ
2: ಹಲೋ,
1: ಈಗ ಹಾಸ್ಟೆಲ್ ಎಲ್ಲ ಹಿಂದುಳಿದ ವರ್ಗಗಳ ಇಲಾಖೆ ಅಡಿ ಬರ್ತದೆ. ಹಲೋ, ಅದೇ ಇಲಾಖೆ ಅಡಿ ಬರ್ತದೆ ಹಾಸ್ಟೆಲ್ಲು. ಅದೇ ಹಾಸ್ಟೆಲ್ ಎಲ್ಲ ಇಲಾಖೆ ಅಡಿ ಬರ್ತದೆ. ಅಲ್ಲಿ ತಾಲೂಕು ಅಧಿಕಾರಿ ಇದ್ದಾರೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ತಾಲೂಕು ಅಧಿಕಾರಿ ಇದ್ದಾರೆ, ಅವ್ರ ಜೊತೆ ನಾನು ಮಾತಾಡ್ತೀನಿ. ಇದು ನಿಮ್ಮ ಏನು ತೊಂದರೆ ಹೇಳಿದ್ರೆ ಅದನ್ನ ನಾನು ಮಾತಾಡ್ತೀನಿ, ಅವ್ರಿಗೆ ಇದನ್ನ ಗಮನಕ್ಕೆ ತರ್ತೀನಿ.
2: ಅದೇ ಮೇಡಮ್, ಹಳ್ಳಿ ಮಕ್ಕಳು ಬಂದು ಹಾಸ್ಟೆಲ್ಗೆ ಅಡ್ಮಿಷನ್ ಆಗ್ಬಿಡ್ತಾರೆ.
1: ಹೌದು,
2: ಆಮೇಲೆ ಸ್ವಲ್ಪ ಅಲ್ಲಿ ಮೇಂಟೆನೆನ್ಸ್ ಎಲ್ಲ ಸ್ವಲ್ಪ ಕಡಿಮೆ ಮೇಡಮ್, ಮಕ್ಕಳಿಗೆ ಸ್ನಾನ ಮಾಡಕ್ಕೆ ಟಾಯ್ಲೆಟ್ಗೆ ತುಂಬಾ ವ್ಯವಸ್ಥೆ ಸ್ವಲ್ಪ ಕಡಿಮೆ.
1: ಆಯ್ತು, ನಾನು ಅದು ಅವರ ಇಲಾಖೆ ಅಧಿಕಾರಿ ಗಮನಕ್ಕೆ ತರ್ತೀನಿ.
2: ಅದನ್ನ ಸ್ವಲ್ಪ ಮೇಡಮ್, ಓ ಸರಿ ಮಾಡ್ತಾ ಇದ್ದೀವಿ, ಅದೇನು ಆಗ್ತಾ ಇಲ್ಲ ಮೇಡಮ್, ಸರಿ ಮಾಡ್ಕೊಡಿ ಸರ್.
1: ಆಯ್ತು ಆಯ್ತು, ಮಾತಾಡ್ತೀನಿ.
0: ಧನ್ಯವಾದಗಳು ಅಶೋಕ್ ಅವರೇ ಕರೆ ಮಾಡಿದ್ದಕ್ಕೆ. ಮೇಡಮ್, ಈಗ ತಾವು ಹೇಳ್ತಾ ಇದ್ರಿ, ಈಗ ವಿದ್ಯಾರ್ಥಿಗಳಿಗೆ ನಿಗಮದಿಂದ ಶೈಕ್ಷಣಿಕವಾಗಿ ಏನೇನು ನೆರವು ಸಿಗ್ತಾ ಇದೆ ಅಂತ ಹೇಳಿದ್ರೆ, ಅದೇ ರೀತಿ ತರಬೇತಿಗಳಿಗೆ ಏನಾದರೂ ಅವಕಾಶ ಇದೆಯಾ ನಿಮ್ಮ ಒಂದು ನಿಗಮದಿಂದ? ಹೇಗೆ ಮೇಡಮ್,
1: ಅಲ್ಲಿ ತರಬೇತಿ ಯೋಜನೆ ಮೊದಲು ಕೊಟ್ಟಿದ್ದಾರೆ ಹಿಂದೆ ಸಾಲಲ್ಲಿ, ಆದ್ರೆ ಈಗ ಯಾವುದು ತರಬೇತಿ ಯೋಜನೆಗಳು ಕೊಡ್ತಾ ಇಲ್ಲ. ಅದು ನೋಡಿ, ನಮ್ಮ ಕೇಂದ್ರ ಕಚೇರಿಗೆ ಏನು ಮಾತಾಡಿ ಅದನ್ನ ತರಬೇತಿ ಯಾವ್ದಾದ್ರು ಕೊಡೋಗಿದ್ರೆ ಮಾತಾಡಬೇಕಾಗುತ್ತೆ. ಅದು ನನಗೆ ನಮ್ಮ MD ಅವ್ರ ಗಮನಕ್ಕೆ ತರ್ತೀನಿ.
0: ಸೊ ಕೌಶಲಾಭಿವೃದ್ಧಿ ತರಬೇತಿಗಳ ಬಗ್ಗೆ ಏನಾದರೂ ಇಲಾಖೆಯಿಂದ ಅವರುಗಳಿಗೆ, ಮಹಿಳೆಯರಿಗಿರ್ಬೋದು, ಯುವಕರಿಗೆ ಕೌಶಲಾಭಿವೃದ್ಧಿ ತರಬೇತಿಗಳು ಕೂಡ?
1: ಅದು ಅಮೃತ ಮುನ್ನಡೆ ಯೋಜನೆ ಅಂತ ಒಂದು ಸ್ಕೀಮ್ ಇದೆ, ಅದೊಂದು ನಾವು ನಮ್ಮ ನಿಗಮದಿಂದ ಅನುಷ್ಠಾನಗೊಳಿಸ್ತಾ ಇದೀವಿ. ಅದು ಬೇರೆ ಬೇರೆ ಸಂಸ್ಥೆಗಳ ಮೂಲಕ ನಾವು ಅದನ್ನು ಕೊಡ್ತಾ
0: ಇದೀವಿ.
1: ಮತ್ತೆ ನಮ್ಮಲ್ಲಿ ಫಾರಿನ್ ಎಜುಕೇಶನ್ ಇದೆ, ವಿದೇಶಿ ವಿಶ್ವವಿದ್ಯಾನಿಲಯದಲ್ಲಿ ವ್ಯಾಸಂಗ ಮಾಡೋಂಥವ್ರಿಗೆ ನಮ್ಮಲ್ಲಿ ಸಾಲ ಸೌಲಭ್ಯ ಕೊಡ್ತಾ ಇದೀವಿ. ಅದು ಮ್ಯಾಕ್ಸಿಮಮ್.
0: ಓಕೆ ಮೇಡಮ್, ಅದ್ರ ಬಗ್ಗೆ ನಾವು ಮಾತಾಡೋಣ. ಒಂದು ಕರೆ ಇದೆ. ಹಲೋ ಹಲೋ
2: ಹಲೋ,
0: ಹಾ ನಮಸ್ತೆ, ತಮ್ಮ ಹೆಸರು?
2: ನಮಸ್ತೆ ಸರ್, ನಾಗರಾಜು ಅಂತ ಮಾಗುಡಿಂದ ಮಾತಾಡ್ತಿದ್ದೆ.
0: ಹಾ ನಾಗರಾಜ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ? ನಮ್ಮ ಜೊತೆ ಶೋಭಾ ಮೇಡಮ್ ಇದ್ದಾರೆ.
2: ನಮಸ್ತೆ ಮೇಡಮ್.
1: ನಮಸ್ತೆ ಹೇಳಿ.
2: ಈ ಗ್ರಾಮೀಣ ಯುವಕರಿಗೆ ಈ ಟಿಲ್ಲರ್, ಟ್ರ್ಯಾಕ್ಟರ್ ಮತ್ತೆ ಪಂಪ್ ಸೆಟ್ಗಳು
1: ಸರ್, ಅದು ನಮ್ಮಲ್ಲೀಗ ಅಮೌಂಟ್ ಜಾಸ್ತಿ ಇರೋದ್ರಿಂದ ನಮ್ಮಲ್ಲಿ 2 ಲಕ್ಷದವರೆಗೆ ಲೋನ್ ಕೊಡ್ತಾ ಇದೀವಿ ಸರ್. 2 ಲಕ್ಷಕ್ಕಿಂತ ಅದು ಮ್ಯಾಕ್ಸಿಮಮ್ ಹೆಚ್ಚುವರಿ ಆಗೋದ್ರಿಂದ ನೀವು ಬ್ಯಾಂಕ್ ಮೂಲಕ ಸಾಲ ತಗೋಬೇಕಾಗುತ್ತೆ. ನೀವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದ್ರೆ ನಾವು ಅದನ್ನ ಕಮಿಟಿಗೆ ಇಟ್ಟು ಸೆಲೆಕ್ಷನ್ ಮಾಡಿಸ್ಬಿಟ್ಟು ಅದು ಅರ್ಜಿನ ಬ್ಯಾಂಕಿಗೆ ಕಳಿಸ್ತೀವಿ, ಬ್ಯಾಂಕಿಂದ ಸ್ಯಾಂಕ್ಷನ್ ಮಾಡಬೇಕಾಗುತ್ತೆ. ಮ್ಯಾಕ್ಸಿಮಮ್ 5 ಲಕ್ಷ ಯೂನಿಟ್ ಕಷ್ಟಿರುತ್ತೆ, ಅದ್ರಲ್ಲಿ

0: ಲಕ್ಷ ನಮ್ಮಿಂದ ಸಬ್ಸಿಡಿ ಬರುತ್ತೆ, 5 ಲಕ್ಷ ಆದ್ರೆ 20% ಸಬ್ಸಿಡಿ ಬರುತ್ತೆ, ಉಳಿದಿದ್ದ ಬ್ಯಾಂಕ್ ಕೊಡ್ಬೇಕಾಗುತ್ತೆ. ಅದು ಕೃಷಿ ಇಲಾಖೆ ವ್ಯಾಪ್ತಿಗೆ ಬರುತ್ತೆ, ನಮ್ಮಲ್ಲಿ ಮಾಡ್ಬೇಕು ಅಂದ್ರೆ ನೀವು ಬ್ಯಾಂಕ್ ಮೂಲಕ ಮಾಡ್ಬೇಕಾಗುತ್ತೆ. ಬೀದಿ ಬದಿ ವ್ಯಾಪಾರಿ ನಮಗೆ ಬರಲ್ಲ, ಆದ್ರೂ ನಾನು ಸ್ವಯಂ ಉದ್ಯೋಗ ತಗೊಳ್ಳೋರಿಗೆ ಸ್ವಯಂ ಉದ್ಯೋಗದಲ್ಲಿ ಅಪ್ಲಿಕೇಶನ್ ಹಾಕೋಬೇಕಾಗುತ್ತೆ. ಅದು MLA ಅವರ ಅಧ್ಯಕ್ಷತೆಯಲ್ಲಿ ಆಯ್ಕೆ ಸಮಿತಿ ಇರುತ್ತೆ, ಅಲ್ಲಿ ಸೆಲೆಕ್ಷನ್ ಆಗ್ಬೇಕು. ಹೌದು, ಫಾರಿನ್ ಹೋಗೋ ವಿದೇಶಿ ವಿದ್ಯಾಲಯಗಳಲ್ಲಿ ಸಾಲ, ಅದೇ ಉನ್ನತ ವ್ಯಾಸಂಗ ಮಾಡೋಂಥವ್ರಿಗೆ ನಮ್ಮಿಂದ ಸಾಲ ಕೊಡ್ತೀವಿ. ಮ್ಯಾಕ್ಸಿಮಮ್ 50 ಲ್ಯಾಕ್ ಇರುತ್ತೆ, ಇಂಟ್ರೆಸ್ಟ್ ಫ್ರೀ, ಅದು ಬಡ್ಡಿ ರಹಿತ ಸಾಲ, ಅದಕ್ಕೆ ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಕೊಡಬೇಕಾಗುತ್ತೆ.
1: ಧನ್ಯವಾದಗಳು ನಾಗರಾಜ್ ಅವರೇ ಕರೆ ಮಾಡಿದ್ದಕ್ಕೆ. ಮೇಡಮ್, ಈಗ ನೀವು ನಾಗರಾಜ್ ಅವ್ರು ಕರೆ ಮಾಡೋಕ್ಕಿಂತ ಮುಂಚೆ ಹೇಳ್ತಾ ಇದ್ರಿ, ಅಂದರೆ ವಿದೇಶಿ ಶಿಕ್ಷಣ ಮಾಡೋರಿಗೆ ಇಲಾಖೆಯಿಂದ ನಮ್ಮಲ್ಲಿ ಶಾಲಾ ಸೌಲಭ್ಯ ಸಿಗುತ್ತೆ ಅಂತ ಹೇಳಿದ್ರಿ, ಅಂದರೆ ಹೇಗೆ ಮೇಡಮ್, ಯಾವ ಥರ ಇದನ್ನು ಪಡೆದುಕೊಳ್ಬೇಕು, ಯಾವ ಥರ ಒಂದು ಉನ್ನತ ವ್ಯಾಸಂಗ ಮಾಡೋರಿಗೆ ಈ ಒಂದು ಸೌಲಭ್ಯ ಸಿಗ್ತಾ ಇದೆ ಹೇಗೆ ಮೇಡಮ್?
0: ಇದು ಸ್ನಾತಕೋತ್ತರ ಪದವೀಧರರಿಗೆ, PhD ಪದವರಿಗೆ, ಇದೇ ಅದೇ ಫಾರಿನ್ ಎಜುಕೇಷನ್ ಅಂತ ನಮ್ಮಲ್ಲಿ ಲೋನ್ ಕೊಡ್ತಾ ಇದ್ದೀವಿ. ಅದರಲ್ಲಿ ಅದೇ ಗರಿಷ್ಠ 50 ಲಕ್ಷ, ವರ್ಷಕ್ಕೆ 25 ಲಕ್ಷದಾಗೆ 50 ಲಕ್ಷದವರೆಗೆ ಸಾಲ ಕೊಡ್ತೀವಿ ನಾವು, ಅದು ಶೂನ್ಯ ಬಡ್ಡಿ ದರದಲ್ಲಿ ಕೊಡ್ತೀವಿ. ಸ್ನಾತಕೋತ್ತರ ಪೋಸ್ಟ್ ಡಾಕ್ಟರಲ್ PhD ಕೋರ್ಸ್ಗಳಿಗೆ ಮಾತ್ರ,
1: PhD ಕೋರ್ಸ್ಗಳು ಮತ್ತೆ ಡಾಕ್ಟರ್ ಮಾಡ್ತಕ್ಕಂಥ ಸಾಲ ಕೊಡ್ತಾ ಇದ್ದಾರೆ, ಕೊಡ್ತೀವಿ ಅಂತ ಹೇಳಿ. ಹೇಗೆ ಮೇಡಮ್ ಇದನ್ನ ಅವ್ರು ಮರುಪಾವತಿ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ಶೂನ್ಯ ಬಡ್ಡಿ ಅಂದ್ರೆ ಯಾವ್ದೇ ರೀತಿ ಬಡ್ಡಿ ಇಲ್ಲದ ರೀತಿ ಅವರು ಮರುಪಾವತಿ ಮಾಡಬೇಕು ಅಂತ?
0: ಇದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಅರ್ಜಿ ಸಲ್ಲಿಸಿದ ನಂತರ ಅದನ್ನ ಕೇಂದ್ರ ಕಚೇರಿಯಲ್ಲಿ ನಮಗೆ ಪಟ್ಟಿ ಕಳಿಸ್ತಾರೆ, ಇವರು ದಾಖಲಾತಿಗಳು ಕಳಿಸಿ ಅಂದ್ರೆ ಸಾಲ ಪೂರ್ವ ದಾಖಲಾತಿಗಳಿರುತ್ತೆ, ಅಲ್ಲಿ ವೀಸಾ, ಪಾಸ್ಪೋರ್ಟ್, ಕಾಲೇಜಿಂದ ಅಡ್ಮಿಷನ್ ಆರ್ಡರ್ ಇದೆಲ್ಲ ಕೇಳ್ತೀವಿ. ಅದೆಲ್ಲ ಕೊಟ್ಟಮೇಲೆ ಕೇಂದ್ರ ಕಚೇರಿಗೆ ಕಳಿಸಿದ ನಂತರ ಅಲ್ಲಿ ಆಯ್ಕೆ ಸಮಿತಿ ಇರುತ್ತೆ ಕೇಂದ್ರ ಕಚೇರಿಯಲ್ಲಿ, ಅಲ್ಲಿಂದ ಆಯ್ಕೆ ಮಾಡಿ ನಮಗೆ ಪಟ್ಟಿ ಕಳಿಸ್ತಾರೆ. ಅವರಿಂದ ಕೊಲ್ಯಾಟ್ರಲ್ ಸೆಕ್ಯೂರಿಟಿಗೆ ಏನೋ ಡಾಕ್ಯುಮೆಂಟ್ ಅಂದರೆ ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಮೂಲ, ಅವರು ನಿವೇಶನ ಕೊಡೋದಾದ್ರೆ ಮೂಲ ಅವರು ಏನು ಕ್ರಯ ಪತ್ರನೋ ಏನಿದೆ ದಾಖಲಾತಿಗಳೊಂದು ಲೀಸ್ಟ್ ಇದೆ, ಅದು ಅವರು ಫಲಾನುಭವಿಗಳಿಗೆ ಕೊಡ್ತೀವಿ. ಅವರು ಅದೇ ಅಭ್ಯರ್ಥಿಗಳಿಗೆ ಅವರು ಆ ಡಾಕ್ಯುಮೆಂಟ್ ಕೊಟ್ಟ ನಂತರ ಕೇಂದ್ರ ಕಚೇರಿಗೆ ಕಳಿಸ್ತೀವಿ, ಅಲ್ಲಿಂದ ಅಡ್ಮಿನ್ ಅಪ್ರೂವಲ್ ಲಾಯರಿಂದ ತಗೋತಾರೆ ಅವರು ಕಚೇರಿಯಲ್ಲಿ. ಆ ಲಾಯರು ಅವರು ಇನ್ನೂ ಏನಾದ್ರು ದಾಖಲಾತಿ ಬೇಕು ಅಂತಂದ್ರೆ ಅವರು ನಮಗೆ ತಿಳಿಸಿದ ನಂತರ ನಾವು ಪುನಃ ಏನು ಬೇಕು ಅದನ್ನು ಕೇಳ್ತೀವಿ, ಮತ್ತೆ ಪುನಃ ಅದನ್ನು ದಾಖಲಾತಿ ಮಾಡ್ತೀವಿ. ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಏನೇನು ಬೇಕು ತಗೊಳ್ಬೇಕಾದ್ರೆ ಅದನ್ನ ದಾಖಲಾತಿ ತಗೊಂಡು ಕೇಂದ್ರ ಕಚೇರಿಗೆ ಕಳಿಸ್ತೀವಿ, ಅಲ್ಲಿಂದ ಹಣ ಬಿಡುಗಡೆ DBT.
1: ಅವ್ರ ಮರುಪಾವತಿ ವ್ಯವಸ್ಥೆ ಹೇಗೆ?
0: ಎಜುಕೇಶನ್ ಮುಗಿದ್ಮೇಲೆ ಇದು 6 ತಿಂಗಳು ಟೈಮ್ ಇರುತ್ತೆ, ಎಜುಕೇಶನ್ ಮುಗಿದು ನಂತರ ಲೋನ್ ಕಟ್ಟಬೇಕಾಗುತ್ತೆ.
1: ಪ್ರತಿ ತಿಂಗಳು ಅವ್ರು ಕಟ್ಕೊಂಡು ಹೋಗ್ಬೇಕಾಗುತ್ತೆ,
0: ಪ್ರತಿ ತಿಂಗಳು
1: ಕಟ್ಟಬೇಕಾಗುತ್ತೆ. ಮೇಡಮ್, ಇದ್ರ ಜೊತೆಗೆ ಈ ಒಂದು ಗ್ರಾಮೀಣ ಪ್ರದೇಶದ ಜನರು ಈ ಒಂದು ನಿಗಮದ ಯೋಜನೆಗಳ ಒಂದು ಪ್ರಯೋಜನವನ್ನು ಪಡೆಯಲ್ಲ, ಯಾಕಂದ್ರೆ ಎಷ್ಟೋ ಜನಗಳಿಗೆ ನಿಗಮದಿಂದ ಏನೇನು ಯೋಜನೆಗಳಿದೆ, ಏನೇನು ಸೌಲಭ್ಯಗಳಿದೆ ಅಂತಲೇ ಗೊತ್ತಾಗಲ್ಲ. ಹಾಗಾಗಿ ಈ ಗ್ರಾಮೀಣ ಪ್ರದೇಶದಲ್ಲಿ ಪ್ರಮುಖವಾಗಿ ಈ ಒಂದು ಯೋಜನೆಗಳನ್ನು ಪಡೆದುಕೊಳ್ಬೇಕು ಅಂತಂದ್ರೆ ಇಲಾಖೆಯಿಂದ ಏನು ಅವರುಗಳಿಗೆ ಒಂದು ಅವೇರ್ನೆಸ್ ಮೂಡಿಸ್ತಕ್ಕಂಥದ್ದು ಅಥವಾ ಆ ಥರದ್ದು ಏನಾದ್ರು ಒಂದು ವ್ಯವಸ್ಥೆ ಇದೆಯಾ?
0: ಕೇಂದ್ರ ಕಚೇರಿಯಿಂದ ಕ್ರಿಯಾ ಯೋಜನೆ ಬಂದು ಪತ್ರಿಕಾ ಪ್ರಕಟಣೆ ಕೊಡ್ತೀವಿ ಪೇಪರಲ್ಲಿ, ಆಕಾಶವಾಣಿಲೂ ನಾವು ಆಕಾಶವಾಣಿಗೂ ಕೊಡ್ತೀವಿ, ಅದು ಅಲ್ಲಿಗೂ ಪ್ರಚಾರ ಆಗುತ್ತೆ. ಮತ್ತೆ ನಾವು ತಾಲೂಕು ವೈಸು ತಾಲೂಕು EO ಆಫೀಸಿಗೆಲ್ಲ ಪತ್ರಿಕಾ ಪ್ರಕಟಣೆ ಕೊಟ್ಟು ಅದನ್ನು ನೋಟಿಸ್ ಬೋರ್ಡಲ್ಲಿ ಹಾಕೋಕ್ಕೆ ನಾವು ಇದು ಮಾಡ್ತೀವಿ. ಮತ್ತೆ ಈ ತರ ಮಾಡಬಹುದು, ಇನ್ನು ನಮ್ಮಲ್ಲಿ ಇನ್ನು ಗ್ರಾಮೀಣ ಭಾಗದಲ್ಲಿ ಪ್ರಚಾರ ಮಾಡಕ್ಕೆ ಸ್ವಲ್ಪ ನಮ್ಮಲ್ಲಿ ಸ್ಟಾಫ್ಗಳು ಕಡಿಮೆ ಇರೋದ್ರಿಂದ, ತಾಲೂಕಲ್ಲಿ ಒಬ್ಬರು ಇರ್ತಾರೆ, ಅದರಿಂದ ಕಷ್ಟ.
1: ಮೇಡಮ್, ಈಗ ಒಂದು ಜಿಲ್ಲೆಯಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಒಂದು ಜಿಲ್ಲೆಗೆ ಎಷ್ಟು ಮಂದಿ ಈ ಒಂದು ಫಲಾನುಭವಿಗಳ ಒಂದು ಯೋಜನೆಗಳನ್ನ ಪಡೆದುಕೊಳ್ಬಹುದು ಮೇಡಮ್? ಹೇಗೆ
0: ಈ ವರ್ಷ ನಮ್ಮ ಜಿಲ್ಲೆಗೆ 25-26, ಕಳೆದ ವರ್ಷ ಎಲ್ಲ ಟಾರ್ಗೆಟ್ ಎಲ್ಲ ತುಂಬ ಕಡಿಮೆ ಇತ್ತು, ಈ ವರ್ಷ ನಮಗೆ ಎಲ್ಲ ನಿಗಮದಿಂದ ಸೇರಿ 2700 ಫಲಾನುಭವಿಗಳಿಗೆ 50 ಕೋಟಿ ಹಣ ಬಿಡುಗಡೆ ಆಗಿರುತ್ತೆ.
1: 2700 ಜನಕ್ಕೆ

0: 50 ಕೋಟಿ ಹಣ ದೇವರಾಜರ್ಸ ಅಭಿವೃದ್ಧಿ ನಿಗಮದಲ್ಲಿ ಆಗುತ್ತೆ. ಸೊ ಈ ಒಂದು ಹಣದಲ್ಲಿ ವಿವಿಧ ಯೋಜನೆಗಳ
1: ಎಲ್ಲಾ ಯೋಜನೆಗಳು ಸೇರಿ ನಮ್ಗೆ ಇಷ್ಟು ಹಣ ಬಿಡುಗಡೆ ಆಗಿದೆ ಈ ವರ್ಷ.
0: ಒಂದು ವರ್ಷಕ್ಕೆ 2700 ಜನ ಫಲಾನುಭವಿಗಳು ಆಯ್ಕೆ ಆಗಿದೆ.
1: ಇಷ್ಟು ಗುರಿ ನಿಗದಿಪಡಿಸಿದ್ರು, ಈಗ ಟಾರ್ಗೆಟ್ ಎಲ್ಲ ನಾವು ಅಚೀವ್ ಮಾಡಿದೀವಿ. ಈಗ ಸ್ವಾವಲಂಬಿ ಸಾರಥಿ ಯೋಜನೆ ಮಾತ್ರ ಈಗ ಬ್ಯಾಂಕಿಂದ ಎಲ್ಲ ಸ್ಯಾಂಕ್ಷನ್ ಬರ್ತಾ ಇದೆ, ಬ್ಯಾಂಕಿಗೆಲ್ಲ ಅರ್ಜಿ ಕಳಿಸಿದ ಈಗ ಸ್ಯಾಂಕ್ಷನ್ ಬರ್ತಾ ಇದೆ, ಇದು ನಾವು ಗುರಿನ ಸಾಧಿಸ್ತೀವಿ.
0: ಮೇಡಮ್, ಈ ವರ್ಷ ಅಂದ್ರೆ 2026-27 ಈ ಒಂದು ನಿಗಮದಿಂದ ಸಾಲ ಸೌಲಭ್ಯ ಇರ್ಬೋದು ಅಥವಾ ಸಾರಥಿ ಯೋಜನೆ ಇರ್ಬೋದು ಅಥವಾ ತಮ್ಮ ಇಲಾಖೆ ಯೋಜನೆಗಳನ್ನ ಪಡೆದುಕೊಳ್ಳೋದಕ್ಕೆ ಯಾವಾಗ ಯಾವ ಸಂದರ್ಭದಲ್ಲಿ ಅರ್ಜಿಗಳು ಪ್ರಾರಂಭ ಆಗುತ್ತೆ, ಹೇಗೆ ಮೇಡಮ್?
1: ಈ ಮೇ ತಿಂಗಳಲ್ಲಿ ಅರ್ಜಿ ಕಾಲ್ ಮಾಡ್ಬೇಕಿತ್ತು, ಆದ್ರೆ ಜೂನ್ ಈ ತಿಂಗಳಲ್ಲಿ ಮಾಡ್ತಾರೆ. ಜೂನ್ ತಿಂಗಳಲ್ಲಿ ಅರ್ಜಿ ಕಾಲ್ ಮಾಡ್ತಾರೆ, ಕ್ರಿಯಾ ಯೋಜನೆ ಬರುತ್ತೆ, ನಾವು ಪತ್ರಿಕಾ ಪ್ರಕಟಣೆ ಎಲ್ಲ ಹೊರಡಿಸಿ ಪ್ರಚಾರ ಮಾಡಿಸ್ತೀವಿ, ಅದ್ರ ನಂತರ ಅರ್ಜಿ ಸಲ್ಲಿಸ್ಬೇಕಾಗುತ್ತೆ.
0: ಮೇಡಮ್, ಇದ್ರ ಜೊತೆಗೆ ಈಗ ಈ ಒಂದು ಇಲಾಖೆಯಲ್ಲಿ ಇರ್ತಕ್ಕಂಥ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ತಮಗೆ ಕೆಲವೊಂದು ಕಡೆ ಸವಾಲುಗಳು ಬರಬಹುದು, ಆ ಒಂದು ಯೋಜನೆ ಅನುಷ್ಠಾನ ತರ್ತಕ್ಕಂಥದ್ದು ಇರ್ಬೋದು, ಮತ್ತೆ ಹೇಗೆ ಈ ಒಂದು ಯೋಜನೆಯಲ್ಲಿ ಆ ಒಂದು ಅನುಷ್ಠಾನ ಮಾಡ್ತಕ್ಕಂಥ ಒಂದು ಹಿಟ್ಟಿನಲ್ಲಿ ಏನಾದ್ರು ಸಮಸ್ಯೆಗಳು ಅಥವಾ ಸವಾಲುಗಳು ಆಗ್ತಾ ಇದೆ, ಹೇಗೆ ಮೇಡಮ್?
1: ಸಮಸ್ಯೆಗಳು ಅಂತ ಏನು ಬರ್ತಾ ಇಲ್ಲ. ಆಯ್ಕೆ ಸಮಿತಿ MLA ಇರೋದ್ರಿಂದ ನಮಗೂ ಸಿಗ್ತಾ ಇಲ್ಲ ಅನ್ನೋದು ಸ್ವಲ್ಪ ಗೊಂದಲ ಇದೆ. ಅಂತದನ್ನ ನಾವು ಪರಿಹಾರ ಮಾಡ್ತೀವಿ, MLA ಅವ್ರ ಹತ್ರನೇ ಭೇಟಿ ಮಾಡಿ ಅಂತ ಹೇಳಿ.
0: ಅಂದ್ರೆ ಈಗ ಎಲ್ಲಾ ಯೋಜನೆಗಳು ಕೂಡ ನೇರವಾಗಿ MLA ಅವರ ಅಧ್ಯಕ್ಷತೆಯಲ್ಲಿ ಆಯ್ಕೆ ಆಗುತ್ತಾ ಅಥವಾ ತಮ್ಮ ಒಂದು ಅಂಡರ್ಲಿ ತಮ್ಮ ಇಲಾಖೆ ಮುಖಾಂತರ ಯಾವುದು ಕೂಡ ಫಲಾನುಭವಿಗಳಿಗೆ ಸಿಗ್ತಕ್ಕಂಥ ಯೋಜನೆಗಳು ಯಾವುದು ಇಲ್ವಾ, ಹೇಗೆ?
1: ನಮ್ಮ ನಿಗಮದಿಂದನೇ ಯಾವುದು ಆಯ್ಕೆ ಮಾಡುವಂತ ಸ್ಕೀಮ್ಗಳಿಲ್ಲ. ಅದೇ ಎಜುಕೇಶನ್ ಲೋನ್ ಒಂದು ಮಾತ್ರ, ಅದೇ ಅರಿವು ಶೈಕ್ಷಣಿಕ ಸಾಲ ಯೋಜನೆ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಆಗುತ್ತೆ. ಅಲ್ಲಿ ಡಾಕ್ಯುಮೆಂಟ್ ಎಲ್ಲ ಸರಿ ಇದ್ದವ್ರು ಎಲ್ಲ ಆಯ್ಕೆ ಆಗುತ್ತೆ.
0: ಮೇಡಮ್, ಈಗ ತಾವು ಮಾತನಾಡ್ತಾ ಇದ್ರಿ, ಈಗ ಗ್ರಾಮೀಣ ಪ್ರದೇಶದ ಜನಗಳಿಗೆ ಈ ಒಂದು ಯೋಜನೆಗಳ ಬಗ್ಗೆ ಹೇಗೆ ನಾವು ಅರಿವನ್ನು ಮೂಡಿಸ್ತೇವೆ ಮತ್ತೆ ಸೌಲಭ್ಯಗಳನ್ನು ತಿಳಿಸ್ತೇವೆ ಅನ್ನೋದ್ರ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ. ಅದೇ ರೀತಿ ಈಗ ನಿಗಮದ ವತಿಯಿಂದ ಏನಾದ್ರು ಉದ್ಯಮಶೀಲತೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಏನಾದ್ರು ಪ್ರೋತ್ಸಾಹಧನ ಆ ಥರದ ಏನಾದ್ರು ನೀಡ್ತಕ್ಕಂಥ ವ್ಯವಸ್ಥೆ ಇದೆಯಾ, ಹೇಗೆ ಮೇಡಮ್?
1: ಪ್ರೋತ್ಸಾಹಧನ ಅಂತ ಕೊಡುವಂಥದ್ದು ಯಾವುದೋ ಸ್ಕೀಮ್ಗಳಿಲ್ಲ ನಮ್ಮಲ್ಲಿ, ಎಲ್ಲ ಸಾಲ ಯೋಜನೆಗಳೇ.
0: ಎಲ್ಲ ಸಾಲ ಯೋಜನೆಗಳು ಸಹಾಯಧನಗಳನ್ನ ಪಡ್ಕೊಳ್ಳೋ ಮರುಪಾವತಿ ವ್ಯವಸ್ಥೆ ಮಾತ್ರ ಇರುತ್ತೆ.
1: ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಒಂದು ಫ್ರೀಯಾಗಿ ಎಲ್ಲ ನಮ್ಮಿಂದನೇ ಆಗುತ್ತೆ. ಮತ್ತೆ ಹೊಲಿಗೆ ಯಂತ್ರ ಒಂದು ಫ್ರೀ ಕೊಡ್ತೀವಿ, ಅದೇನು ವಾಪಸ್ ಕಟ್ಟೋಗೆ ಅದು ಇರೋದಿಲ್ಲ. ಗಂಗಾ ಕಲ್ಯಾಣ ಯೋಜನೆ ಅಷ್ಟೇ ನಮ್ಮಿಂದನೇ ಅನುಷ್ಠಾನಗೊಳಿಸ್ತೀವಿ.
0: ಮೇಡಮ್, ಇದ್ರ ಜೊತೆಗೆ ಈಗ ಒಂದ್ ವೇಳೆಗೆ ತಾವು ಹೇಳಿದ್ರಿ ಈಗ ನಮ್ದೆಲ್ಲ ಸಾಲ ಸೌಲಭ್ಯ ವ್ಯವಸ್ಥೆ ಮಾತ್ರ ನಾವು ಕೊಡ್ತಾ ಇರ್ತೀವಿ ಅಂತ ಹೇಳಿದ್ರಿ, ಈಗ ಒಂದ್ ವೇಳೆ ಸಾಲ ಪಡೆದ ಫಲಾನುಭವಿಗಳು ಅವ್ರು ಮರುಪಾವತಿ ಮಾಡದಿದ್ರೆ ಹೇಗೆ ಯಾವ ತರ ಸರಿಯಾದ ರೀತಿಯಲ್ಲಿ ಪಾವತಿ ಮಾಡ್ತಿದ್ರು, ಒಂದ್ ವೇಳೆ ಅವ್ರು ಮಾಡ್ಲಿಲ್ಲ ಅಂತಂದಾಗ ಏನು ಇಲಾಖೆಯಿಂದ ಏನಾದ್ರು ಅವ್ರಗಳಿಗೆ ಬೇರೆ ತರ ವ್ಯವಸ್ಥೆ ಇರುತ್ತಾ, ಹೇಗೆ ಮೇಡಮ್?
1: ನಮ್ಮಲ್ಲಿ ತಾಲೂಕು ಆಫೀಸರ್ಸ್ ಭೇಟಿ ಫಲಾನುಗಳನ್ನ ಭೇಟಿ ಮಾಡಿ ಸಾಲ ಮರುಪಾವತಿಗೆ ಮಾಡುತ್ತಾರೆ. ಕಟ್ಟಿದ್ದಂತವ್ರಿಗೆ 3 ನೋಟಿಸ್ ಕೊಡ್ತೀವಿ, ನೋಟಿಸ್ ಕೊಟ್ಟು ವಸೂಲಿ ಮಾಡಕ್ಕೆ ಪ್ರಯತ್ನ ಪಡ್ತಾ
0: ಇದೀವಿ. ಈಗ ಒಂದು ವೇಳೆ ಈಗ ಈ ವರ್ಷ ಸಾಲ ಮರುಪಾವತಿ ಆಗಿರುತ್ತೆ, ಅವರು ಯಾವಾಗಿಂದ ಈ ಒಂದು ಯೋಜನೆಯನ್ನ ಅಂದ್ರೆ ಮರುಪಾವತಿಯನ್ನ ಮಾಡೋದಕ್ಕೆ ಶುರು ಮಾಡ್ಬೇಕಾಗತ್ತೆ?
1: ಅದೇ ಸಾಲ ಕೊಟ್ಟು 2 ತಿಂಗಳಿಂದನೇ ಲೋನ್ ಕಟ್ಟಬೇಕಾಗುತ್ತೆ ಸ್ವಯಂ ಉದ್ಯೋಗ ಸಾಲ ಯೋಜನೆಯಲ್ಲಿ. ಎಜುಕೇಶನ್ ಲೋನ್ ಆದ್ರೆ 1000 ಎಜುಕೇಶನ್ ಮುಗಿದು 6 ತಿಂಗಳಿಂದ ಕಟ್ಟಬೇಕಾಗುತ್ತೆ. ನಮ್ಗೆ ಎಜುಕೇಶನ್ ಲೋನ್ ಅಲ್ಲಿ ಸಾಲ ಮರುಪಾವತಿ ಆಗ್ತಾ ಇದೆ, ಚೆನ್ನಾಗಿ ಆಗ್ತಾ ಇದೆ. ಸಾಲ ಪಡೆದವರೆಲ್ಲ ಲೋನ್ ಕಟ್ತಾ ಇದಾರೆ. ನಮ್ಗೆ ಸ್ವಯಂ ಉದ್ಯೋಗದಲ್ಲಿ ಸ್ವಲ್ಪ ಲೋನ್ ಕಟ್ಟೋದು ಕಡಿಮೆ ಇದೆ.
0: ಮೇಡಮ್, ಇದ್ರ ಜೊತೆಗೆ ಈಗ
1: ಮನ್ನಾ ಆಗುತ್ತೆ ಅಂತ ಒಂದು ಭಾವನೆ ಇದೆ, ಆದ್ರೆ ಮನ್ನಾ ಆಗಲ್ಲ.
0: ಈಗ ಮೇಡಮ್, ಸಾಮಾನ್ಯವಾಗಿ ತಾವು ಈಗ ತಮ್ಮ ಈ ಒಂದು ಇಲಾಖೆಯ ಸಾಕಷ್ಟು ಯೋಜನೆಗಳು ಜನಗಳಿಗೆ ಸಿಗ್ತಾ ಇದೆ ಅಂದ್ರೆ ಈಗ ತಾವು ಹೇಳ್ದಂಗೆ ಸ್ವಉದ್ಯೋಗ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಕೃಷಿ ಇರ್ಬೋದು, ಸಾರಥಿ ಯೋಜನೆ ಇರ್ಬೋದು, ಅಥವಾ ಗಂಗಾ ಕಲ್ಯಾಣ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಈ ತರದ ಒಂದು ಯೋಜನೆಗಳಲ್ಲಿ ಸರಿಯಾದ ಪ್ರಮಾಣದಲ್ಲಿ ಹೇಗೆ ಅದನ್ನ ಫಲಾನುಭವಿಗಳು ಸರಿಯಾಗಿ ಪಡೆದುಕೊಳ್ತಾ ಇದ್ದಾರ ಅಥವಾ ಅದ್ರ ಪಡೆದುಕೊಂಡು ಏನಾರು ಆರ್ಥಿಕವಾಗಿ ಅಭಿವೃದ್ಧಿ ಆಗಿರ್ತಕ್ಕಂಥ ಒಂದು ಫಲಾನುಭವಿಗಳೇನಾದ್ರು ತಾವು ಹೇಳ್ಬೋದು, ಹೇಗೆ ಮೇಡಮ್?
1: ನಾವು ಗಂಗಾ ಕಲ್ಯಾಣ ಯೋಜನೆ ಸೌಲಭ್ಯ ಪಡೆದವರೆಲ್ಲ
0: ಹೌದು
1: ಯಶಸ್ವಿ ಆಗಿದ್ದಾರೆ, ಅಭಿವೃದ್ಧಿ ಹೊಂದಿದ್ದಾರೆ. ನಾವು ಯಶೋಗಾಥೆಗಳನ್ನು ಕೇಂದ್ರ ಕಚೇರಿ ಕಳಿಸ್ಕೊಡ್ತೀವಿ. ಲೋನ್ ತಗೊಂಡವರು ಅಂಗಡಿ ಎಲ್ಲ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇರ್ತಾರೆ, ಹೈನುಗಾರಿಕೆ ಮಾಡ್ತಾ ಇರ್ತಾರೆ, ಮಾಡ್ತಾ ಇದ್ದಾರೆ. ಅದರಲ್ಲಿ ಏನು 10% ಸ್ವಲ್ಪ ಉಪಯೋಗಿಸ್ಕೊಂಡಿರೋದು ಕಡಿಮೆ.

0: ಆಗುತ್ತೆ. ಇನ್ನೆಲ್ಲ 90% ಎಲ್ಲ ಉಪಯೋಗಿಸ್ಕೊಂಡಿರ್ತಾರೆ. ಗಂಗಾ ಕಲ್ಯಾಣ ಯೋಜನೆ ಕೊಳವೆ ಬಾವಿ ಕೊರೆಯೋದು, ಅಲ್ಲಿ ಯಾರು ಜಮೀನಲ್ಲೇ ಕೊಳವೆ ಬಾವಿ ಕೊರೆಯೋದ್ರಿಂದ ಅದಂತೂ 100%
1: ಯಶಸ್ವಿ. ತಮ್ಮಲ್ಲಿ
0: ಮತ್ತೆ ಎಜುಕೇಶನ್ ಲೋನ್ ತಗೊಂಡವರು ಎಲ್ಲರೂ ಉದ್ಯೋಗದಲ್ಲಿ ಇರ್ತಾರೆ.
1: ಈಗ ತಾವು ಈಗ ತಮ್ಮಲ್ಲಿ ಸಾಲ ಸೌಲಭ್ಯವನ್ನು ಪಡೆದಂತಹ ಈಗ ಒಬ್ಬರು ಅಂದರೆ ವ್ಯಾಪಾರ ಮಾಡ್ತಕ್ಕಂಥದ್ದು ಇರ್ಬೋದು, ಅಥವಾ ಇನ್ನೇನೋ ಒಂದು ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಸಾಲ ತೆಗೆದುಕೊಂಡಕ್ಕಂಥವ್ರನ್ನ, ಸೊ ತಾವೇನಾದ್ರು ಭೇಟಿ ಮಾಡ್ತಕ್ಕಂಥದ್ದು ಅವರನ್ನ ಫಾಲೋ ಅಪ್ ಮಾಡ್ತಕ್ಕಂಥ ವ್ಯವಸ್ಥೆ ಕೂಡ ಇಲಾಖೆಯಿಂದ ಇದೆಯಾ ಅಥವಾ ಹೇಗೆ ಮೇಡಮ್?
0: ಮಾಡ್ತೀವಿ, ಅವ್ರನ್ನ ಭೇಟಿ ಮಾಡಿ ಅವರು ಅಭಿವೃದ್ಧಿ ಹೊಂದಿದಾರ ಹೇಗೆ, ಮೊದಲೇ ಇದ್ರಿ ಯಶೋಗತೆ ಎಲ್ಲ ತಗೊಳ್ತೀವಿ ನಾವು, ಮತ್ತೆ ಅವ್ರನ್ನ ಭೇಟಿ ಮಾಡಿ ಮಾತಾಡಿಸ್ತೀವಿ ನಾವು.
1: ಮೇಡಮ್, ಇದ್ರ ಜೊತೆಗೆ ಈಗ ತಮ್ಮ ಇಲಾಖೆ ಬಗ್ಗೆ ಈ ಒಂದು ಯೋಜನೆಗಳು ಸಂಬಂಧಪಟ್ಟಂತೆ ಸಾರ್ವಜನಿಕರೇನಾದ್ರು ಮಾಹಿತಿಯನ್ನು ಪಡಿಬೇಕು ಅಂತಂದಾಗ ಯಾರನ್ನ ಸಂಪರ್ಕಿಸಬಹುದು? ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಯಾರನ್ನ ಅವರು ಸಂಪರ್ಕ ಮಾಡೋದ್ರಿಂದ ಈ ಯೋಜನೆಗಳ ಬಗ್ಗೆ ಅವರು ಮಾಹಿತಿಯನ್ನು ಪಡೆದುಕೊಳ್ಬೋದು ಮೇಡಮ್?
0: ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ವ್ಯವಸ್ಥಾಪಕರು ನಾವು ಕೆಲಸ ನಿರ್ವಹಿಸ್ತೀವಿ, ತಾಲೂಕು ಮಟ್ಟದ ಅಧಿಕಾರಿಗಳು ತಾಲೂಕು ನಮ್ಮ ಕೇಂದ್ರ ಕಚೇರಿಲೇ ಕೆಲಸ ನಿರ್ವಹಿಸ್ತಿರ್ತಾರೆ. ಎಲ್ಲ ತಾಲೂಕಿಗೂ ಒಬ್ಬರು ಅಂದ್ರೆ ಕ್ಷೇತ್ರವಾರು ನಮಗೆ ADO ಇರ್ತಾರೆ, ಸಹಾಯಕ ಅಭಿವೃದ್ಧಿ ಅಧಿಕಾರಿ ಅಂತ, ಅವ್ರನ್ನ ಭೇಟಿ ಮಾಡಿ ಮಾಹಿತಿ
1: ಪಡೆದು. ಈಗ ತಾವು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತಾ ಇದ್ರಿ, ಈಗ ಇಲಾಖೆಗೆ ಸಂಬಂಧಪಟ್ಟಂತೆ ಏನೇನು ಯೋಜನೆಗಳಿದೆ ಅದನ್ನ ಹೇಗೆ ಪಡೆದುಕೊಳ್ಬೇಕು ಅಂತ ಹೇಳ್ತಾ ಇದ್ರಿ. ಈಗ ತಾವು 11 ವರ್ಗಗಳನ್ನು ಹೇಳಿದ್ರಿ, 11 ವರ್ಗಗಳು ಕೂಡ ನಮ್ಮ ಈ ಒಂದು ಇಲಾಖೆ ಯೋಜನೆ ಅಡಿಯಲ್ಲಿ ಈ ಒಂದು ಯೋಜನೆಗಳನ್ನು ಪಡೆದುಕೊಳ್ಬಹುದು ಅಂತ ಹೇಳಿದ್ರಿ. ಈಗ ಆ ಒಂದು 11 ವರ್ಗಗಳಿಗೂ ಕೂಡ ಸೀಮಿತವಾಗಿ ಇದಿಂತೆ ಯೋಜನೆಗಳನ್ನ ಪಡೆದುಕೊಳ್ಬೇಕು ಅಂತಿದೆ, ಅಥವಾ ಎಲ್ಲ ಯೋಜನೆಗಳನ್ನು ಕೂಡ ಎಲ್ಲ ವರ್ಗದ ಜನರು?
0: ಎಲ್ಲ ಯೋಜನೆಗಳು ಎಲ್ಲ ನಿಗಮಗಳಲ್ಲೂ ಇದೆ. ಆದ್ರೆ ಅಂದ್ರೆ ಒಂದು ವೀರಶೈವ ಲಿಂಗಾಯತ ನಿಗಮದಲ್ಲಿ ಹೆಸರು ಚೇಂಜ್ ಇದೆ, ಗಂಗಾ ಕಲ್ಯಾಣ ಯೋಜನೆ ಬದಲು ಜೀವ ಜಲ ಯೋಜನೆ ಅಂತ ಬಂದಿದೆ. ನೇರ ಸಾಲ ಬದಲಾಗಿ ಕಾಯಕ ಕಿರಣ ಅಂತ ಇದೆ. ಅದೊಂದು ಬಿಟ್ಟರೆ ಇನ್ನೆಲ್ಲ ಸ್ಕೀಮ್ಗಳು ಒಂದೇ ರೀತಿ ಇದೆ. ಮತ್ತೆ ವಿಶ್ವಕರ್ಮ ನಿಗಮದವರಿಗೆ ಪಂಚವೃತ್ತಿ ಯೋಜನೆ ಅಂತ ಒಂದು ಹೊಸ ಅದೊಂದು ಸ್ಕೀಮ್ ಜಾಸ್ತಿ ಇದೆ.
1: ಹೇಗೆ ಮೇಡಮ್, ಈಗ ಸಾಮಾನ್ಯವಾಗಿ ಈಗ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಸಾಕಷ್ಟು ಮಹಿಳೆಯರು ಇದರ ಸೌಲಭ್ಯವನ್ನು ಪಡೆದುಕೊಳ್ತಾ ಇದ್ದಾರೆ, ಇದ್ರ ಬಗ್ಗೆ ವಿಶ್ವಕರ್ಮ ಯೋಜನೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಬೋದು? ಯಾರು ಈ ಒಂದು ವಿಶ್ವಕರ್ಮ ಯೋಜನೆಯಲ್ಲಿ ಅರ್ಹ ಫಲಾನುಭವಿಗಳು ಈ ಒಂದು ಯೋಜನೆಯನ್ನು ಪಡೆದುಕೊಳ್ಬೋದು ಅನ್ನೋದ್ರ ಬಗ್ಗೆ?
0: ವಿಶ್ವಕರ್ಮ ನಿಗಮದಿಂದ ವಿಶ್ವಕರ್ಮ ಜನಾಂಗದವರು ಸಾಲ ಸೌಲಭ್ಯ ಪಡ್ಕೋಬಹುದು. ಅದರಲ್ಲಿ ಸ್ವಯಂ ಉದ್ಯೋಗ ಯೋಜನೆ, ಪಂಚವೃತ್ತಿ, ಎಜುಕೇಷನ್ ಲೋನು, ಗಂಗಾ ಕಲ್ಯಾಣ ಯೋಜನೆ, ಎಲ್ಲ ಯೋಜನೆಗಳು ಇದರಲ್ಲಿ ಇರುತ್ತೆ. ಸ್ವಾವಲಂಬಿ ಸರತಿ ಮತ್ತೆ ಪಂಚವೃತ್ತಿ ಯೋಜನೆ ಅಂದ್ರೆ ಇದರಲ್ಲಿ ಈಗ 5 ವೃತ್ತಿಗಳಿಗೆ ಮಾತ್ರ ಸಾಲ ಸೌಲಭ್ಯ ಕೊಡ್ತೀವಿ. ಚಿನ್ನ ಬೆಳ್ಳಿ ಕೆಲಸ, ಮರ ಕೆಲಸ, ಕಬ್ಬಿಣ ಕೆಲಸ, ಶಿಲ್ಪ ಕೆಲಸ, ಇಂಥದಕ್ಕೆ 5 ಕೆಲಸಕ್ಕೆ ಮಾತ್ರ ಸಾಲ ಸೌಲಭ್ಯ ಕೊಡ್ತೀವಿ.
1: ಈ ಒಂದು ವಿಶ್ವಕರ್ಮ ಯೋಜನೆ ಇದಕ್ಕೆ ಸಂಬಂಧಪಟ್ಟಂತೆ ಆ ಒಂದು
0: ಜನಾಂಗದವರು
1: ಮಾತ್ರ ಪಡ್ಕೊಳ್ಬಹುದು ಅಷ್ಟೇ, ಬೇರೆ ಯಾರು ಕೂಡ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ.
0: ಇಲ್ಲ ಇಲ್ಲ.
1: ಓಕೆ. ಹಾ ಮೇಡಮ್, ಈಗ ಉಪ್ಪಾರ ವರ್ಗ ಅಂತ ಹೇಳಿದ್ರಿ, 2A 2B ಇವ್ರಿಗೆಲ್ಲ ಕೂಡ ಹೇಳಿದ್ರಿ, ಇವರು ಯಾವ್ಯಾವ ಒಂದು ಯೋಜನೆಗಳ ಮೂಲಕ ಈ ಒಂದು ಫಲಾನುಭವನ ಪಡ್ಕೊಳ್ಬಹುದು?
0: ಕರ್ನಾಟಕ ಉಪ್ಪಾರ ಅಭಿವೃದ್ಧಿ ನಿಗಮ ಅಂದ್ರೆ ಉಪ್ಪಾರ ಜನಾಂಗ ಮೊದಲು ದೇವರಾಜ ಅರಸ ನಿಗಮದ ಜೊತೆನೆ ದೇವರಾಜ ಅರಸ ನಿಗಮದ ಲೋನ್ ಕೊಡ್ತಾ ಇದ್ವಿ, ಅದು ನಿಗಮ ಬೇರೆ ಆಯ್ತು. ಅದ್ರ ನಂತರ ನಮ್ಮಲ್ಲಿ ಸ್ವಯಂ ಉದ್ಯೋಗ ಯೋಜನೆ, ಉಪ್ಪಾರ ಜನಾಂಗದವ್ರಿಗೆ ಮಾತ್ರ ಸ್ವಯಂ ಉದ್ಯೋಗ ಯೋಜನೆ, ದೇವರಾಜ ಅರಸ ನಿಗಮದಲ್ಲಿ ಏನು ಸಾಲ ಕೊಡ್ತೀವಿ ಅದೇ ರೀತಿ ಇರೋ ಸ್ಕೀಮ್ಗಳು ಇದಾವೆ. ಸ್ವಾವಲಂಬಿ ಸಾರಥಿ ಬ್ಯಾಂಕ್ ಮೂಲಕ, ಮತ್ತೆ ಗಂಗಾ ಕಲ್ಯಾಣ ಯೋಜನೆ, ಎಜುಕೇಶನ್ ಲೋನು, ಎಲ್ಲ ಸ್ಕೀಮ್ಗಳು ದೇವರಾಜ ಅರಸ ನಿಗಮ.
1: ಮೇಡಮ್, ಈಗ ತಾವು ಈ ಹೈನುಗಾರಿಕೆ ಮತ್ತು ಕೃಷಿ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಕೂಡ ನಮ್ಮ ಇಲಾಖೆಯಿಂದ ಯೋಜನೆಗಳನ್ನ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರಿ, ಅದರಲ್ಲಿ ಈಗ ಹೈನುಗಾರಿಕೆ ಇರ್ಬೋದು, ಕೃಷಿ ಚಟುವಟಿಕೆಗಳಿರ್ಬೋದು, ಅದರಲ್ಲಿ ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ತಮ್ಮ ಇಲಾಖೆಯಿಂದ ಸಾಲ ಸೌಲಭ್ಯ ಸಿಗ್ತಕ್ಕಂಥ ವ್ಯವಸ್ಥೆ ಇದೆಯಾ ಹೇಗೆ ಮೇಡಮ್?
0: ಸ್ವಯಂ ಉದ್ಯೋಗ ಯೋಜನೆಯಲ್ಲಿ ಕೃಷಿಯೇತರ ಚಟುವಟಿಕೆ ಅಂದ್ರೆ ಹೈನುಗಾರಿಕೆ, ಕೃಷಿ, ಕುರಿ ಸಾಕಾಣಿಕೆ, ಇಂಥದಕ್ಕೆಲ್ಲ ಸಾಲ ಸೌಲಭ್ಯ ಕೊಡ್ತೀವಿ. ಮತ್ತೆ ಸ್ವಯಂ ಇದು ವ್ಯಾಪಾರ ಆದ್ರೆ ಯಾವ ವ್ಯಾಪಾರ ಅನ್ನಾದ್ರೂ ಮಾಡಬಹುದು, ಅದಕ್ಕೆ ಅಂಗಡಿ, ಸಣ್ಣ ವ್ಯಾಪಾರ ಅಂದ್ರೆ ದಿನಸಿ ಅಂಗಡಿ ವ್ಯಾಪಾರ ಅಂದ್ರೆ ಎಲ್ಲ ವ್ಯಾಪಾರಕ್ಕೂ ಸಾಲ ಸೌಲಭ್ಯ ಕೊಡ್ತೀವಿ. ಸೇವಾ ವಲಯ ಅಂತಂದ್ರೆ ಹೇರ್ ಕಟಿಂಗ್ ಸೆಲೂನ್ ಈಗ ಸವಿತಾ ಸಮಾಜದಿಂದ ಮಾಡೋದ್ರಿಂದ ಈಗ ಅದು ಸೇವಾ ಸವಿತಾ ಸಮಾಜ ನಿಗಮನೇ ಬೇರೆ
1: ಆಗಿರೋದ್ರಿಂದ
0: ಅಲ್ಲಿ ಸಾಲ ಸೌಲಭ್ಯ ತಗೋಬೇಕು.
1: ಮೇಡಮ್, ಈಗ ತಾವು ಈಗ ಸಾರಥಿ ಯೋಜನೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ಜನಗಳಿಗೆ ಅಂದರೆ ಗ್ರಾಮೀಣ ಪ್ರದೇಶದ ಜನಗಳಿಗೆ ಇದ್ರ ಬಗ್ಗೆ ಸ್ವಲ್ಪ ಇದಿದೆ ಅಂದರೆ ಹೇಗೆ ಯಾವ

0: ಪಡ್ಕೊಳ್ಬೇಕು, ಎಲ್ಲಿ ಅಪ್ಲೈ ಮಾಡಬೇಕು, ನಾವು ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇದೆ. ಇದನ್ನು ಈ ಯೋಜನೆಯನ್ನು ಪಡ್ಕೊಳ್ಬೇಕು ಅಂದರೆ ಈಗ ಅರ್ಹ ಫಲಾನುಭವಿಗಳು ಯಾವ ಥರ ಒಂದು ಮಾನದಂಡವನ್ನು ಹೊಂದಿರಬೇಕು, ಯಾವ ಥರ ಲೈಸೆನ್ಸನ್ನು ಹೊಂದಿರಬೇಕು ಅನ್ನೋದ್ರ ಬಗ್ಗೆ ತಾವು ಸ್ವಲ್ಪ ವಿವರವಾಗಿ ತಿಳಿಸ್ಬೋದು ಮೇಡಮ್?
1: ಅದೇ ಜಾತಿ ಅವ್ರದ್ದು ನಮ್ಮ ನಿಗಮಕ್ಕೆ ಸಂಬಂಧಪಟ್ಟ ಜಾತಿ ಆದಾಯ ಪತ್ರ ಇರಬೇಕು, ಅವರ ಲೈಸೆನ್ಸ್, ಡ್ರೈವಿಂಗ್ ಲೈಸೆನ್ಸ್, ಬ್ಯಾಡ್ಜೇನು ಈಗ ಕೇಳ್ತಾ ಇಲ್ಲ, ಒಂದು ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ನಾವು ಕೊಟೇಶನ್ ಒಂದು ತಗೋತೀವಿ ಏಜೆನ್ಸಿ ಕಂಪ್ನಿಯಿಂದ, ಆ ಕೊಟೇಶನ್ ಕೊಟ್ಟರೆ ಆ ಕಂಪನಿ ಇದು ಈಗ ನಾವು ಬ್ಯಾಂಕಿಗೆ ಅರ್ಜಿ ಕಳಿಸ್ತೀವಿ, ಬ್ಯಾಂಕಿಂದ ಇಷ್ಟು ಮಂಜೂರು ಮಾಡಿದ್ದೀವಿ ಅಂತ ಅವರು ನಮಗೊಂದು ಮಂಜೂರಾತಿ ಪತ್ರ ಕೊಡ್ತಾರೆ. ಅಂದರೆ ನಮಗೆ 50% ಸಬ್ಸಿಡಿ ಇದೆ, ಮ್ಯಾಕ್ಸಿಮಮ್ 3 lakh ಸಬ್ಸಿಡಿ ಕೊಡ್ತೀವಿ. ಅದು ನಾವೀಗ ಬ್ಯಾಂಕಿಗೆ ಕಳಿಸಿದ ಮೇಲೆ ಅವರು ಮಂಜೂರಾತಿ ಪತ್ರ ಕೊಟ್ಟಮೇಲೆ ನಮ್ಮಿಂದ ದಾಖಲಾತಿ ಮಾಡಿಬಿಟ್ಟು ಕೇಂದ್ರ ಕಚೇರಿಗೆ ನಮ್ಮಿಂದ MD ಲಾಗಿನ್ಗೆ ನಮ್ಮ ಆನ್ಲೈನ್ ಪುಷ್ ಮಾಡ್ತೀವಿ. ಅಲ್ಲಿಂದ ಅವರು ಡಾಕ್ಯುಮೆಂಟ್ ಎಲ್ಲ ಪರಿಶೀಲನೆ ಮಾಡಿಬಿಟ್ಟು ಅವ್ರು DBT K2 ಪುಷ್ ಮಾಡ್ತಾರೆ. ಅಲ್ಲಿಂದ ಅವರಿಗೆ ಬ್ಯಾಂಕಿಗೆ ಹಣ ಹೋಗುತ್ತೆ, ನಮ್ಮ ಸಬ್ಸಿಡಿ ಅಮೌಂಟು. ಅವರು ಬ್ಯಾಂಕಿನ ಪಾಲಿಂದ ಹಣನ ಸೇರಿಸ್ಬಿಟ್ಟು ಇದಕ್ಕೆ ಇವರಿಗೆ
0: ಅಲ್ಲ
1: ಫಲಾನುಭವಿ ಅಲ್ಲ ಇದು ಕೊಡ್ತಾರೆ ಬ್ಯಾಂಕಿಗಲ್ಲ ಕಂಪ್ನಿಯವ್ರಿಗೆ ಅವರು ಕಾರು ಬಿಡುಗಡೆ.
0: ಓಕೆ ಮೇಡಮ್, ಒಂದು ಕರೆ ಇದೆ. ಹಲೋ, ಹಾಂ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಸರ್ ನಮ್ಮ ಹೆಸರು ಶಮಂತ್ ಕುಮಾರ್, ಹೊಸಕೋಟೆ ಗ್ರಾಮ ತಾಲೂಕು.
0: ಶಮಂತ್ ಕುಮಾರ್ ಅವರೇ, ಹಾಂ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಸರ್ ಅದೇನೇ ಸರ್, ಇದು OBC ಸ್ಕೀಮ್ ಅಲ್ಲಿ ಅಂಬೇಡ್ಕರ್ ನಿಗಮ ಮಂಡಳಿ ಕಡೆಯಿಂದ ಏನೇನ್ ಸ್ಕೀಮ್ಗಳಿದೆ ಮಾಹಿತಿ?
0: ಇವತ್ತು ಮೇಡಮ್ ದೇವರಾಜರಸು ನಿಗಮದ ಬಗ್ಗೆ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ. OBC ಸಂಬಂಧಪಟ್ಟಂತೆ ದೇವರಾಜರಸು ನಿಗಮದಲ್ಲಿ ಏನೇನು ಇದೆ ಅನ್ನೋದ್ರ ಬಗ್ಗೆ.
1: ಹಲೋ, ತಾವ್ ಯಾವ ಕ್ಯಾಸ್ಟ್ ತಮ್ದು? ನಮ್ಮ ಒಕ್ಕಲಿಗ ಅಂದ್ರೆ ಕರ್ನಾಟಕ ಒಕ್ಕಲಿಗ ಅಭಿವೃದ್ಧಿ ನಿಗಮದಿಂದ ಸ್ವಯಂ ಉದ್ಯೋಗ ಸಾಲ ಯೋಜನೆ. ಹಲೋ, ಸ್ವಯಂ ಉದ್ಯೋಗ ಸಾಲ ಯೋಜನೆ, ಸ್ವಾವಲಂಬಿ ಸಾರಥಿ ಯೋಜನೆ ಅಂದ್ರೆ ಟ್ಯಾಕ್ಸಿ, ಮತ್ತೆ ನಮಗೆ ಎಜುಕೇಶನ್ ಲೋನ್, ಅರಿವು ಶೈಕ್ಷಣಿಕ ಸಾಲ ಯೋಜನೆ, ಗಂಗಾ ಕಲ್ಯಾಣ ಯೋಜನೆ, ಇಷ್ಟು ಸ್ಕೀಮ್ಗಳಿದಾವೆ. ಅಂದ್ರೆ ಇದು ವಿದೇಶಿ ವಿಶ್ವವಿದ್ಯಾನಿಲಯದಲ್ಲಿ ವ್ಯಾಸಂಗ ಮಾಡೋರಿಗೆ ಸಾಲ ಯೋಜನೆ, ಇಷ್ಟು ಸ್ಕೀಮ್ಗಳಿದಾವೆ. ತಮ್ಗೆ ಯಾವ್ದ್ರ ಬಗ್ಗೆ ಮಾಹಿತಿ ಬೇಕು? ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಸಣ್ಣ ರೈತರಾಗಿರ್ಬೇಕು, ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿರ್ಬೇಕು.
2: 2 ಎಕರೆಯಿಂದ 5 ಎಕರೆ
1: ಒಳಗೆ ಜಮೀನು ಇರಬೇಕು, ಖುಷ್ಕಿ ಜಮೀನು ಆಗಿರ್ಬೇಕು, ನೀರಾವರಿ ಸೌಲಭ್ಯ ಹೊಂದಿರಬಾರ್ದು. ಅಂತವ್ರಿಗೆ ನಾವು ಸಾಲ ಸೌಲಭ್ಯ ಕೊಡ್ತೀವಿ. ಜಾತಿ ಆದಾಯ ಪತ್ರ, ಫೋಟೋ, ರೇಷನ್ ಕಾರ್ಡು, ಮತ್ತೆ RTC ವಂಶ ವೃಕ್ಷ ಚೆಕ್ ಬಂದಿ, ಸಣ್ಣ ಮತ್ತು ಅತಿ ಸಣ್ಣ ರೈತರ ಪತ್ರ, ನೀರಾವರಿ ಸೌಲಭ್ಯ ಹೊಂದಿಲ್ಲದಿರುವ ಬಗ್ಗೆ ಗ್ರಾಮ ಲೆಕ್ಕಾಧಿಕಾರಿಯಿಂದ ಒಂದು ದೃಢೀಕರಣ ತಗೋಬರ್ಬೇಕಾಗುತ್ತೆ. ಅಷ್ಟು ಡಾಕ್ಯುಮೆಂಟ್ನ ಆನ್ಲೈನಲ್ಲಿ ಅರ್ಜಿ ಹಾಕೋಬೇಕು. ನಮಗೆ ಈ ತಿಂಗಳಲ್ಲಿ ಅರ್ಜಿ ಕಾಲ್ ಮಾಡ್ಬೋದು, ನಾವು ಪತ್ರಿಕಾ ಪ್ರಕಟಣೆ ಎಲ್ಲ ಕೊಡ್ತೀವಿ, ಆಗ ನೋಡಿಕೊಂಡು ಅರ್ಜಿ ಹಾಕಿ ಆನ್ಲೈನಲ್ಲಿ. ಗ್ರಾಮ 1 ಅರ್ಜಿ ಹಾಕೋಬೇಕು. ನೀವು ಅರ್ಜಿ ಹಾಕಿದ ಪಟ್ಟಿ ಮಾಡಿಬಿಟ್ಟು ನಾವು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಆಯ್ಕೆ ಆಗಬೇಕು, ಅವ್ರಿಗೆ ಕಳಿಸ್ಕೊಡ್ತೀವಿ ಪಟ್ಟಿನ, ಅಲ್ಲಿ ಆಯ್ಕೆ ಆಗಿ ಬರಬೇಕು. ನಿಮಗೆ 8 ಎಕರೆ ಜಮೀನಿದೆ? ಸರಿ, ಅಪ್ಲಿಕೇಶನ್ ಹಾಕೊಳ್ಳಿ ಈ ವರ್ಷ.
0: ಓಕೆ, ಧನ್ಯವಾದಗಳು ಸಮಂತ್ ಕುಮಾರ್ ಅವರೇ ಕರೆ ಮಾಡಿದ್ದಕ್ಕೆ. ಮೇಡಮ್, ಈಗ ತಾವು ಈ ಅರಿವು ಶೈಕ್ಷಣಿಕ ಮತ್ತು ವಿದೇಶಿ ವ್ಯಾಸಂಗದ ಬಗ್ಗೆ ಸಾಕಷ್ಟು ಜನಗಳಿಗೆ, ಯಾಕಂದ್ರೆ ತುಂಬಾ ಜನ ಇತ್ತೀಚೆಗೆ ವಿದೇಶ ವ್ಯಾಸಂಗಕ್ಕೆ ಹೋಗ್ತಾ ಇರ್ತಾರೆ ಮೆಡಿಕಲ್ ಸೀಟ್ ಗೋಸ್ಕರ.
1: ಈ ವರ್ಷ ಅಂದ್ರೆ ಈಗೆಲ್ಲ ತುಂಬಾ ಫಾರಿನ್ ಎಜುಕೇಶನ್
0: ಬರ್ತಾ ಇದಾರೆ, ಹಾಗಾಗಿ ಈ ಇದಕ್ಕೆ ಸಂಬಂಧಪಟ್ಟಂತೆ, ಯಾಕಂದ್ರೆ ಕೆಲವರುಗಳಿಗೆ ಗೊತ್ತಿರಲ್ಲ ನಾವು ಫಾರಿನ್ ಅಲ್ಲಿ ಎಜುಕೇಶನ್ ಮಾಡಿದ್ರೆ ಈ ತರ ನಿಗಮದಿಂದ ನಮ್ಗೆ ಯಾವುದೇ ರೀತಿಯ ಬಡ್ಡಿ ಇಲ್ಲದ ರೀತಿ ಸಾಲ ಸಿಗುತ್ತೆ ಅಂತಕ್ಕಂಥದ್ದು ಕೂಡ ಇಲ್ಲ. ಹಾಗಾಗಿ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ವಿವರವಾಗಿ ತಿಳಿಸ್ಬೋದಾ? ಹೇಗೆ, ಯಾವ ತರ ಅಂದ್ರೆ ಈಗ ಮೆಡಿಕಲ್ ಮಾಡೋರಿಗೆ ಮಾತ್ರನ ಅಥವಾ PhD ಮಾಡೋರಿಗೆ ಮಾತ್ರನ ಅಥವಾ ವಿದೇಶದಲ್ಲಿ ಯಾವುದೇ ರೀತಿ ಒಂದು ವ್ಯಾಸಂಗ ಮಾಡಿದ್ರು ಕೂಡ ಅವರು ಸಾಲ ಸೌಲಭ್ಯವನ್ನು ಪಡಿಬೋದಾ?
1: ವ್ಯಾಸಂಗ ಅಂತಂದ್ರೆ ಎಲ್ಲಾ ಇದಕ್ಕೂ ಎಜುಕೇಶನ್ಗೂ ಕೊಡಲ್ಲ ನಾವು, ಸ್ನಾತಕೋತ್ತರ
0: ಪದವಿಗಳಿಗೆ.

0: ಅಲ್ಲಿಗೆ ಕೊಡ್ತೀವಿ. ಸ್ನಾತಕೋತ್ತರ ಪೋಸ್ಟ್ ಡಾಕ್ಟೋರಲ್ ಪಿ ಎಚ್ ಡಿ ಕೋರ್ಸ್ಗಳಿಗೆ ಮಾತ್ರ ಕೊಡ್ತೀವಿ.
1: ಅಂದ್ರೆ ಈಗ ಅವರು ಮೊದಲನೇದಾಗಿ ಹೋಗಿ ಅಲ್ಲಿ ದಾಖಲಾತಿ ಆದ್ಮೇಲೆ ಕೊಡ್ತೀರಾ ಅಥವಾ ಹೋಗಕ್ ಮುಂಚೆನೆ ಈ ಸೌಲಭ್ಯ ಸಿಗುತ್ತಾ ಹೇಗೆ ಮೇಡಮ್?
0: ಅಂದ್ರೆ ಅವರು ಅಲ್ಲಿಂದ ವೀಸಾ ಪಾಸ್ಪೋರ್ಟ್ ಆಗಿರ್ಬೇಕು, ಕಾಲೇಜಿಂದ ಏರ್ ಟಿಕೆಟ್ ಆಗಿರ್ಬೇಕು, ಇದೆಲ್ಲಾನು ತಗೊಂಡು ಇಲ್ಲ ಅಪ್ಲಿಕೇಶನ್ ಹಾಕೋಬೇಕು ಫಸ್ಟ್. ಅಪ್ಲಿಕೇಶನ್ ಹಾಕೊಂಡ್ಮೇಲೆ ಅವರು ಮತ್ತೆ ಕಾಲೇಜ್ ಅವರು ಇದೊಂದು ಅಂದ್ರೆ ಅದು ವಯಸ್ಸಿದೆ, ಮ್ಯಾಕ್ಸಿಮಮ್ 32 ವರ್ಷ, 18 ರಿಂದ 32 ವರ್ಷದೊಳಗೆ ಇರ್ಬೇಕು ಅವರು.
1: ಅಂದ್ರೆ
0: ಇವರು ಇದು ಇಂಜಿನಿಯರಿಂಗ್ ಮಾಡಿ ಹೋಗೋರಿಗೆ ಈಗ ಅವರು 60% ಪಾಸ್, 60% ಇರ್ಬೇಕು ಮಾರ್ಕ್ಸ್. ಇದು ಪ್ರವೇಶ ಪತ್ರ, ವೀಸಾ, ಪಾಸ್ಪೋರ್ಟ್, ಏರ್ ಟಿಕೆಟ್ ಪ್ರತಿ ಒದಗಿಸ್ಬೇಕು ಮೊದಲು ಅಪ್ಲಿಕೇಶನ್ ಹಾಕುವಾಗ. ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಕೊಡಬೇಕಾಗುತ್ತೆ. ಮತ್ತೆ ಕ್ಯೂ ಆರ್ ಕೋಡ್, ವರ್ಲ್ಡ್ ರ್ಯಾಂಕಿಂಗ್ 1000 ಇರಬೇಕು
1: ವಿಶ್ವವಿದ್ಯಾನಿಲಯ
0: ಯೂನಿವರ್ಸಿಟಿ 1000 ಕ್ಯೂ ಆರ್ ಕೋಡ್.
1: ಓಕೆ ಮೇಡಮ್, ಅದ್ರ ಬಗ್ಗೆ ಮಾತಾಡೋಣ. ಮತ್ತೊಂದು ಕರೆ ಇದೆ. ಹಲೋ ಹಲೋ
2: ಹಲೋ,
1: ಹಾಂ ನಮಸ್ತೆ, ತಮ್ಮ ಹೆಸರು?
2: ಗೋವಿಂದರಾಜ್ ಅಂತ ಹೇಳಿ.
1: ಹಾಂ ಗೋವಿಂದರಾಜ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಸರ್, ಇವಾಗ ದೇವರಾಜ್ಯವರ ನಿಗಮದಿಂದ ಸ್ವಯಂ ಉದ್ಯೋಗಕ್ಕೆ ಏನಾದ್ರು ಅವಕಾಶ ಇದೆಯಾ, ಮತ್ತೆ ಅದೇನಾದ್ರು ಸಬ್ಸಿಡಿ ಬರುತ್ತೆ?
0: ಸ್ವಯಂ ಉದ್ಯೋಗ ಸಾಲ ಯೋಜನೆ ನಮ್ಮ ನಿಗಮದಿಂದ, ತಮ್ದು ಯಾವ ಕ್ಯಾಸ್ಟ್ ಬರುತ್ತೆ?
2: ಇದೆ ಮೇಡಮ್, ಜೈನ್ ಜೈನ್ ಅಂದ್ರೆ
0: ಜೈನ್ ನಮ್ಮ ನಿಗಮ ಅಂಡರ್ ಬರಲ್ಲ, ಅದು ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಲ್ಲಿ ಸಾಲ ಸೌಲಭ್ಯ ಕೊಡ್ತಾರೆ. ಅಲ್ಲೂ ಸ್ವಯಂ ಉದ್ಯೋಗ ಸಾಲಕ್ಕೆ ಇದೆ ಇದೆ. ಈಗ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು ಅಲ್ಲೂ. ಹಲೋ, ಅದೇ ಆನ್ಲೈನ್ ಅಲ್ಲಿ ಗ್ರಾಮವನ್ನಲ್ಲಿ ಅಪ್ಲಿಕೇಶನ್ ಹಾಕೋಬೇಕಾಗುತ್ತೆ.
1: ಓಕೆ, ಧನ್ಯವಾದಗಳು ಗೋವಿಂದರಾಜ್ ಅವರೇ. ಮೇಡಮ್, ಈಗ ತಾವು ಹೇಳ್ತಾ ಇದ್ರಿ, ಈಗ ವಿದೇಶದಲ್ಲಿ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ನಾವು ಈ ಥರ ಎಲ್ಲ ದಾಖಲಾತಿಗಳನ್ನ ಕೊಟ್ಟಾಗ ನಾವು ಸಾಲ ಸೌಲಭ್ಯನ ಕೊಡ್ತೀವಿ ಅಂತ ಹೇಳ್ತಾ ಇದ್ರಿ. ಈಗ ಅದನ್ನ ಅವರು ಮರುಪಾವತಿ ಮಾಡ್ಬೇಕು ಅಂದ್ರೆ ಅವ್ರು ಉದ್ಯೋಗಕ್ಕೆ ಸೇರಿದ ನಂತರದಲ್ಲೇ ಮರುಪಾವತಿ ಮಾಡ್ಬೇಕಾ, ಅಥವಾ ಅವ್ರ ಎಜುಕೇಶನ್ ಮುಗಿದು 6 ತಿಂಗಳಲ್ಲಿ ಮತ್ತೆ ಮರುಪಾವತಿ ಮಾಡೋದಕ್ಕೆ ಶುರು ಮಾಡ್ಬೇಕಾ, ಹೇಗೆ ಮೇಡಮ್?
0: ಎಜುಕೇಶನ್ ಮುಗಿದು 6 ತಿಂಗಳ ನಂತರ ಮರುಪಾವತಿ ಮಾಡ್ಬೇಕಾಗುತ್ತೆ. ಅಂದ್ರೆ ಅದು 36 ಮೊದಲು 36 ಕಂತು ಕಟ್ಟಬೇಕಾಗಿತ್ತು 3 ವರ್ಷದಲ್ಲಿ, ಈಗ 60 ಕಂತು
1: ಮಾಡಿದೆ. ಈ ಒಂದು ಯೋಜನೆಯನ್ನ ಪಡ್ಕೊಳ್ಬೇಕು ಅಂದ್ರೆ ಯಾವಾಗ ಬೇಕಾದ್ರೂ ಅರ್ಜಿ ಆಗುತ್ತೆ, ಅಥವಾ ಇದಕ್ಕೂ ಕೂಡ ಈ ಒಂದು ಕಾಲಮಿತಿನಲ್ಲೇ ಹಾಕಬೇಕು?
0: ಕಾಲಮಿತಿಯಲ್ಲೇ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ.
1: ಅಂದ್ರೆ ಇಲಾಖೆಯಿಂದ ಯಾವಾಗ ಕಾಲ ಮಾತ್ರ
0: ನಮ್ಮಲ್ಲಿ 1 ತಿಂಗಳು 2 ತಿಂಗಳು ಕೊಟ್ಟಿರ್ತಾರೆ, ಅದೇ ಅರಿವು ಯೋಜನೆಯಲ್ಲಿ ಅದು ಕೊನೆ ದಿನಾಂಕ ಅಂತಿಲ್ಲ, ಯಾವಾಗಾದ್ರೂ ಅರ್ಜಿ ಹಾಕೋಬಹುದು. ಅಂದ್ರೆ ಅವರು ಲಾಸ್ಟ್ ಅಲ್ಲಿ ಮೆಡಿಕಲ್ ಎಲ್ಲ ಕೊನೆಗೆ ಸೀಟ್ ಸಿಗುತ್ತೆ ಅವ್ರಿಗೆ, ಅದರಿಂದಾಗಿ ಕೊನೆವರೆಗೂ ಕ್ಲೋಸ್ ಮಾಡಲ್ಲ. ಇದು ಸ್ವಯಂ ಉದ್ಯೋಗ ಇದಕ್ಕೆಲ್ಲ ಈಗ ಇಂತ ತಿಂಗಳು ಅಂತ ಇರುತ್ತೆ, ಇಷ್ಟು ದಿನಕ್ಕೆ ಅಪ್ಲಿಕೇಶನ್ ಹಾಕ್ಬೇಕು ಅಂತ, ಆಗ ಅದನ್ನ ಕ್ಲೋಸ್ ಮಾಡ್ತಾರೆ.
1: ಮೇಡಮ್, ಈಗ ತಮ್ಮ ಇಲಾಖೆ ಬಗ್ಗೆ ಏನಾದ್ರು ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬೇಕು ಅಥವಾ ತಮ್ಮ ಇಲಾಖೆ ಸೌಲಭ್ಯಗಳು ಪಡ್ಕೊಳ್ಬೇಕು ಅಂದ್ರೆ ಕೆಲವು ಸಾಮಾನ್ಯ ತಾಲೂಕು ಕೇಂದ್ರಗಳಲ್ಲಿ ಕಚೇರಿಗಳಿರ್ತವೆ, ಒಂದ್ ವೇಳೆ ಅಲ್ಲಿ ಇಲ್ಲ ಅಂದಾಗ ತಮ್ಮನ್ನ ಹೇಗೆ ಭೇಟಿ ಮಾಡಬಹುದು, ಯಾವ ಒಂದು ತಮ್ಮ ಕಚೇರಿ ವಿಳಾಸವನ್ನು ತಿಳಿಸಬಹುದು ಮೇಡಮ್?
0: ಕಚೇರಿ ವಿಳಾಸ ಸರಸ್ವತಿಪುರಂ, ನಮ್ಮ ಕಚೇರಿ ಇರೋದು ಸರಸ್ವತಿಪುರಂ, ಅಪೋಲೋ ಹಾಸ್ಪಿಟ್ಲು ಪಕ್ಕದಲ್ಲೇ ಇದೆ ಸರಸ್ವತಿಪುರಂ.
1: ಮೇಡಮ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯದ ಜನತೆಗೆ ಅಥವಾ ಹಿಂದುಳಿದ ವರ್ಗಗಳ ಜನತೆಗೆ ತಮ್ಮ ಈ ಇಲಾಖೆ ಬಗ್ಗೆ ಸಂದೇಶ ಮತ್ತು ಸಲಹೆ ನೀಡೋದಾದ್ರೆ, ತಮ್ಮ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ತಮ್ಮ ಸಲಹೆ ಏನು ಮೇಡಮ್?
0: ಅಂದ್ರೆ ತಮ್ಮಲ್ಲಿ ಆರ್ಥಿಕವಾಗಿ ಹಿಂದುಳಿದ ಅವರು ನಮ್ಮ ನಿಗಮದಿಂದ ಸಾಲ ಸೌಲಭ್ಯ ಪಡೆದು ಆರ್ಥಿಕವಾಗಿ ಮುಂದುವರಿಬೇಕು, ಸಾಲ ಪಡೆದು ಮರುಪಾವತಿನೂ ಮಾಡಬೇಕು, ನಮ್ಮ ನಿಗಮದ ಯೋಜನೆಗಳನ್ನ ಉಪಯೋಗಿಸ್ಕೊಳ್ಳಿ ಅಂತ ನಾನು
1: ಓಕೆ, ತುಂಬ ಧನ್ಯವಾದಗಳು ಮೇಡಮ್. ತಾವು ಇದುವರೆಗೂ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಡಿ ದೇವರಾಜರಸು ಅಭಿವೃದ್ಧಿ ನಿಗಮದ ಸೇವಾ ಸೌಲಭ್ಯಗಳ ಕುರಿತು ತಮ್ಮ ಇಲಾಖೆಯಲ್ಲಿರ್ತಕ್ಕಂಥ ಯೋಜನೆಗಳ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ತಿಳಿಸಿದ್ದಕ್ಕಾಗಿ ತಮಗೆ ತುಂಬಿರುವ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಕೇಳುಗರೇ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಡಿ ದೇವರಾಜರಸು ಅಭಿವೃದ್ಧಿ ನಿಗಮದ ಸೇವಾ

0: ಸೌಲಭ್ಯಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು. ಮೈಸೂರು ಜಿಲ್ಲೆಯ ಡಿ ದೇವರಾಜ್ ಅರಸು ಅಭಿವೃದ್ಧಿ ನಿಗಮದ ಸಹಾಯಕ ಪ್ರಧಾನ ವ್ಯವಸ್ಥಾಪಕರು ಹಾಗೂ ಜಿಲ್ಲಾ ವ್ಯವಸ್ಥಾಪಕರಾದ ಶ್ರೀಮತಿ ಸೋಬರ್ ಅವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ. ನಮಸ್ಕಾರ.
1: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
2: ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಯಿತು.

0: ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
1: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
2: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನು ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
0: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
2: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
1: ಹೌದಾ, ಇದು ಫಿಶಿಂಗ್ ಅಟ್ಯಾಕ್, ಫೇಕ್ ಲಾಗಿನ್ ಪೇಜ್, ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
0: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA ಎನೇಬಲ್ ಮಾಡಿದೆಯಾ?
1: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ, ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ ಅಟ್ 2026 ಹ್ಯಾಶ್ಟ್ಯಾಗ್ ಸೇಫ್.
1: ಟೂ ಫ್ಯಾಕ್ಟರ್ ಅಥೆಂಟಿಕೇಷನ್, 2FA, ಪಾಸ್ವರ್ಡ್ ಜೊತೆಗೆ OTP, ಅಥೆಂಟಿಕೇಟರ್ ಆ್ಯಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್, ಹೂ ಕ್ಯಾನ್ ಸಿ ಯುವರ್ ಪೋಸ್ಟ್ ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್, ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸ್ ಅನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
0: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
1: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
0: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
1: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930 ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನು ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
0: ಜವಾಬ್ದಾರಿಯಿಂದ ಬಳಸಿ
1: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದೆ.

ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ. ಇಂದು ಎಸ್ವಿವೈಎಂ ಸಿಬ್ಬಂದಿ ವರ್ಗದವರಾದ ಅನಿತಾಜಿ, ಕೀರ್ತನಾ, ಗಣೇಶ್ವರಿ, ಆದಿತ್ಯ, ವಿಜಯ್, ಮಂಜುನಾಥ್ ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆ

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 4/7/2026 ಶನಿವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು, ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ವಿದ್ಯಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಮಿಸ್ಟರ್ ರಾಜು ಕೆಎಸ್ ರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ

ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.

ಪ್ರಿಯ ಕೇಳುಗರೇ, ಇದುವರೆಗೂ ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಯಿತು.

ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ. ಇಂದು ಎಸ್ವಿವೈಎಂ ಸಿಬ್ಬಂದಿ ವರ್ಗದವರಾದ ಅನಿತಾಜಿ, ಕೀರ್ತನಾ, ಗಣೇಶ್ವರಿ, ಆದಿತ್ಯ, ವಿಜಯ್, ಮಂಜುನಾಥ್ ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆ

ಅವರಿಗಾಗಿ ಆ ದೇವರು ಸುಖ ಶಾಂತಿ ಆಯಸ್ಸು ಐಶ್ವರ್ಯ ನೆಮ್ಮದಿಯನ್ನು ಕರುಣಿಸಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಅವರಿಗಾಗಿ ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸಲಿದ್ದೇವೆ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 65 ರೂಪಾಯಿ, ಪೆನ್ಸಿಲ್ ಬೀನ್ಸ್ 60 ರೂಪಾಯಿ, ಮೆಣಸಿನಕಾಯಿ 16 ರೂಪಾಯಿ, ಸೌತೆಕಾಯಿ 10 ರೂಪಾಯಿ, ಎಂಸಿ 7 ರೂಪಾಯಿ, ಸುನಾಮಿ 5 ರೂಪಾಯಿ, ಎಳವನ 5 ರೂಪಾಯಿ, ಗುಂಡು ಬದನೆಕಾಯಿ 17 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 26 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 16 ರೂಪಾಯಿ, ಆಗಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 14 ರೂಪಾಯಿ, ಪೈರು 30 ರೂಪಾಯಿ, ದಪ್ಪ ಮೆಣಸಿನಕಾಯಿ 67 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 18 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 24 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 55 ರೂಪಾಯಿ, ಬೆಂಡೆಕಾಯಿ 12 ರೂಪಾಯಿ, ಟೊಮೊಟೊ 18 ರೂಪಾಯಿ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ.

0: ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
4: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ.
5: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಕ್ನ ಒಗ ಬಿಡ್ತಾನೆ ಇರ್ತಾನ.
4: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
5: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
4: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
5: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲ ತಿಂತಾನೆ ಇರ್ತಾನೆ. ಯಾಕೋ
6: ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವೆ, ಕಣ್ರು ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
4: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
6: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
4: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
6: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
5: ಹೂಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
6: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಡು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ? ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
4: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
5: ಇದು ಕಲಾ ಕುಮಾರ ಮಾತು ಅಂದ್ರೆ,
7: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 4/7/2026 ಶನಿವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು, ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ವಿದ್ಯಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಮಿಸ್ಟರ್ ರಾಜು ಕೆಎಸ್ ರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಸುಮಧುರ ಭಾವಗೀತೆಗಳನ್ನು ಕೇಳಿ ಬರೋಣ.
0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ.

0: ಪ್ರಿಯ ಕೇಳುಗರೆ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮ ಮೈಸೂರಿನ ಲಕ್ಷ್ಮೀರಾಮ್ರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

0: ಪ್ರಿಯ ಕೇಳುಗರೇ, ಇದುವರೆಗೂ ಮೈಸೂರಿನ ಲಕ್ಷ್ಮೀರಾಮ್ರವರು ಹಾಡಿರುವ ಹಾಡುಗಳು ಹಾಡು ಹಸಿ ಕಾರ್ಯಕ್ರಮದಲ್ಲಿ ಪ್ರಸಾರವಾಯಿತು.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 65 ರೂಪಾಯಿ, ಪೆನ್ಸಿಲ್ ಬೀನ್ಸ್ 60 ರೂಪಾಯಿ, ಮೆಣಸಿನಕಾಯಿ 16 ರೂಪಾಯಿ, ಸೌತೆಕಾಯಿ 10 ರೂಪಾಯಿ, ಎಂಸಿ 7 ರೂಪಾಯಿ, ಸುನಾಮಿ 5 ರೂಪಾಯಿ, ಎಳವನ 5 ರೂಪಾಯಿ, ಗುಂಡು ಬದನೆಕಾಯಿ 17 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 26 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 16 ರೂಪಾಯಿ, ಆಗಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 14 ರೂಪಾಯಿ, ಪೈರು 30 ರೂಪಾಯಿ, ದಪ್ಪ ಮೆಣಸಿನಕಾಯಿ 67 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 18 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 24 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 55 ರೂಪಾಯಿ, ಬೆಂಡೆಕಾಯಿ 12 ರೂಪಾಯಿ, ಟೊಮೊಟೊ 18 ರೂಪಾಯಿ. ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 4/7/2026 ಶನಿವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು, ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ವಿದ್ಯಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಮಿಸ್ಟರ್ ರಾಜು ಕೆಎಸ್ ರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.

ಯಾಚನ ಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಕೋರು. ಕೇಳುಗರ, ಈಗಂತ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದರ ಪುಣ್ಯಸ್ಮರಣೆ ಹಾಗೂ ಪಿಂಗಳ್ಳಿ ವೆಂಕಯ್ಯರವರ ಪುಣ್ಯಸ್ಮರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಸ್ವಾಮಿ ವಿವೇಕಾನಂದರ ಮರಣ ವಾರ್ಷಿಕೋತ್ಸವವನ್ನು ವಿವೇಕಾನಂದರ ಸಮಯಾತೀತ ಬೋಧನೆಗಳು ಯುವಕರನ್ನ ಹೇಗೆ ಪ್ರೇರೇಪಿಸುತ್ತವೆ ಎಂದರೆ, ಸ್ವಾಮಿ ವಿವೇಕಾನಂದರು ಜನವರಿ 12, 1863 ಕಲ್ಕತ್ತಾದಲ್ಲಿ ಜನಿಸಿದರು. ಇವರ ಮೂಲ ಹೆಸರು ನರೇಂದ್ರನಾಥ ದತ್ತ. ಇವರು ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದರು. ಅವರು ಸಾಮಾಜಿಕ ಸುಧಾರಕ ಮತ್ತು ಆಧ್ಯಾತ್ಮಿಕ ನಾಯಕರಾಗಿದ್ದರು. ಸ್ವಾಮಿ ವಿವೇಕಾನಂದರ ಗೌರವಾರ್ಥವಾಗಿ ಅವರ ಜನ್ಮದಿನವನ್ನು ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಿಸಲಾಗುತ್ತದೆ. ಸ್ವಾಮಿ ವಿವೇಕಾನಂದರು ರಾಮಕೃಷ್ಣರನ್ನ ತಮ್ಮ ಗುರುಗಳನ್ನಾಗಿ ಮಾಡಿಕೊಂಡರು. ಆದರೆ ವಾಸ್ತವವಾಗಿ ಅವರು ನಿಜವಾದ ಸಂತರಾಗಿರಲಿಲ್ಲ. 1886 ತಮ್ಮ ಗುರುಗಳ ಮರಣದ ನಂತರ ಅವರು ಪ್ರಪಂಚದ ಬಹುತೇಕ ಎಲ್ಲ ಭಾಗಗಳಿಗೆ ಪ್ರಯಾಣಿಸಲು ಆರಂಭಿಸಿದರು. ಇವರು 1897 ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪಿಸಿದರು.

0: ದುರಾದೃಷ್ಟವಶಃ ಅದು ನಿಜವಾದ ಪೂಜಾ ಮಾರ್ಗ ಮತ್ತು ಸ್ಥಳವಲ್ಲ. ಅಲ್ಲಿ ಆಚರಣೆಗಳು ಧರ್ಮ ಗ್ರಂಥಗಳಿಗೆ ವಿರುದ್ಧವಾಗಿ ನಡೆಯತೊಡಗುತ್ತವೆ. ಅವರು ಅದ್ವೈತ ವೇದಾಂತದ ತತ್ವಶಾಸ್ತ್ರವನ್ನ ನೀಡಿದರು. ಇದು ಸಂಪೂರ್ಣವಾಗಿ ಆಧಾರರಹಿತ ಕಲ್ಪನೆಯಾದ ಅದ್ವೈತವಾದ ಪರಿಕಲ್ಪನೆಯು ಆಧರಿಸಿದೆ. ಸ್ವಾಮಿ ವಿವೇಕಾನಂದರು 1893 ಚಿಕಾಗೋದಲ್ಲಿ ಭಾರತದ ಧರ್ಮ ಮತ್ತು ಆಧ್ಯಾತ್ಮಿಕತೆಯ ಸಾರವನ್ನ ಕುರಿತು ಮಾತನಾಡಿದರು. ವಿವೇಕಾನಂದರು ನೀತಿ ಶಾಸ್ತ್ರವನ್ನ ಮನಸ್ಸಿನ ನಿಯಂತ್ರಣದೊಂದಿಗೆ ಪರಸ್ಪರ ಸಂಬಂಧವನ್ನ ಹೊಂದಿದರು. ಸತ್ಯ, ಶುದ್ಧತೆ ಮತ್ತು ನಿಸ್ವಾರ್ಥತೆಯನ್ನ ಮನಸ್ಸಿನ ಬಲವರ್ಧಿತ ಗುಣಗಳಾಗಿ ನೋಡಿದರು. ಅವರು ತಮ್ಮ ಅನುಯಾಯಿಗಳು ದೈವಿಕ, ಧರ್ಮನಿಷ್ಠ ಮತ್ತು ನಿಸ್ವಾರ್ಥಿಗಳಾಗಿರಬೇಕು ಎಂದು ಪ್ರತಿಪಾದಿಸಿದರು. ಜ್ಞಾನವು ಪ್ರತಿಯೊಬ್ಬ ವ್ಯಕ್ತಿಯ ಆತ್ಮದಲ್ಲಿ ಅಂತರ್ಗತವಾಗಿರುತ್ತದೆ ಮತ್ತು ಅಡೆತಡೆಗಳನ್ನ ತೆಗೆದುಹಾಕುವ ಮೂಲಕ ವಿದ್ಯಾರ್ಥಿಗಳು ಆ ಜ್ಞಾನವನ್ನ ಪ್ರಕಟಿಸಲು ಸಹಾಯ ಮಾಡುವುದು ಶಿಕ್ಷಕರ ಪಾತ್ರವಾಗಿದೆ ಎಂದು ಅವರು ನಂಬಿದರು. ಅವರ ಕೆಲವು ಪ್ರೇರಣಾದಾಯಕ ಉಲ್ಲೇಖಗಳು, ದಿನಕ್ಕೊಮ್ಮೆಯಾದರೂ ನೀವು ನಿಮ್ಮ ಜೊತೆ ನೀವು ಮಾತನಾಡಿಕೊಳ್ಳಿ, ಇಲ್ಲದಿದ್ದರೆ ಜಗತ್ತಿನಲ್ಲಿ ಒಬ್ಬ ಬುದ್ಧಿವಂತ ವ್ಯಕ್ತಿಯನ್ನ ಭೇಟಿಯಾಗುವ ಅವಕಾಶವನ್ನ ನೀವು ಕಳೆದುಕೊಳ್ಳಬಹುದು ಎನ್ನುತ್ತಾರೆ. ಸ್ವಾಮಿ ವಿವೇಕಾನಂದರು 4 ಜುಲೈ 1902 ಅವರು ಮೆದುಳಿನಲ್ಲಿ ರಕ್ತನಾಳ ಛಿದ್ರಗೊಂಡು ನಿಧನರಾದರು. ಅವರು ಮಲೇರಿಯಾ, ಮೈಗ್ರೇನ್, ಮಧುಮೇಹ, ನಿದ್ರಾಹೀನತೆ, ಯಕೃತ್, ಮೂತ್ರಪಿಂಡ ಮತ್ತು ಹೃದಯ ಸೇರಿದಂತೆ 31 ಕಾಯಿಲೆಗಳಿಂದ ಬಳಲುತ್ತಿದ್ದರು ಮತ್ತು ಈ ಕಾಯಿಲೆಗಳು ಅವರ ಸಾವಿಗೆ ಕಾರಣವಾಯಿತು. ಸ್ವಾಮಿ ವಿವೇಕಾನಂದರು ಆತ್ಮ ಮತ್ತು ಪರಮಾತ್ಮ ಎರಡೂ ಸಮಾನರು ಎಂದು ನಂಬಿದರು. ಎರಡರಲ್ಲೂ ಯಾವುದೇ ವ್ಯತ್ಯಾಸವಿಲ್ಲ. ಇದು ಸಂಪೂರ್ಣವಾಗಿ ಆಧಾರರಹಿತ. ತಂದೆ ಎಂದಿಗೂ ತನ್ನ ಮಗನಿಗೆ ಸಮಾನರಾಗಿರಲು ಸಾಧ್ಯವಿಲ್ಲ, ಅದೇ ರೀತಿ ವಿಶ್ವದ ಸೃಷ್ಟಿಕರ್ತನು ತನ್ನ ಸೃಷ್ಟಿಯಿಂದ ಇರಲು ಸಾಧ್ಯವಿಲ್ಲ ಎಂದು ಹೇಳಿದರು. ಹಾಗೆ ಇವತ್ತಿನ ಇನ್ನೊಂದು ವಿಶೇಷವನ್ನ ನೋಡುವುದಾದರೆ ಪಿಂಗಳ್ಳಿ ವೆಂಕಯ್ಯರವರ ಪುಣ್ಯಸ್ಮರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ತಿಳಿಯೋಣ. 1921 ಏಪ್ರಿಲ್ 1 ವಿಜಯವಾಡದಲ್ಲಿ ನಡೆದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸಭೆಯಲ್ಲಿ ಮಹಾತ್ಮ ಗಾಂಧಿಯವರು ವೆಂಕಯ್ಯರವರ ಧ್ವಜದ ವಿನ್ಯಾಸವನ್ನು ಅನುಮೋದಿಸಿದರು. ಆ ಧ್ವಜವೇ ಇಂದು ನಾವು ಹೆಮ್ಮೆಯಿಂದ ತಲೆ ಎತ್ತಿ ನೋಡಿ ಸೆಲ್ಯೂಟ್ ಮಾಡುವುದು. ಇಂದು ಭಾರತಕ್ಕೆ ರಾಷ್ಟ್ರ ಧ್ವಜವನ್ನು ಕೊಟ್ಟ ಪಿಂಗಳ್ಳಿ ವೆಂಕಯ್ಯರವರ ಪುಣ್ಯಸ್ಮರಣೆ. ಪತಿ ವೆಂಕಯ್ಯ ಎಂದು ಕರೆಯಲ್ಪಡುವ ವೆಂಕಯ್ಯರವರು ಭಾರತ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ಭಾರತಕ್ಕೊಂದು ಧ್ವಜವನ್ನು ಕೊಟ್ಟ ಪಿಂಗಳ್ಳಿ ವೆಂಕಯ್ಯರವರ ಪುಣ್ಯಸ್ಮರಣೆ. ನಾವಿಂದು ಹೆಮ್ಮೆಯಿಂದ ಗೌರವಿಸುವ, ಸೆಲ್ಯೂಟ್ ಹೊಡೆಯುವ, ದೇಶದ ಹೆಗ್ಗುರುತಾಗಿರುವ ತ್ರಿವರ್ಣ ಧ್ವಜದ ಪರಿಕಲ್ಪಕರು ಮತ್ತು ವಿನ್ಯಾಸಗಾರರು ಶ್ರೀ ವೆಂಕಯ್ಯರವರು. ಇವರು ಅಪ್ಪಟ ಗಾಂಧಿವಾದಿಯಾಗಿದ್ದರು. ಆಫ್ರಿಕಾದ ಆಂಗ್ಲೋ ಬೋಯರ್ ಯುದ್ಧದ ಸಂದರ್ಭದಲ್ಲಿ ದಕ್ಷಿಣ ಆಫ್ರಿಕಾದ ಬ್ರಿಟಿಷ್ ಸೈನ್ಯದ ಸೈನಿಕರಾಗಿ ಸೇವೆಯನ್ನು ಸಲ್ಲಿಸಿದರು. ಗಾಂಧಿ ಮತ್ತು ವೆಂಕಯ್ಯರವರು ಆಫ್ರಿಕಾದಲ್ಲಿ ಭೇಟಿಯಾಗಿದ್ದರು. ಭಾರತಕ್ಕೆ ಮರಳಿದ ನಂತರ ಪಿಂಗಳ್ಳಿ ವೆಂಕಯ್ಯರವರು ಹತ್ತಿ ಕೃಷಿಯತ್ತ ಹೆಚ್ಚು ಗಮನವನ್ನು ಹರಿಸಿ ಇದರಲ್ಲಿ ಸಾಕಷ್ಟು ಪ್ರಯೋಗಗಳನ್ನು ಮಾಡುತ್ತಿದ್ದರು. ಪಿಂಗಳ್ಳಿ ವೆಂಕಯ್ಯರವರು ಆಗಸ್ಟ್ 2, 1876 ಆಂಧ್ರಪ್ರದೇಶದ ಮಚಿಲಿಪಟ್ಟಣಂ ಬಳಿ ಜನಿಸಿದರು. ಇವರು ಉತ್ಸಾಹ ಭರಿತ ಸ್ವತಂತ್ರ ಹೋರಾಟಗಾರರಾಗಿದ್ದರು. ಗಾಂಧಿ ವಿಚಾರವಾದಿಯಾಗಿರುವ ಇವರು ಭಾಷಾಶಾಸ್ತ್ರಜ್ಞ, ಭೂವಿಜ್ಞಾನಿ ಮತ್ತು ಬರಹಗಾರರಾಗಿದ್ದರು. ಭಾರತಕ್ಕೊಂದು ಧ್ವಜ ನೀಡುವಲ್ಲಿ ಹಲವು ವರ್ಷಗಳನ್ನು ಮುಡಿಪಾಗಿಟ್ಟು 1961 ಭಾರತೀಯ ಧ್ವಜವನ್ನು ಮಾಡಬಹುದಾದ 30 ವಿನ್ಯಾಸಗಳನ್ನು ನೀಡುವ ಪುಸ್ತಕವನ್ನು ಪ್ರಕಟಿಸಿದರು. 1921 ಏಪ್ರಿಲ್ 1 ವಿಜಯವಾಡದಲ್ಲಿ ನಡೆದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಭೆಯಲ್ಲಿ ಮಹಾತ್ಮ ಗಾಂಧಿಯವರು ವೆಂಕಯ್ಯರವರ ಧ್ವಜ ವಿನ್ಯಾಸವನ್ನು ಅನುಮೋದಿಸಿದರು. ಆ ಧ್ವಜವೇ ಇಂದು ನಾವು ಹೆಮ್ಮೆಯಿಂದ ತಲೆ ಎತ್ತಿ ನೋಡಿ ಸೆಲ್ಯೂಟ್ ಮಾಡುತ್ತಿರುವುದು. ಪಿಂಗಳ್ಳಿ ವೆಂಕಯ್ಯರವರು ಸ್ವತಂತ್ರ ಭಾರತಕ್ಕೆ ಧ್ವಜವನ್ನು ಕೊಟ್ಟು ಹಲವು ವರ್ಷಗಳೇ ಕಳೆದರೂ 1963 ಅವರ ನೆನಪು ತ್ರಿವರ್ಣ ಧ್ವಜದ ಹಿಂದೆ ಅಡಗಿದೆ. 1963 ಜುಲೈ 4 ಅವರು ಇಹಲೋಕವನ್ನು ತ್ಯಜಿಸಿದರು. ಕಳೆದ ವರ್ಷ ಪಿಂಗಳ್ಳಿ ವೆಂಕಯ್ಯರವರ ಜನ್ಮ ವಾರ್ಷಿಕೋತ್ಸವದ ಅಂಗವಾಗಿ ಕೇಂದ್ರ ಸರ್ಕಾರವು ವಿಶಿಷ್ಟ ಸ್ಮರಣಾರ್ಥ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿದೆ. ನವದೆಹಲಿಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿರವರು ಅಂಚೆ ಚೀಟಿ ಬಿಡುಗಡೆಯನ್ನ ಮಾಡಿದರು.
1: ಇನ್ನು ಮುಂದೆ ಕೇಳಿಬರೋಣ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 64 ಕುರಿತು. SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಡುವ ಕಾರ್ಯಕ್ರಮ

0: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
1: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
0: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
1: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
0: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ.
3: ಬಹುವಾಗಲೆಳಿಸಿತಾನ್
4: ಬಹುವಾಗಲೆಳಿಸಿತಾನ್
3: ಒಬ್ಬಂಟಿ ಬೊಮ್ಮ
4: ಒಬ್ಬಂಟಿ ಬೊಮ್ಮ
3: ನಿಜ ಮಹಿಮೆಯಿಂ ಸೃಜಿಸಿ
4: ನಿಜ ಮಹಿಮೆಯಿಂ ಸೃಜಿಸಿ
3: ವಿಶ್ವವನ್ ಅಲ್ಲಿ ನೆಲೆಸಿ
4: ವಿಶ್ವವನ್ ಅಲ್ಲಿ ನೆಲೆಸಿ
3: ವಹಿಸಿ ಜೀವತೆಯ ಮಾಯೆಯ
4: ವಹಿಸಿ ಜೀವತೆಯ ಮಾಯೆಯ
3: ಸರಸ ವಿರಸದಲ್ಲಿ
4: ಸರಸ ವಿರಸದಲ್ಲಿ
3: ವಿಹರಿಪನು ನಿರ್ಲಿಪ್ತ ಮಂಕುತಿಮ್ಮ
4: ವಿಹರಿಪನು ನಿರ್ಲಿಪ್ತ ಮಂಕುತಿಮ್ಮ.
2: ಸೃಷ್ಟಿಯ ಪ್ರಾರಂಭದ ಕಥೆಯನ್ನು ನಾವು ಕೇಳ್ತಾ ಇದ್ವಿ. ಹಿಂದಿನ ಮುಕ್ತಕಗಳಲ್ಲಿ ಈ ಸೃಷ್ಟಿ ಹೇಗಾಯಿತು ಅನ್ನೋದನ್ನು ಕೆಲವು ವಿಚಾರಗಳನ್ನು ನಮ್ಮ ಮುಂದೆ ಇಟ್ಟಿದ್ರು ಡಿವಿಜಿಯವರು.
5: ಹೇಗೆ ಬೀಜ ಮರವಾಗುತ್ತೆ, ಬೀಜ ಕಾಣಿಸಲ್ಲ ಮರ ಕಾಣಿಸುತ್ತೆ ಇತ್ಯಾದಿಗಳನ್ನು ಕೇಳಿದ್ವಿ. ಅದನ್ನೇ ಮುಂದುವರಿಸ್ತಾ ಇಲ್ಲಿ ಉಪನಿಷತ್ತಿನ ಮಾತುಗಳನ್ನು ಮತ್ತೆ ನಮಗೆ ನೆನಪಿಸಿ ವಿವರಣೆಯನ್ನು ಕೊಡ್ತಿದ್ದಾರೆ. ಏಕಮೇವ ಮೊದಲಿದ್ದದ್ದು, ಮೊದಲಿದ್ದದ್ದು ಒಂದೇ, ಅದು ಬಹುವಾಗಲೆಣಿಸಿತು. ಬಹು ಬಹುಸ್ಯಾಂ ಇತಿ ಸಹ ಅಕಾಮಯತ ಅಂತ ಹೇಳುತ್ತೆ ಉಪನಿಷತ್. ಆ ಇದ್ದಂಥ ಒಂದು ಶಕ್ತಿ ನಾನು ಜಾಸ್ತಿ ಆಗ್ತೀನಿ, ನಾನು ಬಹು ಆಗ್ತೀನಿ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಂತೆ. ಆ ಮನಸ್ಸಿನಲ್ಲಿ ಅಂದ್ಕೊಂಡಿದ್ದೇ ಮಾಯೆ ಅನ್ನೋದನ್ನು ನಾವು ನೋಡಿದ್ವಿ. ಸ್ವಾರಸ್ಯವಾದಂಥ ಒಂದು ವಿಷಯ ಏನಂದರೆ, ನಾನು ಮೊನ್ನೆ ಕೂಡ ಹೇಳಿದ್ದೆ, ಈಗಿನ ವೈಜ್ಞಾನಿಕ ಸಿದ್ಧಾಂತಗಳನ್ನು ನಾವು ನೋಡಿದಾಗ, ಆರಿಜಿನ್ ಆಫ್ ದಿ ಯೂನಿವರ್ಸ್, ಇವಾಗಿನ ಈ ವಿಶ್ವ ನಾವೇನು ನೋಡ್ತಾ ಇದ್ದೀವಿ, ಈ ವಿಶ್ವ ಇದು ಹೇಗೆ ಹುಟ್ಟಿತು ಅನ್ನೋದಕ್ಕೆ ಸಾಕಷ್ಟು ಸಂಶೋಧನೆಗಳು, ಸಾಕಷ್ಟು ಥಿಯರಿಗಳೆಲ್ಲ ಕೊಟ್ಟಿದ್ದಾರೆ ವಿಜ್ಞಾನಿಗಳು, ಆಸ್ಟ್ರೋಫಿಸಿಸ್ಟ್. ಅದನ್ನು ನಾವು ಸ್ವಲ್ಪ ಹಿನ್ನೆಲೆಯನ್ನು ಈಗ ನೋಡೋಣ. ಸ್ವಾರಸ್ಯ ಅನ್ಸತ್ತದು. ಈಗ ಸದ್ಯದಲ್ಲಿ ಎಲ್ಲರೂ ಒಪ್ಕೊಳ್ಳೋಂಥ ಒಂದು ಸಿದ್ಧಾಂತ ಅಂತಂದರೆ ಬಿಗ್ ಬ್ಯಾಂಗ್ ಥಿಯರಿ ಅಂತ. ಬಿಗ್ ಬ್ಯಾಂಗ್, ಬ್ಯಾಂಗ್ ಅಂದ್ರೇನು, ಒಂದು ದೊಡ್ಡದಾಗಿ ಒಂದು ವಿಸ್ಫೋಟ ಆಗುವಂಥದ್ದು, ಬಿಗ್ ಅದು. ಸೊ ದೊಡ್ಡದಾದಂಥ ವಿಸ್ಫೋಟ ಆಯಿತು. ಸೊ ಇಡೀ ವಿಶ್ವದ ಸೃಷ್ಟಿ, ಕ್ರಿಯೇಷನ್ ಆಫ್ ದಿ ಯೂನಿವರ್ಸ್ ಆಗೋದಕ್ಕೆ ಒಂದು ಬಿಗ್ ಬ್ಯಾಂಗ್ ಆಯಿತು. ಆ ಬಿಗ್ ಬ್ಯಾಂಗ್ ಆದದ್ದೇ ಈ ಎಲ್ಲ ನಮಗೆ ಕಾಣ್ತಾ ಇರುವಂಥ ಈಗ ಭೂಮಿ ಇರ್ಬೋದು, ಭೂಮಿಯ ಸುತ್ತ ಸುತ್ತಾ ಇರೋ ಚಂದ್ರ, ಭೂಮಿ ಯಾವ ಸೂರ್ಯನ ಸುತ್ತಾ ಇದೆಯೋ ಆ ಸೂರ್ಯ, ಮತ್ತು ಸೂರ್ಯ ಮಂಡಲದಲ್ಲಿರುವಂಥ ಎಲ್ಲವೂ, ಹೀಗೆ ಎಲ್ಲವೂ ಕೂಡ ಬಿಗ್ ಬ್ಯಾಂಗಿಂದ ಬಂತು ಅಂತ ಇವಾಗ ವಿಜ್ಞಾನಿಗಳು ಹೇಳ್ತಾ ಇರುವಂಥ ಒಂದು ಸಿದ್ಧಾಂತ. ಇದು ಕೂಡ ಸ್ವಾರಸ್ಯಕರವಾಗಿ ಡೆವಲಪ್ ಆಯಿತು. ಪ್ರಾರಂಭದಲ್ಲಿ ಅಂದರೆ ಅಂದಾಜು 1920 ಸಮಯದಲ್ಲಿ ಈ ಒಂದು ಆಲೋಚನೆಗಳು ಹೆಚ್ಚು ಪ್ರಚುರವಾಗೋಕ್ಕೆ ಪ್ರಾರಂಭ ಆಯಿತು. ಮೊದಲನೇದಾಗಿ ವಿಜ್ಞಾನಿಗಳು ಕಂಡುಕೊಂಡಿದ್ದೇನೆಂದರೆ, ನಮಗೆ ಇವಾಗ ಏನೆಲ್ಲ ವಿಶ್ವದಲ್ಲಿ ಕಾಣ್ತಾ ಇದೆಯೋ, ಅಲ್ಲೆಲ್ಲೋ ದೂರದಲ್ಲಿರುವಂಥ ಗ್ರಹಗಳು, ನಕ್ಷತ್ರಗಳು, ಅವೆಲ್ಲ ಅದೆಲ್ಲ ವಿಸ್ತಾರ ಆಗ್ತಾನೇ ಇದೆ ಅಂತ. ಅಂದರೆ ಇಟ್ಸ್ ಅನ್ ಎಕ್ಸ್ಪ್ಯಾಂಡಿಂಗ್ ಯೂನಿವರ್ಸ್, ಎಲ್ಲ ದಿಕ್ಕಿನಲ್ಲೂ ವಿಸ್ತಾರವಾಗಿ ಬೆಳೀತಾ ಇದೆ, ಇನ್ನೂ ದೊಡ್ಡ ದೊಡ್ಡದಾಗಿ ಬೆಳೀತಾನೇ ಇದೆ ಅಂತ. ಅಂದರೆ ಈಗ ಒಂದು ಬೆಲೂನ್ ತಗೊಂಡು ಆ ಬೆಲೂನ್ನಲ್ಲಿ ನಾನು ಉಫ್ ಅಂತ ಗಾಳಿ ಊದಿದಾಗ ಆ ಬೆಲೂನು ಎಲ್ಲ ದಿಕ್ಕಿನಲ್ಲೂ ದೊಡ್ಡದಾಗುತ್ತೆ. ಯಾವುದೋ ಒಂದು ದಿಕ್ಕಿನಲ್ಲಿ ಅಂತ ಮಾತ್ರ ಅಲ್ಲ, ಎಲ್ಲ ದಿಕ್ಕಿನಲ್ಲೂ ದೊಡ್ಡದಾಗ್ತಾ ಹೋಗುತ್ತೆ. ಸೊ ಹಾಗೆ ಈ ವಿಶ್ವ ಎಲ್ಲ ದಿಕ್ಕಿನಲ್ಲೂ ಹಿಂಗೆ ದೊಡ್ಡದಾಗ್ತಾ ಇದೆ ಅಂತ ಕಂಡುಹಿಡ್ಕೊಂಡ್ರು. ಅದು ಕಂಡಿಡ್ತ

ತಕ್ಷಣ ಏನನ್ನಿಸ್ತು, ಓಕೆ ಇವಾಗೇನೋ ದೊಡ್ಡದಾಗ್ತಾ ಇದೆ. ಈಗ ದೊಡ್ಡದಾಗ್ತಿದೆ ಅಂದರೆ ಯಾವುದೋ ಒಂದು ಸಂದರ್ಭದಲ್ಲಿ ಅದನ್ನು ನಾವು ಉಲ್ಟಾ ಮಾಡಿದರೆ, ಈ ಕಾಲಗಣನೆಯನ್ನು ರಿವರ್ಸ್ ಮಾಡಿದರೆ ಏನಾಗುತ್ತೆ, ಇದಕ್ಕಿಂತ ಚಿಕ್ಕದಾಗಿತ್ತು ಯಾವುದೋ ಒಂದು ಸಂದರ್ಭದಲ್ಲಿ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಎಷ್ಟು ಚಿಕ್ಕದಾಗಿತ್ತು ಅನ್ನೋದು ಆಲೋಚನೆ. ಈಗ ದೊಡ್ಡದಾಗ್ತಾ ಇದೆ, ಆ ದೊಡ್ಡದಾಗ್ತಾ ಇರೋದರ ಪ್ರಕ್ರಿಯೆ ಪ್ರಾರಂಭದಲ್ಲಿ ಅದು ಚಿಕ್ಕದಿತ್ತು. ಸೊ ಅದು ನಂತರ ವಿಜ್ಞಾನಿಗಳಿಗೆ ಆಲೋಚನೆ ಶುರುವಾಯಿತು. ಸೊ ಆ ಆಲೋಚನೆ ಬೆಳೆಸ್ತಾ ಬೆಳೆಸ್ತಾ ಕೆಲವು ವಿಜ್ಞಾನಿಗಳು, ಈ ಎಕ್ಸ್ಪ್ಯಾಂಡಿಂಗ್ ಯೂನಿವರ್ಸ್ ಅನ್ನೋಂಥದ್ದನ್ನು ನಮ್ಮ ಮುಂದೆ ಇಟ್ಟಂಥ ಫ್ರೀಡ್ಮನ್ ಅನ್ನೋಂಥವನ್ನು, ಫ್ರೀಡ್ಮನ್ ಈಕ್ವೇಷನ್ಸ್ ಅದೆಲ್ಲ ಏನೇನೋ ಬರುತ್ತೆ. ಸೊ ಎಡ್ವಿನ್ ಹಬಲ್ ಅನ್ನೋಂಥ ಒಬ್ಬ ವಿಜ್ಞಾನಿ ಈ ರೀತಿಯ ಒಂದು ಸಣ್ಣದಾಗಿದ್ದಂಥ ಒಂದು ಯಾವುದೋ ಒಂದು ಅಂಶ ಇತ್ತು, ಅದು ಸ್ಫೋಟವಾಗಿ ಬ್ಯಾಂಗ್ ಅನ್ನೋಂಥ ರೀತಿಯಲ್ಲಿ ಒಂದು ಬ್ಯಾಂಗ್ ಆಯಿತು, ಒಂದು ವಿಸ್ಫೋಟವಾಯಿತು, ಎಕ್ಸ್ಪ್ಲೋಷನ್. ಅದು ಇವಾಗ ಬೆಳೀತಾ ಇರೋವಂಥ ಹಂತದಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗೆ ಬೇರೆ ಜಾರ್ಜ್ ಲುಮೈಟರ್ ಅನ್ನೋಂಥ ವಿಜ್ಞಾನಿ, ಅವರುಗಳೆಲ್ಲ ಇದನ್ನು ಬೆಳೆಸ್ತಾ ಬೆಳೆಸ್ತಾ ಕೆಲವು ಬಹಳ ಸ್ವಾರಸ್ಯಕರವಾಗಿ ನಮ್ಮ ಒಂದು ಶಾಸ್ತ್ರಗಳಲ್ಲಿ ಹೇಳಿರೋವಂಥ ರೀತಿಯಲ್ಲೇ ಕೆಲವು ಅಂಶಗಳನ್ನು ಹೇಳಿದ್ದಾರೆ. ಮೊದಲನೇ ಅಂಶ ಅವರೇನು ಹೇಳಿರೋದು ಅಂತಂದರೆ, ಪ್ರಾರಂಭದಲ್ಲಿ ಇದ್ದದ್ದು ಸಿಂಗ್ಯುಲ್ಯಾರಿಟಿ ಅಂತ ಅವರು ಉಪಯೋಗಿಸೋ ಪದ, ವೈಜ್ಞಾನಿಕ ಪದ ಸಿಂಗ್ಯುಲ್ಯಾರಿಟಿ, ಒಂದೇ. ಏಕಮೇವ ಸೌಮ್ಯ ಇದಮಗ್ರ ಆಸೀತ್ ಅಂತ ಹೇಳಿದ್ದು ಉಪನಿಷತ್ತು. ಒಂದೇ ಇದ್ದದ್ದು, ಈ ಜ್ಞಾನ ಕೂಡ ಅದೇ ಹೇಳ್ತಿದೆ, ಸಿಂಗ್ಯುಲ್ಯಾರಿಟಿ, ಒಂದೇ ಇದ್ದದ್ದು ಅಂತ. ಸ್ವಾರಸ್ಯ ಅಂದರೆ ಇತ್ತೀಚಿನ ನಂತರದ ಬೆಳವಣಿಗೆಯಲ್ಲಿ ಬಂದಂಥ ಇನ್ನೊಂದು ವೈಜ್ಞಾನಿಕವಾದ ಒಂದು ಪದ, ಒಂದು ಟರ್ಮಿನಾಲಜಿ ಅಂತಂದರೆ ದಿ ಕಾಸ್ಮಿಕ್ ಎಗ್ ಅಂತ ಹೇಳ್ತಾರೆ. ದಿ ಕಾಸ್ಮಿಕ್ ಎಗ್ ಅಂದರೆ, ಎಗ್ ಅಂದರೆ ನಮ್ಗೆ ಗೊತ್ತಲ್ವಾ, ಮೊಟ್ಟೆ. ಸೊ ಇಡೀ ವಿಶ್ವಕ್ಕೆ ಒಂದು ಮೊಟ್ಟೆ ಇತ್ತು ಅಂತ. ನಮ್ಮಲ್ಲೂ ಕೂಡ ಅದೇ ರೀತಿಯ ಒಂದು ಟರ್ಮ್ ಯೂಸ್ ಮಾಡ್ತೀವಿ, ಬ್ರಹ್ಮಾಂಡ ಅಂತ. ಸೊ ಹಾಗೆ ವಿಜ್ಞಾನ ಏನು ಹೇಳ್ತಾ ಇದೆ, ಮೊದಲು ಒಂದಿತ್ತು, ಸಣ್ಣದಾಗಿತ್ತು, ಎಲ್ಲವೂ ಅದರಲ್ಲಿ ಅಡಕವಾಗಿತ್ತು. ಈಗ ಅದು ವಿಸ್ಫೋಟ ಆದ ನಂತರ ಎಲ್ಲ ಕಡೆ ಅದು ಬೆಳೀತಾ ಇದೆ, ಬೆಳೀತಾ ಬೆಳೀತಾ ಬೆಳೀತಾ ಹೊಸ ಹೊಸದು ಸೃಷ್ಟಿಯಾಗ್ತಾ ಇದೆ ಅಂತ. ಈಗ ಹೊಸದೇನೋ ಸೃಷ್ಟಿಯಾಗ್ತಾ ಇದೆ ಅಂದರೆ ಅದು ಬೇರೆ ಎಲ್ಲಿಂದನೋ ಬಂದದ್ದಲ್ಲ, ಆ ಮೊದಲು ಸಿಂಗ್ಯುಲ್ಯಾರಿಟಿನಲ್ಲಿ ಯಾವ ವಸ್ತು ಇತ್ತೋ ಅದೇ ವಸ್ತುವಿನ ಒಂದು ರೂಪ ಇವಾಗ ನಾವು ನೋಡ್ತಾ ಇದ್ದೀವಿ ಅಂತ. ನಮ್ಮಲ್ಲಿ ಬೆಳೆದು ಬಂದಿರೋವಂಥ ನಂಬಿಕೆ, ವಿಶ್ವದ ಸೃಷ್ಟಿಯ ನಂಬಿಕೆ, ಉಪನಿಷತ್ತಿನಲ್ಲಿ ಹೇಳಿರುವಂಥದ್ದು ಕೂಡ, ದೇವರ ಒಂದು ಒಂದು ಪರಿಕಲ್ಪನೆ ನಮ್ಮಲ್ಲಿರುವಂಥದ್ದು ಕೂಡ ಅದೇ ರೀತಿಯದ್ದು. ಈಗ ಈ ಮುಕ್ತಕದಲ್ಲೂ ಕೂಡ ಡಿ ವಿ ಜಿ ಅವರು ಹೇಳ್ತಾ ಇರುವಂಥದ್ದು ಅದನ್ನೇ. ಬಹುವಾಗಲೆಣಿಸಿ ತಾನು ಒಬ್ಬಂಟಿ ಬೊಮ್ಮ ನಿಜ ಮಹಿಮೆಯಿಂ ವಿಶ್ವವನ್ನು ಸೃಷ್ಟಿಸ್ದ. ಸೊ ಅದು ಸೃಷ್ಟಿಸ್ದ, ಸೃಷ್ಟಿಸ್ಬಿಟ್ಟು ಸುಮ್ಮನೆ ಬಿಟ್ಬಿಡ್ಲಿಲ್ಲ, ನೀನು ಬೇರೆ ನಾನು ಬೇರೆ ಅಂತ ಅಲ್ಲ. ಹೇಗೆ ಆ ಸಿಂಗ್ಯುಲ್ಯಾರಿಟಿನಲ್ಲಿದ್ದಂಥ ವಸ್ತುಗಳಿಂದಲೇ ಇಡೀ ವಿಶ್ವ ಸೃಷ್ಟಿಯಾಗ್ತಾ ಇದೆಯೋ ಹಾಗೆ ತಾನು ಅಲ್ಲಿ ನೆಲೆಸಿದ. ಸೊ ಒಂದನ್ನು ಸೃಷ್ಟಿ ಮಾಡಿ ಅದನ್ನು ಬೇರೆಯಾಗಿ ಬಿಡದೆ ಹೊರಗಿನಿಂದ ತಾನೇ ಮಾಡಿದ್ದು, ಅದರ ಒಳಗೂ ಕೂಡ ತಾನೇ ಇದ್ದಾನೆ, ತಾನೇ ನೆಲೆಸಿದ. ಸೊ ಹಾಗಾಗಿ ಜೀವತೆ, ಆ ವಸ್ತುವಿನಲ್ಲಿರೋಂಥ ಚೈತನ್ಯ ಬೇರೆ ಯಾವುದೂ ಅಲ್ಲ, ಅದೂ ಕೂಡ ಭಗವಂತನ ಒಂದು ಒಂದು ಭಾಗವೇ, ಒಂದು ಅಂಶವೇ. ಸೊ ಜೀವತೆ ಮಾಯೆ, ಮಾಯೆ ಅಂತಂದರೆ ನಾವು ಮೊನ್ನೆ ಕೂಡ ನೋಡಿದ್ವಿ, ನಮ್ಗೆ ಯಾವುದು ವಿವರಿಸೋದಕ್ಕೆ ಅರ್ಥ ಆಗಲ್ವೋ ಅದನ್ನು ನಾವು ಮಾಯೆ ಅಂದ್ಬಿಡ್ತೀವಿ. ಸೊ ನಮ್ಮಲ್ಲಿ ಬರುವಂಥ ಎಲ್ಲ ಒಂದು ಡೌಟ್ಸ್ ಇರ್ಬೋದು, ಸಂದೇಹಗಳು ಇತ್ಯಾದಿಗಳೆಲ್ಲ ಏನಿದೆಯೋ ಅದು ಮಾಯೆ ಅಂತ. ಸೊ ಹಾಗೆ ಸರಸ ವಿರಸಗಳು ಬರ್ತಾ ಇರ್ತವೆ, ಒಳ್ಳೆಯದಾಗತ್ತೆ ಕೆಟ್ಟದ್ದಾಗತ್ತೆ, ಇವೆಲ್ಲವೂ ಮನಸ್ಸಿನಲ್ಲಿ ಉದ್ಭವ ಆಗುವಂಥ ಭಾವನೆಗಳಾಗ್ಬೋದು, ವ್ಯವಹಾರದಲ್ಲಿ ಬರುವಂಥ ನೋವು ನಷ್ಟಗಳಿರ್ಬೋದು, ಇವೆಲ್ಲವೂ ಆಗ್ತಾ ಇದೆ. ಇವೆಲ್ಲವೂ ಆಗುವಂಥ ಒಂದು ಪ್ರಕ್ರಿಯೆ ಏನಿದೆಯೋ ಅದು ಕೂಡ ಭಗವಂತನಿಗೆ ಹೊರತಲ್ಲ, ಬೇರೆಯದ್ದಲ್ಲ. ಯಾಕೆ, ಒಳಗಡೆ ಇರುವಂಥ ಒಂದು ಚೈತನ್ಯವೂ ಕೂಡ ಆ ಪರಮಾತ್ಮನ ಒಂದು ಸ್ವರೂಪ, ಒಂದು ಪರಮಾತ್ಮನ ಒಂದು ಅಂಶ, ಒಂದು ಭಾಗ. ಇಲ್ಲಿ ಇದನ್ನು ವಿವರಿಸೋದಕ್ಕೆ ನಮ್ಮ ಉಪನಿಷತ್ತುಗಳಲ್ಲಿ ಮತ್ತೊಂದು ಬಹಳ ಸುಂದರವಾದಂಥ ಉಪಮೆ, ಹೋಲಿಕೆಯನ್ನು ಕೊಡ್ತಾರೆ. ಈಗ ಒಂದು ಮಡಕೆ, ಮಡಕೆ ಇದೆ, ಮಡಕೆ ನಮಗೆಲ್ಲ ಗೊತ್ತು, ನೋಡಿದ್ದೀವಿ. ಯಾವುದರಿಂದ ಮಾಡಿದರು ಮಡಿಕೆ? ಮಣ್ಣಿನಿಂದ ಮಾಡಿದಂಥ ಮಡಿಕೆ. ಮಡಿಕೆ ಒಡೆದೋದ್ರೆ ಮಡಿಕೆ ಈಗಿದೆಯಾ? ಈಗ ಮಡಿಕೆ ಇಲ್ಲ, ಈಗೇನಿದೆ? ಮಣ್ಣಿದೆ. ಸೊ ಮಡಿಕೆಗೆ ಮೂಲ ವಸ್ತು ಮಣ್ಣು.

0: ಆ ಮಡಿಕೆಯನ್ನು ನಾವು ಬೇರೆ ಬೇರೆ ರೂಪದಲ್ಲಿ ಮಾಡ್ಬೋದು. ಗುಂಡುಗೆ ಮಾಡ್ಬೋದು, ಉದ್ದುದಕ್ಕೆ ಮಾಡ್ಬೋದು, ಹೂಜಿ ಥರ ಮಾಡ್ಬೋದು, ಪಾಟ್ ಥರ ಮಾಡ್ಬೋದು, ಬೇರೆ ಬೇರೆ ರೀತಿ ಒಂದು ಸಣ್ಣ ಲೋಟ ಥರ ಮಾಡ್ಬೋದು, ಎಲ್ಲ ರೀತಿಯಲ್ಲಿ ಮಾಡ್ಬೋದು. ಮಡಿಕೆ ಒಡೆದ್ರೆ ಮಡಿಕೆ ಇಲ್ಲ ಅಂತಾಯಿತು, ಹೂಜಿ ಒಡೆದ್ರೆ ಹೂಜಿ ಇಲ್ಲ ಅಂತಾಯಿತು. ಆದರೆ ಮಡಿಕೆ ಒಡೆದಾಗಲೂ ಅಷ್ಟೇ, ಹೂಜಿ ಒಡೆದಾಗಲೂ ಅಷ್ಟೇ, ಇದ್ದದ್ದೇನು? ಮಣ್ಣು. ಸೊ ಆ ಮಣ್ಣು ಅನ್ನುವಂಥದ್ದು ಮೂಲ ವಸ್ತು, ಮೂಲ ಸಾಮಗ್ರಿ. ಮಣ್ಣು ಮೂಲ ಸಾಮಗ್ರಿಯಾಗಿ ಇತ್ತು, ಅದು ಮಡಿಕೆ ಹೇಗಾಯಿತು? ಒಬ್ಬ ಮಣ್ಣಿನಲ್ಲಿ ಕೆಲಸ ಮಾಡುವಂಥ ಕುಂಬಾರ ಬಂದ. ಅವನಿಗೆ ಏನೋ ಒಂದು ಜ್ಞಾನ ಬಂತು, ಸಾಮರ್ಥ್ಯ ಬಂತು. ಆ ಸಾಮರ್ಥ್ಯವನ್ನು ಅವನು ಉಪಯೋಗಿಸ್ಕೊಂಡು ಮಣ್ಣನ್ನು ಒಂದು ರೀತಿಯಲ್ಲಿ ಪರಿಷ್ಕರಣೆ ಮಾಡ್ದ, ಹೊಸ ಶಕ್ತಿಯನ್ನು ಮಣ್ಣಿಗೆ ಕೊಟ್ಟ. ತನ್ನ ಬುದ್ಧಿಶಕ್ತಿಯಿಂದ, ತನ್ನ ಊಹಾಶಕ್ತಿಯಿಂದ ಮಡಿಕೆ ಈ ರೀತಿ ಮಾಡಬಹುದು, ಅದರಿಂದ ಇದು ಪ್ರಯೋಜನ ಆಗತ್ತೆ ಅಂತ ತನ್ನ ಕ್ರಿಯಾಶಕ್ತಿಯಿಂದ ಮಣ್ಣನ್ನು ಮಡಿಕೆಯಾಗಿ ಮಾಡಿದ. ಸೊ ಈ ಎರಡು, ಈಗ ಮಡಿಕೆ ಬರಬೇಕು ಅಂತಂದರೆ ಮೂಲ ವಸ್ತು ಮಣ್ಣು ಕೂಡ ಇರಬೇಕು, ಅದನ್ನು ಉಪಾದಾನ ಕಾರಣ ಅಂತ ಕರಿತೀವಿ. ಜೊತೆಗೆ ಮಣ್ಣನ್ನು ಮಡಿಕೆ ಮಾಡಬೇಕಾದ್ರೆ ಕುಂಬಾರನೂ ಇರಬೇಕು, ಅವನನ್ನು ನಿಮಿತ್ತ ಕಾರಣ ಅಂತ ಕರಿತೀವಿ. ಸೊ ಉಪಾದಾನ ಕಾರಣ, ನಿಮಿತ್ತ ಕಾರಣ ಇವೆರಡೂ ಕೂಡ ಇದ್ದಾಗ ಮಾತ್ರ ಮಣ್ಣು ಮಡಿಕೆಯಾಗೋದಕ್ಕೆ ಸಾಧ್ಯ. ಇಲ್ಲಿ ಮಡಿಕೆಯ ಉದಾಹರಣೆ ನಾವು ತಗೊಂಡಾಗ ಮಣ್ಣು ಬೇರೆ, ಮಡಿಕೆ ಬೇರೆ, ಕುಂಬಾರ ಬೇರೆ. ಒಂದು ಸಿದ್ಧ ವಸ್ತು ಬೇರೆ, ಅದಕ್ಕೆ ಉಪಾದಾನ ಕಾರಣವಾದಂಥ ಮಣ್ಣು ಬೇರೆಯಾಗಿ ನಮಗೆ ಕಾಣಿಸುತ್ತೆ. ನಿಮಿತ್ತ ಕಾರಣನಾದಂಥ ಚೈತನ್ಯ ಸ್ವರೂಪಿ ಕುಂಬಾರ ಅವನು ಬೇರೆ, ಅವನು ಬೇರೆಯಾಗಿ ಕಾಣಿಸ್ತಾನೆ. ಸ್ವಾರಸ್ಯಕರವಾದ ವಿಚಾರ ಏನಂದರೆ, ಸೃಷ್ಟಿಯಲ್ಲಿ, ಜಗತ್ ಸೃಷ್ಟಿಯಲ್ಲಿ, ಜಗತ್ ಸೃಷ್ಟಿಗೆ ಭಗವಂತನೇ ಉಪಾದಾನ ಕಾರಣ, ಮೂಲ ಕಾರಣ. ಯಾಕೆ? ಆ ಸಿಂಗ್ಯುಲ್ಯಾರಿಟಿನಲ್ಲಿ ಇತ್ತಲ್ಲ ಮೊದಲು ವಸ್ತು, ಅದೇ ವಸ್ತುವಿನಿಂದಲೇ ಜಗತ್ತು ಸೃಷ್ಟಿಯಾಗಿರೋದು. ಸೊ ಆ ಮೂಲ ಬ್ರಹ್ಮಾಂಡದ ಅಂಡಾಣುವಿನಲ್ಲಿದ್ದಂತಹ ಶಕ್ತಿಯೇ ಈಗ ಪ್ರಕಟ ಆಗ್ತಾ ಇರುವಂಥದ್ದು. ಯಾರು ಮಾಡಿದ್ದು? ಬಹುವಾಗಲಿ ಎಣಿಸಿದ್ದು ಯಾರು? ಅದು ಕೂಡ ಭಗವಂತನೇ. ಹಾಗಾಗಿ ನಿಮಿತ್ತ ಕಾರಣ, ಚೈತನ್ಯ ಸ್ವರೂಪಿ ಕಾರಣವೂ ಕೂಡ ಭಗವಂತನೇ. ಸೊ ನಿಮಿತ್ತ ಕಾರಣ, ಉಪಾದಾನ ಕಾರಣಗಳೆರಡೂ ಕೂಡ ಇಲ್ಲಿ ಆ ಪರಬ್ರಹ್ಮ ವಸ್ತುವೆ. ಸೃಷ್ಟಿಯಾದಂಥ ಮಡಿಕೆ ಅದು ಇವೆರಡಕ್ಕಿಂತ ಹೊರತಾಗಿದೆಯಾ ಅಂತಂದರೆ ಅವೆರಡು ಹೊರತಾಗಿಲ್ಲ. ಎರಡಕ್ಕೆ ಹೇಗೆ ಒಂದೇ ಅಂತ ಹೇಳಿದ್ವೋ, ಅವೆರಡರಿಂದ ತಯಾರಾದಂತಹ ನಮಗೆ ಬೇರೆ ಬೇರೆಯಾಗಿ ಕಾಣಿಸ್ತಾ ಇರೋವಂತಹ ಆ ಮಡಿಕೆ ಅದೂ ಕೂಡ ಭಗವಂತನ ಒಂದು ಸ್ವರೂಪವೇ. ಸೊ ಇವೆಲ್ಲದರಲ್ಲಿ ಭಗವಂತ ವಿಹರಿಸ್ತಾ ಇದ್ದಾನಂತೆ, ಆದರೆ ತಾನು ಮಾತ್ರ ನಿರ್ಲಿಪ್ತ. ಮಡಿಕೆ ಒಡೆದ್ರೂ ಅವನಿಗೇನು ಬೇಜಾರಿಲ್ಲ, ಮಣ್ಣಿನಿಂದ ಸುಂದರವಾದಂಥ ಒಂದು ವಿಗ್ರಹ ಮಾಡಿದರೂ ಅವನಿಗೇನು ಖುಷಿ ಇಲ್ಲ. ಸೊ ಹಾಗೆ ತಾನು ನಿರ್ಲಿಪ್ತನಾಗಿದ್ದಾನೆ, ಇಡೀ ಸೃಷ್ಟಿಗೆ ಉಪಾದಾನ ಕಾರಣವೂ ಅವನೇ, ನಿಮಿತ್ತ ಕಾರಣವೂ ಅವನೇ, ಸೃಷ್ಟಿಯಾದಂತಹ ವಸ್ತುವಿನ ಕರ್ತೃವೂ ಅವನೇ, ಅದರ ಒಳಗಡೆ ಇರುವಂಥ ಚೈತನ್ಯವು ಅವನೇ ಅಂತ ನಾವಿದರಿಂದ ನಾವು ಅರ್ಥ ಮಾಡ್ಕೊಳ್ಬೋದು.
1: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 64 ಕುರಿತು ಎಸ್ ವಿ ವೈ ಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂ ಆರ್ ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದು ಜುಲೈ ತಿಂಗಳ 4 ತಾರೀಕಿನ ಶನಿವಾರ. ಬನ್ನಿ ಇವತ್ತಿನ ಪ್ರಮುಖಾಂಶಗಳನ್ನು ತಿಳಿಯೋಣ. ಬಿಎಲ್ಒ ಮನೆ ಭೇಟಿ ಕಡ್ಡಾಯ. ಅಂಗನವಾಡಿ ಕಟ್ಟಡಗಳಿಗೆ ಹೊಸ ಜೀವ. 2000 ಟಿಕೆಟ್ ಅವಶ್ಯವಿರಲಿ. ಚಾಮುಂಡೇಶ್ವರಿ ದೇಗುಲ ಲೋಕಾರ್ಪಣೆ. ವಸತಿ ಶಾಲೆ ಸ್ಥಳಾಂತರಕ್ಕೆ ವಿರೋಧ. ಪಂಚಾಯಿತಿಗಳಿಗೆ 18,889 ಕೋಟಿ. ಮಳೆ ಕೊರತೆ ಪರ್ಯಾಯ ಬೆಳೆಗಳತ್ತ ಚಿತ್ತ. ಗೃಹಜ್ಯೋತಿ ಜಾತಿ ಪ್ರಮಾಣ ಪತ್ರ ಕಡ್ಡಾಯವಲ್ಲ. ಮರು ಮೌಲ್ಯಮಾಪನದ ಅಂಕ ನೀಡಲು ಅವಕಾಶ. ಎಥನಾಲ್ ಕೇಂದ್ರ ಸ್ಪಷ್ಟನೆ. 97 ಲಕ್ಷ ಕೋಟಿ ರಫ್ತು ಗುರಿ. ಯೂಸರ್ ನೇಮ್ ಸೈಬರ್ ಅಪರಾಧಕ್ಕೆ ಅವಕಾಶ.

ರಷ್ಯಾದಲ್ಲಿ ಇಂಧನ ಕೊರತೆ, ಜನರ ಪರದಾಟ. ಭಾರತ ಜಪಾನ್ ಬಾಂಧವ್ಯ ಸಂಭ್ರಮಕ್ಕೆ ಸಿದ್ಧತೆ. ಮಿಂಚಿದ ಬ್ರಟ್, ಫೈನಲ್ಗೆ ಇಂಗ್ಲೆಂಡ್. ಜಯದ ಕನಸಿನಲ್ಲಿ ಶ್ರೇಯಸ್ ಪಡೆ. ಸಾಯಿ ಶತಕ, ಪಡಿಕಲ್ ಮಿಂಚು. ವಾರಿಯರ್ಸ್ಗೆ ಮಣಿತ ಗುಲ್ಬರ್ಗಾ. ಟಿಟಿ ಗೌರವ್ ಐರಿನ್ಗೆ ಪ್ರಶಸ್ತಿ. ರೊನಾಲ್ಡೋ ರಾಮೋಸ್ ಕಾಲ್ಚಳಕ. ಸ್ಪೇನ್ಗೆ ಮಣಿತ ಆಸ್ಟ್ರೇಲಿಯಾ ಪಡೆ. ಫ್ರೀ ಕ್ವಾರ್ಟರ್ಗೆ ಸ್ಪಿನ್ನರ್ ಜಾಕೋವಿಚ್. 16ರ ಘಟ್ಟಕ್ಕೆ ಸ್ವಿಟ್ಜರ್ಲೆಂಡ್ ಲಗ್ಗೆ. ಕೆನಡಾ ಓಪನ್ ಭಾರತದ ಸವಾಲು ಅಂತ್ಯ. ಈಜು ರೈನಾ ಅವನಿ, ಕೃಷ್ಣ ಮಿಂಚು. ಕೆನಡಾ ಓಪನ್ ಭಾರತದ ಸವಾಲು ಅಂತ್ಯ. ಪ್ರಮುಖಾಂಶಗಳ ವಿವರಣೆ. ಬಿಎಲ್ಒ ಮನೆ ಭೇಟಿ ಕಡ್ಡಾಯ. ಬೆಂಗಳೂರು ರಾಜ್ಯದ ವಿವಿಧೆಡೆ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯದಲ್ಲಿ ನಿಯಮ ಉಲ್ಲಂಘನೆ ಮತ್ತು ಮತದಾರರ ಗುಂಪು ಸೇರಿಸಿ ಗಣತಿ ನಮೂನೆಗಳನ್ನು ಸಾಮೂಹಿಕವಾಗಿ ವಿತರಿಸುತ್ತಿರುವ ಪ್ರಕರಣಗಳು ವರದಿಯಾದ ಬೆನ್ನಲ್ಲಿ ಮತಗಟ್ಟೆ ಅಧಿಕಾರಿಗಳು ಕಡ್ಡಾಯವಾಗಿ ಮನೆಗಳಿಗೆ ತೆರಳಿ ಗಣತಿ ನಮೂನೆ ವಿತರಿಸಬೇಕು ಎಂದು ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಬೆಂಗಳೂರು ನಗರ ಗ್ರಾಮಾಂತರ ಜಿಲ್ಲೆಗಳಲ್ಲದೆ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಬಿಎಲ್ಒಗಳು ಮನೆ ಮನೆಗಳಿಗೆ ಹೋಗದೆ ಮಸೀದಿ, ದೇವಸ್ಥಾನ, ಛತ್ರ, ಸಮುದಾಯ ಭವನಗಳಲ್ಲಿ ಮತದಾರರಿಗೆ ಗಣತಿ ನಮೂನೆಯನ್ನು ವಿತರಿಸಿ ಭರ್ತಿ ಮಾಡಿಸುವುದರ ಬಗ್ಗೆ ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ಜೆಡಿಎಸ್ ದೂರು ನೀಡಿತು. ಅಂಗನವಾಡಿ ಕಟ್ಟಡಗಳಿಗೆ ಹೊಸ ಜೀವ. ಅಂಪಾಪುರ ಒಂದು ವರ್ಷದ ಹಿಂದೆ ಛಾವಣಿ ಸೋರಿಕೆ, ನೀರಿನ ಕೊರತೆ, ಹಳೆಯ ನೆಲಹಾಸು, ಶೌಚಾಲಯದ ಸಮಸ್ಯೆ ಹಾಗೂ ಮೂಲಸೌಕರ್ಯಗಳ ಅಭಾವದಿಂದ ಬಳಲುತ್ತಿದ್ದ ಅಂಗನವಾಡಿ ಕಟ್ಟಡಗಳು ಇಂದು ಮಕ್ಕಳನ್ನು ಸೆಳೆಯುವ ಆಕರ್ಷಕ ಕಲಿಕಾ ಕೇಂದ್ರಗಳಾಗಿ ರೂಪುಗೊಂಡಿವೆ. 2000 ಟಿಕೆಟ್ ಅವಶ್ಯವಿರಲಿಲ್ಲ. ಮೈಸೂರು ಚಾಮುಂಡಿ ಬೆಟ್ಟದ ಚಾಮುಂಡೇಶ್ವರಿ ದೇವಸ್ಥಾನದ ಆಷಾಢದಲ್ಲಿ ದೇವಿಯ ದರ್ಶನಕ್ಕೆ 2000 ಟಿಕೆಟ್ ಮಾಡುವ ಅವಶ್ಯಕತೆ ಇರಲಿಲ್ಲ ಎಂದು ರಾಜವಂಶಸ್ಥೆ ಪ್ರಮೋದಾದೇವಿ ಒಡೆಯರವರು ಹೇಳಿದ್ದಾರೆ. ವಸತಿ ಶಾಲೆ ಸ್ಥಳಾಂತರಕ್ಕೆ ವಿರೋಧ. ಹುಣಸೂರು ಹನಗೋಡು ಗ್ರಾಮಕ್ಕೆ 2017-18 ಮಂಜೂರಾಗಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯನ್ನು ಬೇರೆ ಸ್ಥಳಕ್ಕೆ ಸ್ಥಳಾಂತರಿಸುವ ಪ್ರಯತ್ನ ನಡೆದಿದೆ ಎಂದು ಆರೋಪಿಸಿ ಹನಗೋಡು ಹೋಬಳಿಯ ಸಾರ್ವಜನಿಕರು ತಹಶೀಲ್ದಾರ್ ಮಂಜುನಾಥ್ ರವರಿಗೆ ಮನವಿ ಮಾಡಿದರು ಎಂದು ಕಿರುಗುರು ಸ್ವಾಮಿ ಹೇಳಿಕೆ ತಿಳಿಸಿದ್ದಾರೆ. ಚಾಮುಂಡೇಶ್ವರಿ ದೇಗುಲ ಲೋಕಾರ್ಪಣೆ. ಹೆಚ್ಡಿ ಕೋಟೆ ಪಟ್ಟಣದ ಬನ್ನಿಮರದ ರಸ್ತೆಯಲ್ಲಿರುವ ಚಾಮುಂಡೇಶ್ವರಿ ನೂತನ ದೇವಸ್ಥಾನವು ಶುಕ್ರವಾರ ಲೋಕಾರ್ಪಣೆಗೊಂಡಿತು. 65 ಲಕ್ಷ ವೆಚ್ಚದಲ್ಲಿ ಪುನರ್ ನಿರ್ಮಾಣಗೊಂಡ ದೇವಾಲಯದಲ್ಲಿ ಪುನರ್ ವಿಗ್ರಹ ಪ್ರತಿಷ್ಠಾಪನೆ, ಕುಂಭಾಭಿಷೇಕ, ಅಷ್ಟಬಂಧ, ಪ್ರಾಣ ಪ್ರತಿಷ್ಠೆ ಜುಲೈ 1-3 ನೆರವೇರಿದವು. ಪಂಚಾಯಿತಿಗಳಿಗೆ 18,889 ಕೋಟಿ. ನವದೆಹಲಿ ಹಣಕಾಸು ಆಯೋಗದ ಶಿಫಾರಸಿನ ಪ್ರಕಾರ ಕರ್ನಾಟಕದ ಗ್ರಾಮ ಪಂಚಾಯಿತಿಗಳಿಗೆ 18,889 ಕೋಟಿ ಸಿಗಲಿದೆ ಎಂದು ಗ್ರಾಮೀಣ ಅಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡೇರವರು ತಿಳಿಸಿದ್ದಾರೆ. 16ನೇ ಹಣಕಾಸು ಆಯೋಗದ ಶಿಫಾರಸು, ಕಾರ್ಯಾಚರಣೆ ಮಾರ್ಗಸೂಚಿಗಳು, ಅನುದಾನ ಬಿಡುಗಡೆ ಪ್ರಕ್ರಿಯೆ, ಅನುಸರಣೆ ಷರತ್ತುಗಳು, ಪ್ರಮುಖ ಸವಾಲುಗಳು ಮತ್ತು ಅವುಗಳಿಗೆ ಪರಿಹಾರ ಕುರಿತಂತೆ ಕೇಂದ್ರ ಪಂಚಾಯತ್ ರಾಜ್ ಸಚಿವ ರಾಜೀವ್ ನಿರಂಜನ್ ಸಿಂಗ್ ಅಧ್ಯಕ್ಷತೆಯಲ್ಲಿ ನವದೆಹಲಿಯಲ್ಲಿ ಶುಕ್ರವಾರ ನಡೆದ ರಾಷ್ಟ್ರೀಯ ಸಮಾವೇಶದಲ್ಲಿ ಇವರು ಮಾತನಾಡಿದರು. ನೇಮಕಾತಿ 341 ಶಿಕ್ಷಕರಿಗೆ ಕೋರ್ಟ್ ಅನುಮತಿ. ಬೆಂಗಳೂರು ಪದವೀಧರರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಕುರಿತು ಹೈಕೋರ್ಟ್ ಮಧ್ಯಂತರ ಆದೇಶದ ಅನ್ವಯ 341 ಅಭ್ಯರ್ಥಿಗಳಿಗೆ ಕರ್ತವ್ಯಕ್ಕೆ ಹಾಜರಾಗಲು ಶಾಲಾ ಶಿಕ್ಷಣ ಇಲಾಖೆ ಅನುಮತಿ ನೀಡಿದೆ. ಮಳೆ ಕೊರತೆ ಪರ್ಯಾಯ ಬೆಳೆಗಳತ್ತ ಚಿತ್ತ. ಬೆಂಗಳೂರು ಜುಲೈ 15 ಒಳಗೆ ಉತ್ತಮ ಮಳೆಯಾಗದಿದ್ದರೆ ಕಡಿಮೆ ಮಳೆ ಉತ್ತಮ ಇಳುವರಿ ಕೊಡುವ ಪರ್ಯಾಯ ಬೆಳೆ ಬಿತ್ತನೆಗೆ ರೈತರನ್ನು ಉತ್ತೇಜಿಸಲು ಕೃಷಿ ಇಲಾಖೆ ಅಗತ್ಯ ಸಿದ್ಧತೆ ಮಾಡಿಕೊಂಡಿದೆ. ಜೊತೆಗೆ ಬೆಳೆ ವಿಮೆ ಮಾಡಿಸಲು ಸೂಚಿಸಿದೆ. ಜಿಲ್ಲಾವಾರು ಮಳೆ, ಮಣ್ಣಿನ ತೇವಾಂಶ ಆಧರಿಸಿ ಪರ್ಯಾಯ ಬೆಳೆ ಬಿತ್ತನೆ ಬೀಜ ವಿತರಣೆಗೆ ಇಲಾಖೆ ಮುಂದಾಗಿದೆ. ಜುಲೈನಲ್ಲಿ ಬಿತ್ತನೆ ಮಾಡುವವರು ಕಡಿಮೆ ಅವಧಿಯಲ್ಲಿ ಫಸಲು ಕೊಡುವ ರಾಗಿ, ಜೋಳ, ಹುರುಳಿ, ಹಲಸಂದಿ, ದ್ವಿದಳ ಧಾನ್ಯ, ಸಿರಿಧಾನ್ಯಗಳ ಬೆಳೆಗೆ ಆದ್ಯತೆ ಕೊಡಬೇಕೆಂದು ಹೇಳಿದ. ಗೃಹಜ್ಯೋತಿ ಜಾತಿ ಪ್ರಮಾಣ ಪತ್ರ ಕಡ್ಡಾಯವಲ್ಲ. ಬೆಂಗಳೂರು ಗೃಹಜ್ಯೋತಿ ಯೋಜನೆಯ ಮಾಹಿತಿ ಸಂಗ್ರಹಣಾ ಸಂದರ್ಭದಲ್ಲಿ ಫಲಾನುಭವಿಯ ಪ್ರವರ್ಗ ಕುರಿತು ಮಾಹಿತಿ ನೀಡುವುದು ಕಡ್ಡಾಯ ಇಲ್ಲ ಎಂದು ಬೆಸ್ಕಾಂ ಸ್ಪಷ್ಟಪಡಿಸಿದೆ. ಬೆಸ್ಕಾಂ ಸಿಬ್ಬಂದಿ ಹಾಗೂ ಮೀಟರ್ ಲೀಡರ್ಗಳು ಫಲಾನುಭವಿಗಳ ಮನೆಗೆ ತೆರಳಿ ಸೇವಾ ಸಿಂಧು ಮೊಬೈಲ್ ಅಪ್ಲಿಕೇಶನ್ ಹಾಗೂ ಮುದ್ರಿತ ಪೋಷಣಾ ಪತ್ರದ ಮೂಲಕ ಮಾಹಿತಿ ಕಲೆ ಹಾಕುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಫಲಾನುಭವಿಯ ಪ್ರವರ್ಗಕ್ಕೆ ಸಂಬಂಧಿಸಿದ ಮಾಹಿತಿ ನೀಡುವುದು ಐಚ್ಛಿಕವಾಗಿದೆ ಎಂದು ತಿಳಿಸಿದೆ. ಮರುಮೌಲ್ಯಮಾಪನ ಅಂಕ ನೀಡಲು ಅವಕಾಶ. ಬೆಂಗಳೂರು ಸಿಬಿಎಸ್ಇ, ಸಿಐಎಸ್ಇಇ ಹಾಗೂ ಇತರೆ ರಾಜ್ಯಗಳ ಪರೀಕ್ಷಾ ಮಂಡಳಿಗಳ 12ನೇ ತರಗತಿಯ ಮರುಮೌಲ್ಯಮಾಪನ ಅಂಕಪಟ್ಟಿಯನ್ನು ಸಲ್ಲಿಸಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ

ಜುಲೈ 4-6 ಅವಕಾಶ ನೀಡಿದೆ. ಎಥನಾಲ್ ಕೇಂದ್ರ ಸ್ಪಷ್ಟನೆ. ನವದೆಹಲಿ E20 ಪೆಟ್ರೋಲ್ ಮಾರಾಟ ಸಂಸ್ಥೆಯ ವ್ಯವಸ್ಥೆಯ ಬಗ್ಗೆ ಸಾಮಾಜಿಕ ಜಾಲತಾಣಗಳ ಮೂಲಕ ತಪ್ಪು ಮಾಹಿತಿ ಹರಡಲಾಗುತ್ತಿದೆ ಎಂದು ಹೇಳಿರುವ ಕೇಂದ್ರ ಸರ್ಕಾರವು ಇದರ ಬಗ್ಗೆ 10 ಅಂಶಗಳ ಸ್ಪಷ್ಟನೆ ಶುಕ್ರವಾರ ನೀಡಿದೆ. ವೈಜ್ಞಾನಿಕ ಅಧ್ಯಯನ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನುಭವ ಹಾಗೂ ನಿಯಮಗಳ ಅನ್ವಯ ಈ ಯೋಜನೆಗೆ ಜಾರಿ ತರಲಾಗಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯವು ಹೇಳಿದೆ. 95 ಲಕ್ಷ ಕೋಟಿ ರಫ್ತು ಗುರಿ. ನವದೆಹಲಿ ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ 95 ಲಕ್ಷ ಕೋಟಿಗೂ ಹೆಚ್ಚು ಮೌಲ್ಯದ ಸರಕು ಮತ್ತು ಸೇವೆಗಳನ್ನು ದೇಶದಿಂದ ರಫ್ತು ಮಾಡುವ ಗುರಿ ಹೊಂದಲಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ರವರು ತಿಳಿಸಿದ್ದಾರೆ. ಯೂಸರ್ ನೇಮ್ ಸೈಬರ್ ಅಪರಾಧಕ್ಕೆ ಅವಕಾಶ. ನವದೆಹಲಿ ವಾಟ್ಸಪ್ನ ಯೂಸರ್ ನೇಮ್ ಸೌಲಭ್ಯ ಬಳಸಿ ಇನ್ನೊಬ್ಬರ ಹೆಸರಿನಲ್ಲಿ ಸಂದೇಶ ರವಾನಿಸುವ ಮತ್ತು ಸೈಬರ್ ಅಪರಾಧಗಳನ್ನು ಎಸಗುವ ಗಂಭೀರ ಸಾಧ್ಯತೆ ಇರುವ ಕಾರಣದಿಂದಾಗಿ ಕೇಂದ್ರ ಸರ್ಕಾರವು ಈ ಕಂಪನಿಯಿಂದ ವಿವರಣೆ ಕೇಳಿದೆ ಎಂದು ಮಾಹಿತಿ ಮತ್ತು ತಂತ್ರಜ್ಞಾನ ಕಾರ್ಯದರ್ಶಿ ಎಸ್ ಕೃಷ್ಣಾರವರು ಹೇಳಿದ್ದಾರೆ. ರಷ್ಯಾದಲ್ಲಿ ಇಂಧನ ಕೊರತೆ, ಜನರ ಪರದಾಟ. ಮಾಸ್ಕೋ ರಷ್ಯಾದ ತೈಲ ಸಂಸ್ಕರಣಾ ಘಟಕಗಳನ್ನು ಗುರಿಯಾಗಿಸಿ ಉಕ್ರೇನ್ ದಾಳಿ ನಡೆಸುತ್ತಿದೆ. ಇದರಿಂದ ರಷ್ಯಾದಲ್ಲಿ ತೀವ್ರ ಇಂಧನ ಕೊರತೆ ಎದುರಾಗಿದೆ. ಲಕ್ಷಾಂತರ ರಷ್ಯನರಿಗೆ ಸಂಕಷ್ಟ ಎದುರಾಗಿದ್ದು ಜೀವನದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿದೆ. ಭಾರತ ಜಪಾನ್ ಬಾಂಧವ್ಯ ಸಂಭ್ರಮಕ್ಕೆ ಸಿದ್ಧತೆ. ನವದೆಹಲಿ ಭಾರತ ಮತ್ತು ಜಪಾನ್ ನಡುವಿನ ದ್ವಿಪಕ್ಷೀಯ ಸಂಬಂಧಕ್ಕೆ ಮುಂದಿನ ವರ್ಷ 75 ವರ್ಷಗಳು ಪೂರ್ಣಗೊಳ್ಳುತ್ತಿವೆ. ಇದರ ಅಂಗವಾಗಿ ಕ್ರಿಕೆಟ್ ಮ್ಯಾಚ್ ಉಭಯ ದೇಶಗಳ ಕಲೆ ಮತ್ತು ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ವರ್ಣರಂಜಿತ ಕಾರ್ಯಕ್ರಮಗಳನ್ನು ಆಯೋಜಿಸಲು ಉಭಯ ದೇಶಗಳು ಚಿಂತನೆ ನಡೆಸಿವೆ. ಉಭಯ ದೇಶಗಳು 2027 ಭಾರತ ಜಪಾನ್ ಇಯರ್ ಆಫ್ ಶೇರ್ಡ್ ಹಾರಿಜನ್ ಎಂದು ಆಚರಿಸುತ್ತೇವೆ ಎಂದು ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಘೋಷಿಸಿದೆ. ಮಿಂಚಿದ ಬಟ್ರಾ ಫೈನಲ್ಗೆ ಇಂಗ್ಲೆಂಡ್. ಲಂಡನ್ ನಾಯಕಿ ನ್ಯಾಟ್ ಶಿವರ್ ಬಟ್ರಾರವರ ಆಕರ್ಷಕ 75 ರನ್ಗಳ ನೆರವಿನಿಂದ ಇಂಗ್ಲೆಂಡ್ ತಂಡ ಗುರುವಾರ ನಡೆದ ಸೆಮಿಫೈನಲ್ನಲ್ಲಿ 40 ರನ್ಗಳಿಂದ ದಕ್ಷಿಣ ಆಫ್ರಿಕಾ ತಂಡವನ್ನು ಸೋಲಿಸಿ ICC T20 ಮಹಿಳೆಯರ ವಿಶ್ವಕಪ್ ಫೈನಲ್ಗೆ ಲಗ್ಗೆ ಇಟ್ಟಿತು. ಜಯದ ಕನಸಲ್ಲಿ ಶ್ರೇಯಸ್ ಪಡ. ಮ್ಯಾಂಚೆಸ್ಟರ್ ಸಂಜು ಸಾಮನ್ರವರು ಸತತ ವೈಫಲ್ಯದ ಸುಳಿಯಿಂದ ಹೊರಬರುವ ಒತ್ತಡದಲ್ಲಿದ್ದಾರೆ. ಇನ್ನೊಂದೆಡೆ ವೈಭವ್ ಸೂರ್ಯವಂಶಿರವರು ಅವಕಾಶಕ್ಕಾಗಿ ತುದಿಗಾಲಿನಲ್ಲಿ ನಿಂತಿದ್ದಾರೆ. ಶನಿವಾರ ಇಲ್ಲಿ ನಡೆಯುತ್ತಿರುವ ಇಂಗ್ಲೆಂಡ್ ಎದುರಿನ ಸರಣಿಯ 2ನೇ ಪಂದ್ಯದಲ್ಲಿ ಇವರಿಬ್ಬರಲ್ಲಿ ಯಾರು ಇನ್ನಿಂಗ್ಸ್ ಆರಂಭಿಸಿದ್ದಾರೋ ಎಂಬ ಕುತೂಹಲ ಗರಿಗೆ ತರಿದೆ. ಸಾಯಿ ಶತಕ ಪಡಿಕಲ್ ಮಿಂಚು. ಗಾಲ ಸಾಯಿ ಸುದರ್ಶನ್ ಅಜೇಯ ಶತಕ ಮತ್ತು ದೇವದತ್ ಪಡಿಕಲ್ ರವರ ಅಮೋಘ ಬ್ಯಾಟಿಂಗ್ ಬಲದಿಂದ ಭಾರತ ಈ ತಂಡವು ಶ್ರೀಲಂಕಾ ಎ ವಿರುದ್ಧ ಟೆಸ್ಟ್ನಲ್ಲಿ ದಿಟ್ಟ ಮರು ಹೋರಾಟ ಮಾಡುತ್ತಿದೆ. ಪಂದ್ಯದ 2ನೇ ದಿನವಾಟವಾದ ಶುಕ್ರವಾರ ಭಾರತ ತಂಡವು 63 ಓವರ್ಗಳಲ್ಲಿ 1 ವಿಕೆಟ್ಗೆ 247 ರನ್ ಗಳಿಸಿತು. ಗುರುವಾರದ ದಿನದಾಟದಲ್ಲಿ ಶ್ರೀಲಂಕಾ ಎ ತಂಡ 366 ರನ್ ಗಳಿಸಿತು. ಈ ಲೆಕ್ಕ ಚುಕ್ತ ಮಾಡಲು ಭಾರತ ತಂಡವು ಇನ್ನು 119 ರನ್ ಹೊಡೆಯಬೇಕು. ಆರಂಭಿಕ ಬ್ಯಾಟರ್ ಸಾಯಿ ಸುದರ್ಶನ್ ಮತ್ತು ದೇವದತ್ ಪಡಿಕಲ್ ರವರು ಕ್ರೀಸ್ನಲ್ಲಿದ್ದಾರೆ. ಮುರಿಯದ 2ನೇ ವಿಕೆಟ್ಗೆ 181 ರನ್ ಸೇರಿಸಿದ್ದಾರೆ. ಟಿಟಿ ಗೌರವ್ ಐರಿಂಗಿ ಪ್ರಶಸ್ತಿ. ಮಂಗಳೂರು ಆರಂಭಿಕ ಆಘಾತದಿಂದ ಚೇತರಿಸಿಕೊಂಡು ಅಮೋಘ ಆಟದ ಮೂಲಕ ತಿರುಗೇಟು ನೀಡಿದ ಬೆಂಗಳೂರಿನ ಐರಿನ್ ಶಾ ಸುಭಾಷ್ ಇಲ್ಲಿ ಕೊಟ್ಟಾರ ಪುದುಕೋಡಿಯ ಮಂಗಳೂರು ಟೇಬಲ್ ಟೆನ್ನಿಸ್ ಅಕಾಡೆಮಿಯಲ್ಲಿ ನಡೆಯುತ್ತಿರುವ ರಾಜ್ಯ ರ್ಯಾಂಕಿಂಗ್ ಟೇಬಲ್ ಟೆನ್ನಿಸ್ ಟೂರ್ನಿಯಲ್ಲಿ 15 ವರ್ಷದವರೆಗಿನ ಬಾಲಕಿರ ವಿಭಾಗದ ಪ್ರಶಸ್ತಿಗೆ ಗೆದ್ದುಕೊಂಡರು. ರೊನಾಲ್ಡೋ ರಾವೋಸ್ ಕಾಲ್ಚಿಳಕ. ಲಾಸಿ ಲಿಂಚ್ ಪೆನಾಲ್ಟಿಯಲ್ಲಿ ಗೋಲು ಹೊಡೆದ ರೊನಾಲ್ಡೋ ಮತ್ತು ಸ್ಟಾಫೇಜ್ ಅವಧಿಯಲ್ಲಿ ಗೋಸಾಲೋ ರಾಮೋಸ್ ರವರು ಪೋರ್ಚುಗಲ್ ತಂಡದ 16 ಘಟ್ಟದ ಪ್ರವೇಶಕ್ಕೆ ಮುನ್ನುಡಿ ಬರೆದರು. ಅಂತಿಮ ಕ್ಷಣಗಳಲ್ಲಿ ವಿಡಿಯೋ ಸಾಹಸಕ ಪೆವಿಯರ್ ತೀರ್ಪಿನ ನಾಟಕೀಯ ಸನ್ನಿವೇಶವು ಗಮನ ಸೆಳೆಯಿತು. ಸ್ಪೇನ್ಗೆ ಮಣಿದ ಆಸ್ಟ್ರೇಲಿಯಾ ಪಡೆ. ಲಾಸಿ ಲಿಂಚ್ ಮೈಕಲ್ ಓಯಾರ್ಚಪಾಲ್ ರವರ ಅವಳಿ ಗೋಲುಗಳ ನೆರವಿನಿಂದ ಯುರೋಪ್ ಚಾಂಪಿಯನ್ ಸ್ಪೇನ್ ಗುರುವಾರ 3-0 ಗೋಲುಗಳಿಂದ ಆಸ್ಟ್ರೇಲಿಯಾ ತಂಡವನ್ನು ಸೋಲಿಸಿ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯ ಫ್ರೀ ಕ್ವಾರ್ಟರ್ ಫೈನಲ್ಗೆ ಮುನ್ನುಗ್ಗಿತು. ಫ್ರೀ ಕ್ವಾರ್ಟರ್ಗೆ ಸ್ಪಿನ್ನರ್ ಜಾಕೋವಿಚ್. ಲಂಡನ್ ವಿಶ್ವದ ಅಗ್ರಮಾನ್ಯ ಆಟಗಾರ ಯಾನಿಕ್ ಸ್ಪಿನ್ನರ್ ಅವರು ನೇರ ಸಿಟ್ಟುಗಳ ಗೆಲುವಿನೊಂದಿಗೆ ವಿಂಬಲ್ಟನ್ ಟೆನ್ನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ನಲ್ಲಿ ಶುಕ್ರವಾರ ಫ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದರು. ಸರ್ಬಿಯಾದ ದಿಗ್ಗಜ ಆಟಗಾರ ನಾವೋಕ್ ಜಾಕೋವಿಚ್ ರವರು 16ರ ಘಟ್ಟಕ್ಕೆ ಮುನ್ನಡೆದರು. 16ರ ಘಟ್ಟಕ್ಕೆ ಸ್ವಿಟ್ಜರ್ಲೆಂಡ್ ಲಗ್ಗೆ. ವ್ಯಾಕೂವರ್ ಅಲ್ಜೀರಿಯಾ ತಂಡವನ್ನು ಗುರುವಾರ 2-0 ಗೋಲುಗಳಿಂದ ಸೋಲಿಸಿದ ಸ್ವಿಟ್ಜರ್ಲೆಂಡ್ ತಂಡ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯ ಅಂತಿಮ 16ರಲ್ಲಿ ಸ್ಥಾನ ಕಾಯ್ದಿರಿಸಿಕೊಂಡಿತು. ಅಲ್ಜೀರಿಯಾ ಫ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಕೊಲಂಬಿಯಾ
ಗಾನ ಬಂದಿದ್ದ ವಿಜೇತ.

0: ಎದುರಿಸಲಿದೆ. ಕೆನಡಾ ಓಪನ್ ಭಾರತದ ಸವಾಲು ಅಂತ್ಯ. ಕೆನಡಾ ತಾನ್ಯಾ ಹೇಮಂತ್ ಮತ್ತು ಆಕರ್ಷಿ ಕಶ್ಯಪ್ ಅವರು ಮಹಿಳೆಯರ ಸಿಂಗಲ್ಸ್ ಎರಡನೇ ಸುತ್ತಿನ ಪಂದ್ಯಗಳಲ್ಲಿ ಸೋಲನ್ನು ಅನುಭವಿಸಿದರು. ಇದರೊಂದಿಗೆ ಕೆನಡಾ ಓಪನ್ ಸೂಪರ್ 300 ಶ್ರೇಣಿಯ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಸವಾಲು ಅಂತ್ಯಗೊಂಡಿತು. ಈಜು ನೈರಾ ಅವನಿ ಕ್ರಿಶ್ ಮಿಂಚು ಮಂಗಳೂರು ಸ್ವಿಮ್ ಲೈಫ್ ಈಜು ಅಕಾಡೆಮಿಯ ನೈರಾ ಬೋಪಣ್ಣ ಈಜು ಅಕಾಡೆಮಿಯ ಇಡಿಕಾ ಭಟ್ ನೆಟ್ಕಲಪ್ಪ ಈಜು ಕೇಂದ್ರದ ಅವನಿ ಡಿ ನಲ್ಲೋಡೆ ಮತ್ತು ಬಸವನಗುಡಿ ಈಜು ಕೇಂದ್ರದ ನಗರದಲ್ಲಿ ಶುಕ್ರವಾರ ಆರಂಭಗೊಂಡ ಎನ್ಆರ್ಜಿ ರಾಜ್ಯ ಸಬ್ ಜೂನಿಯರ್ ಈಜು ಚಾಂಪಿಯನ್ಶಿಪ್ನಲ್ಲಿ ಮಿಂಚತೊಡಗಿದರು. ಇವತ್ತಿನ ಶುಭಾಷಿತ: ಜೀವನದ ಸಂಕಷ್ಟಗಳನ್ನು ಸಹಿಸಿಕೊಳ್ಳಲು ಅಹಿಂಸೆಯು ಒಂದು ರಚನಾತ್ಮಕವಾದ ಪ್ರೇರಕ ಶಕ್ತಿಯಾಗಿದೆ. ಮಹಾತ್ಮ ಗಾಂಧೀಜಿರವರು.
1: ಇನ್ನು ಮುಂದೆ ಕೇಳಿ ಬರೋಣ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ಹಳ್ಳಿಗಳನ್ನು ಕಟ್ಟುವ ಕಷ್ಟಸುಖ ಎಂಬ ವಿಷಯದ ಕುರಿತು ಧಾರವಾಡ ಜಿಲ್ಲೆಯ ಗಾಂಧಿ ಪರಂಪರೆಯ ಗ್ರಾಮಾಭಿವೃದ್ಧಿ ಸಾಧಕರಾಗಿರುವ ಡಾಕ್ಟರ್ ಪ್ರಕಾಶ್ ಭಟ್ ರವರು ನಡೆಸಿಕೊಡುವ ಕಾರ್ಯಕ್ರಮ.

ಬಂಧನರಹಿತ ಸುಖದ ಸ್ವರ್ಗದಲ್ಲಿ ಓ ತಂದೆ ನನ್ನ ನಾಡಿದು ಕಣ್ ತೆರೆಯಲಿ. ಎಲ್ರಿಗೂ ನಮಸ್ಕಾರ. ಈ ವಿಷಯ ಸ್ವಲ್ಪ ಮೇಲ್ಮಟ್ಟದ ವಿಷಯ ಆದ್ರೂ ನಿಮಗೆ ತುಂಬಾ ಸಂಬಂಧಿತವಾದ್ರಿಂದ ನಿಮಗೆ ಅರ್ಥ ಆಗುವಾಗ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡುವುದರಿಂದ ನಿಮಗೆ ಇದು ಗೊತ್ತಾಗ್ತದೆ ಅಂತ ಅಂದ್ಕೊಂಡಿದ್ದೀನಿ. ಹಳ್ಳಿಗಳು ನಿಮಗೆ ಗೊತ್ತಿದೆಯೋ ಇಲ್ವೋ, ನಮ್ಮ ದೇಶಕ್ಕೆ ಹಳ್ಳಿಗಳ ದೇಶ ಅಂತಲೇ ಕರೀತಾರೆ. ಯಾಕೆಂದ್ರೆ ನಮ್ಮ ಜನಸಂಖ್ಯೆಯಲ್ಲಿ ನಮ್ಮ ದೇಶದಲ್ಲಿ ಇರುವಂತ ಈಗ ಇರುವಂತ 140 ಕೋಟಿಗೂ ಮಿಕ್ಕಿದ ಜನಸಂಖ್ಯೆಯಲ್ಲಿ 65% ಹೆಚ್ಚು ಜನ ಹಳ್ಳಿಗಳಲ್ಲಿ ಇದ್ದಾರೆ. ಅಂದ್ರೆ ಸುಮಾರು 90 ಕೋಟಿಗೆ ಮೇಲ್ಪಟ್ಟು ಜನ ಹಳ್ಳಿಯಲ್ಲಿದ್ದಾರೆ. ಹಾಗಾಗಿ ಭಾರತ ದೇಶ ಅಂತಂದ್ರೆ ನೀವು ದಿಲ್ಲಿಯನ್ನೋ ಬೆಂಗಳೂರನ್ನೋ ಇವನ್ ಧಾರವಾಡ ಹುಬ್ಬಳ್ಳಿಯನ್ನೋ ನೆನೆಸ್ಕೊಳ್ಳೋದಲ್ಲ, ನಮ್ಮ ಹಳ್ಳಿಗಳನ್ನ ನೆನೆಸ್ಕೊಳ್ಳೋದು. ನಮ್ಮ ದೇಶದ ಅಭಿವೃದ್ಧಿ ಅಂತಂದ್ರೆ ನಮ್ಮ ಹಳ್ಳಿಗಳ ಅಭಿವೃದ್ಧಿ ಆದ್ರೆ ಮಾತ್ರ ಆಗುವಂತಹದ್ದು. ಆದ್ರೆ ಏನ್ ಮಾಡೋಣ ಹೇಳಿ, ಹಳ್ಳಿಗಳ ವಿಷಯದಲ್ಲಿ ನಾವು ಬಹಳ ತಪ್ಪು ತಪ್ಪಾಗಿ ಯೋಚಿಸ್ತೇವೆ, ತಪ್ಪು ತಪ್ಪಾಗಿ ಕೆಲಸ ಮಾಡ್ತೇವೆ, ತಪ್ಪು ತಪ್ಪಾಗಿ ಹಳ್ಳಿಗಳ ಅಭಿವೃದ್ಧಿ ಮಾಡುವ ಕೆಲಸವನ್ನ ಮಾಡ್ತಾ ಇರ್ತೇವೆ. ಹಾಗಾಗಿ ನಾನು ಸುಮಾರು 45 ವರ್ಷಗಳಿಂದ ಗ್ರಾಮೀಣಾಭಿವೃದ್ಧಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಗ್ರಾಮೀಣಾಭಿವೃದ್ಧಿ ಅಂದ್ರೆ ನಿಮ್ಗೆ ಗೊತ್ತಾಗ್ತದಲ್ಲ, ಹಳ್ಳಿಗಳು ಚೆನ್ನಾಗಿ ಇರುವ ಹಾಗೆ, ಹಳ್ಳಿಗಳ ಜನ ಹೆಚ್ಚು ಅನುಕೂಲದಿಂದ, ಹೆಚ್ಚು ಸುಖದಿಂದ, ಹೆಚ್ಚು ಸಂತೋಷದಿಂದ ಬದುಕುವಾಗ ಆಗ್ಬೇಕು. ಹಳ್ಳಿಯ ಜನಕ್ಕೆ ಆದಾಯ ಇರಬೇಕು, ಹಳ್ಳಿಯ ಜನಕ್ಕೆ ವಿದ್ಯಾಭ್ಯಾಸಕ್ಕೆ ಅನುಕೂಲತೆ ಇರಬೇಕು, ಹಳ್ಳಿಯ ಜನಕ್ಕೆ ಆರೋಗ್ಯದ ವ್ಯವಸ್ಥೆ ಇರಬೇಕು, ಹಳ್ಳಿಯ ಜನಕ್ಕೆ ಕುಡಿಯುವ ನೀರು ಇತ್ಯಾದಿಗಳಿಗೆ ಎಲ್ಲ ಸೇರಿ ಕ್ವಾಲಿಟಿ ಆಫ್ ಲೈಫ್, ಜೀವನದ ಗುಣಮಟ್ಟ ಅಂತೀವಿ, ಒಳ್ಳೆಯ ಗುಣಮಟ್ಟದ ಜೀವನವನ್ನ ಒಟ್ಟಲ್ಲಿ ಹಳ್ಳಿಯವರು ಬದುಕುವಾಗ ಆಗಬೇಕು, ಹಾಗೂ ಅವರ ಆರ್ಥಿಕತೆ ಆದಾಯವು ಚೆನ್ನಾಗಿರಬೇಕು. ಇದು ಹಳ್ಳಿಯ ಅಭಿವೃದ್ಧಿಯ ಅರ್ಥ. ಆದರೆ

ಸ್ವಾತಂತ್ರ್ಯ ಬಂದ ಎಷ್ಟು ಹತ್ತತ್ರ 80 ವರ್ಷದ ಹತ್ರ ಬರ್ತಾ ಇದ್ದೀವಿ ನಾವೀಗ. ಎಲ್ಲ ಸಮಯದಲ್ಲಿ ನನಗೆ ಬಹಳ ಬೇಸರ ಆಗೋದು ಅಂತಂದ್ರೆ, ಹಳ್ಳಿಗಳ ಕೆಲವು ಅಭಿವೃದ್ಧಿಯನ್ನು ನಾವು ಸಾಧಿಸಿದ್ರು, ಹಳ್ಳಿಗಳಲ್ಲಿರುವ ಕೆಲವು ಮಹತ್ವದ ವಿಷಯವನ್ನ ಕಳ್ಕೊಂಡಿದ್ದೇವೆ ಅಂತ. ಏನು ಅಂತ ನೋಡೋಣ. ಮೊದಲನೇದಾಗಿ, ಹಳ್ಳಿಗೂ ನಗರಗಳಿಗೆ, ಸಿಟಿ ಟೌನ್ ಎಲ್ಲ ಐತಿಯಲ್ಲ, ಇವುಗಳಿಗೆ ಇರುವ ವ್ಯತ್ಯಾಸ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಹಳ್ಳಿಯ ಹಳ್ಳಿತನ ಅಂದ್ರೆ ಏನು, ಅದು ಸಿಟಿಗಳಿಂದ ಹೇಗೆ ಬೇರೆ ಅಂತ ಅರ್ಥ ಮಾಡ್ಕೊಂಡ್ರೆ ಹಳ್ಳಿಗಳ ಅಭಿವೃದ್ಧಿ ಹೇಗೆ ಆಗ್ಬೇಕಿತ್ತು ಅಂತ ನಮಗೆ ಗೊತ್ತಾಗ್ತದೆ. ಹಳ್ಳಿ ಅಂದ್ರೆ ಅಲ್ಲಿರುವ ಜನ ಬರೀ ಒಂದಿಷ್ಟು ಜನ ಅಲ್ಲ, ಅದಕ್ಕೆ ಸಮುದಾಯ ಅಂತ ಹೇಳ್ತೀವಿ. ಹಳ್ಳಿಯಲ್ಲಿರುವ ಜನಕ್ಕೆ ಸಮುದಾಯ ಅಂತ ಕರಿತೀವಿ. ಸಮುದಾಯ ಅಂತಂದ್ರೆ ಏನು ಅಂತಂದ್ರೆ, ಅದೊಂದು ಜನರ ಗುಂಪು ಅಲ್ಲ. ಈಗ ಜಾತ್ರೆಗೆ ಹೋದ್ರೆ ಒಂದಿಷ್ಟು ಜನರ ಗುಂಪು ಇರಬಹುದು, ನೀವು ಸಂತೆಗೆ ಹೋದ್ರೆ ಒಂದಿಷ್ಟು ಜನರ ಗುಂಪು ಇರಬಹುದು, ಹಾಗಲ್ಲ ಹಳ್ಳಿ ಅಂತಂದ್ರೆ. ಹಳ್ಳಿ ಅಂತಂದ್ರೆ ಪರಸ್ಪರಾವಲಂಬನೆ ಇರುವಂತಹ ಜನರು ವಾಸಿಸುವ ಪ್ರದೇಶ. ಏನು ಪರಸ್ಪರಾವಲಂಬನೆ ಅಂದ್ರೆ, ಹಳ್ಳಿಯ ಜನ ತಮ್ಮಷ್ಟಕ್ಕೆ ತಾವು ಯಾರ ಸಂಬಂಧವೂ ಇಲ್ಲದೆ ಬದುಕುತ್ತಾ ಇರುವುದಿಲ್ಲ ಅಥವಾ ಇರ್ತಿರ್ಲಿಲ್ಲ. ಸಿಟಿಯಲ್ಲಿ ಹಾಗಿರ್ತದೆ, ಈ ಮನೆಗೂ ಆ ಮನೆಗೂ ವಿಶೇಷವಾದಂತ ಸಂಬಂಧ ಇರುವುದಿಲ್ಲ. ಸಿಟಿಯಲ್ಲಿ ಇರುವವರೆಲ್ಲ ತಮ್ಮ ತಮ್ಮ ಉದ್ಯೋಗ ಮಾಡಿಕೊಂಡು ತಮ್ಮ ತಮ್ಮ ಆದಾಯ ಗಳಿಸ್ಕೊಂಡು ತಮ್ಮ ತಮ್ಮ ಮಟ್ಟಕ್ಕೆ ಬದುಕುತ್ತಾ ಇರುತ್ತಾರೆ. ಹಳ್ಳಿಯಲ್ಲಿ ಹಾಗಿಲ್ಲ. ಹಳ್ಳಿಯಲ್ಲಿ ಮನೆಯಿಂದ ಮನೆಗೆ, ವ್ಯಕ್ತಿಯಿಂದ ವ್ಯಕ್ತಿಯ ನಡುವೆ ಸಂಬಂಧ ಇರ್ತದೆ. ಆ ಸಂಬಂಧವನ್ನೇ ನಾವು ಪರಸ್ಪರಾವಲಂಬನೆ ಅಂತೀವಿ. ಅಂದ್ರೆ ಬೇರೆಯವರನ್ನ ಅವಲಂಬಿಸಿ ನಾವಿರ್ತೇವೆ, ನಮ್ಮನ್ನು ಅವಲಂಬಿಸಿ ಬೇರೆಯವರು ಇರ್ತಾರೆ. ಈ ಎಲ್ಲರೂ ಒಬ್ಬರನ್ನೊಬ್ಬರು ಅವಲಂಬಿಸಿ ಒಬ್ಬರೊಬ್ಬರ ಒಳಿತು ಒಳ್ಳೇದಾಗುವುದು, ಎಲ್ಲರಿಗೂ ಒಳಿತಾಗ್ತದೆ ಅಂತನ್ನುವ ಸ್ಥಿತಿಗೆ ಹಳ್ಳಿ ಅಂತ ಹೇಳ್ತೇನೆ. ಆದ್ರಿಂದ ಹಳ್ಳಿಯಲ್ಲಿ ಯಾರಿಗೆ ಕಷ್ಟ ಬಂದ್ರೂ ಇಡೀ ಊರು ಚಿಂತನೆ ಮಾಡ್ತಿತ್ತು. ಯಾರಿಗೆ ಕಷ್ಟ ಬಂತು, ನಾವು ಹೇಗೆ ಸಹಾಯ ಮಾಡಬೇಕು, ಹಳ್ಳಿಯಲ್ಲಿ ಇವೆಲ್ಲ ಇರ್ತಿತ್ತು. ಯಾರ ಮನೆಯಲ್ಲಿ ಏನು ಕಷ್ಟ ಬಂದರೂ ಹಳ್ಳಿಯಲ್ಲಿ ಹೆಚ್ಚಿನವರಿಗೆ ಗೊತ್ತಾಗ್ತಿತ್ತು, ಮತ್ತು ಆ ಸಂದರ್ಭದಲ್ಲಿ ತಾವು ಹೇಗೆ ಅವರಿಗೆ ಸಹಾಯ ಮಾಡಬಹುದು ಅಂತನ್ನುವ ವಿಚಾರವನ್ನು ಹಳ್ಳಿಯವರು ಬಹಳ ಹಳ್ಳಿಗಳಲ್ಲಿ ಆ ಥರ ಮಾಡ್ತಾ ಇದ್ರು. ಇದು ಮೊದಲನೆಯ ಗುಣ ಹಳ್ಳಿಯದು, ಪರಸ್ಪರಾವಲಂಬನೆ. ಹಳ್ಳಿಯಲ್ಲಿರುವ ಜನರೆಲ್ಲ ಒಬ್ರಿಗೊಬ್ಬರಿಗೆ ನೆರವಾಗ್ತಾ ಒಬ್ಬರೊಬ್ಬರನ್ನ ಅರ್ಥ ಮಾಡ್ಕೊಳ್ತಾ ಒಬ್ಬರೊಬ್ಬರ ಕಷ್ಟದಲ್ಲೂ ಸುಖದಲ್ಲೂ ಪಾಲ್ಗೊಳ್ತಾ ಮುಂದುವರಿಯೋದೇ ಹಳ್ಳಿಯ ಗುಣ. ಸಿಟಿಯಲ್ಲಿ ಇದಿಲ್ಲ. ಆದ್ರೆ ನಾವು ಈಗ ಏನ್ ಮಾಡಿದೀವಿ ಅಂತಂದ್ರೆ, ಒಂದು ಹಳ್ಳಿ ಅಭಿವೃದ್ಧಿ ಆದ್ರೆ ಅದು ನಮ್ಮ ನಗರದ ಹಾಗೆ ಆಗಬೇಕು ಅಂತನ್ನುವ ಕಲ್ಪನೆಯಲ್ಲಿ, ಅಂದ್ರೆ ಹೇಗೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅಂತ ಸಂಪನ್ಮೂಲ ನೋಡ್ತೀವಿ, ಒಳ್ಳೆ ರಸ್ತೆ ಇರಬೇಕು, ಒಳ್ಳೆ ಬಸ್ಸುಗಳು ಓಡಾಡಬೇಕು, ಒಳ್ಳೆ ಬಿಲ್ಡಿಂಗ್ಗಳು ಬೇಕು, ಇವನ್ನೆಲ್ಲ ಕಲ್ಪನೆ ಮಾಡಿಕೊಂಡು ಅದೆಲ್ಲ ಬಂದ್ರೆ ಹಳ್ಳಿ ಅಭಿವೃದ್ಧಿ ಆಯಿತು ಅಂತ ನಾವು ನಿರ್ಣಯ ಮಾಡ್ಕೊಳ್ತೀವಿ. ಇವೆಲ್ಲ ಹಳ್ಳಿಗಳಿಗೆ ಬೇಕು, ಬೇಡ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅವನ್ನೆಲ್ಲ ಸಾಧಿಸಿಕೊಳ್ಳುವಾಗ ನಮ್ಮ ಹಳ್ಳಿಯಲ್ಲಿರುವ ಪರಸ್ಪರಾವಲಂಬನೆಯ ಆ ಗುಣ ಕರಗು ಹೋದ್ರೆ ಹಳ್ಳಿ ಅತ್ತಾಗೆ ಸಿಟಿಯೂ ಆಗುವುದಿಲ್ಲ, ಇತ್ತಾಗಿ ಹಳ್ಳಿಯೂ ಆಗಿ ಉಳಿಯೋದಿಲ್ಲ. ಈ ಸ್ಥಿತಿಗೆ ತ್ರಿಶಂಕು ಸ್ಥಿತಿಯನ್ನ ತಲುಪ್ತದೆ. ಅಂದ್ರೆ ಅದು ಅಲ್ಲ ಇದು ಅಲ್ಲ ಅಂತ ಹಾಗಾದಾಗ ಈಗ ಆಗ್ತಾ ಇದೆ. ಅದು ಹಳ್ಳಿಯಲ್ಲಿ ಈಗಾಗಲೇ ಬಹುಮಟ್ಟಿಗೆ ಇದಾಗಿದೆ. ಮೊದಲು ಇಡೀ ಊರಿನವರು ಸೇರಿ ಯಾವುದು ತಪ್ಪು ಯಾವುದು ಸರಿ ಅಂತ ನಿರ್ಣಯ ಮಾಡಿ, ತಪ್ಪು ಮಾಡಬೇಡ್ರಪ್ಪ, ಹೀಗೆ ಮಾಡಬಾರದು, ಹೀಗೆ ಮಾಡಿದ್ರೆ ನಿಮಗೆ ನಾವು ವಾಗ್ದಂಡನೆ ಮಾತಿನಿಂದ ಬೈತೇವೆ, ಇಲ್ಲದ್ರೆ ದಂಡ ಹಾಕ್ತೇವೆ, ನಿಮಗೆ ಪನಿಷ್ಮೆಂಟ್ ಕೊಡ್ತೇವೆ ಅಂತ ಹೇಳಿದ್ರೆ ಹಳ್ಳಿಯಲ್ಲಿ ನಡೆತಿತ್ತು. ಈಗ ಅದು ಸಾಧ್ಯ ಇಲ್ಲ. ಹಾಗಾಗಿ ಹಳ್ಳಿಯಲ್ಲಿ ಸ್ವಚ್ಛತೆ ಇರಬಹುದು, ಜನರ ಕೌಟುಂಬಿಕ ಕಷ್ಟಗಳಿರಬಹುದು.

ಇರಬಹುದು, ಜನರ ಬಿಹೇವಿಯರ್ ನಡತೆ ಇರಬಹುದು, ಅದು ಯಾವುದನ್ನು ಹಳ್ಳಿಯವರು ತಾವೇ ತಾವೇ ಸರಿ ಮಾಡಿಕೊಳ್ಳುವ ಶಕ್ತಿಯನ್ನ ಕಳ್ಕೊಳ್ತಾ ಇರುವುದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಹಳ್ಳಿಗಳನ್ನ ಒಟ್ಟಿಗೆ ತಂದು, ಹಳ್ಳಿಯ ಜನರನ್ನ ಒಟ್ಟಿಗೆ ತಂದು, ತಮ್ಮ ಅಭಿವೃದ್ಧಿಯನ್ನ ತಾವೇ ಅವರು ಯೋಚಿಸುವ ಹಾಗೆ ಮಾಡುವುದೇ ಇವತ್ತಿನ ವಿಷಯ. ಹಳ್ಳಿಗಳನ್ನು ಕಟ್ಟುವ ಕಷ್ಟ ಸುಖ ಅಂತ ಇದು ನಾನು ಇತ್ತೀಚೆಗೆ ಬರೆದಂತ ಪುಸ್ತಕ, ಹಳ್ಳಿಗಳನ್ನ ಕಟ್ಟುವ ಕಷ್ಟ ಸುಖ. ಇದು ನಾನು ಇಲ್ಲಿ ಕಲಘಟಗಿ ಮತ್ತು ಹುಬ್ಬಳ್ಳಿ ತಾಲೂಕುಗಳು ಧಾರವಾಡ ಜಿಲ್ಲೆಯಲ್ಲಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮುಂಡಗೋಡು ಮತ್ತು ಸಿರ್ಸಿ ತಾಲೂಕುಗಳ ಹಳ್ಳಿಗಳ ಸುಮಾರು 49 ಹಳ್ಳಿಗಳಲ್ಲಿ ಜನರ ಜೊತೆಗೆ ಕೆಲಸ ಮಾಡ್ತಾ ನಾನು ಅನುಭವಿಸಿದ್ದನ್ನ, ನಾನು ಅರ್ಥ ಮಾಡಿಕೊಂಡಿದ್ದನ್ನ, ನಾನು ತಿಳ್ಕೊಂಡಿದ್ದನ್ನ ಈ ಪುಸ್ತಕದ ರೂಪದಲ್ಲಿ ಬರೆದಿದ್ದೇನೆ. ಹಳ್ಳಿಗಳು ಹೇಗೆ, ಎಲ್ಲ ಹಳ್ಳಿಗಳನ್ನು ನಾವು ಒಂದೇ ತರ ಇರ್ತೇವೆ ಅಂತ ಅಂದ್ಕೊಂಡು ಬಿಟ್ಟಿರ್ತೀವಿ. ಬೆಂಗಳೂರಿನಲ್ಲಿ ಕೂತ್ಕೊಂಡು, ದಿಲ್ಲಿಯಲ್ಲಿ ಕೂತ್ಕೊಂಡು, ಹಳ್ಳಿಗಳು ಅಂತಂದ್ರೆ ಸಾವಿರಗಟ್ಟಲೆ ಹಳ್ಳಿಗಳು, ಲಕ್ಷಗಟ್ಟಲೆ ಹಳ್ಳಿಗಳು, ಎಲ್ಲ ಹಳ್ಳಿಗಳು ನಮಗೆ ಒಂದೇ ರೀತಿಯಾಗಿ ಕಾಣ್ತವೆ. ಅಲ್ಲಿಂದ ನೋಡಿದಾಗ ಹಳ್ಳಿಗಳೆಲ್ಲ ಒಂದೇ ರೀತಿ ಇರ್ತವೆ ಅಂತ ಕಲ್ಪನೆಯಲ್ಲಿ ನಾವು ಹಳ್ಳಿಗಳಿಗೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಜನ ಅಲ್ಲಿರುವವರು, ದಿಲ್ಲಿಯಲ್ಲಿರುವವರು, ಬೆಂಗಳೂರಲ್ಲಿರುವವರು ಯೋಜನೆಗಳನ್ನ ಹಾಕ್ತಾ ಇರ್ತಾರೆ. ಆದ್ರೆ ಈ ಯೋಜನೆಗಳು ಹಳ್ಳಿಗೆ ಬಂದಾಗ ಗೊತ್ತಾಗ್ತದೆ ನಮಗೆ ಇದು ನಮಗೆ ಯೋಗ್ಯವಾದದ್ದಲ್ಲ ಅಂತ. ಅಂದ್ರೆ ಯಾಕೆ ತಿಳ್ಕೊಳ್ರಿ, ಹಳ್ಳಿಗಳು ಎಷ್ಟೊಂದು ಹಳ್ಳಿಗಳಿದಾವೆ, ಲಕ್ಷಾಂತರ ಹಳ್ಳಿಗಳಿದಾವೆ ನಮ್ಮಲ್ಲಿ. ಅವುಗಳಲ್ಲಿ ಒಂದು ಹಳ್ಳಿ ಇದ್ದಂತೆ ಇನ್ನೊಂದು ಹಳ್ಳಿ ಇಲ್ಲ. ಪ್ರತಿಯೊಂದರ ಶಕ್ತಿ, ಪ್ರತಿಯೊಂದು ಹಳ್ಳಿಯ ಶಕ್ತಿ ಬೇರೆ ಬೇರೆ, ಪ್ರತಿಯೊಂದು ಹಳ್ಳಿಯ ದೌರ್ಬಲ್ಯ ಬೇರೆ ಬೇರೆ, ಪ್ರತಿಯೊಂದು ಹಳ್ಳಿ ಏನು ಮಾಡಲಿಕ್ಕೆ ಸಾಧ್ಯ ಅಂತನ್ನುವುದು ಬೇರೆ ಬೇರೆ. ತನ್ನ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಅದನ್ನ ಪರಿಹಾರ ಮಾಡಿಕೊಳ್ಳುವುದಕ್ಕೆ ದಾರಿ ಯಾವುದು ಅಂತ ಹುಡುಕಿದ್ರೆ ಅದು ಪ್ರತಿಯೊಂದು ಹಳ್ಳಿಯಲ್ಲಿಯೂ ಬೇರೆ ಬೇರೆ ಇರ್ತದೆ. ಇವನ್ನೆಲ್ಲ ಕೂಡಿಸಿ ನಾವು ಹಳ್ಳಿಗೆ, ಪ್ರತಿ ಹಳ್ಳಿಗೆ ಒಂದೊಂದು ಬೇರೆ ಬೇರೆ ಸ್ವಭಾವ ಇರ್ತದೆ ಅಂತ ಅಂದ್ಕೊಳ್ತೀವಿ. ಈ ಸ್ವಭಾವ, ಹಳ್ಳಿಯ ಸ್ವಭಾವ, ಹಳ್ಳಿಯಲ್ಲಿ ಎಂಥವರಿದ್ದಾರೆ, ಹಳ್ಳಿಯಲ್ಲಿ ಅನುಕೂಲಸ್ಥರಿದ್ದಾರೋ, ಬಡವರು ಹೆಚ್ಚಿದ್ದಾರೋ, ಭೂಮಿ ಇರುವವರು ಹೆಚ್ಚಿದ್ದಾರೋ, ಇಲ್ಲದವರು ಹೆಚ್ಚಿದ್ದಾರೋ, ಇವನ್ನೆಲ್ಲ ಮತ್ತು ಯಾವ ಯಾವ ಸಮುದಾಯದವರು ಎಲ್ಲ ಇದ್ದಾರೆ ಅಂತ ಅರ್ಥ ಮಾಡಿಕೊಂಡು ಆಯಾ ಹಳ್ಳಿಯವರೇ ತಮ್ಮ ಹಳ್ಳಿಯ ಕುರಿತು ಯೋಚಿಸಿದರೆ ಆಗ ಹಳ್ಳಿಗೆ ಸರಿಯಾದ ಅಭಿವೃದ್ಧಿಯ ಕಾರ್ಯವನ್ನ ಅವರು ಮಾಡಲಿಕ್ಕೆ ಆಗ್ತದೆ. ಇದನ್ನು ಮಾಡಬೇಕಾದವರು ಯಾರು? ಹಳ್ಳಿಯನ್ನು, ಹಳ್ಳಿಯ ಜನರನ್ನು ಒಟ್ಟಿಗೆ ತಂದು ನೀವೇ ನಿಮ್ಮ ಹಳ್ಳಿಯ ಬಗ್ಗೆ ಯೋಚಿಸಿ ಅಂತ ಹೇಳುವವರು ಯಾರು? ಇದು ಸರ್ಕಾರದ ಹತ್ರ ಸಾಧ್ಯ ಇಲ್ಲ. ಸರ್ಕಾರದವರು ಅವರು ಕಲ್ಯಾಣ ರಾಜ್ಯ ಅಂತ ಹೇಳ್ತಿದ್ರು, ಜನರ ಒಳಿತಿಗಾಗಿ ಏನೇನು ಸಹಾಯ ಮಾಡಬಹುದು ಅಂತನ್ನುವುದಷ್ಟನ್ನೇ ಯೋಚಿಸ್ಲಿಕ್ಕೆ ಸಾಧ್ಯ ಇದೆ. ಜನಕ್ಕೆ ಕಷ್ಟದಲ್ಲಿ ಸಹಾಯ ಬೇಕು, ಆದ್ರೆ ಎಲ್ಲ ಕಷ್ಟಗಳಿಗೂ ಬೇರೆಯವರೇ ಬಂದು ಸಹಾಯ ಮಾಡಬೇಕು ಅಂತ ಆದ್ರೆ ಹಳ್ಳಿಯ ಸ್ವಾವಲಂಬನೆ ತಪ್ಪಿ ಹೋಗ್ತದೆ. ಹಳ್ಳಿಗರು ಎಂದೆಂದೂ ಬೇರೆಯವರ ಸಹಾಯದ ಎದುರು ನೋಡ್ತಾ, ಹಾದಿ ನೋಡ್ತಾ, ಬೇರೆಯವರನ್ನ ಅವಲಂಬಿಸಿಕೊಂಡು ಪರಾವಲಂಬಿಗಳಾಗಿ ಬದುಕಬೇಕಾದಂತ ಸ್ಥಿತಿ ಮಾಡ್ತೇವೆ. ಈಗ ನಿಜ ಹೇಳಬೇಕು ಅಂದ್ರೆ ಹೆಚ್ಚು ಕಡಿಮೆ ನಾವು ಆ ಕಡೆಗೇ ಹೋಗ್ತಾ ಇದ್ದೀವಿ. ಹಳ್ಳಿಯವರು ತಮ್ಮ ಊರಿನ ಸಮಸ್ಯೆ, ಸಾಧ್ಯತೆ ಮತ್ತು ಶಕ್ತಿ ದೌರ್ಬಲ್ಯಗಳ ಕುರಿತು ಅವರೇ ಯೋಚಿಸುವ ಶಕ್ತಿಯನ್ನ ನಾವು ಅವರಲ್ಲಿ ಹುಟ್ಟು ಹಾಕದೇ ಇರೋದೇ ನಮ್ಮ ಹಳ್ಳಿಯವರು ನಮಗೆ ಏನು ಸಹಾಯ ಬರುತ್ತದೆ ಅಂತ ಆಚೀಚೆ ನೋಡುವ ಸ್ಥಿತಿಗೆ ತಲುಪಲಿಕ್ಕೆ ಕಾರಣ ಆಗಿದೆ. ಆದ್ದರಿಂದ ಹಳ್ಳಿಗಳನ್ನು ಕಟ್ಟುವುದು ಅಂತಂದ್ರೆ ರಸ್ತೆಗಳನ್ನು ಮಾಡುವುದು, ಬಿಲ್ಡಿಂಗ್ ಅನ್ನ ಕಟ್ಟುವುದು, ಈ ತರ ಸಂಪನ್ಮೂಲಗಳ ಅಭಿವೃದ್ಧಿಯಷ್ಟೇ ಅಲ್ಲ, ಹಳ್ಳಿಯ ಜನರನ್ನ ಕಟ್ಟಬೇಕು.

ಹಳ್ಳಿಗಳನ್ನು ಕಟ್ಟುವುದು ಅಂತಂದ್ರೆ ಹಳ್ಳಿಯ ಜನರನ್ನ ಕಟ್ಟುವುದು. ಹಳ್ಳಿಯ ಜನರನ್ನ ಕಟ್ಟುವುದು ಅಂದ್ರೆ ಏನು? ಒಟ್ಟಾಗಿ ಬಂದು ಕುಳಿತು ತಮ್ಮ ಹಳ್ಳಿಯ ಬಗ್ಗೆ ಆ ಹಳ್ಳಿಯ ಜನ ಯೋಚಿಸುವ ಹಾಗೆ ಒಂದು ಸಂಘಟನೆಯನ್ನು ನಾವು ಮಾಡಬೇಕು. ಹಾಗೆ ಮಾಡಿದಾಗ ಪ್ರತಿ ತಿಂಗಳಲ್ಲಿ ಒಂದೋ ಎರಡೋ ಸಲ ಕುಳಿತು, ಉದಾಹರಣೆಗೆ ಗ್ರಾಮ ವಿಕಾಸ ಸಮಿತಿ ಅಂತ ಮಾಡಬಹುದು. ಹಳ್ಳಿಯಲ್ಲಿ ಬೇರೆ ಬೇರೆ ಕೆಲಸಗಳನ್ನು ಮಾಡುವ ಬೇರೆ ಬೇರೆ ವಯಸ್ಸಿನ ಬೇರೆ ಬೇರೆ ಸಮುದಾಯದ ಅಂದರೆ ಜಾತಿಯ ಬೇರೆ ಬೇರೆ ರೀತಿಯಲ್ಲಿ ಓದಿದ ಜನರಿದ್ದಾರೆ. ಉದಾಹರಣೆಗೆ ಹಳ್ಳಿಯಲ್ಲಿ ಶ್ರೀಮಂತ ಅನುಕೂಲಸ್ಥರಿದ್ದಾರೆ, ಬಡವರಿದ್ದಾರೆ, ತೀರ ಬಡವರಿದ್ದಾರೆ. ಹಳ್ಳಿಯಲ್ಲಿ ಭೂಮಿ ಹೊಂದಿದವರಿದ್ದಾರೆ, ಭೂಮಿ ಇಲ್ಲದ ಭೂರಹಿತರು ಅಂತನ್ನುವರು ಕೂಲಿಕಾರರಿದ್ದಾರೆ. ಹಳ್ಳಿಯಲ್ಲಿ ಕೃಷಿ ಮಾಡುವವರಿದ್ದಾರೆ, ವ್ಯಾಪಾರ ವ್ಯವಹಾರಗಳನ್ನು ಮಾಡುವವರಿದ್ದಾರೆ. ಹಳ್ಳಿಯಲ್ಲಿ ವಿಶೇಷ ಕೌಶಲಗಳು ಉಳ್ಳ ಜನ ಇದ್ದಾರೆ, ಉದಾಹರಣೆಗೆ ಬಡಗಿಗಳು, ಕುಂಬಾರರು, ಚಮ್ಮಾರರು ಇತ್ಯಾದಿ ಇತ್ಯಾದಿ. ಅವರೆಲ್ಲ ಹಳ್ಳಿಯವರಿಗೆ ತಮ್ಮ ಸರ್ವೀಸ್, ತಮ್ಮ ಸೇವೆಯನ್ನ ಒದಗಿಸಿ ಅದರಿಂದ ದುಡ್ಡು ಕೊಡ್ತಾ ಇರ್ತಾರೆ. ಇದೆಲ್ಲ ಚೆನ್ನಾಗಾಗಬೇಕು ಅಂತಂದ್ರೆ ಇವರೆಲ್ಲ ಸೇರ್ಕೊಳ್ಳುವಂತ ಒಂದು ವ್ಯವಸ್ಥೆಯನ್ನ ಮಾಡಬೇಕಾಗ್ತದೆ. ನಾವು ಹಾಗೆ ಮಾಡಿದ್ವಿ. ಇಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಸುರಶೆಟ್ಟಿಕೊಪ್ಪ ಅಂತ ಸುತ್ತಲೂ 22 ಹಳ್ಳಿ, ಉತ್ತರ ಕನ್ನಡದಲ್ಲಿ ದಾಸನಕೊಪ್ಪ ಅಂತ ಅನ್ನುವ ಹಳ್ಳಿಯ ಸುತ್ತಲೂ 27 ಹಳ್ಳಿಗಳನ್ನು ಸೇರಿಸಿಕೊಂಡು ನಾವು ಹಳ್ಳಿಯ ಜನರನ್ನ ಸಂಘಟಿಸಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಹೀಗೆ ಸಂಘಟಿಸಬೇಕು ಅಂತಂದ್ರೆ ನಾವು ನಮ್ಮ ಕಾರ್ಯಕರ್ತರು ಹಳ್ಳಿಗಳಲ್ಲೇ ಉಳ್ಕೊಂಡ್ರು, ಸಿಟಿಯಿಂದ ಬೆಳಗ್ಗೆ ಹೋಗಿ ಸಂಜೆ ವಾಪಸ್ ಸಿಟಿಗೆ ಬಂದ್ಬಿಡುವ ಕಾರ್ಯಕರ್ತರು ಹಳ್ಳಿಯವರ ವಿಶ್ವಾಸವನ್ನ ಗಳಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ 24 ಗಂಟೆ 24/7 ಹಳ್ಳಿಯಲ್ಲಿ ಉಳ್ಕೊಂಡು ಇವರು ಯೋಗ್ಯರು, ಇವರಿಗೆ ನಮ್ಮ ಬಗ್ಗೆ ಕಾಳಜಿ ಇದೆ ಅಂತ ಹಳ್ಳಿಯವರಿಗೆ ಮನವರಿಕೆ ಆದರೆ ಆವಾಗ ಹಳ್ಳಿಯವರು ಅವರ ಮಾತನ್ನ ಕೇಳಲಿಕ್ಕೆ ಪ್ರಾರಂಭ. ಮಾತು ಕೇಳುದು ಅಂದ್ರೆ ಒಟ್ಟಿಗೆ ಬರ್ರಿ ಅಂತ ಹೇಳುದು, ಅವ್ರು ಹೇಳ್ದಂಗೆ ಕೇಳುದಲ್ಲ. ಉದ್ದೇಶ ಹಳ್ಳಿಯವರನ್ನು ನಾವು ಹೇಳ್ದಂಗೆ ಕೇಳುವ ಹಾಗೆ ಮಾಡುವುದಲ್ಲ, ಹಳ್ಳಿಯವರನ್ನ ಒಟ್ಟಿಗೆ ತಂದು ತಮ್ಮ ಹಳ್ಳಿಯ ಬಗ್ಗೆ ತತ್ತು ತಮ್ಮ ತಮ್ಮ ಕುಟುಂಬಗಳ ಬಗ್ಗೆ ಅವರೇ ಯೋಚಿಸುವ ಹಾಗೆ ಮಾಡುವುದೇ ಅಭಿವೃದ್ಧಿಯ ಮೊದಲ ಹೆಜ್ಜೆ. ಹಾಗೂ ಆ ಮೊದಲ ಹೆಜ್ಜೆಗಿಂತಲೂ ಮೊದಲು ನಾವು ಅಭಿವೃದ್ಧಿಯ ಕಾರ್ಯಕರ್ತರು ಹಳ್ಳಿಗಳಲ್ಲಿ ಉಳ್ಕೊಳ್ಬೇಕು. ಅವರು ಚೆನ್ನಾಗಿ ಓದ್ದವರು ಇರಬೇಕು, ಆದ್ರೆ ಹಳ್ಳಿಯಲ್ಲಿ ಉಳ್ಕೊಳ್ಬೇಕು. ಮತ್ತೆ ಇನ್ನೊಂದು ಆಗ್ತದೆ, ಹಳ್ಳಿಯಲ್ಲಿ ಹೋದಾಗ ಸಾಮಾನ್ಯವಾಗಿ ಪೇಟೆಗಳಿಂದ, ಶಹರದಿಂದ, ನಗರಗಳಿಂದ ಹಳ್ಳಿಗೆ ಹೋದವರು ನನಗೆ ಗೊತ್ತಿದೆ ನಿಮಗೆ ಗೊತ್ತಿಲ್ಲ ಅಂತ ಹಳ್ಳಿಯವರಲ್ಲಿ ವ್ಯವಹಾರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನಿಮ್ಮ ಹಳ್ಳಿಯ ಸಮಸ್ಯೆ ನನಗೆ ಗೊತ್ತಿದೆ, ನಿಮಗೆ ಹೇಳ್ಕೊಡ್ತೇನೆ ಬನ್ನಿ, ನಿಮಗೆ ಏನು ಗೊತ್ತಿಲ್ಲ, ನೀವು ಮೂರ್ಖರಿದ್ದೀರಿ. ಈ ರೀತಿಯಲ್ಲಿ ಹೋದ್ರೆ ಹಳ್ಳಿಯವರು ನಮ್ಮ ಜೊತೆಯಲ್ಲಿ ಕೈಗೂಡಿಸುವುದಿಲ್ಲ. ಅದರ ಬದಲು ನನಗೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ಹಳ್ಳಿಯ ಕಾರ್ಯಕರ್ತರು ಹೇಳಬೇಕು, ನಮಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದೆ, ನೀವು ಇದನ್ನ ಅನುಭವಿಸ್ತಾ ಇದ್ದೀರಿ, ಹಾಗಾಗಿ ಹಳ್ಳಿಯಲ್ಲಿ ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಯಾವುದು ಒಳಿತು ಯಾವುದು ಸಮಸ್ಯೆ ಅಂತ ನಿಮಗೆ ಗೊತ್ತಿದೆ, ಇದನ್ನ ನೀವೇ ಹೇಳಬೇಕು. ನಮ್ಮಲ್ಲಿ ಕೃಷಿಯಲ್ಲಿ ಏನು ಸಮಸ್ಯೆ ಇದೆ, ನಮ್ಮಲ್ಲಿ ಕೃಷಿಗೆ ಸಂಬಂಧಪಟ್ಟ ಮಣ್ಣು ನೀರಿನಲ್ಲಿ ಏನು ಸಮಸ್ಯೆ ಇದೆ, ನಮ್ಮಲ್ಲಿ ವಿದ್ಯಾಭ್ಯಾಸದಲ್ಲಿ ಏನು ಸಮಸ್ಯೆ ಇದೆ, ನಮ್ಮಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಏನು ಸಮಸ್ಯೆ ಇದೆ, ಇವೆಲ್ಲವನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಹಳ್ಳಿಯ ಜನ, ನಾನಾಗ್ಲೇ ಹೇಳಿದಲ್ಲ, ಬೇರೆ ಬೇರೆ ಉದ್ಯೋಗದಲ್ಲಿರುವವರು ಹಾಗೂ ಗಂಡಸರು, ಮಹಿಳೆಯರು, ಯುವಕರು, ಹಿರಿಯರು ಎಲ್ಲರೂ ಸೇರಿ ಅವರ ಪ್ರತಿನಿಧಿತ್ವದಲ್ಲಿ ಗ್ರಾಮ ವಿಕಾಸ ಸಮಿತಿ ಏನೋ ಮಾಡಿಕೊಂಡು ಚಿಂತನೆ ಮಾಡಿ ನಮ್ಮ ಹಳ್ಳಿಯ ಅಭಿವೃದ್ಧಿಗೆ ಯಾವ ದಾರಿ ಅಂತ ಅವರೇ ಯೋಚಿಸುವ ಹಾಗೆ ಮಾಡಿದರೆ ಆಗ ವಿವಿಧ ಸಮಸ್ಯೆಗಳ ವೃಕ್ಷವಂತ ನಾವು ಹೇಳ್ತೀವಿ. ಯಾವ ಸಮಸ್ಯೆ ಯಾವ ಸಮಸ್ಯೆಗೆ ಕಾರಣ ಆಗಿದೆ ನೋಡಿ, ಊರಲ್ಲಿ ಒಂದು 10 20 30

ಸಮಸ್ಯೆ ಇರಬಹುದು ಇರ್ತವೆ. ಮತ್ತು ಈ ಸಮಸ್ಯೆಗಳು ಒಂದನ್ನೊಂದು ಪ್ರೇರೇಪಿಸ್ತಾ ಇರ್ತವೆ. ಉದಾಹರಣೆಗೆ, ಹಳ್ಳಿಯವರು ಬಡವರಾಗಿದ್ರೆ, ಬಡತನ ಇದ್ರೆ, ಆರ್ಥಿಕ ತೊಂದರೆ ಇದ್ರೆ ಅವರಿಗೆ ವಿದ್ಯಾಭ್ಯಾಸವನ್ನ ಗಳಿಸಲಿಕ್ಕೆ ಕಷ್ಟ ಆಗ್ತದೆ, ಅವರಿಗೆ ಸರಿಯಾದ ಆರೋಗ್ಯವನ್ನ ಕಾಪಾಡಿಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಆದ್ರಿಂದ ಬಡತನದಿಂದ ಅನಕ್ಷರತೆ ಬರಬಹುದು, ಬಡತನದಿಂದ ಅನಾರೋಗ್ಯ ಬರಬಹುದು, ಹಾಗೂ ಅದರಿಂದ ಮತ್ತಿಷ್ಟು ಬಡತನ ಬರಬಹುದು. ಹೀಗೆ ಬಡತನದಿಂದ ಅನಾರೋಗ್ಯ, ಅನಾರೋಗ್ಯ ಆದಾಗ ಮತ್ತಿಷ್ಟು ಬಡತನ, ಈ ತರ ಸಮಸ್ಯೆಗಳು ವಿಷ ವರ್ತುಲವಾಗಿ ಒಂದರಿಂದ ಒಂದು ಸಮಸ್ಯೆ ಹೆಚ್ಚಾಗ್ತಾ ಹೋಗ್ತದೆ. ಆದ್ದರಿಂದ ಯಾವ ಸಮಸ್ಯೆ ಮೂಲ ಸಮಸ್ಯೆ ಅಂತ ತಿಳ್ಕೊಂಡು ಅದರ ಪರಿಹಾರ ಮಾಡುವುದು ಬಹಳ ಮುಖ್ಯವಾದದ್ದಾಗ್ತದೆ. ಹಾಗೆ ಮಾಡಬೇಕು ಅಂತಾದ್ರೆ ನಾವು ನಮಗೆ ಗೊತ್ತಿದೆ, ನಿಮಗೆ ಹೇಳ್ಕೊಡ್ತೀವಿ ಬನ್ನಿ ಅಂತನ್ನುವ ನಿಲುವಿನಿಂದ, ನಿಮಗೆ ಗೊತ್ತಿದೆ ಬನ್ನಿ ನಮಗೆ ಹೇಳಿ, ನೀವು ವಿಚಾರ ಮಾಡಿ ಇದರ ಬಗ್ಗೆ ಏನ್ ಮಾಡಬಹುದು ಅಂತ ನಮಗೆ ಹೇಳಿ, ನಾವೆಲ್ಲ ಕೂಡಿ ಆ ಕಾರ್ಯ ಕೈಕೊಳ್ಳೋಣ ಅಂತಂದಾಗ ತುಂಬಾ ತುಂಬಾ ಬಲ ಬರ್ತದೆ ಜನಕ್ಕೆ. ಜನರನ್ನ ಕಟ್ಟುವುದು ಅಂತಂದ್ರೆ ಇದೆ, ಹಳ್ಳಿಗಳನ್ನ ಕಟ್ಟುವುದು ಅಂತಂದ್ರೆ ಜನರನ್ನ ಕಟ್ಟುವುದು, ಜನರನ್ನ ಕಟ್ಟುವುದು ಅಂತಂದ್ರೆ ಹೀಗೆ ಅವರನ್ನ ಒಟ್ಟಿಗೆ ಸೇರಿಸಿ ಅವರೇ ತಮ್ಮ ಹಳ್ಳಿಯ ಬಗ್ಗೆ ಯೋಚಿಸುವ ಹಾಗೆ. ಹಳ್ಳಿ ಅಂದ್ರೆ ಬರೀ ಮತ್ತೆ ಗ್ರಾಮ ಸಭೆ, ವಾರ್ಡ್ ಸಭೆ ಇತ್ಯಾದಿಗಳನ್ನ ಪಂಚಾಯತ್ ರಾಜ್ಯದಲ್ಲಿ ಅದನ್ನು ಇದೇ ದೃಷ್ಟಿಯಿಂದ ಮಾಡ್ಕೊಳ್ತಿದ್ರು. ಆದ್ರೆ ನಾನು ಗ್ರಾಮ ಸಭೆಗೂ ವಾರ್ಡ್ ಸಭೆಗೂ ಹೋಗಿ ನೋಡಿದಾಗ ಒಂದು ಎರಡು ಮೂರು ನಾಲ್ಕು ವಿಷಯಗಳ ಬಿಟ್ಟರೆ ಬೇರೆ ಏನು ಅಲ್ಲಿ ಚರ್ಚೆ ಆಗುವುದಿಲ್ಲ. ಒಂದು, ನನಗೆ ಮನೆ ಬೇಕು ಅಂತಾದ್ರೆ ನಾನು ಹೋಗಿ ಮನೆಯ ಬಗ್ಗೆ ಅಲ್ಲಿ ಒತ್ತಡ ಹಾಕ್ತೇನೆ, ಇಲ್ಲಾಂದ್ರೆ ಕಾಂಕ್ರೀಟ್ ರಸ್ತೆಯೋ ಡಾಂಬರ್ ರಸ್ತೆಯೋ ಇಲ್ಲಿಂದ ಅಲ್ಲಿವರೆಗೆ ಮಾಡಬೇಕು ಅಂತ ಆ ಜನ ಹೋಗಿ ಒತ್ತಾಯ ಮಾಡ್ತಾರೆ. ಇಲ್ಲಾಂದ್ರೆ ಸಮುದಾಯ ಭವನ ಕಟ್ಕೊಡ್ರಿ, ನಮ್ಮ ಜಾತಿಗೂ ಒಂದು ಕೊಟ್ಕೊಡ್ರಿ, ಅವ್ರ ಜಾತಿಗೂ ಒಂದು ಕಟ್ಕೊಡ್ರಿ, ಈ ಒತ್ತಡ ಇರ್ತದೆ. ನೀರೊಂದು ಕೊಡ್ರಿ ಅಂತ, ಇಂಥ ಕೆಲವು ವಿಷಯಗಳನ್ನ ಬಿಟ್ರೆ ಗ್ರಾಮ ಸಭೆಯಲ್ಲೋ ವಾರ್ಡ್ ಸಭೆಯಲ್ಲೋ ನಿಮ್ಗೆ ಗೊತ್ತಿರ್ಬೋದು ಹಳ್ಳಿಯಲ್ಲಿ 18 ವರ್ಷ ಮೀರಿದ ಎಲ್ಲರೂ ಗ್ರಾಮ ಸಭೆಯ ಸದಸ್ಯರು. ಅವರೆಲ್ಲರೂ ಸಭೆಯನ್ನ ಅಟೆಂಡ್ ಆಗ್ಬೋದು, ಅವ್ರು ಬರುವುದಿಲ್ಲ. ಕೇವಲ ಕೆಲವು ಬೆರಳೆಣಿಕೆಯಷ್ಟು ಜನ ಗ್ರಾಮ ಸಭೆಗೆ ಬರ್ತಾರೆ. ನಾನು ಹೋಗಿ ನೋಡಿದ್ದೀನಿ, ಇವೇ ಮೂರು ನಾಲ್ಕು ವಿಷಯ ಚರ್ಚೆ ಮಾಡ್ತಾರೆ, ಬಹಳ ಜಗಳ ಆಡ್ತಾರೆ. ಹಾಗಾಗಿ ಗ್ರಾಮ ಸಭೆಯೋ ವಾರ್ಡ್ ಸಭೆಯೋ ನಮ್ಮ ನಿಜವಾದ ಅಭಿವೃದ್ಧಿಗೆ ಕಾರಣ ಆಗಬೇಕಾಗಿದ್ದು ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಹಳ್ಳಿಯ ಜನರನ್ನು ನಾವು ಕಟ್ಟಿಲ್ಲ, ಅವರಿಗೆ ಇದರ ಮಹತ್ವ ಅರಿವಾಗಿಲ್ಲ, ತಾವೇ ಮಾಡಿಕೊಳ್ಳಬಹುದು ಅಂತನ್ನುವ ಧೈರ್ಯ ವಿಶ್ವಾಸ ಅವರಲ್ಲಿ ಹುಟ್ಟಿಲ್ಲ. ಅದನ್ನು ಮೊದಲು ನಾವು ಹುಟ್ಟಿಸಬೇಕು. ಹಾಗಾಗಬೇಕು ಅಂತಂದ್ರೆ ಹಳ್ಳಿಯವರ ಜೊತೆಗೆ ಸಮಾನತೆಯ ಭಾವದಿಂದ ನಾವು ವರ್ತಿಸಬೇಕು. ನಾ ನಿಮ್ಗೆ ಹೇಳ್ಕೊಡ್ತೇನೆ ಅಂತ ಹೇಳೋದು, ನಾವು ಕುರ್ಚಿಯಲ್ಲಿ ಕೂತ್ಕೊಂಡು ಅವರನ್ನ ನೆಲದಲ್ಲಿ ಕೂರಿಸಿ ಮಾತಾಡೋದು, ನಾನು ಮೇಲೆ ನೀವು ಕೆಳಗೆ ಅಂತನ್ನುವ ಭಾವವನ್ನ ಅವರಲ್ಲಿ ಹುಟ್ಟಾಕೋದು ಮಾಡಿದ್ರೆ ಹಳ್ಳಿಯ ಜನ ತಮ್ಮ ಸಮಸ್ಯೆಯನ್ನ ನಮಗೆ ಹೇಳೋದಿಲ್ಲ. ಯಾಕೆಂತಂದ್ರೆ ಮೈತ್ರಿ ಅಂತ ಹೇಳ್ತೀವಿ, ದೋಸ್ತಿ. ಹಳ್ಳಿಯ ಜೊತೆಗೆ, ಹಳ್ಳಿಯ ಜನರ ಜೊತೆಗೆ ಯಾರು ದೋಸ್ತಿಯನ್ನ ಮಾಡ್ಕೊಳ್ತಾರೋ, ಎಷ್ಟೇ ದೊಡ್ಡ ಅಧಿಕಾರಿ ಇರಲಿ, ಎಷ್ಟೇ ದೊಡ್ಡ ಕಾರ್ಯಕರ್ತ ಇರಲಿ, ಅವರು ಮೊದಲು ಮಾಡಬೇಕಾಗಿದ್ದು ಹಳ್ಳಿಯ ಜನರ ಜೊತೆಗೆ ಸಮಾನತೆಯ ನೆಲೆಯಲ್ಲಿ ವ್ಯವಹಾರ ಮಾಡಬೇಕು. ಅಂದ್ರೆ ಕೂತ್ಕೊಳ್ಳೋದು ಅವ್ರ ಜೊತೆಗೆ ಕೂತ್ಕೊಳ್ಬೇಕು, ಮಾತಾಡುವ ರೀತಿಯಲ್ಲಿ ಸ್ನೇಹ ಭಾವದಿಂದ ಮಾತಾಡಬೇಕು. ನಮ್ಮ ದೇಹ ಭಾಷೆ, ನಮ್ಮ ಕೈ ಕಾಲುಗಳನ್ನ ನಾವು ಮಾಡುವುದನ್ನ ಬಹಳ ಸ್ನೇಹದಿಂದ ಮಾತಾಡ್ಬೇಕು. ಹೊತ್ತು ನೋಡ್ರಿ ನಾನು ಹೇಳ್ಕೊಡ, ಈ ತರ ಪೇರೆಂಟಲ್ ನಮ್ಮ ತಂದೆ ನಮ್ಮ ಜೊತೆ ಹೆಂಗ್ ಮಾತಾಡ್ತಾರೋ ಆ ಭಾವದಲ್ಲಿ ಮಾತಾಡಬಾರ್ದು. ಈಗ ತಂದೆ ತಾಯಂದಿರು ಸ್ನೇಹ ಭಾವಕ್ಕೆ ಬಂದಿದ್ದಾರೆ. ಆದ್ರಿಂದ ಈ ಕಾರ್ಯಕರ್ತರು, ಈ ಅಧಿಕಾರಿಗಳು ಯಾರೇ ಇದ್ರು, ಗ್ರಾಮೀಣಾಭಿವೃದ್ಧಿ, ಹಳ್ಳಿಯ ಅಭಿವೃದ್ಧಿಗೆ ಕೆಲಸ ಮಾಡುವವರು ಜನರನ್ನ ಸೇರಿಸಿಕೊಂಡು ಜನರೊಡನೆ ಸ್ನೇಹ ಭಾವದಿಂದ ವರ್ತಿಸಿ ಜನರ ವಿಶ್ವಾಸವನ್ನ ಮೊದಲು ಗಳಿಸಿಕೊಳ್ಳಬೇಕು. ಆಮೇಲೆ ಬೇರೆ ಬೇರೆ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಬೇರೆ ಬೇರೆ ಟೂಲ್ಸ್ ಇದ್ದಾವೆ. ಸಭೆ ಮಾಡಬಹುದು, ಫೋಕಸ್ಡ್ ಗ್ರೂಪ್ ಡಿಸ್ಕಷನ್ ಇದೆ, PRA ಪಾರ್ಟಿಸಿಪೇಟರಿ ರೂರಲ್ ಅಪ್ರೈಸಲ್ ಇದೆ. ಜನರೇ ಇಂದನೇ ತಿಳ್ಕೊಳ್ಳೋದು, ಆ ಪಾರ್ಟಿಸಿಪೇಟರಿ ರೂರಲ್ ಅಪ್ರೈಸಲ್ಲಿ

ಸೀಸನಲ್ ಡಯಾಗ್ರಾಮ್, ಮ್ಯಾಟ್ರಿಕ್ಸ್ ರ್ಯಾಂಕಿಂಗ್ ಇತ್ಯಾದಿ ಇತ್ಯಾದಿ ಬಹಳ ಸುಂದರವಾದಂತ ಉಪಕರಣಗಳಿದ್ದಾವೆ. ಉಪಕರಣಗಳು ಅಂದ್ರೆ ಟೂಲ್ಸ್. ಅಂದ್ರೆ ಏನು ಅಂತಂದ್ರೆ, ಈಗ ಉದಾಹರಣೆಗೆ ಊರಲ್ಲಿ ಜನ ಎಲ್ಲಿಗೋ ವಲಸೆ ಹೋಗ್ತಾರೆ, ಪ್ರತಿ ವರ್ಷ ಊರು ಬಿಟ್ಟು ಹೋಗ್ತಾರೆ ಹೊಟ್ಟೆಪಾಡಿಗಾಗಿ, ಎಲ್ಲಿಯೋ ಬೇರೆ ಕಡೆಗೆ ಕೆಲಸಕ್ಕೆ ಹೋಗ್ತಾರೆ ಅಂತಾದ್ರೆ ಅವ್ರು ಯಾವಾಗ ಹೋಗ್ತಾರೆ, ಎಷ್ಟು ಜನ ಹೋಗ್ತಾರೆ,

ಅನ್ನೋ ಒಂದು ಊರು ಹೆಸರು ಶೆಟ್ಟಿ ಕೊಪ್ಪ ಅಂತ ಇಟ್ಕೊಳ್ಳಿ. ಆ ಊರಿನಲ್ಲಿ ಇವೆಲ್ಲ ಯಾವಾಗ ಆಗ್ತದೆ ಅಂತ ನೀವು ಎಲ್ಲಿಯೂ ಪುಸ್ತಕಗಳಲ್ಲಿ ಆ ಮಾಹಿತಿ ಸಿಕ್ಕುವುದಿಲ್ಲ, ನೆಟ್ಟಲ್ಲಿ ಹೋದ್ರೆ ಆ ಮಾಹಿತಿ ಸಿಕ್ಕುವುದಿಲ್ಲ. ಊರಿನ ಜನರನ್ನ ಸೇರಿಸಿಕೊಂಡು ನೀವು ಚರ್ಚೆ ಮಾಡಿದ್ರೆ ಈ ಮಾಹಿತಿಯನ್ನ ಒಂದು ಸೀಸನಾಲಿಟಿ ಮ್ಯಾಪ್ ಅಲ್ಲಿ ನೀವು ಮಾಡಬಹುದು. ಮಳೆ ಯಾವಾಗ ಬರ್ತದೆ ಊರಲ್ಲಿ, ಎಷ್ಟು ಮಳೆ ಬರ್ತದೆ, ಯಾವ ತಿಂಗಳಲ್ಲಿ ಹೆಚ್ಚು ಮಳೆ ಬರ್ತದೆ, ಯಾವ ತಿಂಗಳಲ್ಲಿ ಅಥವಾ ನಕ್ಷತ್ರದಲ್ಲಿ ಯಾವ ನಕ್ಷತ್ರದಲ್ಲಿ ಮಳೆ ಬರುತ್ತೆ. ಜನ ಕೆಲವು ಸಲ ತಿಂಗಳ ಲೆಕ್ಕದಲ್ಲಿ ಮಳೆಯನ್ನು ಅಳೆಯೋದಿಲ್ಲ, ನಕ್ಷತ್ರಗಳ ಲೆಕ್ಕದಲ್ಲಿ ಅಳಿತಾರೆ. ಇದನ್ನೆಲ್ಲ ಜನರ ಜೊತೆಗೆ ಕೂತ್ಕೊಂಡು ಅರ್ಥ ಮಾಡಿಕೊಂಡಾಗ ಜನರಿಗೂ ಅರ್ಥ ಆಗ್ತದೆ, ಸ್ಪಷ್ಟ ಆಗ್ತದೆ ನಮ್ಮ ಸಮಸ್ಯೆ ಏನು ಅಂತ, ನಮಗೂ ಗೊತ್ತಾಗ್ತದೆ. ಹಾಗೆ ರೈತರ ಸಮಸ್ಯೆಗಳನ್ನ ರೈತರನ್ನ ಸೇರಿಸಿ ಅರ್ಥ ಮಾಡ್ಕೋಬೇಕು, ರೈತರಲ್ಲದ ಭೂ ಕಾರ್ಮಿಕರನ್ನ ಅವರನ್ನ ಸೇರಿಸಿಕೊಂಡು ಅರ್ಥ ಮಾಡಬೇಕು. ಯಾವುದೇ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ 60% ಜನರ ಹತ್ರ ಭೂಮಿ ಇದ್ರೆ, ಒಂದು 40% ಜನರ ಹತ್ರ ಭೂಮಿ ಇರುವುದಿಲ್ಲ, ಅವರು ಭೂರಹಿತರಿರ್ತಾರೆ. ಅವರು ಉದ್ಯೋಗ ಮಾಡಬಹುದೇ, ಅಂಥವರೇ ಹೆಚ್ಚಾಗಿ ಬೇರೆ ಕಡೆಗೆ ವಲಸೆ ಹೋಗ್ತಾ ಇರ್ತಾರೆ. ಇಲ್ಲಿ ಕೆಲಸ ಇಲ್ದಿರೋ ಸಂದರ್ಭದಲ್ಲಿ ಅವರಿಗೆ ವಲಸೆ ಹೋದ್ರೆ ದುಡಿತ ಚೆನ್ನಾಗಿ ಮಾಡಬಹುದು. ಅಲ್ಲಿ ಎಲ್ಲಿಯೋ ಗೋವಾಕ್ಕೋ ಎಲ್ಲೋ ಹೋದ್ರೆ ಇಲ್ಲಿಗಿಂತ ಹೆಚ್ಚು ಸಂಬಳ ಸಿಗಬಹುದು. ಆದ್ರೆ ಏನಾಗ್ತದೆ ಗಮನಿಸಿ, ಅವರ ಮಕ್ಕಳನ್ನ ಇಲ್ಲಿ ಬಿಟ್ಟು ಹೋಗುವಾಗಿಲ್ಲ, ಅಲ್ಲಿ ಕರ್ಕೊಂಡು ಹೋಗುವಾಗಿಲ್ಲ. ಅಲ್ಲಿ ಕರ್ಕೊಂಡು ಹೋದ್ರೆ ಅವರಿಗೆ ಇಲ್ಲಿ ವಿದ್ಯಾಭ್ಯಾಸ ಶಾಲೆ ತಪ್ಪುತ್ತದೆ. ಇಲ್ಲೇ ಇದ್ರೆ ಅವರನ್ನು ನೋಡ್ಕೊಳ್ಳೋರು ಯಾರು ಅಂತ ಅನ್ನೋದು ಗೊತ್ತಾಗುತ್ತೆ. ವೃದ್ಧರಿರ್ತಾರೆ, ಅವರು ಹಿರಿಯರು, ಬಹಳ ಹಿರಿಯರು ಇರ್ತಾರೆ, ಅವರನ್ನು ಬಿಟ್ಟು ಹೋಗ್ಬೇಕಾಗ್ತದೆ. ಅವರ ಯೋಗಕ್ಷೇಮ ನೋಡ್ಕೊಳ್ಳೋರು ಯಾರು? ಈ ವಲಸೆಯಿಂದ ಹಲವಾರು ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆ, ವಿದ್ಯಾಭ್ಯಾಸದ ಸಮಸ್ಯೆ ಇತ್ಯಾದಿ ಇತ್ಯಾದಿ ಎಲ್ಲ ಬರ್ತದೆ. ಆದ್ರಿಂದ ವಲಸೆಯನ್ನ ತಪ್ಪಿಸ್ಲಿಕ್ಕೆ ಹೇಗೆ ಉದ್ಯೋಗ ಸೃಷ್ಟಿಯನ್ನ ಊರಲ್ಲೇ ಮಾಡ್ಕೊಳ್ಬೇಕು ಅಂತನೆಲ್ಲ ಯೋಚಿಸಬೇಕಿದ್ರೆ ಇದು ಸರ್ಕಾರದಿಂದ ಆಗುವ ಕೆಲಸ ಅಲ್ಲ, ಹಳ್ಳಿಯವರೇ ಮಾಡ್ಕೊಳ್ಬೇಕಾಗಿದ್ದು. ಹಳ್ಳಿಯ ಜನರ ಜೊತೆಗೆ ಕೂಡಿ ಕೆಲಸ ಮಾಡುವ ಕಾರ್ಯಕರ್ತರು ಬೇಕು. ನಾವು ಮಾಡಿದ್ದು ಅದನ್ನೇ. ಹೀಗೆ ಸುರಶೆಟ್ಟಿಕೊಪ್ಪ ದಾಸು ಕೊಪ್ಪದಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ನಾವು ಏನೆಲ್ಲ ಸಾಧನೆ ಮಾಡಲಿಕ್ಕೆ, ಉದಾಹರಣೆಗೆ ಶಾಲೆಯಲ್ಲಿ ವಿದ್ಯಾಭ್ಯಾಸದಲ್ಲಿ ಏನು ಸಮಸ್ಯೆ ಅಂತ ಅರ್ಥ ಮಾಡ್ಕೊಳ್ಬೇಕಿದ್ರೆ ಟೇಕ್ ಹೋಲ್ಡರ್ಸ್ ಅಂತೀವಿ, ಆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟವರು ಯಾರು ಯಾರು ಇದ್ದಾರೆ, ಪಾಲುದಾರರು. ಉದಾಹರಣೆಗೆ ವಿದ್ಯಾರ್ಥಿಗಳು ಮೊದಲ ಪಾಲುದಾರರು ವಿದ್ಯಾಭ್ಯಾಸಕ್ಕೆ, ಹೌದಾ? ಮೇಷ್ಟ್ರು ಮಂದಿ, ಮಾಸ್ಟರ್ಗಳು, ಮೇಡಮ್ಗಳು, ಸರ್ಗಳು, ಅವರು ಎರಡನೇ ಪಾಲುದಾರರು. ಆಮೇಲೆ ಶಿಕ್ಷಣ ಇಲಾಖೆ ಇನ್ನೊಂದು, ಊರಿನ ಜನ ಇನ್ನೊಂದು. ಇವರೆಲ್ಲ ಸೇರಿಸ್ಕೊಂಡು ಮುಖ್ಯವಾಗಿ ಶಾಲೆಯ ಮಕ್ಕಳ ಜೊತೆಗೆ ಸಭೆ ಮಾಡಿ ಕಲೀಲಿಕ್ಕೆ ಏನೇನು ತೊಂದರೆ ಇದೆ ಅಂತ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಇದಕ್ಕೆ ನಾವು ಫೋಕಸ್ಡ್ ಗ್ರೂಪ್ ಡಿಸ್ಕಷನ್, ಕೇಂದ್ರೀಕೃತ ಗುಂಪು ಚರ್ಚೆ ಅಂತೀವಿ. ಆ ಮೂಲಕ ಹಳ್ಳಿಯ ಸಮಸ್ಯೆಯನ್ನ ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಮಕ್ಕಳ ಸಮಸ್ಯೆ ಅರ್ಥ ಮಾಡ್ಕೊಳ್ಳಿಕ್ಕೆ ಮಕ್ಕಳನ್ನ, ಶಿಕ್ಷಕರಿಗೆ ಏನು ಸಮಸ್ಯೆ ಆಗ್ತದೆ ಶಿಕ್ಷಕರನ್ನ ಸೇರಿಸಿ ಸಭೆ ಮಾಡುವುದು, 10-15 ಜನ. ರೈತರ ಸಮಸ್ಯೆ ಏನು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ರೈತರನ್ನ ಸೇರಿಸಿಕೊಂಡು, ಭೂಮಿ ಇಲ್ಲದವರದ್ದೇನು ಅಂತ ಅವರು, ಮಹಿಳೆಯರ ಸಮಸ್ಯೆ ಏನು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಮಹಿಳೆಯರು. ಹಳ್ಳಿಗಳಲ್ಲಿ ವಿಧವೆಯರಿರ್ತಾರೆ, ಗಂಡ ತೀರಿ ಹೋದವರು, ಅವರಿಗೇನು ಸಮಸ್ಯೆ ಇದೆ? ಹಿರಿಯರು, ಬಹಳ ವಯಸ್ಸಾದವರ ಸಮಸ್ಯೆ ಏನು? ಹೀಗೆ ವ್ಯಾಪಾರಿಗಳ ಸಮಸ್ಯೆ ಏನು? ಇದೆಲ್ಲ ಅರ್ಥ ಮಾಡ್ಕೊಳ್ಬೇಕಾದ್ರೆ ಆಯಾ ಗುಂಪಿನ ಜನರನ್ನ ಸೇರಿಸಿಕೊಂಡು ಅವರ ಹತ್ರ ಚರ್ಚೆ ಮಾಡ್ತಾ ಏನು ಮಾಡಬಹುದು ಈ ಸಮಸ್ಯೆಗಳ ಪರಿಹಾರಕ್ಕೆ ಅಂತಾನು ಯೋಚಿಸ್ತಾ ಹೋದ್ರೆ ನಮಗೆ ಸಮಸ್ಯೆಗಳು ಅರ್ಥ ಆಗ್ತವೆ, ಪರಿಹಾರದ ದಾರಿಗಳು ಅರ್ಥ ಆಗ್ತವೆ. ಆ ಪರಿಹಾರದ ದಾರಿಗಳಲ್ಲಿ ಹಳ್ಳಿಯವರೇ ಮಾಡ್ಕೊಳ್ಬಹುದಾದಂತ ಕೆಲವು ಇರ್ತವೆ, ಗ್ರಾಮ ಪಂಚಾಯಿತಿಯ ಮೇಲೆ ಒತ್ತಡ ತಂದು ಅವರ ಹತ್ರ ಮಾಡಿಸ್ಕೊಳ್ಳುವಂತದ್ದು ಕೆಲವು ಇರ್ತವೆ, ಮತ್ತು ಹೊರಗಿನ ಸಹಾಯದಿಂದಲೇ ಆಗಬೇಕಾದಂತ ಕೆಲವಿರ್ತವೆ. ಉದಾಹರಣೆಗೆ ಹಳ್ಳಿಯವರೇ ಮಾಡ್ಕೊಳ್ಬಹುದು ಅಂತ ಆದ್ರೂ ತಮ್ಮ ಊರಿನ ಸ್ವಚ್ಛತೆಯನ್ನು, ಕಸ ಕಡ್ಡಿಗಳು ಹಳ್ಳಿಯಲ್ಲಿ ಇರಬಾರದು, ಸ್ವಚ್ಛವಾಗಿರ್ಬೇಕು ಹಳ್ಳಿ ಅಂತ ಹಳ್ಳಿಯವರು ನಿರ್ಣಯ ಮಾಡಿದ್ರೆ ಒಂದು ತಿಂಗಳಲ್ಲಿ ಅದನ್ನ ಸಾಧಿಸ್ಕೊಳ್ಳಿಕ್ ಆಗ್ತದೆ. ಎಲ್ಲರೂ ಕೂಡಿ ಒಟ್ಟಿನಲ್ಲಿ ನಿರ್ಣಯ ಮಾಡ, ಕಸ ಬಿಸಾಡಬಾರ್ದು, ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಬೇಕು, ಪ್ಲಾಸ್ಟಿಕ್ ಅನ್ನ ಅಲ್ಲೆಲ್ಲ ಚೆಲ್ಲಬಾರ್ದು, ಯಾರು ರಸ್ತೆಯ ಮೇಲೆ ಶೌಚ ಮಾಡಬಾರದು. ಇವೆಲ್ಲ ನಾವು ಹಳ್ಳಿಯವರು ನಿರ್ಣಯ ಮಾಡ್ತೀವಿ.

0: ಹಳ್ಳಿಯವರೇ ಜಾರಿ ಮಾಡಲಿಕ್ಕೆ ಆಗುವಂತಹ ಚಟುವಟಿಕೆಗಳಿವೆ. ಹಳ್ಳಿಯಲ್ಲಿ ಶ್ರಮದಾನ ಮಾಡೋಣ, ಶ್ರಮದಾನ ಮೂಲಕ ಏನೇನು ಸಾಧನೆ ಮಾಡಬಹುದು ಅದನ್ನ ಮಾಡಬಹುದು. ಹಳ್ಳಿಯಲ್ಲಿ ಯಾರಿಗಾದ್ರೂ ಕಷ್ಟ ಆದ್ರೆ ಸಹಾಯ ಮಾಡುವುದು ಹೇಗೆ ನಾವು ಅಂತ ಒಂದು ವ್ಯವಸ್ಥೆ ಮಾಡ್ಕೊಳ್ಬಹುದು. ಸುಮಾರು ಹಳ್ಳಿಗಳಲ್ಲಿ ಈ ತರ ಇದ್ದಾವೆ. ನಮ್ಮ ಸುರಶೆಟ್ಟಕಪ್ಪದಲ್ಲಿ ಆರೋಗ್ಯ ನಿಧಿ, ವಿದ್ಯಾನಿಧಿ, ಮತ್ತೆ ಶೌಚ ನಿಧಿ, ಗೃಹ ನಿಧಿ ಇತ್ಯಾದಿ ಹಲವಾರು ನಿಧಿಗಳನ್ನು ಮಾಡಿಕೊಂಡು ಅದರ ಮೂಲಕ ಜನಕ್ಕೆ ಬಡ್ಡಿರಹಿತವಾದಂತ ಒಂದು ವರ್ಷದ ಸಾಲವನ್ನು ಕೊಡುವ ವ್ಯವಸ್ಥೆಯನ್ನು ಸಂಘಟನೆ ಮೂರು ಸ್ತರಗಳ ಸಂಘಟನೆ ಮಾಡಿಕೊಂಡು ಸಂಘಗಳು, ಗ್ರಾಮ ವಿಕಾಸ ಸಮಿತಿ ಹಾಗೂ ಸರ್ವೋದಯ ಮಹಾಸಂಘ. ಸರ್ವೋದಯ ಮಹಾಸಂಘದ ಮೂಲಕ ಈಗ ಉದಾಹರಣೆಗೆ ಯಾರಿಗೂ ಆಪರೇಷನ್ ಆಗ್ಬೇಕು, ಬ್ಯಾಂಕ್ನ ಹತ್ರ ಹೋಗಿ ನಾಳೆಗೆ ನನಗೆ ಆಪರೇಷನ್ ಆಗ್ಬೇಕ್ರಿ ಹಣ ಕೊಡ್ರಿ ಅಂತ ಅಂದ್ರೆ ಯಾರು ಸಾಲ ಕೊಡೋದಿಲ್ಲ. ಸಂಘಟನೆ ಕೊಡ್ಲಿಕ್ಕಾಗ ನಮ್ಮಲ್ಲಿ ಸುರಕ್ಷತೆ ಕೊಪ್ಪದ ಸರ್ವೋದಯ ಮಹಾಸಂಘದವರು 15-20 ಸಾವಿರದವರೆಗೆ ತಕ್ಷಣ ಸಾಲ ಕೊಡ್ತಾರೆ. ಸಾಲ ಅಂದ್ರೆ ಬಡ್ಡಿ ರಹಿತ ಸಾಲ, ಒಂದು ವರ್ಷದ ಒಳಗೆ ಅದನ್ನ ಕಟ್ಟಿದ್ರೆ ಆಯ್ತು. ಕಾಲೇಜಿಗೆ ಹೋಗ್ಬೇಕು, ಫೀಸ್ ಕಟ್ಟಬೇಕು, ಹಣ ಇಲ್ಲ, ತಕ್ಷಣ ಕೊಡ್ತಾರೆ ವಿದ್ಯಾರ್ಥಿಯಿಂದ, ಅದಕ್ಕೂ ಬಡ್ಡಿ ರಹಿತ ಸಾಲ. ಮತ್ತು ಈ ಸಮಸ್ಯೆಗಳು ನೀವು ಸರ್ಟಿಫಿಕೇಟ್ ತರ್ರಿ, ತಹಸೀಲ್ದಾರ್ ಹತ್ರ ಸರ್ಟಿಫಿಕೇಟ್ ತರ್ರಿ, ತಲಾಟಿ ಹತ್ರ ಸರ್ಟಿಫಿಕೇಟ್, ಇವ್ಯಾವುದು ಇರುವುದಿಲ್ಲ. ಯಾಕೆಂದ್ರೆ ಎಲ್ಲರಿಗೂ ಎಲ್ಲರ ಸಮಸ್ಯೆಗಳು ಅಲ್ಲಲ್ಲೇ ಗೊತ್ತಿರ್ತದೆ. ಯಾರಿಗೆ ಹುಷಾರಿಲ್ಲ ಅಂತ ಅನ್ನೋದು ಊರಿಯವರಿಗೆ ಗೊತ್ತಿರ್ತದೆ. ಹಾಗಾಗಿ ಸರ್ಟಿಫಿಕೇಟ್ ತರ್ರಿ. ಯಾರ ಮಗ SSLC ಪಾಸ್ ಆಗಿದ್ದಾರೆ, ಮಗಳು SSLC ಪಾಸ್ ಆಗಿದ್ದಾಳೆ, ಅವರಿಗೆ ಕಾಲೇಜಿಗೆ ಹೋಗ್ಬೇಕು, ಗೊತ್ತಿರ್ತದೆ. ಸುಳ್ಳು ಹೇಳಿ ಸಾಲ ತಗೊಳ್ಳುವಂತದ್ದೇ ಇರುವುದಿಲ್ಲ. ಹಾಗಾಗಿ ಸರ್ಟಿಫಿಕೇಟ್ಗಳ ಹಂಗೂ ಇರುವುದಿಲ್ಲ. ವಿಶ್ವಾಸದ ಮೇಲೆಯೇ ನಡೆಯುವಂತ ಇಂತ ಕೆಲಸಗಳನ್ನು ಮಾಡಬಹುದು.
1: ಇದುವರೆಗೂ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ಹಳ್ಳಿಗಳನ್ನು ಕಟ್ಟುವ ಕಷ್ಟಸುಖ ಎಂಬ ವಿಷಯದ ಕುರಿತು ಧಾರವಾಡ ಜಿಲ್ಲೆಯ ಗಾಂಧಿ ಪರಂಪರೆಯ ಗ್ರಾಮಾಭಿವೃದ್ಧಿ ಸಾಧಕರಾಗಿರುವ ಡಾಕ್ಟರ್ ಪ್ರಕಾಶ್ ಭಟ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
2: ಎಲ್ಲರಿಗೂ ನಮಸ್ಕಾರ.
3: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
2: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
3: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
2: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
3: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
2: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
3: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
2: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
3: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
2: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
3: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
2: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
3: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
2: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
3: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
2: ದೂರವಾಣಿ ಸಂಖ್ಯೆ 7337765608.
3: ಮತ್ತೊಂದು ದೂರವಾಣಿ ಸಂಖ್ಯೆ 7760299921.
2: ಧನ್ಯವಾದಗಳು.
1: ಇನ್ನು ಮುಂದೆ ಕೇಳಿಬರೋಣ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮಿದುಳಿನ ಹೊರಗುತ್ತಿಗೆ ಎಂಬುದರ ಕುರಿತು ಕುಮಾರ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ.
4: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಕೇಳುಗರ, ವಿಜ್ಞಾನ ವಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ

ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮೆದುಳಿನ ಹೊರಗುತ್ತಿಗೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಇತ್ತೀಚೆಗೆ ಕೃತಕ ಬುದ್ಧಿಮತ್ತೆಯ ಕುರಿತು ಕಾರ್ಯಾಗಾರ ಒಂದರಲ್ಲಿ ಭಾಗವಹಿಸಿದ ಅಲ್ಲಿನ ತಂತ್ರಜ್ಞಾನ ವೈ ಎನ್ ಮಧುಸೂದನ್ ರವರ ಮಾತು ಈಗಿನ ವಿಜ್ಞಾನದಲ್ಲಿ ಆಳವಾಗಿ ಬೇರೂರಿತು. ಎಐ ಬಳಸುವಾಗ ಅತ್ಯಂತ ಎಚ್ಚರ ಅಗತ್ಯ, ಇಲ್ಲವಾದರೆ ಇದು ನಮ್ಮ ಶೈಲಿ, ಆಲೋಚನಾ ಕ್ರಮ ಮತ್ತು ಸೃಜನಶೀಲತೆಯನ್ನು ಸಂಪೂರ್ಣವಾಗಿ ಆವರಿಸಿಕೊಂಡು ನಮ್ಮನ್ನು ಭ್ರಮಾಲೋಕಕ್ಕೆ ದೂಡುತ್ತದೆ. ಎಐ ಎಂಬ ಒಮ್ಮುಖ ಪುಟದಲ್ಲಿ ನಾವು ಎದುರಿಸುತ್ತಿರುವ ಭೌತಿಕ ದಿವಾಳಿತನದ ಅಪಾಯಗಳು ಈಗ ನಿಧಾನವಾಗಿ ತೆರೆದುಕೊಳ್ಳಲು ಆರಂಭಿಸಿದವು. ಮನುಷ್ಯರು ಸಂಪೂರ್ಣ ಎಐ ಅವಲಂಬಿತವಾದರೆ ಬೌದ್ಧಿಕವಾಗಿ ಜಡವಾಗಿ ಬಿಡುವ ಆತಂಕ ಈಗ ಎದುರಾಗಿದೆ. ಉದಾಹರಣೆಗೆ, ಆಪ್ತ ಫೋನ್ ನಂಬರ್ ನೆನಪಿದೆಯೇ? ಹೌದು, ಕೇವಲ 2 ದಶಕಗಳ ಹಿಂದೆ ದಿನಸಿ ಅಂಗಡಿ, ಫ್ಯಾಮಿಲಿ ಡಾಕ್ಟರ್, ಸಂಬಂಧಿಕರ ದೂರವಾಣಿ ಸಂಖ್ಯೆಗಳೆಲ್ಲ ನಮ್ಮ ಮೆದುಳಿನಲ್ಲಿ ಅಚ್ಚುತ್ತಿದ್ದುವು. ಇಂದು ಮೆದುಳನ್ನು ಸ್ಮಾರ್ಟ್ಫೋನ್ಗೆ ಹೊರಗುತ್ತಿಗೆ ನೀಡಿದ ಪರಿಣಾಮವಾಗಿ ನಮ್ಮದೇ ಆಪ್ತರ ಸಂಖ್ಯೆಯೇ ಮರುಪಡಿಸಿವೆ. ಕಚೇರಿಯ ಇಮೇಲ್, ಪ್ರಾಜೆಕ್ಟ್ ವರದಿ, ಸುದ್ದಿ ಮನೆಗಳಲ್ಲಿ ವಿಶ್ಲೇಷಣೆ, ಅಷ್ಟೇ ಏಕೆ ವಿದ್ಯಾರ್ಥಿಗಳ ಹೋಮ್ವರ್ಕ್ಗಳಿಗೂ ಈಗ ಮೆದುಳಿನ ಬಳಕೆಯಾಗುತ್ತಿಲ್ಲ. ಎಲ್ಲವೂ ಎಐ ಮಯವಾಗಿದೆ. ಯಾವುದೇ ಕೆಲಸವನ್ನು ಮಾಡಲು ಮೆದುಳಿಗೆ ಪರಿಶ್ರಮ ಬೇಕಾಗುತ್ತದೆ. ಈ ಮಾನಸಿಕ ಶ್ರಮವನ್ನು ತಗ್ಗಿಸಲು ಬಾಹ್ಯ ಸಾಧನಗಳು ಅವಲಂಬಿಸಿರುವ ಪ್ರಕ್ರಿಯೆಯನ್ನ ಮನಃಶಾಸ್ತ್ರಜ್ಞರು ಮತ್ತು ನರವಿಜ್ಞಾನಿಗಳು ಮೆದುಳಿನ ಹೊರಗುತ್ತಿಗೆ ಎಂದು ಕರೆಯುತ್ತಾರೆ. ತಂತ್ರಜ್ಞಾನವು ಬದುಕನ್ನು ಸುಲಲಿತಗೊಳಿಸುತ್ತದೆ ಎಂಬುದು ಸಂತಸವಿದ್ದರೂ ಮತ್ತೊಂದು ನಿಟ್ಟಿನಲ್ಲಿ ಅದು ತಂದೊಡ್ಡಿರುವ ಮಾನಸಿಕ ಸವಾಲುಗಳು ಅಗಾಧವಾಗಿದೆ. ಹಾಗಾದರೆ ಈ ಹೊಸ ಸವಾಲುಗಳನ್ನು ನೋಡುವುದಾದರೆ, ನಮ್ಮ ಮೆದುಳಿನಲ್ಲಿ ವರ್ಕಿಂಗ್ ಮೆಮೊರಿ ಮತ್ತು ಲಾಂಗ್ ಟರ್ಮ್ ಮೆಮೊರಿ ಎಂಬ ವಿಭಾಗಗಳಿವೆ. ಮನುಷ್ಯ ಬಹುಕಾಲದಿಂದಲೂ ಮೆದುಳಿನ ಮೇಲೆ ಒತ್ತಡ ಇಳಿಸುವ ಪ್ರಯತ್ನವನ್ನು ಮಾಡುತ್ತಲೇ ಇದ್ದಾನೆ. ಶಿಲಾಯುಗದ ಕಾಲದ ಗುಹಾ ಚಿತ್ರಗಳು, ಅಕ್ಷರಗಳ ಆವಿಷ್ಕಾರ ಸಹ ಇಂಥದೇ ಪ್ರಯತ್ನದ ಭಾಗ. ಅಂದರೆ ವಿಷಯ ಇಷ್ಟ. ಈಗ ಕಾಗ್ನಿಟಿವ್ ಆಫ್ಲೋಡಿಂಗ್ ಎಂಬುದು ಇತ್ತೀಚಿನ ಮಾಧ್ಯಮವಲ್ಲ, ಇದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಆದರೆ ಎಐ ಪ್ರವೇಶದ ನಂತರ ಮೆದುಳಿನ ಸ್ಮರಣೆಗೆ ಎಕ್ಸ್ನರ್ಟಲ್ ಹಾರ್ಡ್ ಡಿಸ್ಕ್ ಜೋಡಿಸದಂತಾಗಿದೆ. ಜನರೇಟಿವ್ ಎಐಗೆ ಮೊದಲು ಇದ್ದ, ಈಗಲೂ ಇರುವ ಕ್ಯಾಲ್ಕುಲೇಟರ್, GPSನಂತಹ ಸಾಧನಗಳು ನಮ್ಮ ಆಲೋಚನಾ ಶಕ್ತಿಯನ್ನು ಕಿತ್ತುಕೊಂಡಿರಲಿಲ್ಲ. ಆದರೆ ಎಐ ಪ್ರವೇಶವು ಮನುಷ್ಯನ ವಿಮರ್ಶಾತ್ಮಕ ಚಿಂತನೆಗಳು ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೊರಗುತ್ತಿಗೆ ನೀಡುವಂತೆ ಮಾಡತೊಡಗಿವೆ. ಇದು ಅಪಾಯಕಾರಿ ಬೆಳವಣಿಗೆ. ಮಾನವನ ದೇಹದಲ್ಲಿ ಅತಿ ಹೆಚ್ಚು ಶಕ್ತಿಯನ್ನು ಬೇಡುವ ಅಂಗ ಮೆದುಳು. ದೇಹದ ಒಟ್ಟು ತೂಕದ ಶೇಕಡ 2%ರಷ್ಟಿರುವ ಮೆದುಳು ಶೇಕಡ 20%ಷ್ಟು ಶಕ್ತಿಯನ್ನು ಬಳಸಿಕೊಳ್ಳುತ್ತದೆ. ಹೀಗಾಗಿ ಶಕ್ತಿಯನ್ನು ಅಳಿಸಲು ಅದು ಸದಾ ಸುಲಭದ ದಾರಿ ಹುಡುಕುತ್ತದೆ. 15 ನಿಮಿಷಗಳ ಕಾಲ ಓದಿ ಅರ್ಥೈಸಬೇಕಾದ ವರದಿಯನ್ನು ಎಐ ಕೇವಲ 5 ಸೆಕೆಂಡುಗಳಲ್ಲಿ ಸಾರಾಂಶವನ್ನಾಗಿ ನೀಡಿದಾಗ ಮೆದುಳು ಸಹಜವಾಗಿ ಎಐ ಮೊರೆ ಹೋಗುತ್ತದೆ. ಹಾಗಾದರೆ ಕುಸಿಯುತ್ತಿರುವ ವಿಶ್ಲೇಷಣಾ ಸಾಮರ್ಥ್ಯದಲ್ಲಿ ಇಂದಿನ ಯುವಜನರ ನೆನಪಿನ ಶಕ್ತಿ ಮತ್ತು ವೀಕ್ಷಣಾ ಸಾಮರ್ಥ್ಯವನ್ನು ಹಿಂದಿನ ತಲೆಮಾರಿಗೆ ಹೋಲಿಸಿದರೆ ಹೊರಗುತ್ತಿಗೆಯ ದುಷ್ಪರಿಣಾಮಗಳು ಅರಿವಿಗೆ ಬರುತ್ತವೆ. ಇಂಟರ್ನೆಟ್ ಸಂಪರ್ಕ ಕಡಿತಗೊಂಡರೆ ಅಕ್ಷರಶಃ ಕಂಗಾಲಾಗುತ್ತಾರೆ. ಪದ ಸಂಪತ್ತು ಮತ್ತು ಸ್ವಂತ ವಾಕ್ಯ ರಚನೆಯ ಸಾಮರ್ಥ್ಯ ಕ್ಷೀಣಿಸುತ್ತಿದೆ. ಭಾವನೆಗಳಿದ್ದರೂ ವ್ಯಕ್ತಪಡಿಸಲು ಭಾಷೆಯ ಕೊರತೆ ಕಾಡುತ್ತಿದೆ. ಎಐ ನೀಡುವ ಉತ್ತರಗಳನ್ನೇ ತಮ್ಮ ಜ್ಞಾನವೆಂದು ಭ್ರಮಿಸುವ ಇಂಪ್ಯೂರಿಟಿ ಆಫ್ ಕಾಂಪ್ಲೆಕ್ಸ್ ಅವರನ್ನು ಆವರಿಸಿದ ಗೂಗಲ್ ಮ್ಯಾಪ್ ಮೇಲೆ ಅತಿಯಾದ ಅವಲಂಬನೆಯಿಂದಾಗಿ ರಸ್ತೆಗಳನ್ನು ಗುರುತಿಟ್ಟುಕೊಳ್ಳುವ, ಸಮಾಜವನ್ನು ಗಮನಿಸುವ ಶಕ್ತಿಯನ್ನು ಮೆದುಳು ಕಳೆದುಕೊಳ್ಳುತ್ತಿದೆ. ಹಾಗಾದರೆ ಇದಕ್ಕೆಲ್ಲ ಪರಿಹಾರವನ್ನು ನೋಡುವುದಾದರೆ, ಸಮಸ್ಯೆ ಸೃಷ್ಟಿಸಿಕೊಂಡ ಮನುಷ್ಯನಿಗೆ ಪರಿಹಾರವು ತಿಳಿದಿರುತ್ತದೆ. ಅಜೀರ್ಣವಾದಾಗ ಉಪವಾಸ ಮಾಡುವಂತೆ ಎಐ ಬಳಕೆಯಿಂದ ಕ್ಷೀಣಿಸುತ್ತಿರುವ ಮೆದುಳಿಗೆ ಡಿಜಿಟಲ್ ಉಪವಾಸದ ಅಗತ್ಯವಿದೆ. ಮೆದುಳು ಕಲಿಯುವುದೇ ನಿರಂತರ ಕಸರತ್ತಿನಿಂದ. ಯಾವುದೇ ಮಾಹಿತಿ ಅಥವಾ ಪದ ಹೊಳೆಯದಿದ್ದಾಗ ತಕ್ಷಣ ಎಐ ಮರೆ ಹೋಗುವ ಬದಲು ಕನಿಷ್ಠ 10 ಸೆಕೆಂಡ್ಗಳ ಕಾಲ ಸ್ವತಃ ಯೋಚಿಸುವ ಅಭ್ಯಾಸ ರೂಢಿಸಿಕೊಳ್ಳಿ. ಆಧುನಿಕ ಬದುಕಿನಲ್ಲಿ ತಂತ್ರಜ್ಞಾನ ನಮ್ಮ ಶತ್ರುವಲ್ಲ, ಅವುಗಳಿಂದ ದೂರ ಓಡಬೇಕಾದ ಅಗತ್ಯವೂ ಇಲ್ಲ. ಆದರೆ ಅವುಗಳ ಮೇಲಿನ ಅಂದ ಅವಲಂಬನೆಯಷ್ಟೇ ಅಪಾಯಕಾರಿಯಾಗಿದೆ.

0: ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮೆದುಳಿನ ಹೊರಗುತ್ತಿಗೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದೆ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮೆದುಳಿನ ಹೊರಗುತ್ತಿಗೆ ಎಂಬುದರ ಕುರಿತು ಕುಮಾರ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳಿದಿರಿ.
2: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
3: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ.
4: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
3: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೆ ನಿನಗೆ ಕೆಮ್ಮು ಬಂದಿರೋದು.
4: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
3: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
4: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲ ತಿಂತಾನೆ ಇರ್ತಾನೆ. ಯಾಕೋ
2: ಕುಮಾರ ರಾಮ, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರ, ಅದನ್ನ ಬಿಡಾಕೆ ಐತೆ ಅಲ್ಲ, ಏನ್ ಮಾಡ್ಬೇಕು?
3: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೆಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
2: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
3: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೆಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
2: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
4: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೆಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
2: ಇದೇನಪ್ಪ ಇದು, ಬೀದಿ ಲೋಗ ಮಾರ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಗ ಎಲ್ಲನೂ ಬಿಟ್ಬಿಡ್ತೀನಿ.
3: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ಸಿದ್ದಣ್ಣ ತರಾನೇ ಎಲ್ರು ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
4: ಇದು ಕಲಾಕುಮಾರ ಮಾತು ಅಂದ್ರೆ,
5: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
6: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
7: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
6: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
7: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
6: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
7: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

ಇನ್ನು ಮುಂದೆ ಕೇಳಿಬರೋಣ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಖುಷಿಯ ಜಾಡುಹ ಹಿಡಿದು ಹಾಗೂ ಮಾತು ನಿಲ್ಲಿಸಿ ಗೆದ್ದವರು ಎಂಬ ವಿಷಯದ ಕುರಿತು ಪ್ರಕಾಶ್ ಅವರು ನಡೆಸಿಕೊಡುವ ಕಾರ್ಯಕ್ರಮ.

ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಖುಷಿಯ ಜಾಡು ಹಿಡಿದು ಹಾಗೂ ಮಾತು ನಿಲ್ಲಿಸಿ ಗೆದ್ದವರು ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಒಂದು ದಿನ ಖುಷಿ ಮನುಷ್ಯನನ್ನು ಪ್ರಶ್ನಿಸಿತು. ನೀನು ನನ್ನನ್ನು ಇಲ್ಲಿ ಹುಡುಕುತ್ತಿದ್ದೀಯ? ಮನುಷ್ಯ ತಕ್ಷಣ ಉತ್ತರಿಸಿದ, ಹಣದಲ್ಲಿ, ಹುದ್ದೆಯಲ್ಲಿ, ಯಶಸ್ಸಿನಲ್ಲಿ, ಜನರ ಮೆಚ್ಚುಗೆಯಲ್ಲಿ ಖುಷಿ ನಕ್ಕಿತು. ನಾನು ಅಲ್ಲಿ ಇದ್ದಿದ್ದರೆ ಎಲ್ಲವನ್ನು ಪಡೆದವರು ಏಕೆ ಇನ್ನೂ ನನ್ನನ್ನು ಹುಡುಕುತ್ತಿದ್ದಾರೆ ಎಂದು ಕೇಳಿತು. ಹೌದು, ಈ ಪ್ರಶ್ನೆಯೇ ನಮ್ಮ ಇಂದಿನ ಜಗತ್ತಿನ ವೈರುಧ್ಯವನ್ನು ನಮ್ಮ ಮುಂದೆ ತೆರೆದಿಡುತ್ತದೆ. ಕೈಯಲ್ಲಿ ಸ್ಮಾರ್ಟ್ಫೋನ್, ಮನೆಯಲ್ಲೆಲ್ಲ ಯಂತ್ರಗಳು, ಜಗತ್ತಿನ ಮಾಹಿತಿ ಬೆರಳ ತುದಿಯಲ್ಲಿ, ಆದರೂ ನಮ್ಮ ಮನಸ್ಸು ಮಾತ್ರ ನೆಮ್ಮದಿಯಾಗಿಲ್ಲ. ಆತಂಕ, ಖಿನ್ನತೆ, ಒಂಟಿತನ ಮತ್ತು ಅತೃಪ್ತಿಯ ಗೂಡಾಗಿದೆ ನಮ್ಮ ಮನಸ್ಸು. ಹಾಗಾದರೆ ನಾವು ಕಳೆದುಕೊಂಡಿರುವುದಾದರೂ ಏನನ್ನು? ಏಕೆ ನಮ್ಮಿಂದ ಖುಷಿಯಾಗಿರಲು ಸಾಧ್ಯವಾಗುತ್ತಿಲ್ಲ? ಯೋಚಿಸಿದರೆ ಉತ್ತರ ಇಷ್ಟೇ. ಬಹುಶಃ ನಮಗೆ ಖುಷಿಯ ಸರಿಯಾದ ವಿಳಾಸವೇ ತಿಳಿದಿಲ್ಲ. ಪ್ರಸ್ತುತ ಕಾಲವಂತೂ ಸಾಧನೆ ಯುಗ. ಆದರೆ ಈ ಸಾಧನೆಯ ಹುಚ್ಚು ಹೋಟದಲ್ಲಿ ನಾವು ಒಂದು ಮುಖ್ಯ ವಿಚಾರವನ್ನೇ ಮರೆತು ಬಿಟ್ಟಿದ್ದೇವೆ. ಅದುವೇ ನಾವು ಖುಷಿಯಾಗಿರಲು ನಿಜವಾಗಿಯೂ ಬೇಕಾಗಿರುವುದು ಏನು ಎಂಬುದೇ ಆಗಿದೆ. ಅನೇಕರು ಜೀವನದಲ್ಲಿ ಸಾಧನೆ ಆದಿಯಲ್ಲಿ ಮುನ್ನುಗ್ಗಿಸಾಗಿ ಯಶಸ್ಸಿನ ಮೆಟ್ಟಿಲುಗಳನ್ನು ಹೇರುತ್ತಾರೆ. ಆದರೆ ಶಿಖರದ ತುತ್ತ ತುದಿಯನ್ನು ತಲುಪಿದಾಗಲೇ ಅಲ್ಲಿಯೂ ಯಾವುದೇ ಸಂತೋಷ ಕಾದಿಲ್ಲ ಎಂಬುದು ಅವರಿಗೆ ವೈದ್ಯವಾಗುತ್ತದೆ. ಏಕೆಂದರೆ ಬದುಕಿನಲ್ಲಿ ಖುಷಿ ಎಂಬುದು ನಾವು ತಲುಪಬೇಕಾದ ಗಮ್ಯವಲ್ಲ, ಅದು ನಾವು ಬದುಕಿ ಬಾಳಬೇಕಾದ ಸ್ಥಿತಿ. ಅದರಲ್ಲೂ ನಾವು ಬಳಲುತ್ತಿರುವ ಸಾಮಾಜಿಕ ಜಾಲತಾಣಗಳು ಖುಷಿಯ ಹೊಸ ಹೊಸ ಮುಖ ವಾಡಗಳನ್ನು ಸೃಷ್ಟಿಸಿವೆ. ನಗುವಿನ ಚಿತ್ರಗಳು, ಸಂಭ್ರಮದ ವಿಡಿಯೋಗಳು, ಐಷಾರಾಮಿ ಬದುಕಿನ ಪ್ರದರ್ಶನಗಳು, ಇವೆಲ್ಲವೂ ಜೀವನದ ಪರಿಪೂರ್ಣ ಚಿತ್ರವಲ್ಲ. ಆದರೆ ನಾವು ಇತರರ ಈ ತೋರ್ಪಡಿಕೆಯ ಅತ್ಯುತ್ತಮ ಕ್ಷಣಗಳನ್ನು ನಮ್ಮ ಸಾಮಾನ್ಯ ದಿನಗಳೊಂದಿಗೆ ಹೋಲಿಸುತ್ತೇವೆ. ಪರಿಣಾಮವಾಗಿ ನಮ್ಮ ಬದುಕೇ ಅಪೂರ್ಣವೆನಿಸುತ್ತದೆ. ವಾಸ್ತವವಾಗಿ ಖುಷಿ ಬದುಕಿನ ಯಾವುದೋ ದೊಡ್ಡ ದೊಡ್ಡ ಸಾಧನೆಗಳಲ್ಲಿ ಇಲ್ಲ. ಬದಲಿಗೆ ಬೆಳಗಿನ ಜಾವದಲ್ಲಿ ಹುಲಿಯುವ ಹಕ್ಕಿಯ ಹಾಡಿನಲ್ಲಿ, ತಾಯಿಯ ಮಮತೆಯ ಮಾತಿನಲ್ಲಿ, ಸ್ನೇಹಿತನ ನಿಷ್ಕಲ್ಮಶ ನಗುವಿನಲ್ಲಿ, ಮಳೆಯ ಹನಿಗಳ ಸಂಗೀತದಲ್ಲಿ, ದಣಿದ ಮನಸ್ಸಿಗೆ ಸಿಕ್ಕ ವಿಶ್ರಾಂತಿಯಲ್ಲಿ ಅದು ಅಡಗಿರುತ್ತದೆ. ಆದರೆ ದೊಡ್ಡ ದೊಡ್ಡ ಸಂತೋಷಗಳ ಹಿಂದೆ ಬೆನ್ನತ್ತಿ ಓಡುತ್ತಿರುವ ನಾವು ಈ ಸಣ್ಣ ಪುಟ್ಟ ಸಂತೋಷಗಳನ್ನೇ ಕಳೆದುಕೊಳ್ಳುತ್ತಿದ್ದೇವೆ. ಬದುಕಿನಲ್ಲಿ ಖುಷಿ ಯಾವುದೇ ಬಹಿರಂಗದ ಪರಿಸ್ಥಿತಿಗಳ ಫಲವಲ್ಲ, ಅದು ನಮ್ಮ ಅಂತರಂಗದ ಮನೋಭಾವದ ಪ್ರತಿಫಲನ. ಕೃತಜ್ಞತೆಯ ಮನಸ್ಸುಳ್ಳವನು ಇರುವುದರಲ್ಲೇ ತನ್ನ ಸಂತೋಷವನ್ನು ಕಂಡುಕೊಳ್ಳುತ್ತಾನೆ. ಅದೇ ಅತೃಪ್ತ ಮನಸ್ಸುಳ್ಳವನು ಅಪಾರ ಸಂಪತ್ತಿನಲ್ಲೂ ಕೊರತೆಯನ್ನು ಅನುಭವಿಸುತ್ತಾನೆ. ಆದ್ದರಿಂದ ಖುಷಿಯ ಬಾಗಿಲಿನ ಕೀಲಿಕೈ ಹೊರಗಿಲ್ಲ, ಅದು ನಮ್ಮ ಅಂತರಂಗದ ಒಳಗೇ ಇದೆ. ನಮ್ಮ ಹಿರಿಯರು ಹೇಳುತ್ತಿದ್ದ ಮಾತೊಂದು ಹೀಗಿದೆ: ತೃಪ್ತಿಯೇ ಪರಮಸುಖ. ಇದು ಕೇವಲ ಮಾತಲ್ಲ, ಇದು ಬದುಕಿನ ತತ್ವ. ಇಂದಿನ ಗ್ರಾಹಕ ಸಂಸ್ಕೃತಿಯು ನಮಗೆ ಇನ್ನಷ್ಟು ಬೇಕು ಎಂದು ಕಲಿಸುತ್ತದೆ. ಆದರೆ ಜೀವನದ ನಿಜವಾದ ಜ್ಞಾನ ಇರುವುದನ್ನು ಸವಿಯಲು ಕಲಿಸುತ್ತದೆ. ಹಾಗೆ ನೋಡಿದರೆ ಹೆಚ್ಚು ಸಂಪತ್ತಿನೊಡಗೂಡಿ ಐಷಾರಾಮಿ ಬದುಕು ನಡೆಸುತ್ತಿರುವವನು ಶ್ರೀಮಂತನಲ್ಲ, ಇರುವುದರಲ್ಲಿ ಸಂತೋಷ ಪಡುವವನೇ ನಿಜವಾದ ಶ್ರೀಮಂತ. ನಿಜವಾದ ಖುಷಿ ಎಂದರೆ ದುಃಖವಿಲ್ಲದ ಬದುಕಲ್ಲ, ಜೀವನದ ಏರಿಳಿತಗಳ ನಡುವೆಯೇ ಸಮತೋಲನ ಕಾಯ್ದುಕೊಳ್ಳುವ ಸಾಮರ್ಥ್ಯ. ಬಿರುಗಾಳಿಯ ಮಧ್ಯೆಯೂ ಬೇರುಗಳಿಂದ ಮಣ್ಣನ್ನು ಗಟ್ಟಿಯಾಗಿ ಹಿಡಿದು ನಿಂತ ಮರದಂತೆ ಸಂಕಷ್ಟಗಳ ನಡುವೆಯೂ ಭರವಸೆಯನ್ನು ಉಳಿಸಿಕೊಳ್ಳುವ ಮನಸ್ಸು ನಿಜವಾದ ಸಂತೋಷದ ಮೂಲ. ಅದರಲ್ಲೂ ಈ ಖುಷಿ ಎನ್ನುವುದು ಹುಡುಕಬೇಕಾದ ವಸ್ತುವಲ್ಲ, ಅರಿಯಬೇಕಾದ ಅನುಭವ. ಅದು ಭವಿಷ್ಯದಲ್ಲಿ ಸಿಗುವ ಬಹುಮಾನವಲ್ಲ, ಇಂದಿನ ಕ್ಷಣದಲ್ಲಿ ಅರಳುವ ಹೂವು. ಜಗತ್ತಿನ ಎಲ್ಲ ದಾರಿಗಳನ್ನು ಸುತ್ತಿದ ಬಳಿಕ ಮನುಷ್ಯನು ಕೊನೆಗೆ ಕಂಡುಕೊಳ್ಳುವ ಸತ್ಯವೊಂದೇ,

ಛೇ, ನಾನು ಇದುವರೆಗೂ ಹೊರಗೆ ಹುಡುಕುತ್ತಿದ್ದ ಖುಷಿ ನನ್ನೊಳಗೆ ನೆಲೆಸಿತ್ತು. ಆದ್ದರಿಂದ ಬದುಕಿನಲ್ಲಿ ಯಾವತ್ತೂ ಖುಷಿಯನ್ನು ಬೆನ್ನಟ್ಟಬೇಡಿ. ಬಾಳಿನ ಪ್ರತಿಯೊಂದು ಕ್ಷಣವನ್ನು ಪ್ರೀತಿಸಿ, ಸಂಬಂಧಗಳನ್ನು ಪೋಷಿಸಿ, ಕೃತಜ್ಞತೆಯನ್ನು ಬೆಳೆಸಿ. ಆಗ ಖುಷಿ ತಾನಾಗಿಯೇ ನಿಮ್ಮನ್ನು ಹರಿಸಿ ಬರುತ್ತದೆ. ಹಾಗೂ ಮತ್ತೊಂದು ವಿಷಯವನ್ನು ನೋಡುವುದಾದರೆ, ಮಾತು ನಿಲ್ಲಿಸಿ ಗೆದ್ದವರು ಮಾತುಕತೆ ಸಂಬಂಧದ ಒಂದು ಆರೋಗ್ಯಕರ ಭಾಗ ಮತ್ತು ಬೆಳವಣಿಗೆ. ಆದರೆ ಅದರ ಆರಂಭ, ಅರಿವು ಮತ್ತು ಅಂತ್ಯ ಎಲ್ಲೋ ಒಂದು ಕಡೆ ಮಿತಿಮೀರಿ ಹಳಿ ತಪ್ಪುವುದು ಕೆಲವೊಮ್ಮೆ ಇದ್ದೇ ಇರುತ್ತದೆ. ಒಂದು ಹಂತದಲ್ಲಿ ಮನಸ್ಸಿಗಿಂತ ಮಾತು ಪರಿಸ್ಥಿತಿಯನ್ನು ಕೆಡಿಸುತ್ತದೆ. ಮಾತು ಜಗಳ ರೂಪ ತಾಳಲು ನೀನೆ ಎನ್ನುವ ಶಬ್ದ ಪ್ರಯೋಗ ಕಾರಣವೆನ್ನುವ ಮಾತಿದೆ. ಜಗಳ ತಾರಕೇರಿದಾಗ ನಾವು ಕೇಳುವ ಒಂದು ಪುನರತಿ ಉದ್ಗಾರ ಕೂಡ ಅದೇ ನೀನು. ನೀನು ಎನ್ನುವ ಒಂಟಿ ಉದ್ಗಾರದಲ್ಲೇ ಜಗಳಗಂಟೆತನವಿರುವಾಗ ಉಭಯ ವ್ಯಕ್ತಿ ಪುನಃ ಪುನಃ ಈ ಶಬ್ದ ಪ್ರಯೋಗ ಮಾಡುವುದರಿಂದಲೇ ಮಾತುಕತೆ ಬಿದ್ದು ಹೋಗುವುದು, ಸಂಬಂಧ ಮುರಿದು ಬೀಳುವುದು ಅಲ್ಲವೇ? ಮಾತುಕತೆ ಸೌಹಾರ್ದಮಯವಾಗಿರಬೇಕೆನ್ನುವುದು ಮೂಲ ಆಶಯವಾಗಿದ್ದರೂ ಅದು ಬಿರುಕಿನಲ್ಲೋ ಇರಿಸು ಮುರಿಸಿನಲ್ಲೋ ಪರ್ಯವಸನಾಗುವುದು ನಾವು ಅನೇಕ ಜವಾಬ್ದಾರಿಯುತ ಫೋರಂಗಳಲ್ಲೂ ಕಾಣುತ್ತೇವೆ. ದೇಶ ದೇಶಗಳ ಮಧ್ಯೆಯೂ ಈ ಪ್ರಮೇಯ ಪ್ರತ್ಯೇಕವಾಗಿಲ್ಲ. ಕಾರಣ, ಸಣ್ಣದೋ ದೊಡ್ಡದೋ ಎಲ್ಲ ಕಡೆ ಇರುವವರು ನಾವೇ ಅಥವಾ ನಮ್ಮಂಥವರೇ ತಾನೇ. ಆತನೊಬ್ಬ ಉತ್ತಮ ಆಡಳಿತ ಕೊಟ್ಟ ರಾಜನು ಎಲ್ಲ ಬಣ್ಣಮಸಿ ನುಂಗಿತೆನ್ನುವ ಹಾಗೆ ಆತನ ಒಂದು ದೌರ್ಬಲ್ಯವೆಂದರೆ ಸುಖಾಸುಮ್ಮನೆ ಮಾತಿಗೆಳೆದು ತಾನೇ ಗೆದ್ದಂತೆ ಕಾಣಿಸಿಕೊಳ್ಳುವುದು. ಆಸ್ಥಾನದಲ್ಲಿ ವಿದ್ವಾಂಸರ ಪಡೆಯಿತ್ತು. ಅವರು ರಾಜನನ್ನು ಅಷ್ಟು ಸುಲಭದಲ್ಲಿ ಬಿಡುತ್ತಿರಲಿಲ್ಲ. ಒಂದು ದಿನ ಯಥಪ್ರಕಾರ ವಿದ್ವಾಂಸರ ಜೊತೆ ಮಾತಿಗಿಳಿದಿದ್ದ. ಏನಕ್ಕೇನ ಪ್ರಕಾರೇಣ ಎಂಬಂತೆ ಚರ್ಚೆ ಬಿರುಸಿನಲ್ಲಿ ನಡೆಯುತ್ತಿರುವಾಗ ವರದೇಶದ ಘನ ಪಂಡಿತರ ಆಗಮನವಾಗುತ್ತದೆ. ಇದೇ ಸರಿಯಾದ ಸಮಯವೆಂದು ಹಠಮಾರಿ ಸ್ವಭಾವದ ರಾಜ ಪುನಃ ತನ್ನ ವಾದವನ್ನು ಮುಂದುವರಿಸಿದಾಗ ವಿದ್ವಾಂಸರ ಪಡೆ ಚಕಾರವೆತ್ತದೆ ರಾಜನ ವಾದಕ್ಕೆ ಕಿವಿಯಾಯಿತಂತೆ. ತನ್ನ ಮತ್ತು ಆಸ್ಥಾನ ವಿದ್ವಾಂಸರ ವಾದ ವಿವಾದದ ಅಂಶ ತಿಳಿಸಿ ಯಾರು ಸರಿ ಮತ್ತು ಗೆದ್ದವರು ಎನ್ನುವ ನಿರ್ಣಯ ಮಾಡುವಂತೆ ಆಗಂತುಕ ಪಂಡಿತರನ್ನು ಕೇಳಿದಾಗ ಅವರು ನೀಡಿದ ಅಂತಿಮ ತೀರ್ಮಾನವೇನು ಗೊತ್ತೇ? ಎಲೆ ರಾಜನೇ, ನಿನ್ನ ಮತ್ತು ವಿದ್ವಾಂಸರ ನಡುವೆ ಆಗಾಗ ಆಗುವ ಮಾತಿನ ಜಟಾಪಟಿ ಬಗ್ಗೆ ಕೇಳಿ ತಿಳಿದಿರುವೆ. ಬೆಳಗ್ಗೆಯಿಂದ ನಿನ್ನೊಡನೆ ಮಾತುಗಳಿದ್ದ ವಿದ್ವಾಂಸರು ನನ್ನ ಪ್ರವೇಶವಾಗುತ್ತಲೇ ಮೌನ ಕಿಳಿದರು. ಕಾರಣ ಎರಡು ಇರಬಹುದು. ಒಂದು, ಪರಕೀಯನಾದ ನನ್ನ ಉಪಸ್ಥಿತಿಯಲ್ಲಿ ಅವರಿಗೆ ಖಾಸಗಿ ವಿಷಯ ಸಂಬಂಧಿತ ವಿವಾದ ಬೇಡವಾಗಿತ್ತು. ಎರಡನೆಯದಾಗಿ, ಪುನಃ ನೀನು ಮಾತನಾಡಿದಾಗ ಅವರಿಗೆ ಯಾವುದೇ ಆಸಕ್ತಿ ಅಭಿರುಚಿ ಇಲ್ಲವಾಗಿತ್ತು. ಇಂದಿನ ಮಟ್ಟಿಗೆ ಮಾತು ನಿಲ್ಲಿಸಿ ಅವರು ಗೆದ್ದಿದ್ದಾರೆ. ಮಾತು ಬೆಳೆಸಿ ಮುಂದುವರಿಸಿ ನೀನು ಸೋತಿದ್ದಿ. ವಾದ ವಿವಾದ ಸಂವಾದ ವಾದ ಮಾಡುವುದು ಒಂದು ಕ್ರಿಯೆಯಲ್ಲ, ಅದು ಪ್ರತಿಕ್ರಿಯೆ. ಅನೇಕ ಸಲ ಮಾತನ್ನು ಬೆಳೆಸಿ ಕೊನೆಗೆ ದುಂಡರ ವರ್ತಿನಕ್ಕೆ ಇಳಿಯುವರಿದ್ದಾರೆ. ಅಲ್ಪವಿದ್ದೆ ಮಹಾಗರ್ವಿ ಎನ್ನುವಂತೆ ತಾನೇ ಮೇಲೂ ತನಗೆ ತಿಳಿದಿದ್ದೇ ಸಾರ್ವಕಾಲಿಕ ಸತ್ಯಹಂದು ತಿಳಿದವರು ಹೋದ ಹೋದಲ್ಲಿ ಹೇಳಿದ್ದನ್ನೇ ಹೇಳುತ್ತಾರೆ, ಮಾಡಿದ್ದನ್ನೇ ಮಾಡುತ್ತಾರೆ. ಇತರರನ್ನು ಪೇಚಿಗೆ ಸಿಕ್ಕಿಸಿ ಕೊನೆಗೆ ತಾವೇ ಬೇಸ್ತು ಬೀಳುತ್ತಾರೆ. ಅವರು ಬಾಯಿ ತೆಗೆದರೆಂದರೆ ಜಗಳವಂತೂ ಗ್ಯಾರಂಟಿ. ಮೌನಿನಂ ಕಲವೋ ನಾಸ್ತಿ ಎನ್ನುವಂತೆ ಬುದ್ಧಿವಂತರು ಪ್ರಾಜ್ಞರು ಅಂತಹ ಕಲಹ ಪ್ರಿಯರಿಂದ ದೂರವೇ ಉಳಿಯುತ್ತಾರೆ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಖುಷಿಯ ಜಾಡು ಹಿಡಿದು ಹಾಗೂ ಮಾತು ನಿಲ್ಲಿಸಿ ಗೆದ್ದವರು ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ. ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಖುಷಿಯ ಜಾಡುವ ಹಿಡಿದು ಹಾಗೂ ಮಾತು ನಿಲ್ಲಿಸಿದ ಗೆದ್ದವರು ಎಂಬ ವಿಷಯದ ಕುರಿತು ಪ್ರಕಾಶ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಯುವಕರಿ, ಈಗ ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನ ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
1: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
2: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನ ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
0: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
2: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
1: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
0: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA ಎನೇಬಲ್ ಮಾಡಿದೆಯಾ?
1: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ, ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ ಅಟ್ 2026 ಹ್ಯಾಶ್ಟ್ಯಾಗ್ ಸೇಫ್.
1: 2-factor ಅಥೆಂಟಿಕೇಷನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆ್ಯಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್, ಹು ಕ್ಯಾನ್ ಸಿ ಯುವರ್ ಪೋಸ್ಟ್ ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್, ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
0: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
1: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
0: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
1: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ

0: ಜವಾಬ್ದಾರಿಯಿಂದ ಬಳಸಿ ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ. ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ
1: ಈ ಟರ್ಮಿನಲ್ ಕಮಾನುಗಳು ಮತ್ತು ಜರೋಖಾಗಳಂತಹ ಸಾಂಪ್ರದಾಯಿಕ ಅಂಶಗಳನ್ನು ಸಮಕಾಲೀನ ವಿನ್ಯಾಸದೊಂದಿಗೆ ಸರಾಗವಾಗಿ ಸಂಯೋಜಿಸುತ್ತದೆ. ಜೋಧಪುರ ವಿಮಾನ ನಿಲ್ದಾಣದಲ್ಲಿ ಹೊಸ ಟರ್ಮಿನಲ್ ಕಟ್ಟಡದ ಉದ್ಘಾಟನೆಯು ಈ ಪ್ರದೇಶದಲ್ಲಿ ಪ್ರವಾಸೋದ್ಯಮ, ವ್ಯಾಪಾರ ಮತ್ತು ಉದ್ಯೋಗ ಸೃಷ್ಟಿಗೆ ಗಮನಾರ್ಹ ಉತ್ತೇಜನ ನೀಡುತ್ತದೆ. ಪ್ರಾದೇಶಿಕ ಸಂಪರ್ಕದ ಮೇಲೆ ನಿರ್ದಿಷ್ಟ ಗಮನ ಹರಿಸಿ ವಿಮಾನಯಾನ ವಲಯಕ್ಕೆ ಪ್ರಮುಖ ಉತ್ತೇಜನವಾಗಿ ಪ್ರಧಾನಿಯವರು ಜೋಧಪುರದಲ್ಲಿ ಮಾರ್ಪಡಿಸಿದ ಉಡಾನ್ ಯೋಜನೆಯನ್ನು ಸಹ ಪ್ರಾರಂಭಿಸಿದರು. ಇದು ದೇಶದ ನಾಗರಿಕ ವಿಮಾನಯಾನ ಭೂದೃಶ್ಯದಲ್ಲಿ ಗಮನಾರ್ಹ ಮುನ್ನಡೆಯನ್ನು ಸೂಚಿಸುತ್ತದೆ. ಉಡೇ ದೇಶ ಕಾ ಆಮ್ ನಾಗರಿಕ್ ಎಂಬ ದೃಷ್ಟಿಕೋನವನ್ನು ಮತ್ತಷ್ಟು ಮುನ್ನಡೆಸುತ್ತದೆ. ಮುಂದಿನ 10 ವರ್ಷಗಳಲ್ಲಿ 28,840 ಕೋಟಿ ರೂಪಾಯಿಗಳ ಹಂಚಿಕೆಯೊಂದಿಗೆ ಈ ಯೋಜನೆಯು ವಾಯುಯಾನ ನೇತೃತ್ವದ ಅಭಿವೃದ್ಧಿಯ ಮುಂದಿನ ಹಂತವನ್ನು ವೇಗಗೊಳಿಸುವ ಗುರಿಯನ್ನು ಹೊಂದಿದೆ. ಇದು ಸಮಗ್ರ ಮತ್ತು ಸುಸ್ಥಿರ ಸಂಪರ್ಕವನ್ನು ಖಚಿತಪಡಿಸಿಕೊಳ್ಳಲು ವಿನ್ಯಾಸಗೊಳಿಸಲಾದ ಬಹು ಕಾರ್ಯತಂತ್ರದ ಘಟಕಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಗುಜರಾತ್ಗೆ ಇಂದು ಸಂಜೆ ಭೇಟಿ ನೀಡಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾನಂದ್ನಲ್ಲಿ 7,500 ಕೋಟಿ ರೂಪಾಯಿ ಒಟ್ಟು ಹೂಡಿಕೆಯಲ್ಲಿ ಅಭಿವೃದ್ಧಿಗೊಂಡಿರುವ ಸಿಜಿ ಸೆಮಿ ಸಂಸ್ಥೆಯ ಸೆಮಿಕಂಡಕ್ಟರ್ ಘಟಕವನ್ನು ಉದ್ಘಾಟಿಸಲಿದ್ದಾರೆ. ಅಂತಾರಾಷ್ಟ್ರೀಯ ಸಹಕಾರ ದಿನದ ಅಂಗವಾಗಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಅವರು ಶುಭ ಕೋರಿದ್ದಾರೆ. ದೇಶದ ನಾಗರಿಕತೆಯ ಸಹಕಾರ ನೀತಿಯಲ್ಲಿ ಬೇರೂರಿರುವ ಸಹಕಾರಿಗಳು ರೈತರು, ಮಹಿಳೆಯರು ಮತ್ತು ಸಣ್ಣ ಉದ್ಯಮಿಗಳನ್ನು ಸಬಲೀಕರಣಗೊಳಿಸುವಲ್ಲಿ, ಸಮುದಾಯಗಳನ್ನು ಬಲಪಡಿಸುವಲ್ಲಿ ಮತ್ತು ಎಲ್ಲರನ್ನೂ ಒಳಗೊಂಡ ಬೆಳವಣಿಗೆಯನ್ನು ಬೆಳೆಸುವಲ್ಲಿ ಪ್ರಬಲ ಶಕ್ತಿಯಾಗಿವೆ ಎಂದು ಉಪರಾಷ್ಟ್ರಪತಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ತಮ್ಮ ಆರಂಭದಿಂದಲೂ ಸಹಕಾರಿಗಳು ರಾಷ್ಟ್ರ ನಿರ್ಮಾಣದ ಪ್ರಮುಖ ಸ್ತಂಭವಾಗಿ ವಿಕಸನಗೊಂಡಿವೆ. ಸಹಕಾರದಿಂದ ಸಮೃದ್ಧಿಯ ಮನೋಭಾವವನ್ನು ಸಾಕಾರಗೊಳಿಸುತ್ತಿದ್ದು 2047 ವಿಕಸಿತ ಭಾರತ ಎಂಬ ದೃಷ್ಟಿಕೋನಕ್ಕೆ ಕೊಡುಗೆ ನೀಡುತ್ತಿವೆ ಎಂದು ಅವರು ಹೇಳಿದ್ದಾರೆ. ಸಹಕಾರ ಭಾರತದ ಸಂಸ್ಕೃತಿ, ಸಾಮೂಹಿಕ ಶಕ್ತಿ ಮತ್ತು ಸ್ವಾವಲಂಬನೆಯ ಅಡಿಪಾಯವಾಗಿದೆ ಎಂದು ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಸಹಕಾರಿ ವಲಯ ಹೊಸ ವೇಗವನ್ನು ಪಡೆದುಕೊಂಡು ಗಮನಾರ್ಹವಾಗಿ ವಿಸ್ತರಿಸಿದೆ. ಸಹಕಾರಿ ವಿಶ್ವವಿದ್ಯಾಲಯ, ಆಧುನಿಕ ತರಬೇತಿ ಕೇಂದ್ರಗಳು ಮತ್ತು ಉದಯೋನ್ಮುಖ ವಲಯಗಳಲ್ಲಿ ಸಹಕಾರಿ ಸಂಸ್ಥೆಗಳ ಸಬಲೀಕರಣದಂತಹ ಉಪಕ್ರಮಗಳು ರೈತರು, ಮಹಿಳೆಯರು, ಸಣ್ಣ ಉದ್ಯಮಿಗಳು ಮತ್ತು ಕಾರ್ಮಿಕರನ್ನು ಸಬಲೀಕರಣಗೊಳಿಸುವ ಮೂಲಕ ಸಹಕಾರದಿಂದ ಸಮೃದ್ಧಿಯ ಸಂಕಲ್ಪವನ್ನು ಬಲಪಡಿಸುತ್ತಿವೆ ಎಂದು ಸಚಿವರು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ಸೋಮವಾರದಿಂದ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ 6 ದಿನಗಳ ಭೇಟಿ ನೀಡಲಿದ್ದಾರೆ. ನವದೆಹಲಿಯಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ರುದ್ರೇಂದ್ರ ಟಂಡನ್, ಈ ತಿಂಗಳ 6-8 ಪ್ರಧಾನಿ ಇಂಡೋನೇಷ್ಯಾ ಪ್ರವಾಸದಲ್ಲಿರಲಿದ್ದಾರೆ. ಇಂಡೋನೇಷ್ಯಾಗೆ ಇಂದು ಅವರ 4 ಭೇಟಿಯಾಗಿದ್ದು ಮೇ 2018 ಭಾರತ ಇಂಡೋನೇಷ್ಯಾ ನಡುವೆ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆ ಸಂಬಂಧಗಳು ಏರ್ಪಟ್ಟ ನಂತರ ಪ್ರಧಾನಿಯವರ ಮೊದಲ ದ್ವಿಪಕ್ಷೀಯ ಭೇಟಿ ಇದಾಗಿದೆ. ಪ್ರವಾಸದ ಸಂದರ್ಭದಲ್ಲಿ ಪ್ರಧಾನಿಯವರು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೊ ಸುಬಿಯಾಂಟೊ ಅವರೊಂದಿಗೆ ದ್ವಿಪಕ್ಷೀಯ ಚರ್ಚೆಗಳನ್ನು ನಡೆಸುತ್ತಾರೆ. ಪಾಲುದಾರಿಕೆಯಲ್ಲಿ ಆಗಿರುವ ಪ್ರಗತಿಯನ್ನು ಪರಿಶೀಲಿಸುತ್ತಾರೆ. ಪ್ರಧಾನಿಯವರು ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ನಗರವಾದ ಯೋಗಕರ್ತಕ್ಕೂ ಭೇಟಿ ನೀಡಲಿದ್ದಾರೆ. ಜಕಾರ್ತದಲ್ಲಿ ಪ್ರಧಾನಿಯವರು ಭಾರತೀಯ ವಲಸಿಗರ ದೊಡ್ಡ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಯೋಗಕರ್ತದಲ್ಲಿ ಪ್ರಂಬನ್ನ ದೇವಾಲಯ ಸಂಕೀರ್ಣಕ್ಕೆ ಹೋಗಲಿದ್ದಾರೆ. ಅಲ್ಲಿನ ಸಂರಕ್ಷಣಾ ಕಾರ್ಯಗಳಲ್ಲಿ ಭಾರತ ಮತ್ತು ಇಂಡೋನೇಷ್ಯಾ ಸಹಕರಿಸಲಿವೆ. ಈ ತಿಂಗಳ 8-10 ಆಸ್ಟ್ರೇಲಿಯಾಕ್ಕೆ 2 ಹಂತದ ಭೇಟಿ ನೀಡಲಿದ್ದಾರೆ. ಆಸ್ಟ್ರೇಲಿಯಾದ ಪ್ರಧಾನಿ ಆಂಟೋನಿ ಆಲ್ಬನೀಸ್ ಅವರೊಂದಿಗೆ 3 ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ಅವರು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ.

0: ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ. ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪೆರುವಿನಲ್ಲಿ ಕನ್ಸರ್ವೇಟಿವ್ ಪಕ್ಷದ ನಾಯಕಿ ಕೀಕೋ ಫ್ಯೂಜಿಮೋರಿ ಅವರು ಅಧ್ಯಕ್ಷೀಯ ಚುನಾವಣೆಯಲ್ಲಿ ವಿಜೇತರಾಗಿದ್ದಾರೆ. ಮಾಜಿ ಅಧ್ಯಕ್ಷ ಆಲ್ಬರ್ಟೋ ಫ್ಯೂಜಿಮೋರಿ ಅವರ ಪುತ್ರಿ 51 ವರ್ಷದ ಫ್ಯೂಜಿಮೋರಿ 4ನೇ ಬಾರಿಗೆ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದರು. ಈ ತಿಂಗಳ ಕೊನೆಯಲ್ಲಿ ಅವರು ಅಧಿಕಾರ ವಹಿಸಿಕೊಳ್ಳಲಿದ್ದು ಕಳೆದ 10 ವರ್ಷಗಳಲ್ಲಿ ಪೆರುವಿನ 9ನೇ ಅಧ್ಯಕ್ಷರಾಗಲಿದ್ದಾರೆ. ದೇಶದ ಉನ್ನತ ಚುನಾವಣಾ ಪ್ರಾಧಿಕಾರ ನಿನ್ನೆ ಅವರ ವಿಜಯವನ್ನು ಔಪಚಾರಿಕವಾಗಿ ಪ್ರಮಾಣೀಕರಿಸಿತು. ಏಪ್ರಿಲ್ನಲ್ಲಿ ನಡೆದ ಮೊದಲ ಸುತ್ತಿನ ಮತದಾನದಲ್ಲಿ 33 ಇತರ ಅಭ್ಯರ್ಥಿಗಳಿಗಿಂತ 2 ಅಭ್ಯರ್ಥಿಗಳು ಮುಂದಿದ್ದರು. ನಂತರ ಜೂನ್ 7ರಂದು ನಡೆದ ರನ್ ಆಫ್ನಲ್ಲಿ ಫ್ಯೂಜಿಮೋರಿ ಸ್ಯಾಂಚೇಜ್ ಅವರನ್ನು ಸೋಲಿಸಿದರು. ಪೆರುವಿನ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಕೀಕೋ ಫ್ಯೂಜಿಮೋರಿ ಅವರು ಗೆಲುವು ಸಾಧಿಸಿದ್ದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿನಂದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ಪೆರುವಿನೊಂದಿಗಿನ ನಿಕಟ ಸ್ನೇಹವನ್ನು ಭಾರತವು ಬಹಳವಾಗಿ ಗೌರವಿಸುತ್ತದೆ. ವಿಭಿನ್ನ ಕ್ಷೇತ್ರಗಳಲ್ಲಿ ಎರಡೂ ರಾಷ್ಟ್ರಗಳ ನಡುವಿನ ದ್ವಿಪಕ್ಷೀಯ ಪಾಲುದಾರಿಕೆಯನ್ನು ಬಲಪಡಿಸಲು ಬದ್ಧವಾಗಿದೆ ಎಂದು ಹೇಳಿದ್ದಾರೆ. ಸ್ವಾಮಿ ವಿವೇಕಾನಂದರ ಪುಣ್ಯತಿಥಿ ಹಿನ್ನೆಲೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಉಪರಾಷ್ಟ್ರಪತಿ ಮತ್ತು ಅವರು ಸ್ವಾಮಿ ವಿವೇಕಾನಂದರನ್ನು ಮಹಾನ್ ದೇಶಭಕ್ತ, ತತ್ವಜ್ಞಾನಿ ಮತ್ತು ಆಧ್ಯಾತ್ಮಿಕ ದಾರ್ಶನಿಕ ಎಂದು ಬಣ್ಣಿಸಿದ್ದಾರೆ. ಸ್ವಾಮಿ ವಿವೇಕಾನಂದರು ಭಾರತದ ನಾಗರಿಕತೆಯ ಪ್ರಜ್ಞೆಯನ್ನು ಪುನರುಜ್ಜೀವನಗೊಳಿಸಿದರು. ದೇಶದ ಕಲಾತೀತ ಬುದ್ಧಿವಂತಿಕೆಯನ್ನು ಜಗತ್ತಿಗೆ ಕೊಂಡೊಯ್ದರು. ಸ್ವಾಮಿ ವಿವೇಕಾನಂದರ ಆತ್ಮವಿಶ್ವಾಸ, ಪ್ರಬುದ್ಧ ಮತ್ತು ಸಹಾನುಭೂತಿಯ ಭಾರತದ ದೃಷ್ಟಿಕೋನ ರಾಷ್ಟ್ರದ ಪ್ರಯಾಣಕ್ಕೆ ಮಾರ್ಗದರ್ಶನ ನೀಡುತ್ತಲೇ ಇದೆ. ಸ್ವಾಮಿ ವಿವೇಕಾನಂದರ ಆದರ್ಶಗಳು ಎಲ್ಲರಿಗೂ ಸಮರ್ಪಣಾ ಭಾವದಿಂದ ಸೇವೆ ಸಲ್ಲಿಸಲು, ಉನ್ನತ ಮಟ್ಟದ ಚಾರಿತ್ರವನ್ನು ಎತ್ತಿಹಿಡಿಯಲು ಮತ್ತು ರಾಷ್ಟ್ರ ನಿರ್ಮಾಣಕ್ಕೆ ಅವರ ಬದ್ಧತೆಯಲ್ಲಿ ದೃಢವಾಗಿರಲು ಪ್ರೇರಣೆ ನೀಡುತ್ತವೆ ಎಂದು ಅವರು ಆಶಿಸಿದರು. ಇಂಗ್ಲೆಂಡ್ನ ಮ್ಯಾಂಚೆಸ್ಟರ್ನಲ್ಲಿಂದು ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 2ನೇ T20 ಕ್ರಿಕೆಟ್ ಪಂದ್ಯ ನಡೆಯಲಿದೆ. ಭಾರತದ ಬ್ಯಾಟಿಂಗ್ ವಿಭಾಗದಲ್ಲಿ ಬದಲಾವಣೆಯಾಗುವ ಸಾಧ್ಯತೆ ಇಲ್ಲ. ಮೊದಲನೇ ಪಂದ್ಯ ಮಳೆಯಿಂದಾಗಿ ರದ್ದಾದ ಹಿನ್ನೆಲೆಯಲ್ಲಿ ಉಭಯ ತಂಡಗಳಿಗೆ ತಲಾ 1 ಅಂಕ ನೀಡಲಾಗಿತ್ತು. ಜುಲೈ 3ರಂದು ನಾಟಿಂಗ್ಹ್ಯಾಮ್ನಲ್ಲಿ 3ನೇ ಪಂದ್ಯ ನಡೆಯಲಿದ್ದು, ಜುಲೈ 11ರಂದು T20 ಅಂತಾರಾಷ್ಟ್ರೀಯ ಸರಣಿಯ ಕೊನೆಯ 2 ಪಂದ್ಯಗಳೊಂದಿಗೆ ಮುಕ್ತಾಯಗೊಳ್ಳಲಿದೆ. ಗುಜರಾತ್, ಗೋವಾ, ಮಧ್ಯ ಮಹಾರಾಷ್ಟ್ರ, ಪಶ್ಚಿಮ ಮಧ್ಯಪ್ರದೇಶ ಮತ್ತು ಒಡಿಶಾದಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಎಚ್ಚರಿಕೆ ನೀಡಿದೆ. ಮುಂದಿನ 2 ದಿನಗಳವರೆಗೆ ಕರಾವಳಿ ಕರ್ನಾಟಕ, ಪೂರ್ವ ರಾಜಸ್ಥಾನ, ಪೂರ್ವ ಮಧ್ಯಪ್ರದೇಶ, ತೆಲಂಗಾಣ ಮತ್ತು ವಿದರ್ಭದಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಅಸ್ಸಾಂ, ಮೇಘಾಲಯ, ನಾಗಾಲ್ಯಾಂಡ್, ಮಣಿಪುರ, ಮಿಜೋರಾಂ, ತ್ರಿಪುರಾ, ಗಂಗಾ ನದಿಯ ಪಶ್ಚಿಮ ಬಂಗಾಳ, ಛತ್ತೀಸ್ಗಢ, ಉತ್ತರಾಖಂಡ, ಹಿಮಾಚಲ ಪ್ರದೇಶ, ಮರಾಠವಾಡ, ಪಶ್ಚಿಮ ರಾಜಸ್ಥಾನ ಮತ್ತು ದೇಶದ ದಕ್ಷಿಣ ಭಾಗಗಳಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಜೋಧಪುರ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡ ಉದ್ಘಾಟನೆ. ಇಂದು ಅಂತಾರಾಷ್ಟ್ರೀಯ ಸಹಕಾರಿ ದಿನ. ಉಪರಾಷ್ಟ್ರಪತಿ ಹಾಗೂ ಕೇಂದ್ರ ಸಹಕಾರ ಸಚಿವರಿಂದ ಶುಭ ಹಾರೈಕೆ. ಸೋಮವಾರದಿಂದ ಪ್ರಧಾನಿ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ 6 ದಿನಗಳ ಪ್ರವಾಸ. ಹಾಗೂ 2ನೇ T20 ಕ್ರಿಕೆಟ್ ಮ್ಯಾಂಚೆಸ್ಟರ್ನಲ್ಲಿಂದು ಭಾರತ ಮತ್ತು ಇಂಗ್ಲೆಂಡ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
2: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
3: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಮತಿ ಸರಸ್ವತಿ ರವರು ಹಾಡಿರುವ ಹಾಡುಗಳನ್ನ.

0: ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಮತಿ ಸರಸ್ವತಿ ರವರು ಹಾಡಿರುವ ಹಾಡುಗಳನ್ನ ಕೇಳಿದ್ರಿ.
1: ಏನೇ ಆಳದ್ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
2: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರ್ಸತ್ತಾನೆ
3: ಬಪ್ಪ ಕುಮಾರ, ಅವನಿಗೆ ಎಷ್ಟು

0: ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
0: ಬಾಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
0: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
2: ಓ ಕುಮಾರ, ರಾಮೋ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
2: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವ ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
2: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
0: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
2: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
0: ಇದು ಕಲಾ ಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ವು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಇನ್ನು ಮುಂದೆ ಕೇಳಿ ಬರೋಣ. ಮುಕ್ತವ್ಯಸನ ಬದುಕುವಸನ ಕಾರ್ಯಕ್ರಮದಲ್ಲಿ ಕುಡಿತವನ್ನ ಬಿಟ್ಟು ಸಕಾರಾತ್ಮಕವಾಗಿ ಉತ್ತಮ ಜೀವನ ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ಸರಗೂರು ತಾಲೂಕಿನ ಪುರದಕಟ್ಟೆ ಹಡಿಯ ಶ್ರೀಯುತ ದೇವರ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ.
1: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಮದ್ಯಪಾನದ ಜೀವನದ ಅನುಭವ ಕುರಿತ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.

0: ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಈ ಕುಡಿತದ ಅನುಭವ ಕುರಿತು ಮತ್ತು ಈ ಕುಡಿತವನ್ನು ಬಿಟ್ಟ ನಂತರ ಅವರ ಜೀವನ ಶೈಲಿಯಲ್ಲಾದ ಬದಲಾವಣೆಗಳನ್ನು ಕುರಿತು ಹಾಗೂ ಈ ಕುಡಿತಕ್ಕೆ ಒಳಗಾಗಲು ಪ್ರಮುಖ ಕಾರಣ ಏನಿತ್ತು ಹಾಗೂ ಇವರು ಕುಡಿತಂತ ಸಂದರ್ಭದಲ್ಲಿ ಇವರ ಆರೋಗ್ಯದ ಮೇಲೆ ಯಾವ ರೀತಿಯ ಒಂದು ದುಷ್ಪರಿಣಾಮವನ್ನು ಉಂಟು ಮಾಡುತ್ತಿತ್ತು ಹಾಗೂ ಇವರು ಸ್ವಂತ ಒಂದು ಬುದ್ಧಿವಂತಿಕೆಯಿಂದ ಈ ಕುಡಿತವನ್ನು ಬಿಟ್ಟು ಪ್ರಸ್ತುತವಾಗಿಯೂ ಉತ್ತಮವಾದ ಜೀವನವನ್ನು ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ನಮ್ಮ ಜೊತೆ ಮಾತನಾಡುತ್ತಿದ್ದಾರೆ ಸರಗೂರು ತಾಲೂಕಿನ ಪುರದಕಟ್ಟೆ ಆಡಿಯ ನಿವಾಸಿಗರಾದ ಶ್ರೀಯುತ ದೇವರವರು. ಬನ್ನಿಯಾಗಿದ್ದರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಈ ಕುಡಿತದ ಅನುಭವದ ಬಗ್ಗೆ ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನ ಅವರ ಮೂಲಕನೇ ತಿಳಿದು ಬರೋಣ. ದೇವರವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಿದ್ದೀನಿ. ನಮಸ್ಕಾರ.
1: ನಮಸ್ಕಾರ.
0: ತಮ್ಮದೊಂದು ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುವರಿಗೆ ಮಾಡಿಕೊಡೋದಾದ್ರೆ.
1: ನಮ್ಮ ಹೆಸರು ಪುರದಕಟ್ಟಾಡಿ ದೇವ.
0: ತಮ್ಮ ಕುಟುಂಬದಲ್ಲಿ ಹೆಚ್ಚಿನ ವಾಸ ಮಾಡ್ಕೊಂಡು ಹೋಗ್ತಿದ್ದೀರ ದೇವರವರೇ?
1: ನಮ್ಮ ಕುಟುಂಬದಲ್ಲಿ ಮೊದಲಿಗೆ ಆಗ 6 ಜನ ಇದ್ದು, ಈಗ ಬಂದು 4 ಜನ.
0: ತಮ್ಮೊಂದು ಕುಟುಂಬದಲ್ಲಿ ಒಟ್ಟು 4 ಜನ ವಾಸ ಮಾಡ್ಕೊಂಡು ಹೋಗ್ತಿದ್ರ?
1: 6 ಜನ ಇದ್ದಾಗ ನಾವು ಸಣ್ಣದಿಂದ ನಮ್ಮ ಮೈಕೆಲ್ಲ ಚಿಕ್ಕದಿಂದ ಕುಡಿತಿದ್ವಿ. ಸಿಕ್ಕಪಟ್ಟ ಕುಡಿತಿದ್ದು, ಕೂಲಿ ಮಾಡ್ಕೊಂಡು ಮನೆಗೆ 1 ರೂಪಾಯಿ ದುಡ್ಡು ತಿಲ್ಲ ಎಲ್ಲ ಕುಡಿದು ಅಲ್ಲೇ ಇದು ಮಾಡ್ತಿದ್ವಿ. ಒಂದು ಮತ್ತೆ ಹೆಂಗ್ಸ್ಗಳು ಕೂಲಿ ಮಾಡಿದ್ರೆ ಅವ್ರು ಕೊಡಲಿಲ್ಲ ಅಂತಂದ್ರೆ ಹೊಲಕ್ಕೆ ಹೋಗಿ ಇಟ್ಕೊಂಡು ಓಡೋದವ್ರನ್ನ ಅವರು ವಸೂಲಿ ಮಾಡ್ಕೊಂಡು ಪುನಃ ಅಲ್ಲಿಗೆ ಕುಡಿತಿದ್ವಿ. ಈಸ್ಕೊಬಂದು ಅವರು ಪುನಃ ಗೇದ್ಬಿಟ್ಟು ಹೆಂಗ್ಸ್ಗಳು ಮನೆಗೆ ಹಂಗೆ ಬರ್ಕೈ ಬೈತಿದ್ರು. ಆಗ ಅಲ್ಲಿಂದ ಪುನಃ ನಾನು ಮಾಡೋ ಕೂಲಿ ದುಡ್ಡು ನಾನೇ ಕುಡಿದು ಅದನ್ನು ಇದು ಮಾಡ್ತಿದ್ವಿ. ಏನಿಲ್ಲ. ಆಗ ಅಲ್ಲಿಂದ ಬಂದು ಸ್ವಲ್ಪ ತಿಳುವಳಿಕೆ ಆಯ್ತು ನನಗೆ. ಒಂದು 5 ವರ್ಷದಿಂದ ಈಚೆಗೆ ಸ್ವಲ್ಪ ತಿಳುವಳಿಕೆ ಬಂತು. ಮಕ್ಕಳ ಅಂತಕೊಂಡ್ಮೇಲೆ ಓದ್ತಿದ್ವಲ್ಲ ಮಕ್ಕ, ಆಗ ಸ್ವಲ್ಪ ತಿಳುವಳಿಕೆ ಬಂತು ನನಗೆ, ಬುದ್ಧಿ ಬಂತು. ಆಗಾಗ ಸ್ವಲ್ಪ ಕಮ್ಮಿ ಮಾಡಿದೆ, ಕಮ್ಮಿ ಮಾಡಿದೆ. ಈಚೆಗೆ ಕಂಡೀಷನಾಗಿ ಬಂದು ಮಾಡಿದೆ ಮಾಡಿ ಮಾಡಿ ಒಂದು 5 ವರ್ಷ ಹಿಂದೆ, ಒಂದು 10 ವರ್ಷದಿಂದ ಒಂದು ಪೂರ ಬುಟ್ಟೇ ಬಿಟ್ಟಿದ್ದೆ, ಸಂಪೂರ್ಣವಾಗಿ ಬುಟ್ಟೇ ಬಿಟ್ಟು. ನಾನು ನನ್ನ ಸ್ವಂತ ಬುದ್ಧಿಲಿ ನಾನು ಬಿಟ್ಟು.
0: ನಾವು ಸ್ವಂತ ಬುದ್ಧಿವಂತಿಕೆಯಿಂದ ಕುಡಿತವನ್ನ ಬಿಟ್ಟಿದ್ದೀರಾ?
1: ಏನಿಲ್ಲ. ನನ್ನ ಬುದ್ಧಿಗಾಗಿ ನಾನು ಬಿಟ್ಟದು. ಆಮೇಲೆ ಅದು ಬಿಟ್ಟದ ತಕ್ಷಣ ನಮ್ಮ ಸಂಸಾರ ಭಾರಿ ಒಂದು ಅದ್ರವಾಗಿ ನಡೀತದ.
0: ತಾವು ಮೊದಲು ಎಷ್ಟು ವರ್ಷಗಳಿಂದ ಕುಡಿತಾ ಇದ್ರಿ?
1: ನಾವೊಂದು 30 ವರ್ಷದಿಂದ ಹಿಂದೆ ಕುಡಿತಿದ್ವಿ. ಆಗಿಂದ ಸ್ಟಾರ್ಟ್ ಆದದ್ದು ಅದು. ನಾನು ಮದುವಾಗಿಂದ ಈಚೆಗೆ ಮದುವಾಗಿ ಮಕ್ಕಳ ಆಗಿ ಆದ್ಮೇಲೆ ಈಚೆಗೂ ನಾವು ಕುಡಿತಾ ಇದ್ವಿ.
0: ಅಂದ್ರೆ ತಾವು 30 ವರ್ಷಗಳಿಂದನೇ ಕುಡಿಯೋದಕ್ಕೆ ಪ್ರಾರಂಭ ಮಾಡಿದ್ರಿ?
1: ಎಷ್ಟು ಪ್ಯಾಕೆಟ್ ಆಗ ಬಿಳಿ ಪ್ಯಾಕೆಟು 2.5 ರೂಪಾಯಿಂದ ಆ ಕಾಲದಿಂದ ಕುಡಿತಿದ್ದೆ ನಾನು. ಹಾಲಿಂದ ಸ್ಟಾರ್ಟ್ ಮಾಡಿದಾಗ 2.5 ರೂಪಾಯಿ ಆ ಪ್ಯಾಕೆಟು, ಹಾಲಿಂದ ಕುಡಿದು ಎಲ್ಲಾನು ಇದು ಮಾಡಿ ಲಾಸ್ಟಿಗೆ ಬಂದು ಇಷ್ಟು ಬುದ್ಧಿ ಅಂತ ಬರ್ತದೆ ನನಗೆ. ಅದು ಬಂದ ಮೇಲೆ ಬೈಕ್ಲೆಲ್ಲ ಅಂತಕೊಂಡ ಮೇಲೆ ಇದನ್ನ ತೊಟ್ಟ ಬಿಟ್ಬಿಟ್ಟು. ಆಗ ನಮ್ಮ ಬೈಕ್ಲೆಲ್ಲ ಪುನಃ ದೊಡ್ಡವಾದವಲ್ಲ, ಸ್ಕೂಲೆಲ್ಲ ಓದ್ತಿವಲ್ಲ, ಅದನ್ನ ಇದಕ್ಕೆ ಸ್ವಲ್ಪ ನಿಮ್ಮ ಹತ್ರ ಜೊತೆ ಬೆರೆದು ಅದನ್ನೆಲ್ಲ ಸ್ವಲ್ಪ ಹಿಂದಿಂದ ಹಾಕೊಂಡ್ಬಂದ್ವಿ. ನೋಡಿ ಹಾಕಿ ಅದು ತೊಟ್ಟು ಕ್ಲೀನಾಗಿ ಬಿಟ್ಟೇ ಬಿಟ್ಟು.
0: ಇವಾಗ ಎಷ್ಟು ವರ್ಷಗಳಾಯ್ತು ನೀವು ಈ ಕುಡಿತವನ್ನ ಬಿಟ್ಟು?
1: ಹೆಚ್ಚು ಕಮ್ಮಿ ಒಂದು 7 ವರ್ಷ 8 ವರ್ಷ ಆಗದ.
0: 8 ವರ್ಷ
1: ಬಿಟ್ಟು.
0: ಇವಾಗ ಹೆಂಗಿದೆ ಜೀವನ, ತಮ್ಮ ಒಂದು ಮನೆಯ ಸಂಸಾರ?
1: ಅದು ಬಿಟ್ಟು ತೊಡಿಂದ ನಮಗೊಂದು ಬೆಟ್ಟನೇ ಬಿಟ್ಟು ತಳ್ದಾಗಾಯ್ತದ, ಬೆಟ್ಟ ಗುಡ್ಡನೆ ಬಿಟ್ಟು ಹೊರಕ್ಕೆ ತಳ್ದಾಗಾಯ್ತದ. ಈಗ ಅಂತಂದ್ರೆ ನಮ್ಗೆ ಅದು ಬಿಟ್ಟು ತೊಡಿಂದ ನಮ್ಮ ಜೇಬಲ್ಲಿ ಯಾವತ್ತಿದ್ರು ಒಂದು 50, 100, 500 ಜೇಬಲ್ಲಿ ಇದ್ದೇ ಇರ್ತದೆ. ಯಾಕೆ ನಾವು ಕೂಲಿ ಮಾಡಿ ದುಡ್ಡು ಅಲ್ಲಿ, ಅದರಿಂದ ಬಿಟ್ಟಿಂದ ಈಚೆಗೆ ಒಂದಿಲ್ಲದ್ರೆ 2 ಗಾಡಿ ತಗೊಂಡು ಬರೀ ಕುಡ್ದು ದುಡ್ಡಲ್ಲಿ ದಿನ ಕುಡಿಯೋ ದುಡ್ಡಲ್ಲಿ 100 ರೂಪಾಯಿ ಹಾಕೋ ಬಂದಿದ್ದು. ಅಲ್ಲೆಲ್ಲ ಗಂಟಾಕಿ ಈಗ ಒಂದು ಗಾಡಿ ತಗೊಂಡು
0: ಬೈಕ್ ತಗೊಂಡಿದ್ದೆ.
1: ಬಿಟ್ಟಮೇಲೆ ಬಿಟ್ಟಮೇಲೆ ಒಂದು ಗಾಡಿ ತಗೊಂಡು.
0: ಇವಾಗ ಏನು ಕೆಲಸ ಮಾಡ್ಕೊಂಡು ಹೋಗ್ತೀವಿ?
1: ಇವಾಗೆಲ್ಲ ಕೂಲಿ ಕೆಲಸ, ದಿನ 60 ರೂಪಾಯಿ ಕೂಲಿಗೆ ಹೋಯ್ತೀವಿ. ಹೆಟ್ಟಿ ಗಂಡ ಹೆಂಗಸರು ಕೂಲಿಗೆ ಅವ್ರು ಪಾಡ್ಗೆ ಅವ್ರು ಹೋಯ್ತಾರ, ನಮ್ಮ ಪಾಡ್ಗೆ ನಾವು ಗಂಟು ಗಂಟಸ್ಕೊಳ್ಳಿ ನಾವು ಬೇರೆ ಕಡೆ ಹೋಯ್ತೀವಿ. ಮಾಮೂಲಿ ಸೋಲಗಿಲ್ಲರ ಕೆಲಸ ಅಂತಿದ್ದು, ಮಾಮೂಲಿ ಶುಂಠಿ ಕೆಲಸ ಅದೇ ಕೆಲಸಕ್ಕೆ ಹೋಯ್ತೀವಿ.
0: ರೈತರ ಕೆಲಸಗಳನ್ನು
1: ರೈತರ ಕೆಲಸಕ್ಕೆ ಹೋಯ್ತೀವಿ. ಅದರಲ್ಲಿ 500 ಕೊಟ್ಟರೆ ಒಂದು 300 ರೂಪಾಯಿ ಇಡೋದು, ಇನ್ನೊಂದು 200 ರೂಪಾಯಿ ನಮ್ಮ ಖರ್ಚಿಗೆ
2: ಮಾಡ್ಕೊಂಡು ಬಂದು ಆ ಥರ ಮಾಡಿ ಒಂದು ಗಾಡಿ ತಗೊಂಡು ನಾನು
0: ಕುಳಿತವನ್ನು ಬಿಟ್ಟ ನಂತರ ಇವೆಲ್ಲ ಸಾಧ್ಯವಾಗ್ತಿರೋದು ನಿಮ್ಗೆ. ದಿನದಲ್ಲಿ 500 ರೂಪಾಯಿನ ಸಂಪಾದನೆ ಮಾಡ್ಕೊಂಡು ಬರ್ತಾ ಇದ್ರಿ, ಇವಾಗ 300 ರೂಪಾಯಿನ ಉಳಿತಾಯ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಇನ್ನು 200 ರೂಪಾಯಿನ ತಮ್ಮ ಒಂದು ವೈಯಕ್ತಿಕ ಖರ್ಚಿಗೆ ಮಾಡ್ಕೊಂಡು ಹೋಗಿ
1: ಅದನ್ನ ಒಂದು ನಾನು ತಿರುಗಡಕ್ಕೆ ಒಂದು ಗಾಡಿ ತಗೊಂಡು ಬರೀ ಒಂದೇ ವರ್ಷಕ್ಕೆ.
0: ಮೊದಲು ಕುಡಿತ ಸಂದರ್ಭದಲ್ಲಿ ಎಷ್ಟು ಸಂಪಾದನೆ ಮಾಡ್ಕೊಂಡು ಬರ್ತಿದ್ರಿ? ಅವಾಗ
1: ಸಂಪಾದನೆ ಮಾಡ್ಕೊಂಡಿದ್ದ ಆಗ ಎಲ್ಲಿ 250 ರೂಪಾಯಿ ಕೂಲಿ, 250 ರೂಪಾಯಿ. ಇವತ್ತು ನಾನು ಕೂಲಿಗೆ ಹೋದ್ರೆ ಇವತ್ತು ದುಡ್ಡು ಕುಡ್ಕೊಂಡು ಪುನಃ ನಾಳೆ ಹೋಗೋದು ಈಸ ಕುಡ್ಕೊತಿದ್ವಿ.
0: ಎಷ್ಟು ಸಂಪಾದನೆ ಮಾಡ್ತಿದ್ರಿ ಅವಾಗ?
1: ಒಟ್ಟು 600 ರೂಪಾಯಿ ಕೂಲಿ ಕೊಡ್ತಿದ್ರು ಫಸ್ಟ್ ಒಂದು ದಿನಕ್ಕೆ. 250 ರೂಪಾಯಿ ಕೂಲಿ ಕೊಟ್ಟರು ಅದು ಇವತ್ತಿಗೆ ಕ್ಲಸ್. ಒಂದು ಮನೇಲಿ ಕೂಲಿ ಮಾಡಿದ್ರ ಅದು ಇವತ್ತಿಗೆ ಕುಲಸು.

ಅದಿನ್ನು ನಾಳೆಗಿಲ್ಲ, ನೀವು ಸಾಯಂಕಾಲಕ್ಕೆ ಇಲ್ಲ, ಸಾಯಂಕಾಲಕ್ಕೆ ಬೇರೆ ಹೋಗಿ ನಾವು ಕುಡಿಬೇಕು, ಇನ್ನು ದುಡ್ಡಿಲ್ವಲ್ಲ ಬೇರೆಯವ್ರ ತಪ್ಪು ಇನ್ನೋಗಿ ನಾಳೆ ಬತ್ತೀನಿ ಅಂದ್ಬಿಟ್ಟು ಇಸ್ಕೊಂಡು ಕುಡ್ಕೊಳೋದು, ಪುನಃ ಪುನಃ ನಾಳೆ ಹೋಗೋ ತಪ್ಪು, ಪುನಃ ನಾಳಿದ್ದು ಇನ್ನೊಬ್ಬ ತಪ್ಪು ಇಸ್ಕೊಳ್ಳೋ ಕುಡಿದು, ಆ ಥರ ಮಾಡ್ತಿದ್ದು. ಆ ಥರ ಒಂದು ಜೀವಿತ ಇತ್ತು ನಮ್ಮದು. ಈಗ ಅವನ್ನೆಲ್ಲ ಬುಟ್ಟು ತಕ್ಕಾಗಿ ಈಗ ಒಬ್ಬ ಮನುಷ್ಯನಾಗಿದೆ, ಎದ್ದೆಡ್ಗೆ ಮನೆ ಕಂಡದ ತಲೆದೀಸೆ ಸರಪು ಕಣ್ಣು ಕೆಡ್ತಿದ್ದಿಲ್ಲ, ಎದ್ದ ಮಗಳಿಗೆ ಸರಪು ಕೊಡ್ತಿದ್ದ, ಹಿಂಗೆ ಎಲ್ಲೇ ತಲೆದೀಸೆ ಮಡಿಕೊಳ್ತಿದ್ದ, ಹಿಂಗೆ ಆ ವಾಸ್ನ ಸರಪ್ ವಾಸ್ನ ಕುಡ್ಕೊಂಡು ಹೆಂಗಸ್ಗಳು ನಮ್ಮ ಪಕ್ಕದಲ್ಲಿ ಅದೇ ಮನೆಗೆ ಹತ್ರ ದೇವ್ರ ಗೊಬ್ಬನ ಗೊತ್ತು. ಈಗ ಅವನ್ನೆಲ್ಲ ಬಿಡಿಸಿ ದೇವರು ಈಗ ಒಂದು ದಾರಿ ಮಾರ್ಗ ತಂದನ. ಮಡಿಕೊಂಡು ಅದ್ ಹಂಗ್ ಮಾಡ್ಕೊಂಡು ಹೋಯ್ತಿದ್ರು. ಈಗ ಬಿಡ್ಸಕ್ ಬಿಟ್ಟು ಸರಪ್ನ.

0: ಕಡೆ ಸೇಸಿ ಮೂರ್ ನಾಲ್ಕು ಪ್ಯಾಕೆಟ್ ಕುಡಿದ ತಪ್ಪದಲ್ಲಿ ಒಂದೊಂದು ಒಂದೊಂದು ಕಮ್ಮಿ ಮಾಡ್ತಾ ಮಾಡ್ತಾ ಮಾಡ್ತಾ ಒಂದು ತಮ್ಮ ಬಿಟ್ಟೆ ಬಿಟ್ಟು ಆ ತರವಾಗಿ ಮಾಡಿ ಅವನ್ನೆಲ್ಲ ತೊಟ್ಟ ಬಿಟ್ಟೆ ಬಿಟ್ಟನಪ್ಪ. ಈಗ
1: ಹಾಗಿದ್ರೆ ಏನಾದರೂ ಕಾರಣಗಳಿತ್ತ ನೀವು ಕುಡಿಯೋದಕ್ಕೆ?
0: ಏನ್ ಕಾರಣ ಇಲ್ಲ, ನಮ್ಮ ಸ್ವತಂತ್ರವಾಗಿ ನಾವು ಕಲ್ತಿದ್ದು ಅದನ್ನ.
1: ಏನಾದರೂ ಸ್ನೇಹಿತರ ಸಹವಾಸದಿಂದ?
0: ಏನಿಲ್ಲ, ನಮ್ಮ ಸ್ವಂತವಾಗಿ ನಾವೇ ಕಲ್ತಿದ್ದೆ ಅದ.
1: ಹಾಗಿದ್ರೆ ಕುಡಿಯಿದ ಸಂದರ್ಭದಲ್ಲಿ ತಮಗೆ ಆರೋಗ್ಯದ ಮೇಲೆ ಏನಾದರೂ ತೊಂದರೆಗಳು ಉಂಟಾಗ್ತಿತ್ತು ದೇವರೇ?
0: ತೊಂದರೆಗಳು ಅಂತಂದ್ರ ಊಟನೇ ಮಾಡ್ತಿದ್ದಿಲ್ಲ, ಎದ್ದೆಟ್ಟಿಗೆ ಅದೇ ಬೇಕು, ಪುನಃ ಸಾಯಂಕಾಲ ಗಂಟ ಅದೇ ಸರಾಪೆ, ಊಟನೇ ಯಾವಾಗೂ ಮಾಡ್ತಿದ್ದಿಲ್ಲ. ಆದ್ರ ಅದು ಕುಡಿತ ಬತ್ತಿದ್ದೀರ ಇಷ್ಟೊತ್ತಿಗೆ ನಾವೀಗ ಮುನ್ನಾಗಿರೋ. ಅವರು ಹಂಗೆ ಒಂದು ಮೀಟಿಂಗ್ ಸೇರಿ ನಮ್ಮ ಒಂದು ಈ ಥರದೊಂದು ಇಂದ ತಿಳಿಸ್ಕೊಟ್ರು ಅವರು, ಇದು ಭಾರಿ ಕೆಟ್ಟದಪ್ಪ ಕುಡಿಬೇಡಿ ಹಂಗಂಗೆಲ್ಲ ಹೇಳಿ ಅದನ್ನ ನಾವು ಮೈಂಡ್ಗೆ ಹಾಕಿ ವರ್ಕ್ ಮಾಡ್ಬಿಟ್ಟದನ್ನ ಅಲ್ಲಿಂದ ಈಚೆಗೆ ಅದನ್ನ ತೊಟ್ಟದ್ ಬಿಟ್ಟು ನಾವು.
1: ಅದೇ ಯಾರೋ ಒಬ್ರು ಬಂದು ಈ ಒಂದು ಕುಡಿತದ ಅನುಭವದ ಬಗ್ಗೆ ಕೆಲವೊಂದು ಅರಿವನ್ನು ತಮ್ಮಲ್ಲಿ ಮೂಡಿಸ್ತಾ ಇದ್ರು, ಕುಡ್ಕೊಂಡು ಹೋದ್ರೆ ತಮ್ಮ ಒಂದು ಜೀವನ ಹಾಳಾಗುತ್ತೆ, ತಮ್ಮ ಒಂದು ಸಂಸಾರನು ಕೂಡ ಹಾಳಾಗುತ್ತೆ, ಜೊತೆಗೆ ತಮ್ಮ ಒಂದು ಆರೋಗ್ಯನು ಕೂಡ ಹಾಳು ಮಾಡ್ಕೊಳ್ಳೋಂತ ಕೆಲವು ಸನ್ನಿವೇಶಗಳು ಕೂಡ ಬರ್ತವೆ. ಕುಡಿತವನ್ನು ಇಲ್ಲಿಗೆ ನಿಲ್ಲಿಸಿ ಅಂತ ಅವರು ಹೇಳಿದ್ದಂತ ಒಂದೇ ಒಂದು ಮಾತುಕೋಸ್ಕರ ನೀವು ತಾವೇ ಅದನ್ನ ಅರ್ಥ ಮಾಡ್ಕೊಂಡು ಕುಡಿತವನ್ನು ಬಿಟ್ಟಿರೋದು?
0: ನಮ್ಗೆ ಆರೋಗ್ಯ ಅಂದ್ರೆ ಆಗ ಆಯ್ತಿತ್ತು, ಹಾಗಂತಂದ್ರ ಅದು ಕುಡಿದ ಮೇಲೆ ನಮ್ಗೊಂಥರ ಭಾರಿ ಒಂಥರ ಕೆಲಸ ಮಾಡ್ಕೊಂಡು ಸರಾಗ ಸಿಗ್ತಿತ್ತು. ಅದು ಕುಡಿದಿಲ್ಲ ಅಂತಂದ್ರ ನಮ್ಗೆ ಒಂಥರ ವೈಬ್ರೇಷನ್ ಕಂಡಂಗೆ ಆಯ್ತಿತ್ತು. ಈಗ ಅವೆಲ್ಲ ಕುಡಿದ ಮೇಲೆ ಯಾವ ವೈಬ್ರೇಷನ್ ಇಲ್ಲ, ಏನಿಲ್ಲ, ಅದು ಬಿಟ್ಟು ತೊಟ್ಟಿಂದ.
1: ಈ ಥರ ತೊಂದರೆಗಳು ಉಂಟಾದಾಗ ಅದಕ್ಕೆ ಯಾವ ರೀತಿ ಒಂದು ಚಿಕಿತ್ಸೆ ಪಡ್ಕೊತೀವಿ? ಅವಾಗ ಆರೋಗ್ಯದ ಮೇಲೆ ಸಮಸ್ಯೆಗಳು ಉಂಟಾದಾಗ
0: ಏನು ಮಾಡ್ತಿದ್ರು ನಾವು? ಹೋಗೋದು ಕೆಲಸ ಮಾಡೋ ಚೆನ್ನಾಗಿ ಬೇವ್ರು ಕಡೆ ಮಾಡಿ ಕೆಲಸ ಮಾಡ್ಬಿಡ್ತಿದ್ವಿ, ಅದಲ್ಲಿ ಅಲ್ಲಿಗೆ ನೇರಾಗ್ಬಿಡ್ತಿತ್ತು. ಆಮೇಲೆ ಸ್ವಲ್ಪ ಅದ್ರ ಮೇಲೆ ಇದನ್ನ ಬೀಳ್ತಿತ್ತಲ್ಲ ಟಾನಿಕ್, ಆ ಟಾನಿಕ್ ಅದೆಲ್ಲ ವರ್ಕ್ ಮಾಡ್ಬಿಡ್ತಿತ್ತು.
1: ಹಾಗಿದ್ರೆ ಮೊದಲ ಬಾರಿಗೆ ಕುಡಿದಾಗ ತಮ್ಮ ಒಂದು ಅನುಭವ ಹೇಗಾಗ್ತಿತ್ತು ದೇವರವರೇ?
0: ಆಗೇನಾದ್ರ ಸಣ್ಣ ಮಕ್ಕಳು ಹಾಲು ಕುಡಿತೀವಲ್ಲ ನೋಡು, ಹಂಗ ಆಗ ಒಂಥರ ಸಂತೋಷ ಖುಷಿ, ಕುಡಿದ ಮೇಲೆ ಒಂಥರ ಭಾರಿ ಖುಷಿ ಧೈರ್ಯ, ಯಾರು ಹೊಡೆದ್ ಬಿಡ್ಬೇಕಲ್ಲ ಮಾಡ್ಬೇಕಲ್ಲ ಹಂಗ ಹಂಗ ಅನ್ಸ್ತಿತ್ತು ನಮ್ಗ. ಆಗ ಬತ್ ಇದೆಲ್ಲ ಕೆಟ್ಟದನ್ನದ ನಮ್ಗ ನಿಮ್ಮ ಜೊತೆ ಸೇರಿದಾಗ ನಮ್ಗ ಇದೆಲ್ಲ ಅನುಭವವಾದ್ದು.
1: ಕುಡಿತನ ಸಮಯದಲ್ಲಿ ಏನಾದರೂ ತಮ್ಮ ಆಡಿಗಳಿಗಾಗಿರ್ಬೋದು, ತಮ್ಮ ಕುಟುಂಬಗಳಿಗೆ ಆಗಿರ್ಬೋದು, ಏನಾದರೂ ತೊಂದರೆ ಕೊಡ್ತಾ ಇದ್ರೆ ಅವಾಗ?
0: ಕೊಡ್ತಿದ್ವು ಆಗಾಗ ಕೊಡ್ತಿದ್ವಿ ನಾವು, ಒಂದ್ ಎರಡು ಮೂರು ಆಳು ಸೇರ್ಕೊಂಡು ನಮ್ಗೆ ಯಾರು ಗಲಾಟಿ ಮಾಡಕ್ ಹೋದ್ರೆ ಸಾಕು ಅವ್ರ ಗಿಡಕ್ಕೆ ಹೊಡೆದ್ಬೋದು ಹಿಂಗ ಮಾಡ್ತಿದ್ವು. ಹಾಗೆಲ್ಲ ಮಾಡಿ ಮಾಡಿ ಇನ್ನು ಇವೆಲ್ಲ ಬೇಡ ಅಂದ್ಬಿಟ್ಟು ನಾವು ಇನ್ನೆಲ್ಲ ತೊಟ್ಟರ್ದು ಬಿಟ್ಟೇ ಬಿಟ್ಟಿದ್ದು. ಅವರಿಂದ ಕಾರಣ ನಾವು ಆಗದ್ ಬೇಡ, ಇದರಿಂದ ಕಾರಣ ನಾವು ಆಗದ್ ಬೇಡ, ಆಮೇಲೆ ಒಂದು ಸ್ಟೇಷನ್ಲಾಗಿ ನಾವು ಏಟ್ ತಿನ್ನೋದು ಬೇಡ ಅದನ್ಬಿಟ್ಟು ನಾವು ಈಗ ಅದನ್ನೆಲ್ಲ ತಿಳ್ಕೊಂಡು ಬಿಟ್ಟೆ ಬಿಟ್ಟು ಸಮಸ್ಯೆ.
1: ಅದೇ ತಮ್ಮ ಒಂದು ಮನಸ್ಸು ಹತೋಟಿಲಿ ಇರ್ತಾ ಇರಲಿಲ್ಲ ಅವಾಗ, ಕುಟುಂಬದವ್ರಿಗೆ ಏನಾದ್ರೂ ತೊಂದರೆಗಳು ಕೊಡ್ತಾ ಇದ್ರೆ ಅವಾಗ?
0: ಇಲ್ಲ ಅದ್ರ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಆಗ ಒಂದು ಸ್ವಲ್ಪ ಗಲಾಟೆ ಮಾಡ್ತೀನಿ. ಗಲಾಟೆ ಅವ್ರು ನಮ್ಗೆ ನೂರೈವತ್ತು ರೂಪಾಯಿ ಕೂಲಿ, ಅವ್ರು ನಮ್ಗೆ ನೂರು ರೂಪಾಯಿ ಕೊಟ್ಬಿಟ್ಟು ಅವ್ರು ಐದು ರೂಪಾಯಿ ತಗೊಂಡು ಹೋಗ್ಬೇಕು, ಆ ಥರ ಒಂದು ಕಿರುಕುಳ ಕೊಡ್ತೀನಿ ನಾವು.
1: ಇವಾಗ ಈ ಕುಡಿತನ ಬಿಟ್ಟು ಪ್ರಸ್ತುತವಾಗಿ ಒಂದು ಒಳ್ಳೆ ಉತ್ತಮವಾದ ಜೀವನವನ್ನು ನಡೆಸಿಕೊಂಡು ಹೋಗ್ತಿದ್ರೆ, ತಮ್ಮ ಅಡಿಯಲ್ಲಿ ಯಾವ ರೀತಿ ಒಂದು ಸಹಕಾರವನ್ನು ಇಟ್ಟಿದ್ದಾರೆ ಈಗ ನಿಮಗೆ?
0: ನಮ್ಗೇನ ಒಳ್ಳೆ ಚೆನ್ನಾಗಿ ಕುಡಿದು ನಾವು ಈಗ ಒಂದು ನಾಲ್ಕೈದು ಸಿಟ್ಟು ಒಂದು ಚೆನ್ನಾಗಿ ಒಂದು ಗಾಡಿ ಗಿಡಿ ತಗೊಂಡು ಎಲ್ಲರೂ ಖುಷಿಯಾಗಿ ಅವರು ಈಗ ನಮ್ಮ ಹೆಂಗಸುಗಳೇ ಅವ್ರು ಈಗ ಹೇಳ್ತಾರೆ ಅದು ಇಂಥ ಗಣಿತ ಬಿಡ್ಬಿಟ್ಟು ನಾವು ಆಗ ನಮ್ಗೆ ಈ ಥರ ಶಿಕ್ಷೆ ಕೊಡ್ತಿದ್ರು, ಈಗ ಅವರಂತ ಒಳ್ಳೆ ಜನ ಯಾರು ಇಲ್ಲ ಅಂತ ಈಗ ಅವ್ರೇ ಹೇಳ್ಕೊತಾರೆ.
1: ಯಾಕಂದ್ರೆ ದೇವರೇವರೇ ತಾವು ಕುಡಿತ ಸಂದರ್ಭದಲ್ಲಿ ತಮಗೆ ಯಾರಿಗೂ ಏನ್ ತೊಂದರೆ ಮಾಡ್ತಿದ್ರು ತಮ್ಗೆ ಅರಿವಾಗ್ತಿರ್ಲಿಲ್ಲ. ತಾವು ಮೊದ್ಲು ಹೇಳ್ತಿದ್ರು ಆಡಿಗಳಲ್ಲಿ ನಮ್ಮ ಜನಗಳಿಗೆ ತುಂಬಾ ತೊಂದರೆ ಕೊಡ್ತಾ ಇದೆ, ಕುಟುಂಬದವರು ಕೂಡ ಏನಾದ್ರು ಅವರನ್ನು ಕುಡಿದಕ್ಕೆ ದುಕ್ಕೊಂಡಿಲ್ಲ ಅಂತಂದ್ರೆ ಅವ್ರ ಜೊತೆ ಜಗಳ ಮಾಡ್ತಾ ಇದ್ದೀನಿ. ಇವಾಗ ಆಡಿಯವರು ತಮಗೆ ಈ ಕುಡಿತವನ್ನು ಬಿಟ್ಟು ನಾವು ಉತ್ತಮವಾದ ಜೀವನ ನಡೆಸಿಕೊಂಡು ಹೋಗ್ತಿದ್ರಲ್ಲ, ತಮ್ಮ ಆಡಿಲಿ ಇವಾಗ ನಿಮಗೆ ಯಾವ ತರ ನೀವು ಕುಡಿತವನ್ನು ಬಿಟ್ಟ ಅಂತ ಏನಾದ್ರು ಕೇಳಿದಾರ?
0: ಈಗ ಊರ್ಗಳು ಹೋದ್ರ ನಿಮ್ಮಂತ ಕುಡ್ದ ಜನ ಯಾರು ಇತ್ತಿಲ್ಲ, ನಿಮ್ಮಂತ ಒಳ್ಳೆ ಜನ ಈಗ ಅವರೇ ಕೈ ಮುಗಿದಿರ ಈಗ ಫೋನ್ ಕೊಳ್ಳೋದಿಕ್ಕೆ ಹೋದ್ರ ನಮ್ಮ ಈ ಊರ್ದಿಕ್ಕೆ ಹೋದ್ರ ಓ ಹಿಂಗತ್ರ ಹಿಂಗ ಕೈ ಮುಗಿತಾರ.
1: ಆ ಥರ ಮಾತುಗಳು ಕೇಳಿದಾಗ ನಿಮಗೆ ಹೇಗೆ ಅನಿಸ್ತಾ ಇದೆ?
0: ನಮಗೀಗ ಆ ಮಾತುಗಳೆಲ್ಲ ಕೇಳಿದಾಗ ಭಾರಿ ಸಂತೋಷ. ಈಗ ಒಬ್ಬ ಅಲ್ಲಿ ಮಾಮೂಲಿ ಉಣ್ಕೊಳ್ಳೋದಲ್ಲಿ ಒಬ್ಬ ಹೆಣ್ಣು ಮಾಡ್ತಿದ್ದ, ಅವರು ಗಂಡ ಕೀರೋಬಿಟ್ರು, ಅವರು ಒಂದಿನ ಸರ್ಗಲ್ಲಿ ಬೈಕ್ ಕುಡಿಸ್ಕೊ ಹೋಗಿ ತಗೊಂಡ ಅವ್ರು ಮನಗ್ ಬಿಟ್ಟಾಗ ಎಲ್ಲ ನನ್ನೇ ನೋಡ್ತಿದ್ರು. ಇಲ್ಲಿಂದ ನಮ್ಮ ಊರಿಂದ ಕೂತ್ಕೊಂಡು ಧಾರವಾಡ ಹೋಯ್ತಿಂದಲ್ಲ ಒಂದು ರೋಡು ರೋಡ್ ಗಣಿ, ಇಲ್ಲಿಂದ ನಮ್ಮ ಊರಿಂದ ಫುಲ್ ಚಿತ್ತಾಗಿ ಕುಡಿದ್ಬಿಟ್ಟು ಮನ ಸೇರ್ತಿನ ಸೇರ್ತಿದ್ಲ್ವ ಅಷ್ಟು ಮಟ್ಟ ಕುಟ್ಕೊಂಡು ಧಾರವಾಡ ತಿಂದಲ್ಲ. ಈಗ ಬೈಕ್ ತಗೊಂಡು ಈಗ ನಮ್ಮಂತವ್ರನ್ನೇ ಬುದ್ಧಿ ಹೇಳ್ಕೊಂಡು ಈಗ ಬೈಕ್ ತಗೊಂಡು ನಮ್ಮ ಊರಿಗೆ ಬಿಟ್ಟು ಹೋಯ್ತನಲ್ಲ ಅಂತ ಅವರೇ ಕೊಂಡಾಡ್ತಿದ್ರು.
1: ಏನಾದ್ರು ನಿಮ್ಮ ಕೇಳಿದಾರೆ ಈ ರೀತಿ ಸಡನ್ ಆಗಿ ಕುಡಿತವನ ಹೆಂಗ್ ಬಿಟ್ಟ ಅಂತ ಏನಾದ್ರು ಯಾರಾದ್ರು ಕೇಳಿದಾರ?
0: ಕೇಳಿದ್ರು. ಆಗ ನಾನು ಏನಂತಂದ್ರೆ ನಮ್ಮ ಸ್ವಂತ ಬುದ್ಧಿಯಿಂದ ಯಪ್ಪ ಬಿಟ್ಟಿರೋದು ಅಂತ ಅವ್ರಿಗೆ ನಾನೊಂದು ಮಾತು ನಾನು ಹೇಳ್ದೆ, ಇದೇ ಥರ ಒಳ್ಳೆ ಕೆಟ್ಟದಪ್ಪ ಬಿಟ್ಬಿಡಿ. ಅದು ಈಗ ಬಿಟ್ಟ ಮೇಲೆ ನಮ್ಗೆ ಈಗ ಅನ್ಸೋದು ಕೆಟ್ಟದಂತ. ಅದರಂತೆ ಕೆಟ್ಟ ಬುದ್ಧಿ ಯಾವುದೂ ಇಲ್ಲ, ಒಬ್ಬನ ಕೊಲನ ಮಾಡಿಸ್ತದ ಒಬ್ಬನ ಈತ ಬಾ ಅನ್ಸಲ್ಲ, ಅದು ಅದು ಬಿದ್ದ ಮೇಲೆ ಎಣ್ಣ ಒಳಕ್ ಬಿದ್ದ ಮೇಲೆ ಏನ್ ಬೇಕಾದ್ರೆ ಮಾಡಿಸ್ತದ ಅದು. ಆದ್ರೆ ಅದಂತ ಕೆಟ್ಟದ್ದು ಯಾವ್ದು ಇಲ್ಲ, ಬಿಡ್ಬಿಡಿ ಅಂತ ನಾನು ಈಗ ಅವ್ರಿಗೆಲ್ಲರಿಗೂ ಹೇಳೋದು. ನಾನು
1: ನಿಮ್ಮ ಆಡಿಯರ್ ಆಗಿರ್ಬೋದು ಅಥವಾ ನಿಮ್ಮ
0: ಎಲ್ಲರೂ

0: ಎಲ್ಲರಲ್ಲಿರುವಂತಹ ಕೆಲವು ಸ್ನೇಹಿತರಾಗಿರ್ಬೋದು ಒಂದು ಗೌರವವನ್ನು ಕೊಟ್ಟು ಪ್ರೀತಿ ವಿಶ್ವಾಸದಿಂದ ಮಾತಾಡ್ತೀನಿ. ಮೊದಲು ತಾವುಗಳು ಕುಳಿತ ಸಂದರ್ಭದಲ್ಲಿ ಈ ರೀತಿ ಯಾವುದೇ ರೀತಿಯ ಗೌರವ ಆಗಿರ್ಬೋದು, ಒಂದು ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ತಾರಾಗಿರ್ಬೋದು, ಈ ತರ ಮಾಡ್ತಾ ಇರ್ಲಿಲ್ಲ.
1: ಅದೇ ಒಂದು ಒಂದು ದಿನ ನಾವು ಅಂಗಡಿಗೆ ಹೋಗಿದಾಗ ಕುಡಿದ್ಬಿಟ್ಟು ತುಂಬಿ ಬಾಬಿಟ್ಟೆ ಬೆಳಿಗ್ಗೆ ನೈಟು ಒಂದು 6:30 ಅಷ್ಟಿದ್ಲಿ. ಒಬ್ಬ ಅಂಗಡಿಲಿ ಒಬ್ಬನ ಕೇಳಿದ್ವಿ, ಹಣ 5 ರೂಪಾಯಿ ಬೀಡಿ ಕೊಡು ಅಂತಂದ್ವಿ. 5 ರೂಪಾಯಿ ನಿಮ್ಮ ಹತ್ರ ಕುಡ್ಕೋದಿಲ್ಲ, 5 ರೂಪಾಯಿ ಒಂದು ಬೀಡಿನ ಕೊಡೋದು ಅಂದ್ಬಿಟ. ಈಗ ಅದೇ ಅಂಗಡಿ ಅವ 10,000 ಬೇಕಂತ ಕೇಳ್ತಾನೆ. ಅದೇ ತಿಕ್ಕಪ್ಪ ನಿನಗೆ ಬೇಕು 10,000 ಅಂತ ಇದ್ದಾನೆ ನಮ್ಮೂರವನಿ. ಆಗ ನೀನು ಹಿಡಿದಿದ್ದು ಕಾಸಾಗಿ ಬಿಡಿದ ಅಂತಂದ ನನ್ನ. ಅದೇ ನಮ್ಮೂರಲ್ಲಿ ಅಂಗಡಿ ಹಾಕಿರೀವನಿ.
0: ತಾವುಗಳು ಮತ್ತು ಕುಡಿತ ಸಂದರ್ಭದಲ್ಲಿ ಹೆಚ್ಚು ಕುಡ್ಕೊಂಡು ಬಂದಾಗ ತಮ್ಮ ಅಡಿಲಾಗಿರ್ಬೋದು, ತಮ್ಮ ಮನೆಗಳಲ್ಲಾಗಿರ್ಬೋದು, ಯಾವ ರೀತಿಯ ಒಂದು ಪ್ರತಿಕ್ರಿಯೆ ನೀಡ್ತಿದ್ರು ನಿಮ್ಮನ್ನ ನೋಡಿ ಅವಾಗ?
1: ಮಾತುಗಳ ಸರ, ಇವನತ್ತ ಹೋಲಿಸು ಇವನತ್ತ ಕುಡ್ಕ ಯಾರು ಇಲ್ಲ ಅಂತಿದ್ರು. ಯಾರು ದಂಡಕ್ಕೆ ಸೇರ್ತಿದ್ದಿಲ್ಲ, ನಮ್ಮ ಮನೆಯವರೇ ಸೇರ್ತಿದ್ದಿಲ್ಲ. ನಾನು ಫುಲ್ ಎಣ್ಣ ಇಳಿದ ಮೇಲೆ ಹೋಗಿ ನಮ್ಮ ಮನೇಲಿ ಮಡಿಕಿದ್ದೀವಿ, ಈಚೆ ಮನೆ ಮುಂದಿದ್ದೀವಿ ಅಂತ ಬೀದಿಲಿ ಎಲ್ಲ ಇಳಿದ ಮೇಲೆ ಆಗ ಅದೆಲ್ಲ ಇದಾಗೋಯ್ತಿತ್ತಲ್ಲ, ನಾರ್ಮಲ್ ಆಗೋಯ್ತಿಲ್ಲ. ಆಗ ಹೋಗಿ ಮನೆ ಒಳಗೆ ಹೋಗಿ ಮಡಿಕಿದ್ದೀವಿ. ಪುನಃ ಬೆಳಿಗ್ಗೆ ಇವತ್ತು ಜೇಬಲೆಲ್ಲ ಮಡಿಕಿದ್ದೀವಿ, 5 ಗಂಟೆ 6 ಗಂಟೆ ಆಗಲಿ ಎಚ್ಚರ ಇವತ್ತು ಇದು ಕೊಡ್ಬಿಡ್ತೀವಿ. ಪುನಃ ಮಾಮೂಲಿ ಆಳೆ ಹಂಗಾಗೋಯ್ತಿದ್ವಿ.
0: ಏನಾದರೂ ನಿಮ್ಮ ಅಡಿಯಲ್ಲಿ ಕೆಲವರು ಯಾರಾದರೂ ಯುವಕರು ಕುಡಿತಿದ್ರೆ ತಮ್ಮ ಒಂದು ಅನುಭವವನ್ನ ಏನಾದರೂ ಅವ್ರ ಜೊತೆ ಹಂಚ್ಕೊಂಡಿದ್ದಾರೆ? ಹೇಗೆ ರೀತಿ ಕುಡಿಬೇಡಿ, ರೀತಿ ಕುಡಿದ್ರೆ ನನ್ನಂಗೆ ಕೂಡ ಹಾಳಾಗ್ತೀರಾ, ಈಗ ಇದರಿಂದ ಬುದ್ಧಿ ಮಾತುಗಳನ್ನ ಹೇಳ್ತಿದ್ರೆ ಹೇಗೆ?
1: ಈಗ ಎಲ್ಲರಿಗೂ ಹೇಳಿ, ಈಗ ಒಂದು 2-3 ಬಿಟ್ಬಿಟ್ಟು ನನ್ನಿಂದ ಇನ್ನೊಬ್ಬ ಬಿಟ್ಟ ಇನ್ನಿಂದ ಇನ್ನೊಬ್ಬ ಬಿಟ್ಟ ಹಂಗ ಹೇಳಿ ಹೇಳ್ಕೊಂಡು ಈಗೆಲ್ಲ ಸಂಪೂರ್ಣ ಬಿಟ್ಬಿಟ್ರು.
0: ನಿಮ್ಗೆ ಎಷ್ಟು ಖುಷಿ ಅನಿಸ್ತಿದೆ ನನ್ನ ಮಾತುಗಳನ್ನ ಕೇಳಿ ಅವರು ಈ ಕುಡಿತನ ಬಿಟ್ಟಿದ್ದಾರೆ ಅಂತ?
1: ಅವ್ರಿಗೀಗ ಭಾರಿ ಸಂತೋಷ. ಅವ್ರ ಹೆಂಗ್ ಮಕ್ಕಳು ಹೇಳ್ತಾರೆ ಈಗ, ಅದರಿಂದ ನಮ್ಮ ಗಂಡಸುಗಳು ಭಾರಿ ಸಂತೋಷಕ್ಕೆ ಅವರ ಕೂಲಿ ಮಾಡ್ತಾರೆ, ಮನಗೊಂದಷ್ಟು ದುಡ್ಡು ಕಾಸು ಕೊಡ್ತಾರೆ, ಮನೆಯವರೆಲ್ಲ ಅವರೇ ಮಾಡ್ಕೋಯ್ತಾರೆ ಅಂತ ಅವ್ರಿಗೆ ಭಾರಿ ಸಂತೋಷ ಎನಿಸ್ಕೊಳ್ತಾರೆ.
0: ಈಗ ಸಂಪಾದನೆ ಮಾಡ್ಕೋ ದುಡ್ಡನ್ನೆಲ್ಲ ಉಳಿತಾಯ ಮಾಡ್ಕೊಂಡು ಹೋಗ್ತಾ ಇದ್ದೀರಾ?
1: ಉಳಿತಾಯ ಬುದ್ಧಿ ಮಾತೇಕ ಅವ್ರ ಮೇಲೆ ಕೈ ನೆಟ್ಟು ನಾವು ಸತ್ಯ ಮಾಡ್ತಿದ್ವು. ಕುಡಿದ್ಗೆಂದಲ್ಲಿ ಬೆಳಿಗ್ಗೆ ಹೋದು ಮಾಮೂಲಿ ಇದೆ, ಅದೇ ರಾಗ ಇದೆ ಅವರು ಹಂಗೆ ಮಾಡ್ತಿದ್ರು. ಅವ್ರು ಹೇಳೋ ಗಂಟ ಹಂಗೆ ಇನ್ನು ಕುಡಿಯಲ್ಲಪ್ಪ ನಾವು ಹಂಗೆಲ್ಲ ಹೇಳ್ತಿದ್ವು. ಇನ್ನು ಪುನಃ ಬೆಳಿಗ್ಗೆ ಜಾಕ ಅದೇ ಮಾಮೂಲಿ, ಅದೇ ಕೆಲಸ. ಎಷ್ಟು ಹೇಳಿದ್ರು ಒಂದು 2-3 ಕಾಲ ಹಂಗೆ ಅದೇ ರಾಗ ಅದೇ ಹಾಡು.
0: ಇವಾಗ ಕುಟುಂಬದಾರ ಒಂದು ಸಹಕಾರಿಯಾಗಿದೆ ನಿಮ್ಮೆಲ್ಲ?
1: ಅವ್ರಿಗೆ ಒಳ್ಳೆ ಪ್ರೀತಿ. ಈಗ ನಮ್ಮ ಗಾಂಡಿಗೆ ಬಿಟ್ಬಿಟ್ರಲ್ಲ, ಈಗ ಅವನ್ನೆಲ್ಲ ಒಟ್ಟು ಈಗ ಮರೆತು ಈಗ ನಮ್ಮ ಸಾಕು ಹೋಯ್ತಾರಲ್ಲ ಅನ್ನೋದೊಂದು ಅವ್ರಿಗೊಂದು ಖುಷಿ. ಈಗ
0: ತುಂಬಾ ಒಳ್ಳೆ ಅನನ್ಯವಾಗಿ ಜೀವನ ನಡೆಸ್ಕೊಂಡು ಹೋಗ್ತಿದ್ರೆ ಇವಾಗ.
1: ಆ ಥರವಾಗಿ ಮಾಡಿ ನಾವು ಈಗ ಬಿಟ್ಬಿಟ್ರ.
0: ಈಗ ಮಕ್ಕಳಿಗೆಲ್ಲ ಶಿಕ್ಷಣ ಕೊಡ್ತಿದ್ರಿ ಇವಾಗ?
1: ಮಕ್ಕಳಿಗೆಲ್ಲ ಅವ್ರಿಗೆ ಕೇಳೋದೆಲ್ಲ ಬಟ್ಟ ಅದು ಇದು ಅವ್ರು ಕೇಳೋದೆಲ್ಲ ತಂದು ಕೊಡ್ತೀನಿ.
0: ಈಗ ಮೊದಲು ಕುಡಿಯೋ ಸಂದರ್ಭದಲ್ಲಿ ಈಗ ಒಂದು ಮನೆ ನಿರ್ವಹಣೆಗೆ ಅಂತಂದ್ರೆ ಇವಾಗ ಮಕ್ಕಳಿಗೆ ಓದೋದಕ್ಕೆ ಬೇಕಾದಂತ ಪಠ್ಯ ಪುಸ್ತಕಗಳಾಗಿರ್ಬೋದು, ಮನೆಗೆ ಬೇಕಾದಂತ ಅಡುಗೆ ಸಾಮಾನುಗಳಾಗಿರ್ಬೋದು, ಇದನ್ನೆಲ್ಲ ನೀವು ತಂದ್ಕೊಡ್ತಾ ಇರ್ಲಿಲ್ಲ ಅವಾಗ?
1: ಆಗ ಸ್ವಲ್ಪ ಕಂಟ್ರೋಲೇ. ಮಕ್ಕಳಿಗೆ ಬುಕ್ ತಂದು ಕೊಡ್ತಿದ್ವು, ಓದಂತೇವ ಬೈಂಡು ಬುಕ್ಸ್ ಅಂತ ತಿಂತಿದ್ದ. ಅದ್ ಬಿಟ್ರ ಇನ್ನು ಈ ಒಟ್ಟುಗನದು ಇಲ್ಲ, ಒಟ್ಟುಗನದು ಇಲ್ಲವೇ ಇಲ್ಲ. ಎಲ್ಲಿ ಎಲ್ಲಿ ಇವತ್ತು ಕೂಲಿ ಮಾಡೋದು, ಇವತ್ತು ಕುಡ್ಕೊಂಡು ಪುನಃ ನಾಳೆ ಕೂಲಿ ಮಾಡೋದಕ್ಕೂ ಈಸ್ ಕುಡ್ಕೊತಿದ್ವು. ಅಲ್ಲಿಂದ ಅಲ್ಲಿಗೆ ಇನ್ನು 1 ರೂಪಾಯಿ ನಮ್ಮ ಜೇಬಲ್ಲಿ ದುಡ್ಡೇ ಇರ್ತಿಲ್ಲ. ನಾವು ಕರೆಕ್ಟಾಗಿ ಉಗಾದಿ ಹಬ್ಬದ ದಿವಸವೇ ನಮ್ಮ ಜೇಬಲ್ಲಿ ಒಂದು 10 ರೂಪಾಯಿ ಇರ್ತಿದ್ದಿಲ್ಲ ಒಂದೊಂದು ಟೈಮಲ್ಲಿ. ಆ ಥರದ ಒಂದು ಪರಿಸ್ಥಿತಿ ಇದ್ದದು.
0: ಹಾಗೆ ತಮ್ಮ ಮನೆಗಳಲ್ಲಿ ಕೆಲವು ಹಬ್ಬಗಳು ಮಾಡ್ಕೊಂಡು ಹೋಗ್ತಿದ್ದೀರಾ, ಆ ಹಬ್ಬಗಳು ಮಾಡುವಾಗ ತಮ್ಮ ಮನೆಗೆ ಅತಿಥಿಗಳನ್ನು ಕೂಡ ಬರಮಾಡ್ಕೊಳ್ತೀರಾ, ಅಂದರೆ ಸಂಬಂಧಿಗಳು ಕೂಡ ಬರಮಾಡ್ಕೊಳ್ತೀರಾ, ಈ ಕುಡಿಯಂಥ ಸಂದರ್ಭದಲ್ಲಿ ಆ ಅತಿಥಿಗಳು ಮನೆಗೆ ಬಂದಾಗ ಅವ್ರ ಜೊತೆ ಯಾವ ರೀತಿ ನಡ್ಕೊಂಡು ಹೋಗ್ತಿದ್ರಿ ಅವಾಗ?
1: ಅಂದ್ರೆ ನಾವು ಅಲ್ಲಿ ಇದ್ರೆ ತಾನೆ ನಡ್ಕೋಯ್ತೀನಿ, ಇಲ್ವಲ್ಲ. ಈಗ ಅಂತೇವ್ರು ಈಗ 10 ಬಂದ್ರಿ, ನಾವು ಒಂದು 15 ಜನ ಮನುಷ್ಯಕ್ಕೆ ಊಟ ಮಾಡಿಸಿ ಅವ್ರನ್ನ ಕಳಿಸ್ತೀನಿ. ಆಗ ನಮ್ಗೆ ಇಲ್ವಲ್ಲ, ಅವ್ರಿಗೆ ಇಲ್ಲಿ ಇದು ಮಾಡೋವಾಗ ಅವ್ರು ಅಂತೇವ್ರೆ ನಮ್ಮ ಅಂತೇವ್ರೆ ಅಲ್ಲಿ ಬರೋರ್ವಿ. ಆಗ ಅವರು ನಾವೆಲ್ಲ ಸೇರಿ ಕೂಡ್ದು ಏನೋ ಮನೇಲಿ ಇಷ್ಟು ಗಂಜಿ ಗಂಜಿ ಕಾಯಿಸಿ ಕುಡ್ಕೊಂಡು ಅವ್ರ ಪಾಡ್ಗೆ ಹೋಯ್ತಿದ್ರು. ನಮ್ಮ ಪಾಡ್ಗೆ ನಾವು ಇದೆ, ಅವ್ರು ತಗೋಬಾರೋ ದುಡ್ಡು ನಾವೇ ಇಸ್ಕೊ ಕುಡ್ಕೊತೀವಿ ಅಲ್ಲಿ. ಅವ್ರಿ ಜೊತೆಲಿ ಸೇರ್ಕೊಂಡು ಅವ್ರ ಗಂಡಸ್ಗಳು ನಾವು ಎಲ್ಲ ಸೇರ್ಕೊಂಡು
0: ನಿಮ್ಮ ಸಂಬಂಧಿಕರಲ್ಲೇ ಈಗ ಕುಡಿಯೋರು ಬಂದಾಗ ನಿಮ್ಮ ಮನೆಗೆ, ಇವಾಗ ನೀವು ಕುಡಿತವನ್ನು ಬಿಟ್ಟಿದ್ದೀರಾ, ಅವ್ರು ಏನಾದರೂ ನಿಮ್ಮ ಬಗ್ಗೆ ಸಡನ್ ಆಗಿ ಹೇಗೆ ಬಿಟ್ಟ
1: ಮಾತಾಡ್ತಾರೆ ಬಂದ್ರೆ ಅದು ಹೆಂಗೆ ಬಿಟ್ಟಪ್ಪ ಏನು ಕತೆ ಅಂತೆಲ್ಲ ಕೇಳ್ತಾರೆ. ಇದು ನನ್ನ ಬುದ್ಧಿ ಬರೋವಾಗಿ ನಾನೇ ಬಿಟ್ಟದು, ಆದ್ರೆ ನೀವು ನಾ ಹೇಳೋ ಮಾತನ್ನ ಕೇಳ್ಕೊಂಡು ನೀವು ಸ್ವಲ್ಪ ಅದನ್ನ ಹಿಂದಿಡಿ ಅಂತೆಲ್ಲ ಹೇಳ್ದೆ. ಅವರು ಹ್ಞೂ ಅಂತಾರೆ ಮಾಮೂಲಿ.
0: ಹಾಗೆಯೇ ಕಾರ್ಯಕ್ರಮದ ಒಂದು ಕೊನೆ ಅಂತ ಬರ್ತಿದ್ದೀನಿ, ಕೊನೆಯದಾಗಿ ನಿಮ್ಮ ಮಾತುಗಳನ್ನ ಕೇಳ್ತಿರೋ ನಮ್ಮ ಜನದೋನಿ ಕೇಳುಗರಿಗೆ ಆಗಿರ್ಬೋದು, ಹಾಗೆ ಈ ಕುಡಿತಕ್ಕೆ ಒಳಗಾಗಿರುವಂತಹ ಎಷ್ಟೋ ಕುಟುಂಬಗಳಿಗೆ ಕೊನೆಯದಾಗಿ ಏನ್ ಕಿವಿ ಮಾತಾಡಕ್ಕೆ ಇಷ್ಟಪಡ್ತೀರಾ ತಮ್ಮ ಒಂದು ಅನುಭವದ ಪ್ರಕಾರ?
1: ನಾವು ಹೇಳೋ ಮಾಮೂಲಿ, ಅವರು ಅದೇ ತರ ಕುಡಿತಾರ. ಅವ್ರನ್ನ ನಾವು ಹೊಸಿ ಜನ ಬಂದ್ರ ನಾವು ಒಂದು ಯಾರೇ ಕಾಣಲಿ ಕುಡಿತವ್ರನ್ನ ನಾವು ಅದನ್ನೇ ಹೇಳೋದು, ನಮ್ಮ ಕಡೆ ನೀವು ಸ್ವಲ್ಪ ಹಿಂದರಿಯಪ್ಪ ಅದನ್ನ ಬಿಟ್ಬಿಡಿ, ಅದ್ರದ್ದು ಏನ ಅವರು ನಿಮ್ಮ ಹೆಂಡತಿ ಮಕ್ಕಳು ಸಂತೋಷವಾಗಿರ್ತಾರ ಇದರಿಂದ ಅಂತ ನಾವು ಅದನ್ನೂ ಹೇಳ್ತೀವಿ. ಅವರು ಕೇಳೋರಾದ್ರೆ ಹೇಳ್ತಾರೆ, ಹ್ಞೂ ಅನ್ಕೊ ಹೋಯ್ತಾರ, ಇನ್ನು ಮಾಮೂಲಿ ಹಂಗೆ ಅವರು ಮನೇಲಿ ಹೋಗಿ ಮಾಮೂಲಿ ಇರ್ತಾರೆ. ಈಗ ನಾನು ಸ್ವಂತವಾಗಿ ನಾನು ಹೆಂಗೆ ಬಿಟ್ಟು

0: ಅದೇ ತರವಾಗಿ ನೀವು ಸ್ವಲ್ಪ ಬಿಡ್ಬಿಡಿ ಅದನ್ನ ಮರ್ತು ಬಿಡಿ. ಅದ್ರಿಂದ ಏನ ಅದು ಬಿಟ್ಟಿಂದ ಈಚೆಗೆ ನಮ್ ಜೀವನ ಬದಲಾವಣೆ ಆಗಿರೋದು ಅಂತ ನಾನು ಹೇಳ್ದಿ ಅವ್ರಗ ಹೇಳಿದ್ರಿ. ಒಂದು ಹೋಗಿ ಪುನಃ ಹಂಗೆ ಅವ್ರ ಮನೇಲಿ ತರವಾಗಿ ಅವರು ಹೆಂಗ್ಸ್ ಮಕ್ಕಳಿಗೆಲ್ಲ ಅವ್ರು ಹಂಗೆ ಕಿರ್ಕೊಳ ಕೊಟ್ಟು ಮಾಡ್ತಿದ್ರು. ಹಂಗೆ ಒಬ್ಬ ಇನ್ನೊಬ್ಬ ಬಿಟ್ಟೆ ಬಿಟ್ಟ.
1: ಬಹಳ ಸಂತೋಷ ದೇವರವರೇ, ಇಷ್ಟೊತ್ತು ನಮ್ಮ ಒಂದು ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ತಾವುಗಳು ಭಾಗವಹಿಸಿ ಈ ಕುಡಿತ ಎನ್ನುವುದು ತಮ್ಮ ಜೀವನದಲ್ಲಿ ಯಾವ ರೀತಿಯ ಒಂದು ಪ್ರಭಾವವನ್ನು ಬೀರಿತ್ತು, ಅದು ಆರ್ಥಿಕವಾಗಿರಬಹುದು, ಕೌಟುಂಬಿಕವಾಗಿರಬಹುದು, ಹಾಗೂ ವೈಯಕ್ತಿಕ ಕೂಡ ಆಗಿರಬಹುದು, ಇಷ್ಟೆಲ್ಲ ಕಷ್ಟಗಳನ್ನು ಗುರುತಿಸ್ತಾ ಬಂದು ನಂತರದಲ್ಲಿ ತಾವೇ ಒಂದು ಸ್ವಂತ ಬುದ್ಧಿವಂತಿಕೆಯಿಂದ ಈ ಕುಡಿತವನ್ನು ಬಿಟ್ಟು ಪ್ರಸ್ತುತವಾಗಿ ಒಂದು ಒಳ್ಳೆ ಉತ್ತಮವಾದ ಜೀವನವನ್ನು ನಡೆಸಿಕೊಂಡು ಹೋಗ್ತಿದ್ದೀರಾ. ಇದೇ ರೀತಿ ತಮ್ಮ ಒಂದು ಜೀವನ ತುಂಬ ಚೆನ್ನಾಗಿ ನಡ್ಕೋಲಿ ಅಂತ ನಾವು ಕೂಡ ಆಶಿಸುತ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡ್ತೀನಿ. ಧನ್ಯವಾದಗಳು.
0: ಧನ್ಯವಾದಗಳು.
1: ಪ್ರಿಯ ಕೇಳುಗರೆ, ಕೇಳ್ತಿದ್ರು ಇಷ್ಟೊತ್ತು ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಮಾತನಾಡಿದವರು ಸರಗೂರು ತಾಲೂಕಿನ ಪುರದಕಟ್ಟಾಡಿಯ ನಿವಾಸಿಗರಾದ ಶ್ರೀಯುತ ದೇವರವರು. ಇದಾಗಿತ್ತು ಇವತ್ತಿನ ನಮ್ಮ ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮ. ಹಾಗೂ ಮತ್ತೊಂದು ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ವ್ಯಕ್ತಿಯ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಇದುವರೆಗೂ ಮುಕ್ತ ವ್ಯಸನ ಬದುಕುವಸನ ಕಾರ್ಯಕ್ರಮದಲ್ಲಿ ಕುಡಿತವನ್ನು ಬಿಟ್ಟು ಸಕಾರಾತ್ಮಕವಾಗಿ ಉತ್ತಮ ಜೀವನ ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ಸರಗೂರು ತಾಲೂಕು ಪುರದಕಟ್ಟೆ ಹಡಿಯ ಶ್ರೀಯುತ ದೇವರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಬಹಳ ಮುಖ್ಯವಾದಂತಹ ವಿಷಯದ ಬಗ್ಗೆ ಮಾತನಾಡುತ್ತೇವೆ. ಅದೇನೆಂದರೆ ಆನ್ಲೈನ್ ಬ್ಯಾಂಕಿಂಗ್ ಮತ್ತು UPI ಹಣಕಾಸು ಸುರಕ್ಷತೆ. ಏನಿದು ಆನ್ಲೈನ್ ಬ್ಯಾಂಕಿಂಗ್ ಮತ್ತು UPI ಹಣಕಾಸು ಸುರಕ್ಷತೆ, ಯಾವ ರೀತಿಯ ತೊಂದರೆಗಳು ಇದರಿಂದ ಆಗುತ್ತವೆ ಎಂಬುದರ ಬಗ್ಗೆ ತಿಳಿಯೋಣ. ಆನ್ಲೈನ್ ಬ್ಯಾಂಕಿಂಗ್ ಮತ್ತು UPI ಹಣಕಾಸು ಸುರಕ್ಷತೆ. ಡಿಜಿಟಲ್ ಯುಗದಲ್ಲಿ ನಾವು ಹಣ ವ್ಯವಹಾರವನ್ನು ಸುಲಭವಾಗಿ ಮಾಡ್ತಾ ಇದ್ದೀವಿ, ಆದರೆ ಸುರಕ್ಷತೆ ಇಲ್ಲದಿದ್ದರೆ ಅಪಾಯವೂ ಇದೆ. ಹೀಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ನಾಟಕದ ಮೂಲಕ ಮಾಹಿತಿಯನ್ನು ತಿಳಿಯೋಣ.
1: ಹಲೋ, ಯಾರು?
2: ನಾವು ಬ್ಯಾಂಕ್ನಿಂದ ಮಾತನಾಡುತ್ತಿದ್ದೇವೆ. ನಿಮ್ಮ ಖಾತೆ ಬ್ಲ್ಯಾಕ್ ಆಗಿದೆ, ನಿಮ್ಮ ಯಾವುದೇ ರೀತಿಯ ವ್ಯವಹಾರಗಳನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಅದನ್ನು ಸರಿಪಡಿಸಬೇಕು ಅಂದರೆ ನಿಮಗೆ ಒಂದು OTP ಬರುತ್ತೆ, ಅದನ್ನು ಹೇಳಿ, ಇಲ್ಲದಿದ್ದರೆ ಖಾತೆ ಮುಚ್ಚಲಾಗುತ್ತದೆ.
1: ಅಯ್ಯೋ, ಸರಿ ಸರ್, ಈಗಲೇ ಹೇಳ್ತೀನಿ, OTPನ ತಗೊಳ್ಳಿ ಸರ್.
0: ಕೆಳಗ್ರೆ ನಾವು ಮಾಡುವ ದೊಡ್ಡ ತಪ್ಪು ಎಂದರೆ ಯಾವುದೇ ಬ್ಯಾಂಕ್ ಅಥವಾ ಅಧಿಕಾರಿಗಳು ಕೂಡ ನಿಮ್ಮ OTP ಪಿನ್ ಅಥವಾ ಪಾಸ್ವರ್ಡ್ ಅನ್ನ ಕೇಳೋದಿಲ್ಲ, ಬ್ಯಾಂಕಿಗೆ ಬಂದು ವಿಚಾರಿಸಿ ಎಂದು ಹೇಳ್ತಾರೆ.
3: ರವಿ, ನೀನು OTP ಯಾಕೆ ಕೊಟ್ಟೆ? ಇದು ನೀನು ಮೋಸದ ಕರೆ ಅಂತ ಅನ್ನಿಸ್ಲಿಲ್ವಾ?
1: ನನಗೆ ಗೊತ್ತಿರಲಿಲ್ಲ, ಈಗ ನನ್ನ ಖಾತೆಯಿಂದ ಹಣ ಕಳೆದುಕೊಂಡಿದ್ದೇನೆ.
3: ಯಾವಾಗಲೂ ನೆನಪಿರಲಿ, OTP ಅನ್ನೋದು ನಿಮ್ಮ ಹಣದ ಕೀಲಿ ಇದ್ದಾಗೆ, ಅದನ್ನ ಯಾರಿಗೂ ಶೇರ್ ಮಾಡಬೇಡಿ.
0: ನೋಡಿದ್ರಲ್ಲ ಕೇಳಿದ್ರೆ, OTP ಮತ್ತು ಪಿನ್ ರಹಸ್ಯವಾಗಿರಲಿ, ಯಾರಿಗೂ ಕೂಡ ಹೇಳಬೇಡಿ. ಅನುಮಾನಾಸ್ಪದ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಬೇಡಿ. SMS ಅಥವಾ WhatsApp ಲಿಂಕ್ಗಳು ಕೂಡ ಮೋಸವಾಗಿರಬಹುದು. ಅಧಿಕೃತ ಆಪ್ಗಳನ್ನು ಮಾತ್ರ ಬಳಸಿ ಪ್ಲೇಸ್ಟೋರ್ ಮತ್ತು ಆಪ್ಸ್ಟೋರ್ನಿಂದ ಮಾತ್ರ ಡೌನ್ಲೋಡ್ ಮಾಡಿಕೊಳ್ಳಿ. ಯಾರಾದರೂ ನಿಮ್ಮ ಮೊಬೈಲ್ಗೆ ಲಿಂಕ್ ಕಳುಹಿಸಿ ಡೌನ್ಲೋಡ್ ಮಾಡಿಕೊಳ್ಳಿ ಎಂದರೆ ಅದನ್ನು ನಿರ್ಲಕ್ಷ್ಯ ಮಾಡಿ. ಹಣ ಪಡೆಯಲು ಪಿನ್ ಬೇಕಾಗುವುದಿಲ್ಲ, ಪಿನ್ ಹಾಕಿದರೆ ನಿಮ್ಮ ಹಣ ಕಳೆದು ಹೋಗುತ್ತದೆ. ಸಾರ್ವಜನಿಕವಾಗಿ ಸಿಗುವಂತಹ ವೈಫೈಗಳನ್ನು ಬಳಸಬೇಡಿ. ಬ್ಯಾಂಕಿಂಗ್ ಮಾಡುವಾಗ ಸುರಕ್ಷಿತ ನೆಟ್ವರ್ಕ್ಗಳನ್ನು ಮಾತ್ರ ಬಳಸಿ. ಯಾವುದೇ ಬ್ಯಾಂಕ್ ಅಧಿಕಾರಿ ಅಥವಾ ಬ್ಯಾಂಕ್ OTP ಅಥವಾ ಪಿನ್ ಅನ್ನು ಎಂದಿಗೂ ಕೇಳುವುದಿಲ್ಲ. ಒಂದು ವೇಳೆ ಮೋಸವಾದರೆ ತಕ್ಷಣವೇ ಕ್ರಮ ತಗೊಳ್ಳಿ.
3: ಒಂದು ವೇಳೆ ನೀವೇನಾದರೂ ಮೋಸವಾದರೆ ತಕ್ಷಣ ಸೈಬರ್ ಸಂಖ್ಯೆಗೆ ಕರೆ ಮಾಡಿ. ಸೈಬರ್ ಸಂಖ್ಯೆ 1930 ಅಥವಾ cybercrime.gov.in ನಲ್ಲಿ ದೂರು ದಾಖಲಿಸಿ.
0: ಈ ಡಿಜಿಟಲ್ ಯುಗದಲ್ಲಿ ಸುರಕ್ಷತೆ ನಮ್ಮ ಹೊಣೆಗಾರಿಕೆ. OTPಯನ್ನ ಎಂದಿಗೂ ಯಾರೊಂದಿಗೂ ಹಂಚಬೇಡಿ. ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಯೋಚಿಸಿ. ಸುರಕ್ಷಿತ ಆಪ್ಗಳನ್ನು ಮಾತ್ರ ಬಳಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವಂತಹ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದ

0: ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
0: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
3: ನಾನು ತಡೆಯುತ್ತೇನೆ.
2: ಗೊತ್ತಿಲ್ಲ, ನಾವು ಡೆಂಗ್ಯು ಮತ್ತು ಚಿಕನ್ ಗುನ್ಯ ಹರಡುವ ಏಡಿ ಸೊಳ್ಳೆಗಳು.
3: ಶಾಲೆಯಲ್ಲಿ ಮೇಸ್ ರೋ ಡೆಂಗು ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ
2: ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
4: ಡೆಂಗುವನ್ನು ತಡೆಗಟ್ಟಲು ಕೂಲರ್ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್ ಕಾಯಿಲ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
3: ಡೆಂಗುನೊಂದಿಗೆ ಹೋರಾಟ, ಡೆಂಗುನಿಂದ ಸಂರಕ್ಷಣೆ.
4: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
5: ಜಾನಪದ ಸುಗಡಿನ ಕಾರ್ಯಕ್ರಮ ಜಾನಪದ ಲೋಕ. ಇನ್ನು ಮುಂದೆ ಕೇಳಿ ಬರೋಣ ಜಾನಪದ ಸೊಗಡಿನ ಜಾನಪದ ಲೋಕ ಕಾರ್ಯಕ್ರಮ.
6: ಸೋ ಎನ್ನೀರೆ ಸೋಬಾನ ಬನ್ನಿರೆ
5: ಜಾನಪದ ಸೊಗಡಿನ ಕಾರ್ಯಕ್ರಮ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಈರುಳ್ಳಿ ಖರೀದಿ ಬೆಲೆಯನ್ನು ಕ್ವಿಂಟಾಲ್ಗೆ 1875 2125 ರೂಪಾಯಿಗೆ ಹೆಚ್ಚಿಸಿದ ಕೇಂದ್ರ ಸರ್ಕಾರ ಆದೇಶ. ಪ್ರಕೃತಿ ವಿಕೋಪ ಮತ್ತು ಜನರ ಸಮಸ್ಯೆಗೆ ಕೂಡಲೇ ಸ್ಪಂದಿಸುವಂತೆ ಅಧಿಕಾರಿಗಳಿಗೆ ಸಚಿವ ಯುಟಿ ಖಾದರ್ ಸೂಚನೆ. ಕೆಆರ್ಎಸ್ ಅಣೆಕಟ್ಟಿನಿಂದ ನಾಲೆಗಳಿಗೆ ತಕ್ಷಣವೇ ನೀರು ಹರಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸರ್ಕಾರಕ್ಕೆ ಆಗ್ರಹ. ಬೆಂಗಳೂರಿನಲ್ಲಿಂದು ಗಗನಯಾತ್ರಿ ಶುಭಾಂಶು ಶುಕ್ಲಾ ಅವರ ದ ಸೆಕೆಂಡ್ ಆರ್ಬಿಟ್ ಪುಸ್ತಕ ಬಿಡುಗಡೆ. ಹಾಗೂ ರಾಜ್ಯದ ಹಲವೆಡೆ ಮುಂದಿನ 7 ದಿನ ಗುಡುಗು ಸಿಡಿಲು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಕೇಂದ್ರ ಸರ್ಕಾರ ಈರುಳ್ಳಿ ಖರೀದಿ ಬೆಲೆಯನ್ನು ಕ್ವಿಂಟಾಲ್ಗೆ 13% ಹೆಚ್ಚಿಸಿ ಇಂದಿನಿಂದ ಜಾರಿಗೆ ಬರುವಂತೆ ಘೋಷಿಸಿದೆ. ಪ್ರತಿ ಕ್ವಿಂಟಾಲ್ಗೆ ಈರುಳ್ಳಿ ಖರೀದಿ ಬೆಲೆಯನ್ನು ಕ್ವಿಂಟಾಲ್ಗೆ 1875 ಏರಿಸಿದೆ. ಸರ್ಕಾರದ ಬೆಲೆ ಸ್ಥಿರೀಕರಣ ಬಫರ್ಗಾಗಿ ನಫೆಡ್ ಮತ್ತು ಎನ್ಸಿಸಿಎಫ್ ಮೂಲಕ ಈರುಳ್ಳಿ ಖರೀದಿ ಪ್ರಗತಿಯಲ್ಲಿದೆ ಎಂದು ಗ್ರಾಹಕ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಪರಿಷ್ಕೃತ ಖರೀದಿ ಬೆಲೆಯು ರೈತರಿಗೆ ಉತ್ತಮ ಆದಾಯವನ್ನು ಖಚಿತಪಡಿಸಲಿದೆ. ರಾಜ್ಯದ ಚಿತ್ರದುರ್ಗ ಮತ್ತು ಚಳ್ಳಕೆರೆ ಪ್ರದೇಶದಲ್ಲಿ ಬಿತ್ತನೆ ಪ್ರಗತಿಯು ಸಾಮಾನ್ಯದ ಸುಮಾರು 60% ಎಂದು ಕೇಂದ್ರ ಸರ್ಕಾರ ಅಂದಾಜಿಸಿದೆ. ಕೇಂದ್ರ ಸರ್ಕಾರದ ಈ ಆದೇಶದಿಂದ ರಾಜ್ಯ ಈರುಳ್ಳಿ ಬೆಳೆಗಾರರಿಗೆ ಕೊಂಚ ನೆಮ್ಮದಿ ನೀಡಿದೆ. ಪ್ರಕೃತಿ ವಿಕೋಪ ಮತ್ತು ಸಂತ್ರಸ್ತರ ಸಮಸ್ಯೆಗೆ ಕೂಡಲೇ ಸ್ಪಂದಿಸುವಂತೆ ಅಧಿಕಾರಿಗಳಿಗೆ ಆರೋಗ್ಯ ಸಚಿವ ಹಾಗೂ ಜಿಲ್ಲಾ ಪ್ರಾಕೃತಿಕ ವಿಕೋಪ ಮೇಲುಸ್ತುವಾರಿ ಸಚಿವ ಯುಟಿ ಖಾದರ್ ಸೂಚಿಸಿದ್ದಾರೆ. ಕಾರವಾರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪ್ರಕೃತಿ ವಿಕೋಪದ ಪೂರ್ವ ತಯಾರಿ ಹಾಗೂ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಪ್ರಕೃತಿ ವಿಕೋಪ ನಿರ್ವಹಣೆಗೆ ಸಂಬಂಧಿಸಿದಂತೆ ಪರಿಹಾರ ವಿತರಣೆಗೆ ಯಾವುದೇ ಹಣಕಾಸಿನ ಸಮಸ್ಯೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಮಳೆಯಿಂದ ಹಾನಿಯಾದ

0: ಕುಟುಂಬಕ್ಕೆ ತಕ್ಷಣ 5,000 ಪರಿಹಾರ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಸಂತ್ರಸ್ತರಿಗೆ ಪಂಚಾಯಿತಿ ಅಧಿಕಾರಿಗಳು ವಿಳಂಬ ಮಾಡಿದರೆ ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಿ ಎಂದು ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದ್ದಾರೆ. ರಾಜ್ಯ ಸರ್ಕಾರ ರೈತ ವಿರೋಧಿ ಧೋರಣೆಯನ್ನು ಅನುಸರಿಸುತ್ತಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ನೀರಾವರಿ ನೀರಿನ ಕೊರತೆಯಿಂದ ಕೆಆರ್ಎಸ್ ಅಚ್ಚುಕಟ್ಟು ಪ್ರದೇಶದಲ್ಲಿ ಕಬ್ಬು ಸೇರಿದಂತೆ ಸಾವಿರಾರು ಎಕರೆ ಬೆಳೆಗಳು ಒಣಗುತ್ತಿವೆ ಎಂದು ದೂರಿದ್ದಾರೆ. ತಕ್ಷಣವೇ ಕೆಆರ್ಎಸ್ನಿಂದ ನಾಲೆಗಳು ನೀರು ಹರಿಸಿ ಬೆಳೆಗಳನ್ನು ಉಳಿಸಿ ಎಂದು ಆಗ್ರಹಿಸಿದ್ದಾರೆ. ಮುಂಗಾರು ಹಂಗಾಮಿನಲ್ಲಿ ನಷ್ಟ ಅನುಭವಿಸಿದ ಪ್ರತಿಯೊಬ್ಬ ರೈತರಿಗೂ ಪ್ರತಿ ಎಕರೆಗೆ 50,000 ಪರಿಹಾರ ನೀಡಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಭಾರತದ ನವೋದ್ಯಮ ಪರಿಸರ ವ್ಯವಸ್ಥೆಯು ಅತ್ಯಂತ ವೇಗವಾಗಿ ವಿಕಸನಗೊಳ್ಳುತ್ತಿದ್ದು ಡೀಪ್ಟೆಕ್ ಆಧಾರಿತ ಮತ್ತು ಹಾರ್ಡ್ವೇರ್ ನಾವೀನ್ಯತೆಗಳತ್ತ ಹೆಚ್ಚು ಗಮನ ಹರಿಸುತ್ತಿದೆ ಎಂದು ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ದೇಶದ ನಾವೀನ್ಯತೆಯ ಭೂದೃಶ್ಯದಲ್ಲಿ ಆಗುತ್ತಿರುವ ವ್ಯಾಪಕ ಬದಲಾವಣೆಯಲ್ಲಿ ಬೆಂಗಳೂರು ಮುಂಚೂಣಿಯಲ್ಲಿದೆ ಎಂದು ಹೇಳಿದ್ದಾರೆ. ಕಳೆದ ವರ್ಷ ಕೇವಲ 7% ಈ ಸಂಖ್ಯೆ ಈ ವರ್ಷ 21 ಯುವ ಉದ್ಯಮಿಗಳೊಂದಿಗೆ ಬೆಂಗಳೂರು U30 ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿದೆ. U30 ಪಟ್ಟಿಯಲ್ಲಿ ಸ್ಥಾನ ಪಡೆದಿರುವ ಕಂಪನಿಗಳ ಪೈಕಿ 18 ಕಂಪನಿಗಳು ಬೆಂಗಳೂರಿನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿದ್ದು ಇದು ದೇಶದ ಯಾವುದೇ ನಗರಕ್ಕಿಂತ ಅತ್ಯಧಿಕವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಭಾರತೀಯ ಸ್ಟಾರ್ಟ್ಅಪ್ಗಳ ಮುಂದಿನ ಅಲೆಯು ಡೀಪ್ಟೆಕ್ ಮತ್ತು ಹಾರ್ಟೆಕ್ ಮೇಲೆ ಹೆಚ್ಚು ಗಮನ ಕೇಂದ್ರೀಕರಿಸುತ್ತಿದ್ದು ಕೃತಕ ಬುದ್ಧಿಮತ್ತೆ, ಸ್ಪೇಸ್ ಟೆಕ್, ಸೈಬರ್ ಸೆಕ್ಯೂರಿಟಿ ಮತ್ತು ಸುಧಾರಿತ ಉತ್ಪಾದನಾ ಕ್ಷೇತ್ರಗಳಲ್ಲಿ ಬಲವಾದ ವೇಗವನ್ನು ಪಡೆದುಕೊಳ್ಳುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಂಬರುವ ದಿನಗಳಲ್ಲಿ ನಮ್ಮದೇ ಬಾಹ್ಯಾಕಾಶ ನೌಕೆ ಭಾರತದ ಮಣ್ಣಿನಿಂದಲೇ ಮಿಷನ್ ಗಗನಯಾನ ಆರಂಭವಾಗಲಿದೆ ಎಂದು ಗಗನಯಾತ್ರಿ ಶುಭಾಂಶು ಶುಕ್ಲಾ ತಿಳಿಸಿದ್ದಾರೆ. ಬೆಂಗಳೂರಿನ ನೆಹರು ತಾರಾಲಯದಲ್ಲಿ ಇಂದು ತಮ್ಮ ದ ಸೆಕೆಂಡ್ ಆರ್ಬಿಟ್ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಅವರು, ಪ್ರತಿಯೊಬ್ಬ ವ್ಯಕ್ತಿಯ ಸಾಧನೆ ತರಗತಿಯ ಕೋಣೆಯಿಂದಲೇ ಆರಂಭವಾಗುವುದು ಎಂದು ಹೇಳಿದ್ದಾರೆ. ತಮ್ಮ ಈ ಸಾಧನೆಗೆ ಕಾರಣವಾದ ಇಸ್ರೋ ಹಾಗೂ ಭಾರತೀಯ ವಾಯುಪಡೆಗೆ ಅವರು ಧನ್ಯವಾದ ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ತಾವು ಪ್ರೇಕ್ಷಕರ ಸಾಲಿನಲ್ಲಿ ಕುಳಿತು ಬಾಹ್ಯಾಕಾಶದ ಅನುಭವವನ್ನು ಕೇಳುವಂತಾಗಲಿ ಎಂದು ತಿಳಿಸಿದ್ದಾರೆ. ಈ ಪುಸ್ತಕ ಕೇವಲ ಬಾಹ್ಯಾಕಾಶ ಮಿಷನ್ಗೆ ಮಾತ್ರ ಸೀಮಿತವಾಗಿಲ್ಲ, ಇದು ತರಗತಿಯ ಕೋಣೆಯಿಂದ ಬಾಹ್ಯಾಕಾಶ ಹೊರಗಿನ ಪ್ರಯಾಣದ ಬಗ್ಗೆ ಮಾತನಾಡುವ ಪುಸ್ತಕವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
4: So I changed out of the space suit, I wore all my clothes because the Crew Dragon is really cold, and then we wanted to sleep. So now there is no bed in space, right? There is no nominated place where you can sleep. You can sleep anywhere, you know, on the seat, below the seat, on the wall, on the ceiling, wherever you want. So everybody decided. Two of my crew members, they sat on the seat, they strapped themselves and they were sleeping on the seat. I did not find that comfortable, you know, I thought that there should be some kind of pressure on your body, you know, that is what you're used to on Earth. So I decided to go below the seat and wedge myself between the pallets and the seat.
0: ಇದೇ ವೇಳೆ ಅಂತರಿಕ್ಷದ ಬಗ್ಗೆ ತಮ್ಮ ಅನುಭವವನ್ನು ಹಂಚಿಕೊಂಡ ಗಗನಯಾತ್ರಿ ಪ್ರಶಾಂತ್ ಬಿ ನಾಯರ್, ಇಂದಿನ ಮಕ್ಕಳು ಕೃತಕ ಬುದ್ಧಿಮತ್ತೆಯಿಂದ ತಾಯಿ ಮಾಡುವ ಅಡುಗೆ ರುಚಿಯನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟರು. ಶುಭಾಂಶು ಶುಕ್ಲಾ ಅವರು ಈ ಪುಸ್ತಕದಲ್ಲಿ ಇಡೀ ಭೂಮಿಯನ್ನು ಪ್ರತಿನಿಧಿಸಿರುವ ಬಗ್ಗೆ ಉಲ್ಲೇಖಿಸಿದ್ದಾರೆ. ಇಡೀ ಭೂಮಿ ಇಂದು ಸೂರ್ಯನ ಸುತ್ತ 31 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದ್ದು ವಾಸ್ತವವಾಗಿ ನಾವೆಲ್ಲರೂ ಈಗಾಗಲೇ ಗಗನಯಾತ್ರಿಗಳೇ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
5: Never ever feel that you are missed out in anything. Okay, that I've joined the wrong degree, I've joined this thing, or I wish I was there. You are perfectly where you are. 1.8 billion people, out of that, 1.4 billion, that is, you're born in this great country. Out of that, you are in this great city of Bangalore. And out of that, imagine you are the chosen few to be sitting in front of this galaxy of stars out here. How lucky are you? You are already ahead of the curve.

ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಕೀರ್ತಿಚಕ್ರ ಪ್ರಶಸ್ತಿ ಪುರಸ್ಕೃತರಾದ ರವೀಶ್ ಮಲ್ಹೋತ್ರಾ, ಪ್ರೊಫೆಸರ್ ಕೆ ವಿಜಯ್ ರಾಘವನ್, ಇಸ್ರೋ ಮಾಜಿ ಅಧ್ಯಕ್ಷರಾದ ಎಎಸ್ ಕಿರಣ್ ಕುಮಾರ್, ಡಾ ಎಸ್ ಸೋಮನಾಥನ್ ಹಾಗೂ ಏರ್ ಮಾರ್ಷಲ್ ಎಸ್ ಶ್ರೀನಿವಾಸ್ ಹಾಗೂ ಜವಾಹರ್ಲಾಲ್ ನೆಹರು ತಾರಾಲಯದ ನಿರ್ದೇಶಕ ಡಾ ಬಿ ಆರ್ ಗುರುಪ್ರಸಾದ್ ಉಪಸ್ಥಿತರಿದ್ದರು.

0: ಮತದಾರರ ಪಟ್ಟಿಯಲ್ಲಿ 912,913 ಮತದಾರರಿದ್ದು ಈ ಪೈಕಿ 621,193 ಅಂದರೆ ಶೇಕಡಾ 68.05% ಗಣತಿನ ಮುನಿಯನ್ನು ವಿತರಿಸಲಾಗಿದೆ ಎಂದು ಜಿಲ್ಲಾಡಳಿತ ಮಾಹಿತಿ ನೀಡಿದೆ. ಮಂಡ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯನ್ನು ಮಂಡ್ಯ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಮನೋಜ್ ಕುಮಾರ್ ಮೀನಾ ಹಾಗೂ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ವಿವಿಧೆಡೆ ಭೇಟಿ ನೀಡಿ ಪರಿಶೀಲಿಸಿದರು. ಮಂಡ್ಯ ನಗರದ ವಿದ್ಯಾನಗರ, ಗಾಂಧಿನಗರ ವಿವಿಧ ವಾರ್ಡ್ಗಳಿಗೆ ಹಾಗೂ ಮಂಡ್ಯ ತಾಲೂಕಿನ ಹನಕೆರೆಗೆ ಭೇಟಿ ನೀಡಿದ ಅವರು ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣಾ ಪ್ರಕ್ರಿಯೆ ಕಾರ್ಯವನ್ನು ಖುದ್ದು ವೀಕ್ಷಿಸಿದರು. ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಕಲೆ ಹಾಕುವಂತೆ ಕೋಲಾರ ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಬಿಎಲ್ಒಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದ್ದಾರೆ. ಚುನಾವಣಾ ಆಯೋಗದ ಆದೇಶದಂತೆ ಪ್ರತಿ ಮನೆಗೂ ತೆರಳಿ ನಿಗದಿತ ಗಣತಿ ನಮೂನೆಗಳನ್ನು ವಿತರಿಸಿ ಸಂಬಂಧಪಟ್ಟವರಿಂದ ಸಹಿ ಪಡೆಯುವುದು ಕಡ್ಡಾಯವಾಗಿದೆ ಎಂದು ತಿಳಿಸಿದ್ದಾರೆ. ದಾವಣಗೆರೆಯಲ್ಲೂ ಮತಗಟ್ಟೆ ಅಧಿಕಾರಿಗಳು ಕಡ್ಡಾಯವಾಗಿ ಮತದಾರರ ಮನೆ ಮನೆಗೆ ಭೇಟಿ ನೀಡಬೇಕು ಎಂದು ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಡಾಕ್ಟರ್ ಶಮ್ಲಾ ಇಕ್ಬಾಲ್ ಸೂಚನೆ ನೀಡಿದ್ದಾರೆ. ನೀರು ಕುಡಿಯಲು ಬಂದ ಕಾಡೆಮ್ಮೆಯೊಂದು ಕೆಸರಿನಲ್ಲಿ ಸಿಲುಕಿ ಮೃತಪಟ್ಟ ಘಟನೆ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಉಡುತೊರೆ ಹಳ್ಳ ಜಲಾಶಯ ಬಳಿ ನಡೆದಿದೆ. ಮಲೆಮಹದೇಶ್ವರ ವನ್ಯಜೀವಿ ಧಾಮ ವ್ಯಾಪ್ತಿಯ ಉಡುತೊರೆ ಹಳ್ಳ ಜಲಾಶಯದಲ್ಲಿ ಗುರುವಾರ ಸಂಜೆ ನೀರು ಕುಡಿಯಲು ಬಂದ ಕಾಡೆಮ್ಮೆ ಕೆಸರಿಗೆ ಸಿಲುಕಿಕೊಂಡು ಇಡೀ ರಾತ್ರಿ ಒಂದೇ ಜಾಗದಲ್ಲಿ ಒದ್ದಾಡಿ ನಿತ್ರಾಣಗೊಂಡಿತ್ತು. ನಿನ್ನೆ ದನಗಾಹಿಗಳು ಕಾಡೆಮ್ಮೆ ಕೆಸರಿಗೆ ಸಿಲುಕಿಕೊಂಡಿರುವುದನ್ನು ನೋಡಿ ಅರಣ್ಯ ಇಲಾಖೆಯ ಸಿಬ್ಬಂದಿಗೆ ಮಾಹಿತಿ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಈರುಳ್ಳಿ ಖರೀದಿ ಬೆಲೆಯನ್ನು ಕ್ವಿಂಟಾಲ್ಗೆ 1,875 2,125 ರೂಪಾಯಿಗೆ ಹೆಚ್ಚಿಸಿ ಕೇಂದ್ರ ಸರ್ಕಾರ ಆದೇಶ. ಪ್ರಕೃತಿ ವಿಕೋಪ ಮತ್ತು ಜನರ ಸಮಸ್ಯೆಗೆ ಕೂಡಲೇ ಸ್ಪಂದಿಸುವಂತೆ ಅಧಿಕಾರಿಗಳಿಗೆ ಸಚಿವ ಯುಟಿ ಖಾದರ್ ಸೂಚನೆ. ಕೆಆರ್ಎಸ್ ಅಣೆಕಟ್ಟಿನಿಂದ ನಾಲೆಗಳಿಗೆ ತಕ್ಷಣವೇ ನೀರು ಹರಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸರ್ಕಾರಕ್ಕೆ ಆಗ್ರಹ. ಬೆಂಗಳೂರಿನಲ್ಲಿಂದು ಗಗನಯಾತ್ರಿ ಶುಭಾಂಶು ಶುಕ್ಲಾ ಅವರ ದ ಸೆಕೆಂಡ್ ಆರ್ಬಿಟ್ ಪುಸ್ತಕ ಬಿಡುಗಡೆ. ಹಾಗೂ ರಾಜ್ಯದ ಹಲವೆಡೆ ಮುಂದಿನ 7 ದಿನ ಗುಡುಗು ಸಿಡಿಲು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಇನ್ನು ಮುಂದೆ ಕೇಳಿಬರೋಣ ನಮ್ಮೂರು ಕಾರ್ಯಕ್ರಮದಲ್ಲಿ. ಸರಗೂರು ತಾಲೂಕು ಅಂಚೀಪುರ ಗ್ರಾಮ ಪಂಚಾಯಿತಿಯ ಅಂಚೀಪುರ ಗ್ರಾಮದಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಮಾಜಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಮತ್ತು ಮಾಜಿ ತಾಲೂಕು ಪಂಚಾಯಿತಿಯ ಸದಸ್ಯರು ಹಾಗೂ ಗ್ರಾಮದ ಪ್ರಸ್ತುತ ಯಜಮಾನರಾಗಿರುವ ಶ್ರೀಯುತ ಎಚ್ ಸಿ ಮಹಾದೇವಸ್ವಾಮಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ.
2: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
3: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
2: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
3: ಹಾಗೂ ಭಾನುವಾರ ಸಂಜೆ 6:50.
2: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
4: ಆತ್ಮೀಯ ಕೇಳುವರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೇ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಹಂಚೀಪುರ ಗ್ರಾಮ ಪಂಚಾಯಿತಿಯ ಹಂಚೀಪುರ ಗ್ರಾಮದ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರುವ ಹಾಗೂ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾಗಿರುವ ಜೊತೆಗೆ ಗ್ರಾಮದ ಪ್ರಸ್ತುತ ಯಜಮಾನರಾಗಿರುವ ಶ್ರೀಯುತ ಎಚ್ ಸಿ ಮಹಾದೇವಸ್ವಾಮಿರವರು ಹಾಗೂ ಹಂಚೀಪುರ ಗ್ರಾಮದಲ್ಲಿರುವ ಶ್ರೀ ಸಿದ್ದಮಲ್ಲೇಶ್ವರ ಪಟ್ಟದ ಮಠದ ಪೀಠಾಧಿಪತಿಗಳು ಹಾಗೂ ಕಿರಿಯ ಶ್ರೀಗಳಾಗಿರುವ ಶಾಬ್ರ ಶ್ರೀ ತೋಂಟದಾರ್ಯ ಸ್ವಾಮಿರವರು ಇಂದು ನಮ್ಮೊಂದಿಗೆ ತಮ್ಮ ಗ್ರಾಮದ ಕುರಿತು, ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ, ಭೌಗೋಳಿಕ ಲಕ್ಷಣ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ಸರ್, ಮೊದಲನೇದಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ಸರ್,
5: ನಮಸ್ತೆ.

0: ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುವವರಿಗೆ ಮಾಡಿಕೊಡೋದಾದ್ರೆ.
1: ನಾನು ಎಚ್ ಸಿ ಮಾದೇವಸ್ವಾಮಿ ಅಂತಂದ್ಬಿಟ್ಟು ಸುಮಾರು 60 ವರ್ಷ ವಯಸ್ಸಾಗಿದೆ. ಪ್ರಸ್ತುತ ನಾನು 1993 ನಡೆದಂಥ ಮೊದಲನೇ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಆಯ್ಕೆಯಾಗಿ ಜನಪರ ಸೇವೆಗಳನ್ನು ಮಾಡ್ತಾ, ಕೊನೆಯದಾಗಿ ಈಗ ಕಳೆದ 10 ವರ್ಷದಿಂದ ನಡೆದಂಥ ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ಮಂಚಿಪುರ ತಾಲೂಕು ಪಂಚಾಯತಿ ಕ್ಷೇತ್ರದಿಂದ ನಿಚ್ಚಳ ಬಹುಮತದಿಂದ ಆಯ್ಕೆಯಾಗಿ ಜನಪರ ಕಾಳಜಿಯನ್ನು ಇಟ್ಕೊಂಡು ಜನರ ಕೆಲಸಗಳನ್ನು, ಗ್ರಾಮಗಳ ಅಭಿವೃದ್ಧಿಗಾಗಿ ಕೆಲಸವನ್ನು ಮಾಡ್ತಾಯಿದ್ದೀನಿ. ಇದರ ಜೊತೆಗೆ ನಾನು ಕಳೆದ 15 ವರ್ಷಗಳ ಹಿಂದೆ ನಮ್ಮ ತಂದೆಯೂ ಕೂಡ ಈ ಗ್ರಾಮದ ಯಜಮಾನಿಕೆಯಾಗಿ ಊರಿನ ಕೆಲಸ ಕಾರ್ಯಗಳನ್ನು ಸಮರ್ಪಕವಾಗಿ ನಿಭಾಯಿಸಿದರು. ಹಾಗೆಯೇ ಕಳೆದ 15 ವರ್ಷಗಳ ಹಿಂದೆ ಕೂಡ ನಮ್ಮ ಶ್ರೀಮಠದ ಹಿರಿಯ ಶ್ರೀಗಳಾದ ಷಡ್ಬ್ರಹ್ಮಶ್ರೀ ಚನ್ನಬಸವ ಸ್ವಾಮಿಗಳವರ ಅಪ್ಪಣೆ ಮೇರೆಗೆ ಆವಾಗಲೂ ಕೂಡ ನಾನು ಗ್ರಾಮದ ಯಜಮಾನಿಕೆಯನ್ನು ವಹಿಸಿಕೊಂಡು ಊರಿನ ಕೆಲಸಗಳನ್ನು ಸಮರ್ಪಕವಾಗಿ ನಿಭಾಯಿಸಿದ್ದೆ. ಈಗ ಪ್ರಸ್ತುತ 2016 ಏನು ಒಂದು ಯುಗಾದಿ ಹಬ್ಬದಿಂದ ಈಚೆಗೆ ನಮ್ಮ ಕಿರಿಯ ಶ್ರೀಗಳ ಒಂದು ಅಪ್ಪಣೆಯಾಗಿ ಅನುಮತಿ ಮೇರೆಗೆ ಗ್ರಾಮದ ಯಜಮಾನರಾಗಿ ನನ್ನ ಜೊತೆಗೆ ಶ್ರೀಯುತ ಗಣಪತಿಯವರು ಕೂಡ ನಾವಿಬ್ಬರು ಯಜಮಾನಿಕೆಯನ್ನು ತಗೊಂಡು ಊರಿನ ಕೆಲಸ ಕಾರ್ಯಗಳು, ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದರೆ ಅವನ್ನು ನಿಭಾಯಿಸಲು ನಾವು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತಾಯಿದ್ವಿ. 2026 ಯುಗಾದಿ ಹಬ್ಬ ಆದ ಮಾರನೇ ದಿನದಿಂದ ಈಚೆಗೆ ನಮ್ಮ ಕಿರಿಯ ಶ್ರೀಗಳ ಒಂದು ಅನುಮತಿ ಹಾಗೂ ಅಪ್ಪಣೆ, ಗ್ರಾಮಸ್ಥರ ಒಂದು ಒತ್ತಾಯದ ಮೇರೆಗೆ ನಾನು ಮತ್ತು ನಮ್ಮ ಸ್ನೇಹಿತರಾದ ಗಣಪತಿಯವರು ಊರಿನ ಜವಾಬ್ದಾರಿಯನ್ನು ತಗೊಂಡು ಊರಿನಲ್ಲಿ ಇರೋಂಥ ಸಣ್ಣ ಪುಟ್ಟ ವೈಮನಸ್ಸುಗಳು, ಕಲಹಗಳು ಇಂತಹವುಗಳು ಆಚೆ ಹೋಗ್ದಂಗೆ ನಾವು ಊರಿನ ಜವಾಬ್ದಾರಿಯನ್ನು ತಗೊಂಡು ಊರಿನ ಸರ್ವತೋಮುಖ ಏಳಿಗೆಗಾಗಿ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ತಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ.
0: ಸರ್, ತಮ್ಮ ಒಂದು ಗ್ರಾಮಕ್ಕೆ ಅಂಚಿಪುರ ಎಂಬ ಹೆಸರು ಹೇಗೆ ಬಂತು, ಅದರ ಒಂದು ಇತಿಹಾಸವನ್ನು ಜೊತೆಗೆ ತಮ್ಮ ಗ್ರಾಮದಲ್ಲಿರುವಂತಹ ಪ್ರಸ್ತುತ ಜನಸಂಖ್ಯೆಯ ಒಂದು ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಾದರೆ?
1: ಸರ್, ಬಹುಶಃ ನನಗೆ ಗೊತ್ತಾದಂಗೆ ನಮ್ಮೂರಲ್ಲಿ ಸ್ವಲ್ಪ ಒಂದು 150 ವರ್ಷದ ಹಿಂದಿನ ಇತಿಹಾಸ ಇರ್ಬೋದೇನೋ ಅಂತ ನನ್ನ ಒಂದು ಭಾವನೆ. ಯಾಕೆಂದರೆ ನಮ್ಮ ತಾತ ಕೂಡ ಪುಟ್ಟಸಮಯ ಅಂತಂದ್ಬಿಟ್ಟು ಈ ಊರಿನ ಮುಖಂಡರಾಗಿದ್ದವರು, ಅವರಿಂದ ದುಂಡೇಗೌಡರು ಅಂತ ಕೂಡ ಅವರು ಊರಿಗೆ ತುಂಬ ಬೇಕಾದವರು. ಇವನ್ನೆಲ್ಲ ನೋಡ್ತಾ ಹೋದರೆ ಒಂದು 150-200 ವರ್ಷದ ಇತಿಹಾಸ ನಮ್ಮ ಅಂಚಿಪುರ ಗ್ರಾಮಕ್ಕೆ ಇರ್ಬೋದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಬಹುಶಃ ನಮ್ಮ ಹಿರಿಯರು ಹೇಳ್ದಂಗೆ ಬಹುಶಃ ಇಲ್ಲಿ ಸುತ್ತಮುತ್ತ ಲಿಂಗೇನಹಳ್ಳಿ ಇರ್ಬೋದು, ಬೆಳತ್ತೂರು ಇರ್ಬೋದು, ತುಂಬ ಊರುಗಳು, ಮಳಲಿ ಕಾಲೋನಿ ಈ ಕಡೆಯಿಂದ ತುಂಬ ತುಂಬ ಊರುಗಳು ಹೇಳ್ತವ್ರೆ, ಆ ಕಡೆಯಿಂದ ಬಂದಂಥ ಜನ ಇಲ್ಲಿ ಹೆಂಚಿಕಡ್ಡಿ ಅಂತ ಬಹುಶಃ ನಾವು ಕೂಡ ಅದನ್ನು ನೋಡಲಿಕ್ಕಿಲ್ಲ. ಆ ಹೆಂಚಿಕಡ್ಡಿಯಿಂದ ಮನೆ ಮಾಡಿಕೊಂಡು ಸಣ್ಣದಾಗಿ ಪಕ್ಕದಲ್ಲಿ ಇಲ್ಲಿ ಲಿಂಗೇನಹಳ್ಳಿ ಅಂತಿದೆ, ನೆಲ್ಲೂರು ಇದೆ, ಈ ಕಡೆಯಿಂದೆಲ್ಲ ಬಂದು ಇಲ್ಲಿ ಮನೆ ಮಾಡಿಕೊಂಡು ಇವು ವಾಸ ಇದ್ದರು. ಇದು ಇತ್ತೀಚೆಗಾದಂಥ ಊರು, ಹಾಗಾಗಿ ಅಂಚಿಪುರ ಅನ್ನೋ ಹೆಸರು ಬಂದಿರ್ಬೋದು ಅನ್ನೋದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಪ್ರಸ್ತುತ ನಮ್ಮಲ್ಲಿ ಈಗ ಬಹುಶಃ ಪ್ರಮುಖವಾಗಿ ವೀರಶೈವ ಲಿಂಗಾಯಿತರು ಅತ್ಯಧಿಕ ಸಂಖ್ಯೆಯಲ್ಲಿದ್ದಾರೆ. ಇದರ ಜೊತೆಗೆ ನಾಯಕ ಸಮುದಾಯದವರು, ಏನು ಕುರುಬರು ಅಂತೀವಿ ನಾವು, ಜೆ ಕೆ ಅಂತ ಕುರುಬರು ಇದ್ದಾರೆ. ಅದರ ಜೊತೆಗೆ ಆದಿಜಾಂಬವರು, ಇತ್ತೀಚಿನ ದಿನಗಳಲ್ಲಿ ಬಂದಂಥ ಕೆಲವು ಕುಟುಂಬಗಳು, ಅಕ್ಕಿಪಿಕ್ಕಿ ಕುಟುಂಬಗಳು ಎಲ್ಲ ಸೇರಿ ಬಹುಶಃ ನಾವು ನಮ್ಮ ಊರಿನ ಒಂದು ಅಂಕಿಅಂಶದ ಪ್ರಕಾರ ಒಂದು 300 ಮನೆಗಳು ಇರ್ಬೋದು ಅಂತ ಒಂದು ವೈಯಕ್ತಿಕ ಅಭಿಪ್ರಾಯ. ಇದ್ರ ಜೊತೆಗೆ ನಮ್ಮಲ್ಲಿ ಈಗಾಗಲೇ ನಾವು ಪ್ರತಿ ವರ್ಷ ವೋಟರ್ಸು ನೋಡಬೇಕು ಅಂತಂದರೆ 986 ಜನ ವೋಟರ್ಸು ಪುರುಷರು ಮಹಿಳೆಯರಿಂದಿದ್ದಾರೆ. ಇದು ಅಂಚಿಪುರ ಗ್ರಾಮ ಬಹುತೇಕ ಮರಳು ಮಿಶ್ರಿತ ಕೆಂಪು ಮಣ್ಣು, ಕಪ್ಪು ಮಣ್ಣು, ಒಳ್ಳೆ ಫಲವತ್ತಾದ ಒಂದು ಭೌಗೋಳಿಕವಾದ ಒಂದು ಇಟ್ಕೊಂಡ್ರೆ ಅಂತ ಇದು ಊರು. ಹೀಗಾಗಿ ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಳೆದ ಒಂದು 10-15 ವರ್ಷಗಳಿಂದ ಈಚೆಗೆ ಬಹುತೇಕ 75%-80% ಕೊಳವೆ ಬಾವಿಗಳನ್ನ ಇಟ್ಕೊಂಡಿದ್ದಾರೆ. ಹಾಗಾಗಿ ಇಲ್ಲಿನ ಪ್ರಮುಖ ಬೆಳೆ ಹಿಂದೆ ಎಲ್ಲ ಹತ್ತಿ ಇತ್ತು, ಯಾಕೋ ಹವಾಮಾನ ವೈಪರೀತ್ಯ ಏನೋ ಗೊತ್ತಾಗ್ತಾ ಇಲ್ಲ, ಹತ್ತಿ ಬೆಳೆ ಬಂದರೂ ಕೂಡ ಇಳುವರಿ ತೀರಾ ಕಷ್ಟ, ರೈತರು ಕೈ ಸುಟ್ಕೊಳ್ಳೋಂಥ ಪರಿಸ್ಥಿತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಹುತೇಕ ಹೆಚ್ಚಾಗಿ

0: ಕಬ್ಬು ಕೂಡ ಮಾಡ್ತಿದ್ವಿ. ಕಬ್ಬು ಬಾಳೆ ಇವೆಲ್ಲ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಕಬ್ಬು ಹಂದಿ ಆನೆಗಳ ಕಾಟ ಅಂದ್ಬಿಟ್ಟು ಅದು ಕೂಡ ಇತ್ತೀಚಿನ ದಿನಗಳಲ್ಲಿ ನಮಗೇನು ಅಷ್ಟು ಲಾಭದಾಯಕ ಬೆಳೆಯಲ್ಲ ಅನ್ನಿಸ್ತು. ಹೆಚ್ಚಿನ ಸಂಖ್ಯೆಯಲ್ಲಿ ಹೊಗೆಸೊಪ್ಪು ಬೆಳೆಗಾರರು ನಮ್ಮಲ್ಲಿದ್ದಾರೆ. ಎರಡನೇ ಬೆಳೆಯಾಗಿ ನಾವು ನಮ್ಮ ಆಹಾರಕ್ಕೆ ಅನುಕೂಲ ಆಗಲಿ ಅಂತ ರಾಗಿ ಜೋಳ ದ್ವಿದಳ ಧಾನ್ಯಗಳು ಅಲಸಂದೆ ಇರ್ಬೋದು ಅವರೇ ಇರ್ಬೋದು ಹುರುಳಿಕಾಳು ಇರ್ಬೋದು ಈ ದ್ವಿದಳ ಧಾನ್ಯಗಳು ಏನು ಬೇಕು ನಮಗೆ ಅದನ್ನು ಬೆಳ್ಕೋತೀವಿ. ಅದ್ರ ಜೊತೆಗೆ ಸಣ್ಣ ಪುಟ್ಟ ಕೆಲವರೆಲ್ಲ ಒಂದು ಎಕರೆ ಈ ಥರ ಮಾಡಿಕೊಂಡು ಊಟಕ್ಕಾಗೋಷ್ಟು ಭತ್ತನೂ ಸಹ ಮಾಡ್ಕೋತಾ ಇದ್ದಾರೆ. ಇದಿಷ್ಟು ಭೌಗೋಳಿಕವಾಗಿ ನಮ್ಮಲ್ಲಿ. ಇನ್ನೂ ಮುಂದುವರೆದು ಮಾತಾಡಬೇಕು ಅಂತಂದರೆ ಸುಮಾರು ನಲ್ಲೂರು ವೀರಭದ್ರೇಶ್ವರ ದೇವಸ್ಥಾನ ಅಂತಂದ್ಬಿಟ್ಟು ಚೋಳರ ಕಾಲದ ಒಂದು ಅದ್ಭುತವಾದ ದೇವಸ್ಥಾನ ಇದೆ ನಮ್ಮಲ್ಲಿ. ಅದೇ ರೀತಿ ಮಹದೇಶ್ವರ ದೇವಸ್ಥಾನ ಅಂತ ಸರ್ಗೂರು ಮತ್ತು ಮೊಳೆಯೂರು ಮುಖ್ಯ ರಸ್ತೆಯಲ್ಲಿ ಮಹದೇವೇಶ್ವರ ದೇವಸ್ಥಾನ ಇದೆ. ಗ್ರಾಮ ದೇವತೆ ಅಂತಂದ್ಬಿಟ್ಟು ಮಾರಮ್ಮನ ದೇವಸ್ಥಾನ ಕೂಡ ನಮ್ಮಲ್ಲಿದೆ. ಇದ್ರ ಜೊತೆಗೆ ಕಟ್ಟೆ ಮಾರಮ್ಮನ ದೇವಸ್ಥಾನ ಕೂಡ ಇದೆ. ಇದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಯುವಕರ ಒಂದು ಒತ್ತಾಯದ ಮೇರೆಗೆ ನವಗ್ರಹ ದೇವಸ್ಥಾನ ಕೂಡ ನಾವು ಮಾಡಿದ್ದೀವಿ. ನಮ್ಮ ಮಠದ ಹತ್ರ ಒಂದು ಗಣಪತಿ ದೇವಸ್ಥಾನ ಮಾಡಬೇಕು ಅನ್ನೋ ಒಂದು ಉದ್ದೇಶ ಕೂಡ ನಮಗಿದೆ. ಇದೆಲ್ಲರ ಜೊತೆಗೆ ಶ್ರೀಮಠದ ಅಭಿವೃದ್ಧಿಗಾಗಿ ಏನು ನಮ್ಮ ಕಿರಿಯ ಶ್ರೀಗಳ ಒಂದು ಇಚ್ಛಾಶಕ್ತಿ ಅವರ ಒಂದು ಪ್ರೇರಣಾ ಶಕ್ತಿಯಿಂದ ಮಠದಲ್ಲಿ ಒಂದು ಸುಸಜ್ಜಿತವಾದ ಒಂದು ಕಲ್ಯಾಣ ಮಂಟಪ ರೀತಿ ಮಾಡಬೇಕು ಸಮುದಾಯ ಮಾಡಬೇಕು ಅಂದ್ಬಿಟ್ಟು ಉದ್ಯೋಗ ಜೊತೆಗೆ ಗ್ರಾಮಸ್ಥರು ಕೂಡ ನಾವು ಕೈ ಜೋಡಿಸಿ ಅದರ ಆ ಕಾರ್ಯದಲ್ಲಿ ನಾವು ಕೂಡ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲೂ ಭಾಗವಹಿಸ್ಬೇಕು ಅನ್ನೋದು ನಾವು ಏನು ಸಿದ್ಧಮಲ್ಲೇಶ್ವರ ನಮ್ಮ ಕಿರಿಯ ಶ್ರೀಗಳು ಹೇಳ್ದಂಗೆ ಸಿದ್ಧಮಲ್ಲೇಶ್ವರ ಪಟ್ಟದ ಮಠದ ಏನು ಸೋಮಳ್ಳಿ ಕಿರಿಯ ಶ್ರೀಗಳಾದಂಥ ಸಿದ್ಧ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರ ಒಂದು ಶಕ್ತಿ ದೈವ ಕೃಪೆ ನಮ್ಮಲ್ಲಿರಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ.
1: ತಮ್ಮ ಒಂದು ಗ್ರಾಮದ ಸುತ್ತಮುತ್ತಲಿನ ಒಂದು ಭೌಗೋಳಿಕ ಲಕ್ಷಣ ಆಗಿರ್ಬೋದು ನೈಸರ್ಗಿಕ ಸಂಪನ್ಮೂಲ ಆಗಿರ್ಬೋದು ಯಾವ ರೀತಿಯಾಗಿದೆ ಅದರ ಬಗ್ಗೆ ಹೇಳೋದಾದರೆ.
0: ಸರ್, ಇಲ್ಲಿ ನಮ್ಮ ಗ್ರಾಮದ ಭೌಗೋಳಿಕ ಲಕ್ಷಣ ತುಂಬ ಚೆನ್ನಾಗಿದೆ. ನಾನು ಮೊದಲೇ ಹೇಳ್ದಂಗೆ ಇಲ್ಲಿ ಬಹುತೇಕ ಕಪ್ಪು ಮಣ್ಣು ನಮ್ಮಲ್ಲಿ ಜಾಸ್ತಿ ಇದೆ. ಅದ್ರ ಜೊತೆಗೆ ಮರಳು ಮಿಶ್ರಿತ ಕೆಂಪು ಮಣ್ಣು ಕೂಡ ಇದೆ. ಹಿಂದೆ ನಮ್ಮಲ್ಲಿ ತಾವು ಒಂದು ಗಾದೆ ಕೇಳಿರ್ಬೋದು, ಎರೆ ಇದ್ದವ ದೊರೆ ಅಂತ ಒಂದು ಗಾದೆ ತಾವು ಕೇಳಿರ್ಬೋದು. ಹಾಗಾಗಿ ಒಳ್ಳೆ ಉತ್ಕೃಷ್ಟವಾದ ಕಪ್ಪು ಮಣ್ಣಿದೆ, ಬಹುತೇಕ ಒಳ್ಳೆ ಇಳುವರಿ ಬರ್ತಿದೆ. ಭೌಗೋಳಿಕವಾಗಿ ನಮ್ಮ ಗ್ರಾಮ ಸುಮಾರು ಒಂದು 100-150 ಕಿಲೋಮೀಟ್ರ್ ಸುತ್ತಳತೆಗೆ ಎಲ್ಲ ಜಮೀನು ಎಲ್ಲ ಸೇರಿಸಿ ಒಂದು ಬರ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ಇಲ್ಲಿ ನಾನು ಹೇಳ್ದಂಗೆ ರಾಗಿ ಜೋಳ ವಾಣಿಜ್ಯ ಬೆಳೆಗಳಾಗಿ ಹೊಗೆಸೊಪ್ಪು ಜಯ ಸೀಡ್ಸು ಇದೆಲ್ಲ ನಾವು ಮಾಡ್ತಾ ಇದ್ದೀವಿ. ಈಗ ತೋಟಗಾರಿಕೆ ಬೆಳೆಗಳ ಸಹ ಅಡಿಕೆ ತೆಂಗು ಬಾಳೆಗೂ ಕೂಡ ನಾವು ಮುಖ ಮಾಡ್ತಾ ಇದ್ದೀವಿ. ಹೀಗಾಗಿ ನಾವು ಅಂಚೀಪುರದಲ್ಲಿ ಜೊತೆಗೆ ಹೈನುಗಾರಿಕೆನೂ ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ. ನಮ್ಮಲ್ಲಿ ಬಹುತೇಕ ಬಡ ಮಧ್ಯಮ ವರ್ಗದವರು ಯಾರೂ ಕೂಡ ಇವತ್ತಿನ ದಿನಗಳಲ್ಲಿ ನಾನು ಸಮಸ್ಯೆಯಲ್ಲಿ ಇಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ದಿನನಿತ್ಯ ಕೂಲಿ ಮಾಡೋಕ್ಕೆ ಹೋಗೋಂಥ ಜನರು ಕೂಡ ಒಂದು ಹಸು ಇಟ್ಕೊಂಡಿದ್ದಾರೆ, ದಿನ ಒಂದು 5 ಲೀಟ್ರ್ 10 ಲೀಟ್ರು ಹಾಲಾಗ್ತಾರೆ, ಬಹುಶಃ ನೆಮ್ಮದಿಯಾಗಿದ್ದಾರೆ ಅನ್ನೋದು ಒಂದು ನನ್ನ ಭಾವನೆ ಸರ್.
1: ಸರ್, ಪ್ರಸ್ತುತ ಗ್ರಾಮದಲ್ಲಿ ಒಂದು ಮೂಲಭೂತ ಸೌಕರ್ಯಗಳು ಯಾವ ರೀತಿಯಾಗಿದೆ, ಅವುಗಳ ಒಂದು ನಿರ್ವಹಣೆ ಪ್ರಸ್ತುತವಾಗಿ ಸಹ ಯಾವ ರೀತಿಯಾಗಿ ನಡೀತಾ ಇದೆ ಅದ್ರ ಬಗ್ಗೆ ಹೇಳೋದಾದರೆ.
0: ನಾನು ತಾವು ಗ್ರಾಮ ಪಂಚಾಯತಿ ತಾಲೂಕು ಪಂಚಾಯತಿ ಬಗ್ಗೆ ಮೊದಲೇ ಕೇಳಿದ್ರಿ. ಈಗಾಗಲೇ 6 ವರ್ಷ ಆಗೋಯ್ತು ತಾಲೂಕು ಪಂಚಾಯತಿ ಚುನಾವಣೆ ಹೋಗಿ. ಗ್ರಾಮ ಪಂಚಾಯತಿ ಕೂಡ ಕಳೆದ ಡಿಸೆಂಬರಲ್ಲಿ ಆಗಬೇಕಿತ್ತು, ಈಗಾಗಲೇ 4-5 ತಿಂಗಳಿಂದ ಆಗಿಲ್ಲ. ಏನು ನಜೀರ್ ಸಾಬ್ ಮತ್ತು ಹೆಗ್ಡೆಯವರಂತ ಏನು ಗ್ರಾಮ ಸ್ವರಾಜ್ ಗ್ರಾಮ ವಿಕೇಂದ್ರೀಕರಣ ಈ ಒಂದು ಕಾನ್ಸೆಪ್ಟ್ ಎಲ್ಲೋ ಮರೆಯಾಗ್ತಾ ಇದೆ ಅನ್ನೋದು ನನ್ನ ಭಾವನೆ. ಯಾಕೆ ಅಂತಂದರೆ ನಾವು ಒಂದು ಪ್ರಸ್ತುತ ತಾಲೂಕು ಪಂಚಾಯತಿಯಲ್ಲಿ ಇರಬೇಕಾದ್ರೆ ಎಲ್ಲ ಇಲಾಖೆಗಳಿಂದ ನಾವು ಒಂದು ಫೋನ್ ಮಾಡಿದ್ರೆ ಒಂದು ಅಟ್ಲೀಸ್ಟ್ ಒಂದು 1/2 ಗಂಟೆ 1/4 ಗಂಟೆ ಆದರೂ ಫೋನ್ ರಿಸೀವ್ ಮಾಡೋರು, ಪುನಃ ಸಮಸ್ಯೆಗಳಿದ್ದರೆ ಆಲ್ಸರು. ಅದಾದಮೇಲೆ ನಮಗೆ ಅನುಭವ ಬಂತು, ಒಂದು ಅಧಿಕಾರ ಇಲ್ಲ ಅಂತಂದರೆ ಯಾವ ಕೆಲಸನೂ ನಡೆಯಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಈಗ ನಮ್ಮ ಗ್ರಾಮ ಪಂಚಾಯತಿ ಏನಾಗಿದೆ ಅಂತಂದರೆ ನಮ್ಮಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ಸ್ದು ಯಾರೂ ಕೂಡ ಈ ಪ್ರಸ್ತುತ ಆಡಳಿತದಲ್ಲಿಲ್ಲ. ನಾನು ನಮ್ಮ ಗ್ರಾಮ ಪಂಚಾಯತಿ PDO ಗೆ 2-3 ಸಲ ಹೋಗಿ ಮನವರಿಕೆ ಮಾಡಿಕೊಟ್ಟೆ. ಒಳಚರಂಡಿಗಳ

0: ಒಂದು ನೈರ್ಮಲೀಕರಣದ ಬಗ್ಗೆ. ಅದು ನಾನು ಈಗ ಬೆಳಿಗ್ಗೆನೂ ಕೂಡ ನಮ್ಮ ಮಾಜಿ ಮೆಂಬರು ಈಗ ಪ್ರೆಸೆಂಟ್ ಇದ್ದವರು ಫೋನ್ ಮಾಡಿ ಹೇಳಿದೆ, ತೀರಾ ಸೊಳ್ಳೆಗಳ ಕಾಟ ಕಣಪ್ಪ, ಅದೊಂಚೂರು ಕ್ಲೀನ್ ಮಾಡಿಸಿ ಅಂತ. ಹಾಗಾಗಿ ಚರಂಡಿಗಳ ಒಳಚರಂಡಿಗಳ ನೈರ್ಮಲೀಕರಣ ಈಗ ತುರ್ತಾಗಿ ನಮ್ಗೆ ಆಗಬೇಕಾಗಿದೆ. ಇದು ಏನಾಗಿದೆ ಅಂತಂದರೆ, ಅಧಿಕಾರಿಗಳು ಜನಪ್ರತಿನಿಧಿಗಳಿಲ್ಲ ಅಂತಂದರೆ ಅಧಿಕಾರಿಗಳು ಬೇಕಾಬಿಟ್ಟು ಕೆಲಸ ಮಾಡ್ಬೋದು, ಮಾಡ್ತಾರೆ, ಯಾರೂ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡಲ್ಲ ಅನ್ನೋದು ನನ್ನ ಭಾವನೆ. ಇದ್ರ ಜೊತೆಗೆ ಹೇಳ್ಬೇಕಂದ್ರೆ, ಅಂಚಿಪುರ ಸುತ್ತಮುತ್ತ ಊರು ಸುತ್ತಮುತ್ತ ಸ್ವಲ್ಪ ಏನು ನಾವು ಕಳ್ಳಿಗಿಡ ಅಂತಂತೀವಿ, ಅದು ಯಥೇಚ್ಛವಾಗಿ ಬೆಳ್ಕೊಂಬಿಟ್ಟು ಗ್ರಾಮದ ನೈರ್ಮಲೀಕರಣಕ್ಕೆ ಎಲ್ಲ ಒಂದು ಕಡೆ ಧಕ್ಕೆ ಆಗ್ತಾಯಿದೆ. ಹಾವುಲಿಗಳು ಹಂದಿಗಳು ಬರೋದು ಇತ್ತೀಚೆಗೆ ನೀವು ನೋಡಿರ್ಬೋದು. ನಾವು ನಮ್ಮ ಕಟ್ಟೆಮಾರಂ ದೇವಸ್ಥಾನದ ಹತ್ರ ಕಳೆದ ವರ್ಷ ಹುಲಿ ಅಲ್ಲೇ ಇದ್ದರೂ ಕೂಡ ಅಧಿಕಾರಿಗಳು ಸ್ವಲ್ಪ ಅವರ ಬೇಜವಾಬ್ದಾರಿಯಿಂದ ಎಲ್ಲ ನಮ್ಮ ಹುಡುಗರೆಲ್ಲ ಹೋಗಿ ಧರಣಿ ಕೂತು ನಾವು ಕೂಡ ಸಾಥ್ ಕೊಟ್ಟಿದ್ದು. 7-8 ಜನ ಮೇಲೆ ಅದೆಲ್ಲ ಸಾರ್ವಜನಿಕವಾಗಿ ತೊಂದರೆ ಕೊಟ್ಟರು ಅಂತಂದ್ಬಿಟ್ಟು ರಸ್ತೆ ತಡೆ ಮಾಡಿದ್ರು ಅಂತ ಅದೆಲ್ಲ ಕಂಪ್ಲೇಂಟ್ ಕೂಡ ಆಗಿದೆ ನನಗೆ ಗೊತ್ತಾದಂಗೆ. ಹೀಗಾಗಿ ಚಿರತೆ ಅವಳಿ ಇದೆಲ್ಲನೂ ಹೋಗಿಸ್ಬೇಕಾದ್ರೆ ಅದು ಸಂಬಂಧಪಟ್ಟಂಗೆ ಗ್ರಾಮದ ಸುತ್ತಮುತ್ತ ಸ್ವಲ್ಪ ನೈರ್ಮಲೀಕರಣ ಆಗಬೇಕು. ಇದ್ರ ಜೊತೆಗೆ ಅಲ್ಪ ಸ್ವಲ್ಪ ಎಲ್ಲ ಒಂದು 10% ಶೌಚಾಲಯಗಳು ಕೂಡ ಅವಶ್ಯಕತೆ ಇದೆ. ಇದು ನೈರ್ಮಲೀಕರಣ ಬಗ್ಗೆ. ಇದ್ರ ಜೊತೆಗೆ ಸ್ವಲ್ಪ ತೀರಾ ಕಡು ಬಡವರು ಇರೋಕೆ ಮನೆ ಇಲ್ಲ ಅಂತೇವು ಒಂದಷ್ಟು, ಒಂದು 25-30 ಜನ ಮನೆ ವಾಸ ಮಾಡೋಕ್ಕೂ ಕೂಡ ಮನೆ ಇಲ್ಲದೇ ಇರೋಂಥ ಜನ ಅವರೇ. ಅವ್ರಿಗೆ ನಾವು ಕಳಿಸಲ್ಲ, ಸರ್ಕಾರ ಪ್ಲೆಡ್ಜು ಇದು ಏನು ಮಳೆ ಹಾನಿಯಿಂದ ಆದಾಗ ಇದೆಲ್ಲ ಅವ್ರದ್ದೆಲ್ಲನೂ ರೆಕಾರ್ಡ್ ಎಲ್ಲನೂ ಕೊಟ್ವಿ. ಕೊನೆಗಳಿಗೆಲ್ಲ ಅದೇನ ಕ್ಯಾನ್ಸಲ್ ಮಾಡಿ ಈಗಲೂ ಕೂಡ ಅದ್ರ ಬಗ್ಗೆ ಹೋರಾಟ ಮಾಡ್ತಾಯಿದ್ದೀವಿ. ಅದ್ರ ಬಗ್ಗೆ ತಮ್ಮ ಏನು ರೇಡಿಯೋ ಸ್ಟೇಷನಿಂದ ಏನಾದರೂ ಮಾಡಿಕೊಟ್ರೆ, ನಾವೇನು ಮೊದಲೆಲ್ಲ ಅರ್ಜಿ ಕೊಟ್ಟಿದ್ವಿ ಅವ್ರಿಗೆ ಪಾಪ ಅನುಕೂಲ ಆಗಿ ಅವ್ರಿಗೊಂದು ಸೂರು ಸಿಗ್ಬೋದೇನೋ ಅನ್ನೋದು ನನ್ನ ಭಾವನೆ ಸರ್. ಇದ್ರ ಜೊತೆಗೆ ಸ್ಕೂಲ್ದು ಏನು ಗೌರ್ಮೆಂಟ್ ಸ್ಕೂಲ್ದು, ನಾವು ಅಂಚಿಪುರ ಗೌರ್ಮೆಂಟ್ ಸ್ಕೂಲಲ್ಲಿ ಕೂಡ ಓದ್ದವನು. ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಆವತ್ತು ಜನಸಂಖ್ಯೆ ತೀರಾ ಕಡಿಮೆ ಇದ್ದರೂ ಕೂಡ ಒಂದು 150-200 ಜನ ಮಕ್ಕಳು ಇರ್ತಿದ್ವಿ ನಮ್ಮ ಸ್ಕೂಲಲ್ಲಿ. ಇವತ್ತು ತೀರಾ ಕಡಿಮೆ, 1-7 21 ಜನ. ನಾನು ಈಗೊಂದು ಕಳೆದ ಎಜುಕೇಷನ್ ಇಯರಲ್ಲಿ ನೋಡಬೇಕಾದ್ರೆ 26 ಜನ ಎಂದರು, ಈಗ ಇನ್ನೂ 5 ಜನ ಕಡಿಮೆ ಆಗಿರ್ಬೋದು. ಅದು ಎಷ್ಟರ ಮಟ್ಟಿಗೆ ಸುಧಾರಣೆ ಆಗ್ಬೋದು ಅನ್ನೋದು ನನ್ನ ವಿವೇಚನೆಗೆ ನಿಲ್ಕದ್ದಿಲ್ಲ. ಇದ್ರ ಜೊತೆಗೆ ನಾನು ಇನ್ನೊಂದು ತಮ್ಗೆ ಹೇಳಕ್ಕೆ ಮರ್ತಿದ್ದೆ, ನಮಗೆ ಸರ್ಗೂರು ಹೋಗೋಂಥ ಕಾನ್ವೆಂಟ್ ಹೋಗೋಂಥ ಮಕ್ಕಳು ಅವ್ರು ಎಲ್ ಕೆ ಜಿಯಿಂದ ಇರ್ಬೋದು, ಈವನ್ ನಮ್ಮ ವಿವೇಕಾನಂದ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಇರ್ಬೋದು, ಪ್ರಗತಿ ಸ್ಕೂಲ್ ಇರ್ಬೋದು, ಲಯನ್ ಸ್ಕೂಲ್ ಇರ್ಬೋದು, JSS ವಿದ್ಯಾಸಂಸ್ಥೆಗಳಿರ್ಬೋದು, ಸ್ವಲ್ಪ ಹೆಚ್ಚು ಕಡಿಮೆ 60-70 ಮಕ್ಕಳು ಬಸ್ ಹೋಯ್ತವ್ರೆ. ಬಹುಶಃ ತಮ್ಮ ಕಡೆಯಿಂದ ನಮ್ಮ ಹಂಚಿಪುರದಿಂದ ಬೆಳಿಗ್ಗೆ ಒಂದು 8:30-8:30 ಪುನಃ ಸಂಜೆ 4:00-5 ಒಂದು ರಿಟರ್ನ್ ಬಸ್ ಹಾಕ್ಸ್ಕೊಟ್ರೆ ತಮ್ಮ ರೇಡಿಯೋ ಸ್ಟೇಷನಿಂದ ತುಂಬ ಅನುಕೂಲ ಆಗ್ಬೋದು ಮಕ್ಕಳಿಗೆ. ತೀರಾ ಕಷ್ಟ ಮಕ್ಕಳು ಹೋಗ್ಬೇಕಾದ್ರೆ, ಆ ಪರಿಸ್ಥಿತಿ ಉಂಟಾಗದೆ ಅದು ಎಜುಕೇಷನ್ಗೆ ಅನುಕೂಲ ಆಗಬೇಕು ಅಂದರೆ ಇದೊಂದು ತಮ್ಮ ಗಮನದಲ್ಲಿರಲಿ ಅಂತ ನಾನು ತಮ್ಮಲ್ಲಿ ಕೇಳ್ಕೊತಾ. ಆರೋಗ್ಯದ್ದು ಸದ್ಯಕ್ಕೆ ಸರ್ ನಮಗೆ ಹತ್ತಿರದಲ್ಲಿ ವಿವೇಕಾನಂದ ಹಾಸ್ಪಿಟ್ಲ್ ಇರೋದ್ರಿಂದ ಸದ್ಯಕ್ಕೆ ಇಲ್ಲೊಂದು ಪ್ರೈಮರಿ ಸಬ್ಸೆಂಟ್ರು ನಮ್ಮಲ್ಲಿ ಒಬ್ಬರು ನರ್ಸ್ ಇದ್ದಾರೆ. ಆ ಥರದ್ದು ಆರೋಗ್ಯದ್ದೇನು ನಮಗೆ ಬಹುಶಃ ಇಲ್ಲಿವರೆಗೆ ತೊಂದರೆ ಅಂತ ಏನು ಅನಿಸ್ತಾ ಇಲ್ಲ ನಮಗೆ. ಅದು ಮುಂದಿನಗಳಲ್ಲಿ ಸಮಸ್ಯೆ ಆದಾಗ ತಮ್ಮ ಗಮನಕ್ಕೆ.
1: ತಮ್ಮ ಒಂದು ಗ್ರಾಮದಲ್ಲಿ ಸಾಕ್ಷರತೆಯ ಪ್ರಮಾಣ ಯಾವ ಪ್ರಮಾಣದಲ್ಲಿದೆ ಅನ್ನೋದ್ರ ಬಗ್ಗೆ ಹೇಳೋದಾದರೆ,
0: ಅದು ಹಿಂದೆ ಭಾಳ ಹಿಂದೆ ಒಂದು 20-25 ವರ್ಷದಿಂದ ನೋಡೋಕೆ ಹೋದರೆ ನಮ್ಮಲ್ಲಿ ತೀರಾ ಕಡಿಮೆ ಇತ್ತು. ಎಜುಕೇಷನ್ ಅನ್ನೋರು ತುಂಬ ಕಡಿಮೆ ಇದ್ದರು. ಇತ್ತೀಚಿನ ದಿನಗಳಲ್ಲಿ ಯಾರೂ ಕೂಡ ಏನು ಶಾಲೆ ಮಕ್ಕಳು ಕಳಿಸ್ತಿರೋರು ಯಾರೂ ಇಲ್ಲ, 0% ಎಲ್ಲ ಪ್ರತಿಯೊಬ್ಬರು ಸಲ ಎಲ್ಲ ಮಕ್ಕಳು ಓದ್ತವೆ. ಇವತ್ತಿನ ಜನರೇಷನ್ ಈಚೆಗೆ ಒಂದು 15-20 ವರ್ಷದಿಂದ ಈಚೆಗೆ ಎಲ್ಲ ಕೂಡ ಶಾಲೆ ಮಕ್ಕಳು ಕಳಿಸ್ತವ್ರೆ. ಸಾಕ್ಷರತೆ ಪ್ರಮಾಣ ತುಂಬ ಚೆನ್ನಾಗಿದೆ ಸರ್. ಅದರಲ್ಲಿ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, 100% ನಮ್ಮ ಮಕ್ಕಳು ಚೆನ್ನಾಗಿ ಓದ್ತವೆ. ಓಲ್ಡ್ ಜನರೇಷನ್ನು ನಮ್ಮ ಜನರೇಷನ್ ಬಿಟ್ಟಾಕಿ ಆವಾಗ ತೀರಾ ಕಷ್ಟ ಇತ್ತು, ಶಾಲೆಗಳಿರಲಿಲ್ಲ, ಹೈಯರ್ ಎಜುಕೇಷನ್ ಕಷ್ಟ ಆಯ್ತಾ ಇತ್ತು, ಸರ್ಗೂರು ನಡೆದೋಗ್ಬೇಕಿತ್ತು ಹೋಗ್ಬೇಕಾದ್ರೆ. ಹೀಗಾಗಿ ಆಗ ಸ್ವಲ್ಪ ಕಷ್ಟ ಅನ್ನಿತ್ತು. ಆಮೇಲೆ ಏನೇ ಅಂತಂದರೆ ಜೀವನ ಮಾಡೋಕ್ಕೂ ಕೂಡ ಮಕ್ಕಳು ಹೊಸ ಪರಿಸ್ಥಿತಿಲೂ ಆವತ್ತು ಇರಲಿಲ್ಲ ಜನ. ಇವತ್ತು ಆರ್ಥಿಕವಾಗೂ ಚೆನ್ನಾಗಿದ್ದಾರೆ, ಸ್ವಲ್ಪ ಮೆಂಟಲಿ ಮಕ್ಕಳು ನಾವು ಎಜುಕೇಷನ್ ಎಜುಕೇಟೆಡ್ ಆಗಬೇಕು, ನಮ್ಮ ಮಕ್ಕಳು ಓದಬೇಕು ಅನ್ನೋದು ಕೂಡ ಪ್ರತಿಯೊಂದು ಫ್ಯಾಮಿಲಿಯಲ್ಲೂ ಬಂದಿದೆ. ಹಾಗಾಗಿ ಸಾಕ್ಷರತೆ ಪ್ರಮಾಣದಲ್ಲಿ ನಮ್ಮಲ್ಲೇನು ತೊಂದರೆ ಏನಿಲ್ಲ ಸರ್, ಚೆನ್ನಾಗಿದೆ.
1: ಸರ್, JJM ತಮ್ಮ ಗ್ರಾಮದಲ್ಲಿ ಯಾವ ಹಂತದಲ್ಲಿದೆ? ಜನರಿಗೆ ಇದರಿಂದ ಶುದ್ಧ ಕುಡಿಯುವ ನೀರು ಸಿಗ್ತಾ ಇದೆಯಾ ಪ್ರಸ್ತುತವಾಗಿ, ಅದ್ರ ಬಗ್ಗೆ ತಿಳಿಸೋದಾದರೆ?
0: ಸರ್, ಆಗಿದೆ ಸರ್, JJM ಆಲ್ಮೋಸ್ಟ್ ಆಲ್ ಎಲ್ಲ ಆಗಿದೆ. ಕಳೆದ ಈಗೊಂದು 2-3 ದಿನದ ಹಿಂದೆ ನಮ್ಮ ಎಸ್ಟೇಟಿಂದ ಈ ಕಡೆಗೆ ಒಂದು 3 ಮನೆಯವರು ನನಗೆ ಕಂಪ್ಲೇಂಟ್ ಮಾಡಿದ್ರು, ನಮಗೆ

0: ನೋಡಿ, ಅವ್ರು ಯಾಕೆಂದ್ರೆ ಇತ್ತೀಚೆಗೆ ಮನೆ ಮಾಡ್ಕೊಂಡವ್ರು, ಹೊರಗಡೆ ಹೋದವ್ರು ಬಂದವರು. ಅದೇನಾಗಿದೆ, ಅದು ಎಲ್ಲ ಮಿಷಿನಲ್ಲೇ ಅವ್ರಿಗೆ ಪೈಪ್ ಲೈನ್ ಮಾಡ್ಬೇಕಾಗಿರ. ನಾವು ಮಾಮೂಲಿ ಬಿಳಿ ಪೈಪ್ ಹಾಕ್ತಿದಂಗ ವಾಟರ್ಮ್ಯಾನ್ಗೆ ಹೇಳಿ ಕೊಡಿಸ್ತಾ ಇದ್ವಿ. ಆ ಬಿಳಿ ಪೈಪ್ ಅದು ಕಪ್ಪ, ಅದು ಮಿಷಿನಲ್ಲಿ ಎಲ್ಲ ಸರ್ವಿಸ್ ಕೊಡಬೇಕಾಗಿರೋದ್ರಿಂದ ನಾನು ಇವ್ರಿಗೆ ನಮ್ಮ ಪಂಚಾಯತಿ ಪಿ ಡಿ ಓ ಅಧಿಕಾರಿ ಪಿ ಡಿ ಓರ್ ಗಮನಕ್ಕೆ ತಗೋಬತ್ತೀನಿ ಒಂದು ಎರಡನೇ ರೀ ಅಂತಂದೆ. ಅದಿನ್ನು ಸ್ವಲ್ಪ ಒಂದು 10% ಬಿಲೋ 10% ಸ್ವಲ್ಪ ಕೆಲವು ಮನೆಗಳಿಗೆ ಕನೆಕ್ಷನ್ ಆಗಬೇಕು. ಅದಾದರೆ ನೀರು ಸಫಿಷಿಯಂಟಾಗಿ ನೀರು ಬರ್ತಾ ಇದೆ, ತೊಂದರೆ ಏನಿಲ್ಲ.
1: ಸರ್, ನರೇಗಾ ಚಟುವಟಿಕೆಗಳ ಬಗ್ಗೆ ಮಾತಾಡೋದಾದ್ರೆ, ನರೇಗಾ ಚಟುವಟಿಕೆಗಳು ತಮ್ಮ ಗ್ರಾಮದ ಅಭಿವೃದ್ಧಿಗೆ ಎಷ್ಟು ಪೂರಕವಾಗಿದೆ ಅದ್ರ ಬಗ್ಗೆ ತಿಳಿಸೋದಾದ್ರೆ?
0: ಸರ್, ನರೇಗಾ ಚಟುವಟಿಕೆಗಳು ಒಂದು ಕಡೆ ನಮಗೆ ಇದು ಗೊಂದಲ, ಏನು ರೂಲ್ಸ್ ರೆಜುಲೇಷನ್ ಮಾಡೋರೆ ಇದು ಸರಿನೋ ತಪ್ಪು ಅನ್ನೋದು. ಯಾಕೆಂದರೆ ಕರಪ್ಷನ್ ಆಗೋದು ಬೇಡ, ಅವ್ಯವಹಾರಗಳು ನಡೆಯೋದು ಬೇಡ ಅಂತ ಸರ್ಕಾರ ಮಾಡಿರ್ಬೋದು. ಆದ ಏನು ಮಾಡಿದ್ದಾರೆ, ಪ್ರತಿದಿನ ಬೆಳಿಗ್ಗೆ ಸಂಜೆ ಏನು ಅವರು ಕೆಲಸ ಮಾಡೋರು ಫೋಟೋ ತಗೊಳ್ಳೋದು, ಮಾಡಿದ್ರೆ ಕೆಲಸಗಳು ನಡೆಯೋದು, ಇದು ಎಲ್ಲ ಒಂದು ಕಡೆ ಕಷ್ಟ ಆಗ್ತಾಯಿದೆ. ಯಾಕೆಂದರೆ ಇವತ್ತು ಕೆಲಸಕ್ಕೆ ಬಂದವರು ನಾಳೆ ಬರಲ್ಲ. ಇದ್ರ ಜೊತೆಗೆ ಪ್ರತಿಯೊಂದು ಕೂಡ ಕೆಲಸ ಕೈಯಲ್ಲೇ ಮಾಡಬೇಕು ಅನ್ನೋದಾಗಿದೆ. ಬಹುಶಃ ಉದಾಹರಣೆಗೆ ನಾನೇನಾದರೂ ನೀವು ನೋಡೋದಾದರೆ, ಈ ಕಡೆ ಸ್ಕೂಲ್ ಮನೆಯದು ಒಂದು ರೋಡ್ ಐತೆ, ಅದು ಸಾರಬಸರಿ ಓಣಿ ಅಂತ. ಅದು ಕೈಯಲ್ಲಿ ಎಷ್ಟು ದಿನ ಆದರೂ ಯಾರು ಕೆಲಸ ಮಾಡಲಿಕ್ಕೆ ಇಷ್ಟಪಡಲ್ಲ. ಅದಕ್ಕೆ ಜೆ ಸಿ ಬಿನೇ ಆಗಬೇಕು, ಜೆ ಸಿ ಬಿಲೇ ಕೆಲಸ ಮಾಡಬೇಕು. ಕಳೆದ 10 ವರ್ಷದಿಂದ ನಾವು ಪ್ರತಿ ವರ್ಷ ಏನು ಆ್ಯಕ್ಷನ್ ಪ್ಲಾನ್ ಸೇರಿಸ್ತೀವಿ, ಅದು ಕೆಲಸ ಮಾಡೋಕ್ಕೆ ಜನ ಬರೋಂಗಿಲ್ಲ, ಅದು ಕೆಲಸ ಮಾಡೋಂಗಿಲ್ಲ, ಹಿಂಗಾಗಿದೆ. ಬೇರೆ ನಾವು ಚೆಕ್ಕು ಮೆಜರ್ಮೆಂಟ್ ಮಾಡೋಂಥವು 15 ಫೈನಾನ್ಸು 14 ಫೈನಾನ್ಸ್ ಇವರಲ್ಲಿ ಮಾಡಬೇಕಾದ್ರೆ ಅದರಲ್ಲಿ ನಮಗೆ ಅನುದಾನಗಳು ಸರ್ಕಾರದಿಂದ ಬರೋ ಅನುದಾನಗಳು ತೀರಾ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿಯಿಂದ ತೀರಾ ಕಡಿಮೆ ಅನುದಾನಗಳು. ಆ ಅನುದಾನಗಳಲ್ಲಿ ಮಾಡೋಕ್ಕಾಗಂಗಿಲ್ಲ. ಹಂಗಾಗಿ ನನ್ನ ಲೆಕ್ಕಾಚಾರದಲ್ಲಿ ನಮ್ಮೂರಿಗೆ ನರೇಗಾ ಯೋಜನೆಯಿಂದ ಒಂದು ಒಳಚರಂಡಿ ಮಾಡಿದ್ವಿ. ನಾವು ತಾಲೂಕು ಪಂಚಾಯತಿ ಕಂಡು ನನ್ನ ಅವಧಿಯಲ್ಲಿ ಗ್ರಾಮ ಪಂಚಾಯತಿಯಿಂದಾಗಿ ಬಹುತೇಕ ಒಂದು 90% ಒಳಚರಂಡಿಗಳಾಗಿದ್ದು ಬಿಟ್ಟರೆ ರಸ್ತೆಗಳು ತೀರಾ ಇನ್ನೂ ಮಳೆಗಾಲ ಬಂದರೆ ಓಡಾಡೋಕ್ಕೆ ತುಂಬ ಕಷ್ಟನೇ. ಈ ನಮ್ಮ ಮಠದ ರಸ್ತೆ ಒಂದು ಬಿಟ್ಟರೆ ಕಳಿಸಲ್ಲ. ಅದು ಈಗ 3-4 ವರ್ಷದಿಂದನೆ ಭಾಳ ಮಳೆ ಇದರಿಂದ ಹಾನಿಯಾಗಿರೋಂಥ ರಸ್ತೆ ಅಂದ್ಬಿಟ್ಟು ನಾನು ತಾಲೂಕು ಪಂಚಾಯತಿಲಿ ಇರಬೇಕಾದ್ರೆ 5 ವರ್ಷದಿಂದನೇ ಅದು ಆ್ಯಕ್ಷನ್ ಪ್ಲಾನ್ ಆಗಿತ್ತು. ಈಗ ಎಮ್ ಎಲ್ ಎವರು ಮಾಡಿಸಿ ಯಾರೋ ಹಾಲಿರೋ ಎಮ್ ಎಲ್ ಎವರು ಮಾಡಿಸ್ತಾರೆ, ಅದೊಳ್ಳೆಯದು ಯಾವ ಸ್ಕೀಮಿಂದ ಆಯಿತು ಅಂತ ಗೊತ್ತಿಲ್ಲ. ಇದೊಂದು ಮಠದ ರಸ್ತೆ ಒಂದು ಡಾಂಬರ್ ಬಿಟ್ಟರೆ ಇನ್ನು ಬಹುತೇಕ ನಮ್ಮ ಏನು ಹಿಂದುಳಿದ ವರ್ಗಗಳ ಬಂಧುಗಳು ಆದಿಜಾಂಬರು ಇರ್ಬೋದು, ಕುರೂರು ಇರ್ಬೋದು, ಅವರಿರೋ ಕಡೆ ಒಂದಷ್ಟು ಬಿಟ್ಟರೆ ಇನ್ನೆಲ್ಲೂ ಕೂಡ ಇದು ರಸ್ತೆಗಳಾಗಿಲ್ಲ. ಬಹುತೇಕ ನನಗೆ ಈ ನರೇಗಾ ಯೋಜನೆ ಅಂಚೀಪುರ ಮತ್ತು ಅಂಚೀಪುರ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಎಲ್ಲ ಊರುಗಳಲ್ಲೂ ಅಷ್ಟಾಗಿ ತೃಪ್ತಿಕರವಾಗಿ ಆಗಿಲ್ಲ ನರೇಗಾದಿಂದ. ಕಾರಣ ಇಷ್ಟೇ. ಆಮೇಲೆ ಇದು ಹೋಗಬೇಕು, ನಿಂತ್ಕೋಬೇಕು, ಯಂತ್ರಗಳಿಂದ ಮಾಡಬೇಕು, ಜನ ಬರೋಂಗಿಲ್ಲ. ಆಮೇಲೆ ಈಗ ಏನಾಗಿದೆ ಅಂತಂದರೆ ಇವತ್ತಿನ ಒಂದು ಕಾಲಮಾನದಲ್ಲಿ ದಿನ 600 ರೂಪಾಯಿ 700 ರೂಪಾಯಿ ಕೂಲಿ ಇಲ್ಲದೆ ಯಾರೂ ಮನೆಗೆ ಹೋಗಲ್ಲ. ಅಲ್ಲಿ ಕೊಡೋದು 327 ರೂಪಾಯಿ ಕೂಲಿಗೆ ಯಾರು ಕೆಲಸ ಮಾಡಲಿಕ್ಕೆ ಇಚ್ಛೆನೂ ಪಡಲ್ಲ. ಬಹುತೇಕ ನಾರ್ತ್ ಕಡೆ ಇದೇನಾದ್ರು ವರ್ಕೌಟ್ ಆಗಿದೆ ಏನು ನರೇಗಾ. ಇನ್ನು ನಮ್ಮಲ್ಲಿ ಆಳ್ಗಳಿಕೆಲ್ಲೇ ಮಾಡಿಸ್ಬೇಕು ಅಂದರೆ ಬಹುತೇಕ ಇದು ಕಷ್ಟ.
1: ಸರ್, ಪ್ರಸ್ತುತವಾಗಿಯೂ ಸಹ ತಮ್ಮ ಗ್ರಾಮದಲ್ಲಿ ಇನ್ನು ಏನೆಲ್ಲ ಸಮಸ್ಯೆಗಳು ಕಾಡ್ತಾ ಇದೆ, ಜೊತೆಗೆ ಮುಂದಿನ ದಿನಗಳಲ್ಲಿ ಇನ್ನು ಏನೆಲ್ಲ ಅಭಿವೃದ್ಧಿ ಕಾರ್ಯಗಳು ಆಗಬೇಕು ತಮ್ಮ ಗ್ರಾಮದಲ್ಲಿ ಅದ್ರ ಬಗ್ಗೆ ತಿಳಿಸೋದಾದರೆ?
0: ಸರ್, ನಮ್ಮಲ್ಲಿ ನೀವು ಹೇಳ್ದಂಗೆ ಆರೋಗ್ಯದ ಬಗ್ಗೆ ಕೇಳಿದ್ರಿ. ಇದು ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಒಂದು ಕೇಂದ್ರ ಸ್ಥಳ. ಹಾಗಾಗಿ ನಮ್ಮಲ್ಲಿ ಒಂದು ಅನಿವಾರ್ಯ ಕಾರಣಗಳಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರ ದಡದಳ್ಳಿಗೆ ಹೋಯಿತು. ಅಲ್ಲಿ ಮೊದಲಿಂದೆ ಭಾಳ ಈಗ ಒಂದು 6-7 ವರ್ಷದಿಂದೆ ವಾರದಲ್ಲಿ 2 ದಿನ ಇಲ್ಲಿ ಡಾಕ್ಟರ್ ಮಧುಸೂದನ್ ಡಾಕ್ಟರ್ ತಾವು ಹೆಸರು ಕೇಳಿರ್ಬೋದು, ಅವರಿದ್ದಾಗ ವಾರದಲ್ಲಿ 2 ದಿನ ಬಂದು ಹೋಯ್ತಾ ಇದ್ರು. ಅಂದವೇ ಹೋಗ್ಬೇಕಾದ್ರೂ ಬರಬೇಕಾದ್ರೂ 2 ದಿನ ಇಲ್ಲಿ ನಮ್ಮಲ್ಲಿ ಬಂದು ನೋಡ್ತಾ ಇದ್ರು. ಈಗ ಒಬ್ಬರು ನರ್ಸ್ ಇದ್ದಾರೆ ವತ್ಸಲ ಅಂದ್ಬಿಟ್ಟು, ಅವ್ರು ಬಿಟ್ಟರೆ ಇಲ್ಲಿ ಯಾರೂ ಇಲ್ಲ. ನಮಗೆ ಪ್ರಸ್ತುತ ಇಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಆದರೆ, ಯಾಕಂದರೆ ಸುತ್ತಮುತ್ತ ಸುತ್ತಾರು ಹಳ್ಳಿಗಳು ಬರೋದ್ರಿಂದ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಬೇಕು. ಇದ್ರ ಜೊತೆಗೆ ರಸ್ತೆಗಳ ಅಭಿವೃದ್ಧಿ ಆಗಬೇಕು ಸರ್. ಇಲ್ಲಿ ಊರು ಎಲ್ಲ ಈಗ ಮಳೆ ಇಲ್ಲ ಏನಂದರೆ ಹೆಂಗೋ ತಿರುಗಾಡೋದು, ಮಳೆ ಆದರೆ ಮನೆಯಿಂದ ಈಚೆ ಬರೋಕ್ಕೆ ಹಿಂಸೆ. ಯಾವಾಗಲೂ ಒಂದ್ಸಲ 10 ವರ್ಷದಿಂದೆ ಒಂದು ಸಾರಿ ಮೆಟ್ಲಿಂಗ್ ಮಾಡಿದಂಥ ರೋಡ್ಗಳು, ಹಾಗಾಗಿ ಈಚೆ ಬರೋದೇ ಕಷ್ಟ. ಆಮೇಲೆ ಊರು ಸುತ್ತ ಇರೋ ಅಂತ ಹೇಳೋದ್ನಲ್ಲ ತಮಗೆ ನಾನು, ಏನು ಕಳ್ಳಿ ಬೇಲಿಗಳು ಅಂತಿದೆ, ಅದು ಬಹುಶಃ ಹಳ್ಳಿ ಜನಗಳಿಗೆ ಅರ್ಥ ಆಯ್ತದೆ, ಅದು ಬೇರೆಯವ್ರಿಗೆ ಗೊತ್ತಾಗಲ್ಲ ಅನಿಸ್ತಿದೆ. ದೊಡ್ಡ ದೊಡ್ಡದು ಸ್ವಲ್ಪ ಹೆಚ್ಚು ಕಡಿಮೆ ಒಂದು 25 ಅಡಿ 35

0: ಅಡಿ ಅಷ್ಟು ಎತ್ತರಕ್ಕೆ 20-30 ಅಡಿ ಜಾಗ ಆವರಿಸ್ಕೊಂಡು ಈ ಥರ ಎಲ್ಲ ಈ ಕಾಡು ಪ್ರಾಣಿಗಳು ಅಂದಿ ಪಂದಿ ಎಲ್ಲ ಬಂದಲ್ಲಿ ಸ್ಟೇ ಆಗೋಂಥ ವ್ಯವಸ್ಥೆಗಳು ಜಾಸ್ತಿ ಇದೆ. ಅದೆಲ್ಲ ಸ್ವಲ್ಪ ಅದು ಸರ್ಕಾರಿ ಲೆವೆಲಲ್ಲಿ ಅದು ಗಮನ ತಂದದ್ದಾಗಬೇಕು ಸರ್.
1: ಸರ್, ಒಟ್ಟಾರೆಯಾಗಿ ಗ್ರಾಮದ ಅಭಿವೃದ್ಧಿಯಲ್ಲಿ ಈಗ ತಮ್ಮ ಪಾತ್ರ ಆಗಿರ್ಬೋದು, ಗ್ರಾಮದ ಯುವಕರ ಪಾತ್ರ ಆಗಿರ್ಬೋದು, ಜೊತೆಗೆ ಸಾರ್ವಜನಿಕರ ಪಾತ್ರ ಆಗಿರ್ಬೋದು, ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಅದ್ರ ಬಗ್ಗೆ ಹೇಳೋದಾದರೆ?
0: ಇದು ಒಳ್ಳೆ ಪ್ರಶ್ನೆ ಸರ್. ಈಗ ಯಾವುದೇ ಒಂದು ಕೆಲಸ ಆಗಬೇಕಾದ್ರೆ ಯುವಕರ ಪಾತ್ರ ಅತ್ಯಮೂಲ್ಯವಾಗಬೇಕು. ಪ್ರತಿಯೊಬ್ಬರು ನೀವು ಹಿಂದೆ ಕೇಳಿರ್ಬೋದು, ನಾನು ಕೂಡ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದಾಗ ಮೊದಲನೇದಾಗಿ ನಮ್ಮೂರಿಗೆ ಓವರ್ ಹೆಡ್ ಟ್ಯಾಂಕ್ ಆಯಿತು. 15,000 ಗ್ಯಾಲನ್ದು ಟ್ಯಾಂಕ್ ಅದು. ಸಿ ಎಚ್ ವಿಜಯಶಂಕರ್ ಎಂ ಪಿ ಇದ್ದರು, ನಾನು ಆ ಟೈಮಲ್ಲಿ ತಾಲೂಕು ಬಿಜೆಪಿ ಪ್ರೆಸಿಡೆಂಟ್ ಆಗಿದ್ದೆ. ಅವತ್ತು ಕೂಡ ಪೀಪಲ್ ಕಾಂಟ್ರಿಬ್ಯೂಷನ್ ಅಂದ್ಬಿಟ್ಟು 5% ಕೊಟ್ಟಿದ್ವಿ ನಾವು. ಏನಕ್ಕೆ ಅಂತಂದರೆ, ಯಾವುದೇ ಕೆಲಸ ಆಗಲಿ ಯಾರೋ ಮಾಡ್ಕೊಂಡೋಯ್ತಾರೆ, ಬುದ್ಧಿಯವ್ರು ಮಾಡ್ತಾರೆ, ಆನಂದಣ್ಣ ಮಾಡ್ತಾರೆ, ಮತ್ತೊಬ್ಬರು ಮಾಡ್ತಾರೆ ಅಂತಂದರೆ ಬೇರೆಯವ್ರಿಗೆ ಇಂಟ್ರೆಸ್ಟ್ ಇರಲ್ಲ. ನಮ್ಮದು ಅಂತ ಈಗ ಒಂದು 1,000 ರೂಪಾಯಲ್ಲಿ 5 ರೂಪಾಯಿ ನನ್ನ ದುಡ್ಡು ಅದಲ್ಲಿ ಇದೆ ಅಂತಂದರೆ ಅದು ಕೆಲಸ ನನ್ನದು ಅನಿಸುತ್ತೆ. ನನ್ನ ಕೆಲಸ ನಾನು ನೋಡ್ಕೋಬೇಕು, ಚೆನ್ನಾಗಿ ಮಾಡಿಸ್ಕೊಬೇಕು. ಹಾಗಾಗಿ ಅದು ಹಿಂದೆ ನಡೀತಿತ್ತು. ಅದು ಸರ್ಕಾರದ ಕೆಲಸಗಳು ಸಮುದಾಯದ ಒಂತಿಗೆ ಅಂತ ನಮ್ಮ ಮೈರಾಡ ಸಂಸ್ಥೆಯವರು ಕೂಡ ತಗೋತಾ ಇದ್ದರು, ಸರ್ಕಾರನೂ ಕೂಡ ತಗೋತಾ ಇತ್ತು. ಹಾಗಾಗಿ ಅದು ಹೆಚ್ಚು ಇದಾಗಿ ನಡೀತಾ ಇತ್ತು. ಈಗಲೂ ಕೂಡ ನಮ್ಮೂರಲ್ಲಿ ಹೇಳ್ಕೋಬೇಕು ಅಂತಂದರೆ, ನಮ್ಮಲ್ಲಿ ಯುವಕರು ಯಾವುದೇ ಒಂದು ಕೆಲಸಕ್ಕೆ, ನಮ್ಮ ಜಾತ್ರೆಗಳಿರ್ಬೋದು, ಹಬ್ಬದ ದಿನಗಳಿರ್ಬೋದು, ನಮ್ಮ ಮಠದ ಕೆಲಸ ಕಾರ್ಯಗಳಿರ್ಬೋದು, ಎಲ್ಲ ಕೆಲಸಗಳು ಕೂಡ ಸ್ವಇಚ್ಛೆಯಿಂದ ಭಾಳ ಉತ್ಸಾಹದಿಂದ ಆರೋಗ್ಯಕರವಾಗಿ ನಮ್ಮಲ್ಲಿ ಎಲ್ಲ ಸ್ಪಂದಿಸ್ತಾರೆ. ಅದು ಬೇಕು. ಒಂದು ಊರಿನ ಏಳಿಗೆ, ಒಂದು ಊರಿನ ಅಭಿವೃದ್ಧಿ ಆಗಬೇಕು ಅಂತಂದರೆ ಯುವಕರ ಪಾತ್ರ ಹೆಚ್ಚಾಗಿರಬೇಕು. ನಾವು ಕೂಡ ಇಲ್ಲಿರೋರಲ್ಲಿ ಒಂದಿಬ್ಬರು 75-80 ವರ್ಷ ಆಗಿರೋರು ಬಿಟ್ಟರೆ ನಮ್ಮ ವಯಸ್ಸವರು ಒಂದು 60 ವರ್ಷ, ನನಗೀಗ 60 ವರ್ಷ ಆಗೋಯಿತು ಸೆಪ್ಟೆಂಬರ್ 25 ನಮ್ಮ ವಯಸ್ಸವರು ಒಂದಷ್ಟು ಜನ ಇದ್ದೀವಿ. ನಾವು ಕೂಡ ಹುಡುಗರಿಗೆ ತಿಳುವಳಿಕೆ ಹಾಕೊಂಡು ಎಲ್ಲರನ್ನೂ ಜೊತೆಗೂಡಿಸಿ ಒಗ್ಗೂಡಿಸಿ ಊರಿನ ಕೆಲಸ ಕಾರ್ಯಗಳಲ್ಲಿ, ಊರಿನ ಅಭಿವೃದ್ಧಿಲಿ ಸಣ್ಣ ಪುಟ್ಟ ಘರ್ಷಣೆಗಳು ಗಲಾಟೆಗಳು ಬಂದಾಗ ಯಾವ ಆಚೆ ಹೋಗಬಾರ್ದಂಗೆ ಆಸ್ಪದ ಕೊಡ್ದಂಗೆ ಎಲ್ಲರೂ ಕೂಡ ಒಟ್ಟಿಗೆ, ಇದು ಯುವಕರ ಪಾತ್ರ ಅತ್ಯಮೂಲ್ಯವಾಗಿ ಸಹಕಾರ ಬೇಕಾಗಿದೆ ಸರ್. ಅದು ನಮ್ಮಲ್ಲಿ ಕೂಡ ಆಗ್ತಾ ಇದೆ.
1: ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುವರಿಗೆ ಹಾಗೂ ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನು ಹೇಳೋದಾದರೆ ಏನಂತ ಹೇಳೋದಕ್ಕೆ ಬಯಸ್ತೀರಾ?
0: ಜನಧ್ವನಿ ರೇಡಿಯೋ ಸ್ಟೇಷನ್ ಮುಖಾಂತರ ನಾನು ನನ್ನ ತಾಲೂಕಿನ ಜನತೆಯಲ್ಲಿ ಬಂಧುಗಳಲ್ಲಿ ನಾನು ಹೇಳೋದಿಷ್ಟೇ, ಎಲ್ಲರೂ ಕೂಡ ಆರೋಗ್ಯವನ್ನು ಕಾಪಾಡಿಕೊಳ್ಳಿ, ಸಂಸ್ಕಾರವಂತರಾಗಿ ಸದೃಢವಾಗಿರಿ, ಪ್ರಾಮಾಣಿಕತೆಯಿಂದ ಇರಿ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ನಾನು ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ.
1: ಇಲ್ಲಿಯವರೆಗೂ ತಮ್ಮ ಗ್ರಾಮದ ಇತಿಹಾಸ, ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್.
0: ನಮಸ್ಕಾರ ಸರ್.
1: ಪ್ರಿಯ ಕೇಳುಗರೇ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಹಂಚೀಪುರ ಗ್ರಾಮ ಪಂಚಾಯಿತಿಯ ಹಂಚೀಪುರ ಗ್ರಾಮದ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಮಾಜಿ ತಾಲೂಕು ಪಂಚಾಯಿತಿಯ ಸದಸ್ಯರು, ಜೊತೆಗೆ ಪ್ರಸ್ತುತ ಗ್ರಾಮದ ಯಜಮಾನರಾಗಿರುವ ಶ್ರೀಯುತ ಎಚ್ ಸಿ ಮಹದೇವಸ್ವಾಮಿರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಊರಿನ ಇತಿಹಾಸ, ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ನಿರ್ವಹಣೆ, ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು.
2: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
3: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
2: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
3: ಹಾಗೂ ಭಾನುವಾರ ಸಂಜೆ 6:50
2: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
4: ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕು ಹಂಚೀಪುರ ಗ್ರಾಮ ಪಂಚಾಯಿತಿಯ ಹಂಚೀಪುರ ಗ್ರಾಮದಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರು ಹಾಗೂ ಪ್ರಸ್ತುತ ಗ್ರಾಮದ ಯಜಮಾನರಾಗಿರುವ ಶ್ರೀಯುತ ಎಚ್ ಸಿ ಮಹದೇವಸ್ವಾಮಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಏನೇ ಆಳದ್ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
2: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನೂ ತಿಂತಾ ಇರ್ತಾನೆ. ಯಾಕೋ
0: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವ ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಕ ಮಾರೆ ಮನೆ ಕುಡ್ಕೊಣಗ, ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಣಗ ಇವತ್ತಲ್ಲ. ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾ ಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಚಲನಚಿತ್ರ ಗೀತೆಗಳು ಬಿತ್ತರಗೊಂಡವು. ಇನ್ನು ಮುಂದೆ ಕೇಳಿಬರೋಣ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಬಾಲಾಪರಾಧಿ ನ್ಯಾಯ, ಮಕ್ಕಳ ಆರೈಕೆ ಮತ್ತು ರಕ್ಷಣೆ ಕಾಯ್ದೆ 2015 ಕುರಿತು ಯಶರಿಕೋಟೆಯ ವಕೀಲರಾದ ಶ್ರೀಯುತ ಮಹೇಶ್ ಕುಮಾರ್ ಬಿಎನ್ ರವರು ನಡೆಸಿಕೊಡುವ ಕಾರ್ಯಕ್ರಮ.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ, ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
2: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
3: ಎಲ್ಲರಿಗೂ ನಮಸ್ಕಾರ. ನೋಡಿ, ಈ ದಿನ ನಾವು ಬಾಲಾಪರಾಧ ಅಂದರೆ ಏನು ಮತ್ತೆ ಈ ಬಾಲಾಪರಾಧಿ ನ್ಯಾಯ, ಮಕ್ಕಳ ಆರೈಕೆ ಮತ್ತು ರಕ್ಷಣೆ ಕಾಯ್ದೆ 2015 ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಈ ನಮ್ಮ ಭಾರತದಲ್ಲಿ ಬಾಲಾಪರಾಧವು ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ದಿನನಿತ್ಯದ ಜೀವನದಲ್ಲಿ ಎದುರಿಸುವಂಥ ಒಂದು ಕಠೋರ ವಾಸ್ತವವಾಗಿದೆ. ಈ ಬಾಲಾಪರಾಧಿ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಕ್ಕೆ ಪತ್ರಿಕೆಗಳು, ಮಾಧ್ಯಮ ವರದಿಗಳು ಮತ್ತು ಸಮಾಜ

ನಡೆಯುವಂತ ಘಟನೆಗಳಲ್ಲಿ ನೂರಾರು ಬಾರಿ ನಾವು ಪ್ರತಿನಿತ್ಯ ನೋಡ್ತಾ ಇರ್ತೀವಿ. ಈ ಬಾಲಾಪರಾಧಿ ಅಂದ್ರೆ ಏನು, ಈ ಬಾಲಾಪರಾಧಿ ಅಂದ್ರೆ ಯಾರು? ವಯಸ್ಕರಂತೆಯೇ ತಮ್ಮ ಅಪರಾಧ ಚಟುವಟಿಕೆಗಳಿಗೆ ಹೊಣೆಗಾರರನ್ನಾಗಿ ಮಾಡಬಹುದಾದ ವಯಸ್ಸನ್ನು ತಲುಪುವ ಮಗುವನ್ನು ಸೂಚಿಸುತ್ತದೆ. ಇನ್ನೂ ನೇರವಾಗಿ ಹೇಳಬೇಕು ಅಂತ ಅಂದ್ರೆ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಅಪ್ರಾಪ್ತ ವಯಸ್ಕರು ಕಾನೂನುಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವುದು. ನೋಡಿ, ಈ ತರ ಆಗೋದ್ರಿಂದ ದೇಶದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯು ಸರಿಯಾದ ಕಾರ್ಯನಿರ್ವಹಣೆಗೆ ಅಡ್ಡಿಯುಂಟು ಮಾಡುತ್ತೆ. ಬಾಲಾಪರಾಧಿ ಅಂದ್ರೆ ಇನ್ನೂ ಎಕ್ಸಾಕ್ಟ್ ಆಗಿ ಹೇಳಬೇಕಂದ್ರೆ ಬಹುಮತದ ವಯಸ್ಸನ್ನು ತಲುಪದ ವ್ಯಕ್ತಿ. ಬಾಲಾಪರಾಧ ಅಂದ್ರೆ ವಯಸ್ಕರಂತೆ ತಮ್ಮ ಅಪರಾಧ ಚಟುವಟಿಕೆಗಳನ್ನು ಹೊಣೆಗಾರಿಕನಾಗಿ ಮಾಡಬಹುದು ವಯಸ್ಸನ್ನು ತಲುಪದ ಮಗುವನ್ನು ಸೂಚಿಸುತ್ತದೆ. ಈಗ ಬೇಕಾದ್ರೂ ನಾವು ಅದನ್ನ ಡೆಫಿನೇಷನ್ ಹೇಳ್ಬೋದು. ಈ ಅಪಹರಣ, ಅತ್ಯಾಚಾರ, ದರೋಡೆ, ಕೊಲೆ ಮತ್ತು ಸಾಮೂಹಿಕ ಅತ್ಯಾಚಾರದಂತಹ ಭಯಾನಕ ಅಪರಾಧಗಳಲ್ಲಿ ಈ ಬಾಲಾಪರಾಧಿಗಳು ಭಾಗಿಯಾಗಿರುವುದು ತುಂಬ ಸಾಬೀತಾಗಿದೆ. ಮಕ್ಕಳಲ್ಲಿ ಅಪರಾಧ ನಡವಳಿಕೆಯ ಕಾರಣಗಳೇನು, ಯಾಕೆ ಮಕ್ಕಳು ಬಾಲಾಪರಾಧಿಗೆ ಇಳಿತಾರೆ ಅನ್ನೋದ್ರ ಬಗ್ಗೆ ಮುಂದೆ ನಾನು ಹೇಳ್ತೀನಿ. ಈಗ ಈ ಬಾಲಾಪರಾಧ ಅಂದಾಗ ಒಬ್ಬ ಮಗ ಅಥವಾ ಒಂದು ಮಗು ಮಕ್ಕಳು ಅಪರಾಧ ಕೃತ್ಯ ಎಸಗುವ ವರ್ಗ. ಒಂದು ಚಿಕ್ಕ ವಯಸ್ಸಿನಲ್ಲಿಯೇ ಮಕ್ಕಳು ಮಾಡುವ ಈ ಶಿಕ್ಷಾರ್ಹ ಕೃತ್ಯಗಳನ್ನು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮಕ್ಕಳ ಅಪರಾಧಗಳೆಂದು ಕರೆಯಲಾಗುತ್ತೆ. ಯಾರನ್ನು ಮಕ್ಕಳೆಂದು ಪರಿಗಣಿಸಬಹುದು ಎಂಬುದನ್ನು ಕಂಡಿರುವಂಥ ಒಂದು ಪ್ರಶ್ನೆಯನ್ನು ನಾವು ಈಗ ನಿರ್ಧರಿಸಬೇಕು. ನಮಗೆ ಯಾವುದೇ ನಿರ್ದಿಷ್ಟ ವಯಸ್ಸಿನ ರೇಖೆ ಅಗತ್ಯವಿದೆಯೇ ಎಂದು ಕಂಡುಹಿಡಿಯಲು ನಮ್ಮ ದೇಶದಲ್ಲಿ ವಿವಿಧ ವಯಸ್ಸಿನ ಮಕ್ಕಳನ್ನು ಮಕ್ಕಳ ಅಪರಾಧಿಗಳು ಎಂದು ವರ್ಗೀಕರಿಸಲಾಗಿದೆ. ಈ ಬಾಲಾಪರಾಧ ನ್ಯಾಯ ಕಾಯ್ದೆ 2015 ಸೆಕ್ಷನ್ 2/13 ಅಡಿಯಲ್ಲಿ ಕಾನೂನಿನೊಂದಿಗೆ ಸಂಘರ್ಷದಲ್ಲಿರುವ ಮಗು ಎಂದು ವ್ಯಾಖ್ಯಾನಿಸಲಾಗಿದೆ. ಅಪರಾಧ ಎಸಗಿದ ಅಥವಾ ಅಪರಾಧ ಎಸಗಿದ ದಿನಾಂಕದಂದು 18 ವರ್ಷಗಳನ್ನು ಪೂರ್ಣಗೊಳಿಸಿದ ಮಗು ಎಂದು ಹೇಳಲಾಗಿದೆ. ಈ ಬಾಲಾಪರಾಧಗಳಲ್ಲಿ 2 ಅಪರಾಧಗಳನ್ನಾಗಿ ವಿಂಗಡಿಸಲಾಗಿದೆ. 2015 ಬಾಲ ನ್ಯಾಯ ಕಾಯ್ದೆ ಸೆಕ್ಷನ್ 2/54 ಅಲ್ಲಿ ಗಂಭೀರ ಅಪರಾಧಗಳು ಅನ್ನೋದ್ರ ಬಗ್ಗೆ, ಈ ಗಂಭೀರ ಅಪರಾಧಗಳನ್ನು ಅಥವಾ ಅಪರಾಧದ ಸಮಯದಲ್ಲಿ ಅನ್ವಯವಾಗುವ ಯಾವುದೇ ಇತರ ಕಾನೂನಿನ ಅಡಿಯಲ್ಲಿ 3-7 ವರ್ಷದೊಳಗೆ ಜೈಲು ಶಿಕ್ಷೆಯನ್ನು ವಿಧಿಸಬಹುದು ಅಂತ ಒಂದು ಅಪರಾಧಗಳಾಗಿ ಅಪಹರಣ, ದರೋಡೆ ಮತ್ತು ನಕಲಿ ಮಾಡುವುದು ಇವುಗಳೆಲ್ಲ ಇರುತ್ತೆ. ಇನ್ನೊಂದು ಘೋರ ಅಪರಾಧಗಳು. ಈ ಘೋರ ಅಪರಾಧಗಳು ಬಾಲ್ಯ ನ್ಯಾಯ ಕಾಯ್ದೆ 2015 ಸೆಕ್ಷನ್ 2/33 ಅಡಿಯಲ್ಲಿ ಈಗ BNS 2023 ಬಂದಂತ ಕಾನೂನಿನ ಅಥವಾ ಅಪರಾಧ ನಡೆದ ಸಮಯದಲ್ಲಿ ಅನ್ವಯವಾಗುವಂತೂ ಯಾವುದೇ ಇತರ ಕಾನೂನಿನಡಿಯಲ್ಲಿ ಕನಿಷ್ಠ 7 ವರ್ಷಕ್ಕೆ ಅದಕ್ಕಿಂತ ಹೆಚ್ಚಿನ ಶಿಕ್ಷೆಯನ್ನು ಹೇಳಲಾಗಿದೆ. ಈ ಅತ್ಯಾಚಾರ ಮತ್ತು ಕೊಲೆಯ ಅಪರಾಧಗಳ ಕೋರ್ ಅಪರಾಧದ ವ್ಯಾಪ್ತಿಯಲ್ಲಿ ಅವು ಬರ್ತವೆ. ನೋಡಿ, 18 ವರ್ಷಕ್ಕಿಂತ ಮೇಲ್ಪಟ್ಟವರು ಮಾಡಿದಂಥ ಅಪರಾಧಗಳನ್ನು, ತಪ್ಪುಗಳನ್ನು ನಾವು ಅಪರಾಧಗಳು ಎಂದು ನಾವು ಪರಿಗಣಿಸಲಾಗುತ್ತೆ. ಅದೇ 18 ವರ್ಷಕ್ಕಿಂತ ಕೆಳಪಟ್ಟಿಂಥವರು ಮಾಡಿದಂಥ ಒಂದು ತಪ್ಪುಗಳು ಅಪರಾಧಗಳನ್ನು ನಾವು ಬಾಲಾಪರಾಧ ಅಂತ ಹೇಳಲಾಗುತ್ತೆ. ಇದರಲ್ಲಿ ಶಿಕ್ಷಿಸುವ ವಿಧಾನ ಸ್ವಲ್ಪ ಚೇಂಜಸ್ ಇದೆ. ಈಗ ಬಾಲಾಪರಾಧ ಅಂತಂದರೆ ಏನು, 18 ವರ್ಷದಿಂದ ಕೆಳಪಟ್ಟಿದ್ದಂಥ ಮೈನರ್ ಮಕ್ಕಳು ಮಾಡಿದಂಥ ತಪ್ಪುಗಳನ್ನು ಬಾಲಾಪರಾಧಗಳು ಅಂತ ಕರೀತಾರೆ. ಅದಕ್ಕೆ ಶಿಕ್ಷೆ ಅನ್ನೋದಿರೋದಿಲ್ಲ, ಆದರೆ ಸುಧಾರಿಸುವಂಥ ಒಂದು ಪ್ರಯತ್ನ ಮಾಡಲಾಗುತ್ತೆ. ಇದರ 18 ವರ್ಷ ಮೇಲ್ಪಟ್ಟಂಥವ್ರು ಮಾಡಿದಂಥ ತಪ್ಪುಗಳನ್ನು ಅಪರಾಧಿಗಳು ಅಂತ ಕರಿತೀನಿ. ಅಪರಾಧಿಗಳು ಅವ್ರು ಮಾಡಿದಂಥ ಅಪರಾಧಕ್ಕೆ ಏನು ಅನುಗುಣವಾಗಿರುತ್ತೋ ಆ ಶಿಕ್ಷೆನ ಅದು ವಿಧಿಸಲಾಗುತ್ತೆ ಅಷ್ಟೆ. ಮಕ್ಕಳಿಗೆ ಏನು ಮಾಡ್ತಾರೆ, ಅವ್ರನ್ನ ಸುಧಾರಣೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ, ಅವ್ರನ್ನ ತಿದ್ದೋದಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿದ್ರೆ ಸರಿ. ನೋಡಿ, ಈಗ ಮಕ್ಕಳು ಬಾಲಾಪರಾಧಕ್ಕೆ ಇಳಿಯಲು ಸಮಸ್ಯೆಗಳೇನು, ಕಾರಣಗಳೇನು? ಸೊ ಪಾಯಿಂಟ್ ನಂಬರ್ 1, ಮನೆಯ ಪರಿಸರ. ನಾನು ವಾಸವಾಗಿರುವಂಥ ಮನೆ ಅಂತ ಬಂದಾಗ ಆ ಸುತ್ತಮುತ್ತಲಿನ ವಾತಾವರಣ ನೋಡಬೇಕು. ಆ ಸುತ್ತಮುತ್ತಲಿನ ವಾತಾವರಣದಲ್ಲಿ ಹೇಗಿರ್ತಾರೆ ಅದನ್ನು ಸಹ ಅಬ್ಸರ್ವ್ ಮಾಡ್ತಾರೆ. ಅಕ್ಕಪಕ್ಕದ ಮನೆಯವರು, ಆ ನೇಬರ್ಸ್ ಹೇಗಿರ್ತಾರೆ, ಅವರ ನಡವಳಿಕೆ ಏನು, ಅವರ ಕೆಲಸ ಏನು, ಅವರ ಯಾವ ಒಂದು ಅಂತಂತವಾಗಿ ಯಾವ ಕೆಲಸನ ಮಾಡ್ತಾ ಇರ್ತಾರೆ ಅನ್ನೋದ್ರ ಬಗ್ಗೆ ಗಮನಿಸ್ತಾರೆ ಮಕ್ಕಳು. ಅವಾಗ ಅಕ್ಕಪಕ್ಕದ ಮನೆಯವರು ಅಲ್ಲಿಯ ಮತ್ತೆ ಮಕ್ಕಳ ಚಟುವಟಿಕೆಗಳು ಯಾವ್ಯಾವ ಥರ ನಡೀತಾ ಇರೋದೋ ಆ
ಬೆಂಬಲಿತವಾಗಿ

ಇರುತ್ತೆ. ಈ ಸಾಹಸ ದೋಷ ಅಂತ ಅಂದರೆ ಐ ತಿಂಕ್ ತಪ್ಪಾಗಲಾರದು ಮನೆಯ ಪರಿಸರ ವಿಚಾರ ಬಂದಾಗ. ಸೊ ಪಾಯಿಂಟ್ ನಂಬರ್ 2, ಬಡತನ. ಜೀವನ ಮಾಡೋದಕ್ಕೆ ಆರ್ಥಿಕವಾಗಿ ಕಷ್ಟ ಇರುತ್ತೆ. ಪೂರ್ತಿ ಮನೆಯಲ್ಲಿ ತುಂಬ ಸಮಸ್ಯೆಗಳಿದ್ದಂಥ ಸಂದರ್ಭದಲ್ಲಿ ಬಡತನದಿಂದಾಗಿ ಬೇಗ ದುಡ್ಡು ಸಂಪಾದನೆ ಮಾಡಬೇಕು ಅಂತ ಹೇಳಿ ಅವರು ತಪ್ಪು ದಾರಿನ ಹಿಡಿತಾರೆ. ಇನ್ನೊಂದು ಮೂರನೇ ಪಾಯಿಂಟಿಗೆ ಬಂದರೆ ಪಾಲಕರ ನಿರ್ಲಕ್ಷ್ಯ, ತಂದೆ ತಾಯಿಗಳ ನೆಗ್ಲಿಜೆನ್ಸಿ. ತನ್ನ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಅವರು ಓದಕ್ಕೆ ಹೋಗ್ತಾ ಇದ್ದಾರ, ಅಥವಾ ಯಾವ ಸಾಹಸ ಮಾಡ್ತಾ ಇದ್ದಾರೆ, ಯಾರ ಜೊತೆ ಇದ್ದಾರೆ. ಸೊ ಶಾಲೆಯಿಂದ ಬಂದ ಮೇಲೆ ಮಕ್ಕಳು ಎಲ್ಲಿ ಹೋಗ್ತವೆ, ಆಟ ಆಡಕ್ಕೆ ಹೋಗ್ತಾರೆ ಅಂತ ಹೇಳಿರ್ತಾರೆ, ಆದರೆ ಅನಂತರ ಮಕ್ಕಳು ಎಲ್ಲೆಲ್ಲಿ ಹೋಗ್ತವೆ, ಏನೇನು ಮಾಡ್ತವೆ, ಯಾವ ಭಾಷೆಗಳನ್ನು ಉಪಯೋಗಿಸ್ತಾ ಇದ್ದಾರೆ, ಯಾರ್ಯಾರು ಸಂಘ ಮಾಡ್ತಾ ಇದ್ದಾರೆ, ಇದನ್ನೆಲ್ಲ ನಾವು ತಿಳ್ಕೊಳ್ಳೋದಿರೋದು. ಶಾಲೆಯಲ್ಲಿ ಅವನು ನೀಟಾಗಿ ಓದ್ತಾ ಇದ್ದಾನೋ, ಅಥವಾ ಶಾಲೆಯಲ್ಲಿ ಒಂದು ಒಳ್ಳೆ ರೀತಿಯ ನಡತೆಯಿಂದಿದ್ದಾನೋ, ಶಾಲೆಗೆ ಹೋಗ್ತಾ ಇದ್ದಾನೋ ಹೋಗ್ತಾ ಇಲ್ವೋ ಎನ್ನುವುದ್ರ ಬಗ್ಗೆ ಒಂದು ಕಣ್ಣು ಇಟ್ಕೊಂಡು ಅಬ್ಸರ್ವೇಷನಲ್ಲಿದ್ದರೆ ಸಮಸ್ಯೆ ಬರೋದಿಲ್ಲ. ಇದನ್ನು ಮಾಡದೆ ಹೋದಂಥ ಪಕ್ಷದಲ್ಲಿ ಪಾಲಕರ ನಿರ್ಲಕ್ಷ್ಯಕ್ಕೂ ಕಾರಣ ಆಗುತ್ತೆ. ಸೊ ಪಾಯಿಂಟ್ ನಂಬರ್ 4, ದುಷ್ಪರಿಣಾಮ ಬೀರಬಹುದಾದ ಕೌಟುಂಬಿಕ ಸಂಬಂಧಗಳು. ಇದು ವೆರಿ ಇಂಟ್ರೆಸ್ಟಿಂಗ್. ನಾವು ಒಂದು ಮನೆ ಅಂತ ಬಂದಮೇಲೆ ಮಕ್ಕಳಿದ್ರು ನಾವೇನು ಮಾತಾಡ್ತೀವಿ, ಏನು ಕೇಳ್ತೀವಿ, ಯಾವ ಥರ ಬಿಹೇವ್ ಮಾಡ್ತೀವಿ, ಅದ್ರ ಮೇಲೂ ಸಹ ಇದು ಪರಿಣಾಮ ಬೀರುತ್ತೆ. ಒಂದು ವೇಳೆ ಇತ್ತೀಚಿನ ದಿನಗಳಲ್ಲಿ ತಂದೆ ತಾಯಿಗಳು ಜಗಳ ಆಡ್ತಾ ಇರ್ತಾರೆ, ಡಿವೋರ್ಸ್ ತಗೋತಾರೆ ಅಂತಂತ ಹೋಗಿ ಅವರು ನ್ಯಾಯಾಲಯದ ಮೆಟ್ಲೇ ಇರ್ತಾರೆ, ಇವರ ಒಂದು ಫ್ಯಾಮಿಲಿ ಡಿಸ್ಪ್ಯೂಟಿಂದಾಗಿ ಮಕ್ಕಳ ಮನಸ್ಸಿಗೆ ಒಂದು ಕೆಟ್ಟ ಪರಿಣಾಮ ಬೀರುತ್ತೆ. ಇಂಥ ಸಂದರ್ಭಗಳಲ್ಲಿ ಸಹ ಮಕ್ಕಳು ಇತರ ಕಲಾಗಳಿದ್ದಂಥ ಸಂದರ್ಭದಲ್ಲಿ ದಾರಿ ತಪ್ಪುವಂಥ ಒಂದು ಕಾರಣ ಇದೆ. ಇದೇ ವಿಚಾರವಾಗಿ ತಗೊಂಡ್ರೆ ನಾವು ತಂದೆ ಏನು ಮಾಡ್ತಾ ಇದ್ದಾರೆ, ತಾಯಿ ಏನು ಮಾಡ್ತಾ ಇದ್ದಾರೆ, ತಂದೆ ಅವರು ಸರಿಯಾದ ರೀತಿಯಲ್ಲಿ ಇಲ್ಲ ಜೀವನ ಅಂತ ಅಂದರೆ ಅವ್ರನ್ನ ಫಾಲೋ ಮಾಡೋದು ಇಟ್ಸ್ ದ ಬ್ಯಾಡ್, ತಾಯಿ ಸರಿಯಾದ ರೀತಿಯಲ್ಲಿ ಇಲ್ಲ ಅಂತ ಅಂದರೆ ಅವ್ರು ಫಾಲೋವಿಂಗ್ ಮಾಡ್ತಾ ಇರ್ತಾರೆ, ಮಕ್ಕಳು ಅಬ್ಸರ್ವೇಷನ್ ಮಾಡ್ತಾರೆ. ಅದರಿಂದಾಗಿ ಕೌಟುಂಬಿಕ ಕಲಾಗಳನ್ನು ಅವಾಯ್ಡ್ ಮಾಡಿ ಮಕ್ಕಳ ಹತ್ರ ಏನಿಗಿರಬೇಕು ಹೇಗಿರಬೇಕು ಅನ್ನೋದನ್ನು ತಂದೆ ತಾಯಿಗಳ ಈಗಿರಬೇಕು ಅಂತ ತಿಳ್ಕೊಬೇಕಾಗಿರೋದು ಅವ್ರ ಕರ್ತವ್ಯ ಆಗಿರುತ್ತೆ. ಇನ್ನು ನೆರೆಹೊರೆ ಅಂತ ಅಂದರೆ ಮನೆಯ ಪರಿಸರ ಅಂತ ಅಂದರೆ ತಪ್ಪಾಗಲಾರದು, ಅಕ್ಕಪಕ್ಕದ ಮನೆಗಳು, ಅಲ್ಲಿಯ ವಾತಾವರಣಗಳು ನೋಡಿ ಮಕ್ಕಳು ಸಹ ಕಲಿತಾರೆ. ಮತ್ತು ಪಾಯಿಂಟ್ ನಂಬರ್ 6, ಶಾಲೆ ಮತ್ತು ಶಿಕ್ಷಣ. ಇಲ್ಲಿ ಒಂದು ಶಾಲೆ ಅಂತ ಅಂದಮೇಲೆ ಶಿಕ್ಷಕರು ಮಕ್ಕಳಿಗೆ ಇಷ್ಟ ಆಗಬೇಕು, ಮಕ್ಕಳು ಶಿಕ್ಷಕರನ್ನು ನೋಡಿದ ತಕ್ಷಣ ಹೆದರಬಾರದು, ಭಯ ಪಡಬಾರದು. ಇಂಥ ಸಂದರ್ಭದಲ್ಲಿ ಮಕ್ಕಳು ಏನು ಮಾಡ್ತವೆ, ಶಾಲೆಗೆ ಹೋಗೋದಕ್ಕೆ ಹೆದರ್ತವೆ, ಶಾಲೆನ ಅಲ್ಲಿ ಅವರು ಡ್ರಾಪ್ಔಟ್ ಮಾಡಿ ಈ ಕೆಲಸನೋ ಅಥವಾ ಮತ್ತೊಂದು ಈ ಥರ ಬಲ್ಲಪರದ ಮಾಡುವಂತಕ್ಕೆ ತೊಡಗುತ್ತಾರೆ. ಸೊ ಅದರಿಂದಾಗಿ ಶಾಲೆಯಲ್ಲಿ ಒಳ್ಳೆಯ ವಾತಾವರಣ ಇದ್ದು ಶಿಕ್ಷಕರು ಮಕ್ಕಳೊಂದಿಗೆ ಬೆರೀಬೇಕು. ಆಗಂಥ ಸಂದರ್ಭದಲ್ಲಿ ಒಂದು ಒಳ್ಳೆಯ ಕಮ್ಯುನಿಕೇಷನ್ನು ಬರುತ್ತೆ. ಸೊ ನೆಕ್ಸ್ಟ್ ಬಂದರೆ ಸಾಹಸ ದೋಷ ಸಂಬಂಧ. ಸಾಹಸ ದೋಷ ಅಂತ ಅಂದರೆ ಒಂದಕ್ಕೊಂದು ಇರ್ತದೆ, ಸ್ನೇಹಿತರುಗಳು ಯಾರೆಲ್ಲ ಹೋಗ್ತದೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಬ್ಬ ವ್ಯಕ್ತಿಗಳು ಚಿಕ್ಕ ಮಕ್ಕಳು ಧೂಮಪಾನ ಮಾಡೋದು ನೋಡಿದಿರಿ, ಚಿಚ್ಚಿಗೆ ಡ್ರಿಂಕ್ಸ್ಗಳನ್ನು ಸಹ ನಾವು ನೋಡ್ಬೋದು. ಮತ್ತು ಈ ಮನೆಯ ಪರಿಸರ ಅಕ್ಕಪಕ್ಕ ಬರುತ್ತೆ. ಈ ಹಳ್ಳಿಗಳಲ್ಲಿ ಈಗಲೂ ಸಹ ಈ ಒಂದು ಪ್ಯಾಕೆಟ್ ಲೋಕಲ್ ಪ್ಯಾಕೆಟ್ಗಳನ್ನು ಮಾರ್ತಾ ಇರ್ತಾರೆ ವಿದೌಟ್ ಪರ್ಮಿಷನ್. ಅವರು ಹಳ್ಳಿಗರು ಏನು ಮಾಡಿರ್ತಾರೆ, ಕುಡಿದುಬಿಟ್ಟು ಸ್ಕೂಲ್ ಪಕ್ಕನೋ ಅಥವಾ ಮತ್ತೊಂದು ಕಡೆನೋ ಬೀಸಕ್ಕೆ ಹೋಗಿರ್ತಾರೆ. ಇಂಥ ಸಂದರ್ಭದಲ್ಲಿ ಮಕ್ಕಳು ಆ ಪ್ಯಾಕೆಟ್ಗಳೆಲ್ಲ ಇಟ್ಕೊಂಡು ಆಟ ಆಡ್ತಾ ಇರ್ತಾರೆ, ನೋಡ್ತಾ ಇದೇನು ಎತ್ತ ಅಂತ ನೋಡ್ತಾರೆ, ಅವ್ರಿಗೆ ಗೊತ್ತಿರಲ್ಲ ಯಾವುದು ತಪ್ಪು ಯಾವುದು ಸರಿ ಅಂತ. ಅಂಥ ಸಂದರ್ಭದಲ್ಲಿ ಅದ್ರ ಜೊತೆ ಇದ್ದಾಗ ಅಲ್ಲೂ ಸಹ ಅವರು ಹದಗೆಡುವಂಥ ಸಾಧ್ಯತೆಗಳಿರುತ್ತೆ, ಅದ್ರ ಮೇಲೆ ತುಂಬ ಆ್ಯಕ್ಷನ್ ತೊಗೋಬೇಕು. ಬಟ್ ಇನ್ನೂ ಸಹ ಹಳ್ಳಿಗಳಲ್ಲಿ ಈ ಥರ ಲಿಂಕ್ಸ್ನ ಮಾರಾಟ ಮಾಡೋದು ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನು ಆ ಮಟ್ಟಕ್ಕೆ ಪರಿಣಾಮ ಬೀರುವಂಥ ಮಟ್ಟಿಗೆ ಏನು ಆ್ಯಕ್ಷನ್ಗಳನ್ನ ತಗೊಂಡಿಲ್ಲ, ಚೆನ್ನಾಗೇ ಇದ್ದಾರೆ, ಎಲ್ಲ ಆರಾಮಾಗಿ ನಡೀತಾ ಇದೆ ಅಂತ ಹೇಳ್ತೀನಿ. ಸೊ ನೆಕ್ಸ್ಟು ಸಿನಿಮಾ, ಈ ಚಲನಚಿತ್ರಗಳು ಮತ್ತು ದೂರದರ್ಶನಗಳು, ಇದರ ಜೊತೆಗೆ ನಮ್ಮ ಫೋನು. ಈಗ ಒಂದು ಸಿನಿಮಾ ಬಂತು ಅಂತ ಅಂದರೆ ಆ್ಯಕ್ಚುಲಿ ಒಂದೊಳ್ಳೆ ಸಬ್ಜೆಕ್ಟ್ ಏನಿದೆ ಅದನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಅಲ್ಲಿ ಕೆಲವು ಬರುವಂಥ ಇತ್ತೀಚಿನ ದೃಶ್ಯಗಳು ಅದು ಮಕ್ಕಳಿಗೆ ಪರಿಣಾಮ ಬೀರುತ್ತೆ. ಅದರಲ್ಲೂ ಈ ರೌಡಿಸಮ್ ಸಿನಿಮಾಗಳು ಮಕ್ಕಳಿಗೆ ಏನಾಗುತ್ತೆ, ರಿಯಾಲಿಟಿಲಿ ಹೀರೋಯಿಸಮ್ ತೊಗೋಬೇಕು ಅಂತ ಅವರು ಹೋಗ್ತಾರೆ. ಸೊ ಅದು ಸಿನಿಮಾ ಸಿನಿಮಾನೇ, ಮಕ್ಕಳಿಗೆ ಗೊತ್ತಿರಲ್ಲ ಯಾವುದನ್ನು ಆಯ್ಕೆ ಮಾಡ್ಕೋಬೇಕು ಮಾಡ್ಕೋಬಾರದು ಅಂತ.

0: ಮತ್ತು ಫೋನು, ಈ ಒಂದು ಫೋನು ಅಂತ ಅಂದಮೇಲೆ ಅಲ್ಲಿ ಒಳ್ಳೆಯದು ಕೆಟ್ಟದ್ದು ಎಲ್ಲ ಇರುತ್ತೆ. ಸೊ ನಾವುಗಳು ಅದನ್ನು ಹೇಗೆ ತೊಗೋಬೇಕು ಅನ್ನೋದು ಇಂಪಾರ್ಟೆಂಟು.
1: ಸೊ ಇದು ಸಹ ಬಾಲಪ್ರದಕ್ಕೆ ಒಂದು ಕಾರಣ ಅಂತ ಹೇಳ್ತೀನಿ. ಸಮಾಜದಲ್ಲಿ ನಾವು ಮಕ್ಕಳು ಯಾವ್ಯಾವ ಅಪರಾಧಗಳು ಮಾಡ್ತೇವೆ ಅಂದರೆ ಕಳ್ಳತನ ಮಾಡೋದು ಮುಂದೆ ಹೋಗ್ತದೆ, ಮತ್ತು ಈ ಬಲಾಪ್ರತಿಗಳು ಹಲ್ಲೆ ಮಾಡೋದು, ಸಣ್ಣ ಪುಟ್ಟ ಅಂದ್ಯಾರದ ಮಕ್ಕಳು ಜಗಳ ಆಡ್ಕೊಂಡು ಇತ್ತ ಒಬ್ಬರೊಬ್ಬರು ಹಲ್ಲೆ ಮಾಡೋದು, ಮುಂದಿನ ಪರಿಣಾಮಗಳು ಏನಾಗುತ್ತೆ ಅನ್ನೋದನ್ನು ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಒಂದು ಅಕ್ರಮ ಖರೀದಿಗಳು, ಈ ಸಿಗರೇಟ್ ಆಗಲಿ ಮದ್ಯಪಾನ ಆಗಲಿ ಕಾನೂನು ಬಾರದ ವಸ್ತುಗಳನ್ನು ಅವರು ಖರೀದಿಸುವುದು ಅವುಗಳು ತುಂಬ ಬರ್ತವೆ. ಈ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ಈ ಇದರ ಸಂಬಂಧಪಟ್ಟವು ಸಹ ಮಕ್ಕಳದು ಭಾಗಿಯಾಗೋಕ್ಕೆ ಜಾಸ್ತಿ ಆಗಿದೆ. ಈ ಲೈಂಗಿಕ ಕಿರುಕುಳ ಅಂದರೆ ಸಮಾಜದಲ್ಲಿ ಬಾಲಾಪರಾಧಿಗಳು ಮಹಿಳೆಯರ ವಿರುದ್ಧ ನಡೆಸುವಂಥ ಅಪರಾಧಗಳು, ಕೆಲವೊಮ್ಮೆ ಅವರು ಇತರದರಿಂದ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂಥ ಸಂದರ್ಭ ಮತ್ತು ಬಲಿಪಶುವ ವರ್ತನೆಯು ಇತರ ಜನರ ಮೇಲೆ ಸಹ ಬೀರುತ್ತೆ. ಮತ್ತು ಈ ಇತ್ತೀಚೆಗೆ ತುಂಬ ಈಸಿಯಾಗಿ ಸಿಗುವಂಥ ಅಶ್ಲೀಲ ಚಿತ್ರಗಳು ಮತ್ತು ಈ ಬಲಾಪರಾಧಿಗಳ ಮೇಲೆ ಅಥವಾ ಕಾನೂನು ಕ್ರಮ ಎದುರಿಸ್ಬೋದು ಈ ವಿಚಾರವಾಗಿ. ಮತ್ತು ಈ ಮಹಿಳೆಯರ ವಿರುದ್ಧ ಅತ್ಯಾಚಾರ ಲೈಂಗಿಕ ದೌರ್ಜನ್ಯಗಳು ಕಾಣಬೇಕು. ಕೆಲವು ಅಧಿಕಾರಿಯವರು ವಹಿಸುವಟಿಕೆ ಕೆಲಸದಲ್ಲಿ ತೊಡಗಿರುತ್ತಾರೆ ಮತ್ತು ಮಕ್ಕಳು ಕಳ್ಳ ಸಾಗಾಣಿಕೆಯಲ್ಲಿ ತೊಡಗುವಂಥ ಜನರಿಗೆ ಸಹಾಯ ಮಾಡಲು ಪ್ರಾರಂಭ ಮಾಡ್ತಾರೆ. ಸೊ ಇನ್ನೊಂದು ನಾವು ಬಿಟ್ಟಿದ್ದೆ ಪ್ಲೋವಲ್ಲಿ ಕಾರಣಗಳು ಹೇಳಬೇಕಂದ್ರೆ ಈ ಭಿಕ್ಷುಕ ಅನ್ನೋದು ಸಹ ಬಾಲಪರಾಧಿ ಆಗೋದಕ್ಕೆ ತುಂಬ ಕಾರಣ ಇದೆ. ಈ ಭಿಕ್ಷುಕರು ಹೆಚ್ಚಾಗಿ ಏನು ಮಾಡ್ತಾರೆ, ಹೆಚ್ಚಿನ ಬಾಲ ಭಿಕ್ಷುಕರನ್ನು ಅತ್ಯಂತ ಬಡ ಹಿನ್ನೆಲೆಯಿಂದ ಬಂದವ್ರನ್ನ ತಮ್ಮ ಮನೆಯ ವಾತಾವರಣವನ್ನು ಮುರಿದಾಕಿರ್ತಾರೆ ಮತ್ತು ಯುವ ವ್ಯಕ್ತಿಗಳು ತಮ್ಮ ಪೋಷಕರು ಅವರಿಗೆ ನೀಡಬೇಕಾದ ಅಂದರೆ ಬೇಸರತ್ತಾದ ಪ್ರೀತಿ ಮತ್ತು ಗಮನದಿಂದ ತೀವ್ರವಾಗಿ ವಂಚಿತರಾಗಿದ್ದಂಥ ಸಂದರ್ಭದಲ್ಲಿ ತಮ್ಮ ಆಸೆಗಳನ್ನು ಪೂರೈಸಲು ಮತ್ತು ಅವರ ಅವಶ್ಯಕತೆಗಳನ್ನು ಪೂರೈಸಲು ಈ ಒಂದೇ ಮಾರ್ಗ ಅಂತ ಹೇಳಿ ಅವರು ಈ ಒಂದು ಭಿಕ್ಷಾಟನೆಗೆ ಇಳಿತಾರೆ. ಮತ್ತು ನಮ್ಮ ಈ ಒಂದು ಭಾರತದಲ್ಲಿ ಈ ಬಾಲಪ್ರಥೆಗಳ ಹಿಂದಿನ ಸಾಂಪ್ರದಾಯಿಕ ಕಾರಣಗಳೇನು ಅಂತ ನಾವು ಸ್ವಲ್ಪ ನೋಡೋಣ. ನೋಡಿ, ನಮ್ಮ ಈ ಜಗತ್ತಿನಲ್ಲಿ ಯಾರೋ ಅಪರಾಧಿಗಳಿಂದ ಹುಟ್ಟಿನಿಂದಲೇ ಭಾವಿಸುತ್ತಿಲ್ಲ, ಬದಲಾಗಿ ಅನಿವಾರ್ಯ ಮತ್ತು ಬಲವಂತದ ಸಂದರ್ಭಗಳು ಅವ್ರನ್ನು ಅಪರಾಧದ ಆದಿಯಲ್ಲಿ ಸಾಗುವಂತೆ ಮಾಡುತ್ತೆ. ಇದರೊಂದಿಗೆ ಕೆಟ್ಟ ಸಾಮಾಜಿಕ ಸಂಸ್ಕೃತಿ ಮತ್ತು ಆ ಒಂದು ವಾತಾವರಣ ಮತ್ತು ಒಂದು ಪರಿಚಯವಿಲ್ಲದ ಮನೆಯ ವ್ಯಕ್ತಿಯ ಜೀವನ ಮತ್ತು ಅವರ ಸಾಮಾನ್ಯ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರಲು ಗಮನವಾಗಿ ಇರುವಂಥದ್ದು. ಇದರ ಜೊತೆಗೆ ಹೇಳಿದರೆ ಹಿಲಿ ಮತ್ತು ಬ್ರೋನರ್ ಹೇಳಿದಂತೆ ಬಾಲಾಪರಾಧಿಗಳಿಗೆ ಸಾಮೂಹಿಕ ಕಾರಣಗಳು ಹೇಳ್ತಾರೆ ಅವರು. ಮತ್ತು ಸೇರಿಸಲಾದಂಥ ಕಾರಣಗಳಿಗೆ ಕೆಟ್ಟ ಸಹವಾಸ, ಅಧಿಯರೆಯದ ಅಸ್ಥಿರತೆ, ಪ್ರಚೋದನೆಗಳು, ಮತ್ತು ಚಿಕ್ಕ ವಯಸ್ಸಿನ ಲೈಂಗಿಕ ಸಂಭೋಗ ಮತ್ತು ಮಾನಸಿಕ ಸಂಘರ್ಷಗಳು, ಸಾಹಸ ಮಾಡಲು ಮತ್ತು ಚಲನಚಿತ್ರಗಳನ್ನು ನೋಡಲು ಇಷ್ಟಪಡುವುದು, ಅದರಲ್ಲಿ ಬ್ಯಾಡ್ ನ್ಯೂಸ್ ಸೆಲೆಕ್ಟ್ ಮಾಡ್ತಾರೆ. ಶಾಲೆಯಲ್ಲಿನ ತೃಪ್ತಿ, ಕಳಪೆ ಮನೋರಂಜನೆ, ಈ ಬೀದಿ ಜೀವನ, ವೃತ್ತಿಪರ ಅತೃಪ್ತಿ, ಪ್ರಚೋದನೆ ಮತ್ತು ವಿವಿಧ ರೀತಿಯ ದೈಹಿಕ ಸ್ಥಿತಿಗಳು ಸಹ ಬಾಲಾಪರಾಧಿಗಳ ದರ ಹೆಚ್ಚಳಕ್ಕೆ ಕಾರಣ ಆಗುತ್ತೆ.
2: ಈ ಒಂದು ಬಾಲ ಅಪರಾಧಗಳ ಹಿಂದಿನ ಮಾನಸಿಕ ಕಾರಣಗಳನ್ನು ಒಂದ್ಸರಿ ನಾನು ನೋಡೋಣ.
0: ಈ ಮಾನಸಿಕ ಅಸ್ವಸ್ಥತೆ, ಕೆಲವೊಂದು ಅಪರಾಧ ಶಾಸ್ತ್ರಜ್ಞರ ಪ್ರಕಾರ, ಎಕ್ಸ್ಪರ್ಟ್ಗಳಿರೋ ಪ್ರಕಾರ ಮಾನಸಿಕ ಅಸ್ಪಷ್ಟತೆ ಮತ್ತು ಅಪರಾಧದ ನಡುವೆ ಒಂದು ಬಲವಾದ ಸಂಬಂಧ ಇದೆ. ಅನೇಕ ಅಧ್ಯಯನಗಳು ಮತ್ತು ಸಂಶೋಧನೆಗಳು ಅಪ್ರಾಪ್ತ ರೋಗಿಗಳ ಮೇಲೆ ಕೇಂದ್ರೀಕರಿಸಿವೆ. ಇನ್ನೊಂದು ಬಂದರೆ ನಮ್ಮ ಅನೇಕ ಮಾನಸಿಕ ಚಿಕಿತ್ಸಕರಂತೆ ನಮ್ಮ ದೇಶದಲ್ಲಿ ನಡೆಯುವಂಥ ಬಾಲಾಪರಾಧಗಳ ಮೂಲವೂ ಕಂಡುಬರುತ್ತದೆ. ಪ್ರೀತಿಯ ಆಹಾರಕ್ಕೆ ನಿಯಂತ್ರಣ ಮತ್ತು ಪ್ರೀತಿಯ ಬೆಂಬಲದ ಕೊರತೆಯೂ ಸಹ ಸಂಪೂರ್ಣವಾಗಿ ಇಲ್ಲದಿರುವುದು ಮನೆಯಲ್ಲಿ ಮಗುವು ಮನೋರೋಗ ಸ್ಥಿತಿಯೊಂದಿಗೆ ಜನಿಸುತ್ತದೆ. ಆ ಒಂದು ಮಗುವಿನ ವ್ಯಕ್ತಿತ್ವದ ಲಕ್ಷಣಗಳು ಈ ಬಾಲಾಪರಾಧಗಳ ಅಂಶಗಳನ್ನು ಸಂರಚಿಸಲು ನಾವು ಆರೋಪಿಯ ವ್ಯಕ್ತಿತ್ವ ಮತ್ತು ಅಪರಾಧ ಪ್ರವೃತ್ತಿಯನ್ನು ನಿರ್ಧರಿಸಬಹುದು. ವ್ಯಕ್ತಿತ್ವಕ್ಕೆ ಸಂಬಂಧಿಸಿದಂತೆ ಇದು ಒಬ್ಬ ವ್ಯಕ್ತಿಯು ತಮ್ಮ ಸಂದರ್ಭಗಳಿಗೆ ಅನುಗುಣವಾಗಿ ಹೊಂದಿಕೊಳ್ಳಲು ಒಂದು ರೂಟ್ ಸಾಧನ ಆಗಿದೆ. ಈ ಸನ್ನಿವೇಶವು ಯುವ ವ್ಯಕ್ತಿಗಳು ಅಪರಾಧ ನಡವಳಿಕೆಯನ್ನು ಬೆಳೆಸಿಕೊಂಡು ಅಪರಾಧ ಕೃತ್ಯಗಳ ಭಾಗ ಮಾಡಲು ಇದು ಸಹಾಯ ಆಗುತ್ತೆ. ಇನ್ನೊಂದು ವೆರಿ ಇಂಪಾರ್ಟೆಂಟು, ವ್ಯಕ್ತಿಗತ ಭಾವನಾತ್ಮಕ ಸಮಸ್ಯೆಗಳು ಸಹ ಇಲ್ಲಿ ಅನ್ವಯ ಆಗುತ್ತೆ. ನಮ್ಮ ದೇಶದಲ್ಲಿ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಮತ್ತು ಭಾವನಾತ್ಮಕ ಅಸಮರ್ಪಕತೆಯನ್ನು ಹೆಚ್ಚಿನ ಬಾಲಾಪರಾಧಿಗಳಿಗೆ ನಾವು ನೋಡ್ತಾ ಇದ್ದೀವಿ. ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿರುವಂಥ ವ್ಯಕ್ತಿಗಳು ಅಸೂಯೆ ಭಾವನೆಗಳನ್ನು ಅನುಭವಿಸಬೇಕಾಗುತ್ತದೆ ಎಂಬುದೇ ಸಾಮಾನ್ಯ. ಈ ಮಾನಸಿಕ ದೃಷ್ಟಿಕೋನದ ಪ್ರಕಾರ ಅಪರಾಧವು ಪರಿಸರವನ್ನು ಹಾನಿ

0: ಸ್ಕರಿಸುವಂತ ಒಡೆಯುವ ಅಥವಾ ಬದಲಾಯಿಸುವಂತ ಗುರಿಯನ್ನು ಹೊಂದಿರುವ ಒಂದು ದಂಗೆ ಆಕ್ರಮಣಶೀಲತೆಯ ಅಭಿವ್ಯಕ್ತಿಯಾಗಿದೆ ಎಂದು ನಾವು ಹೇಳ್ಬೋದು. ಸೇಡು ತೀರಿಸಿಕೊಳ್ಳುವಂತ ಪ್ರಚೋದನೆಯು ಸಮಾಜದಲ್ಲಿ ನಡೆಯುವ ಘಟನೆಗಳಿಂದ ಪ್ರೇರಿತವಾಗುತ್ತದೆ ಮತ್ತು ಇದು ವ್ಯಕ್ತಿಯ ಮೂಲಭೂತ ಹಕ್ಕುಗಳು ಮತ್ತು ಅವರ ಮೂಲಭೂತ ಸ್ವತಂತ್ರಗಳ ಮೇಲೆ ಮೀರಿ ಏರಲು ಒಂದು ಕಾರಣ ಆಗಿದೆ. ನಾವು ಮಾಡಿದ ಮೇಲಿನ ಏನ್ನ ಇಷ್ಟು ನಾವು ಚರ್ಚೆ ಮಾಡಿ ಮಾತಾಡೋದು, ಇದು ಅಪರಾಧಿಗಳು ಅಪರಾಧಿಗಳಾಗಿ ಹುಟ್ಟುವುದಿಲ್ಲ, ಬದಲಿಗೆ ಅವರು ಸಾಮಾಜಿಕ ಪರಿಸ್ಥಿತಿಗಳು ಮತ್ತು ವೈಯಕ್ತಿಕ ದೋಷಗಳ ಪರಿಣಾಮದಿಂದಾಗಿ ಅಪರಾಧಿಗಳಾಗಿರ್ತಾರೆ. ಈಗ ನಾವು ಬಾಲಾಪರಾಧ ಅಂದರೆ ಏನೆಂದು ಈಗ ನಾವು ವಿವರವಾಗಿ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಅಲ್ವಾ. ಈ ಬಾಲಾಪರಾಧಿಗಳ ವೈಯಕ್ತಿಕ ಅಪರಾಧಗಳು ಅದನ್ನು ಒಂದು ಸಾರಿ ನೋಡ್ತಾ ಬರೋಣ. ವೈಯಕ್ತಿಕ ಅಪರಾಧ ಎಂದರೆ ಒಬ್ಬ ಬಾಲಾಪರಾಧಿಯು ಸ್ವತಃ ನಡೆಸುವಂಥ ಎಲ್ಲ ಅಪರಾಧ ಚಟುವಟಿಕೆಗಳನ್ನು ಸೂಚನೆ ಮಾಡೋಣ. ಮುಖ್ಯ ಮೂಲವು ಅಪರಾಧಿಯೊಳಗೆ ಕಂಡುಬರುತ್ತೆ. ಮನೋವೈದ್ಯರ ಹೇಳಿಕೆಯ ಪ್ರಕಾರ ಈ ಅಪರಾಧಗಳು ಮಾನಸಿಕ ಸ್ಥಿತಿಗಳಿಂದಾಗಿ ನಡೆಯುವಂಥದ್ದು. ಈ ಮಾನಸಿಕ ಸಮಸ್ಯೆಗಳ ಹಿಂದಿನ ಪ್ರಮುಖ ಕಾರಣ ಏನೆಂದರೆ ನಿಷ್ಕ್ರಿಯ ಮತ್ತು ಅನಾರೋಗ್ಯಕರ ಕೌಟುಂಬಿಕ ಸಂಘರ್ಷ. ಕೆಲವು ಪ್ರಾಯೋಗಿಕ ಪ್ರಯೋಗಗಳಲ್ಲಿ ಮನೋವೈದ್ಯರು ಅಪರಾಧಿ ಒಡಹುಟ್ಟಿದವರನ್ನು ಅವರ ಅಪರಾಧಿಯಲ್ಲದ ಒಡಹುಟ್ಟಿದವರೊಂದಿಗೆ ಹೋಲಿಸಿದಾಗ ಮತ್ತು ಅಂಥ ಅಪರಾಧಗಳನ್ನು ಮಾಡಲು ಹೆಚ್ಚು ಗುರುತಿಸಲ್ಪಟ್ಟಂಥ ಕಾರಣಗಳನ್ನು ಅವರು ತಮ್ಮ ಜೀವನ ಮಟ್ಟ ಮತ್ತು ಗೃಹ ವ್ಯವಹಾರಗಳನ್ನು ಸಂತೋಷವಾಗಿಲ್ಲ ಮತ್ತು ಅತೃಪ್ತರಾಗಿದ್ದಾರೆಂದು ನಾವು ಇಲ್ಲಿ ಕಾಣ್ಕೋಬಹುದು. ಅವರ ಕುಟುಂಬದ ಅಥವಾ ಅವರ ಗೆಳೆಯರ ಅಥವಾ ಗೆಳೆಯರಿಂದ ಆ ಗಮನ ಸೆಳೆಯಲು ಮೊದಲು ಅಪರಾಧ ವರ್ತನೆಯಲ್ಲಿ ಬರುತ್ತಾರೆ. ಈ ಕೆಲವರು ತಮ್ಮ ತಪ್ಪನ್ನು ನಿವಾರಿಸಿಕೊಳ್ಳಲು ಅಪರಾಧ ಚಟುವಟಿಕೆಗಳನ್ನು ನಡೆಸುತ್ತಾರೆ. ಕೆಲವು ಮನೋವಿಜ್ಞಾನಗಳ ಪ್ರಕಾರ, ಈ ಮಕ್ಕಳ ತಜ್ಞರ ಪ್ರಕಾರ, ಅಪರಾಧಿಗಳು ತಾಯಂದಿರ ಬದಲು ತಂದೆಯೊಂದಿಗೆ ಸಂಬಂಧದ ಪ್ರಕಾರ ಅಪರಾಧಿಗಳಲ್ಲದವರಿಂದ ಭಿನ್ನವಾಗಿದ್ದಾರೆ ಎಂದು ಹೇಳ್ತಾರೆ. ಮತ್ತೆ ಅವರ ಶಿಸ್ತು ಒಟ್ಟಾರೆಯಾಗಿ ಹೆಚ್ಚು ಕಠಿಣ ಮತ್ತು ಕಠಿಣವೆಂದು ಕಂಡುಬರುತ್ತದೆ ಅಂತ ಸಹ ಹೇಳ್ತಾರೆ. ಇದರಿಂದಾಗಿ ಈಗ ಬಾಲಾಪರಾಧ ತುಂಬ ಮೇಲ್ನೋಟಕ್ಕೆ ನಾವು ನೋಡಿದ್ರೆ ಗೊತ್ತಾಗುತ್ತೆ. 18 ವರ್ಷಕ್ಕೆ ಒಳಪಟ್ಟಂತ ಒಬ್ಬ ವ್ಯಕ್ತಿ ಏನೋ ಒಂದು ತಪ್ಪು ಮಾಡಿದನಂದ್ರೆ ಅವನು ಬಾಲಾಪರಾಧ. ಆತನ ಕಾನೂನು ಶಿಕ್ಷಿಸುವುದಿಲ್ಲ, ಅದರ ಬದಲು ಅವನ ಒಂದು ಮನ ಪರಿವರ್ತನೆ ಮಾಡಿ ಆತನ ಒಂದು ಸುಧಾರಣೆ ಕಂಡುಕೊಳ್ಳೋದಕ್ಕೆ ಒಂದು ಪ್ರಯತ್ನ ಮಾಡೋಕ್ಕೆ ಹೋಗುತ್ತೆ. ಸೊ 18 ವರ್ಷ ಮೇಲ್ಪಟ್ಟಂತವ್ರು ಮಾಡಿದಂತಹ ಅಪರಾಧಗಳಿಗೆ ಆ ತಪ್ಪುಗಳಿಗೆ ಏನು ಕಾನೂನು ಪ್ರಕಾರ ಶಿಕ್ಷಿಸಿದ್ರೆ ಅದನ್ನ ಅವರಿಗೆ ಕೊಡ್ತಾರೆ. ಸೊ ಅದರಿಂದಾಗಿ ಕಾರಣಗಳು ಇಂಥ ವಿಚಾರಗಳನ್ನ ತಿಳ್ಕೊಂಡಿದ್ದೀವಿ. ಇಷ್ಟೊತ್ತು ಈ ಬಾಲಾಪರಾಧಿಗಳ ವಿಷಯ ಸಂಬಂಧಪಟ್ಟಾಗೆ ಮಾತಾಡಿದ್ದಕ್ಕೆ ಅವಕಾಶ ಕೊಟ್ಟಂತ ತಮಗೆ ಧನ್ಯವಾದಗಳು.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ, ಕಚೇರಿಗೆ ಅಲೆಯೋದ್ ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರು.
2: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ, ತಪ್ಪದೇ ಕೇಳಿ ಕಾನೂನು ಸಲಹೆ.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
3: ಇದುವರೆಗೂ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಬಾಲಾಪರಾಧಿ ನ್ಯಾಯ, ಮಕ್ಕಳ ಆರೈಕೆ ಮತ್ತು ರಕ್ಷಣೆ ಕಾಯ್ದೆ 2015 ಕುರಿತು ಯಶಿರಿಕೋಟೆಯ ವಕೀಲರಾದ ಶ್ರೀಯುತ ಮಹೇಶ್ ಕುಮಾರ್ BN ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
4: ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ, ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
5: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
6: ಅಯ್ಯೋ, ಇದು ತುಂಬಾ ಅಪಾಯಕಾರಿ. ಯಾರಾದರೂ ಇದನ್ನು ನೋಡಿ ದುರುಪಯೋಗ

0: ಕೇಳಿಕೊಳ್ಳಬಹುದು.
1: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
0: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
2: ಹೌದಾ? ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
1: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು. ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
2: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
0: ಹೌದಾ? ನೀನು 2FA ಎನೇಬಲ್ ಮಾಡಿದೆಯಾ?
2: ಇಲ್ವಲ್ಲ.
1: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ ಅಟ್ 2026 ಹ್ಯಾಶ್ಟ್ಯಾಗ್ ಸೇಫ್.
2: ಟೂ ಫ್ಯಾಕ್ಟರ್ ಅಥೆಂಟಿಕೇಷನ್, 2FA, ಪಾಸ್ವರ್ಡ್ ಜೊತೆಗೆ OTP, ಅಥೆಂಟಿಕೇಟರ್ ಆ್ಯಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ, ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹೂ ಕ್ಯಾನ್ ಸೀ ಯುವರ್ ಪೋಸ್ಟ್, ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್. ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸನ್ನು ನೀಡಬಾರದು, ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
1: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
2: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
1: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ, ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
2: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು? ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930ಗೆ ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
1: ಜವಾಬ್ದಾರಿಯಿಂದ ಬಳಸಿ
2: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ಸುರಕ್ಷಿತ ಬಳಕೆ, ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು, ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
1: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
2: ಎಲ್ಲರಿಗೂ ನಮಸ್ಕಾರ.
3: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
2: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
3: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
2: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.

0: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
1: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
0: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
1: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
0: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
1: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
0: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
0: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
0: ಮತ್ತೊಂದು ದೂರವಾಣಿ ಸಂಖ್ಯೆ 7760292911. ಧನ್ಯವಾದಗಳು.

0: ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
1: ನಾನು ತಡೆಯುತ್ತೇನೆ.
0: ಗೊತ್ತಿಲ್ಲ, ನಾವು ಡೆಂಗ್ಯು ಮತ್ತು ಚಿಕನ್ ಗುನ್ಯಾ ಹರಡುವ ಏಡಿ ಸೊಳ್ಳೆಗಳು.
1: ಶಾಲೆಯಲ್ಲಿ ಮೇಷ್ಟ್ರು ಡೆಂಗು ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ
0: ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
2: ಹೌದಪ್ಪ ಡೆಂಗ, ನಮ್ಗೆ ಚಾಲೆಂಜ್.
0: ಜಾಗ ಖಂಡಿತ ಸಿಗುತ್ತೆ.
1: ಸಿಗೋದಿಲ್ಲ,
3: ಡೆಂಗುವನ್ನು ತಡೆಗಟ್ಟಲು ಕೂಲರ್ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್ ಕಾಯಕ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
1: ಡೆಂಗುನೊಂದಿಗೆ ಹೋರಾಟ, ಡೆಂಗುನಿಂದ ಸಂರಕ್ಷಣೆ.
3: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
4: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 63ರ ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
5: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
6: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
5: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
6: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
5: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
6: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
5: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
7: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ.
8: ಮರ ತನ್ನ ಹೆತ್ತ ಬೀಜವನ್
9: ಇಲ್ಲವೆನಿಸಿ
8: ವಿಸ್ತರಿಸುವಂದದಿ
9: ಸೃಷ್ಟಿ ತನ್ನ ಮೂಲವನು
8: ಮರೆಮಾಚಿತಾನೇ
9: ಮೆರೆಯುತ್ತಿಹುದು ಕಣ್ಗಳಿಗೆ
8: ನೊರೆ ಸೃಷ್ಟಿ ಪಾಲ್ ಬ್ರಹ್ಮ ಮಂಕುತಿಮ್ಮ.
7: ನೆನ್ನೆಯ ಮುಕ್ತಕವನ್ನು ನಾವು ನೋಡಿದಾಗ ನೆನಪಿಸ್ಕೊಂಡಾಗ ಒಂದು ಮಾಯೆ ಅನ್ನುವಂಥ ಪದವನ್ನು ನಾವು ಕೇಳಿದ್ವಿ. ಒಂದೇ ವಸ್ತು ಇತ್ತು, ಅದು ಏನೇನೋ ಆಗಿ ಈಗ ಹೊರಗಡೆ ಕಾಣಿಸ್ತಾ ಇದೆ. ಈಗ ನಮಗೆ ವಾಪಸ್ ಅದನ್ನು ಒಂದಕ್ಕೆ ರೆಡ್ಯೂಸ್ ಮಾಡೋಕ್ಕೆ ಆಗ್ತಾ ಇಲ್ಲ.
9: ಹೌದು,
7: ನಮ್ಗೆ ಕಾಣ್ತಿರೋದೆಲ್ಲ ವೈವಿಧ್ಯತೆ, ಏಕತೆ ಇಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಬಹಳ ಚೆನ್ನಾಗಿರುವಂತ ಒಂದು ಉದಾಹರಣೆಯನ್ನ ಡಿ ವಿ ಜಿ ಅವ್ರು ಕೊಡ್ತಾರೆ. ನಮ್ಗೆ ರೈತಾಪಿ ಜನರಿಗೆ ಬಹಳ ಸುಲಭವಾಗಿ ಅರ್ಥ ಆಗುವಂತ ಒಂದು ಉದಾಹರಣೆ. ಈಗ ಯಾವುದೋ ಒಂದು ಬೀಜವನ್ನ ನಾವು ನೆಡ್ತೀವಿ ಅಂತ ಅನ್ಕೊಳ್ಳೋಣ. ಆ ಬೀಜ ಮೊಳಕೆ ಬರುತ್ತೆ, ಮೊಳಕೆ ಬಂದು ಸಸಿಯಾಗತ್ತೆ, ಸಸಿಯಾಗಿ ಮರವಾಗತ್ತೆ, ಒಂದು ಹೆಮ್ಮೆ.

ಮರವಾಗುತ್ತೆ. ಆ ಮರದಲ್ಲಿ ಏನೆಲ್ಲ ಇದೆ, ಒಂದು ದೊಡ್ಡ ಕಾಂಡ ಇದೆ, ಅಲ್ಲೆಲ್ಲೋ ಇದಿದೆ, ನಮಗೆ ಬ್ರಾಂಚಸ್ ಎಲ್ಲ ಬರ್ತಾ ಇದೆ, ಅಲ್ಲಿ ಎಲೆಗಳು, ಹೊಸ ಚಿಗುರು, ಹಳೆ ಉದುರ್ತಾ ಇರುವಂತ ಎಲೆ, ಇನ್ನೆಲ್ಲೋ ಹೂವ, ಅಲ್ಲೆಲ್ಲೋ ಕಾಯಿ, ಮೊಗ್ಗು. ಸೊ ಇದನ್ನೆಲ್ಲ ನಾವು ನೋಡಿದಾಗ ನಮ್ಗೇನನ್ಸುತ್ತೆ, ಮರದಲ್ಲಿ ಎಲೆ ಬರ್ತಾ ಇದೆ, ಮರದಲ್ಲಿ ಹೊಸ ಚಿಗುರು ಬರ್ತಾ ಇದೆ, ಮರದಲ್ಲಿ ಹೂ ಬಿಡ್ತಾ ಇದೆ. ಈ ಪ್ರಶ್ನೆ ಇವೆಲ್ಲ ಎಲ್ಲಿಂದ ಬಂತಪ್ಪ ಅಂತ. ಹಂಗೆ ಪ್ರಪಂಚದಲ್ಲಿ ನಾವೇನ್ ನೋಡ್ತೀವಿ, ಇಲ್ಲಿ ಯಾರೋ ಒಂದು ಹಳ್ಳಿಯಲ್ಲಿ ಒಂದಷ್ಟು ಜನ ಜೀವನ ಮಾಡ್ತಿದ್ದಾರೆ, ಅಲ್ಲಿ ಕಾಡಲ್ಲಿ ಅಲ್ಲೆಲ್ಲ ಒಂದು ಆನೆ ಇದೆ, ಏನೇನೋ ಕಾಣಿಸುತ್ತೆ, ಅವೆಲ್ಲ ಎಲ್ಲಿಂದ ಬಂತು? ಈ ಮರದ ಉದಾಹರಣೆ ಅಂತ ತಗೊಂಡಾಗ ಅದನ್ನ ವಾಪಸ್ ಹೋಗೋಣ. ಎಲೆಗಳು ಎಲ್ಲಿಂದ ಬಂತು? ಮರದಲ್ಲಿ. ಮರ ಎಲ್ಲಿಂದ? ಸಸಿಯಲ್ಲಿ. ಸಸಿ ಎಲ್ಲಿಂದ? ಮೊಳಕೆಯಲ್ಲಿ. ಮೊಳಕೆ ಎಲ್ಲಿಂದ ಬಂತು? ಬೀಜದಿಂದ ಬಂತು. ಈಗ ಬೀಜ ಎಲ್ಲಿದೆ ಅಂದ್ರೆ ಈಗ ಕಾಣಲ್ಲ, ಬೀಜವಾಗಿ ಕಾಣಲ್ಲ, ಆದರೆ ಆ ಬೀಜವೇ ತನ್ನನ್ನೇ ಇಲ್ಲವಾಗೆನಿಸಿ ತಾನು ಬೀಜವಾಗಿ ಕಾಣದೆ ಹೋದರೂ ತೊಂದರೆ ಇಲ್ಲ, ಮರವಾಗ್ತೀನಿ ಅಂತ ಅನ್ಕೊಂಡು ಹೆಮ್ಮರವಾಗಿ ಬೆಳೆದಾಗ ನಮಗೆ ಆ ಕೋಟಿ ವೈವಿಧ್ಯಗಳು ಕಾಣಿಸ್ತಾ ಇವೆ. ಈಗ ಬೀಜ ಕಾಣಿಸ್ತಾ ಇಲ್ಲ. ಹಾಗೆ ಸೃಷ್ಟಿ ಅನ್ನುವಂಥದ್ದು, ನಮಗೆ ಕಣ್ಣಿಗೆ ಕಾಣುವಂಥ ಈ ಹೊರ ಜಗತ್ತಿನಲ್ಲಿ ಇರೋ ವೈವಿಧ್ಯತೆ, ತನ್ನನ್ನ ಹೆತ್ತಂತಹ, ತನ್ನ ಅಸ್ತಿತ್ವಕ್ಕೆ ಕಾರಣವಾದಂತಹ ಬೀಜವನ್ನ ಮರೆಮಾಚಿದೆ. ಈಗ ಮರ ಕಾಣಿಸ್ತಿದೆಯೇ ಹೊರತು ಬೀಜ ಕಾಣಿಸ್ತಾ ಇಲ್ಲ. ಹಾಗೆ ನಮಗೀಗ ಹೊರ ಜಗತ್ತು ಕಾಣಿಸ್ತಿದೆಯೇ ಹೊರತು ಆ ಅಸ್ತಿತ್ವ ಸತ್ ಏವ ಇದಂ ಅಗ್ರ ಆಸೀತ್ ಅಂತ ಏನ್ ಹೇಳಿದ್ವಿ, ಆ ಒಬ್ಬಂಟಿ ಇದ್ದಂತಹ ಆ ಪರಮ ಶಕ್ತಿವಂತನಾದಂತಹ ಒಂದು ಅಸ್ತಿತ್ವ ಏನಿತ್ತು ಅದು ಬೇರೆಯಾಗಿ ಕಾಣಿಸ್ತಾ ಇಲ್ಲ. ಆದರೆ ಹೇಗೆ ಮರದ ಒಂದೊಂದು ಅಣುವಿನಲ್ಲೂ ಆ ಬೀಜದ್ದೇ ಶಕ್ತಿ ಇದೆಯೋ, ಹಾಗೆ ಇಲ್ಲಿ ಕಾಣುವಂಥ ಎಲ್ಲ ವೈವಿಧ್ಯಮಯ ಸೃಷ್ಟಿಯ ಒಂದು ರಚನೆಯಲ್ಲೂ ಕೂಡ ಆ ಶಕ್ತಿಯದ್ದೇ ಪ್ರತಿಬಿಂಬ ನಮಗೆ ಕಾಣಿಸ್ಬೇಕು, ಅದರಿಂದಲೇ ಇದು ಬಂದಿರುವಂಥದ್ದು ಅಂತ. ಹಾಗೆ ನಾವು ಹಾಲು ಕರೀತೀವಿ, ಹಾಲು ಕರೆದಾಗ ಆ ಹಾಲು ರಭಸದಿಂದ ಕಿಚ್ಚಲಿನಿಂದ ನಮ್ಮ ಪಾತ್ರೆಯೊಳಗಡೆ ಬೀಳ್ತಾ ಬೀಳ್ತಾ ನೊರೆ ಬರುತ್ತೆ, ನೊರೆ ಬರುತ್ತೆ. ಮೇಲಿನಿಂದ ನಮಗೆ ನೋಡಿದ್ರೆ ಬರೀ ನೊರೆ ಕಾಣಿಸುತ್ತೆ, ಏನಪ್ಪ ಹಾಲೇ ಇಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಇವಾಗ ಯಾರಾದರೂ ಮನೆಗಳಿಗೆ ಹಾಲು ತಗೊಳ್ಳುವಾಗ ಆಗಷ್ಟೇ ಕರೆದಿರೋಂಥ ಹಾಲನ್ನು ತೊಗೊಂಬಂದು ಒಂದು ಲೀಟ್ರ್ ನಾನು ಅಳಿತೀನಿ ಅಂತಂದರೆ ಅರ್ಧಕ್ಕರ್ಧ ನೊರೆನೇ ಬಂದ್ಬಿಡುತ್ತೆ. ಸೊ ನೊರೆ ತೆಗೆದ್ಬಿಟ್ಟು ಹಾಕು ಅಂತೀವಿ, ಯಾಕೆ ಕೆಳಗಡೆ ಹಾಲಿದೆ ಮೇಲೆ ನೊರೆ. ಹಾಗೆ ಈ ಹೋಟ್ಲುಗಳಲ್ಲಿ ಕಾಫಿ ಕುಡಿಯುವಾಗಲೂ ಹಾಗೆ ಇಷ್ಟು ಲೋಟ ಇರುತ್ತೆ, ಆ ಲೋಟ ತುಂಬ ಕಾಫಿ ಇರೋ ಹಂಗೆ ಇರುತ್ತೆ, ಆದರೆ ಜಾಣರು ಹೋಟೆಲ್ ಅವ್ರು ಏನು ಮಾಡಿರ್ತಾರೆ, ಮೇಲಿಂದ ಹಿಂಗೆ ಹಾಕಿದಾಗ ಅರ್ಧ ಕಾಫಿ ಇನ್ನರ್ಧ ನೊರೆ, ನೊರೆ ಮಾತ್ರ ನಮಗೆ ಕಾಣಿಸ್ತಿರುತ್ತೆ. ಕಾಫಿ ಎಷ್ಟಿದೆ ಅಂತ ನಮಗೆ ಗೊತ್ತಿಲ್ಲ, ನಾವೇನು ಅನ್ಕೋತೀವಿ ಪೂರ್ತಿ ಕಾಫಿ ಇದೆಯೋ ಅನ್ಕೋತೀವಿ, ಇರಲ್ಲ ಹಾಗೆ. ಯಾಕೆ? ಆ ನೊರೆ ತನ್ನ ಇರುವಿಗೆ, ತನ್ನ ಸೃಷ್ಟಿಗೆ ಕಾರಣವಾದಂಥ ಹಾಲನ್ನು ಅಥವಾ ಕಾಫಿಯನ್ನು ಮರೆಮಾಚಿದೆ, ಕಣ್ಣಿಗೆ ಕಾಣುವಂಥದ್ದು ಬರೀ ನೊರೆ. ಸೊ ಹಾಗೆ ನೊರೆ ಸೃಷ್ಟಿ ಪಾಲ್ ಬ್ರಹ್ಮ, ನೊರೆ ತಾತ್ಕಾಲಿಕವಾಗಿ ಇರುವಂಥದ್ದು, ಅದು ಪರಿಣಾಮ, ಒಂದು ಕಾರ್ಯದ ಪರಿಣಾಮ. ಆದರೆ ಆ ಪರಿಣಾಮಕ್ಕೆ ಕಾರಣ ಪಾಲ್ ಹಾಲು, ಹಾಗೆ ಕಾರಣ ಬ್ರಹ್ಮ, ಪರಬ್ರಹ್ಮನೇ ಇಡೀ ಜಗತ್ತಿಗೆ ಕಾರಣ. ಅದರ ಮೇಲೆ ನಮಗೆ ಕಾಣಿಸುವಂಥ ಪರಿಣಾಮ ರೂಪದಲ್ಲಿ ಮಾತ್ರ ಸೃಷ್ಟಿಯ ವೈವಿಧ್ಯ ನಮಗೆ ಕಾಣಿಸ್ತಾ ಇದೆ. ಸೊ ಇದು ಆಧುನಿಕ ವಿಜ್ಞಾನದ ದೃಷ್ಟಿಯಿಂದ ಕೂಡ ಇದು ಬಹಳ ಒಂದು ಸುಂದರವಾದಂಥ ಸನ್ನಿವೇಶ, ಉದಾಹರಣೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು. ನಮ್ಮಲ್ಲಿ ವೈದ್ಯಕೀಯ ಇದನ್ನೇ ನಾವು ತಗೊಂಡ್ರೆ, ಈ ಗರ್ಭಾವಸ್ಥೆಯಲ್ಲಿರುವಂಥ ಒಂದು ಶಿಶು ಹೇಗೆ ಡೆವಲಪ್ ಆಗುತ್ತೆ ಅನ್ನೋದು ಅದ್ಭುತವಾದಂಥ ಒಂದು ವಿಸ್ಮಯ. ಅದು ಒಂದೇ ಅಣುವಿನಿಂದ ಶುರುವಾಗುತ್ತೆ, ಒಂದು ಹೆಣ್ಣಿನಲ್ಲಿರುವಂಥ ಒಂದು ಅಂಡಾಣು, ಗಂಡಿನಲ್ಲಿರುವಂಥ ಒಂದು ವೀರ್ಯಾಣು, ಇವೆರಡರಿಂದ ಒಂದೇ ಅಣು ಇರೋದು. ಆ ಒಂದು ಅಣು ಅದು ಎಷ್ಟೆಲ್ಲ ವೈವಿಧ್ಯಮಯವಾದಂತಹ ಅಣುಗಳಿರುವಂಥ ಜೀವಕೋಶಗಳಿರುವಂಥ ಒಂದು ಮನುಷ್ಯನನ್ನು ಸೃಷ್ಟಿ ಮಾಡುತ್ತೆ ಅನ್ನೋದನ್ನ ಯೋಚನೆ ಮಾಡಿದಾಗ
ನಿಜವಾಗ್ಲೂ ಇದೊಂದು ಅದ್ಭುತ.

0: ಅಂತ ಅನ್ಸೋದ್ರಲ್ಲಿ ಆಶ್ಚರ್ಯನೇ ಇಲ್ಲ. ಒಂದೇ ಅಣು ಇರುತ್ತೆ, ಅದನ್ನ ವಿಜ್ಞಾನದಲ್ಲಿ ನಾವು ಬಹಳ ವಿಸ್ತಾರವಾಗಿ ಓದ್ತೀವಿ, ಎಂಬ್ರಿಯಾಲಜಿನಲ್ಲಿ ಬಹಳ ವಿಸ್ತಾರವಾಗಿ ಓದ್ತೀವಿ. ಮೊದಲು ಒಂದಿರುತ್ತೆ, ಆಮೇಲೆ ಎರಡಾಗತ್ತೆ, ಆ ಎರಡು ಇದ್ದಿದ್ದು ನಾಲ್ಕಾಗತ್ತೆ, ನಾಲ್ಕು ಇದ್ದಿದ್ದು ಎಂಟಾಗತ್ತೆ, ಆಮೇಲೆ 16 ಆಗತ್ತೆ, ಆಮೇಲೆ 32. ಸೊ ಹೀಗೆ ಡಬಲ್ ಆಗ್ತಾ ಹೋಗುತ್ತೆ. ಆ ಒಂದೊಂದು ಹಂತದಲ್ಲೂ ಆ ಒಂದು ವಸ್ತುವಿಗೆ ತನ್ನದೇ ಆದಂಥ ವಿಶೇಷತೆ ಇರುತ್ತೆ. ಮೊದಲಿದ್ದಂಥದ್ದು ಎಲ್ಲದಕ್ಕೂ ಕಾರಣವಾಗ್ತಾ ಹೋಗುತ್ತೆ, ಒಂದೊಂದು ಹಂತದಲ್ಲೂ ಈ ಥರದ್ದು ಬರ್ತಾ ಹೋಗುತ್ತೆ. ಅದು ಒಂದು ರೀತಿಯಲ್ಲಿ ಇಡೀ ಶಿಶುವಿನ ಬೆಳವಣಿಗೆಗೆ ಕಾರಣ ಅಂತ ನಾವು ಅನ್ಕೋಬಹುದು. ಈಗ ನಾವು ಚಿಕಿತ್ಸಾ ದೃಷ್ಟಿಯಿಂದ ಕೂಡ ಈ ತರದ ಜೀವಕೋಶಗಳು ಇರ್ತಾವ ಅನ್ನೋದನ್ನ ಹುಡುಕೋದಕ್ಕೆ ಪ್ರಾರಂಭ ಮಾಡಿದ್ದೀವಿ. ಆ ತರದ ಜೀವಕೋಶ ಯಾವ ತರದ್ದು, ಒಂದು ಅಣುವಿನಿಂದ ಇಡೀ ಶಿಶು ಬೆಳಿಬೇಕು, ಆ ತರದ್ ನಮ್ ಕೈಗೆ ಸಿಕ್ಬಿಟ್ರೆ ನಾವು ಒಂದು ಶಿಶುನ ಬೆಳೆಸಬಹುದಲ್ವಾ? ಸೊ ಇದು ಆಲೋಚನೆ. ಇನ್ಫ್ಯಾಕ್ಟ್ ಆ ದಿಕ್ಕಿನಲ್ಲಿ ಕೂಡ ಅನೇಕ ಸಂಶೋಧನೆಗಳು ನಡೀತಾ ಇವೆ. ಅದನ್ನ ಪ್ಲೂರಿಪೊಟೆಂಟ್ ಸೆಲ್ಸ್ ಅಂತೀವಿ, ಅಥವಾ ಸ್ಟೆಮ್ ಸೆಲ್ಸ್ ಅಂತೀವಿ. ಸೊ ಆ ಸ್ಟೆಮ್ ಸೆಲ್ ನಮ್ಮ ದೇಹದ ಬೇರೆ ಬೇರೆ ಭಾಗಗಳಲ್ಲಿ ಇನ್ನೂ ಇರುತ್ತೆ. ಅದನ್ನ ಹುಡುಕಿ ತೆಗೆದು ಸರಿಯಾದಂತ ರೀತಿಯಲ್ಲಿ ಅದಕ್ಕೆ ಪ್ರಚೋದನೆಯನ್ನ ಕೊಟ್ಟಾಗ ಆ ಪ್ಲೂರಿಪೊಟೆಂಟ್ ಸೆಲ್ ಏನಿರುತ್ತೋ ಅದು ನಮ್ಮ ಲಿವರ್ ಸೆಲ್ಸ್, ನಮ್ಮ ಯಕೃತ್ತಿನ ಸೆಲ್ಗಳನ್ನ ಮತ್ತೆ ಸೃಷ್ಟಿ ಮಾಡಬಲ್ಲದು, ನಮ್ಮ ಕಿಡ್ನಿ ಸೆಲ್ಸ್ ಅನ್ನ ಮತ್ತೆ ಸೃಷ್ಟಿ ಮಾಡಬಲ್ಲದು. ಸೊ ಹೀಗೆ ನಮ್ಮ ಚರ್ಮವನ್ನ ಮತ್ತೆ ಸೃಷ್ಟಿ ಮಾಡಬಲ್ಲದು. ಸೊ ಹೀಗೆ ಆ ಪ್ಲೂರಿಪೊಟೆಂಟ್ ಸೆಲ್ ಒಂದು ಇದ್ದದ್ದು ಏನೆಲ್ಲ ಆಗಿ ಮಾರ್ಪಾಡಾಗಬಹುದು ಅನ್ನೋದನ್ನ ಇವತ್ತು ವಿಜ್ಞಾನ ಕಂಡುಹಿಡಿತಾ ಇದೆ. ಸೊ ಅದು ಪ್ರಕೃತಿಯಲ್ಲಿ ಅನೇಕ ರೀತಿಯಲ್ಲಿ ಕಂಡು ಬರ್ತಾ ಇರುವಂತಹ ಒಂದು ಸತ್ಯ. ಅದನ್ನ ನಾವು ಅರ್ಥ ಮಾಡಿಕೊಂಡಾಗ ಪ್ರಕೃತಿಯಲ್ಲಿರುವಂತಹ ಈ ಹೊರ ವೈವಿಧ್ಯತೆಗೆ ಒಳ ಏಕತೆ ಇದೆ ಅನ್ನೋದು ನಮ್ಗೆ ಅರ್ಥವಾಗುತ್ತೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 63 ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು. ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಸಿಹಿ ಜೇನಿನ ಸವಿ ನೆನಪು ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಶ್ರೀಯುತ ಪ್ರಕಾಶ್ ರವರು.

ಜನಧ್ವನಿ ಕೇಳುವರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಸಿಹಿ ಜೇನಿನ ಸವಿನೆನಪು ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಬಾಲ್ಯದಲ್ಲಿ ನಮ್ಮ ಮನೆಯ ಸಮೀಪದಲ್ಲಿ ದಟ್ಟವಾದ ಕಾಡು ಇತ್ತು. ಶಾಲೆಗೆ ಬೇಸಿಗೆ ರಜೆ ಬಂತೆಂದರೆ ಕಾಡಿನಲ್ಲಿ ಅಲೆಯುವುದು, ಮರ ಹತ್ತುವುದು, ದೊಡ್ಡ ಮರಗಳಿಂದ ನೇತಾಡುತ್ತಿರುವ ಹಗ್ಗದಂತಹ ಬಳ್ಳಿಯಲ್ಲಿ ನೇತಾಡಿ ಜೋಕಾಲಿ ಆಡುವುದು, ಕಾಡಿನಲ್ಲಿ ಸಿಗುವ ನೇರಳೆ, ಪನ್ನೇರಳೆ, ಮಾವು, ಹಲಸು, ಬೆಮ್ಮರಲು, ಕಲ್ಲು ಸಂಪಿಗೆ ಇತ್ಯಾದಿ ಹಣ್ಣು ಹಂಪಲು ಕೊಯ್ದು ತಂದು ಎಲ್ಲರಿಗೂ ಹಂಚಿ ತಿನ್ನುವುದು, ಹಾಗೂ ಹುತ್ತದಲ್ಲಿ ಅಥವಾ ಮರದ ಪಟರೆಯಲ್ಲಿ ಕಟ್ಟಿರುವ ಜೇನುಗೂಡನ್ನು ಹುಡುಕುವುದು ನಮ್ಮ ದಿನಚರಿಯ ಒಂದು ಭಾಗವಾಗಿತ್ತು. ಜೇನಿನಲ್ಲಿ ಹಲವಾರು ಪ್ರಭೇದಗಳಿವೆ. ಹೆಜ್ಜೇನು ಅಂದರೆ ಎತ್ತರದ ದೊಡ್ಡ ಮರದ ಕೊಂಬೆಯ ಮೇಲೆ ನೇತಾಡುತ್ತಿರುವ ಜೇನು. ಇನ್ನು ಅದಕ್ಕಿಂತ ಸ್ವಲ್ಪ ಚಿಕ್ಕ ಗಾತ್ರದ ಹುಳಗಳು ಮರದ ಪೊಟರೆ ಅಥವಾ ದರೆಯ ನೀರು

ನುಗ್ಗದಂತ ಹುತ್ತದಲ್ಲಿ ಕಟ್ಟುವ ತೊಡವೆಜೇನು. ಇನ್ನು ಚಿಕ್ಕ ಹುಳುಗಳು ಗಿಡದ ಕೊಂಬೆಯ ಮೇಲೆ ಗೂಡು ಕಟ್ಟುವ ಕೋಲಿಜೇನು. ಹೂವಿನ ಗಿಡದಂತಹ ಸಣ್ಣ ಪುಟ್ಟ ಗಿಡಗಳಲ್ಲಿ ಕಟ್ಟುವ ಅಂಗಯಗಲದ ಹಲ್ಲೆಯ ಶಿಬ್ಬಲು ಜೇನು ಇತ್ಯಾದಿ ಪ್ರಭೇದಗಳಿವೆ. ಅವುಗಳೆಲ್ಲ ಅತ್ಯಂತ ಸಿಹಿ ಹಾಗೂ ಹೆಚ್ಚು ಜೇನುತುಪ್ಪ ಸಿಗುವುದು ಮರದ ಪೊಟರೆ ಅಥವಾ ಮಣ್ಣಿನ ಬಿಲದಲ್ಲಿ ಕಟ್ಟುವ ತುಡವೆ ಜೇನಿನಲ್ಲಿ. ಈ ತುಡವೆ ಜೇನನ್ನೇ ಜೇನು ಪೆಟ್ಟಿಗೆಗಳಲ್ಲಿ ಕೂರಿಸಿ ಜೇನು ಸಾಕಾಣಿ ಮಾಡುತ್ತಾರೆ. ಬೆಳಗಿನ ಎಳೆ ಬಿಸಿಲಿನಲ್ಲಿ ಈ ಜೇನು ಹುಳುಗಳು ಗೂಡಿನಿಂದ ಹೊರಟು ಸಂಜೆಯ ಇಳಿ ಬಿಸಿಲಿನಲ್ಲಿ ಗೂಡು ಸೇರುತ್ತವೆ. ಆದ್ದರಿಂದ ನಾವು ಬೆಳಗಿನ ಬಿಸಿಲಿನಲ್ಲಿ ಜೇನು ಹುಡುಕಲು ಕಾಡಿಗೆ ಹೊರಡುತ್ತಿದ್ದೇವೆ. ಜೇನು ಹುಳುಗಳ ಜೇಂಕಾರದ ಶಬ್ದವನ್ನು ಅನುಸರಿಸಿ ಮರದ ಪಟರೆ ದರೆಯ ಬದುಗಳಲ್ಲಿ ರಂಧ್ರಗಳನ್ನೇ ಗಮನಿಸುತ್ತಾ ಹುಡುಕುತ್ತಿದ್ದವು. ಈ ರೀತಿ ದಟ್ಟವಾದ ಕಾಡಿನ ನಡುವೆ ಯಾವುದೋ ಗಿಡಗಂಟಿ ಸತ್ತು ಗೊಂದಿಯಲ್ಲಿ ಜೇನು ಕಾಣಿಸಿದರೆ ಆ ಜಾಗವನ್ನು ನೆನಪಿಟ್ಟುಕೊಂಡು ಹಿಂತಿರುಗುತ್ತಿದ್ದೆವು. ಜೇನು ಕೀಳುವಲ್ಲಿ ಪರಿಣಿತಿ ಹೊಂದಿದ್ದ ನೆರೆಮನೆಯವರಾದ ಪೊದೆ ಮೀಸೆಯ ಕೃಷ್ಣಮೂರ್ತಿ ಭಟ್ಟರಿಗೆ ಇದನ್ನು ತಿಳಿಸುತ್ತಿದ್ದೆವು. ಮೀಸೆ ಭಟ್ಟರೆಂದೇ ಖ್ಯಾತರಾಗಿದ್ದ ಅವರನ್ನು ನಾವು ಕಿಟ್ಟಣ್ಣ ಎಂದು ಕರೆಯುತ್ತಿದ್ದೆವು. ಅವರು ಸಣ್ಣ ಕೋಲು ಜೇನಿನಿಂದ ಬೃಹತ್ ಮರದ ಕೊಂಬೆಯಲ್ಲಿ ನೇತಾಡುವ ದೊಡ್ಡ ಹೆಜ್ಜೆನವರೆಗೆ ಯಾವ ಜೇನನ್ನಾದರೂ ಒಂದು ಹುಳದಿಂದಲೂ ಮೈಮೇಲೆ ಕಚ್ಚಿಸಿಕೊಳ್ಳದೆ ಚಾಣಾಕ್ಷತೆಯಿಂದ ಜೇನು ಕೀಳುವ ಕಲೆಯನ್ನು ಕರಗತ ಮಾಡಿಕೊಂಡಿದ್ದರು. ಕಿಟ್ಟಣ್ಣ ಕೈಯಲ್ಲೊಂದು ಕತ್ತಿ ಹಿಡಿದು ಬರುತ್ತಿದ್ದರು. ಕಿರುಬೆರಳು ಮತ್ತು ಉಂಗುರದ ಬೆರಳಿನ ಮಧ್ಯೆ ಬೀಡಿ ಸಿಕ್ಕಿಸಿಕೊಂಡು ಒಂದು ಬಾರಿ ಜೋರಾಗಿ ದಮ್ಮಿಳಿದುಕೊಂಡು ಜೇನಿನ ಪೊಟರಿಗೆ ಮುಖ ಮಾಡಿ ನಿಧಾನವಾಗಿ ಹೊಗೆ ಬಿಟ್ಟರೆಂದರೆ ಜೇನು ಹುಳುಗಳು ಮಂತ್ರಮುಗ್ಧರಾದರಂತೆ ಬದಿಗೆ ಸರಿಯುತ್ತಿದ್ದವು, ಇಲ್ಲವೇ ಗೂಡಿನಿಂದ ಹೊರಕ್ಕೆ ಹಾರಿ ಬಂದು ಅಲ್ಲೇ ಸುತ್ತು ಬರುತ್ತಿದ್ದವು. ನಾವುಗಳು ಜೇನು ಹುಳುಗಳು ನಮಗೆ ಕಚ್ಚಿದರೆ ಏನು ಮಾಡುವುದೆಂಬ ಭಯದಿಂದ ಸ್ವಲ್ಪ ಅಂತರ ಕಾಯ್ದುಕೊಂಡು ನೋಡುತ್ತಾ ನಿಂತಿರುತ್ತಿದ್ದೆವು. ಆದರೆ ಅವು ಎಂದು ನಮ್ಮನ್ನು ಕಚ್ಚುತ್ತಿರಲಿಲ್ಲ. ಅನಂತರ ಅವರು ಹುಳುಗಳು ಒಳಕ್ಕೆ ಹೋಗುವ ರಂಧ್ರವನ್ನು ಮುಂಗೈ ತೋರುವಷ್ಟು ದೊಡ್ಡದಾಗಿ ಕತ್ತಿಯಿಂದ ಕೆತ್ತಿ ನಿಧಾನವಾಗಿ ಆ ತೂತಿನೊಳಗೆ ಕೈಯಾಕಿ ಜೇನು ಹಲ್ಲೆ ತೆಗೆಯುತ್ತಿದ್ದರು. ಹಾಗೆ ತೆಗೆಯುವಾಗ ಹುಳುಗಳ ಮೊಟ್ಟೆ ಮರಿಗಳಿರುವ ಹಲ್ಲೆಗಳನ್ನು ಅಲ್ಲೇ ಬಿಡುತ್ತಿದ್ದರು. ತುಪ್ಪವಿರುವ ಹಲ್ಲೆಯನ್ನು ತೆಗೆಯುವಾಗ ಹುಳುಗಳು ಹಲ್ಲೆಯ ಮೇಲೂ ಮುಂಗೈ ಮೇಲೂ ಹರಿದಾಡುತ್ತಿದ್ದವು. ಈ ಹುಳುಗಳನ್ನು ಉಫ್ ಎಂದು ಬಾಯಿಂದ ಓದುತ್ತಾ ನಿಧಾನವಾಗಿ ಸವರಿ ಓಡಿಸಿ ಜೇನುತುಪ್ಪ ಸುರಿಯುತ್ತಿರುವ ಹಲ್ಲೆಯನ್ನು ನಮಗೆ ಕೊಡುತ್ತಿದ್ದರು. ಅವುಗಳನ್ನು ಪಾತ್ರೆಯೊಳಗೆ ಸಂಗ್ರಹಿಸಿ ಮನೆಗೆ ತಂದು ಕೇಕನ್ನು ಕತ್ತರಿಸುವಂತೆ ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಿ ಎಲ್ಲರಿಗೂ ಹಂಚಿಕೊಂಡು ಹಗಿದು ತಿಂದು ಮೇಣವನ್ನು ತುಪ್ಪುತ್ತಿದ್ದೆವು. ಕಬ್ಬಿನ ಚೂರನ್ನು ಹಗಿದು ರಸ ಹೀರುವಂತೆ ಆಗತಾನೆ ಗೂಡಿನಿಂದ ತೆಗೆದ ಹಲ್ಲೆಯನ್ನು ಹಗಿದು ಜೇನುತುಪ್ಪ ಸವಿಯುವುದರಲ್ಲಿರುವ ತೃಪ್ತಿ ಅನಿರ್ವಾಚನೀಯ. ಉಳಿದ ಜೇನುತುಪ್ಪವನ್ನು ಅದನ್ನು ಹಿಂಡಿ ಸಂಗ್ರಹಿಸಿಟ್ಟು ದೋಸೆಗೆ ಅಥವಾ ಅಕ್ಕಿರೊಟ್ಟಿಗೆ ಸವರಿಕೊಂಡು ತಿನ್ನುತ್ತಿದ್ದೆವು. ಒಮ್ಮೆ ನಮ್ಮ ಮನೆ ಸಮೀಪ ಒಂದು ಹಲಸಿನ ಮರದ ಬೇರಿನ ಬುಡದ ಸಣ್ಣ ಪೊಟರಿಯಲ್ಲಿ ಒಂದು ತುಡವೆ ಜೇನು ಕಾಣಿಸಿತು. ತಕ್ಷಣ ಕಿಟ್ಟಣ್ಣನವರನ್ನು ಕರೆದುಕೊಂಡು ಬರಲು ಅವರ ಮನೆಗೆ ಓಡಿದೆವು. ಆ ದಿನ ಅವರು ಊರಲ್ಲಿ ಇರಲಿಲ್ಲ. ನಮ್ಮ ಆತುರವನ್ನು ಕಂಡ ನಮ್ಮ ತಂದೆಯವರು ಜೇನು ಕೀಳುವ ಅನುಭವವಿಲ್ಲದಿದ್ದರೂ ಯಾಕೆ ಪ್ರಯತ್ನಿಸಬಾರದೆಂದು ತೀರ್ಮಾನಿಸಿ ಕುಡುಗೋಲು ಹಿಡಿದು ನಮ್ಮ ಜೊತೆ ಬಂದರು. ನಮ್ಮ ತಂದೆ ಬೀಡಿ ಸೇದುದವರಲ್ಲ. ಆದ್ದರಿಂದ ಜೇನು ಗೂಡಿಗೆ ಹೊಗೆ ನುಗ್ಗಿಸಲು ಒಂದು ಹಳೆಯ ಬಟ್ಟೆಯ ಬತ್ತಿಯ ತುದಿಗೆ ಬೆಂಕಿ ಹೊತ್ತಿಸಿ ಹಲಸಿನ ಮರದ ಬಡ್ಡೆಯಲ್ಲಿದ್ದ ಸಣ್ಣ ಪೊಟರೆಗೆ ಹೊಗೆ ಹಾಕಿ ಕತ್ತಿಯಿಂದ ಕೊಚ್ಚಲು ಆರಂಭಿಸಿದರು. ಒಮ್ಮೆಲೆ ರೊಚ್ಚಿಗೆದ್ದು ಹೊರಗೆ ಬಂದ ಜೇನು ಹುಳುಗಳು ಎಲ್ಲರನ್ನು ಕಚ್ಚಲು ಆರಂಭಿಸಿದವು. ಹೊಗೆ ಹಾಕಿದಷ್ಟು ಹುಳುಗಳ ಆಕ್ರಮಣ ಹೆಚ್ಚಾಯಿತು. ಅವುಗಳಿಂದ ತಪ್ಪಿಸಿಕೊಳ್ಳಲು ಬದುಕಿದೆಯ ಬಡ ಜೀವವೇ ಎಂದು ಎಲ್ಲರನ್ನು ಎದ್ದು ಬಿದ್ದು ಓಡಿ ಮನೆ ಸೇರಿದವು. ಎಲ್ಲರಿಗೂ ಒಂದೆರಡು ಹುಳುಗಳಿಂದ ಕಚ್ಚಿಸಿಕೊಂಡ ಅನುಭವವಾಯಿತು. ಆ ದಿನವಿಡೀ ಹತ್ತ ಹೋಗುವುದಕ್ಕೆ ಧೈರ್ಯವಾಗಲಿಲ್ಲ. ಮರುದಿನ ಕಿಟ್ಟಣ್ಣನವರೇ ಬಂದು ಬೀಡಿ ಹೊಗೆ ಊದಿಬಿಟ್ಟಾಗ ಮಂತ್ರಮುಗ್ಧರಾದಂತೆ ಹುಳುಗಳು ಪಕ್ಕಕ್ಕೆ ಸರಿದು ಅವಕಾಶ ಮಾಡಿಕೊಟ್ಟರು. ಜೇನು ತುಪ್ಪದೊಂದಿಗೆ ಮನೆಗೆ ಹಿಂತಿರುಗಿದೆವು. ಜೇನು ಹುಳುಗಳ ಸ್ನೇಹಗಳಿಸಿ ನಮ್ಮ ಮೇಲೆ

ನಂಬಿಕೆ ಬರುವಂತೆ ಮಾಡಿ ಅವುಗಳಿಗೆ ಹಾನಿಯುಂಟು ಮಾಡದೆ ಜೇನು ಕೀಳುವುದು ಒಂದು ಅದ್ಭುತ ಕಲೆ ಎಂಬುದು ಅಂದು ನಮಗೆ ಅರಿವಾಗಿತ್ತು. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಸಿಹಿ ಜೇನಿನ ಸವಿನೆನಪು ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಸಿಹಿ ಜೇನಿನ ಸವಿ ನೆನಪು ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಶ್ರೀಯುತ ಪ್ರಕಾಶ್ ರವರು.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ನಮ್ಮ ನಿಲಯದಿಂದ ಇನ್ನು ಮುಂದೆ ಮಹಾಭಾರತ ಕಾರ್ಯಕ್ರಮದಲ್ಲಿ ಯುದ್ಧದ ಮುಕ್ತಾಯ ಮತ್ತು ಧಾರುಣ ಶೋಕ ಕುರಿತು ಬೆಂಗಳೂರಿನ ವಿದ್ಯಾವರ್ಧಕ ಕಾಲೇಜಿನ ಅಧ್ಯಾಪಕರಾದ ಶ್ರೀಯುತ ಎಂಸಿ ಪ್ರಕಾಶ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

0: ಯುದ್ಧದ ಅಂತ್ಯ ಆದ್ಮೇಲೆ ಮಹಾಭಾರತದ ಯುದ್ಧದ ಅಂತ್ಯ.
1: ಅದು ಬರೀ ಗೋಳಿನ ದುಃಖದ ಶೋಕದ ಸಂದರ್ಭ. ಹಾಗಾಗಿ ಮಹಾಭಾರತದ ಈ ಅಂತ್ಯ ಭಾಗವನ್ನು ಮಹಾ ಶೋಕದ್ದು, ಜೀವನದ ಶೋಕದ ವಿಷಾದದ ಭಾಗವನ್ನು ಹೇಳುವಂಥದ್ದು ಅಂತ ಹೇಳ್ತಾರೆ. ರಕ್ತದ ಓಕಳಿಯಾಡಿದಂತಹ ಅಶ್ವತ್ಥಾಮ ಮತ್ತಿತರರು ದುರ್ಯೋಧನ ಹತ್ರ ಬಂದರು. ಅವನು ತುದಿಯೀ ಇದರಲ್ಲಿ ಉಸಿರಿನಲ್ಲಿದ್ದ, ತನ್ನ ರಕ್ತ ನೆಕ್ಕೋಕ್ಕೆ ಬಂದಂತಹ ನರಿಗಳನ್ನು ಓಡಿಸೋದಕ್ಕೂ ಕಷ್ಟಪಡ್ತಿದ್ದ. ಇವರಿಗೆ ಬಹಳ ದುಃಖವಾಯಿತು ಅದನ್ನು ನೋಡಿ. ಇರಲಿ, ತಾವು ಏನೇನು ಮಾಡಿದ್ವಿ ಅಂತ ಹೇಳ್ತಾರೆ. ಕೃಪಾಚಾರ್ಯ ಹೇಳ್ತಾನೆ, ಯಾಕೆಂದರೆ ಅಶ್ವತ್ಥಾಮ ನನ್ನ ಆತ್ಮಸ್ತುತಿನ ಮಾಡ್ಕೊಳ್ಳಲ್ಲ ಅಂತಾನೆ. ಆದರೆ ಅದನ್ನು ಹೇಳ್ತಾರೆ, ಪಾಂಡವರು ತಪ್ಪಿಸ್ಕೊಂಡ್ರಪ್ಪ, ಯಾಕೆಂದರೆ ಅವರಿಗೆ ಕೃಷ್ಣನ ಕೃಪೆ ಇದೆ. ಏನೇ ಆಗಲಿ ದೈವಿ ಛಲ ಮಾನುಷ ಛಲಕ್ಕಿಂತ ದೊಡ್ಡದು, ಅದನ್ನು ನಾವು ಮೀರಿಸೋಕ್ಕಾಗೋಲ್ಲ ಅಂತ ಹೇಳ್ತಾರೆ. ಆದರೆ ನಮ್ಮ ಕನ್ನಡದ ನನ್ನ ಮೊದಲಾದ ಕವಿಗಳಲ್ಲಿ ಈ ಬಾಲವಧೆ ಮಾಡಿಬಿಟ್ರು ಅಂದ್ಬಿಟ್ಟು ದುಃಖ ಪಡ್ತಾನೆ ಅನ್ನೋ ಹಾಗೆಲ್ಲ ವಿವರಣೆ ಇದೆ. ಅದು ದುರ್ಯೋಧನನ ವ್ಯಕ್ತಿತ್ವಕ್ಕೆ ಕೊಡುವಂಥ ಇನ್ನೊಂದು ರೀತಿಯ ಹೊಳಪು. ಆದರೆ ವ್ಯಾಸ ಭಾರತದಲ್ಲಿ ಹಾಗಿಲ್ಲ, ಕುಮಾರ ವ್ಯಾಸನು ಹಾಗೆ ಇಟ್ಕೊಂಡಿದ್ದಾನೆ ಅದನ್ನು. ಅವನು ಒಂದು ಮಾತು ಹೇಳ್ತಾನೆ, ಯಾವ ಭೀಷ್ಮ ದ್ರೋಣ ಕಡೆಗೆ ನೆಚ್ಚಿದ ಕರ್ಣ ಕೂಡ ನನಗೆ ಸಂತೋಷವನ್ನು ಯಾವ ಸಂತೋಷವನ್ನು ಕೊಡಲಿಲ್ವೋ ಅದನ್ನು ಇವತ್ತು ಕೊಟ್ಟಿದ್ದೀರಾ ನೀವು ಅಂತಾನೆ. ಇದು ಮನುಷ್ಯ ಸಹಜವಾದದ್ದು. ಬಹಳ ಉನ್ನತ ಪಾತ್ರವನ್ನು ಅವನು ಔನ್ನತ್ಯಕ್ಕೆ ಏರಿಸಬೇಕು ಅಂತಲ್ಲ, ಅವನ ಸ್ವಭಾವಕ್ಕೆ ಸರಿಯಾದದ್ದು. ಅವನು ಹಂಗೆ ಹೇಳ್ತಾನೆ, ಹೇಳಿಬಿಟ್ಟು ಇನ್ನೇನು ಸಾಯೋಕ್ಕಾಗ್ತಾನೆ. ಅವರು ಏನಾದರೂ ಅವನಿಗೆ ಸಮಾಧಾನ ಎಲ್ಲ ಮಾಡೋಕೆ ಹೋದ್ರೆ, ಏನೂ ಸಮಾಧಾನ ಬೇಡ, ನಾನು ಹೋಗ್ತೀನಿ, ಸತ್ತವ್ರಿಗೆಲ್ಲ ಸಂಸ್ಕಾರ ಮಾಡ್ರಪ್ಪ, ಮತ್ತು ಹೋಗ್ಬಿಟ್ಟು ನಮ್ಮ ಅಪ್ಪ ಅಮ್ಮನಿಗೆ ಒಂದು ಸ್ವಲ್ಪ ಸಮಾಧಾನ ಮಾಡಿ, ದುಃಖ ಶಮನ ಮಾಡಿ ಅಂತ ಹೇಳ್ತಾನೆ. ಅವರು ಬಹಳ ದುಃಖಪಟ್ಟು ಆಯುಧಗಳನ್ನು ಬಿಸಾಕ್ಬಿಟ್ಟು ಹೊರಟೋಗ್ತಾರೆ. ಈ ಕಡೆ ಧರ್ಮರಾಜ ತಮ್ಮ ಮಕ್ಕಳನ್ನು ಮತ್ತು ಪಾಂಚಾಲರೆಲ್ಲ

ಅವರ ಬೇರೆ ಶಿಬಿರದಲ್ಲಿ ಇದ್ರಲ್ಲ, ಅಲ್ಲಿ ಏನು ಭಯಂಕರ ಇದಾಗಿದೆ ಗೊತ್ತಿಲ್ಲ ಅವನಿಗೆ, ಅನಾಹುತ. ಅವನು ಆ ಕಡೆ ಬರ್ತಾ ಇದ್ರೆ ಮುಂಚೆನೇ ದ್ರೌಪದಿಯಲ್ಲಿ ಹೋಗಿದ್ಲು ಕಾಣುತ್ತೆ. ಅವಳು ಹೊಟ್ಟೆ ಬಡ್ಕೊಳ್ತಾ ಅವಳೋ ತತ್ಕೊಂಡು ಎದುರುಗಡೆಯಿಂದ ಬರ್ತಾ ಇದ್ದಾಳೆ. ಧರ್ಮರಾಜ ಗಾಬರಿ ಆಗೋಯ್ತು, ಏನಾಯ್ತು ಅಂತ. ಅವಳ ಕಣ್ಣೀರನ್ನು ಒರೆಸಿ, ಇದು ಬಹುಶಃ ಅಪರೂಪ ದೃಶ್ಯ, ಧರ್ಮರಾಜ ದ್ರೌಪದಿಯ ಕಣ್ಣೀರು ಒರೆಸೋದು. ಕಣ್ಣೀರು ಒರೆಸಿ ಏನಾಯ್ತು ಅಂತ ಕೇಳಿದರೆ ಅವಳು ಈ ಭಯಂಕರ ಸಮಾಚಾರವನ್ನು ಹೇಳ್ತಾಳೆ. ನಮ್ಮ ಮಕ್ಕಳನ್ನೆಲ್ಲ ಅಶ್ವತ್ಥಮ ಕೊಚ್ಚಿ ಹಾಕ್ಬಿಟ್ಟಿದ್ದಾನೆ ಅಂತ. ಅವಳಿಗೆ ಅಣ್ಣಂದ್ರು ತಮ್ಮಂದ್ರೂ ಕೊಚ್ಚಿ ಹಾಕ್ಬಿಟ್ಟಿದ್ದಾನೆ. ಹೀಗೆ ಹೇಳಿದಾಗ ಭೀಮನಿಗೆ ಕೋಪ ಬಂದ್ಬಿಡುತ್ತೆ. ನಿನಗೆ ಇಂಥ ದುಃಖವನ್ನು ಉಂಟು ಮಾಡಿದ ಅವನ ತಲೆ ದಂಡ ಇವತ್ತು, ಅದಕ್ಕಿಂತ ಕಡಿಮೆ ಅಲ್ಲ ಅಂದ್ಬಿಟ್ಟು ಹೊರಟೇ ಬಿಡ್ತಾನೆ. ಅವನು ಹೊರಟೇ ಬಿಡ್ತಾನೆ. ಅವಾಗ ಕೃಷ್ಣ ಹೇಳ್ತಾನೆ ವ್ಯಾಸ ಭಾರತದಲ್ಲಿ ಅದುಂಟು, ಅಯ್ಯಯ್ಯೋ ಹೋಗೋಗಿ ಬಿಡಬೇಡಿ, ಅವನ ಹತ್ರ ಆ ನಾರಾಯಣಾಸ್ತ್ರ ಇದೆ, ಅದು ಬ್ರಹ್ಮಶಿರ ಅಂತ ಒಂದು ಅಸ್ತ್ರ ಇದೆ ಅರ್ಜುನಿಗೆ, ಅವನಿಗೆ ಇಬ್ರಿಗೂ ಕೊಟ್ಟಿದ್ರು ದ್ರೋಣರು, ಅದನ್ನೇನಾದರೂ ಪ್ರಯೋಗ ಮಾಡಿಬಿಟ್ರೆ ಅದನ್ನು ಎದುರಿಸೋಕ್ಕೆ ಭೀಮನಿಗೆ ಸಾಧ್ಯ ಇಲ್ಲ ಅಂತ. ಆಯಿತು, ಆದರೆ ಭೀಮ ನುಗ್ಗೇ ಬಿಡ್ತಾನೆ. ತಕ್ಷಣ ಇವರೆಲ್ಲ ಅವನ ಜೊತೆ ಹೋಗ್ತಾರೆ, ಒಬ್ಬನಿಗೆ ಆಗೋಲ್ಲ ಅದು ಕಷ್ಟ ಅಂತ. ಅಶ್ವತ್ಥಾಮ ಅಲ್ಲೇ ಸಿಕ್ಕ ಅಂತಿದೆ, ಇದರಲ್ಲಿ ಅಲ್ಲೇ ಸಿಗ್ತಾನೆ. ಭೀಮ ಅವನ ಕೋಪದಿಂದ ಕೊಡ ವಾಪಸ್ಸು ದ್ರೌಪದಿಯ ಮಕ್ಕಳನ್ನ, ಅದನ್ನು ಸಾಯಿಸ್ಬಿಟ್ಟಿಯಲ್ಲ ನೀನು ಅಂತ ಇದನ್ನು ಹೇಳ್ತಾನೆ. ಯಾಕೆ ಅಂತಂದ್ರೆ ನಿನ್ನನ್ನು ಮುಗಿಸ್ತೀವಿ, ದ್ರೌಪದಿ ಹೇಗೆ ತನ್ನ ಮಕ್ಕಳಿಗಾಗಿ ಶೋಕ ಪಡ್ತಿದ್ದಾಳೋ ಹಾಗೆ ನಿನ್ನ ಅಮ್ಮನೂ ದುಃಖ ಹರಿಸ್ಬೇಕು ಈಗ, ಹಾಗೆ ಮಾಡ್ತೀನಿ ಅಂತ ಅಂತೆಲ್ಲ ಹೇಳ್ತಾನೆ. ಆಯ್ತು, ಅವನು ಹೇಳ್ತಾನೆ, ಅಯ್ಯೋ ಬಿಡೋ, ನೀವೆಲ್ಲ ಬಚ್ಚಿಟ್ಕೊಂಡಿದ್ರೆ ಹೆದರ್ಕೊಂಡು, ನಾನು ನೀನಿರಲಿಲ್ಲ ನಮ್ಮ ಒಡೆಯನಿಗೋಸುವಾಗಿ ನಿನ್ನವರ ಅಂದರೆ ನಿನ್ನ ಮಕ್ಕಳ ತಲೆಗಳನ್ನು ತೆಗೆದಿದ್ದೇನೆ ಅಂತಂದ್ಬಿಡ್ತಾನೆ. ಹೀಗೆ ಇದಾಗ್ಬಿಟ್ರೆ ಏನು ಮಾಡೋದು, ಯುದ್ಧ ಶುರು ಆಗೇ ಬಿಡುತ್ತೆ. ಅದಕ್ಕೆ ಕೃಷ್ಣ ಅವನಿಗೆ ಬೈತಾನೆ, ಅವನಿಗೆ ಏನು ಅಂದ್ಕೊಂಡಿದೆಯೋ, ಪಾಂಡವರು ನಾಶ ಮಾಡ್ತೀನಿ ಅಂದಿದೆಯಾ, ಧರ್ಮರಾಜ ಇದ್ದಾಗ ಪಾಂಡವರನ್ನು ನಾಶವನ್ನು ಮಾಡೋಕ್ಕಾಗುತ್ತೇನೋ ನಿನ್ನ ಕೈಲಿ ಅಂತ ಅವನು ಹೇಳ್ತಾನೆ. ಏನಾದರೂ ಆಗಲಿ, ಆವಾಗ ಅಶ್ವತ್ಥಾಮನಿಗೆ ತೀರ ಕೋಪ ಬಂದು, ಪಾಂಡವರು ಪ್ರಾಣ ಅಲ್ವಾ ನೀನು, ಕೃಷ್ಣ ತಗೋ ಈ ಅಸ್ತ್ರವನ್ನು ಅಂತ, ಮಹಾವೈಷ್ಣವಾಸ್ತ್ರ, ಅದನ್ನು ಬ್ರಹ್ಮಾಸ್ತ್ರವಾಗಿ ಒಂದು ಹುಲಿ ಕಡ್ಡಿ ತೊಗೊಂಡು ಬಿಟ್ಬಿಡ್ತಾನೆ, ಅಭಿಮಂತ್ರಿಸಿ ಬಿಡ್ತಾನೆ. ಅದಕ್ಕೇನು ಬಾಣನೇ ಬೇಕು ಅಂತಿಲ್ಲ, ಅದು ಶಿವನ ಮೂರನೇ ಕಣ್ಣು ಹಾಗೆ ಸುಟ್ಟುಕೊಂಡು ಎಲ್ಲಾನು ನುಗ್ಗಿಬಿಡುತ್ತೆ. ಎಲ್ಲರೂ ಚಲಾಪಲಿ ಓಡೋಗ್ತಾರೆ, ಅದು ಉತ್ತರೆಯ ಗರ್ಭವನ್ನು ಹುಡ್ಕೊಂಡು ಹೋಗಿ ಸೂಕ್ಷ್ಮ ರೂಪದಲ್ಲಿ ಅದರೊಳಗಡೆ ಪ್ರವೇಶ ಮಾಡಿಬಿಡುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ಅಲ್ಲಿ ನಿಜ ಅವನು ಹೇಳೋದು ಅಪಾಂಡವೀಯವಾಗಿ ಹೋಗಲಿ, ಪಾಂಡವರು ಇಲ್ಲದೇ ಇರೋಂಗಾಗಲಿ ಬಿಟ್ಟ ಅಂತ. ಹಾಗೆ ಪಾಂಡವರೆಲ್ಲ ಆ ಕಡೆ ಆ ಕಡೆ ನಮಸ್ಕಾರ ಮಾಡಿ ತಪ್ಪಿಸ್ಕೊಳ್ಳೋದ್ರಿಂದ ಉತ್ತರೆಯ ಹೊಟ್ಟೆಯಲ್ಲಿ ಆ ಮಗು ಇನ್ನು ಶಿಶು ಹುಟ್ಟಬೇಕಾದ ಶಿಶು ಇರುತ್ತೆ, ಅದನ್ನು ನಾಶ ಮಾಡಿದರೆ ಪಾಂಡವರ ವಂಶ ಮುಗಿಯುತ್ತಲ್ಲ, ಹಾಗೆ ಬಂತು ಅಂತ. ಆದರೆ ಅಲ್ಲಿ ಸುದರ್ಶನ ಚಕ್ರವನ್ನು ಕೃಷ್ಣ ಬಿಟ್ಟು ಉತ್ತರೆಯ ಗರ್ಭದ ಸುತ್ತಲೂ ಒಂದು ರಕ್ಷಾ ಕವಚ ಮಾಡ್ತಾನೆ ಬೇಲಿ ಥರ, ಹಾಗಾಗಿ ಅಲ್ಲಿ ಬರೋದಿಲ್ಲ. ಹೇಗೆ ಮಾರ್ಕಂಡೆಯ ಮೃತ್ಯುವಿನ ಗಂಟಲಿನಿಂದ ಬದುಕಿದ್ನೋ ಹೊರಗಡೆ ಬಂದನೋ ಹಾಗೆ ಈ ಗರ್ಭವನ್ನು ಕಾಪಾಡದ ಅಂತ ಹೇಳ್ತಾರೆ. ಅಲ್ಲಿಗೆ ಇದು ದರ್ಭಾಸ್ತ್ರ ವಾಪಸ್ಸು ಹೋಗ್ಬಿಡುತ್ತೆ, ಅದರ ಪಾತ್ರ ಮುಗೀತು. ಅದಾದಮೇಲೆ ಭೀಮಾರ್ಜುನರು ಅಶ್ವತ್ಥಾಮ ಬೈದಾಡಿಕೊಂಡು ಶಾಪ ಹಾಕ್ಕೊಂಡು ಒಬ್ಬರನ್ನೊಬ್ಬರು ಕಡೆಗೂ ಭೀಮಾರ್ಜುನರು ಅಶ್ವತ್ಥಾಮನ ಹಿಡಿತಾರೆ ಅವನನ್ನು. ಆದರೆ ಅಲ್ಲಿಗೆ ದ್ರೌಪದಿ ಹುಡುಕೊಂಡು ಬಂದ್ಬಿಡ್ತಾಳೆ. ಬಂದ್ಬಿಟ್ಟು ಅದು ದ್ರೌಪದಿಯ ದೊಡ್ಡತನ, ಇಂಥ ದುಃಖ ತನಗಾಗಿದ್ರೂ ಅವಳು ಇವನೇನೇ ಆಗಲಿ ಗುರುಪುತ್ರ ಅವನನ್ನು ಕೊಲ್ಲಬೇಡಿ ಬಿಟ್ಬಿಡಿ ಅಂತಂತಾಳೆ. ಇದು ಎಷ್ಟು ದೊಡ್ಡ ಮಾತು ದ್ರೌಪದಿದು, ಅಲ್ಲ ಇವನನ್ನೀಗೆ ನೀವು ಸಾಯಿಸ್ಬಿಟ್ರೆ ಹೇಗೆ ನನ್ನ ಮಕ್ಕಳ ಸಾವಿಗೆ ನಾನು ದುಃಖ ಪಡ್ತಿದ್ದೀನೋ ಹಾಗೆ ಇವನ ತಾಯಿ ಕೃಪೆಗೂ ದುಃಖ ಪಡೋದಿಲ್ವೇ, ಹಾಗೆಲ್ಲ ಬೇಡ, ನಾವೆಲ್ಲ ಹೆಂಗಸರು ಸಮಾನ ದುಃಖಿಗಳು. ಬಹಳ ದೊಡ್ಡ ಮಾತು, ಎಲ್ಲ ಯುದ್ಧದಲ್ಲಿ ನಾವು ಸಂಕಟ ಪಡೋರು, ಮಕ್ಕಳನ್ನು ಕಳ್ಕೊಂಡು ಪತಿಗಳನ್ನು ಕಳ್ಕೊಂಡು ಎಲ್ಲ ಮಾಡಿಕೊಂಡು ನಾವು ಸಮಾನ ದುಃಖಿಗಳು ಅಂತ ಅವನ ತಾಯಿಯನ್ನು ಯೋಚನೆ ಮಾಡಿ ಬಿಟ್ಬಿಟ್ರಪ್ಪ ಅವನನ್ನು ಅಂತಾಳೆ. ಆವಾಗ ಅವರು ಓಹೋ ಏನು ಮಾಡೋದು, ಅಶ್ವತ್ಥಾಮನ ತಲೆ ಕಡಿದು ಬಿಡ್ತೀನಿ ಪ್ರತಿಜ್ಞೆ ಮಾಡಿದ್ನಲ್ಲ ಅಂತಂದರೆ, ಅವನ ತಲೆಯಲ್ಲಿ ಒಂದು ಶುಭಪ್ರದವಾದಂತಹ ಅಮೂಲ್ಯವಾದ ಒಂದು ಮಣಿ ಇರುತ್ತಂತೆ, ಆ ಮಣಿ ಕಿತ್ತು ಕೊಟ್ಬಿಡು ಅಂತಾರೆ. ಅವನು ಕಿತ್ತು ಕೊಟ್ಟು ಕೂಪದಿಂದ ಹೊರಟೋಗ್ತಾನೆ ಅವನು. ಕೃಷ್ಣ ಅವನಿಗೆ ಶಾಪನೂ ಕೊಟ್ಟ ಅಂತಿದೆ, ಇಲ್ಲ ಅದು ಆಯಿತು. ಆ ಮಣಿ ಕೊಟ್ಟ ತಕ್ಷಣ ಅವನು ಇದು ಮುಗಿಯಿತು ಅಂತ, ಅಲ್ಲಿ ತೇಜಸ್ಸು ಎಲ್ಲ ಮುಗಿಯಿತು ಅಂತ. ಆ ಮಣಿನ ಅವನು ದ್ರೌಪದಿಗೆ ಕೊಡ್ತಾನೆ, ದ್ರೌಪದಿ ಅದನ್ನು ಧರ್ಮರಾಜನಿಗೆ ನೀ ಇಟ್ಕೊ ಅಂತ ಹೇಳಿ ಕೊಟ್ಲು ಅಂತ ವ್ಯಾಸ ಭಾರತದಲ್ಲಿದೆ. ಇಲ್ಲಿ ಕಿತ್ಕೊಂಡು ಕಳಿಸಿದ್ರು. ಈ ಕಡೆ ಹಸ್ತಿನಾವತಿಯಲ್ಲಿ ದುರ್ಯೋಧನ ಮರಣ ವಾರ್ತೆ ತಲುಪಿಬಿಡ್ತು, ಅದು ವಿಷಮಯವಾದ ವಾರ್ತೆ, ಅಲ್ಲೆಲ್ಲ ವಿಷಾದ ತುಂಬಿಡ್ತು, ಭಾರಿ ದುಃಖ, ಎಲ್ಲ ಅರಮನೆಯಲ್ಲೆಲ್ಲ ದುಃಖ ಬಳೂ ಅಂತ ಅಳುತ್ತಿದ್ದಾರೆ, ಅಳದೇ ಇರೋರೇ ಇಲ್ಲ, ಎಲ್ಲ ಹೆಂಗಸರು ಕಳ್ಕೊಂಡ್ಬಿಟ್ಟಿದ್ದಾರೆ, ಮಕ್ಕಳನ್ನ ಕಳ್ಕೊಂಡಿದ್ದಾರೆ, ಅಣ್ಣಂದ್ರನ್ನ ಕಳ್ಕೊಂಡಿದ್ದಾರೆ, ತಮ್ಮ ಗಂಡಂದ್ರನ್ನ ಕಳ್ಕೊಂಡಿದ್ದಾರೆ, ಹೀಗಾಗಿ ಏನು ಎಲ್ರಿಗೂ ಅಳುವೇ, ಅಲ್ಲಿರೋದೇ ಅಳು.

ಅಲ್ಲಿ ವ್ಯಾಸರು ಅವಾಗ ಅಲ್ಲಿಗೆ ಬರ್ತಾರೆ. ವ್ಯಾಸರಿಗೆ ನಿಜವಾಗಿಯೂ ನೇರವಾಗಿ ಅಂಟು ತಿಳಿದಿದ್ರು ಅವರ ಮಕ್ಕಳು ಮೊಮ್ಮಕ್ಕಳೇನೆ. ಧೃತರಾಷ್ಟ್ರ ಪಾಂಡು ವಿದುರ ಅವರದೇ ಮಕ್ಕಳು, ಹಾಗಾಗಿ ಅವ್ರು ದೂರ ಅವರಿದ್ರು ಇವರೆಲ್ಲ ಅವರಿಂದ ಬಂದವರೇನೆ. ಹಾಗಾಗಿ ಹೀಗೆ ಹಾಳಾಗಿ ಹೋಗ್ಬಿಡ್ತಾರಲ್ಲ ಅನ್ನೋ ದುಃಖ ಅವ್ರಿಗೆ ಇದ್ದೇ ಇದೆ. ಯಾವಾಗಲೂ ಬರ್ತಿರ್ತಾರೆ ಕಷ್ಟದ ಸಂದರ್ಭದಲ್ಲಿ.

ಇದ್ದ, ಪಾಂಡವರು ಸಜ್ಜನರಪ್ಪ, ಅದಕ್ಕೆ ಕೃಷ್ಣ ಅವ್ರ ಪರವಾಗಿದ್ದ. ಶಿವ ಕರುಣೆ ತೋರಿಸ್ದ, ಅಶ್ವತ್ಥಾಸ್ತ್ರ ಎಲ್ಲ ಕೊಟ್ಟು, ಎಲ್ಲಿ ಧರ್ಮವೋ ಅಲ್ಲಿ ಜಯಪ್ಪ ಅಂತ ಹೇಳಿ ಸಮಾಧಾನ ಮಾಡ್ತಾರೆ. ಧರ್ಮ ಯಾವ ಕಡೆ ಇದ್ಯೋ ಅಲ್ಲೇ ಜಯ ಅನ್ನೋದು. ಅದನ್ನು ಆಮೇಲೆ ಆ ಭಾನುಮತಿಗೆ ಸಮಾಧಾನ ಮಾಡ್ರಪ್ಪ, ಅವಳು ಪಾಪ ದುಃಖ ಪಡ್ತಿದ್ದಾಳೆ ಅಂತ. ಇಷ್ಟೆಲ್ಲ ಹೇಳೋ ಹೊತ್ತಿಗೆ ಧೃತರಾಷ್ಟ್ರ ಈ ಸಮಾಧಾನ ಎಂತ ಮಾಡ್ಕೊಳ್ಳೋದು, ಜ್ಞಾನ ತಪ್ಪು ಬಿದ್ದುಬಿಟ್ಟ. ಎಲ್ಲಿ ಎಲ್ಲ ಹೆಂಗಸರು ನೆಲದ ಮೇಲೆ ಹೊರಳಾಡ್ಕೊಂಡು ಅಳುತ್ತಿದ್ದಾರೆ, ಯಾರನ್ನ ಸಮಾಧಾನ ಮಾಡಬೇಕು? ಇರೋದಲ್ಲಿ ವ್ಯಾಸರು ಗಾಂಧಾರಿಗೂ ಸಮಾಧಾನ ಮಾಡ್ತಾರೆ, ಉಳಿದ ಹೆಂಗಸರಿಗೆಲ್ಲ ಸಮಾಧಾನ ಮಾಡಮ್ಮ ನೀನು ಅಂತಂತಾರೆ. ಇದೆಲ್ಲ ಆಯಿತು. ಧೃತರಾಷ್ಟ್ರ ಈ ಹೊರಗಡೆ ಹೊರಡ್ತಾನೆ, ಅಂದರೆ ಆ ಎಲ್ಲಿದಾರೋ ನೋಡೋಣ ಅಂದ್ಕೊಂಡು ಹೊರಡೋದು. ಹೋದರೆ ಅವನ ಹಿಂದೆಗಡೆ ಸಾವಿರಾರು ಹೆಂಗಸರು ತಲೆ ಬಿರಿ ಹೊಯ್ದುಕೊಂಡು ಕೂದಲು ಬಿಟ್ಕೊಂಡು ಅಳತಾ ಹೊಟ್ಟೆ ಬಡ್ಕೊಳ್ತಾ ಹೋಗ್ತಾ ಇದ್ದಾರಂದು ಸಾವಿರಾರು ಹೆಂಗಸರು, ಅಂತಷ್ಟು ಜನ ಸತ್ತೋಗಿರೋರು. ಇದಕ್ಕಿಂತ ದುಃಖದಿದೆಯೇ ಇನ್ನೊಂದು ಯುದ್ಧದ ಪರಿಣಾಮ ಇಂಥದ್ದು? ಅವ್ರು ಹೋಗ್ತಾ ಇದ್ದಾರೆ, ರಾಜಪತ್ನಿಯರಿದ್ದಾರೆ, ಬೇರೆ ಬೇರೆ ವೃತ್ತಿಯ ಹೆಂಗಸರಿದ್ದಾರೆ, ಬೇರೆ ಬೇರೆ ವೃತ್ತಿಯವರಿದ್ದಾರೆ, ಕೆಲಸದವರಿದ್ದಾರೆ ಎಲ್ಲರೂ. ಹೀಗೆ ಬರ್ತಿದ್ರೆ ಎದುರುಗಡೆದ ಅಶ್ವತ್ಥಾಮ ಇವರು ಬಂದ್ಬಿಡ್ತಾರೆ, ಅವರು ಇಲ್ಲಿಗೆ ಬರ್ತಾ ಇದ್ರಲ್ಲ. ಅವರು ನೋಡಿ ದುಃಖ ಪಡ್ತಾರೆ, ದುಃಖ ಪಟ್ಟು ಹ್ಞೂ ಇನ್ನು ಮುಂದೆ ಪಾಂಡವರು ರಾಜ್ಯವನ್ನು ಅನುಭವಿಸ್ಕೊಳ್ಳಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಬೈತಾರೆ. ಇದೆಲ್ಲ ಈ ಕ್ಷಣದಲ್ಲಿ ಬೈಯೋಕೆ ಸುಲಭ, ಆದರೆ ಪಾಂಡವರಿಗೆ ಅವನು ರಾಜ್ಯವನ್ನು ಒಂದು 5 ಊರು ಅಂತ ಕೇಳಿದ್ದ ಅವನು. ಆ ಕೃಷ್ಣ ಅಂತೂ ಒಂದೇ ಊರು ಕೊಡಪ್ಪ ಸಾಕು ಅಂದಿದ್ದ. ಅವನು 4 ಊರನ್ನ ಕೊಟ್ಟು ಬಿಟ್ಟಿದ್ರೆ ಇದುವೇ ಆಗ್ತಿರ್ಲಿಲ್ಲ. ದುರ್ಯೋಧನ ಇವರು ಬೈಯೋತಾ ಇಲ್ಲ ಮನಸ್ಸಿನಲ್ಲಿ ಅಂದ್ಕೊಂಡ್ರೆ ಗೊತ್ತಿಲ್ಲ, ಯಾಕಂದ್ರೆ ದುರ್ಯೋಧನ ಅದಕ್ಕೆಲ್ಲ ಜವಾಬ್ದಾರಿ. ಅವರ ಭಾಗವನ್ನು ಕೊಟ್ಟಿದ್ರು ಹಾಗೆ ಅದು ಬಹಳ ದೊಡ್ಡದು, ಬೇಡ ಅವ್ನು 4 ಊರು ಕೊಡು ಸಾಕು ಅಂದ್ರೆ ಆ 4-5 ಊರನ್ನ ಕೊಟ್ಟಿದ್ರೆ ಯುದ್ಧವೇ ಇರ್ತಿರ್ಲಿಲ್ಲ, ಎಲ್ಲರೂ ಸಂತೋಷವಾಗಿರ್ಬೋದಿತ್ತು. ಅವನ್ ತಾನೇ ಮೂಲ ಕಾರಣ ಎಲ್ಲದಕ್ಕೂ. ಅವನಿಗೆ ಧೃತರಾಷ್ಟ್ರನಿಗೆ ಅವರು ಅಶ್ವತ್ಥಾಮ ಅವರು ಹೇಳಿದ್ರು ಹೀಗೆ ಉಪಪಾಂಡವರನ್ನು ಕೊಂದು ಬಿಟ್ಟುವಿ ಅಂತ. ಅದನ್ನು ಕೇಳಿ ನಿನ್ನ ಮಗನಿಗೆ ಸಂತೋಷ ಆಯ್ತಪ್ಪ ಅಂತ ಹೇಳ್ತಾರೆ. ಅದಕ್ಕೆ ಅವನಿಗೆ ಅವರ ಮಗನ ಕಡೆಗೂ ಒಂದು ಸಂತೋಷ ಆಯ್ತಲ್ಲ ಅಂತ ಇವನಿಗೆ ಸಂತೋಷ ಆಯಿತು ಧೃತರಾಷ್ಟ್ರನಿಗೆ. ಅವನ ಬುದ್ಧಿ ಅಂಥದ್ದು ಸರಿ. ಅಲ್ಲಿ ಅಶ್ವತ್ಥಾಮ ಇವರುಗಳು ಹೊರಟೋಗ್ಬಿಟ್ರು ಕಾಡಿಗೆ. ಈ ಕಡೆ ಕೃಷ್ಣ ಪಾಂಡವರು ದ್ರೌಪದಿ ಎಲ್ಲ ಬಂದರು. ದ್ರೌಪದಿ ಎದೆ ಬಡ್ಕೊಂಡು ಅಳುತ್ತಿದ್ದಾಳೆ, ಎಲ್ಲ ಆಗೋಯ್ತು ಯುದ್ಧ, 5 ಗಂಡಂದರು ಮತ್ತು ಮಕ್ಕಳು ಚೆನ್ನಾಗಿದ್ದಾರೆ ಅಂದ್ರೆ ಕೊನೆಯ ಕ್ಷಣದಲ್ಲಿ ಇದೊಂದು ಆಗೋಯ್ತು ಯುದ್ಧ, ಎಲ್ಲ ಹೀಗೆ ಆಗೋದು, ಏನು ಮಾಡೋಕ್ಕಾಗತ್ತೆ? ಹಾಗಾಗಿ ಈ ಕಡೆ ಗಾಂಧಾರಿ, ಭಾನುಮತಿ, ಕುಂತಿ ಮತ್ತೆ ಇತರ ಹೆಂಗಸರು ಅಳುತ್ತಿದ್ದಾರೆ. ಊರು ಜನರು ಒಂದು ಕಡೆ ಅಳುತ್ತಾರೆ, ಇಲ್ಲೆಲ್ಲ ಊರು ಜನರು ಓಡಾಡ್ತಿದ್ದಾರಂತೆ. ಕೃಷ್ಣ ಅಲ್ಲಿ ನೋಡ್ತಿದ್ದಾನೆ, ಪಾಂಡವರು ಅವರು ಒಂದು ಕಡೆ ನಿಂತಿದ್ದಾರೆ, ವ್ಯಾಸರು ಅಲ್ಲಿ ಇಲ್ಲಿ ಓಡಾಡ್ತಾ ಮಾತು ಹೇಳ್ತಿದ್ದಾರೆ, ಹೆಂಗಸರು ಇನ್ನೊಂದು ಕಡೆ ಕೂತ್ಕೊಂಡು ಅಳ್ತಾ ಇದ್ದಾರೆ ಈ ಥರ. ಆಮೇಲೆ ಧರ್ಮರಾಯನನ್ನು ಧೃತರಾಷ್ಟ್ರನ ಹತ್ರ ಕರ್ಕೊಂಡು ಹೋಗಿ ಅವನಿಗೆ ಸ್ವಲ್ಪ ಸಾಂತ್ವನ ಹೇಳೋದು ವಿವೇಕಪ್ಪ ಅಂತ ವ್ಯಾಸರು ಸೂಚನೆ ಮಾಡ್ತಾರೆ. ಹೋಗ್ಬಿಟ್ಟು ಸಮಾಧಾನ ಹೇಳಪ್ಪ ನಿಮ್ಮ ದೊಡ್ಡಪ್ಪನಿಗೆ, ಪಾಪ ದುಃಖದಲ್ಲಿದ್ದಾನೆ, ಏನೋ ಅವನು ಮಾಡಿದ್ದಾನೆ ಮೂರ್ಖತನಗಳನ್ನು ಇಲ್ಲ ಅಂತಲ್ಲ, ಆದರೂ ಈಗ ಪಾಪ ಎಲ್ಲರನ್ನೂ ಕಳ್ಕೊಂಡಿದ್ದಾನೆ ಅಂತ. ಆಮೇಲೆ ಹಸ್ತಿನಾವತಿಯ ಅರಸನಾದ ಧೃತರಾಷ್ಟ್ರ ಏನು ಮಾಡಿದ್ರು ನಾವು ಮಾಡ್ತೀವಿ ಅಂತ ಇವನು ಧರ್ಮರಾಜ ವ್ಯಾಸನಿಗೆ ಹೇಳ್ತಾನೆ. ಅದು ಬಹಳ ದೊಡ್ಡ ಮಾತು, ಏನೇ ಆಗಲಿ ತಾವು ಗೆದ್ದಾಗಿದೆ, ಆದರೆ ಧೃತರಾಷ್ಟ್ರನೇ ಅರಸ ಅಂತ ಹೇಳ್ತಾನಲ್ಲ. ವ್ಯಾಸರು ಧೃತರಾಷ್ಟ್ರ ಹತ್ರ ಬಂದು, ನಾನು ನಿನ್ನ ದುಷ್ಟ ಮಗ ಹೋಗ್ಬಿಟ್ಟ, ಹೋಗಲಿ, ಧರ್ಮರಾಜನೇ ನಿನ್ನ ಮಗ ಅಂತ ಅಂದ್ಕೊಳಪ್ಪ ಅಂತ. ಅವನು ಸಮಾಧಾನ ಮಾಡ್ಕೊ, ಇವನೇ ಮಗ ಅನ್ಕೊಂತ ಧೃತರಾಷ್ಟ್ರನು ಒಪ್ತಾನೆ. ಹೇಳ್ತಾನೆಯೋ ನೀನು ಒಳ್ಳೆಯವನಪ್ಪ, ನೀನು ಏನೇ ಆಗಲಿ ಸದ್ಗುಣಿ, ನೀನು ನಿನ್ನ ಮಗನ ಥರಾನೇ ಅಂತ ಹೇಳ್ತಾನೆ ಅವನ ಮಾತನ್ನು. ಇಲ್ಲ ಅಂತಲ್ಲ, ಪಾಂಡವರೇ ಇನ್ಮೇಲೆ ನನ್ನ ಮಕ್ಕಳು, ಇನ್ನೇನು ನಮ್ಮ ಮಧ್ಯೆ ಅಡ್ಡಿನೇ ಇಲ್ಲ. ಯಾಕಂದರೆ ಅವ್ರ ಹತ್ರ ಬರೋದಕ್ಕೆ ದುರ್ಯೋಧನ ತಾನೇ ಅಡ್ಡಿ ಮಾಡ್ತಿದ್ವಿ, ಈಗ ಅದಿಲ್ವಲ್ಲ. ಹಾಗೆ ಆದರೂ ಒಳಗಡೆ ಎಲ್ರಿಗೂ ಗೊತ್ತು ಇವನ ಹೃದಯದಲ್ಲಿ ವಿಷ ತುಂಬಿದೆ ಅಂತ. ಬಾಯಲ್ಲಿ ಅವನು ಒಳ್ಳೆ ಮಾತನ್ನು ಹೇಳಿಬಿಟ್ರೆ ಹಂಗೆ ಒಳ್ಳೆ ಮಾತೇ ಆಗುತ್ತೆ ಅಂತ ಹೇಳೋಕೆ ಬರೋಲ್ಲ, ಒಳ್ಳೆಯದನ್ನು ಮಾಡ್ತಾನೆ ಅವನು ಅಂತ. ಕೃಷ್ಣ ನಗ್ನಗ್ತ ಅಂದರೆ ಗೊತ್ತಿದೆಯಪ್ಪ ನಿನ್ನ ಬುದ್ಧಿ ಅಂದ್ಕೊಂಡು ವಿಶ್ವಕರ್ಮನನ್ನು ಧ್ಯಾನ ಮಾಡಿದ್ನಂತೆ. ಆ ಕ್ಷಣವೇ ವಿಶ್ವಕರ್ಮ ಬಂದು ಏನು ಬೇಕು ಅಂತಂದರೆ, ಒಂದು ಉಕ್ಕಿನ ಭೀಮನ ಪ್ರತಿಮೆಯನ್ನು ಮಾಡು ಅಂದಂತೆ. ಉಕ್ಕಿಲ್ಲು ರೋಬೋ, ಇಲ್ಲಿ ಕುಮಾರವ್ಯಾಸ ಹಾಗೆ ಮಾಡಿದಾನೆ, ಅದನ್ನು ಅವನು ಬೇರೆ ಎಲ್ಲೋ ಸಿಕ್ಕಿರ್ಬೇಕು ಆಧಾರ ಅದಕ್ಕೆ, ವಿಶ್ವಕರ್ಮ ಧ್ಯಾನಿಸಿ ಮಾಡ್ದ ಅಂತ. ವ್ಯಾಸ ಭಾರತದಲ್ಲೇ ಹಾಗಲ್ಲ, ದುರ್ಯೋಧನ ಮಾಡಿಸ್ಕೊಂಡಿರ್ತಾರೆ ಭೀಮನ ಒಂದು ಪ್ರತಿಮೆಯನ್ನು. ಅದು ಈ ಸ್ಪ್ರಿಂಗ್ ಆ್ಯಕ್ಷನ್ ಇದ್ದಂಗೆ, ಆಗಿನ ಕಾಲದ ರೋಬೋ ಅಂತ ಅನ್ಬೋದು. ಹೀಗೆ ಅದ್ಯಾತಕ್ಕೆ ತನ್ನ ಗದೆಯ ಪ್ರಾಕ್ಟೀಸ್ಗೆ ಅಭ್ಯಾಸ ಗದಾಭ್ಯಾಸಕ್ಕೆ ಇಟ್ಕೊಂಡಿರ್ತಾನೆ. ಅದು ಗದೆಯನ್ನು ವಾಪಸ್ ಹೊಡೆಯುತ್ತದ್ದು, ಅದ್ರ ಕೈಯಲ್ಲೂ ಒಂದು ಗದೆ ಇರುತ್ತೆ. ಭೀಮನ ಮೂರ್ತಿ ಇದ್ರೆ ರೊಚ್ಚನಿಂದ ಯುದ್ಧ ಮಾಡ್ಬೋದು ತಾನು ಅಂತ, ಅದರಲ್ಲೂ ದ್ವೇಷ ಅವನಿಗೆ, ಅದಕ್ಕೆ ಇಟ್ಕೊಂಡಿದ್ದದ್ದು ಅಂತಿದೆ. ಇಲ್ಲಿ ಕೃಷ್ಣ ವಿಶ್ವಕರ್ಮನನ್ನು ಕರೆಸ್ಬಿಟ್ಟು ಅಲ್ಲಿ ಮಾಡಿಸ್ಬಿಟ್ಟ ತಕ್ಷಣ ಅಂತ ಹಾಗೆ ಮಾಡಿದ್ದಾರೆ. ಇಲ್ಲಿ ಎಲ್ಲರೂ ಹೋಗಿ ಪಾಂಡವರು ಹೋಗಿ ಧೃತರಾಷ್ಟ್ರನ ಭಕ್ತಿಯಿಂದ ನಮಸ್ಕಾರ

ಮಾಡ್ತಾರೆ. ಅವನು ಎಲ್ಲಾರನ್ನು ಧರ್ಮರಾಜನನ್ನ ಎಲ್ಲ ಪಾಪ ಪ್ರೀತಿಯಿಂದ ಅಪ್ಕೊಂಡು ಮಗ ಬಾರೋ ಮಗನೇ ಅಂದ್ಕೊಂಡಲ್ಲಿ ಹೇಳ್ದ ಅಂತ ನಿಜವಾಗಿಯೂ. ಮತ್ತೆ ವ್ಯಾಸ ಭಾರತ ನೆನಪಾಗುತ್ತೆ ಅಲ್ಲಿ ಏನೂ ಪ್ರೀತಿ ಇಲ್ಲದೆ ಆಲಂಗಿಸಿಕೊಂಡು ಅಂತ ಅಷ್ಟೇ, ಸುಮ್ಮನೆ ಹಿಂಗೆ ಆಲಂಗಿಸಿಕೊಂಡು ಅಂತ ಅಷ್ಟೇನೆ. ಆಯ್ತು ಇರಲಿ, ಧರ್ಮರಾಜನಿಗೇನೋ ಅವನು ಇದರಲ್ಲಿ ಸ್ವಲ್ಪ ಪ್ರೀತಿಯಿಂದಲೇ ಮಾತಾಡಿಸ್ತಾನೆ. ಅದಾದ ಮೇಲೆ ಭೀಮ ಎರಡನೇ ಇರ್ತಾನೆ, ನಮಸ್ಕಾರ ಮಾಡೋಕೆ ಅಂತ ಹೋದರೆ ಕೃಷ್ಣ ಅವನ ಪಕ್ಕಕ್ಕೆ ಎಳೆದು ಆ ಉಕ್ಕಿನ ಪ್ರತಿಮೆಯನ್ನು ತಳ್ಳಿಬಿಡ್ತಾನೆ ಮುಂದಕ್ಕೆ. ಪಾಪ ಧೃತರಾಷ್ಟ್ರ ಗೊತ್ತಿಲ್ಲ, ಅದನ್ನು ಜೋರಾಗಿ ಅಕ್ಕೊಂಡ್ಬಿಡ್ತಾನೆ. ಆ ರೋಷ, 3 ಜನ ಮಕ್ಕಳನ್ನ ಕೊಂದಿದ್ದಾನೆ ಇವನು ಸಾಯಿಬೇಕು ಅಂತ ಹೇಳಿ ಜೋರ ಹತ್ಕೊಂಡ್ಬಿಡ್ತಾನೆ. ಅದು ಕಬ್ಬಿಣದ್ದು ಉಕ್ಕಿಂದ ಮಾಡಿದ್ದು, ಪುಡಿ ಪುಡಿಯಾಗಿ ಹೋಗುತ್ತೆ ಅದು. ಧೃತರಾಷ್ಟ್ರ ಭಾರಿ ಶಕ್ತಿ ಅಂತೆ ಅವನಿಗೆ, 1000 ಆನೆಗಳು ಬಲ್ಲುವಂತೆ ಅವನಿಗೆ. ಅವನು ಕೂಡ ರಕ್ತ ಕಕ್ತ ಬಿದ್ಬಿಟ್ಟು ಯೋ ಭೀಮಾ ಸತ್ತೋದ್ಯಾ ಅಂತ ಹತ್ಕೋತಾನೆ ಒಂದ್ಸಲ. ಅದು ಒಳಗಡೆ ಇರೋದದು, ಅವನ ಕೋಪ ದುಃಖ ಹೊಟ್ಟೆ ಕಿಚ್ಚಿಂದ ಆಗಿದ್ದದು. ಆದರೆ ಹೀಗೆ ಪುಡಿ ಆಗೋ ಹಾಗೆ ಅವನು ಅದನ್ನು ಅಪ್ಪಿ ಶಕ್ತಿಯೆಲ್ಲ ತೋರಿಸಿದ್ಮೇಲೆ ಅವನು ಒಳಗಡೆ ಇದ್ದಂತಹ ಆವೇಶ ಎಲ್ಲ ಹೋಗ್ಬಿಡುತ್ತೆ. ಕೃಷ್ಣ ಹೇಳ್ತಾನೆ, ನಿನ್ನ ಭಯ ಇಲ್ಲ, ಕೋಪ ಹೊರಗೆ ಬಂದಾಯಿತು, ಈ ಪರವಾಗಿಲ್ಲ ಅಂತ. ಹೋಗಿ ಅವರು ಅವಾಗ ಎಲ್ಲರನ್ನೂ ಸಮಾಧಾನ ಮಾಡ್ರಿ, ಎಲ್ಲರನ್ನು ಆಲಂಗಿಸ್ಕೊಂಡು ಆಶೀರ್ವಾದ ಮಾಡಿ, ಆಯ್ತಪ್ಪ ಇನ್ನೇನು ಮಾಡೋದು ಅಂತ. ಅದು ಧರ್ಮರಾಜ ಆಯಿತು. ಧೃತರಾಷ್ಟ್ರ ಹೇಳ್ತಾನೆ, ನನ್ನ ಮಗ ದುಷ್ಟ, ಇನ್ನೇನು ಮಾಡೋಕ್ಕಾಯ್ತು, ಅವನು ಮಾಡಿದ್ದ ದುಷ್ಟ ಕೆಲಸಗಳನ್ನೆಲ್ಲ ನಮ್ಮನ್ನು ನೋಡಿ ಮರೀರಪ್ಪ, ನಾವು ಮುದುಕರು. ನಿಮ್ಮ ದೊಡ್ಡಮ್ಮ ಗಾಂಧಾರಿ ದುಃಖವನ್ನು ತಡಿಲಾಳು, ಕೋಪವನ್ನು ಅವಳು ಕೇಳಿ ತಡೆಯೋಕ್ಕಾಗೋಲ್ಲ, ಹೋಗಿ ಅವಳಿಗೆ ಸಮಾಧಾನ ಮಾಡಿರಪ್ಪ, ಹೋಗಪ್ಪ ಅಂತ ಹೇಳ್ತಾನೆ ಇರೋದ್ರಲ್ಲಿ. ವ್ಯಾಸರು ಕೂಡ ಅವಳಿಗೆ ಸಮಾಧಾನ ಮಾಡ್ತಾರೆ. ಅವರು ಹೇಳ್ತಾರೆ, ಕೋಪ ಮಾಡ್ಕೊಳ್ಳಬೇಡಮ್ಮ ಇವ್ರ ಮೇಲೆಲ್ಲ, ಯಾಕೆಂದ್ರೆ ತಮ್ಮ ಶಕುನಿ ಹಾಕಿದ ದಾಳ ಈ ಮಟ್ಟಕ್ಕೆ ಬಂತು, ಎಲ್ಲ ಜನರನ್ನು ಸುಟ್ಟು ಬೇಯಿಸಿ ಹಾಕಿಬಿಡ್ತು, ಸತ್ತವರ ವಿಷಯದಲ್ಲಿ ಅಳೋದು ಬಿಟ್ಬಿಡು, ಇರೋ ಪಾಂಡವ್ರನ್ನೇ ನಿನ್ನವರು ಅಂತ ಅನ್ಕೊ ಅಂತೆಲ್ಲ ಸಮಾಧಾನ ಮಾಡ್ತಾರೆ. ಅವಳು ಪಾಪ ವ್ಯಾಸರ ಕಾಲಿಗೆ ಬಿದ್ದು ಯೋ ಹಿಂಗಾಯ್ತು ಮಾವ ಏನು ಅಂತ ಅತ್ಕೋತಾಳೆ. ಆದರೆ ಕೃಷ್ಣನ ಹತ್ರ ಒಂದು ಮಾತು ಹೇಳ್ತಾಳೆ ಧರ್ಮರಾಜ ಕೃಷ್ಣವರು, ಅದು ಇಲ್ಲ ವ್ಯಾಸ ಭಾರತದಲ್ಲಿ ಇರೋವಂಥದ್ದು, ನನಗೆ ನನ್ನ ಬಗ್ಗೆ ದುಃಖ ಇಲ್ಲ, ಆದರೆ ಧೃತರಾಷ್ಟ್ರ ಅಷ್ಟೂ ಮಕ್ಕಳನ್ನು ಕಳ್ಕೊಂಡ್ಬಿಟ್ಟಿದ್ದಾನೆ, ಕೊಂಬೆಗಳೆಲ್ಲ ಬೋಳಾಗಿ ಹೋದ ಮೋಟು ಮರದಾಗಿ ಇದ್ದಾನೆ, ಅವನ್ನ ನೋಡಿದ್ರೆ ಸಂಕಟ ಆಗುತ್ತಪ್ಪ ನನಗೆ ಅಂತಂದ್ಲು ಅಂತಿದೆ. ಅದು ಒಳ್ಳೆ ಮಾತೇನೆ. ಆಮೇಲೂ ಹೇಳ್ತಾನೆ, ನಾ ಹೇಳಿದ್ದೆ ಅವನಿಗೆ ಮಗ ಬಂದು ಆಶೀರ್ವಾದ ಬೇಕು, ಯುದ್ಧದಲ್ಲಿ ಗೆಲ್ಲಬೇಕು ಅಂತ ಆಶೀರ್ವಾದ ಮಾಡಮ್ಮ ಅಂತ ಹೇಳಿದ್ದೆ. ಯಥೋ ಧರ್ಮ ತಥೋ ಜಯ, ಯಥೋ ಧರ್ಮ ತಥೋ ಕೃಷ್ಣ. ಇಷ್ಟೇ, ಎಲ್ಲಿ ಕೃಷ್ಣ ಎಲ್ಲಿದ್ದಾನೋ ಅಲ್ಲಿ ಧರ್ಮ, ಎಲ್ಲಿ ಕೃಷ್ಣ ಇದ್ದಾನೋ ಅಲ್ಲಿ ಜಯ, ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಜಯ. ಹಾಗಾಗಿ ಯುದ್ಧ ಮಾಡು ನೀನು ಅಂತಂದಿದ್ದೆ. ಅವಾಗಂದಿದ್ಲು ಪಾಪ, ಈಗ ಎಲ್ಲರೂ ಸತ್ತಾಗ ಅದೇ ಭಾವನೆ ಮನಸ್ಸಲ್ಲಿರೋಕ್ಕೆ ಸಾಧ್ಯವೇ? ಧರ್ಮರಾಜ ಅವಳು ಕಾಲಿಗೆ ಬಿದ್ದ, ಅವಳು ವ್ಯಂಗ್ಯವಾಗಿ ಹೇಳ್ತಾಳೆ, ನಾವೆಲ್ಲ ದಿಕ್ಕಿಲ್ದೇ ಇರೋ ಮುದುಕರಪ್ಪ, ಕಣ್ಣಿಲ್ಲ ಏನೂ ಇಲ್ಲ, ಇನ್ನು ಮುಂದೆ ನೀವು ಹಾಕೋ ಕೂಳನ್ನೇ ತಿನ್ಕೊಂಡು ನಾವು ಈ ದೇಹನ ಹೊರಿಬೇಕು, ನಾವು ಬದುಕಬೇಕು, ನೀನು ಭಿಕ್ಷಕ್ಕೆ ಹಾಕ್ತೀಯಲ್ಲ ನೀನು ತಿನ್ಕೊಂಡು ಅಂತ. ಅದಕ್ಕೆ ಅವನು, ಇಲ್ಲ ಕೋಪ ಬೇಡ ದೊಡ್ಡಮ್ಮ, ಧೃತರಾಷ್ಟ್ರ ದೊಡ್ಡಪ್ಪ ಹೇಳ್ದಂಗೆ ನಾವು ಕೇಳ್ಕೊಂಡಿರ್ತೀವಿ ಅಂತ. ಇಲ್ಲಪ್ಪ ಇಲ್ಲಪ್ಪ, ಅವಳು ಮತ್ತೆ ವ್ಯಂಗ್ಯ ಮಾಡ್ತಾಳೆ, ಅಯ್ಯೋ ಅಧರ್ಮಿಗಳು ನಾವಪ್ಪ, ದುಷ್ಟರು ನಾವು, ನೀವೆಲ್ಲ ಮಹಾಧರ್ಮಾತ್ಮರು ನೀವು ಅಂದರೆ ವ್ಯಂಗ್ಯ ಮಾಡ್ತಿದ್ದಾಳೆ. ಇನ್ಮೇಲೆ ನಿಮ್ಮದೇ ಧರ್ಮ, ನೀವು ಮಾಡಿದ್ದೇ ಇನ್ನು ಮುಂದೆ ಧರ್ಮ, ಅಷ್ಟೇ ನೀವು ಮಾಡಿದ್ದೆ. ಭೀಮ ಪಾಪ ಕಾಲಿಗೆ ಬಿದ್ದು ಹೇಳ್ತಾನೆ, ಸಮಾಧಾನ ಮಾಡ್ಕೋ ತಾಯಿ ಅಂತ. ಆಯಿತು, ನನಗೆ ಕೋಪ ಬಂತು, ಸಹನೆ ಕೆಟ್ಟು ಹೋದ್ರೆ ಏನಾಗುತ್ತಪ್ಪ, ಏನು ಮಾಡೋಕ್ಕಾಗುತ್ತೆ, ಕೋಪ ಮಾಡ್ಕೊಂಡು ಕೋಪ, ಬಡವನ ಕೋಪ ದವಡೆಗೆ ಮೂಲ, ಅಷ್ಟು ಏನಾಗುತ್ತೆ, ಈ ನಾಟಕ ಯಾಕೋ ಮಾಡ್ತೀಯ ಭೀಮ, ಮಾಡಿರೋದೆಲ್ಲ ಅನ್ಯಾಯ, ನೀವೆಲ್ಲ ಮಹಾ ಸತ್ಯವಂತರಪ್ಪ, ನಾವು ಅಯೋಗ್ಯರು, ನಮ್ಮಂಥ ಅಯೋಗ್ಯರು, ಅದಕ್ಕೇನೆ ಏನು ಮಾಡೋದು, ನೀವುಗಳು ಬಹಳ ದೊಡ್ಡವರು, ಏನೋ ಏನು ಬೇಕಾದ್ರೂ ಮಾಡ್ಬೋದು ಅಂತ ಈ ಥರ ವ್ಯಂಗ್ಯವಾಗಿ ದುಃಖವನ್ನು ಮಾಡ್ಕೋತಾಳೆ. ಅದಕ್ಕೆ ಭೀಮ ಉತ್ತರ ಕೊಡ್ತಾನೆ, ಅಲ್ಲಿ ತನಕ ಭೀಮ ಏನೋ ಕ್ಷಮಿಸಿ ಏನೋ ಒಂದೆರಡು ಮಾತು ಆಡಿಬಿಟ್ಟ, ಇದು ಈ ಥರ ಇವ್ರು ಹೇಳಿದ್ಮೇಲೆ ಭೀಮನ ತಡೆಯೋದಿಲ್ಲ, ಅದು ಭೀಮನ ಸ್ವಭಾವ. ಅವನು ಹೇಳ್ತಾನೆ, ಹೊಟ್ಟೆ ಕೆಳಗಡೆ ನಾಭಿ ಕೆಳಗಡೆ ಹೊಡೆದು ಅನ್ಯಾಯ ಮಾಡಿದ್ವಿ ಅಂತಾನೆ. ಹೌದು, ನಾಭಿ ಕೆಳಗಡೆ ಹೊಡೆದು ಅನ್ಯಾಯ ಮಾಡಿದ್ವಿ. ಕೇಳು, ಆರಗಿನ ಮನೆ ಅದು ಅಗ್ನಿ ಕುಂಡ, ನಾವು 5 ಜನ ಸಮಿತ್ತುಗಳು, ದುರ್ಯೋಧನ ಯಜಮಾನ, ಯಜಮಾನ ಅಂದರೆ ಯಜ್ಞ ನಡೆಸುವವನು ಅಂತ, ಅವನೇ ಯಜ್ಞ ಮಾಡೋನು, ಅವನು ಅನ್ಯಾಯದ ಯಜ್ಞ ಮಾಡಿದ, ಮೋಸದಿಂದ ಜೂಜಾಡದ, ಧರ್ಮ ನಿಮ್ಮದು ನಾವಲ್ಲ, ನಮ್ಮ ಹತ್ರ ಧರ್ಮ ಇಲ್ಲ, ಇದೆಲ್ಲ ಮಾಡಿಸಿದಲ್ಲ ಅದೇ ನಿಮ್ಮ ಧರ್ಮ. ಪಾಪ ದ್ರೌಪದಿ ತಿಂಗಳಾಗಿದ್ದಂಥ ದ್ರೌಪದಿಯನ್ನು ಎಲ್ಲರದಲ್ಲಿ ಬಟ್ಟೆ ಸುಲಿಸಿದ ಅಂದು ಸಜ್ಜನ, ಅವನು ಭಾಳ ಧಾರ್ಮಿಕ. ಅದಕ್ಕೆ ನೀವೆಲ್ಲ, ನಿಮ್ಮ ಮಕ್ಕಳು ಎಲ್ಲ ಮಹಾಧಾರ್ಮಿಕರು, ಮಹಾಸಜ್ಜನರು, ನಾವೇ ದುಷ್ಟರು, ಆಯ್ತೇನಮ್ಮ ಅಂತಂದ. ಇತರ ವ್ಯಂಗ್ಯವಾಗಿ ಮಾತಾಡ್ತಾನೆ. ಭೀಮ ಹೇಳಿದ್ರೆ ಸತ್ಯ ಇದ್ದೇ ಇದೆ, ಇಲ್ಲ ಅಂತಲ್ಲ, ಅಷ್ಟೆಲ್ಲ ಅವನು ದುರ್ಯೋಧನ ಮಾಡಿರೋದು ನಿಜ, ಅದನ್ನ ನೆನ್ಕೊಳ್ಳಲ್ಲ ತಾಯಿಯೇ ಮನಸ್ಸು, ಏನ್ ಮಾಡಕ್ಕಾಗತ್ತೆ, ಆ ಮಗ ತಪ್ಪು ಮಾಡಿ

ನಾನ್ ಅನ್ಸಲ್ಲ ಅವಳಿಗೆ, ಅದಕ್ಕೆ ಅವಳು ಕೋಪ ಬಂದ್ಬಿಡುತ್ತೆ. ಏನೋ ಯುದ್ಧದ ಗೆಲುವಿನ ಅಮುಲು ಹತ್ತು ಬಿಟ್ಟಿದ್ದೀಯನೋ, ಮತ್ತೆ ಹತ್ತು ಬಿಟ್ಟಿದ್ದೀಯನೋ, ನಿನಗೆ ತಮ್ಮನಾದಂತ ದುಶ್ಯಾಸನ ರಕ್ತ ಕುಡಿದು ಬಿಟ್ಟಿಯಲ್ಲೋ ನೀನು, ರಕ್ತವನ್ನೇ ಕುಡಿದಿಲ್ಲ, ನಿನ್ ಜೊತೆ ಏನೋ ಮಾತು ನನಗೆ, ಎದುರಿಗೆ ಇಡಬೇಡ, ಹೋಗು ನೀನು. ಪರಮಧಾರ್ಮಿಕನಾದಂತ ಧರ್ಮರಾಜನ್ ಕರೆಯನ್ಲು ಅಂದ್ರೆ, ಒಂದರ್ಥ ಧರ್ಮರಾಜ ಇರೋದ್ರಲ್ಲಿ ಒಳ್ಳೆಯವನು ಕರೆಯಲು ಇರಬಹುದು, ಇನ್ನೊಂದು ಧರ್ಮರಾಜನು ಇದೆಲ್ಲ ಮಾಡಿದವನು, ಅದಕ್ಕೇನೆ ಪರಮಧಾರ್ಮಿಕನಾದಂತಹ ಧರ್ಮರಾಜನ ಕರೆ ಅಂತ ಅವಳನ್ಲು. ಧರ್ಮರಾಜ ಆವಾಗ ಬರ್ತಾನೆ, ಬಂದ್ಬಿಟ್ಟು ಅವಳ ಕಾಲಿಗೆ ಬೀಳ್ತಾನೆ. ಕಾಲಿಗೆ ಬಿದ್ದು, ತಾಯಿ ನೀನು ಪತಿವ್ರತೆ, ನಿನ್ನ ಕೋಪ ನಮ್ಮನ್ನು ನಾಶ ಮಾಡಿಬಿಡುತ್ತಮ್ಮ, ನಮ್ಮ ಮೇಲೆ ನೀನು ಕೋಪವನ್ನು ಮಾಡ್ಕೋಬೇಡ, ಬೇಕಿದ್ರೆ ನನ್ನನ್ನು ಸುಟ್ಟು ಬಿಡು ನೀನು ಅಂತೆಲ್ಲ ಹೇಳ್ತಾನೆ. ಇದು ಹೇಳುವಂತಹ ಮಾತು, ಸುಟ್ಟು ಬಿಡು ಅಂತಂದರೆ ನಿನ್ನ ಮನಸ್ಸಿಗೆ ಸಮಾಧಾನ ಆಗಿಲ್ಲಮ್ಮ, ಬೇಕಾದರೆ ನಮ್ಮನ್ನು ಸುಟ್ಟು ಹಾಕ್ಬಿಡು, ಯಾಕಂದ್ರೆ ನಿನ್ನ ಮಹಾ ಪತಿವ್ರತೆ ನೀನು. ಮದುವೆ ಗೊತ್ತಾದ ತಕ್ಷಣ ಮದುವೆ ಆಗಲಿರುವವನಿಗೆ ಕಣ್ಣಿಲ್ಲ ಅಂತ ಅಂದ ತಕ್ಷಣ ಕಣ್ಣಿಗೆ ಬಟ್ಟೆಯನ್ನು ಕಟ್ಕೊಂಡು ನನಗೂ ಏನೂ ನೋಡೋದು ಬೇಡ, ನನಗೂ ಯಾವ ಸಂತೋಷವೂ ಬೇಡ ಅಂತಂದವಳು ನೀನು ಅನ್ನೋ ಅರ್ಥದಲ್ಲಿ. ಇದನ್ನು ಆಧುನಿಕವಾಗಿ ಬೇರೆ ಅರ್ಥದಲ್ಲಿ ಹೇಳ್ತಾರೆ. ನಾವು ಎಸ್ ಎಲ್ ಭೈರಪ್ಪನವರ ಪರ್ವ ನೋಡಿದರೆ ಅವಳಿಗೆ ಮದುವೆ ಗೊತ್ತಾಗುತ್ತಂತೆ. ಏನು ಅಂತಂದರೆ, ಯಾರೋ ಒಬ್ಬಳು ಸಖಿನೋ ಯಾರೋ ಬಂದು ಹೇಳ್ತಾಳೆ, ಇಲ್ಲ ನಿನ್ನನ್ನು ಮದುವೆ ಆಗಬೇಕು ಅಂತಿರೋ ರಾಜಕುಮಾರ, ಏನೋ ನಿಜಾನೇ ಹಸ್ತಿನಾಪುರದ ರಾಜಕುಮಾರ, ಆದರೆ ಅವನು ಕಣ್ಣಿಲ್ವಂತಿದ್ರು ಗಾಂಧಾರಿ ಅಂತ ಹೇಳ್ತಾರೆ. ಅದು ಕೇಳಿದ ತಕ್ಷಣ ಅವಳಿಗೆ ಒಂಥರ ದುಃಖ ಕೋಪ. ಆಗಿನ ಕಾಲ ತಂದೆನೋ ದೊಡ್ಡವರು ಮದುವೆನ ಈ ಥರ ಅಂತ ಮಾಡಿ ಇಟ್ಟುಬಿಟ್ರೆ ನಿರ್ಧಾರವನ್ನು, ಅದಕ್ಕೆ ಬೇಡ ಅನ್ನುವಂಥ ಸ್ಥಿತಿಯಲ್ಲಿ ಹೆಂಗಸರು ಹುಡುಗಿರು ಇರ್ತಿರಲಿಲ್ಲ ಆಗಿನ ಕಾಲ ಅದು. ಅದಕ್ಕೋಸ್ಕರ ಅವಳಿಗೆ ಕೋಪಕ್ಕೆ, ತನ್ನ ಕೋಪವನ್ನು ತೋರಿಸ್ಕೊಳ್ಳೋದಕ್ಕೆ, ತನ್ನ ರೋಷವನ್ನು ತೋರಿಸ್ಕೊಳ್ಳೋಕ್ಕೆ ಅವಳು ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ಬಿಟ್ಲು. ಅಂದರೆ ಅದು ಪ್ರತಿಭಟನೆಗಾಗಿ ಬಟ್ಟೆಯನ್ನು ಕಟ್ಕೊಂಡ್ಬಿಟ್ಲು. ಹೀಗೆ ಕಣ್ಣಿಗೆ ಬಟ್ಟೆ ಅಂದು ಕಟ್ಕೊಂಡಿದ್ಲು. ಆಮೇಲೆ ಜನ ಎಲ್ಲ ಅವಳನ್ನು, ಅಯ್ಯೋ ಎಂಥ ಪತಿವ್ರತೆ ಎಂಥ ಪತಿವ್ರತೆ, ಮದುವೆಯಾಗಲಿರುವ ಹುಡುಗನಿಗೆ ಕಣ್ಣು ಕಾಣಲ್ಲ ಅಂತ ಹೇಳ, ನನಗೂ ಬೇಡ ಈ ದೃಶ್ಯ ಸೊಬಗು ಅಂದ್ಕೊಂಡು ಕಣ್ಣು ಕಟ್ಕೊಂಡ್ಬಿಟ್ಲಲ್ಲ ಅಂತ ಎಲ್ಲರೂ ಹೊಗಳೋಕೆ ಶುರು ಮಾಡಿಬಿಟ್ರು. ಹಾಗೆ ಹೊಗಳಿಕೆ ಹೆಚ್ಚಾದ ಮೇಲೆ ಅವಳಿಗೆ ಮತ್ತೆ ಅದನ್ನು ಬಿಡೋಕ್ಕಾಗಲಿಲ್ಲ ಅಂತ. ಅದಕ್ಕೆ ಕೃಷ್ಣ ಬಂದು ಯುದ್ಧ ಆದಮೇಲೆ ಅವಳಿಗೆ ತಿಳುವಳಿಕೆ ಹೇಳಿ, ಯಾವುದೋ ಒಂದು ಅವತ್ತಿನ ಒಂದು ಕ್ಷಣದಲ್ಲಿ ಭಾವಾವೇಶದಲ್ಲಿ ಹಂಗೆ ಮಾಡಿದೀಯಮ್ಮ, ಹಾಗೆ ನಿನ್ನ ಜೀವನ ನಷ್ಟ ಮಾಡ್ಕೋಬೇಕು ಅಂತಿಲ್ಲ, ತೆಗೆಯ ಪಟ್ಟಿನ ಅಂತಾಳೆ. ಪಟ್ಟಿ ತೆಗೀತಾಳೆ ಅವಳು, ಆದರೆ ಕಣ್ಣು ಕುಕ್ಕು ಬಿಟ್ಟು ಹೋಗ್ಬಿಡುತ್ತೆ ಮತ್ತೆ ಕಣ್ಣು ಅಂತೆಲ್ಲ ಬರುತ್ತೆ. ಇರಲಿ, ಆದರೆ ನಮ್ಮ ಮಹಾಭಾರತ ಇದ್ರ ಪ್ರಕಾರ ಮಹಾಪತಿವ್ರತೆ ಅವಳು, ಧೃತರಾಷ್ಟ್ರನ ಜೊತೆ ಇದ್ಲು. ಎಷ್ಟರ ಮಟ್ಟಿಗೆ ಅಂದ್ರೆ, ಯಾರು ಕೃಷ್ಣ ಶಾಸ್ತ್ರಿಗಳು ಮುನ್ನುಡಿಯಲ್ಲಿ ವಚನ ಭಾರತದ ಮುನ್ನುಡಿಯಲ್ಲಿ ಹೇಳ್ತಾರೆ, ಇದ್ರಿಗೆಲ್ಲ ಹೋಲ್ಸಿದ್ರೆ ಇರೋದಲ್ಲಿ ಧೃತರಾಷ್ಟ್ರನೇ ಅದೃಷ್ಟವಂತ ಅಂತ. ಯಾಕೆಂದ್ರೆ ಏನೇ ಆಗಬಹುದು, ಕಣ್ಣಿರಲಿಲ್ಲ ನಿಜ, ಆದರೂ ಕೂಡ ಗಾಂಧಾರಿ ಅಂತ ಒಬ್ಳು ಒಳ್ಳೆಯ ಪತ್ನಿ ಸಿಕ್ಕಿದ್ಲು. ಅವಳು ಒಂದೊಂದ್ಸಲ ಕೋಪ ಬಂದಾಗ ಸಹನೆ ಹೋದಾಗ ಅವನ ಮೇಲೆ ರೇಗೋಳು, ಆದರೆ ಒಟ್ಟಾರೆ ಅಷ್ಟು ಪ್ರೀತಿಯಿಂದ ಗೌರವದಿಂದ ನೋಡ್ಕೊಂಡಿದ್ಲು, ಅದು ಒಳ್ಳೆಯವಳು ಸಿಕ್ಕಿದ್ಲು. ಆಮೇಲೆ ಕಣ್ಣಿಲ್ಲ ಅನ್ನೋಕೋಸಾಗಿ ರಾಜ್ಯ ಇಲ್ಲ ಅಂತ ಹೇಳಿದರು, ಆದರೂ ಕೂಡ ರಾಜ್ಯ ಸಿಕ್ತು, ಹಾಗೆ ರಾಜ್ಯ ಸಿಕ್ತು. ಹೀಗೆ ಪ್ರತಿಯೊಂದೂ ಅವನು ಒಂಥರ ಸಮಾಧಾನವಾಗಿ ಇದ್ದ, ಎಲ್ಲನೂ ಜೀವನವನ್ನು ಚೆನ್ನಾಗಿ ಅನುಭವಿಸ್ಕೊಂಡಿದ್ದ. ಕಡೆಯಲ್ಲಿ ಈ ಥರದ್ದೆಲ್ಲ ಒಂಥರ ದುಷ್ಪ್ರವೃತ್ತಿ ಮಕ್ಕಳದ್ದು ಎಲ್ಲ ಆಗಿ ಅದರಿಂದ ಆಮೇಲೆ ದೊಡ್ಡ ದುಃಖವನ್ನು ಅನುಭವಿಸ್ಬೇಕಾಗಿ ಬಂತು. ಅದು ಆಮೇಲಿಂದು ಈ ಥರದ್ದೆಲ್ಲ ಆಗಿದೆ. ಈ ಕಡೆ ವ್ಯಾಸರು ಧೃತರಾಷ್ಟ್ರಿಗೂ ಸಮಾಧಾನ ಮಾಡಿದ್ದಾರೆ, ಗಾಂಧಾರಿಗೂ ಸಮಾಧಾನ ಮಾಡಿದ್ದಾರೆ, ನಿಮ್ಮ ಮಕ್ಕಳಿಗೆಲ್ಲ ಸಂಸ್ಕಾರ ಎಲ್ಲ ಮಾಡಿಸ್ರಮ್ಮ, ಅದೆಲ್ಲ ಮಾಡಿ ಆ ಜವಾಬ್ದಾರಿ ತಗೊಳ್ಳಿ ಎಂದಿದ್ದಾರೆ. ಆಮೇಲೆ ಇದೆಲ್ಲ ಒಂಥರ ವಿಧಿ ಇದ್ದಂಗೆ, ಏನು ಮಾಡ್ತೀರಾ, ಇದೆಲ್ಲ ಆಗುತ್ತೆ, ಇದು ಒಬ್ಬನ ಮೂರ್ಖತನದಿಂದ ಇಂಥದ್ದೆಲ್ಲ ಆಗಿದೆ ಅಂತ ಹೀಗೆ ಒಂದೊಂದಾಗಿ ಸಮಾಧಾನ ಮಾಡಿದ್ದಾರೆ. ಧೃತರಾಷ್ಟ್ರಿಗೆ ಭೀಮನ ಆ ಉಕ್ಕಿನ ಇದೆಲ್ಲ ಮುರಿದ ಮೇಲೆ ಒಂಥರ ಮನಸ್ಸಿಗೆ ನಿರಾಳ ಆದಂಗಾಗಿದೆ. ಕೃಷ್ಣ ಅದಕ್ಕೆ ನಕ್ಕು ಬಿಡ್ತಾನೆ, ನಕ್ಬಿಟ್ಟು ಭೀಮನ ಹತ್ರ ಹೇಳಿದ್ದಾನೆ, ಅದಾಯಿತು. ಧೃತರಾಷ್ಟ್ರನಿಗೆ ಆ ರೀತಿ ಅವನ ಮನಸ್ಸಿನ ಒಳಗಡೆ ಇದ್ದಂತಹ ದುಃಖ ಎಲ್ಲ ಹೊರಗೆ ಬಂದಂಗಾಯಿತು. ಆದರೆ ಗಾಂಧಾರಿಗೆ ಇನ್ನೂ ಆಗಿಲ್ಲ. ಅದು ಗಾಂಧಾರಿದ್ದು ಒಂದು ಅಂದರೆ ಇಂಗ್ಲೀಷ್ನಲ್ಲಿ ಗಿವಿಂಗ್ ವೆಂಟ್ ಅಂತಾರೆ, ಅಂದರೆ ಒಳಗಡೆಯ ನಾವು ಏನು ಅಡ್ಮಿಟ್ ಅಂತಹ ಭಾವನೆಗಳು ಉಕ್ಕಿ ಹೊರಗಡೆ ಬರಬೇಕು. ಆ ಥರದ್ದು ಧೃತರಾಷ್ಟ್ರನಿಗೆ ಆಯಿತು, ಗಾಂಧಾರಿಗೆ ಇನ್ನೂ ಆಗಿಲ್ಲ. ಅದಕ್ಕೇ ಧರ್ಮರಾಜ ಕಾಲಿಗೆ ಬಿದ್ದು, ನೀನು ಪತಿವ್ರತೆ, ನಿನ್ನ ಕೋಪ ನಮ್ಮನ್ನು ನಾಶ ಮಾಡಿಬಿಡುತ್ತಮ್ಮ, ಅದಕ್ಕೋಸ್ಕರ
ನೋಡು ನಮ್ಮನ್ನು.

ಬಿಟ್ಟುಬಿಡು ನೀನು ಬೇಕಿದ್ರೆ ಅಂತೆಲ್ಲ ಹೇಳಿದ ಅಂತ. ಅವಳು ಕಣ್ಣಿಗೆ ಪಟ್ಟಿ ಕಟ್ಕೊಂಡಿದ್ಲು, ಅದೇ ಕಣ್ಣಿದೆ ಅವಳಿಗೆ. ಆವತ್ತೇನೋ ಚೂರು ಸಡ್ಲ ಆಗಿತ್ತೋ ಅಥವಾ ಹೀಗಾಗಿತ್ತೋ ಏನೋ, ಪಟ್ಟಿಯ ಕೆಳಗಡೆಯಿಂದ ಸಂಧಿಯಿಂದ ಅವನ ಕಾಲಿನ ಉಗುರು ಅವಳ ಕಣ್ಣಿಗೆ ಬಿದ್ದುಬಿಡುತ್ತೆ, ಧರ್ಮರಾಜನ ಕಾಲಿನ ಉಗುರು. ಅಷ್ಟೇ ಆ ಕಣ್ಣು ಬಿದ್ದಿದ್ದಕ್ಕೆ ಅವನು ಕಾಲಿನ ಉಗುರುಗಳು ಸುಟ್ಟು ಹೋಗ್ಬಿಡುತ್ತಂತೆ. ಸುಟ್ಟು ಅಲ್ಲಿ ಸುಟ್ಟ ವಾಸನೆ ಅಲ್ಲೆಲ್ಲ ಹೆದರಿಕೆ ಆಗೋಯ್ತು ಎಲ್ಲರಿಗೂ. ಭೀಮ ಅರ್ಜುನರು ಕೃಷ್ಣನ ಹಿಂದ್ಗಡೆ ಬಚ್ಚಿಟ್ಕೋತಾರೆ ಭಯಕ್ಕೆ ಇದು. ಆವಾಗ ಕೃಷ್ಣ ನಕ್ಬಿಟ್ಟು ಹೇಳ್ತಾನೆ, ಹೆದರಬೇಡಿ ಪಾಂಡವರೇ, ಆವಾಗ ಭೀಮನ ಪ್ರತಿಮೆಯನ್ನು ಪುಡಿ ಮಾಡಿದಾಗ ಧೃತರಾಷ್ಟ್ರನ ಕೋಪ ಹೋಯಿತು, ಈಗ ಧರ್ಮರಾಜನ ಕಾಲು ಉಗುರನ್ನ ಸುಟ್ಟಾಗ ಇವಳ ಕೋಪ ಹೋಯ್ತು ಇನ್ನು ಅಂತ. ಇಷ್ಟೊತ್ತಿಗೆ ಗಾಂಧಾರಿ ಸಾವರಿಸ್ಕೋತಾರೆ, ಎಷ್ಟೋ ಇರೋದ್ರಲ್ಲಿ ಸಮಾಧಾನ ಮಾಡಿಕೊಂಡು, ಮಕ್ಕಳೇ ಹೆದರಬೇಡಿ ಅಂದರೆ ಈ ಥರ ತನ್ನ ಕೋಪವನ್ನು ನೋಡಿ ದುಃಖವನ್ನು ನೋಡಿ ಹೆದರ್ತಾನೆ ಅಂತ. ಆಯಿತು, ಏನು ಮಾಡೋಕ್ಕಾಗತ್ತೆ, ನಮ್ಮ ಮಕ್ಕಳು ಧರ್ಮ ಬಾಹಿರರು, ದುಷ್ಟರು, ಧರ್ಮವನ್ನು ಮೀರಿ ನಡೆದವರು, ಹಾಗಾಗಿ ಅವರು ಅನುಭವಿಸಿದರು, ನಾವು ಅನುಭವಿಸ್ಬೇಕು, ಇನ್ನೇನು ಮಾಡೋಕ್ಕಾಗಲ್ಲ, ಧರ್ಮದಿಂದ ಆಳ್ರಪ್ಪ ನೀವಾದ್ರೂ, ಧರ್ಮದಿಂದ ಸರಿಯಾಗಿ ಆಳಿ, ಎಲ್ರಿಗೂ ಸಂಸ್ಕಾರ ಮಾಡಿ ಅಂತ ಒಳ್ಳೆ ಮಾತನ್ನು ಹೇಳ್ತಾರೆ. ಆವಾಗ ನಮ್ಮ ಕುಮಾರವ್ಯಾಸನ ಭಾರತದಲ್ಲಿ ಇಲ್ಲದೆ ಹೋದರೂ ಈ ವ್ಯಾಸ ಭಾರತದಲ್ಲಿ ಅದಿದೆ, ಬಹಳ ದೊಡ್ಡ ಮಾತಾಡ್ತಾಳೆ. ಏನಾಗುತ್ತೆ ಅಂದರೆ, ದುರ್ಯೋಧನ ನನಗೆ ಜಯವಾಗಲಿ ಅಮ್ಮ ಆಶೀರ್ವಾದ ಮಾಡು ಅಂದಾಗ ಅವಳ ಬುದ್ಧಿ ನ್ಯಾಯವಾಗಿ ಧರ್ಮದಿಂದ ನಡ್ಕೊಳ್ಳುತ್ತೆ. ಆವಾಗಲೇ ಹೇಳ್ದಂಗೆನೆ, ನೋಡಪ್ಪ ಧರ್ಮ ಎಲ್ಲಿದೆಯೋ ಅಲ್ಲಿ ಕೃಷ್ಣ, ಕೃಷ್ಣ ಎಲ್ಲಿದಾನೋ ಅಲ್ಲಿ ಜಯ, ಗೆಲುವು ಅನ್ನೋದು ಕೃಷ್ಣ ಇರೋ ಕಡೆ, ಯಾಕಂದರೆ ಅವನು ಧರ್ಮದ ಕಡೆ ಇರ್ತಾನೆ. ಯಥೋ ಧರ್ಮ ತಥೋ ಕೃಷ್ಣ, ಯಥ ಕೃಷ್ಣ ತಥೋ ಜಯ, ಆ ಥರ ಹೇಳಿದ್ಲು ಅಂತ ಹೇಳಿದೆ. ಹಾಗಿರೋದ್ರಿಂದ ನೀನು ಚೆನ್ನಾಗಿ ಯುದ್ಧ ಮಾಡು ಅಂತಾಳೆ, ನೀನು ಗೆಲ್ತೀಯ ಅಂತ ಹೇಳಲಿಲ್ಲ, ಯಾಕೆಂದ್ರೆ ಕೃಷ್ಣನ ಎದುರಿಗೆ ಹಾಕ್ಕೊಂಡವನು, ಕೃಷ್ಣ ಧರ್ಮದ ಕಡೆ ಇರ್ತಾನೆ, ಅಂದರೆ ಧರ್ಮವನ್ನು ಎದುರಿಗೆ ಹಾಕ್ಕೊಂಡಿದೀಯ, ನೀನೇನು ಗೆಲ್ಲೋದಕ್ಕಾಗೋಲ್ಲ ಅಂತ. ಈ ಸಮಚಿತ್ತತೆ, ಮನಸ್ಸಿನ ಸಮತೋಲನ ಅವಳಿಗೆ ಅವತ್ತಿತ್ತು. ಆದರೆ ನಿಜವಾಗಿಯೂ ಮಕ್ಕಳು ಸತ್ತೇ ಹೋದ ಮೇಲೆ ಆ ಮಟ್ಟದ ಸಮಚಿತ್ತತೆ ಈ ಕ್ಷಣದಲ್ಲಿ ಉಳಿಯೋಲ್ಲ ಅವಳಿಗೆ. ನೋಡ್ತಾಳೆ ಧೃತರಾಷ್ಟ್ರನ ಒಬ್ಬನೇ ಇದ್ದಾನೆ, ಒಂದು ಮಗನೂ ಇಲ್ಲ, ಅವಳು ಅದನ್ನು ಹೇಳಿದ್ಲು ಅಂತೂ ಇದೆ. ಏನೋ ಭೀಮ, ಭೀಮ ಇಂಥದ್ದು ಮಾಡಿಬಿಟ್ಟಿಯಲ್ಲೋ, ಒಬ್ಬ ಮಗನನ್ನು ಒಂದು ಊರೇ ಗೋಲಾಗಿ ಇಟ್ಕೋತಿದ್ವಿ ನಾವು, ಒಬ್ಬ ಮಗ ನಮ್ಮನ್ನು ಯಾ ಕಡೆ ಈ ಕಡೆ ಕರ್ಕೊಂಡು ಹೋಗೋದಕ್ಕೆ ಇಟ್ಕೋತಿದ್ವಿ, ಒಬ್ಬನೂ ಉಳಿಸ್ಲಿಲ್ವಲ್ಲಪ್ಪ ನೀನು ಅಂತ. ಏನು ಉತ್ತರ ಕೊಡೋಕ್ಕಾಗುತ್ತೆ? ಆಮೇಲೆ ಅಲ್ಲಪ್ಪ, ದುಶಾಸನನ ಬಗೆದು ರಕ್ತ ಕುಡದೇ ಬಿಟ್ಟಿ ಅಂತಲ್ಲ ನೀನು, ನಿಜವಾಗಿಯೂ ಕುಡದೇ ಇರೋದು ನಿಜವೇನೆ ಭೀಮ, ಆದರೆ ಅವಳು ಒರಟಾಗಿ ಉತ್ತರ ಕೊಡಲ್ಲ ಅಷ್ಟೇ. ಇಲ್ಲಮ್ಮ, ಪ್ರತಿಜ್ಞೆಗೋಸ್ಕರ ಒಂಚೂರು ಹೀಗೆ ನಾಲ್ಗೆ ಅಂಟಿಸ್ಕೊಂಡಂಗೆ ಮಾಡಿದೆ ಅಷ್ಟೇ, ಕುಡಿಲಿಲ್ಲ ಅಂತ ಹೇಳ್ತಾನೆ. ಯಾಕಂದ್ರೆ ಹಿಂಗೆ ಹಿಂಗೆ ಕುಡಿದೆ ಅಂತ ಹೇಳಿದರೆ ಅನ್ನೆಷ್ಟು ಅವಳಿಗೆ ದುಃಖ ಆಗ್ಬೋದು. ಈ ಕ್ಷಣದಲ್ಲಿ ಭೀಮ ಹಾಗೆ ಮುಂದೆ ಹಂಗೆ ಮಾಡೋಲ್ಲ, ಭೀಮ ಧೃತರಾಷ್ಟ್ರನ ವಿಷಯದಲ್ಲಿ ಒರಟಾಗೇ ನಡ್ಕೋತಾನೆ ಮುಂದೆ, ಅದು ಇವಾಗಲ್ಲ, ಅವರ ರಾಜರು ಎಲ್ಲ ಆದಮೇಲೆ ಇವೆಲ್ಲ ಆಗುತ್ತೆ. ಈ ಸಂದರ್ಭದಲ್ಲಿ ಗಾಂಧಾರಿ ಭಾರಿ ಕೋಪ ಬಂದ್ಬಿಡುತ್ತೆ ಕೃಷ್ಣನ ಮೇಲೆ. ಅದು ಭಾರತದಲ್ಲಿ ಇರೋವಂಥ ಮಾತು, ಕೃಷ್ಣ ಎಲ್ಲ ಯುದ್ಧ ಆಗುತ್ತೆ ನಿನಗೆ ಗೊತ್ತಿತ್ತು, ಮನಸ್ಸು ಮಾಡಿದರೆ ಯುದ್ಧವನ್ನು ನಿಲ್ಲಿಸೋ ಶಕ್ತಿನೂ ನಿನಗಿತ್ತು, ನೀನು ನಿಲ್ಲಿಸಲಿಲ್ಲ, ನೀನು ಮನಸ್ಸು ಮಾಡಲಿಲ್ಲ, ಹಾಗಾಗಿ ನಮ್ಮ ವಂಶ ಪೂರ್ತಿ ನಾಶವಾಗಿ ಹೋಯಿತು, ಹಾಗೆ ನಿನ್ನ ಯದುವಂಶವೂ ನಾಶವಾಗಲಿ ಅಂತ ಶಾಪ ಕೊಟ್ಬಿಡ್ತಾಳೆ. ಕೃಷ್ಣ ಏನು ವ್ಯತ್ಯಾಸ ಆಗೋಲ್ಲ, ಅಮ್ಮ ನಿನ್ನ ಮಗ ದುಷ್ಟ, ಆ ದುಷ್ಟ ಮಾಡಿದ ಅನ್ಯಾಯಗಳಿಂದ ಇಷ್ಟು ಆಗಿರೋದು, ನಾನು ಎಷ್ಟು ಬುದ್ಧಿ ಮಾತು ಹೇಳಿದ್ರು ಮಾಡಬೇಡ ಅಂದ್ರೂ, ಯುದ್ಧ ಬೇಡ ಅಂದ್ರೂ ಕೇಳಲಿಲ್ಲ, ಅವನು ನಾಲ್ಕು ಊರು ಕೊಡು ಅಂದರೆ ಕೊಡಲಿಲ್ಲ, ಮಾಡಿರೋದು ನಿನ್ನ ಮಗ, ನೀನು ಅದಕ್ಕೆ ನನ್ನನ್ನು ದೂರ್ತಾ ಇದೀಯ, ನನ್ನ ಮೇಲೆ ದೋಷಾರೋಪಣೆ ಮಾಡ್ತಿದ್ಯಾ, ನಂದೇನು ತಪ್ಪಿಲ್ಲ, ಆದರೂ ನೀ ಶಾಪ ಕೊಟ್ಬಿಟ್ಟೆ ಅಂತ ಅಂದ್ಕೊಂಡಿದೆಯಲ್ಲ, ಯೋಚನೆ ಮಾಡಬೇಡ, ನಮ್ಮ ಯಾದವರು ತಾವು ತಾವು ಜಗಳ ಆಡಿಕೊಂಡು ಪರಸ್ಪರ ಯುದ್ಧ ಮಾಡಿಕೊಂಡೇ ಸಾಯ್ತಾರೆ, ನನಗೆ ಗೊತ್ತಿದೆ ಅದು, ಹಾಗೇ ಆಗುತ್ತದು, ನಿನ್ನ ಶಾಪ ನಡೆಯುತ್ತೆ, ನೀ ಶಾಪ ಕೊಡದಿದ್ರು ಹಾಗೆ ಆಗ್ತಿತ್ತು, ಕೊಟ್ಟರು ಹಾಗೇನೆ ಆಗುತ್ತೆ ಅಂತ ಹೇಳ್ಬಿಡ್ತಾನೆ. ಆವಾಗ ಅವನ ಮಾತಿನ ಸತ್ಯವನ್ನು ಅರಿತು ಗಾಂಧಾರಿ ಸುಮ್ಮನಾದ್ಲು ಅಂತ ಇದೆ. ಇಷ್ಟೆಲ್ಲ ಆದರೂ ಗಾಂಧಾರಿಗೆ ಒಂದು ದೊಡ್ಡತನ ಇಲ್ಲ, ಎಲ್ಲರೂ ಹಾಗೆ, ಗಾಂಧಾರಿ, ದ್ರೌಪದಿ, ಕುಂತಿ, ಮೂರು ಜನರಲ್ಲೂ ಆ ದೊಡ್ಡತನ ಇದೆ. ಏನು ಅಂತಂದರೆ ದ್ರೌಪದಿ ಬಂದು ನಮಸ್ಕಾರ ಮಾಡ್ತಾಳೆ, ಈಗ ಪಾಪ ಎಲ್ಲಿ ತನಕ ಸರಿ ಇತ್ತು, ನಿನ್ನೆ ರಾತ್ರಿ ಮಕ್ಕಳು ಹೋಗ್ಬಿಟ್ಟಿದ್ದಾರೆ, ನಮಸ್ಕಾರ ಮಾಡಿ ಪುತ್ರ ಶೋಕ, ಐದು ಜನ ಮಕ್ಕಳು ಕಳ್ಕೊಂಡ್ಬಿಟ್ಟಿದ್ದಾಳೆ, ಆ ದುಃಖದಲ್ಲಿ ಕಾಲು ಬಿದ್ದಾಗ ಅವಳು ಎತ್ತು ಬಿಟ್ಟು ಹೇಳಿದಂತೆ, ಅಮ್ಮ ದುಃಖ ಪಡಬೇಡಮ್ಮ, ಅತ್ತೆ ಮತ್ತು ಸೊಸೆಯರ ದುಃಖ ಒಂದೇ ಆಗಿದೆ.

ನೀನು 5 ಮಕ್ಕಳನ್ನು ಕಳ್ಕೊಂಡಿದೀಯ, ನಾನು 100 ಮಕ್ಕಳನ್ನು ಕಳ್ಕೊಂಡಿದ್ದೀನಮ್ಮ, ಆಮೇಲೆ ಮಗಳು ವಿಧವೆಯಾಗಿ ಕೂತಿದ್ದಾಳೆ. ಅದರಿಂದ ದುಃಖ ಪಡಬೇಡಮ್ಮ, ನಮ್ಮಿಬ್ಬರದ್ದು ಒಂದೇ ದುಃಖ, ಆ ದುಃಖದಲ್ಲಿ ನಾವಿರ್ಬೇಕಷ್ಟೇನೆ ಅಂತ ಹೇಳಿದ್ಲು. ಹೀಗೆ ದ್ರೌಪದಿ ಬಗ್ಗೆ ಪಾಪ ಮುರುಕು ಅಂತ ತೋರಿಸ್ತಾಳೆ ಅನ್ನೋದು ಬಹಳ ದೊಡ್ಡ ವಿಷಯ. ಆಮೇಲೆ ಇಲ್ಲಿ ಒಂದು ಮಾತಿದೆ, ಇಬ್ಬರ ಮಧ್ಯೆನೂ ದ್ವೇಷ ತಂದಿಟ್ಟು ಯುದ್ಧ ಆಗುವಂಗೆ ಮಾಡಿ ಸರ್ವನಾಶ ಮಾಡಿದವನು ಶ್ರೀಮನ್ನಾರಾಯಣ ಅಂತಾಳೆ. ಅದು ಅಲ್ಲಿದೆ ಅಂತ ಹೇಳಿದೆ ದಾಸಭಾರತದಲ್ಲಿ, ಅಲ್ಲಿ ಮನುಷ್ಯ ರೀತಿಯಲ್ಲಿ ಹೇಳ್ತಾಳೆ. ಇಲ್ಲಿ ಮನುಷ್ಯ ರೀತಿಯಲ್ಲೆಲ್ಲ ಒಂದು ದೊಡ್ಡವನು ಅವನ ಮನಸ್ಸಿನಲ್ಲಿ ಯಾರ ಶ್ರೀಮನ್ನಾರಾಯಣನ ಮನಸ್ಸಲ್ಲಿ ಏನಿದೆಯೋ, ಅವನ ಸಂಕಲ್ಪ ಏನಿದೆಯೋ ಹಂಗಾಗಿದೆ ಅದು ಅನ್ನುವ ಅರ್ಥದಲ್ಲಿ ಹೇಳ್ತಾಳೆ. ಅಲ್ಲಿಗೆ ಮಹಾಭಾರತ ಯುದ್ಧ ಒಂದು ಘಟ್ಟಕ್ಕೆ ಬಂದಂಗೆ ಆಗುತ್ತೆ.

ಇದುವರೆಗೂ ಮಹಾಭಾರತ ಕಾರ್ಯಕ್ರಮದಲ್ಲಿ ಯುದ್ಧದ ಮುಕ್ತಾಯ ಮತ್ತು ದಾರುಣ ಶೋಕ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಬೆಂಗಳೂರಿನ ವಿದ್ಯಾವರ್ಧಕ ಕಾಲೇಜಿನ ಅಧ್ಯಾಪಕರಾದ ಶ್ರೀಯುತ ಎಂಸಿ ಪ್ರಕಾಶ್ ರವರು.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮಂಗನ ಸಿಡುಬು ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಕುಮಾರಿ ಸ್ಫೂರ್ತಿರವರು.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕೋತಿ ಸಿಡುಬು ಅಂದರೆ ಮಂಗನ ಸಿಡುಬು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ವೈರಸ್ ಒಂದು ಸಿಡುಬು ಅಂದರೆ ಸ್ಮಾಲ್ ಫಾಲ್ಸ್ ರೋಗವನ್ನು ಹೋಲುವ ಅಪರೂಪದ ಸೋಂಕನ್ನ ಉಂಟು ಮಾಡುವುದು ಜಗತ್ತಿನ ಗಮನವನ್ನ ಸೆಳೆದಿದೆ. ಈ ವೈರಸ್ ಆರ್ಥೋಬಾರ್ಟ್ಸ್ ವೈರಸ್ ಕುಟುಂಬಕ್ಕೆ ಸೇರಿದೆ. ಇದೇ ಕುಟುಂಬಕ್ಕೆ ಸಿಡುಬು ಅಥವಾ ದೊಡ್ಡಮ್ಮ, ಮೈಲಿ, ವೇರಿಯೋಲ ರೋಗ ವೈರಸ್ ಮತ್ತು ಸಿಡುಬು ಲಸಿಕೆಯಲ್ಲಿ ಬಳಸುವ ವ್ಯಾಕ್ಸಿನೇಷನ್ ವೈರಸ್ ಸೇರಿವೆ. ಕೋತಿ ಅಥವಾ ಮಂಗ, ಮಂಕಿ ಸಿಡುಬು ಸಿಡುಬು ರೋಗದ ಎಲ್ಲ ಲಕ್ಷಣಗಳನ್ನು ಪ್ರಕಟಿಸಿದರೂ ಆ ಲಕ್ಷಣಗಳು ಸಿಡುಬಿನಂತಿರುವಂತೆ ತೀವ್ರ ಸ್ವರೂಪದಲ್ಲಿ ಪ್ರಕಟಗೊಳ್ಳದಿರುವುದು ಸಮಾಧಾನಕರ ಸಂಗತಿ. ಸಿಡುಬು ರೋಗ ಲಸಿಕೆಯನ್ನ ವ್ಯಾಪಕವಾಗಿ ಜಗತ್ತಿನಾದ್ಯಂತ ಬಳಸುವುದರ ಫಲವಾಗಿ ಮಹಾಮಾರಿ ಎನಿಸಿದ ಸಿಡುಬು 1980ರಲ್ಲಿ ಜಗತ್ತಿನಿಂದ ದೂರವಾದರೂ ಕೋತಿ ಸಿಡುಬು ಮಧ್ಯ ಆಫ್ರಿಕಾ ಅಂದರೆ ವಿಶೇಷವಾಗಿ ಕಾಂಗೋ ಗಣರಾಜ್ಯ ಮತ್ತು ಪಶ್ಚಿಮ ಆಫ್ರಿಕಾದಲ್ಲಿ ತೋರಿ ಬರುತ್ತಿದೆ. ಅವುಗಳಲ್ಲಿ ಕಾಂಗೋ ಗಣರಾಜ್ಯವಲ್ಲದೆ ಗಬನ್, ಕ್ಯಾಮರೂನ್, ನೈಜೀರಿಯಾ, ಕೋಟೆ ಡೈವರಿ, ಲೈಬೀರಿಯಾ, ಸಿಯಾರಿಯಾ ಲೋಯಿನ್, ದಕ್ಷಿಣ ಸುಡಾನ್, ಬೆನಿನ್ ಸೇರಿವೆ. ಈ ರೋಗ 2017ರಲ್ಲಿ ನೈಜೀರಿಯಾದಲ್ಲಿ ಗೋಚರಿಸಿದೆ. 2023ರಲ್ಲಿ ಮತ್ತೆ ತೋರಿಬಂದಿದೆ. ಈಚೆಗೆ ಈ ರೋಗ ನೈಜೀರಿಯಾಕ್ಕೆ ಪ್ರಯಾಣ ಮಾಡಿದವರಲ್ಲಿ ಹಾಗೂ ಯಾವುದೇ ಪ್ರಯಾಣದ ಇತಿಹಾಸವಿರದೇ ಸುಮಾರು 200 ಜನರಲ್ಲಿ ಕಂಡುಬಂದಿದೆ. ಯುರೋಪ್ ದೇಶಗಳಾದ ಯುಕೆ, ಸ್ಪೇನ್, ಪೋರ್ಚುಗಲ್, ಜರ್ಮನಿ, ಬೆಲ್ಜಿಯಂ, ಫ್ರಾನ್ಸ್, ನೆದರ್ಲ್ಯಾಂಡ್, ಇಟಲಿ, ಸ್ವೀಡನ್ದಲ್ಲಿ, ಯುಎಸ್ಎ, ಕೆನಡಾ, ಇಸ್ರೇಲ್, ಸಿಂಗಾಪುರ ಮತ್ತು ಆಸ್ಟ್ರೇಲಿಯಾನಲ್ಲಿ ಕೆಲವರಲ್ಲಿ ಗೋಚರಿಸಿ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ. ಭಾರತದಲ್ಲಿ ಈ ರೋಗ ತೋರಿ ಬಂದಿಲ್ಲ. ಆದರೆ ರೋಗ ವಿಮಾನ ಹಡಗಿನ ಮೂಲಕ ನುಸುಳಿ ಬರುವ ಸಾಧ್ಯತೆ ಇರುವುದರಿಂದ ಅದರ ಬಗ್ಗೆ ಕಟ್ಟೆಚ್ಚರ ವಹಿಸಲಾಗಿದೆ. 1958ರಲ್ಲಿ ಸಿಡುಬು ಬೆಲ್ಜಿಯಂನಲ್ಲಿ ಸಂಶೋಧನೆಗಾಗಿ ಒಂದೆರಡು ರಕ್ಷಿಸಿಟ್ಟಿದ್ದ ಕೋತಿಗಳ ವಸಾಹತಿನಲ್ಲಿ ಗೋಚರಿಸಿತು. ಹೀಗಾಗಿ ಆ ರೋಗ ಕೋತಿ ಅಥವಾ ಮಂಗ ಸಿಡುಬು ಎಂದು ಹೆಸರುಗೊಂಡಿತು. 1970ರಲ್ಲಿ ಮನುಷ್ಯನಲ್ಲಿ ಈ ಬಗೆಯ ಹೊಸ ಸಿಡುಬು ಕಾಂಗೋ ಗಣರಾಜ್ಯದಲ್ಲಿ ಪ್ರಥಮ ಬಾರಿಗೆ ಗೋಚರಿಸಿತು. ಪ್ರಾಣಿ ಮೂಲ ಹೊಂದಿದ ಈ ರೋಗದ ಸೋಂಕು ಹೊಂದಿದ ಪ್ರಾಣಿಗಳಿಂದ ಮನುಷ್ಯನಿಗೆ ಹರಡುತ್ತದೆ. ಅದು ಆಫ್ರಿಕಾದ ಉಷ್ಣವಲಯದ ಮಳೆಕಾಡು ಪ್ರದೇಶದಲ್ಲಿ ವಾಸಿಸುವ ಪ್ರಾಣಿಗಳಿಗೆ ವಿಶೇಷವಾಗಿದೆ.

0: ಇದು ಕೋತಿಗಳ ಕೆಲವು ಪ್ರಭೇದಗಳು ಅಳಿಲು ಮೂಷಕಗಳಲ್ಲಿ ತೋರಿ ಬಂದಿದೆ. ಕೋತಿ ಸಿಡುಬು ಅಷ್ಟೊಂದು ಸುಲಭವಾಗಿ ಹರಡದು. ಮನುಷ್ಯನಿಗೆ ತಗಲಿದ ರೋಗ, ಮನುಷ್ಯನಿಂದ ಮನುಷ್ಯನಿಗೆ ಸೋಂಕು, ಗುಳ್ಳೆಗಳ ಸಾಮೀಪ್ಯ, ದೇಹ ದ್ರವ್ಯಗಳು, ಬಿರುಕುಗೊಂಡ ಚರ್ಮ, ಲೋಳ್ಪರೆ, ಉಸಿರು ವ್ಯವಸ್ಥೆಯಿಂದ ಹೊರಬರುವ ಸೋಂಕು ತುಂತುರು ಅಥವಾ ಉಪಯೋಗಿಸಿದ ವಸ್ತುಗಳು, ಹಾಸಿಗೆ, ಹೊದಿಕೆ, ಟವಲ್ ಇನ್ನಿತರ ವಸ್ತ್ರಗಳ ಮೂಲಕ ಬರಬಲ್ಲದು. ಈ ಸೋಂಕು ದೇಹವನ್ನು ಪ್ರವೇಶಿಸಿದ ಮೇಲೆ ಒಂದೆರಡು ವಾರಗಳ ಕಾಲ ಹುದುಗಿ ಬೆಳವಣಿಗೆ ಹೊಂದಿ ತನ್ನ ಗುಣಲಕ್ಷಣಗಳನ್ನು ಆನಂತರ ತೋರಿಸುತ್ತದೆ. ಪ್ರಾರಂಭದ ಲಕ್ಷಣಗಳು ಫ್ಲೂ ರೋಗವನ್ನು ಹೋಲುತ್ತವೆ. ರೋಗಿ ಜ್ವರ, ತಲೆನೋವು, ಮೈಕೈ ನೋವು, ಬೆನ್ನು ನೋವು, ಸುಸ್ತು, ಹಸಿವಿನ ನಾಶದ ಲಕ್ಷಣಗಳನ್ನು ಪ್ರಕಟಿಸುತ್ತಾನೆ. ಜ್ವರ ಪ್ರಾರಂಭವಾದ ಎರಡು ದಿನಗಳಲ್ಲಿ ಮೈ ಮೇಲೆ ಹುಡಿ ಗುಳ್ಳೆಗಳೆದ್ದು ಗಾತ್ರದಲ್ಲಿ ದೊಡ್ಡದಾಗಿ ಅದರೊಳಗೆ ನೀರು ಅಥವಾ ನೀರ್ಗುಳ್ಳೆ, ನಂತರ ಕೀವು ಸೇರಿಸಿಕೊಳ್ಳುತ್ತದೆ. ಸಿಡುಬಿನ ಎಲ್ಲ ಹಂತಗಳನ್ನು ಹೋಲುವ ಈ ಗುಳ್ಳೆಗಳು ವಿಶೇಷವಾಗಿ ಮುಖ, ಅಂಗೈ, ಅಂಗಾಲಿನಲ್ಲಿ ತೋರಿ ಬರುತ್ತವೆ. ನಂತರ ದೇಹದ ಇತರೆ ಭಾಗಗಳಲ್ಲಿ ಗೋಚರಿಸಬಹುದು. ಮುಂಡಾದಲ್ಲಿ ಕಡಿಮೆ, ಅವುಗಳ ಜೊತೆಯಲ್ಲಿ ಲಾಲಾಸ್ರ ಗ್ರಂಥಿಗಳು ಉಬ್ಬಿ ಹದಗಡಲೆಯನ್ನು ಉಂಟು ಮಾಡುತ್ತದೆ. ಈ ಬಗೆಯ ಲಕ್ಷಣ ಸಿಡುಬು ರೋಗದಲ್ಲಿ ತೋರಬಹುದು. ಮೈ ಮೇಲೆ ಗೋಚರಿಸಿದ ಗುಳ್ಳೆಗಳು ಬಿರುಸಾಗಿ ನೋವು ಕೊಡುತ್ತವೆ. ಒಂದೆರಡು ವಾರ ಕಳೆದಂತೆ ಗುಳ್ಳೆಗಳು ಒಣಗಿ ಪಕಳೆಗೊಂಡು ಬಿದ್ದು ಹೋಗುತ್ತವೆ. ಆ ಪ್ರದೇಶ ಬಣ್ಣ ಕಳೆದುಕೊಂಡಿರುತ್ತವೆ. ಗುಳ್ಳೆಗಳಿದ್ದಾಗ ಮೈಕೆರೆತ ವಿಶೇಷ ರೋಗ ಕೆಲವೊಮ್ಮೆ ಉಲ್ಬಣಿಸಿ ಸಾವಿಗೆ ಎಡೆ ಮಾಡಿಕೊಡಬಹುದು. ಇದು ಮಕ್ಕಳಲ್ಲಿ ವಿಶೇಷವಾಗಿ ಕಂಡುಬರುತ್ತದೆ. ಈ ರೋಗಕ್ಕೆ ಯಾವುದೇ ನಿರ್ದಿಷ್ಟ ಚಿಕಿತ್ಸೆ ಇಲ್ಲ. ರೋಗ ಲಕ್ಷಣಗಳನ್ನು ತೋರ್ಪಡಿಸಿರುವ ರೋಗಿಗಳನ್ನು ಬೇರೆಯಾಗಿ ಇರಿಸಿ ಆರೈಕೆ ಮಾಡಬೇಕಷ್ಟೆ. ಚಿಕಿತ್ಸೆ ಎಲ್ಲವೂ ರೋಗಿಯ ತೋರ್ಪಡಿಸುತ್ತಿರುವ ಗುಣಲಕ್ಷಣಗಳನ್ನು ಶಮನ ಮಾಡುವುದಕ್ಕಾಗಿ, ಹೀಗಾಗಿ ಅದಕ್ಕೆ ಶಾಮಕ ಅಥವಾ ಆಧಾರ ಚಿಕಿತ್ಸೆ ಇದೆ. ಅವರಲ್ಲಿ ಮೈಕೆರೆತವನ್ನು ಕಡಿಮೆ ಮಾಡಬೇಕು. ಅವರ ಆಹಾರ, ನೀರು ಸೇವನೆಗೆ ಪ್ರಾಮುಖ್ಯತೆ ಕೊಡಬೇಕು. ಗುಳ್ಳೆಗಳು ಒಂದೆರಡು ವಾರದಲ್ಲಿ ಒಣಗಿ ಪಕ್ಕಳೆಗೊಂಡು ಬಿದ್ದು ಹೋಗುವ ತನಕ ರೋಗಿ ಇತರರ ಸಂಪರ್ಕಕ್ಕೆ ಬಾರಬಾರದು. ಸೋಂಕಿತರ ಬಟ್ಟೆ, ಹಾಸಿಗೆ, ಮೇಲುದುಕಿ, ವಸ್ತ್ರಗಳ ಶುಚಿತ್ವ ಕಾಯ್ದುಕೊಂಡು ಅವುಗಳ ಸೋಂಕು ಕಳೆಯಬೇಕು. ಕೋತಿ ಸಿಡುಬು ವೈರಸ್ ಎರಡು ಬಗೆಯದು. ಮಧ್ಯ ಆಫ್ರಿಕೆಯ ಕಾಂಗೊ ಗಣರಾಜ್ಯದಲ್ಲಿ ತೋರಿ ಬರುವ ವೈರಸ್ ತೀವ್ರ ಸ್ವರೂಪದ ರೋಗವನ್ನು ಉಂಟುಮಾಡುವುದಲ್ಲದೆ ಸುಲಭವಾಗಿ ಹರಡುವ ಸಾಮರ್ಥ್ಯ ಹೊಂದಿದೆ. ಅದನ್ನು ಹೊಂದಿದ ಶೇಕಡ 10% ರೋಗಿಗಳಲ್ಲಿ ಸಾವಿಗೆ ಎಡೆ ಮಾಡಿಕೊಡುವುದು ಉಂಟು. ಮತ್ತೊಂದು ಪಶ್ಚಿಮ ಆಫ್ರಿಕಾ ವೈರಸ್. ಇದು ಅಷ್ಟೊಂದು ತೀವ್ರ ಸ್ವರೂಪದ ರೋಗವನ್ನು ಉಂಟು ಮಾಡುವುದಿಲ್ಲ. ಅಲ್ಲಿ ಸಾವಿನ ಪ್ರಮಾಣ ಶೇಕಡ 1% ಕಡಿಮೆ ಇದೆ. ಈ ವೈರಸ್ ಎರಡು ಎಳೆಗಳ DNA ವೈರಸ್. ಪ್ರತಿರೋಧ ಸಾಮರ್ಥ್ಯ ಕುಗ್ಗಿಸುವ ವ್ಯಕ್ತಿಗಳು ಆ ರೋಗಕ್ಕೆ ಸುಲಭವಾಗಿ ಈಡಾಗಬಲ್ಲದು. ಗರ್ಭಿಣಿ ಸ್ತ್ರೀಯರು ತನ್ನ ಸಂತಾನಕ್ಕೆ ರೋಗದ ಸೋಂಕನ್ನು ಸಾಗಿಸಬಲ್ಲಳು. ಸೋಂಕು ದ್ರವವನ್ನು PCR ಪರೀಕ್ಷೆಗೆ ಒಳಪಡಿಸಿ ಕಾರಣದ ವೈರಸ್ ಇರುವಿಕೆಯನ್ನು ದೃಢಪಡಿಸಿಕೊಳ್ಳಬಹುದು. ಗುಂಪುಗೂಡುವುದು ಪರಸ್ಪರ ಸಾಮೀಪ್ಯ ಸಲ್ಲದು. ಅದು ರೋಗದ ಹರಡಿಕೆಯನ್ನು ತಪ್ಪಿಸಬಹುದು. ಕೈಯನ್ನು ಸೋಪು ನೀರಿಂದ ಇಲ್ಲವೇ ಸ್ಯಾನಿಟೈಸರ್ ಬಳಸಿ ಚೌಕಟ್ಟವಾಗಿ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳುವುದು. ಸಿಡುಬು ರೋಗದ ವಿರುದ್ಧ ಕೊಡುವ ಲಸಿಕೆಯನ್ನ 1980 ಸಾರ್ವತ್ರಿಕವಾಗಿ ನಿಲ್ಲಿಸಿದ ಮೇಲೆ ಆ ರೋಗ ಪೃಥ್ವಿಯಿಂದ ದೂರವಾಯಿತು. ಈಗ ಮಂಗನ ಸಿಡುಬು ತೋರಿ ಬಂದಿದ್ದು ಸಿಡುಬು ರೋಗ ನಿರೋಧಕ ಲಸಿಕೆ ಈ ರೋಗವನ್ನು ಪ್ರತಿಬಂಧಿಸಲಾಗಬಲ್ಲದಾಗಿದೆ. ಸಿಡುಬು ಲಸಿಕೆಯನ್ನ ಜನ ತೆಗೆದುಕೊಳ್ಳುವುದಿಲ್ಲವಾಗಿ ಈ ಬಗೆಯ ಹೊಸ ರೋಗ ಬಂದಿದೆ. COVID-19 ಗಂಡಾಂತರ ಪಿಡುಗು ಈ ತೀವ್ರ ಸ್ವರೂಪವನ್ನು ಕಳೆದುಕೊಂಡ ಮೇಲೆ ಪ್ರಯಾಣಕ್ಕೆ ಇದ್ದ ಕಟ್ಟುಪಾಡುಗಳನ್ನು ತೆಗೆದುಹಾಕಿದ ಮೇಲೆ ಜನರ ಸಂಚಾರ ಹೆಚ್ಚಾಗಿದ್ದು ರೋಗದ ಹರಡಿಕೆಯ ಸಾಧ್ಯತೆಯನ್ನು ಇದು ಹೆಚ್ಚಿಸಬಹುದು. ಕೇಳುಗರೇ, ಕೇಳಿದ್ರಲ್ಲ ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕೋತಿ ಮಂಗನ ಸಿಡುಬು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮಂಗನ ಸಿಡುಬು ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಕುಮಾರಿ ಸ್ಫೂರ್ತಿರವರು.
2: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ 2 ವಾರಕ್ಕಿಂತ ಹೆಚ್ಚು

0: ಬಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
1: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
2: ಕೇಳುಗರೆ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣ.

ಅತ್ಯಂತ ಬಡಮನೆತನದಲ್ಲಿ ಚಿಕ್ಕ ಮರದ ಕೊಠಡಿಯಲ್ಲಿ ಹುಟ್ಟಿದಂತಹ ಲಿಂಕನ್ ಅವರ ಯಶೋಗಾಥೆ ಅದ್ಭುತವಾದದ್ದು. ಅವರ ಯಶಸ್ಸಿನ ಕೀರ್ತಿ ಅಮೆರಿಕೆಯ ಜನಪ್ರಿಯ ಅಧ್ಯಕ್ಷರಾಗುವವರಿಗೆ ಮಾತ್ರ ಅಲ್ಲ, ಅವರ ಹತ್ಯೆ ಆದ ಮೇಲೂ ಮುಂದುವರಿಯಿತು. ತನ್ನ ಅತ್ಯಂತ ಸಾಧಾರಣದಿಂದ, ಪ್ರಾಮಾಣಿಕತೆಯಿಂದ, ಧೈರ್ಯದಿಂದ ಅಬ್ರಹಾಂ ಲಿಂಕನ್ ಅಮೆರಿಕೆಯ ಅತ್ಯಂತ ಶ್ರೇಷ್ಠ ಅಧ್ಯಕ್ಷರಲ್ಲಿ ಒಬ್ಬರಾಗಿದ್ದಾರೆ. ಲಿಂಕನ್ ಬರೀ ಸಮರ್ಥ ಮಾತ್ರ ಅಲ್ಲ, ತಮ್ಮ ತಮಾಷೆ ಮಾತುಗಳಿಂದ, ಕಥೆಗಳಿಂದ, ಅದ್ಭುತವಾದ ಭಾಷಣಗಳಿಂದ, ಸಮಸ್ಯೆಯನ್ನು ಪರಿಹರಿಸೋದಕ್ಕೆ ಅವರದೇ ಆದಂಥ ವಿಧಾನಗಳಿಂದಾಗಿ ಲಿಂಕನ್ ಬದುಕಿದಾಗಲೇ ದಂತಕಥೆ ಆದವರು. ಎಂಥ ಸಂದರ್ಭದಲ್ಲೂ ತಾಳ್ಮೆ ಕಳ್ಕೋತಿರಲಿಲ್ಲ, ಹಾಸ್ಯ ಪ್ರಜ್ಞೆ ಮರೀತಿರಲಿಲ್ಲ. ಒಂದು ದೊಡ್ಡ ಸಮಸ್ಯೆ ಆದದ್ದನ್ನು ಅವರು ಹೇಗೆ ಪರಿಹರಿಸಿದರು ಅನ್ನೋದನ್ನು ಒಂದು ದೊಡ್ಡ ಅಮೆರಿಕ ಮ್ಯಾಗಝಿನ್ ದಾಖಲೆ ಮಾಡಿದೆ. ಒಂದು ದಿನ ಬೆಳಿಗ್ಗೆ ಅಧ್ಯಕ್ಷ ಲಿಂಕನ್ ತಮ್ಮ ಕಚೇರಿಯಲ್ಲಿ ಕುಳಿತು ಕಾಗದ ಪತ್ರ ಎಲ್ಲ ನೋಡ್ತಾ ಇದ್ರು. ಯುದ್ಧ ಆಗ್ತಾ ಇತ್ತು, ಆಂತರಿಕ ಕಲಹ ಆಗ್ತಿತ್ತು. ಅವಾಗೆಲ್ಲ ಅಟ್ಲಾಂಟಾ ಮಧ್ಯ ಬಿಂದು ಒಂದು ಜಗಳ ಇದ್ದು ಯುದ್ಧ ಆಗ್ತಾ ಇದೆ. ಆಗ ಅಮೆರಿಕ ಯುದ್ಧದ ಖಾತೆಯ ಮಂತ್ರಿ ಎಡ್ವಿನ್ ಸ್ಟ್ಯಾಂಟನ್ ಅಂತ ಇವ್ರ ಕಚೇರಿ ನುಗ್ಗಿ ಬಂದ್ಬಿಟ್ರು. ಬೆಳಿಗ್ಗೆ ಅಪಾಯಿಂಟ್ಮೆಂಟ್ ತೊಗೊಂಡಿಲ್ಲ, ಹಾಗೆ ಬಂದ್ಬಿಟ್ರು. ಮೊದಲೇ ಕೆಂಪಾದ ಮುಖ, ಇನ್ನಿಷ್ಟು ಕೆಂಪಾಗಿದೆ, ಟೈ ಕೂಡ ಸರಿಯಾಗಿ ಕಟ್ಕೊಂಡಿಲ್ಲ, ಕೆಳಗೆ ಬಂದ್ಬಿಟ್ಟಿದೆ ಕಾಲರ್ ಬಿಟ್ಟು, ಕಣ್ಣೆಲ್ಲ ಕೆಂಪಾಗಿದ್ದಾವೆ, ಅಂದರೆ ನಿದ್ದೆ ಮಾಡಿಲ್ಲ ಅಂತ ಗ್ಯಾರಂಟಿ ಆಯಿತು. ಅವ್ರ ಮುಖದಲ್ಲಿರುವಂಥ ಆತುರ ಇದೆಯಲ್ಲ, ಕೋಪ ಇದೆಯಲ್ಲ, ಸ್ಟ್ಯಾಂಟನ್ ಯಾವುದೋ ಒತ್ತಡದಲ್ಲಿದ್ದಾರೆ ಅಂತ ಅನಿಸ್ತಾ ಇತ್ತು. ಸೀದಾ ಅಧ್ಯಕ್ಷರ ಮೇಜಿನ ಹತ್ರ ಬಂದರು. ಅಧ್ಯಕ್ಷರೇ, ಅಧ್ಯಕ್ಷರೇ, ಈ ಪತ್ರ ನೋಡಿ. ಈ ಪತ್ರ ಬರೆಯೋದಕ್ಕೆ ನಾಚಿಕೆ ಆಗಬೇಕು ಅವನಿಗೆ, ಅದರಲ್ಲೂ ನನಗೆ, ಮಿನಿಸ್ಟರ್ ನಾನು.

ನನಗಿಂತ ಪತ್ರ ಬರೀಬೇಕಾದ್ರೆ ಏನ್ ಧೈರ್ಯ ಇರ್ಬೇಕ್ರಿ ಅವನಿಗೆ ಅಂದ್ರಂತ. ಲಿಂಕನ್ ನಿಧಾನವಾಗಿ ಕೊಡಿ ಪತ್ರ ಇಲ್ಲಿ ಅಂತ ನೋಡಿದ್ರು. ಪತ್ರ ಯಾರ್ದು ಗೊತ್ತಾ? ಯುದ್ಧ ನಡೀತಾ ಇದೆಯಲ್ಲ, ಯುದ್ಧದ ಜನರಲ್ ಬರೆದಂಥದ್ದು, ಸೈನ್ಯದ ಜನರಲ್ ಬರೆದಂಥದ್ದು. ಆತ ಬರೆದಿದ್ದಾನೆ, ಸ್ವಾಮಿ ಮಂತ್ರಿಗಳೇ ನೀವು ತಗೊಂಡು ತೀರ್ಮಾನ ತಪ್ಪು, ಆ ತೀರ್ಮಾನದ ಪ್ರಕಾರ ನಾ ಯುದ್ಧ ಮಾಡಿದರೆ ನನ್ನ ಸೈನ್ಯದ 100 ಜನ ಸತ್ತು ಹೋಗ್ತಾರೆ, ಅಮಾಯಕರು ಸತ್ತು ಹೋಗ್ತಾರೆ, ನೀವು ಹೇಳಿದ್ರೆ ಮಾಡೋಕೆ ಆಗೋದಿಲ್ಲ ಅಂತ ಖಂಡಿಸಿ ಬರೆದಿದ್ದಾನೆ. ಲಿಂಕನ್ ಸ್ಟ್ಯಾಂಟನ್ ಕೇಳಿದ್ರು, ಏನು ಮಾಡ್ತೀರಿ ಈಗ, ಪತ್ರ ಬರೆದು ಬಿಟ್ಟಿದ್ದಲ್ಲ, ಏನು ಮಾಡ್ತೀರಿ ಅಂದರು. ಅದಕ್ಕೆ ಅವನಿಗೆ ಕೋಪ ಆಯ್ತಲ್ಲ ಸ್ಟ್ಯಾಂಟನ್ಗೆ, ಹೇಳ್ದಾತ ನಾನು ಸರಿಯಾಗಿ ಪತ್ರ ಬರೆದು ಬುದ್ಧಿ ಕಲಿಸ್ಬಿಡ್ತೀನಿ ಅವನಿಗೆ ಅಂತ. ಲಿಂಕನ್ ಹೇಳಿದ, ಸರಿ ಅದೇ ಸರಿ, ಈಗಲೇ ಪತ್ರ ಬರೀರಿ ನೀವು. ಒಂದು ಸ್ಟ್ಯಾಂಟನ್ ನಿಮ್ಮ ಮನಸ್ಸಿನ ಸಿಟ್ಟು ಕಡಿಮೆ ಆಗೋದ್ರೊಳಗೆ ಆ ಸಿಟ್ಟನ್ನೆಲ್ಲ ಹಾಕಿ ಪತ್ರ ಬರೀರಿ ಅಂದರು. ಸ್ಟ್ಯಾಂಟನ್ಗೆ ಆಶ್ಚರ್ಯ, ಇವರು ಹಂಗೆ ಮಾಡಬೇಡಿ ಅಂತಾರೆ ಯಾರು ಅಧ್ಯಕ್ಷರು ಅಂದ್ಕೊಂಡ್ರೆ, ಸರಿಯಾಗಿ ಬರೀರಿ, ಬೈದು ಬರೀರಿ, ಕೋಪ ಹಾಕಿ ಬರೀರಿ ಅಂತಾರೆ. ಆಯಿತು ಅಂದರು. ಅಲ್ಲೇ ಕೂತ್ಕೊಂಡು ಪೇಪರ್ ತೊಗೊಂಡು ಬರೆಯೋಕೆ ಶುರು ಮಾಡಿದರು. ಅಧ್ಯಕ್ಷರ ಸೂಚನೆ ಕೊಟ್ಟಮೇಲೆ ಇನ್ನೇನು ಹೆದರಿಕೆ, ಉತ್ಸಾಹದಿಂದ ಬರವಣಿಗೆ ನಡೀತು. ಲಿಂಕನ್ ಹೇಳಿದ್ರು, ಸ್ಟ್ಯಾಂಟನ್ ಮರಿಬೇಡಿ, ಆ ಜನರಲ್ ಹಂಗೆ ಬಿಡಬೇಡಿ ಅವನ್ನ, ನಿಮ್ಮ ಪತ್ರದಲ್ಲಿ ಸರಿಯಾಗಿ ಚಚ್ಚಿಬಿಡಿ ಅವನ್ನ ಅಂತ ಮತ್ತೆ ಹುರಿದುಂಬಿಸಿದ್ರು. ಮತ್ತೆ 2 ನಿಮಿಷ ನಂತರ, ನೋಡಿ ಹ್ಯಾಂಗ್ ಬರೀಬೇಕು ಅಂತ, ನಿಮ್ಮ ಭಾಷೆಯೊಳಗೆ ಬೆಂಕಿ ಇರಬೇಕು, ಆ ಜನರಲ್ಲಿನ ತಲೆ ಹೊಡೆದಿರ್ಬೇಕು, ನೋಡಿ ಹ್ಯಾಂಗ್ ಬರೀರಿ. ಪತ್ರ ಓದಿದ್ರೆ ಅವನ ಗಡ್ಡಕ್ಕೆ ಬೆಂಕಿ ಹತ್ತಿರ್ಬೇಕು, ನಿಮ್ಮ ಪದಗಳಲ್ಲಿ ಬೆಂಕಿ ಇರ್ಬೇಕ್ರಿ ಅಂತ ಹುರಿದುಂಬಿಸಿದ್ರು. ಹಿಂಗೆ ಹೇಳ್ತಾರೆ ಅಂತ ನಂಬಿರಲಿಲ್ಲ ಸ್ಟ್ಯಾಂಟನ್. ಪತ್ರ ಮುಗಿತು. ಮುಗಿದಷ್ಟ ತೋಳಿ ಅಧ್ಯಕ್ಷರೇ ಪತ್ರ ಬರೆದಿದ್ದೀನಿ ನೋಡಿ ಅಂದರು. ಲಿಂಕನ್ ತಗೊಂಡ್ರು, ಓದಿದ್ರು, ಪರಾಪರ ಹರಿದು ಹಾಕ್ಬಿಟ್ರು. ಗಾಬರಿ ಸ್ಟ್ಯಾಂಟನ್ಗೆ, ಏನು ಅಧ್ಯಕ್ಷರು ಇದೇನು ಮಾಡಿದ್ರಿ ಅಂದರು. ಏನಿಲ್ಲ, ಇದನ್ನು ಸುಟ್ಟು ಬಿಡ್ತೇನೆ, ಚೂರು ಚೂರು ಮಾಡಿದ್ದೇನೆಲ್ಲ ಸುಟ್ಟು ಬಿಡ್ತೇನೆ, ಇನ್ನೊಂದು ಪತ್ರ ಬರೀರಿ ನೀವು, ಕೂತ್ಕೊಳ್ಳಿ, ಏನು ಕೂತ್ಕೊಳ್ಳಿ, ಇನ್ನೊಂದು ಭಾರಿ ಕೋಪದ ಪತ್ರ ಬರೀರಿ, ಅದನ್ನು ಹರಿದು ಹಾಕ್ತೀನಿ. ನಿಮ್ಮ ಸೆಟ್ಟೆಲ್ಲ ಪತ್ರದಲ್ಲಿ ಹರಿದು ಹೋದ ಮೇಲೆ ನಿಮ್ಮ ಸ್ಥಾನದ ಜವಾಬ್ದಾರಿ ನಿಮಗೆ ಅರ್ಥ ಆಗುತ್ತೆ. ನೀವು ಮಂತ್ರಿಗಳಾದವರು ಹೇಗೆ ಬರೀಬೇಕು ಹೇಗೆ ಬರೀಬಾರ್ದು ಅಂತ ಗೊತ್ತಿರಬೇಕು, ಆಮೇಲೆ ಪತ್ರ ಬರೆದು ಕಳಿಸೋಣ ಜನರಲ್ಲಿಗೆ ಅಂದ್ರಂತೆ ಲಿಂಕನ್. ಲಿಂಕನ್ ಬುದ್ಧಿ ಹೇಳ್ತಾರೆ, ಸ್ವಾಮಿ ನೀವು ಹವಾನಿಯಂತ್ರಿತ ಕೊಠಡಿಯಲ್ಲಿ ಕೂತ್ಕೊಂಡು ಪತ್ರ ಬರಿತಾ ಇದ್ದೀರಿ, ಆ ಮನುಷ್ಯ ಜನರಲ್ ಯುದ್ಧ ಭೂಮಿಯಲ್ಲಿದ್ದಾನೆ, ಹೋರಾಡ್ತಾ ಇದ್ದಾನೆ, ಮೈಯೆಲ್ಲ ಗಾಯ ಮಾಡಿಕೊಂಡಿದ್ದಾನೆ, ರಕ್ತದ ಮಧ್ಯೆ ಇದ್ದಾನೆ, ಅವನಿಗೇನಾಗಬೇಕು ಅಂತ ಗೊತ್ತಿದೆ. ನೀವೇನೇನು ಆದರ್ಶದ ಮಾತುಗಳನ್ನು ಹೇಳಬೇಡಿ, ಆತ ಚೆನ್ನಾಗಿ ಯುದ್ಧ ಮಾಡಬೇಕು ಅಂತ ಹೇಳಿದಾಗ ಸ್ಟ್ಯಾಂಟನ್ನ ಕೋಪ ಕರಗಿತ್ತಂತೆ, ವಾತಾವರಣ ತಿಳಿಯಾಯಿತು. ಆಮೇಲೆ ತಿಳಿಯಾದ ಜವಾಬ್ದಾರಿಯಲ್ಲಿ ಪತ್ರವನ್ನು ಬರೆದು ಜನರಲ್ ಮಾಡೋ ಸರಿ ಇದೆ, ಅದನ್ನು ಹೇಗೆ ಮುಂದುವರಿಬೇಕು ಅಂತ ಮಾರ್ಗದರ್ಶನ ಮಿನಿಸ್ಟರ್ ಮಾಡಿದ್ರಂತೆ. ಕೋಪದಲ್ಲಿ ಮನಸ್ಸು ಸ್ಥಿಮಿತದಲ್ಲಿದ್ದೇ ಹೋದಾಗ ಮಾಡಿದಂಥ ಯಾವ ಕೆಲಸನೂ ಸರಿಯಾಗೋದಿಲ್ಲ. ಒಂದು ಸಲ ಕೋಪ ತಾಪಗಳನ್ನು ಹೊರಗೆ ಹಾಕಿ ಮನಸ್ಸು ತಿಳಿಯಾದ ಮೇಲೆ ಕೆಲಸ ಮಾಡಿದರೆ ಮಾತ್ರ ನಾ ಮಾಡಿದಂಥ ಕೆಲಸ ಯಶಸ್ವಿ ಆಗ್ತದೆ, ಸಮರ್ಥವಾಗ್ತದೆ, ಪ್ರಯೋಜನಕಾರಿ ಆಗ್ತದೆ.

0: ಇದುವರೆಗೂ ಕರುಣಾಳು ಬಾಬಳಿಕೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಗುರುರಾಜ್ ಕರ್ಜಗಿರ್ ಅವರು.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು ತರ್ತೇನೆ.
1: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ದು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
2: ಹಾ ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
2: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
2: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
3: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
2: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
3: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
4: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
5: ನಾನು ತಡೆಯುತ್ತೇನೆ.
4: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನಿಯಾ ಹರಡುವ ಏಡಿ ಸೊಳ್ಳೆಗಳು.
5: ಶಾಲೆಯಲ್ಲಿ ಮೇಸ್ ರೋ ಡೆಂಗು ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ
4: ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
6: ಹೌದಾ ಪಟ್ಟಿಂಗ್ ಗಾರ್ಡ್? ನಮಗೆ ಚಾಲೆಂಜ್, ಜಾಗ ಖಂಡಿತ ಸಿಗುತ್ತೆ.
5: ಸಿಗೋದಿಲ್ಲ,
7: ಡೆಂಗುವನ್ನು ತಡೆಗಟ್ಟಲು ಕೂಲರ್ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಓಡಿಸುವ ಕ್ರೀಮ್, ಕಾಯಿಲ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
8: ಡೆಂಗುನೊಂದಿಗೆ ಹೋರಾಟ, ಡೆಂಗುನಿಂದ ಸಂರಕ್ಷಣೆ.
7: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
9: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
10: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡುವಸೆ ಕಾರ್ಯಕ್ರಮದಲ್ಲಿ ಸರ್ಗೂರಿನ ಶ್ರೀಮತಿ ಶೋಭಾರವರು ಹಾಡಿರುವ ಹಾಡುಗಳು ಬಿತ್ತರಗೊಳ್ಳಲಿವೆ. ಬನ್ನಿ ಆಲಿಸಿ ಬರೋಣ.
11: ಹಲೋ,

0: ಪಾಲು ಭಗವಾನ್ ಶ್ರೀ ಕೃಷ್ಣನಿಗೆ ತಾಯಿ ದೇವಕಿ ಕುಡಿಸಿದ ಹಾಲು ಭಗವಾನ್ ಶ್ರೀ ಕೃಷ್ಣನಿಗೆ ತಾಯಿ ದೇವಕಿ ಕುಡಿಸಿದ ಹಾಲು ಇದೇ ಒಳ್ಳೆ ಹಾಲು ತಾಯಿ ಎದೆಯ ಹಾಲು ಪರಮಾತ್ಮನ ಸೃಷ್ಟಿ ಹಾಲು
1: ಹಾಡು ಹಸೆ ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ

0: ಇದುವರೆಗೂ ಹಾಡುವಾಸೆ ಕಾರ್ಯಕ್ರಮದಲ್ಲಿ ಸರ್ಗೂರಿನ ಶ್ರೀಮತಿ ಸೋಬಾರ್ ಅವರು ಹಾಡಿರುವ ಹಾಡುಗಳನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾಂಧವಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
2: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
3: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
2: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
3: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
2: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ. ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡ್ ಅನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯುರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
3: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
2: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
3: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
2: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗ

0: ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
1: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನದ ಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
3: ನಾನು ತಡೆಯುತ್ತೇನೆ.
2: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನಿಯಾ ಹರಡುವ ಏಡಿ ಸೊಳ್ಳೆಗಳು.
3: ಶಾಲೆಯಲ್ಲಿ ಮೇಸ್ ರೋ ಡೆಂಗು ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ
2: ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
4: ಡೆಂಗುವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್ ಕಾಯಿಲ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
3: ಡೆಂಗುನೊಂದಿಗೆ ಹೋರಾಟ ಡೆಂಗುನಿಂದ ಸಂರಕ್ಷಣೆ.
4: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
5: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
6: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ, ಬನ್ನಿ ಆಲಿಸಿ ಬರೋಣ.
5: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.

0: ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮದಲ್ಲಿ ಸಮುದ್ರ ಭಾವಗೀತೆಗಳನ್ನ ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
2: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸುತ್ತಾನೆ.
3: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರೂ ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಹೊಗ ಬಿಡ್ತಾನೆ ಇರ್ತಾನ.
2: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮು ಬಂದಿರೋದು.
3: ಬಾ ಕುಮಾರ.

0: ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸೀತಣ್ಣ, ಜಿನಿಕ್ಕಿ ಎರಡು ಕಟ್ ಬಿಡಿಬೇಕ ನಿಂಗೆ?
0: ಬರೀ ಎರಡು ಕಟ್ ಬಿಡಿಯಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲ ತಿಂತಾ ಇರ್ತಾನೆ. ಯಾಕೋ
2: ಓ ಕುಮಾರ ರಾಮೋ, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
2: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವ ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
2: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
0: ಹೂಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
2: ಇದೇನಪ್ಪ ಇದು, ಬೀದಿ ಲೋಗ ಮಾರ ಮನೆ ಕುಡ್ಕೊಣಗ, ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಣಗ ಇವತ್ತಲ್ಲ. ನೋಡು ಕುಮಾರ, ಇವತ್ತೇ ಸಪ್ತಮ ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಗಾ ಎಲ್ಲಾನು ಬಿಟ್ಬಿಡ್ತೀನಿ.
1: ಇದು ನಮ್ ಸಿದ್ದಣ್ಣ ಅಂದ್ರೆ, ನಮ್ ಸಿದ್ದಣ್ಣ ತರಾನೆ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
0: ಇದು ಕಲಾ ಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
4: ನಮ್ಮ ನಿಲಯದಿಂದ ಇನ್ನು ಮುಂದೆ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮದಲ್ಲಿ ವೈದ್ಯ ವೃತ್ತಿಯ ಅನಾವರಣ ಕುರಿತು ಹೆಚ್ಡಿಕೋಟೆ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸೋಮಣ್ಣರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ, ಬನ್ನಿ ಆಲಿಸಿ ಬರೋಣ.
5: ವೃತ್ತಿ ಸಂತೃಪ್ತಿ, ಕಾಯಕವೇ ಕೈಲಾಸ. ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಮಹತ್ವವಿರುತ್ತದೆ.
6: ಯಾವ ವೃತ್ತಿಯೂ ಕೀಳಲ್ಲ, ಯಾವ ವೃತ್ತಿಯೂ ಮೇಲಲ್ಲ.
5: ವೃತ್ತಿಯನ್ನು ನಾವು ಗೌರವಿಸಿದರೆ ಅದು ನಮ್ಮನ್ನು ಬೆಳೆಸುತ್ತದೆ.
6: ಇಲ್ಲದರ ಬಗ್ಗೆ ಚಿಂತಿಸಿ ಕೂರುವುದಕ್ಕಿಂತ ಇರುವುದರಲ್ಲಿ ತೃಪ್ತಿ ಪಡೆಯುವುದೇ ಜೀವನ.
5: ಪ್ರತಿಯೊಬ್ಬರಿಗೂ ತಮ್ಮ ವೃತ್ತಿ ಅವರ ಜೀವನಕ್ಕೆ ಎಷ್ಟು ತೃಪ್ತಿ ನೀಡಿದೆ ಎಂಬುದನ್ನು ಅವರ ಮೂಲಕವೇ ಅನಾವರಣಗೊಳಿಸುವ ಕಾರ್ಯಕ್ರಮವೇ ವೃತ್ತಿ ಸಂತೃಪ್ತಿ.
7: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
8: ಆತ್ಮೀಯ ಕೇಳುಗರಿಗೆ ನಮಸ್ಕಾರ, ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಜೀವನವೆಂಬ ನದಿಯಲ್ಲಿ ಅನೇಕ ವೃತ್ತಿಗಳ ದೋಣಿಗಳು ಸಾಗುತ್ತವೆ, ಆದರೆ ಕೆಲವು ಮಾತ್ರ ದಡ ಸೇರುತ್ತವೆ. ಇನ್ನು ಕೆಲವು ದಡ ಸೇರುವುದಷ್ಟೇ ಅಲ್ಲದೆ ಮತ್ತೊಬ್ಬರ ಬದುಕಿಗೆ ಆಶಾಕಿರಣವಾಗುತ್ತವೆ. ಅಂತಹ ಒಂದು ಮಹಾನ್ ವೃತ್ತಿಯೇ ವೈದ್ಯ ವೃತ್ತಿ. ವೃತ್ತಿ ಎಂದರೆ ಕೇವಲ ದುಡಿಮೆಯಲ್ಲ, ಅದು ನಮ್ಮ ಬದುಕಿನ ಒಂದು ಮಹತ್ವದ ಭಾಗ. ನಾವು ಮಾಡುವ ಕೆಲಸದಲ್ಲಿ ಸಂತೃಪ್ತಿ ಸಿಕ್ಕಾಗ ಮಾತ್ರ ಜೀವನಕ್ಕೆ ಒಂದು ಅರ್ಥ ಬರುತ್ತದೆ. ಇಂದು ನಾವು ನಮ್ಮ ಸಮಾಜದ ಜೀವನಾಡಿ ಎಂದೇ ಹೇಳಬಹುದಾದ ಒಂದು ವೃತ್ತಿಯ ಬಗ್ಗೆ ಮಾತನಾಡಲು ಹೊರಟಿದ್ದೇವೆ, ಅದುವೇ ವೈದ್ಯ ವೃತ್ತಿ. ಇಂದು ನಮ್ಮ ಅತಿಥಿಯಾಗಿ ನಮ್ಮೊಂದಿಗಿದ್ದಾರೆ HD ಕೋಟೆಯ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಸೋಮಣ್ಣರವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ವೃತ್ತಿಯಲ್ಲಿನ ಸಂತೃಪ್ತಿಯ ಬಗ್ಗೆ ತಿಳಿದುಕೊಳ್ಳೋಣ. ಸರ್, ಪ್ರಥಮವಾಗಿ ನಮ್ಮ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್.
9: ತಮಗೂ ಸ್ವಾಗತ.
8: ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರುಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
9: ನಾನು ಆಕ್ಚುಲಿ ಇದೇ HD ಕೋಟೆ ತಾಲೂಕು, ಈಗಿನ ಸರವೂರು ತಾಲೂಕಿನ ಇಟ್ನಾ ಗ್ರಾಮದವರು, ಮೈಸೂರು ಜಿಲ್ಲೆಯೇ. ನನ್ನ ತಾಯಿ ಮತ್ತು ನನ್ನ ತಂದೆ, ನನ್ನ ತಾಯಿ ಲೇಟ್ ಪುಟ್ಟವೀರಮ್ಮ, ತಂದೆ ಲೇಟ್ ಕರಿಯ ನಾಯಕ. ನಮ್ಮದು ಇಟ್ನಾ ಗ್ರಾಮದಲ್ಲಿ ಪಟೇಲ್ ಲಿಂಗನಾಯಕರ ವಂಶಸ್ಥರು ನಾವು. ನಾವು ಮೊದಲು ಆಕ್ಚುಲಿ ಬಾಲ್ಯದಲ್ಲಿ 1ನೇ ತರಗತಿ ಓದ್ಲಿಕ್ಕೆ ಮೊದಲು ನಾನು ಶಾಲೆಗೆ ಹೋಗಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ಯಾಡು ದನ ಮೇಯಿಸೋರ ಜೊತೆ ಹೋಗ್ಬಿಡ್ತಿದ್ದೆ. ನಾನು ಹೋಗ್ತಾ ಇರಬೇಕಾದ್ರೆ ಆಮೇಲೆ ನಮ್ಮ ಅಣ್ಣ, ಎರಡನೇ ಅಣ್ಣ ಸಣ್ಣಸೋಮಣ್ಣ ಅಂತ ಇದ್ದಾರೆ, ಅವರು ನನ್ನ ಶಾಲೆಗೆ ಕೈಕಾಲೆಲ್ಲ ಅಗ್ಗದಲ್ಲಿ ಕಟ್ಟಿ ಹೋಗಿ ಮಾಸ್ಟರ್ ಹತ್ರ ಕೂರಿಸಿದ್ರು. ಆವಾಗ ವೆಂಕಟಾಚಲಯ್ಯ ಅನ್ಬಿಟ್ಟು ಒಬ್ರು ಹೆಬ್ಬಲಗುಪ್ಪೆ ಹೆಡ್ ಮಾಸ್ಟರ್ ಇದ್ರು, ಅವ್ರು ನನ್ನನ್ನು ಸೇರಿಸ್ಕೊಂಡು 1ನೇ ತರಗತಿಗೆ ಅವ್ರು ತಿಂಡಿಗಳು ಕೊಡ್ತಾ ನನ್ನನ್ನು ಶಾಲೆ ಕಡೆ ಗಮನ ಹರಿಸ್ತಾ ಹೋದ್ರು.

0: ಪ್ರೇರೇಪಣೆ ಕೊಟ್ಟದ್ರಿಂದ ಒಂದನೇ ತರಗತಿ ಒಂದರಿಂದ ಆರನೇ ತರಗತಿವರೆಗೂ ನಮ್ಮ ಇಟ್ನ ಗ್ರಾಮದಲ್ಲಿ ನಮ್ಮ ವಿದ್ಯಾಭ್ಯಾಸ. ಆ ವಿದ್ಯಾಭ್ಯಾಸದ ಅವಧಿಯಲ್ಲಿ ಮಂಜುನಾಥ್ ಮಾಸ್ಟರ್ ಅಂತ ಇದ್ರು. ಅವರು ಯಾರು ನೀಟಾಗಿ ಬರೀತಾರೆ, ಗುಂಡಾಗಿ ಬರೆಯೋದು ಮತ್ತು ಹೆಚ್ಚು ಅಂಕಗಳನ್ನು ಓದೋದ್ರಲ್ಲಿ ಅಂಕಗಳನ್ನು ಯಾರು ಗಳಿಸ್ತಾರೆ ಅವರಿಗೆಲ್ಲ ಪ್ರೈಸ್ ಇಡ್ತಾ ಇದ್ರು. ಅಂದರೆ ಪೆನ್ನು, ಪೆನ್ಸಿಲ್ಲು, ಬ್ಯಾಗು, ಜಾಮಿಟ್ರಿ ಬಾಕ್ಸು, ನೋಟ್ ಪುಸ್ತಕ ಈ ಥರ. ಅದರಿಂದ ನಾನು ಪ್ರೇರೇಪಣೆಗೊಂಡು ಎಲ್ಲ ಪ್ರೈಸ್ಗಳನ್ನು ನಾನೇ ತಗೊಳ್ಳಿಕ್ಕೆ ಶುರು ಮಾಡಿದೆ. ಬಾಲ್ಯದಲ್ಲಿ ನಾನು ದನ ಮೇಯಿಸ್ತಾ ಇದ್ದೆ, ಕುರಿಗಳನ್ನ ಆಡುಗಳು ಮೇಯಿಸ್ತಾ ಇದ್ದೆ ನಮ್ಮಲ್ಲಿ, ಮತ್ತು ಜಮೀನುಗಳಲ್ಲಿ ನಮ್ಮ ಹಣ್ಣದಿರಿಗಳಿಗೆ ಸಹಾಯ ಮಾಡ್ತಿದ್ದೆ. ನಾವು ಒಟ್ಟು ನನಗೆ 6 ಹಣ್ಣದಿರು, 2 ಆಗ್ತಿರು, ಒಟ್ಟು 9 ಜನ. ನಾನು ಕೊನೆಯವನೇ. ನಾನು ನನ್ನ ವಿದ್ಯಾಭ್ಯಾಸಕ್ಕೆ ನಮ್ಮ ಅಣ್ಣದಿರು ಬಹಳ ಒತ್ತು ಕೊಡ್ತಾ ಇದ್ರು. ಇವನ್ನಾದ್ರೂ ಒಳ್ಳೆಯ ವಿದ್ಯಾವಂತನ ಮಾಡೋಣ ಅನ್ನೋ ಒಂದು ಇದರಲ್ಲಿ ಅವರು ಮಾಡ್ತಾ ಇದ್ರು. 6ನೇ ತರಗತಿವರೆಗೂ ನಮ್ಮ ಊರಿನಲ್ಲಿ ನಾವು ಪ್ರೈಮರಿ ಮತ್ತು ಮಿಡ್ಲ್ ಸ್ಕೂಲ್ ಇತ್ತು. 7ನೇ ತರಗತಿಗೆ ಸರಗೂರಿಗೆ ಬಂದು ಸೇರಿದ್ದೆ. 7, 8, 9 ಸರಗೂರಿನಲ್ಲಿ ಓದ್ದಾಯ್ತು. 10ನೇ ತರಗತಿಗೆ ಚಿಲ್ಕುಂದ, ಹುಣಸೂರು ತಾಲೂಕು. ಯಾಕಂದ್ರೆ ನಮ್ಮ ಅಣ್ಣ ಈ ಸ್ಕೂಲ್ ಮಾಸ್ಟರ್ ಆಗಿದ್ರು, ಇವನ್ ಇಲ್ಲಿದ್ರೆ ಯಾಕೋ ಸರಿ ಓದಕ್ ಕಾಣ್ಲಿಲ್ಲ ಅಂದ್ಬಿಟ್ಟು ಅಲ್ಲಿ ಕರ್ಕೋದ್ರು. ಅಲ್ಲಿ ನಾನು ಎಸ್ ಎಲ್ ಸಿ ಅಲ್ಲಿ ಪ್ರಥಮ ಸ್ಥಾನ ಬಂದ್ಮೇಲೆ ಪಿ ಯು ಸಿಗೆ ಮಹಾರಾಜ ಕಾಲೇಜು, ಮಹಾರಾಜ ಜೂನಿಯರ್ ಕಾಲೇಜು ಮೈಸೂರಿಗೆ ಸೇರಿಕೊಂಡೆ. ಅದಾದ್ಮೇಲೆ ಅಲ್ಲೇನಾಯ್ತು, ಪಿ ಯು ಸಿನಲ್ಲಿ ಫೇಲ್ ಆಗ್ಬಿಟ್ಟೆ. ಒಂದ್ಸರಿ ಫೇಲ್ ಆದ್ಮೇಲೆ ಇಲ್ಲಿ ನಮ್ಮ ಅಣ್ಣದಿರೋ ಅವಾಗ ನಾನು ವ್ಯವಸಾಯಕ್ಕೆ ಇವನು ಸರಿಯಾದ ದಾರಿ ತರ್ಬೇಕಾದ್ರೆ ಇವನ್ನ ಸರಿಯಾಗಿ ಹಾಕ ಅರಿಬೇಕು ಅಂತ ಹೇಳ್ಬಿಟ್ಟು ಜಮೀನಲ್ಲಿ ಉಳಿಸೋದು, ದನ ಮೇಯಿಸಿ ಕಳಿಸೋದು, ಹುಲ್ ತರೋದು, ಸಗಣಿ ಗೋರ್ಸೋದು ಬೆಳಗ್ಗೆ, ಈ ಕೆಲಸ ಎಲ್ಲಾ ಮಾಡ್ಸಕ್ ಸ್ಟಾರ್ಟ್ ಮಾಡಿದ್ಮೇಲೆ ಯಾಕೋ ನಾನು ಇಲ್ಲೇ ಇದ್ರೆ ಓದಕ್ ಆಗಲ್ಲ, ಈ ಕಷ್ಟ ಎಲ್ಲ ಅನುಭವಿಸ್ಬೇಕಾಯ್ತು ಅಂದ್ಬಿಟ್ಟು ನೆಕ್ಸ್ಟ್ ಓದ ಕಡೆ ಗಮನ ಕೊಟ್ಟು ಶಾರದಾ ವಿಲಾಸ ಕಾಲೇಜ್ಗೆ ಬಿ ಎಸ್ ಸಿಗೆ ಸೇರ್ಕೊಂಡೆ. ಬಿ ಎಸ್ ಸಿ ಓದ್ತಾ ಓದ್ತಾ ಆಕ್ಚುಲಿ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಐ ಎ ಎಸ್ ಮಾಡಬೇಕು ಅಂತ ಸೇರಿದವನು. ಇದನ್ನ ನಾನು ಡಾಕ್ಟರ್ ಆಗ್ಬೇಕು ಅನ್ಕೊಂಡಿರ್ಲಿಲ್ಲ. ಒಂದ್ಸರಿ ಇಲ್ಲಿ ಇದೇ ಇದ್ರಲ್ಲಿ ಮೈರಾಡ ಪ್ಲಾನ್ ಅಂತ ಇತ್ತು. ನಾನು ಪಿ ಯು ಸಿ ಫೇಲ್ ಆದಾಗ ಮೈರಾಡದಲ್ಲಿ ವರ್ಕ್ ಮಾಡ್ತಿದ್ದೆ. ಆವಾಗ ಸೆಂಟ್ ಜೋಸೆಫ್ ಬ್ಯಾಂಗ್ಳೂರ್ ಹಾಸ್ಪಿಟ್ಲಿಗೆ ಇಲ್ಲಿಂದ ನಮ್ಮನ್ನು ಕರ್ಕೋಗ್ತಾರೆ, ಒಂದು ರೋಗಿಗೆ ಬ್ಲಡ್ ಕೊಡ್ಬೇಕು ಅಂತ. ಆ ಬ್ಲಡ್ ಕೊಡಕ್ ಹೋಗಿ ಹಾಸ್ಪಿಟ್ಲಲ್ಲಿ ಅವನ ಪರಿಸ್ಥಿತಿ ನೋಡಿದ್ಮೇಲೆ ಆ ಡಾಕ್ಟರ್ಗಳಲ್ಲಿ ಓಡಾಡ್ತಿದ್ನೆಲ್ಲ ನೋಡಿ ನಾನು ಡಾಕ್ಟರ್ ಆಗ್ಬೇಕು ಅಂತ ಅವತ್ತು ತೀರ್ಮಾನ ಮಾಡಿದೆ. ತೀರ್ಮಾನ ಮಾಡಿ ಬಿ ಎಸ್ ಸಿಗೆ ಸೇರ್ಕೊಂಡೆ. ಆಕ್ಚುಲಿ ನಾನು ರಾಜ್ಕುಮಾರ್ ಅಪ್ಪಟ ಅಭಿಮಾನಿ, ಅವ್ರ ಸಿನಿಮಾಗಳು ಪ್ರತಿಯೊಂದು ನೋಡ್ತಿದ್ದೆ. ನೋಡ್ಬೇಕಾದ್ರೆ ಅವ್ರದ್ದು ಶ್ರುತಿ ಸೇರಿದಾಗ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ಪಾತ್ರ ಮಾಡಿರ್ತಾರೆ,
1: ಹೌದು,
0: ಅದನ್ನ ನೋಡಿ ನಾನು ಒಬ್ಬ ವೈದ್ಯನಾಗಬೇಕು ಅಂತ ತಿಳ್ಕೊಂಡು ಆಮೇಲೆ ಅಂಬರೀಷ್ನದು ಹೃದಯ ಆಡಿತು ಅಂತ ಯಾವುದೋ ಒಂದು ಸಿನಿಮಾ, ಆ ಸಿನಿಮಾದಲ್ಲಿ ಹಾರ್ಟ್ ಆಪರೇಷನ್ ಮಾಡೋದು ನೋಡಿದ ಮೇಲೆ ಆ ಸಾಯಿತಾನೆ ಅನ್ನುವ ಪೇಷಂಟು ಉಳ್ಕೊಂಡಲ್ಲ, ಅದನ್ನ ನೋಡಿ ಜಾಸ್ತಿ ಪ್ರೇರೇಪಣೆ ಆಗಿ ನಾನು ಒಬ್ಬ ವೈದ್ಯನೇ ಆಗಲೇಬೇಕು ಅಂತ ಬಿ ಎಸ್ ಸಿನಲ್ಲಿ ಅತಿ ಹೆಚ್ಚು ಅಂಕ ತೆಗೆದು ಬಿ ಎಸ್ ಸಿ ಕೋಟದಡಿ ಎಂ ಬಿ ಬಿ ಎಸ್ ಸೇರಿ ವೈದ್ಯನಾಗ್ತಾ. ಮತ್ತೆ ಅದರಲ್ಲಿ ಏನು ಅಂದರೆ ಈ ವೈದ್ಯ ವೃತ್ತಿಯಲ್ಲಿ ನಾನು ಹಣಕ್ಕಿಂತ ಜನಸೇವೆ ಮಾಡಬೇಕು ಅನ್ನೋದನ್ನ ಆಯ್ಕೆ ಮಾಡ್ಕೊಂಡೆ. ಯಾವಾಗಲೂ ನಾನು ಹಣಕ್ಕೆ ಬೆಲೆ ಕೊಡಲಿಲ್ಲ, ಯಾಕೆಂದರೆ ಮನುಷ್ಯ ಆಕಸ್ಮಿಕವಾಗಿ ಹುಡ್ತಾನೆ, ಹುಟ್ಟಿದ ಮೇಲೆ ಸಾವು ನಿಶ್ಚಿತ ಅನ್ನೋದು ನಾನು ಅರ್ಥ ಮಾಡ್ಕೊಂಡೆ. ಎರಡು ಮಧ್ಯೆ ಹಣ ಅನ್ನೋದೇನು ಬರಲ್ಲ, ಯಾಕಂದರೆ ಮನುಷ್ಯನಿಗೆ ಏನು ಬೇಕು, 3 ಹೊತ್ತು ಊಟ, ಉಡ್ಲಿಕ್ಕೆ ತೊಡ್ಲಿಕ್ಕೆ ಬಟ್ಟೆ, ಒಳ್ಳೆ ಬಟ್ಟೆ, ಮತ್ತೆ ನೆಮ್ಮದಿಯಾಗಿ ನಿದ್ರೆ ಬಂದರೆ ಸಾಕು, ಅದಷ್ಟೇ. ಅದೇ ಜೀವನಕ್ಕೆ ನಮ್ಮ ಅಕ್ಕಪಕ್ಕದವ್ರಿಗೆ ಸಹಾಯ ಮಾಡೋದು, ನಮ್ಮನ್ನು ಕೋರಿಕೆ ಬಂದು ಕೇಳ್ಕ ಬಂದವ್ರಿಗೆ ಸಹಾಯ ಮಾಡಬೇಕು ಅನ್ನೋ ಒಂದು ಗುಣ ಮೊದ್ಲಿಂದ ನಾನು ಬೆಳೆಸ್ಕೊ ಬಂದೆ. ಅದರಂತೆ ನಾನು ಹಣದ ಕಡೆ ಜಾಸ್ತಿ ಇದು ಇಟ್ಕೊಳ್ಳಿಲ್ಲ. ಈಗ ನನ್ನ ವೃತ್ತಿಯಲ್ಲಿ ನಾನು ಡಾಕ್ಟರ್ ಆಗಿ ಸಾಕಷ್ಟು ಜನಗಳಿಗೆ, ಆಕ್ಚುಲಿ ಮಧ್ಯಾಹ್ನ ನಾನು ಊಟಕ್ಕೆ ಹೋಗಲ್ಲ, ಬೆಳಿಗ್ಗೆ ಬಂದು ಕೂತ್ರೆ ನೈಟ್ ಪೇಷಂಟ್ ಮುಗಿಯೋವರೆಗೂ ಹಳ್ಳಿ ಜನ, ಯಾಕಂದ್ರೆ ಮಧ್ಯ ಮಧ್ಯೆ ಬಸ್ಗಳು ಮಿಸ್ ಆಗ್ತವೆ ಅವ್ರಿಗೆ. ನಾನು ಈ ಕಡೆ ಬಂದರೆ ನಾನು ಫಸ್ಟು ನಾನು ನನ್ನ ಎಂ ಬಿ ಬಿ ಎಸ್ ಮುಗಿದ ಮೇಲೆ ಜೆ ಎಸ್ ಎಸ್ನಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ಅಲ್ಲಿ 3-4 ವರ್ಷ ಒಂದು ಗ್ಯಾಸ್ಟ್ರೋಎಂಟ್ರಾಲಜಿ ವಿಭಾಗದಲ್ಲಿ ಸೇರ್ಕೊಂಡು ಕೆಲಸ ಮಾಡ್ತಿದ್ದೆ. ಅಲ್ಲಿ ಬಿಟ್ಟ ನಂತರ ಕೊಳ್ಳೇಗಾಲ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಪ್ರಥಮ ಬಾರಿಗೆ ನಾನು ಗುತ್ತಿಗೆ ವೈದ್ಯಾಧಿಕಾರಿಗೆ ಅಲ್ಲಿ ನಾನು ಅಪಾಯಿಂಟ್ಮೆಂಟ್ ಆಯಿತು. ಅಲ್ಲಿಂದ

0: ಕೊಳಗಲ ತಾಲೂಕಿನ ಹನೂರ್ಗೆ ಹೋಗ್ತೀನಿ. ಅಲ್ಲಿ ಪಿ ಎಚ್ ಸಿಗೆ ಅಲ್ಲಿ ನಾನೇ ವೈದ್ಯಾಧಿಕಾರಿ ಆದಾಗ ಅಲ್ಲಿ ಬಡವರು ಜಾಸ್ತಿ ಬರ್ತಿದ್ರು ತುಂಬ ಅಂದ್ರೆ ಆ ಕಡೆ. ಯಾಕಂದ್ರೆ ನಮ್ಮ ಈ ಕಡೆನಾದ್ರೂ ನಾವು ನೀರಾವರಿ ನೋಡಿದೀವಿ, ಆ ಕಡೆ ಮಳೆಗೆ ಆಶ್ರಿತ ಜನ. ಹಾಗಾಗಿ ಅಲ್ಲಿ ಬರ್ತಕ್ಕಂಥ ಜನ ಬಸ್ ಹಿಡಿದು ಆಟೋ ಹಿಡ್ಕೊಂಡು ಎಲ್ಲ ಬರ್ತಾ ಇದ್ರಲ್ಲ, ಇನ್ನು ಈ ಬಸ್ ಮಿಸ್ ಆದರೆ ನಮಗೆ ಇದಿರಲ್ಲ ಸರ್, ಆಟೋಕ್ಕೆ ಇಷ್ಟು ದುಡ್ಡು ಕೊಡಬೇಕು ಅಂದರೆ ಅವತ್ತು ಆ ದಿನ ಗೇದ ದುಡ್ಡನ್ನೆಲ್ಲ ನಾನು ಆಟೋಕ್ಕೆ ಕೊಡಬೇಕು ಅಂತ ಹೇಳಿದಾಗ ಸರಿ ನಾನು ಹೆಂಗೋ ಬೆಳಗ್ಗೆ ತಿಂದಿರ್ತೆ, ಒಂದು ಹೊತ್ತು ಊಟ ಇದು ಮಾಡಿದ್ರೆ ಏನೂ ಆಗಲ್ಲ ಅಂತ ಕೂತ್ಕೊಂಡವನು. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ 6:30-7 ಗಂಟೆ ಪೇಷಂಟ್ ಎಷ್ಟು ಜನ ಬರ್ತಾರೋ ಅಷ್ಟು ಮುಗಿಸಿ ತದಾನಂತರ ಮನೆಗೆ ಬಂದು ಊಟ ಮಾಡ್ತಿದ್ದು. ಅದನ್ನ ಅಭ್ಯಾಸ ಮಾಡ್ಕೊಂಡು ಇವಾಗಲೂ ಹಾಗೆ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಈಗ ಕೋಟೆ ತಾಲೂಕು ಬಂದ್ಮೇಲೆ ಹಿಮ್ಮಚ್ಚೂರು, ಡಿ ಬಿ ಕುಪ್ಪೆ, ಭೋಗಾಪುರ ಆ ಕಡೆ ಎಲ್ಲ ಬಸ್ಗಳಿಲ್ಲ.
1: ಹೌದು,
0: ಅದು ಬಿಟ್ಟರೆ ಈ ಕಡೆ ಗಂಡತ್ತೂರು, ವೀರಾಂಬಳ್ಳಿ ಈ ಕಡೆ ಎಡೆಯಲ್ದಿಂದ ಆ ಕಡೆ ಇನ್ನು ಆ ಕಡೆಯಿಂದ ಎಲ್ಲ ಬರ್ತಾರೆ. ಯಶವಂತಪುರ, ಅಂಚಿಪುರ, ಎತ್ಕಿ ನಾನು ಕೇಳಿಲ್ಲ, ಮುಗುತನ ಮೂಲೆ, ಚಿಕ್ಕಬರ್ಗಿ, ದೊಡ್ಡಬರ್ಗಿ ಈ ಕಡೆಯಿಂದ ಜನ ಬರಬೇಕಾದ್ರೆ ಅವ್ರಗಳಿಗೆ ಒಂದು ಬಸ್ ಮಿಸ್ ಆದ್ರು ಪಾಪ ನಾವು ಬಸ್ ಇದು ಕಾರೋ ಆಟೋನೋ ಮಾಡ್ಕೋಗ್ತೀನಿ ಅಂದರೆ 1,000 ರೂಪಾಯಿ ಕೇಳ್ತಾರೆ. ಸೊ ಅವರೆಲ್ಲ ಎಲ್ತಾರಕ್ಕೆ ಪಾಪ ಬಡವರಾಗಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಬರೋದು, ಶ್ರೀಮಂತರು ಯಾರು ಗೌರ್ಮೆಂಟ್ ಹಾಸ್ಪಿಟ್ಲ್ ಬರಲ್ಲ. ಇವ್ರಿಗೆ ಏದದ್ದು 3-4 ದಿನದ ಕೂಲಿನೂ ಅದಕ್ಕೆ ಹಾಕ್ಬೇಕಾಗತ್ತಲ್ಲ. ನಾವು ಉದ್ಯೋಗದಿಂದ ಕೂತ್ಕೊಂಡು ಎಷ್ಟೇ ಇದಾದರೂ ಫಸ್ಟು ದೂರದಿಂದ ಬರ್ತಕ್ಕಂಥ ವಯಸ್ಸಾದವರು ಮಕ್ಕಳು ಫಸ್ಟ್ ನೋಡಿ ಆಮೇಲೆ ಮಿಕ್ಕದವ್ರನ್ನೆಲ್ಲ ಚಿಕಿತ್ಸೆ ಕೊಟ್ಟು ಆಮೇಲೆ ಎಲ್ಲ ಮುಗೀತು ಅಂದಮೇಲೆ ನಾನು ಎದ್ದು ಮನೆ ಕಡೆ ಹೊರಡೋದು. ಈ ಥರ ಜೀವನ ರೂಪಿಸ್ಕೊ ಬಂದಿದ್ದೀನಿ. ಎಲ್ಲೋ ನಾನಂತೂ ಹಣಕ್ಕೆ ಆಸೆ ಪಡಲ್ಲ, ಯಾಕಂದ್ರೆ ನನಗೆ ಗೊತ್ತಿದೆ ಹೋಗುವಾಗ ಏನು ತಗೊಂಡು ಹೋಗಲ್ಲ, ಬರುವಾಗಲೂ ಏನೂ ತಂದಿಲ್ಲ.
1: ಹೌದು,
0: ಈ ನಡುವೆ ಈಗ ನಮ್ಮ ಹೆಂಡತಿ ಮಕ್ಕಳು ಅನ್ಕ ನಾವು ದುಡ್ಡು ಮಾಡೋಕ್ಕೆ ಹೋದರೆ ಯಾರ್ದೋ ಏನ ಆ ಹೊಡೆದು ಅದ್ಗಾಕ್ದಂಗೆ.
1: ಹೌದು,
0: ಅದು ಯಾವುದೋ ನಮ್ಗೆ ಬರಲ್ಲ ಅಂತ ನಾನು ಇದು ಮಾಡ್ಕೊಂಡು ನನ್ನ ಪಾಡಿಗೆ ನಾನು ವೃತ್ತಿಯಿಂದ ಮಾಡ್ಕೊ ಹೋಗ್ತಾ ಇದ್ದೀನಿ. ಇದರಲ್ಲೇ ನನಗೆ ತೃಪ್ತಿ ಕೊಡ್ತಾ ಇದೆ. ಸಾಕಷ್ಟು ಜನಗಳಿಗೆ ಬಡವರುಗಳು ಹಣಕಾಸಿಲ್ದಿದ್ದವರು ಬಂದಾಗ ಭಾಳ ದೊಡ್ಡ ದೊಡ್ಡ ರೋಗಗಳನ್ನು ತಗೊಂಡು ವಾಸಿಯಾಗದೇ ಇರತಕ್ಕಂಥ ರೋಗಗಳು ಬರ್ತವೆ. ಅದಕ್ಕೆ ಆರ್ಥಿಕ ವೆಚ್ಚ ಭಾಳ ಭರಿಸ್ಲಿಕ್ಕೆ ಆಗದೆ ಇರಲ್ಲ ಅವ್ರಗಳಿಗೆ. ಅಂಥವ್ರಿಗೆ ಈ ನಮ್ಮಲ್ಲಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಅನ್ನೋ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಒಂದು ರೆಫರಲ್ ಲೆಟರ್ ನಾವು ಇಲ್ಲಿಂದ ಕೊಟ್ಟರೆ ಅದು ಫ್ರೀ ಆಗುತ್ತೆ, ಯಾವುದೇ ಪ್ರೈವೇಟ್ ಹಾಸ್ಪಿಟ್ಲ್ಗಳಿಗಾಗಲಿ ಎಲ್ಲಿ ಆಗಲಿ. ಆ ಥರ ಕಾಯಿಲೆಗಳು ಸಾಕಷ್ಟು ನಮ್ಮ ತಾಲೂಕಿನಲ್ಲಿ ಸುಮಾರು ಜನ ಪೇಷಂಟ್ಗಳಿಗೆ ಈ ನರ ರೋಗದ್ದು, ಕಿಡ್ನಿದು, ಕ್ಯಾನ್ಸರು, ಬ್ರೈನ್ದು, ಸುಟ್ಟಗಾಯ ಈ ಥರ ಅನೇಕ ಕಾಯಿಲೆಗಳಿಗೆ ಚಿಕಿತ್ಸೆ ಕೊಡಿಸಿದ್ದೀನಿ. ಅವರು ಇವಾಗಲೂ ಬಂದು ನನ್ನನ್ನು ಸ್ಮರಿಸ್ಕೋತಾರೆ, ಬರೋಕ್ಕೆ ಮೊದಲು ಅಲ್ಲಿಂದನೇ ಕಾಲು ಬೀಳ್ತಾರೆ. ಅವ್ರು ಎಷ್ಟೇ ವಯಸ್ಸಲ್ಲಿ ದೊಡ್ಡವರಾದರೂ ನನಗೆ ಮನಸ್ಸು ನಮಸ್ಕರಿಸ್ತಾರೆ. ಅದು ಅವರು ನಮ್ಮನ್ನು ದೇವ್ರ ಸ್ವರೂಪ ಅಂತ ನೋಡೋದನ್ನ ಆ ಪೇಷಂಟ್ಗಳಲ್ಲಿ ನೋಡ್ತೀವಿ. ಅದನ್ನೇ ಹಣ ತಗೊಂಡು ನಾವು ಇದು ಮಾಡಕ್ ಹೋದ್ರೆ ಯಾರು ಬೆಲೆ ಕೊಡೋದಿಲ್ಲ, ಆ ದೃಷ್ಟಿಲಿ ನೋಡಲ್ಲ. ಯಾಕಂದ್ರೆ ಅವನು ಹಣ ಕೊಟ್ಟಿದ್ದಕ್ಕೆ ತಾನೇ ನಾನು ಚಿಕಿತ್ಸೆ ಕೊಟ್ಟಾನೆ ಅಂತ ಬರುತ್ತೆ. ಬಟ್ ಅದನ್ನೇ ನಾನು ಹಣ ನಮ್ಗೆ ಬರಲ್ಲ, ಶಾಶ್ವತ ಬರಲ್ಲ, ಇವುಗಳು ಶಾಶ್ವತ. ನಾವೇನು ಒಳ್ಳೆ ಕೆಲಸಗಳು ಮಾಡ್ತೀವಿ, ಬಡವ್ರ ಪರ ನಿಲ್ತೀವಿ, ಈ ಸಮಾಜ ಸೇವೆಗಳನ್ನ ಮಾಡ್ತಾ ಹೋದಾಗ್ಲೆ ನಮ್ಗೆ ಒಳ್ಳೆ ಒಂದು ಹುಟ್ಟಿದ್ದಕ್ಕೂ ಸಾರ್ಥಕ, ಮನಸ್ಸಿನಾದಕ್ಕೂ ಸಾರ್ಥಕ ಅನ್ನೋ ಒಂದು
1: ಹೌದು
0: ಆ ಭಾವನೆ ನಮ್ಮಲ್ಲಿ ಇರುತ್ತೆ. ಹೀಗಾಗಿ ನಾವು ಈ ಕೆಲಸಗಳನ್ನ ಸಾಕಷ್ಟು ನಾ ಎಲ್ಲೇ ಹೋದ್ರು ಬಡವ್ರ ಪರನೇ, ಬಡವರುಗಳು ಅದೆಷ್ಟೇ ಇದಿರಲಿ, ಎಷ್ಟೇ ಬಿಜಿ ಇರಲಿ, ಎಷ್ಟೇ ಒತ್ತಡ ಇರಲಿ, ನಾವು ಕಾಮಾಗಿ ಅವ್ರನ್ನ ನೋಡಿ ಚಿಕಿತ್ಸೆ ಕೊಟ್ಟು ಅವ್ರು ಬಂದು ನನಗೆ ಒಳ್ಳೇದಾಯ್ತು ಅಂತ ಸಿಕ್ಕದಾಗ ಮಾತಾಡಿಸ್ತಾರಲ್ಲ, ಅದೇ ನಮಗೆ ಸಿಕ್ತಕ್ಕಂಥ ತೃಪ್ತಿ.
1: ಅಂದರೆ ತಮಗೆ ಒಂದು ಪ್ರಾಥಮಿಕ ಶಿಕ್ಷಣವನ್ನು ಶುರು ಮಾಡಿದಾಗಲೇ ತಮಗೆ ಒಂದು ಮೂಲ ಗುರುಗಳಾಗಿ ವೆಂಕಟಾಚಲಯ್ಯವರು ಸಿಕ್ಕಿ ಅವರ ಮೂಲಕ ತಮ್ಮ ಶಿಕ್ಷಣವನ್ನು ಮುಂದುವರಿಸ್ಕೊಂಡು ಹೋಗಿ ಹಂತ ಹಂತವಾಗಿ ತಾವು ಮುಂದಿನ ಒಂದು ಶಿಕ್ಷಣಕ್ಕೆ ಮುಂದುವರಿತ ಹೋದಂತೆ ಈಗ ತಾವು ಹೇಳ್ದಂಗೆ ಏನಂತ ಅವ್ರು ರಾಜ್ಕುಮಾರ್ ಅಭಿಮಾನಿಗಳಾಗಿರೋದ್ರಿಂದ ಅವ್ರದ್ದೊಂದು ಫಿಲಮು ಮತ್ತು ಅಂಬರೀಶ್ ಅವ್ರದ್ದೊಂದು ಫಿಲಮು ಆ ಫಿಲಮ್ಗಳಲ್ಲಿ ಅವರು ವೃತ್ತಿಯಲ್ಲಿ ಡಾಕ್ಟರ್ ಆಗಿರೋದನ್ನು ತಮಗೆ ಅದೇನೋ ಒಂದು ಮನವೊಲಿಕೆ ಆಗಿ ಅದರಿಂದ ತಾವು ಡಾಕ್ಟರ್ ಆಗಿ ಈಗ ಪ್ರಸ್ತುತ ದಿನಗಳಲ್ಲೂ ಸಹ ನಿಮ್ಮ ಏನು ಒಂದು ಸಮಯ ಇರುತ್ತೆ ನಿಮ್ಮ ವೃತ್ತಿಯಲ್ಲಿ ಆ ಸಮಯವನ್ನು ಮೀರಿ ಸಹ ಜನಸಂಖ್ಯೆ ಎಷ್ಟೇ ಇದ್ರೂ ಸಹ ಪ್ರತಿಯೊಬ್ಬರಿಗೂ ಸಹ ನೀವು ಏನು ಸೇವೆಯನ್ನು ಕೊಡ್ತಾ ಇದ್ದೀರಾ. ಅದರಲ್ಲೂ ಮಧ್ಯಾಹ್ನದ ಊಟವನ್ನು ಸಹ ತುಂಬ ದಿನಗಳೇ ಆಗಿದೆ ಬಿಟ್ಟು ಅಂತಲೂ ಹೇಳಿದ್ರಿ. ಅದು ಸಹ ಒಂದು ಸದುದ್ದೇಶದಿಂದನೇ. ಈಗ ತುಂಬ ದೂರದ ಊರುಗಳಿಂದ ಬರೋಂಥವ್ರಿಗೆ ಬಸ್ ಸೌಲಭ್ಯಗಳಿಲ್ಲದೆ ಇದ್ದಾಗ ಈಗ ನಿಮ್ಮದು ಒಂದು ಹೊತ್ತಿನ ಊಟ ತ್ಯಜಿಸೋದ್ರಿಂದ

0: ಅವ್ರಿಗೇನೋ ಒಂದು ಅನುಕೂಲ ಆಗತ್ತೆ ಅನ್ನೋ ಉದ್ದೇಶದಿಂದನೂ ಸಹ ತಾವು ಅದನ್ನು ಯೋಚನೆ ಮಾಡಿ ಊಟ ಬಿಟ್ಟು ಏನು ಬಂದಂತಹ ರೋಗಿಗಳಿಗೆ ನಿರಂತರವಾಗಿ ಸೇವೆಯನ್ನು ಮಾಡ್ಕೊಂಬಂದಿದ್ದೀರಾ. ತುಂಬ ನಿಜವಾಗ್ಲೂ ಸಹ ಶ್ಲಾಘನೀಯವಾದಂಥ ಒಂದು ಅಂಶನೇ ಸರ್. ಇನ್ನು ಇದೇ ವೃತ್ತಿಯಲ್ಲಿ ತಮಗೆ ಈಗ ನಿಮಗೆ ಈ ವೃತ್ತಿಯನ್ನು ಮಾಡ್ತಾ ಇರಬೇಕಾದ್ರೆ ನಿಮಗೆ ಸಂತೃಪ್ತಿ ಸಿಕ್ಕಿದಂತಹ ಒಂದು ಅಥವಾ ಎರಡು ಪ್ರಸಂಗಗಳ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ಳೋದಾದರೆ.
1: ನನಗೆ ಸಂತೃಪ್ತಿ ಅಂದರೆ ಪ್ರತಿಯೊಂದು ಪೇಷೆಂಟ್ನದು ಸಾಮಾನ್ಯ ಕಾಯಿಲೆಯಿಂದ ಹಿಡಿದು ದೊಡ್ಡ ಸ್ವರೂಪದ ಕಾಯಿಲೆಗಳನ್ನು ನಾನು ಪ್ರತಿಯೊಬ್ಬರು ಇದು ಮಾಡಬೇಕಾದ್ರೆ ಪ್ರತಿಯೊಂದು ಇದರಲ್ಲೂ ತೃಪ್ತಿ ಸಿಗ್ತಾ ಇರುತ್ತೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ಪೇಷೆಂಟ್ಗಳು ಮೊದಲನೇ ಹಂತ ಎರಡನೇ ಅಂತ ಇರ್ತದಲ್ಲ, ಅವಕ್ಕೆ ಪ್ರಾಥಮಿಕ ಹಂತದಲ್ಲೇ ನಾವು ಅವ್ರನ್ನ ಗುರುತಿಸಿ ಚಿಕಿತ್ಸೆ ಕಳಿಸಿ ಅವರು ಸಂಪೂರ್ಣ ಗುಣವಾಗಿ ಬಂದು ನನಗೆ ಹೇಳ್ತಾರಲ್ಲ, ಆವಾಗ ಬಹಳ ತೃಪ್ತಿ ಆಗ್ತದೆ. ಅಂದರೆ ಅವನ ಸಾವಿನಿಂದ ಬಚಾವ್ ಮಾಡಿದೆ ಏನಾಗೋದು.
0: ಹೌದು,
1: ಈಗ ಥರ್ಡ್ ಸ್ಟೇಜ್ ಫೋರ್ತ್ ಸ್ಟೇಜ್ಗೆ ಹೋಗ್ಬಿಟ್ಟಿದ್ರೆ ಅವ್ರು ಬದುಕಲ್ಲ, ಅವ್ರ ವಯಸ್ಸು ಇದಾಗ್ತೈತೆ. ಫಸ್ಟ್ ಪ್ರಾಥಮಿಕ ಹಂತ ಮತ್ತು ಎರಡನೇ ಹಂತದಲ್ಲೇ ನಾವು ಅವ್ರನ್ನ ಗುರುತಿಸಿದಾಗ ನಾವು ಆ ಕಾಯಿಲೆಗೆ ಚಿಕಿತ್ಸೆ ಇದೆ ನಮ್ಮಲ್ಲಿ, ಸಂಪೂರ್ಣ ಗುಣವಾಗ್ತದೆ. ಆ ಥರದವು ಸಾಕಷ್ಟು ಕ್ಯಾನ್ಸರ್ ಪೇಷೆಂಟ್ ಆಗಿರ್ಬೋದು, ಮತ್ತೆ ಒಂದು ಪೇಷೆಂಟ್ಗೆ ಎರಡು ಕಾಲು ಬರ್ತಿರ್ಲಿಲ್ಲ, ತೆಳುಕ ಹೋಗ್ತಾ ಇತ್ತು, ನಡೀಲಿಕ್ಕೆ ಆಗ್ತಾ ಇರಲಿಲ್ಲ, ನರ ಬೆನ್ನುರಿ ನರದಲ್ಲಿ ಡ್ಯಾಮೇಜ್ ಆಗಿ. ಸೊ ಅದನ್ನ ನಾನು ಫ್ರೀ ಆಗಿ ಅಲ್ಲಿ ಮೇಲ್ಮಟ್ಟಕ್ಕೆ ನನಗೆ ಗೊತ್ತಿರತಕ್ಕಂತ ನುರಿತ ವೈದ್ಯರ ಹತ್ರ, ಅದು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಫ್ರೀ ಆಗಿ ಚಿಕಿತ್ಸೆ ಮಾಡ್ತಾ ಈಗ ಅಮ್ಮ ನಡ್ಕೊಂಡು ಕೂಲಿ ಮಾಡ್ತಾ ಇದ್ದೆ. ಮತ್ತೆ ಇನ್ನೊಬ್ಬ ಪೇಷೆಂಟು ನನಗೆ ಗೊತ್ತಿರೋವನ್ನ ಬೀರಂಬಳ್ಳಿ ಅವರು, ಅವರು ಅಷ್ಟೇ ಎರಡು ಕಾಲು ನಿಲ್ಲಕ್ಕಾಗದೆ ನಿಶಕ್ತಿಯಾಗಿ ಅವನು ಆಕ್ಚುಲಿ ಕೂಲಿ ಟೀ ಅಂಗಡಿ ಇಟ್ಕೊಂಡು ಕೂಲಿ ಮಾಡ್ತಿದ್ದಾನೆ. ಟೀ ಅಂಗಡಿ ಮಾಡ್ಬೇಕಾದ್ರೆ ಯಾವಾಗಲೂ ನಿಂತೇ ಇರ್ಬೇಕು, ಆದ್ರೆ ಅವನ ಕೈಲಿ ಆಗ್ತಾ ಇರಲಿಲ್ಲ. ಅವನಿಗೂ ಅದೇ ರೀತಿ ಉನ್ನತ ಮಟ್ಟದ ಹಾಸ್ಪಿಟಲ್ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಫ್ರೀಯಾಗಿ ಚಿಕಿತ್ಸೆ ಮಾಡಿಸ್ದಾಗ ಈಗ ಅವನು ಆರಾಮಾಗಿ ಅವನ ಜೀವನವನ್ನ ಅವನ ಯಾವುದೋ ಬಿಸ್ನೆಸ್ ಇತ್ತು ಅದನ್ನು ಸಾಗಿಸ್ಕೊಂಡು ಅವನ ಜೀವನನ ಸಾಗಿಸ್ತಾ ಇದ್ದಾನೆ. ಇವೆಲ್ಲ ನಮಗೆ ನೋಡಿದಾಗ ಭಾಳ ಖುಷಿ ಆಗ್ತದೆ. ಅಟ್ಲೀಸ್ಟ್ ಅವ್ರ ನಾರ್ಮಲ್ ಪರಿಸ್ಥಿತಿಗೆ ಬಂದ್ರಲ್ಲ, ಮತ್ತೆ ಅವರ ಕುಟುಂಬನ ಅವರೇ ನಿರ್ವಹಣೆ ಮಾಡೋ ಒಂದು ಹಂತಕ್ಕೆ ಬಂದ್ರಲ್ಲ ಪರಿಸ್ಥಿತಿಗೆ ಅನ್ನೋದು ನೋಡಿದ್ರೆ ಭಾಳ ಖುಷಿ ಆಗ್ತಾ ಇರ್ತವೆ.
0: ಸರ್, ನಿಮ್ಮ ಒಂದು ವೈದ್ಯಕೀಯ ವೃತ್ತಿ ಅಂದರೆ ಕೇವಲ ಯಶಸ್ಸು ಮಾತ್ರವಲ್ಲದೆ ಕೆಲವು ಸವಾಲುಗಳು ಸಹ ಇರ್ತವೆ. ಈಗ ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ನೀವು ಎದುರಿಸಿದಂತಹ ಅತಿ ದೊಡ್ಡ ಸವಾಲು ಯಾವುದು ಮತ್ತು ಅದನ್ನು ಹೇಗೆ ನಿಭಾಯಿಸಿದ್ರೆ ಏನಾದರೂ ಬಗ್ಗೆ ಹೇಳೋದಾದ್ರೆ.
1: ನಾನು ಆಕ್ಚುಲಿ ನನ್ನ ವೃತ್ತಿಯಲ್ಲಿ ಮೊದಲು ಹನೂರಿನಲ್ಲಿ ಇರಬೇಕಾದ್ರೆ ಇಡೀ ಟೌನೇ ವಾಂತಿ ಬೇದಿ ಅಂದರೆ ಕರುಳು ಬೇನೆ ಕಾಯಿಲೆಗೆ ಬಿದ್ದೋಗ್ಬಿಡುತ್ತ. ಆ ಸಮಯದಲ್ಲಿ ನನಗೆ ಇಬ್ಬರು ಅಸಿಸ್ಟೆಂಟ್ಗಳು ಸ್ಟಾಫ್ ನರ್ಸ್ಗಳು ಬಹಳ ಹೆಚ್ಚು ಹೊತ್ತು ಕೊಟ್ಟರು. 24 hours ಒಂದು ವಾರ ಕಂಟಿನ್ಯೂಸ್ ಆಗಿ ಮಾಡಿದ್ದೀವಿ. ಏನು ಎಲ್ಲ ಇಡೀ ಟೌನ್ ಟೌನೇ ಏನಾಗಿತ್ತು ಅಂದರೆ ಕುಡಿಯೋ ನೀರಿಗೆ ಚರಂಡಿ ನೀರು ಹೋಗಿ ಅಲ್ಲಿ ಸೇರಿದ್ವಿ, ಅದು ಕಲ್ಮಸ ಆಗ್ಬಿಡ್ತು. ಕಲ್ಮಸ ಆದಾಗ ಅದರಲ್ಲಿರ್ತಕ್ಕಂಥ ರೋಗಾಣು ಕುಡಿಯೋ ನೀರಲ್ಲಿ ಅದನ್ನು ಯಾರೂ ಗುರುತಿಸೋಕ್ಕಾಗಿರಲಿಲ್ಲ. ಎಷ್ಟು ದಿನ ಸೇವಿಸ್ತಿರು ಅಷ್ಟು ದಿನ ಎಲ್ಲ ಪೇಷಂಟ್ ಸುಮ್ಮನೆ ವಾಂತಿ ಬೇದಿ ವಾಂತಿ ಬರ್ತಾ ಇರೋರು ನಮಗೆ ಏನಾಗೋಯ್ತು ಅಂತ ಒಬ್ಬನೇ ಧೃತಿಗೆಡದೆ ಎರಡು ಮೂರು ಜನ ಸ್ಟಾಫ್ಗಳನ್ನೇ ಕಟ್ಕೊಂಡು ಇರ್ತಕ್ಕಂಥ ಪ್ರಾಥಮಿಕ ಕೇಂದ್ರದಲ್ಲಿ ಎಲ್ಲಿ ಮರಗಳಿಗೆ ಡ್ರಿಪ್ ಹಾಕಿ ಅಲ್ಲಿ ಕಟ್ಕೊಂಡು ಆ ಜಾಗದಲ್ಲಿ ಇಡೀಸ್ಕೊಂಡು ಪೇಷಂಟ್ ಹತ್ರ ಅವ್ರನ್ನೆಲ್ಲ ಒಬ್ಬರಿಗೂ ಸಾಯ್ಬಾರ್ದಂಗೆ ಒಬ್ರು ಸಾವಿನ ದವಡೆಗೆ ಹೋಗ್ಬಾರ್ದಂಗೆ ಆಗ ಒಂದು ವಾರ ಬಚಾವ್ ಮಾಡಿದ್ದೆ ನಮಗೆ ಸವಾಲು. ಆ ಸವಾಲನ್ನ ಯಾವ ರೀತಿ ನಿಭಾಯಿಸ್ಕೊಂಡೆಲ್ಲ ಆ ನಿಭಾಯಿಸಿದ್ದು ತುಂಬ ನಮಗೆ ತೃಪ್ತಿ ತಂದಿದೆ. ಮತ್ತು ಆ ಥರ ಸವಾಲುಗಳನ್ನ ಇನ್ನೂ ಹೆಚ್ಚು ನಾವು ಎದುರಿಸ್ಬೋದು ಅನ್ನೋ ಒಂದು ಆತ್ಮವಿಶ್ವಾಸ ಬಂದಿದೆ.
0: ಅಂದರೆ ಇಡೀ ಊರಿಗೆ
1: ಟೌನ್ ಆ ಟೌನ್ ಆವಾಗ ಎಲ್ಲೇ ಆದರೂ ವಾಂತಿ ಬೇದಿ ಪ್ರಕರಣ ಎಲ್ಲೇ ಮಾಸ್ ಆಗಿ ಬಂದರೂ ನನ್ನನ್ನು ಆ ಊರಿಗೆ ಹಾಕ್ಬಿಡ್ತಾ ಇದ್ರು. ಅದಾದ್ಮೇಲೆ ಮಾರ್ಟಹಳ್ಳಿ ಅಂತ ಬಂತು, ಆ ಮಾರ್ಟಹಳ್ಳಿಗೆ ಹಾಕಿದ್ರು, ಕೌದಹಳ್ಳಿ ಈ ಥರ ಎಲ್ಲೇ ಆದರೂ ನನ್ನನ್ನೇ ಅಲ್ಲಿಗೆ ಮ್ಯಾನೇಜ್ ಮಾಡ್ಲಿಕ್ಕೆ ಬಿಡ್ತಾ ಇದ್ರು.
0: ಯಾಕೆಂದ್ರೆ ಒಂದು ಸಲ ನಿರ್ವಹಿಸಿ ಒಂದು ಅನುಭವ ಇರೋದ್ರಿಂದ ಯಾವುದೇ ರೀತಿ ತೊಂದರೆ ಆಗದ ರೀತಿ ನೋಡ್ಕೊಂಡ್ರೆ
1: ದಿನಕ್ಕೆ 50-60 ಪೇಷಂಟ್ ಬಂದ್ಬಿಡೋದು. ಅದನ್ನೆಲ್ಲ ನಿಭಾಯಿಸಿದ್ದರಿಂದ ನನಗೆ ಆಗಿನ ಡಿ ಎಚ್ ಓ ಅವರು ನನ್ನ ಹುಲಿ ಮನೆ ಅಂತಿದ್ರು, ನನಗೆ ಎಲ್ಲೇ ಆದರೂ ಅಲ್ಲಿ ನನ್ನನ್ನು ಕಳಿಸ್ತಾ ಇದ್ರು.
0: ಸರ್, ವೈದ್ಯರಾದ ಮೇಲೆ ನೀವು ಭಾವುಕರಾದಂತಹ ಒಂದು ಘಟನೆಯ ಬಗ್ಗೆ ಹೇಳೋದಾದ್ರೆ, ರೋಗಿಗಳು ಮತ್ತು ಈಗ ಅವರ ಕುಟುಂಬದಿಂದ ನಿಮಗೆ ಸಿಕ್ಕಂತಹ ಒಂದು ಪ್ರೀತಿ ಆಗಿರ್ಬೋದು, ಕೃತಜ್ಞತೆ ಆಗಿರ್ಬೋದು, ನಿಮ್ಮ ಮೇಲೆ ಅದು ಹೇಗೆ ಪ್ರಭಾವ ಬೀರಿದೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ.
1: ನಾನು ಎಲ್ಲ ಪೇಷೆಂಟ್ನು ಒಂದೇ ಥರ ನೋಡ್ತೀನಿ. ಭಾವುಕರಂದ್ರೆ

0: ಪಾಪ ಎಲ್ಲಾರು ರೋಗಿಗಳದು ಒಂದೇ. ಯಾರು ಈಗ ನಾನು ಚಿಕಿತ್ಸೆ ಕೊಡ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಾಗಿ ಏನಾರು ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ತೀರೋಗ್ಬಿಟ್ರೆ, ಮತ್ತೆ ಒಂದು ಪೇಷಂಟ್ ಇಲ್ಲಿ ಹೆರಿಗೆ ಬಂದು ತೀರೋಗ್ಬಿಡ್ತು. ಅದಂತೂ ನನಗೆ ಭಾಳ ಚೆನ್ನಾಗಿ ಇದ್ದಿದ್ದಂಗೆ ಇದ್ದಿದ್ದಂಗೆ ಬ್ಲೀಡಿಂಗ್ ಆಗಿ ಸಿವಿಯರ್ ಆಗಿ ಪೇಷಂಟ್ ತೀರೋದಾಗ ಭಾಳ ಬೇಜಾರಾಗುತ್ತೆ. ಯಾಕಂದ್ರೆ ಇನ್ನೂ 25-26 ವರ್ಷ ಈ ಥರ ಆಗ್ಬಿಡ್ತಲ್ಲ ಅಂತ ಅದು ಒಂದು. ಮತ್ತೆ ಮೊನ್ನೆ ಒಂದು ಪೇಷಂಟ್ ಇರುತ್ತೆ, ನಾನೇ ನೋಡ್ತಾ ಇದ್ದೆ, ಆಕ್ಸಿಡೆಂಟ್ ಆಗಿ ಬಂದು ಅವನ್ನ ನಾನೇ ಇದು ಮಾಡ್ತಿದ್ದೆ. ಆ ಹುಡುಗ ಜಿ ಆರ್ ಅಂದರೆ ಇರಳ್ಳಿಗೆ,
1: ಹೌದು
0: ಆ ಹುಡುಗ ನಾನು ಸರಿ ಮಾಡಿಬಿಡಿ ಡಾಕ್ಟ್ರೆ, ನಾನು ಟ್ರ್ಯಾಕ್ಟ್ರ್ ಓಡಿಸ್ಬೇಕು ಅಂತಿದ್ದ. ಅಂಥ ಹುಡುಗ ನಿಮ್ಮ ಡಿಸ್ಚಾರ್ಜ್ ಮಾಡಿಸ್ಕೊ ಹೋದ್ರು ಮನೆಗೆ, ಮನೆಗೆ ಹೋದ ಮೂರು ದಿನ ಆದಮೇಲೆ ತೀರೋಗ್ಬಿಟ್ಟು. ಅವನ್ನ ಮತ್ತೆ ನಾನೇ PM ಮಾಡ್ಬೇಕಾದ ಆ ಸಮಯ ನೋಡಿ ಬಹಳ ಬೇಜಾರು. ಬದುಕಿ ನಾನು ಇನ್ನು ಚೆನ್ನಾಗಿರ್ಬೇಕು ಅನ್ನೋ ಹುಡುಗ ಹಿಂಗ ಆಗ್ಬಿಟ್ನಲ್ಲ ಅಂತ.
1: ಹೌದು,
0: ಅದು ಬಹಳ ಒಂಥರ ಮನಸ್ಸಿಗೆ ಆಘಾತ ಉಂಟು.
1: ಈ ರೀತಿಯ ಒಂದು ಅಂಶಗಳು ನಿಮ್ಮ ಮನಸ್ಸಿಗೆ ಪ್ರಭಾವ ಬೀರದಂತ ಸಂದರ್ಭದಲ್ಲಿ ಈಗ ಈ ವೈದ್ಯಕೀಯ ವೃತ್ತಿಯಲ್ಲೇನೆ ಬಹಳಷ್ಟು ಸಮಯ ಮತ್ತು ಶ್ರಮವನ್ನು ಖಂಡಿತವಾಗಿ ಸಹ ಬೇಡೇ ಬೇಡುತ್ತೆ. ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿ ಜೀವನದ ನಡುವೆ ಸಮತೋಲನವನ್ನು ಹೇಗೆ ಕಾಪಾಡ್ಕೊಳ್ತೀರಾ, ಅದ್ರ ಬಗ್ಗೆ ಹೇಳೋದಾದ್ರೆ?
0: ನಾನು ಯಾವಾಗಲೂ ಕುಟುಂಬಕ್ಕೆ ಒಂದು ದಿನ ಮಾತ್ರ ಇಡ್ತೀನಿ ಸೀಮಿತ, ಭಾನುವಾರ ದಿನ. ಮಿಕ್ಕಿದ ರಜಾ ದಿನಗಳಲ್ಲೂ ಬರ್ತೀನಿ, ಇಲ್ಲಿ ಬಂದು ನೋಡ್ತೀನಿ. ಅವರು ನಮ್ಮ ಮನೆಯವರು ಸಹ ನನಗೆ ಒತ್ತಾಸೆಯಾಗಿ ನಿಂತ್ಕೋತಾರೆ. ಅವರು ಬೇರೆಯವ್ರ ಥರ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಏನಿಲ್ಲ. ಅವ್ರು ಜಾಸ್ತಿ ದೇವಸ್ಥಾನಗಳು ಕರ್ಕೋಗಿರ್ತಾರೆ ಅದೊಂದು, ಅದು ಬಿಟ್ಟರೆ ಮಿಕ್ಕಿದ್ದೆಲ್ಲ ಈ ಥರ ಬೇರೆ ನನಗೆ ಬೇಕಾದಾಗ ಎಲ್ಲರೂ ಹೋಗ್ಬೇಕಾದ್ರೆ ಒಂದು 2-3 ದಿನ ರಜಾ ಹಾಕ್ತೀನಿ ಹೊರತು ಡ್ಯೂಟಿ ಅವರ್ಸಲ್ಲಿ ಎಲ್ಲೂ ಹೋಗಲ್ಲ. ಬಟ್ ಅವ್ರ ಮನೆಯವರು ನನಗೆ ಒತ್ತಾಸೆಯಾಗಿ ನಿಂತ್ಕೊಂಡೋದ್ರಿಂದ ನಾನು ಈ ಥರ ಇವನ್ನೆಲ್ಲ ನಿಭಾಯಿಸಲಿಕ್ಕೆ ಸಾಧ್ಯವಾಗ್ತದೆ.
1: ಕುಟುಂಬದ ಒಂದು ಸಹಕಾರನೂ ಸಹ ತಮ್ಮ ವೃತ್ತಿಯನ್ನು ಈಗ ತಮ್ಮ ಒಂದು ಮನಸ್ಸು ಇಚ್ಛವಾಗಿ ನಿರ್ವಹಿಸೋದಕ್ಕೆ ಒಂದು ಸಹಕಾರಿ ಆಗ್ತಾ ಇದೆ. ಸರಿ, ಈಗ ಡಾಕ್ಟರ್ ವೃತ್ತಿ ಅಂದರೆ ಈಗ ಅನೇಕರಿಗೆ ಕೇವಲ ಬಿಳಿ ಕೋಟ್ ಮತ್ತು ಸ್ಕೆಥೋಸ್ಕೋಪ್ ಮಾತ್ರ ಅಂತಲೇ ತಿಳ್ಕೊಂಡಿರ್ತಾರೆ. ಅದರ ಹಿಂದೆ ಇರುವಂತಹ ಒಂದು ಆಳವಾದ ಜವಾಬ್ದಾರಿ ಆಗಿರ್ಬೋದು, ಜೊತೆಗೆ ನಿರಂತರ ಕಲಿಕೆಯ ಬಗ್ಗೆ ಹೇಳೋದಾದರೆ ಈಗ ನಿಮ್ಮ ವೃತ್ತಿಯಲ್ಲಿ ಅತಿದೊಡ್ಡ ಸವಾಲು ಯಾವುದು, ಅದನ್ನು ಹೇಗೆ ನಿರ್ವಹಿಸಬೇಕಾಗತ್ತೆ ನಿಮ್ಮ ವೃತ್ತಿಯನ್ನು ಮಾಡ್ತಾ ಇರಬೇಕಾದ್ರೆ, ಅದ್ರ ಬಗ್ಗೆ ಹೇಳೋದಾದರೆ?
0: ನಾವು ಬರೀ ಬಿಳಿ ಕೋಟು ಸ್ಟೆಥೋಸ್ಕೋಪ್ ಅಂತ ಒಂದಲ್ಲ, ಡಾಕ್ಟರ್ ಆದವನು ಮೊದಲು ಮನುಷ್ಯನಾಗಿರ್ಬೇಕು, ಮಾನವೀಯ ಗುಣಗಳನ್ನ ಅಳವಡಿಸ್ಕೊಂಡಿರ್ಬೇಕು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ವೈದ್ಯಕೀಯ ವೃತ್ತಿ ಇರೋದು ವ್ಯಾವಹಾರಿಕವಾಗ್ಬಿಟ್ಟಿದೆ.
1: ಹೌದು,
0: ಹಣ ಸಂಪಾದನೆ ಮಾಡುವ ಒಂದು ಅದಲ್ಲ. ಆ ವೈದ್ಯನ ಹೆಸರಿಗೆ ನಾವು ಒಂದು ಗೌರವ ತರಬೇಕು ಅನ್ನೋದಾದ್ರೆ ಇಷ್ಟು ಮನುಷ್ಯನಾಗಿ ನಮ್ಮ ವೃತ್ತಿಯಲ್ಲಿ ನಾವೇನು ಪ್ರಮಾಣವಾಗಿ ತಗೋತೀವಿ, ಪದವಿ ತಗೋಬೇಕಾದ್ರೆ ಕಾಯಾವಾಚ ಮನಸ್ಸ ನಾವು ರೋಗಿಯನ್ನ ಮನಸ್ಸು ಪೂರ್ವಕವಾಗಿ ಅವನನ್ನು ಚಿಕಿತ್ಸೆ ನೀಡ್ತೀವಿ, ಅವನನ್ನು ಗುಣಪಡಿಸ್ಲಿಕ್ಕೆ ನಮ್ಮ ಶ್ರಮವನ್ನು ಹಾಕ್ತೀವಿ ಅಂತ ನಾವು ಪ್ರಮಾಣ ತಗೋತೀವಿ, ಅದ್ರ ಪ್ರಕಾರ ನಡ್ಕೋಬೇಕು. ಅವಾಗ ನಡ್ಕೊಂಡಾಗ ಯಾವುದೇ ರೋಗಿಗೂ ಅಷ್ಟೇ ನಮ್ಮ ಹತ್ರ ಬಂದಾಗ ಅವರಿಗೆ ಎದುರಿಸೋದಲ್ಲ, ಅವರಿಗೆ ಮನವರಿಕೆ ಮಾಡಿ ಅವನಿಗೆ ನಾವು ಪುನಶ್ಚೇತನ ಕೊಡುವ ರೀತಿಯಲ್ಲಿ ಅವನು ಮಾತಾಡಬೇಕು.
1: ಹೌದು,
0: ನಿನಗೆ ಯಾವುದೇ ರೋಗ ಇದ್ರೂ ಪರವಾಗಿಲ್ಲ, ಗುಣವಾಗ್ತೀಯಪ್ಪ, ನೀನು ಸಂಪೂರ್ಣ ಗುಣವಾಗ್ತೀಯ, ನಿನ್ನ ಮೇಲೆ ನೀ ಭರವಸೆ ಇಟ್ಕೋ, ನಮ್ಮ ಮೇಲೂ ಭರವಸೆ ಇಡು. ಆವಾಗ ನಿನ್ನ ಆ ಥರ ಹೇಳಿದಾಗ ನಾವೇನೇ ಚಿಕಿತ್ಸೆ ಕೊಟ್ಟರು ಅದು ಫಲಪ್ರದವಾಗುತ್ತೆ, ಮತ್ತೆ ಅದಕ್ಕೆ ಅವರು ಸ್ಪಂದಿಸ್ತಾರೆ.
1: ಹೌದು,
0: ನಾವು ಮೊದಲೇ ಎದುರಿಸ್ಬಿಟ್ಟು ಏನೇ ಕೊಟ್ಟರು ಅದು ಅಮೃತ ಕೊಟ್ಟರು ಅವ್ರಿಗೆ ಅದು
1: ಫಲಕಾರಿಯಾಗೋದಿಲ್ಲ.
0: ಅದರಲ್ಲೇ ಕೊರಗಿ ಪಾಪ ಅವರು ತೀರೋಗ್ಬಿಡ್ತಾರೆ. ಹಾಗಾಗಿ ನಾವು ಯಾವುದೇ ಪೇಷಂಟ್ಗಳಿಗಾಗಲಿ ಪ್ರತಿಯೊಂದು ಪೇಷಂಟ್ನು ನಮ್ಮ ಬಾಂಧವರು ಬಂಧುಗಳು ಅಂತ ತಿಳ್ಕೊಂಡೆ ಚಿಕಿತ್ಸೆ ಕೊಡಬೇಕು, ಮತ್ತೆ ಒಳ್ಳೆ ಮನಸ್ಸಿನಿಂದ ಕೊಡಬೇಕು. ಸುಮ್ಮನೆ ಯಾವ್ಯಾವ್ದೋ ಇದರಲ್ಲೆಲ್ಲ ಏನೋ ಕಾಟಾಚಾರಕ್ಕೆ ಕೊಡಬಾರ್ದು, ಚಿಕಿತ್ಸೆ ಕೊಡಬಾರ್ದು, ಕಾಟಾಚಾರಕ್ಕೆ ಉಪಚರಿಸಬಾರ್ದು. ಪ್ರಾಮಾಣಿಕವಾಗಿ ಉಪಚರಿಸಿದಾಗ ಖಂಡಿತ ಅವನು ಎಂಥ ಕಾಯಿಲೆ ಇದ್ರು ಗುಣಮುಖನಾಟ ಆಗ್ಲಿಕ್ಕೆ ಅದು ಸಂಪೂರ್ಣವಾಗಿ ಸಹಕಾರಿಯಾಗುತ್ತೆ.
2: ವೃತ್ತಿ ಸಂತೃಪ್ತಿ, ಕಾಯಕವೇ ಕೈಲಾಸ. ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಮಹತ್ವವಿರುತ್ತದೆ. ಯಾವ ವೃತ್ತಿಯು ಕೀಳಲ್ಲ, ಯಾವ ವೃತ್ತಿಯು ಮೇಲಲ್ಲ. ವೃತ್ತಿಯನ್ನು ನಾವು ಗೌರವಿಸಿದರೆ ಅದು ನಮ್ಮನ್ನು ಬೆಳೆಸುತ್ತದೆ. ಇಲ್ಲದರ ಬಗ್ಗೆ ಚಿಂತಿಸಿ ಕೂರುವುದಕ್ಕಿಂತ ಇರುವುದರಲ್ಲಿ ತೃಪ್ತಿ ಪಡೆಯುವುದೇ ಜೀವನ. ಪ್ರತಿಯೊಬ್ಬರಿಗೂ ತಮ್ಮ ವೃತ್ತಿ ಅವರ ಜೀವನಕ್ಕೆ ಎಷ್ಟು ತೃಪ್ತಿ

0: ಇದೆ ಎಂಬುದನ್ನು ಅವರ ಮೂಲಕವೇ ಅನಾವರಣಗೊಳಿಸುವ ಕಾರ್ಯಕ್ರಮವೇ ವೃತ್ತಿ ಸಂತೃಪ್ತಿ.
1: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
2: ಇದುವರೆಗೂ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮದಲ್ಲಿ ವೈದ್ಯ ವೃತ್ತಿಯ ಅನಾವರಣ ಕುರಿತು ಹೆಚ್ಡಿಕೋಟೆ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಸೋಮಣ್ಣರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
3: ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
4: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
5: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನು ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
3: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
5: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
4: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
3: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
4: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
5: ಹೌದಾ, ನೀನು 2FA ಎನೇಬಲ್ ಮಾಡಿದೀಯಾ?
4: ಇಲ್ವಲ್ಲ.
3: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ, ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ 2026 #safe.
4: ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್, ಹೂ ಕ್ಯಾನ್ ಸೀ ಯುವರ್ ಪೋಸ್ಟ್ ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್, ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸ್ ಅನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
3: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
4: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
3: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
4: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930ಗೆ ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
3: ಜವಾಬ್ದಾರಿಯಿಂದ ಬಳಸಿ
4: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
3: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು

ಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

0: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜಲಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 21ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ. ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಯಾವ ಯಾವ ಭಕ್ತನು ಯಾವ ಯಾವ ದೇವತೆಗಳನ್ನು ಶ್ರದ್ಧೆಯಿಂದ ಪೂಜಿಸಲು ಇಚ್ಛಿಸುತ್ತಾನೆಯೋ ಅವನಿಗೆ ಆಯಾ ರೂಪದಲ್ಲಿಯೇ ಭಕ್ತಿಯನ್ನು ಸ್ಥಿರಗೊಳಿಸುತ್ತೇನೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಅಂದ್ರೆ ಈ ಮಾತಿನ ಅರ್ಥ ಏನು ಅಂತಂದ್ರೆ, ಇಲ್ಲಿ ಶ್ರೀಕೃಷ್ಣ ತನ್ನನ್ನು ಬಿಟ್ಟು ಬೇರೆ ಬೇರೆ ದೇವತೆಗಳ ಬಳಿಗೆ ತಮ್ಮ ಆಸೆಗಳನ್ನ ಈಡೇರಿಸಿಕೊಳ್ಳಲು ಹೋಗುವವರನ್ನು ತಿರಸ್ಕರಿಸುವುದಿಲ್ಲ. ಅಥವಾ ತಾನೊಬ್ನೇ ನಿಜವಾದ ದೇವರು, ಉಳಿದವರೆಲ್ಲ ಸುಳ್ಳು ದೇವರು ಅಂತಲೂ ಕೂಡ ಹೇಳ್ತಾ ಇಲ್ಲ. ಯಾಕಂದ್ರೆ ಎಲ್ಲ ದೇವರಂತೆ ಇರುವವನು ಇವನೇ ಭಗವಂತ ನಾರಾಯಣ. ಎಲ್ಲ ದೇವರ ಮೂಲಕ ಕೆಲಸ ಮಾಡುವವನು ಅವನೊಬ್ಬನೇ. ಆದರೆ ಒಬ್ಬೊಬ್ಬರಲ್ಲಿ ಒಂದೊಂದು ಅಭಿಲಾಷೆ ಇದೆ ಅಷ್ಟೆ, ಅದನ್ನ ಖಂಡಿಸುವುದಿಲ್ಲ. ತಮ್ಮ ಬೇಡಿಕೆಗಳನ್ನು ಸಲ್ಲಿಸುವ ಬೇರೆ ಬೇರೆ ದೇವರುಗಳ ಮೇಲೆಯೇ ಅವರಿಗೆ ಹೆಚ್ಚು ಶ್ರದ್ಧೆ ಹುಟ್ಟುವಂತೆ ಮಾಡುತ್ತಾನೆ. ಯಾವಾಗ ಶ್ರದ್ಧೆ ಹುಟ್ಟುತ್ತಾ ಹೋಗುತ್ತದೋ ಆಯಾ ದೇವ ದೇವಿಯರ ಮೇಲೆ ಪ್ರೇಮ

ಹೆಚ್ಚುತ್ತಾ ಹೋಗುತ್ತದೆ. ಆಗ ತಾನು ಲೌಕಿಕವಾದ ವಸ್ತುಗಳನ್ನು ಕೇಳುವುದನ್ನು ಬಿಟ್ಟು ಶಾಶ್ವತವಾದ ಜ್ಞಾನ, ಭಕ್ತಿ, ವೈರಾಗ್ಯಗಳನ್ನು ಬೇಡುತ್ತಾನೆ. ಈಗ ಬೇರೆ ಬೇರೆಯಂತೆ ಕಂಡರೂ ಕೂಡ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿದಂತೆ ಒಂದೇ ಪರಮಾತ್ಮ ಹಲವು ನಾಮಗಳನ್ನು ಧರಿಸಿ ಹಲವು ಪಾತ್ರಗಳಲ್ಲಿ ನಿರತವಾಗಿರುವುದು ಗೊತ್ತಾಗುತ್ತದೆ. ಶ್ರೀಕೃಷ್ಣ ಎಲ್ಲಿಯೂ ಕೂಡ ಯಾರನ್ನೂ ಕೂಡ ಖಂಡಿಸುವುದಕ್ಕೆ ಹೋಗುವುದಿಲ್ಲ, ಹಾಗೆಯೇ ಯಾರ ಶ್ರದ್ಧೆಗೂ ಕೂಡ ಭಂಗ ತರುವುದಿಲ್ಲ. ಮನುಷ್ಯ ಎಲ್ಲಿರುವನೋ ಅಲ್ಲಿಂದ ಮುಂದಕ್ಕೆ ಮೇಲಕ್ಕೆ ಒಯ್ಯುವನು. ಅವನ ಶ್ರದ್ಧೆ ಮತ್ತೂ ಆಳವಾಗಬೇಕು. ಪ್ರಪಂಚದಲ್ಲಿರುವ ದೇವದೇವತೆಗಳೆಲ್ಲ ಒಳಕೊಳ್ಳುವಷ್ಟು ವಿಸ್ತಾರವಾಗಬೇಕು. ಅದಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾಡ್ತಾ ಇದ್ದಾನೆ. ಎಲ್ಲಿಯೂ ತಾತ್ಸಾರವಿಲ್ಲ, ಕುಹುಕ ಕೂಡ ಇಲ್ಲ, ನಿಂದೆಯೂ ಇಲ್ಲ. ಒಬ್ಬ ಯಾವುದನ್ನಾದರೂ ಪೂಜಿಸುತ್ತಿರಲಿ, ಕಲ್ಲು, ಮಣ್ಣು, ಲೋಹ, ಮಾರಮ್ಮ, ಮಸಣಮ್ಮ, ಶಿವ, ಪಾರ್ವತಿ, ದುರ್ಗಮ್ಮ, ಪ್ಲೇಗಮ್ಮ, ವಿಷ್ಣು, ರಾಮ, ಎಲ್ಲರೂ ಕರೆಯುತ್ತಿರುವುದು ಒಬ್ಬನನ್ನೇ, ಆ ಭಗವಂತನನ್ನ ಎಂಬುದನ್ನು ಇವನು ಕೃಷ್ಣ ಚೆನ್ನಾಗಿ ಅರಿತಿದ್ದಾನೆ. ಇದಕ್ಕೊಂದು ಪುಟ್ಟ ಉದಾಹರಣೆ ಹೇಳಬೇಕು ಅಂತಂದರೆ, ಮನೆಯಲ್ಲಿ ಒಂದು ಪುಟ್ಟ ಮಗು ಇರುತ್ತೆ ಅಂತ ಅಂದ್ಕೊಳ್ಳೋಣ. ಅದಕ್ಕೆ ಅಪ್ಪ ಅಂಥೇಳಿ ಕರೆಯೋದಕ್ಕೆ ಬರೋದಿಲ್ಲ, ಸುಮ್ಮನೆ ಪಾ ಅನ್ನತ್ತೆ. ಅದಕ್ಕೆ ತಂದೆ ಬಂದು ಎತ್ಕೊಳ್ಳೋದಿಲ್ವಾ? ಅಥವಾ ಆ ಮಗುವಿಗೆ ಪುಟ್ಟ ಮಗು ಇರುತ್ತೆ ಅಂದ್ಕೊಳ್ಳೋಣ, ಮನೆಯಲ್ಲಿ ಎಲ್ಲರೂ ಒಂದೇ ಹೆಸರಿನಿಂದ ಕರೀತಾರ, ಅಮ್ಮ ಚಿನ್ನ, ಬಂಗಾರಿ ಅಂತ ಕರಿಬೋದು, ಅಪ್ಪ ಮುದ್ದು ಅಂತ ಕರಿಬೋದು, ಅಜ್ಜಿ ನಮ್ಮನೆ ಮನೆ ಅಂತ ಕರಿಬೋದು. ಇನ್ನು ಕೆಲವರು ಬಂದಂಥ ಬಂಧುಗಳು, ನೆಂಟರಿಷ್ಟರು, ಅವರೆಲ್ಲ ಅವ್ರಿಗೆ ತೋಚಿದಂಥ ಹೆಸರಿನಲ್ಲಿ ಓ ಮಗುವೆ, ಪುಟ್ಟ ಮಗುವೆ, ಚಿನ್ನಾರಿ ಮಗುವೆ ಅಂತ ಕರಿಬೋದು. ಹಾಗೆ ಒಬ್ಬೊಬ್ಬರು ಕೂಡ ಆ ಮಗುವನ್ನು ಬೇರೆ ಬೇರೆ ಹೆಸರಿನಲ್ಲಿ ಕರೀತಾರೆ. ಆ ಮಗುವನ್ನು ಬೇರೆ ಬೇರೆ ಹೆಸರಿನಲ್ಲಿ ಕರೆದ ಕೂಡಲೇ ಆ ಮಗು ಬೇರೆ ಬೇರೆಯದ್ದಾಗತ್ತಾ? ಇಲ್ಲ. ಹಾಗೆಯೇ ಯಾವ ದೇವರ ಮೂಲಕ ಕರೆಯಲಿ, ಯಾವ ಉದ್ದೇಶದಿಂದಲೇ ಕರೆಯಲಿ, ಎಲ್ಲರಿಗೆ ಓ ಕೊಡುವವನೇ ದೇವರು. ಚಿನ್ನ, ಬಂಗಾರಿ, ಮುದ್ದು ಅಂತಂದಾಗ ಯಾರೇ ಕರೀಲಿ, ಆ ಮಗು ಓ ಅನ್ನತ್ತೆ, ಓಡಿ ಬರುತ್ತೆ, ತಬ್ಕೊಳ್ಳುತ್ತೆ, ಮುದ್ದು ಮಾಡುತ್ತೆ. ಎಲ್ಲರ ಮುದ್ದನ್ನು ಕೂಡ ಆ ಮಗು ಸ್ವೀಕರಿಸುತ್ತೆ. ಭಗವಂತ ಕೂಡ ಒಂದು ಮಗು ಇದ್ದ ಹಾಗೇನೆ, ಯಾರು ಕರೆದ್ರೂ ಹೋಗ್ಬಿಡ್ತಾನೆ. ಯಾವ ಬೇರೆ ಬೇರೆ ಹೆಸರಿನಲ್ಲಿ ನಾವು ಕರಿತಾ ಇದ್ದೀವಿ, ರಾಮ ಅಂತ ಒಬ್ರು ಅಂದರೆ ಶಿವ ಅಂತ ಮತ್ತೊಬ್ರು ಅಂತಾರೆ, ಪಾರ್ವತಿ ಅಂತ ಒಬ್ರು ಅಂದರೆ ಲಕ್ಷ್ಮಿ ಅಂತ ಮತ್ತೊಬ್ರು ಕರೀತಾರೆ, ಗಣಪತಿ ಅಂತೇಳಂದ್ರೆ ಮತ್ತೊಬ್ರು ಆಂಜನೇಯ ಅಂತಾರೆ. ಹೀಗೆ ನಮ್ಮ ಕರೆಯ ಹಿಂದೆ ಇರಬೇಕಾಗಿರುವಂಥದ್ದು ಭಕ್ತಿ ಮತ್ತು ಶ್ರದ್ಧೆ. ಆ ಶ್ರದ್ಧೆ ಮೊದಲು ಅಲ್ಪವಾಗಿದ್ರೂ ಕೂಡ ದೇವರೇ ಅದನ್ನು ಕ್ರಮೇಣ ಹೆಚ್ಚು ಮಾಡ್ತಾ ಹೋಗ್ತಾನೆ. ಹಾಗಾಗಿ ಈ ಅಧ್ಯಾಯದ ಆರಂಭದ ಶ್ಲೋಕದಲ್ಲೇ ಹೇಗೆ ಪರಮಾತ್ಮನು ಪ್ರಕೃತಿಯಲ್ಲಿ ಎಲ್ಲೆಲ್ಲೂ ವ್ಯಾಪಿಸಿದ್ದಾನೆ ಎಂಬುದನ್ನು ತೋರಿಸಲಾಗಿದೆ. ಎಲ್ಲ ಜನರು ಒಂದೇ ದೇವತೆಯನ್ನು ಪೂಜಿಸ್ತಾ ಇಲ್ಲ, ಪ್ರತಿಯೊಬ್ಬರೂ ಒಂದೇ ಪರಮಾತ್ಮನನ್ನು ಅವನವನ ಇಷ್ಟ ದೇವತೆಯ ರೂಪದಲ್ಲಿ ಪೂಜಿಸ್ತಾ ಇದ್ದಾನೆ. ವ್ಯಕ್ತಿಯು ಗುರುದ್ವಾರದಲ್ಲಿಯೇ ಆಗಲಿ, ದೇವಸ್ಥಾನದಲ್ಲಿಯೇ ಆಗಲಿ, ಬಹಿರಂಗವಾಗಿ ಅಥವಾ ರಹಸ್ಯವಾಗಿಯೇ ಆಗಲಿ, ಅವನು ಯಾವ ರೂಪದಲ್ಲಿ ಪರಮಾತ್ಮನನ್ನು ಅರ್ಚಿಸ್ತಾ ಇದ್ದಾನೋ ಅದೇ ರೂಪದಲ್ಲಿ ಅವನಿಗೆ ಪೂರ್ಣ ಶ್ರದ್ಧೆ ಬರುವಂತೆ ನಾನು ಮಾಡುತ್ತೇನೆ ಅಂತ ಹೇಳಿ ಗೀತೆಯನ್ನು ಪ್ರಾಮಾಣಿಕವಾಗಿ ಅಭ್ಯಸಿಸುವವನಿಗೆ ಯಾವ ದೇವರಲ್ಲೂ ಕೂಡ ಭೇದವಿಲ್ಲ, ಯಾವ ರೀತಿಯ ಭಕ್ತರ ಮೇಲೂ ಕೂಡ ದ್ವೇಷವಿಲ್ಲ ಎಂಬುದನ್ನು ಕೃಷ್ಣ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾನೆ. ಸಂಕ್ಷಿಪ್ತವಾಗಿ ನಾವು ಹೇಳಬೇಕು ಅಂತಂದರೆ, ನಮ್ಮ ಮನಸ್ಸು ಏನು ವಿಚಾರ ಮಾಡುತ್ತದೆಯೋ ಅದಕ್ಕೆ ಸರಿಯಾಗಿಯೇ ನಾವು ಇರ್ತೇವೆ. ನಾವು ಪ್ರತಿಯೊಬ್ಬರೂ ಕೂಡ ಒಂದೊಂದು ತರಹ ಏಕೆ ಎಂಬುದನ್ನು ಈ ನಿಯಮ ವಿವರಿಸ್ತಾ ಇದೆ. ಮನಸ್ಸಿದ್ದಂತೆ ಮಾನವ, ದುರ್ಜನರನ್ನು ನಾವು ಹೀಯಾಳಿಸಬೇಕೆಂದಿಲ್ಲ, ಮತ್ತು ಅದೇ ರೀತಿ ಸಜ್ಜನರನ್ನು ನಾವು ಹೊಗಳಬೇಕು ಅಂತಲೂ ಇಲ್ಲ. ಇಬ್ಬರೂ ಕೂಡ ಅವರವರ ಮನಸ್ಸಿನ ವಿಚಾರಗಳಿಗನುಗುಣವಾಗಿಯೇ ಜೀವಿಸ್ತಾ ಇರ್ತಾರೆ. ಮನಸ್ಸಿನಲ್ಲಿ ಏಳುವ ಅಲೆಗಳು ಪ್ರಕೃತಿಗೆ ಸೇರಿದ್ದು.
ಪುರುಷನು

ಪ್ರಕೃತಿಗೆ ನರ್ತನ ಮಾಡಲು ಬೇಕಾಗುವ ರಂಗಭೂಮಿಯನ್ನ ಒದಗಿಸ್ತಾನೆ. ಹಾಗಾಗಿ ಇಂತಹ ಒಂದು ರೀತಿಯ ಅರ್ಚನೆಯಿಂದ ಮನುಷ್ಯನು ತನ್ನ ಮನಸ್ಸಿನ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳುವುದು ಹೇಗೆ ಎಂಬುದನ್ನು ಮುಂದಿನ ಶ್ಲೋಕದಲ್ಲಿ ಕೃಷ್ಣ ವಿವರಿಸುತ್ತಿದ್ದಾನೆ. ಹಾಗಾಗಿ ನಮ್ಮ ಪ್ರಪಂಚದಲ್ಲಿ

0: ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಎಲೆಕ್ಟ್ರಿಕ್ ವಾಹನೋದ್ಯಮಿಗಳೊಂದಿಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಭೆ, ಕೇಂದ್ರದಿಂದ ಸಂಪೂರ್ಣ ಬೆಂಬಲ ಘೋಷಣೆ. ಎಲೆಕ್ಟ್ರಿಕ್ ಬಸ್ಗಳ ಕಾರ್ಯಾಚರಣೆ ಮತ್ತು ಕಾರ್ಯಕ್ಷಮತೆ ಬಗ್ಗೆ ಅಧ್ಯಯನ ನಡೆಸಲು ಅಧಿಕಾರಿಗಳಿಗೆ ಸಚಿವ ಬೈರತಿ ಸುರೇಶ್ ಸೂಚನೆ. ದೇಶದಲ್ಲಿ ಸಾಂವಿಧಾನಿಕ ಸಮಾನತೆ ಜಾರಿ ಕುರಿತಂತೆ ವಿಶ್ಲೇಷಣೆ ಅಗತ್ಯ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಕನಿಷ್ಠ ವೇತನದ ಅಂತಿಮ ಅಧಿಸೂಚನೆ ಮರುಪರಿಶೀಲನೆ ಮಾಡದಂತೆ ಕಾರ್ಮಿಕ ಸಂಘಟನೆಗಳ ಒಕ್ಕೂಟದಿಂದ ಮುಖ್ಯಮಂತ್ರಿಗೆ ಮನವಿ. ಮಳೆ ಕೊರತೆ ಹಿನ್ನೆಲೆ ಮಂಡ್ಯದ ಕೆಆರ್ಎಸ್ ಜಲಾಶಯಕ್ಕೆ ಬಿಜೆಪಿ ನಿಯೋಗ ಭೇಟಿ. ಬೆಂಗಳೂರಿನ ಎಚ್ಎಂಟಿ ಭವನದಲ್ಲಿ ಇಂದು ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಎಲೆಕ್ಟ್ರಿಕ್ ವಾಹನ ಉದ್ಯಮದ ಪ್ರಮುಖರ ಜೊತೆ ಸಭೆ ನಡೆಸಿದರು. ಸಭೆಯಲ್ಲಿ ದೇಶೀಯ ಉತ್ಪಾದನೆಯನ್ನು ವೃದ್ಧಿಸುವ ಮತ್ತು ದೇಶೀಯ ಹಾಗೂ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತದಲ್ಲಿ ತಯಾರಾಗುವ ಎಲೆಕ್ಟ್ರಿಕ್ ವಾಹನಗಳಿಗೆ ಹೆಚ್ಚಿನ ಬೇಡಿಕೆ ಸೃಷ್ಟಿಸುವ ಅವಕಾಶಗಳ ಕುರಿತು ಸಮಾಲೋಚನೆ ನಡೆಸಿದರು. ದ್ವಿಚಕ್ರ ವಾಹನಗಳ ತಯಾರಿಕೆ ಹಾಗೂ ಇವಿ ವಲಯದ ವಿವಿಧ ಉತ್ಪನ್ನಗಳ ತಯಾರಿಕೆಗೆ ಅಗತ್ಯವಾದ ಪೂರಕ ವ್ಯವಸ್ಥೆ ಬಲಪಡಿಸುವ ನಿಟ್ಟಿನಲ್ಲಿ ಚರ್ಚೆ ನಡೆಸಿದರು. ಈ ಕುರಿತಂತೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಎಚ್ ಡಿ ಕುಮಾರಸ್ವಾಮಿ, ದೇಶದಲ್ಲಿ ದೃಢವಾದ ನಾವೀನ್ಯತೆಯಿಂದ ಕೂಡಿದ ಜಾಗತಿಕ ಗುಣಮಟ್ಟದ ಸ್ಪರ್ಧಾತ್ಮಕ ಇವಿ ಪೂರೈಕೆ ವ್ಯವಸ್ಥೆಯನ್ನು ನಿರ್ಮಿಸುವುದಕ್ಕೆ ಕೇಂದ್ರ ಸರ್ಕಾರದಿಂದ ಸಂಪೂರ್ಣ ಬೆಂಬಲ ನೀಡುವುದಾಗಿ ಘೋಷಿಸಿದ್ದಾರೆ. ರಾಜ್ಯದಲ್ಲಿ ಎಲೆಕ್ಟ್ರಿಕ್ ಬಸ್ಗಳ ಕಾರ್ಯಾಚರಣೆ ಮತ್ತು ಅವುಗಳ ಕಾರ್ಯಕ್ಷಮತೆ ಬಗ್ಗೆ ಅಧ್ಯಯನ ನಡೆಸುವಂತೆ ಸಾರಿಗೆ ಇಲಾಖೆ ಕಾರ್ಯದರ್ಶಿಗಳಿಗೆ ಸೂಚನೆ ನೀಡಿರುವುದಾಗಿ ಸಾರಿಗೆ ಸಚಿವ ಬೈರತಿ ಸುರೇಶ್ ತಿಳಿಸಿದ್ದಾರೆ. ಬೆಂಗಳೂರಿನ ಕೆಆರ್ ವೃತ್ತದಲ್ಲಿ ನಡೆದ ಅಪಘಾತದಲ್ಲಿ ಗಾಯಗೊಂಡವರನ್ನು ಖಾಸಗಿ ಆಸ್ಪತ್ರೆಯಲ್ಲಿ ಭೇಟಿ ಮಾಡಿ ಮಾತನಾಡಿದ ಅವರು, ಗಾಯಾಳುಗಳ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರವೇ ಭರಿಸಲಿದೆ ಎಂದು ಹೇಳಿದ್ದಾರೆ. ಬಸ್ಗಳ ಸ್ಥಿತಿಗತಿಗಳನ್ನು ಪರಿಶೀಲಿಸಿದ ನಂತರವೇ ನೂತನ ಎಲೆಕ್ಟ್ರಿಕ್ ಬಸ್ಗಳ ಸಂಚಾರದ ಬಗ್ಗೆ ಮುಂದಿನ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಸಮಾನತೆಗೆ ಮಹತ್ವ ನೀಡಲಾಗಿದ್ದರೂ ಕಾನೂನು ಮತ್ತು ಸಮಾಜದ ದೃಷ್ಟಿಯಲ್ಲಿ ಎಷ್ಟರ ಮಟ್ಟಿಗೆ ಜಾರಿಯಾಗಿದೆ ಎಂಬ ಬಗ್ಗೆ ಗಂಭೀರ ವಿಶ್ಲೇಷಣೆ ಅಗತ್ಯವಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನ ಖಾಸಗಿ ಕಾನೂನು ಮಹಾವಿದ್ಯಾಲಯದಲ್ಲಿ ನಡೆದ ಪದವಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ಕಾನೂನು ಪದವೀಧರರು ನಿರಂತರ ಅಧ್ಯಯನದ ಮೂಲಕ ಪರಿಣತ ನ್ಯಾಯವಾದಿಗಳಾಗಿ ಬೆಳೆಯಬೇಕು ಎಂದು ಸಲಹೆ ನೀಡಿದ್ದಾರೆ. ದೇಶದಲ್ಲಿ 1500ಕ್ಕೂ ಹೆಚ್ಚು ಕಾನೂನು ಕಾಲೇಜುಗಳು ಇದ್ದು ಪ್ರತಿ ವರ್ಷ ಸಾವಿರಾರು ಕಾನೂನು ಪದವೀಧರರು ಹೊರಬರುತ್ತಿದ್ದಾರೆ. ಆದರೂ ನ್ಯಾಯಾಲಯಗಳಲ್ಲಿ ಸಾವಿರಾರು ಪ್ರಕರಣಗಳು ಬಾಕಿ ಉಳಿದಿರುವುದು ಕಳವಳಕಾರಿ ಎಂದು ತಿಳಿಸಿದ್ದಾರೆ. ಪ್ರಕರಣಗಳ ತ್ವರಿತ ವಿಲೇವಾರಿಗೆ ನ್ಯಾಯಾಂಗದಲ್ಲಿ ಇನ್ನಷ್ಟು ಸುಧಾರಣೆ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯದಲ್ಲಿ ಕನಿಷ್ಠ ವೇತನದ ಅಂತಿಮ ಅಧಿಸೂಚನೆಯನ್ನು ಮರು ಪರಿಶೀಲಿಸಬಾರದು ಎಂದು ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದೆ. ಸಿಐಟಿಯು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಸ್ ವರಲಕ್ಷ್ಮಿ ಅವರ ನೇತೃತ್ವದ ನಿಯೋಗ ಮುಖ್ಯಮಂತ್ರಿಯವರನ್ನು ಗೃಹ ಕಚೇರಿ ಕೃಷ್ಣಾದಲ್ಲಿ ಭೇಟಿಯಾಗಿ ಚರ್ಚೆ ನಡೆಸಿತು. ಸಚಿವ ಸಂಪುಟದಲ್ಲಿ ಕನಿಷ್ಠ ವೇತನ ಪರಿಷ್ಕರಣೆ ನಡೆಸಲು ಮುಂದಾಗಿರುವುದು ಆಘಾತ ಉಂಟುಮಾಡಿದೆ. ಕನಿಷ್ಠ ವೇತನದ ಅಂತಿಮ ಅಧಿಸೂಚನೆಯನ್ನು ಮರುಪರಿಶೀಲಿಸುವ ಅಥವಾ ಹಿಂಪಡೆಯುವ ಯಾವುದೇ ಕ್ರಮವನ್ನು ನಿಲ್ಲಿಸಬೇಕು. ಸರ್ಕಾರ ಕಾರ್ಮಿಕರ ಪರವಾಗಿ ನಿಲ್ಲಬೇಕು ಎಂದು ಮನವಿ ಪತ್ರದಲ್ಲಿ ಕೋರಲಾಗಿದೆ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆ ವಿಶ್ವಾಸಾರ್ಹತೆ ಹೊಂದಿಲ್ಲ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದುವರೆಗೂ ನಡೆಸಲಾದ ಸಂಪೂರ್ಣ ಪ್ರಕ್ರಿಯೆಯನ್ನು ರದ್ದುಗೊಳಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ಕುರಿತಂತೆ ಇದೇ 6ರಂದು ದೆಹಲಿಗೆ ತೆರಳಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡುವುದಾಗಿ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ತಲೆದೋರಿರುವ ಮಳೆ ಕೊರತೆ ಹಾಗೂ ನೀರಿನ ಅಭಾವದ ಹಿನ್ನೆಲೆಯಲ್ಲಿ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ ನೇತೃತ್ವದ ಬಿಜೆಪಿ ನಿಯೋಗ ಇಂದು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಜಲಾಶಯಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಬಳಿಕ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಕೆಆರ್ಎಸ್ ಅಣೆಕಟ್ಟೆಯ ನೀರಿನ ಮಟ್ಟ ತೀವ್ರವಾಗಿ

0: ಕುಸಿದಿದ್ದು 80 ಅಡಿಗೆ ತಲುಪಿದೆ. ಆದರೂ ರಾಜ್ಯ ಸರ್ಕಾರ ಯಾವುದೇ ಕ್ರಮ ವಹಿಸಿಲ್ಲ ಎಂದು ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಸರ್ಕಾರ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡಲು ಕ್ರಮ ವಹಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ಸರ್ಕಾರ ರೈತರು ಹಾಗೂ ಸರ್ವಪಕ್ಷಗಳ ಸಭೆ ಕರೆಯುವಂತೆ ಒತ್ತಾಯಿಸಿದ್ದಾರೆ. ಕಳೆದ 3-4 ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಉಂಟಾಗಿದ್ದ ಬರದ ಆತಂಕ ಸದ್ಯಕ್ಕೆ ನಿವಾರಣೆಯಾಗಿದೆ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಇಂದು ಪ್ರಕೃತಿ ವಿಕೋಪ ನಿರ್ವಹಣಾ ಪ್ರಗತಿ ಪರಿಶೀಲನಾ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲೂ ವ್ಯಾಪಕವಾಗಿ ಮಳೆಯಾಗುತ್ತಿರುವುದರಿಂದ ಮತ್ತು ಘಟ್ಟ ಪ್ರದೇಶದಲ್ಲೂ ನಿರಂತರ ಮಳೆ ಮುಂದುವರೆದಿದ್ದರಿಂದ ಜಿಲ್ಲೆಯ ಕೃಷ್ಣಾ ನದಿ ಸೇರಿದಂತೆ ಮಲಪ್ರಭಾ, ಘಟಪ್ರಭಾ, ಹಿರಣ್ಯಕೇಶಿ, ಮಾರ್ಕಂಡೇಯ ನದಿಗಳಿಗೆ ನೀರಿನ ಹರಿವು ಹೆಚ್ಚಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು 4-5 ದಿನ ಇದೇ ರೀತಿ ಮಳೆ ಮುಂದುವರೆದರೆ ರೈತರು ಯಾವುದೇ ಆತಂಕ ಪಡುವ ಅಗತ್ಯವಿಲ್ಲ ಎಂದು ಹೇಳಿದ್ದಾರೆ. ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗದಿದ್ದರೆ ಮೋಡ ಬಿತ್ತನೆ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಸಾಧನೆ ತರಗತಿಯ ಕೋಣೆಯಿಂದಲೇ ಆರಂಭವಾಗುವುದು ಎಂದು ಗಗನಯಾತ್ರಿ ಶುಭಾಂಶು ಶುಕ್ಲಾ ತಿಳಿಸಿದ್ದಾರೆ. ಬೆಂಗಳೂರಿನ ನೆಹರು ತಾರಾಲಯದಲ್ಲಿ ಇಂದು ತಮ್ಮ ದ ಸೆಕೆಂಡ್ ಆರ್ಬಿಟ್ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಅವರು, ಮುಂಬರುವ ದಿನಗಳಲ್ಲಿ ನಮ್ಮದೇ ಬಾಹ್ಯಾಕಾಶ ನೌಕೆ ಭಾರತದ ಮಣ್ಣಿನಿಂದಲೇ ಮಿಷನ್ ಗಗನಯಾನ ಆರಂಭವಾಗಲಿದೆ ಎಂದು ತಿಳಿಸಿದ್ದಾರೆ.
1: First orbit in 1984, you know, when Rakesh sir had gone to space, Ravi sir, who's sitting us with here today, was accompanying him at that time in Russia. And the second orbit happened last year when I traveled to space and Papa sir was sitting here with me on stage, was there with me in US. And I hope and wish that very soon we have our third orbit, fourth orbit, fifth orbit and sixth orbit. And so much so that we stop counting them. You know, that is where we should reach as soon as possible. And this time around, it will be from our own rocket, our own spacecraft, our own soil, through Mission Gaganyaan.
0: ಇದೇ ವೇಳೆ ಗಗನಯಾತ್ರಿ ಪ್ರಶಾಂತ್ ಬಿ ನಾಯರ್ ಮಾತನಾಡಿ, ಶುಭಾಂಶು ಶುಕ್ಲಾ ಅವರು ಈ ಪುಸ್ತಕದಲ್ಲಿ ಇಡೀ ಭೂಮಿಯನ್ನು ಪ್ರತಿನಿಧಿಸಿ ಉಲ್ಲೇಖಿಸಿದ್ದಾರೆ ಎಂದು ಹೇಳಿದರು.
2: ಒನ್ಸ್ ಅಗೇನ್ ಐ ವುಡ್ ಲೈಕ್ ಟು ಕಂಗ್ರಾಚುಲೇಟ್ ಶುಕ್ಸ್ ಆನ್ ದಿಸ್ ಗ್ರೇಟ್ ಅಚೀವ್ಮೆಂಟ್ ಅಂಡ್ ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ ಹಿಯರ್ ಅಂಡ್ ಫಾರ್ ಎವ್ರಿ ಒನ್ ಔಟ್ ಹಿಯರ್ ಹೂಸ್ ಕಮ್ ಹಿಯರ್. ಇಫ್ ಐ ಅಗೇನ್ ಲೈಕ್ ಹೀ ಸೆಡ್, ಇಫ್ ಐ ಮಿಸ್ಡ್ ಔಟ್ ಎನಿ ಒನ್, ಇಟ್ ಇಸ್ ಬಿಕಾಸ್ ಮೇ ಬಿ ಇಫ್ ಐ ಥಾಟ್ ಸ್ಪೀಚ್ ಆಫ್ ಸಿಲ್ವರ್ ಇನ್ ಯೋರ್ ಕೇಸ್, ಐ ಥಾಟ್ ಸೈಲೆನ್ಸ್ ಇಸ್ ಗೋಲ್ಡನ್. ಸೊ ದಟ್ಸ್ ರೈಟ್. ಅಂಡ್ ಸೋ ಸೋಮನಾಥ್ ಸರ್ ವಾಸ್ ಆಲ್ಸೋ ನಾಟ್ ದೇರ್ ವೆನ್ ಐ ಸ್ಪೋಕ್ ಸರ್. ಥ್ಯಾಂಕ್ ಯು. I'm just telling that, you know, thank you for being here. And sir was the chairman when we had gone for the Axiom mission there. A lot of support. Like I say, I had to keep pinching myself many times to see that I'm also part of this. And you get that imposter syndrome.
0: ರಾಮನಗರ ಜಿಲ್ಲೆಯ 46 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದು ಅಲ್ಲಿ ಟ್ಯಾಂಕರ್ ಮತ್ತು ಖಾಸಗಿ ಬೋರ್ವೆಲ್ಗಳ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಬೆಂಗಳೂರು ದಕ್ಷಿಣ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಮಂಜುನಾಥ್ ಜೆ ತಿಳಿಸಿದ್ದಾರೆ. ಜಿಲ್ಲೆಯ ಬರ ಪರಿಸ್ಥಿತಿ ಕುರಿತು ಆಯೋಜಿಸಲಾಗಿದ್ದ ಸಭೆಯಲ್ಲಿ ಮಾತನಾಡಿದ ಅವರು, ಮುಂಬರುವ ದಿನಗಳಲ್ಲಿ ಸಮಸ್ಯೆ ಮತ್ತಷ್ಟು ಉಲ್ಬಣವಾಗದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕುಡಿಯುವ ನೀರಿನ ಪೂರೈಕೆಯಲ್ಲಿನ ಮಾನದಂಡಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಯಾದಗಿರಿ ಜಿಲ್ಲೆಯಲ್ಲಿನ ಮಳೆ ಕೊರತೆಯ ಹಿನ್ನೆಲೆಯಲ್ಲಿ ರೈತರು ಬೆಳೆ ನಷ್ಟದಿಂದ ಸಂಕಷ್ಟಕ್ಕೆ ಸಿಲುಕದಂತೆ ನಿಗದಿತ ಬೆಳೆಗಳಿಗೆ ಕಡ್ಡಾಯವಾಗಿ ಬೆಳೆ ವಿಮೆ ಮಾಡಿಸುವ ಕುರಿತು ರೈತರಿಗೆ ಅರಿವು ಮೂಡಿಸುವಂತೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಮನೋಜ್ ಜೈನ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಹಲವೆಡೆ ಮುಂದಿನ 7 ದಿನ ಗುಡುಗು ಸಿಡಿಲು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ಕೇಂದ್ರ ನೀಡಿದ ಮಾಹಿತಿ ಪ್ರಕಾರ ಕರಾವಳಿ ಜಿಲ್ಲೆಗಳಲ್ಲಿ ಇದೇ 7ರವರೆಗೆ ಮತ್ತು ದಕ್ಷಿಣ ಒಳನಾಡು ಮಲೆನಾಡು ಜಿಲ್ಲೆಗಳಲ್ಲಿ ಇದೇ 5ರಿಂದ 7ರವರೆಗೆ ಗುಡುಗು ಸಿಡಿಲು ಹಾಗೂ ಗಾಳಿಯೊಂದಿಗೆ ಮಳೆಯಾಗಲಿದೆ ಎಂದು ತಿಳಿಸಿದೆ. ಕಳೆದ 24 ಗಂಟೆಗಳಲ್ಲಿ ಕರಾವಳಿ ಜಿಲ್ಲೆಗಳಲ್ಲಿ ಉತ್ತಮ ಮಳೆಯಾಗಿರುವ ಬಗ್ಗೆ ವರದಿಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಎಲೆಕ್ಟ್ರಿಕ್ ವಾಹನೋದ್ಯಮಿಗಳೊಂದಿಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಭೆ, ಕೇಂದ್ರದಿಂದ ಸಂಪೂರ್ಣ ಬೆಂಬಲ ಘೋಷಣೆ. ಎಲೆಕ್ಟ್ರಿಕ್ ಬಸ್ಗಳ ಕಾರ್ಯಾಚರಣೆ ಮತ್ತು ಕಾರ್ಯಕ್ಷಮತೆ ಬಗ್ಗೆ ಅಧ್ಯಯನ ನಡೆಸಲು ಅಧಿಕಾರಿಗಳಿಗೆ ಸಚಿವ ಭೈರತಿ ಸುರೇಶ್ ಸೂಚನೆ. ದೇಶದಲ್ಲಿ ಸಾಂವಿಧಾನಿಕ ಸಮಾನತೆ ಜಾರಿ ಕುರಿತಂತೆ ವಿಶ್ಲೇಷಣೆ ಅಗತ್ಯ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಕನಿಷ್ಠ ವೇತನದ ಅಂತಿಮ ಅಧಿಸೂಚನೆ ಮರು ಪರಿಶೀಲನೆ ಮಾಡದಂತೆ ಕಾರ್ಮಿಕ ಸಂಘಟನೆಗಳ ಒಕ್ಕೂಟದಿಂದ ಮುಖ್ಯಮಂತ್ರಿಗೆ ಮನವಿ. ಮತ್ತು ಮಳೆ ಕೊರತೆ ಹಿನ್ನೆಲೆ ಮಂಡ್ಯದಲ್ಲಿ ಕೆಆರ್ಎಸ್ ಜಲಾಶಯಕ್ಕೆ ಬಿಜೆಪಿ ನಿಯೋಗ ಭೇಟಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
3: ನಮ್ಮ ನಿಲಯದಿಂದ ಇನ್ನು ಮುಂದೆ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರು ಪ್ರಸಾರ ಕಾರ್ಯ.

0: ಕಾರ್ಯಕ್ರಮದಲ್ಲಿ ಮಾನವ ಮತ್ತು ಪ್ರಾಣಿ ಸಂಘರ್ಷ ತಡೆಗಟ್ಟುವ ಕುರಿತು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ನಿರ್ದೇಶಕರು ಹಾಗೂ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಶ್ರೀ ನಂದೀಶ್ ಎಲ್ ರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
0: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾಂಧುಲಿ ಗೆಳೆಯ ನಿಂಗರಾಜು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ತಮಗೆಲ್ಲರಿಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನು ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ ನಿರ್ದೇಶಕರಾದ ಶ್ರೀ ನಂದೀಶ್ ಎಲ್ ರವರು. ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ.
2: ನಮಸ್ಕಾರ.
0: ಸರ್, ನಾವು ಇತ್ತೀಚಿನ ದಿನಗಳಲ್ಲಿ ನಮ್ಮ ಕಳೆದ ವರ್ಷ ಎಲ್ಲ ಕೂಡ ನೋಡಿದ್ವಿ, ಮಾನವ ಮತ್ತು ಪ್ರಾಣಿ ಸಂಘರ್ಷದಿಂದ ಸಾಕಷ್ಟು ನೋವುಗಳು ನಲಿವುಗಳು ಕೂಡ ಅದು. ಸೊ ಆ ಒಂದು ನಿಟ್ಟಿನಲ್ಲಿ ಈ ದಿನ ತಾವು ನಮ್ಮ ಜೊತೆ ಈ ಒಂದು ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನು ಕುರಿತು ಹೇಗೆ ಯಾವ ರೀತಿಯಾಗಿ ನಾವು ಮುಂಜಾಗ್ರತೆಯನ್ನು ವಹಿಸ್ಕೊಳ್ಬೋದು ಅನ್ನೋದ್ರ ಕುರಿತು ತಾವು ನಮ್ಮ ಒಂದು ಬಾನುಲಿ ಕೇಂದ್ರದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಬಹಳ ಸಂತೋಷ. ಸರ್, ಸರ್, ಮೊದಲನೇದಾಗಿ ಈ ಒಂದು ಮಾನವ ಮತ್ತು ಪ್ರಾಣಿ ಸಂಘರ್ಷ ಅಂದರೆ ಏನು, ಈ ಮಾನವ ಮತ್ತು ಪ್ರಾಣಿ ಸಂಘರ್ಷ ಯಾಕೆ ಉಂಟಾಗುತ್ತೆ? ಸರ್
2: ನೋಡಿ, ಹಿಂದೆ ಏನಿತ್ತು ಅಂದರೆ ಅರಣ್ಯ ಯಥೇಚ್ಛವಾಗಿತ್ತು. ಮತ್ತು ಅರಣ್ಯ ಅನ್ನೋದಕ್ಕಿಂತ ನಮ್ಮ ಏನು ನೋಟಿಫೈಡ್ ಅರಣ್ಯದ ಸುತ್ತಲೂ ಮತ್ತೆ ಅರಣ್ಯ ಸ್ವಾಭಾವಿಕವಾಗಿ ಇತ್ತು. ಸೊ ಏನು ನಮ್ಮ ಇದು ಜನಸಂಖ್ಯೆ ಬೆಳೆದಂಗೆ ಬೆಳೆದಂಗೆ ಏನಾಯಿತು, ಈ ಅರಣ್ಯದ ಸುತ್ತ ಇರತಕ್ಕಂಥ ಅರಣ್ಯ ಪ್ರದೇಶ ಅಂದರೆ ಶ್ರಿಂಕ್ ಆಗ್ತಾ ಆಗ್ತಾ ಆಗ್ತಾ ಬರೀ ಇವಾಗ ಏನಾಗಿದೆ, ಅರಣ್ಯ ಪ್ರದೇಶ ಮಾತ್ರ ಉಳ್ಕೊಂಡಿದೆ. ಸೊ ಅದಕ್ಕಿರ್ತಕ್ಕಂಥ ಬಫರ್ ಏರಿಯಾ ಅಂತ ಏನು ಹೇಳ್ತಾ ಇದ್ವಿ, ಆ ಬಫರ್ ಏರಿಯಾದು ಅಂದರೆ ಆ ಪ್ರದೇಶದ ಆ ಪ್ರದೇಶ ಕುಂಠಿತ ಆಗಿರೋದ್ರಿಂದ ಈ ಮಾನವ ಮತ್ತು ಪ್ರಾಣಿ ಸಂಘರ್ಷಕ್ಕೆ ಮೊಟ್ಟ ಮೊದಲನೇ ಕಾರಣ ಅಂತೇಳಿ ನಾವು ಭಾವಿಸ್ಬೋದು. ಮತ್ತು ಮಾನವ ಪ್ರಾಣಿ ಸಂಘರ್ಷ ಅಂತ ಅಂದರೆ ಇಷ್ಟೇ. ಸೊ ಮಾನವ ಅರಣ್ಯ ಪ್ರದೇಶಕ್ಕೆ ಹೋಗಿ ಏನು ಒತ್ತುವರಿ ಮಾಡಿರ್ತಕ್ಕಂಥ ಕೆಲವು ಬಹಳಷ್ಟು ಉದಾಹರಣೆಗಳಿದೆ. ಅದೇ ರೀತಿಯಾಗಿ ಏನು ಪ್ರಾಣಿಗಳು ಅಂದರೆ ಏನು ಕಾಡಿನ ಅಂಚಿನಿಂದ ಆಚೆ ಬಂದು ಸೊ ಏನು ಕೃಷಿ ಪ್ರದೇಶದಲ್ಲಿ ಏನು ರೈತರು ಬೆಳೆದಂಥ ಏನು ಬೆಳೆಗಳ ಮೇಲೆ ತಾಳಿ ಮಾಡದಂಥ ಒಂದು ಏನು ನಾವು ಕಾಣ್ತಾ ಇದ್ದೀವಿ. ಇದನ್ನು ನಾವು ಸ್ವಾಭಾವಿಕವಾಗಿ ಮಾನವ ಪ್ರಾಣಿ ಸಂಘರ್ಷ ಅಂತೇಳಿ ವ್ಯಾಖ್ಯಾನಿಸ್ಬೋದು.
0: ಓಕೆ ಸರ್, ಈಗ ತಮಗೆ ಗೊತ್ತಿರೋ ಹಾಗೆ ಇತ್ತೀಚಿನ ವರ್ಷಗಳಲ್ಲಿ ಮತ್ತು ಮಾನವ ಮತ್ತು ಪ್ರಾಣಿ ಸಂಘರ್ಷ ಅಥವಾ ಹೆಚ್ಚಾಗಿದೆ ಅಂತಲೇ ಕೂಡ ನಾವು ಹೇಳ್ಬೋದು. ಕಳೆದ ವರ್ಷ ನಾವು ನೋಡಿದ್ವಿ ಕೆಲವೊಂದು ಹುಲಿ ದಾಳಿಗಳಿಂದ ಈ ಥರದ. ಸೊ ಏನು ಪ್ರಮುಖ ಕಾರಣ ಇರ್ಬೋದು ಸರ್ ಈ ಥರ ಹೆಚ್ಚಾಗೋದಕ್ಕೆ?
2: ಸೊ ನಾನು ಹೇಳ್ದಂಗೆ ಮೊಟ್ಟ ಮೊದಲನೇದಾಗಿ ಅರಣ್ಯ ಪ್ರದೇಶದ ಏನು ಕುಂಠಿತ ಆಗಿರ್ತಕ್ಕಂಥದ್ದು ಒಂದು ಮೇಜರ್ ರೀಸನ್ ಅಂತ ಹೇಳ್ಬೋದು. ಅದರ ಜೊತೆನಲ್ಲಿ ನಾವು ಕೆಲವೊಂದು ಪ್ರದೇಶಗಳನ್ನ ಅಂದರೆ ಕನ್ಸರ್ವೇಷನ್ ಮಾಡುವಂಥ ಒಂದು ನಿಟ್ಟಿನಲ್ಲಿ ಕೆಲವು ಪ್ರದೇಶಗಳ ಒಂದು ಅಂದರೆ ಯಥೇಚ್ಛವಾಗಿ ಅಲ್ಲಿ ಪ್ರೊಟೆಕ್ಷನ್ನು ಮತ್ತು ಇದನ್ನೆಲ್ಲ ಮಾಡಿದ ಒಂದು ರೀಸನಿಂದ ಸೊ ಪ್ರಾಣಿಗಳ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಜೊತೆಯಲ್ಲಿ ನಿಮಗೆ ಗೊತ್ತಿರ್ಬೋದು ಈಗ ಜನರಲ್ಲಿ ಅವೇರ್ನೆಸ್ಸು ಬರ್ತಾ ಇದೆ. ಮುಂಚೆ ಏನಾಗ್ತಾ ಇತ್ತು, ಬಹಳಷ್ಟು ರಿಮೋಟ್ ಪ್ಲೇಸ್ಗಳಲ್ಲಿ ಹಂಟಿಂಗು ಮತ್ತೊಂದು ನಡೀತಾ ಇದ್ದಂಥ ಉದಾಹರಣೆಗಳು ಬಹಳಷ್ಟು ಇದೆ ಹಿಂದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಜನರಿಗೂ ಅರಿವು ಬಂದಿದೆ, ನಾವು ಪ್ರಾಣಿಗಳ ಮೇಲೆ ಏನಾದರೂ ಅಂದರೆ ಹತ್ಯೆ ಮಾಡಿದ್ರೆ ಸೊ ನಮಗೆ ಸೀರಿಯಸ್ ಆಗಿ ಅದರಿಂದ ಸಮಸ್ಯೆಗಳು ಆಗುತ್ತೆ ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಜನರು ಅರ್ತು ಸೊ ಪ್ರಾಣಿಗಳ ಮೇಲೆ ದಾಳಿ ಮಾಡೋದನ್ನ ನಿಲ್ಲಿಸಿದ್ದಾರೆ. ಮತ್ತೆ ಪ್ರಾಣಿಗಳ ಸಂಖ್ಯೆ ಯಥೇಚ್ಛವಾಗಿ ವೃದ್ಧಿ ಆಗ್ತಾ ಇರೋದ್ರಿಂದ ಸ್ವಾಭಾವಿಕವಾಗಿ ಅರಣ್ಯ ಪ್ರದೇಶದ ಏನು ಅಂಚಿನಲ್ಲಿ ನಾವು ಈ ಒಂದು ಮಾನವ ಪ್ರಾಣಿ ಸಂಘರ್ಷನ ಕಾಣಬಹುದು.
0: ಓಕೆ ಸರಿಗೆ, ತಾವು ಮೊದಲೇ ಹೇಳ್ದಂಗೆ

0: ಈ ಒಂದು ಅರಣ್ಯ ಪ್ರದೇಶಗಳ ಒಂದು ಕುಗ್ಗುವಿಕೆಯಿಂದ ಪ್ರಾಣಿಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಸರ್?
1: ನೀವು ಈಗ ಒಂದು ಒಂದು ಪ್ರಾಣಿ, ಈಗ ಹುಲಿನ ನಾವು ಒಂದು ಅಂದರೆ ಎಕ್ಸಾಂಪಲ್ ತಗೋಬೇಕು ಅಂತಂದರೆ, ಸೊ ಹುಲಿಗೆ ನಿರ್ದಿಷ್ಟವಾದಂಥ ಒಂದು ವಿಸ್ತೀರ್ಣ ಅದಕ್ಕೆ ಬೇಕಾಗುತ್ತೆ. ಸೊ ಈ ಏನು ನಮ್ಗೆ ಅರಣ್ಯ ಪ್ರದೇಶದಲ್ಲಿ ನಾವು ಈಗ ಬಂಡೀಪುರನೇ ನಾವು ಉದಾಹರಣೆಗೆ ತಗೋಬೇಕು ಅಂದರೆ, ಈ ಹುಲಿ ಯೋಜನೆ 1973 ಬಂದ ದಿನದಿಂದ 50 ಬಹಳಷ್ಟು ನಾವು ಅಂದರೆ ಅದಕ್ಕೆ ಅಂದರೆ ಪ್ರೊಟೆಕ್ಷನ್ ಕೊಡ್ತಾ ಇದ್ದೀವಿ. ಅರಣ್ಯ ಪ್ರದೇಶಕ್ಕೂ ಇರ್ಬೋದು ಅಥವಾ ನಮ್ಮ ಏನು ಬಂಡೀಪುರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ವಿಸ್ತಾರವಾದಂಥ ಜಾಗಗಳಿಗೆ ಆಂಟಿ ಪೋಚಿಂಗ್ ಕ್ಯಾಂಪು, ಮತ್ತು ಅಲ್ಲಿ ಜನಗಳು ನಮ್ಮ ಏನು ಕ್ಯಾಂಪ್ನಲ್ಲಿ ವಾಚರ್ಸ್ ಇರ್ತಾರೆ, ಇವರೆಲ್ಲ ರೆಗ್ಯುಲರ್ ಆಗಿ ಪೆಟ್ರೋಲಿಂಗು ಮತ್ತೊಂದು ಮಾಡ್ತಾ ಇರೋದ್ರಿಂದ ಸೊ ಅಂದರೆ ಪ್ರೊಟೆಕ್ಷನ್ ಜಾಸ್ತಿ ಆಗಿದೆ, ಈ ಏನು ಅದಕ್ಕೆ ಪ್ರೇಬೇಸ್ ವೃದ್ಧಿ ಆಗ್ತಾ ಇದೆ, ಇದರಿಂದ ಇದು ಹುಲಿಗಳ ಸಂತಾನೋತ್ಪತ್ತಿನೂ ಜಾಸ್ತಿ ಆಗ್ತಾ ಇದೆ. ಸೊ ಈ ಥರ ಆ ವ್ಯಾಪ್ತಿ ಏನಾಗಿದೆ ಕುಂಠಿತ ಆಗ್ತಾ ಇದೆ. ಅವಾಗ ಏನಾಗುತ್ತೆ, ನ್ಯಾಚುರಲ್ ಆಗಿ ಈ ಪ್ರಾಣಿಗಳು ಸೊ ಅದರ ಒಂದು ವ್ಯಾಪ್ತಿನ ಹುಡುಕ್ತಾ ಹುಡುಕ್ತಾ ಆಚೆ ಕಡೆ ಬರ್ತಾ ಇದ್ದಾವೆ. ಮತ್ತೆ ಕಾರಿಡಾರ್ ಅಂತ ಏನು ಹೇಳ್ತೀವಿ, ಕಾರಿಡಾರ್ನು ನಾವು ಸ್ವಲ್ಪ ಅಂದರೆ ಯೋಚನೆ ಮಾಡಿ ಏನು ಬೆಳೀತಾ ಇರತಕ್ಕಂಥ ವೃದ್ಧಿ ಆಗ್ತಿರ್ತಕ್ಕಂಥ ಏನು ಹುಲಿಗಳ ಸಂಖ್ಯೆಗೆ ಅನುಗುಣವಾಗಿ ನಾವು ಇದನ್ನ ವಿಸ್ತರಣೆ ಮಾಡಿದ್ರೆ ಈ ಒಂದು ಸಮಸ್ಯೆನ ನಾವು ತಗ್ಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ.
0: ಓಕೆ ಸರ್, ಹೆಚ್ಚಾಗಿ ಯಾವ ಪ್ರಾಣಿಗಳಿಂದ ಈ ಒಂದು ಸಂಘರ್ಷ ಪ್ರಕರಣಗಳು ಕಂಡು ಬರ್ತವೆ ಸರ್?
1: ನಾವು ಹೆಚ್ಚು ಯಾವ ಪ್ರಾಣಿಗಳಿಂದ ನಮಗೆ ಈ ಸಂಘರ್ಷ ಕಾಣ್ತಾ ಇದ್ದೀವಿ ಅಂತಂದ್ರೆ, ಮೊಟ್ಟ ಮೊದಲನೇದಾಗಿ ಆನೆ, ಸೊ ಎರಡನೇದಾಗಿ ನಾವು ತಗೋಬೇಕು ಅಂತಂದ್ರೆ ಲೆಪರ್ಡ್ ಇಂದ ಹೆಚ್ಚಿನ ಒಂದು ಇದನ್ನ ನಾವು ಕಾಣ್ಬೋದು. ಅದರ ನಂತರ ಹುಲಿನೂ ಸಹಿತ ಮೂರನೇ ಒಂದು ಸ್ಥಾನದಲ್ಲಿ ನಾವು ಒಂದು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಕಳೆದ ಒಂದು 5 ನಾವು ಅಂದ್ರೆ ಡಾಟಾನ ನಾವು ನೋಡ್ತಾ ಹೋದ್ರೆ ಆನೆಯಿಂದ ಹೆಚ್ಚು ಕಮ್ಮಿ 19,000 ಚಿಲ್ಲರೆ ಕೇಸಸ್ಸು ನಾವು ಕಾಣ್ಬೋದು. ಸೊ ಅದೇ ರೀತಿಯಾಗಿ ಲೆಪರ್ಡ್ ಇಂದ 2,200 ಕೇಸ್ಗಳನ್ನ ನಾವು ಕಾಣ್ಬೋದು. ಸೊ ಹುಲಿಯಿಂದನೂ ಸಹಿತ ಅರೌಂಡ್ 1,000 ಕೇಸಸ್ಗಳನ್ನ ಅಂದರೆ ಕ್ಯಾಟಲ್ ಕಿಲ್ ಆಗಿರ್ಬೋದು ಮತ್ತೆ ಅದೇ ಈ ತರ ಒಂದು ಪ್ರಕರಣಗಳನ್ನ ನಾವು ಕಾಣ್ಬೋದು. ಸೊ ಆನೆಯಿಂದ ಯಾಕೆ ಹೆಚ್ಚಾಗಿ ನಾವು ಕಾಣ್ತಾ ಇದ್ದೀವಿ ಅಂತಂದ್ರೆ, ಸೊ ಮುಂಚೆ ಏನಾಗಿತ್ತು, ಏನು ಆನೆ ಬರುತ್ತೆ ಅಂತೇಳಿ ಅವಾಗ ಪ್ರೊಟೆಕ್ಷನ್ ಇರಲಿಲ್ಲ, ಏನು ಇರಲಿಲ್ಲ, ಜನಗಳು ಬೆಳೆ ಬೆಳೆಯೋದನ್ನ ಆಲ್ಮೋಸ್ಟ್ ಅವರು ಅಂದ್ರೆ ಇದರ ಬಹಳ ಮೈನರ್ ಮಿಲೆಟ್ಸ್ ಅಥವಾ ರಾಗಿ ಇಂಥ ಬೆಳೆ ಬೆಳೀತಾರೆ. ಸೊ ಏನು ಇಲಾಖೆ ಕ್ರಮ ವಹಿಸ್ತಾ ಏನು ಒಂದು ಬ್ಯಾರಿಯರ್ ನಿರ್ಮಾಣ ಮಾಡೋದ್ರಿಂದ ಹಿಡಿದು ಬೇರೆ ಬೇರೆ ಒಂದು ಪ್ರೊಟೆಕ್ಷನ್ ಮೆಷರ್ ಮಾಡ್ತಾ ಇರೋದ್ರಿಂದ ಸೊ ಜನರಿಗೆ ಒಂದು ಕಾನ್ಫಿಡೆನ್ಸ್ ಬಂತು, ಇಲ್ಲ ನಾವು ಒಂದು ಬೆಳೆನ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಇದರಿಂದ ನಾವು ಅಂದ್ರೆ ಪ್ರಯೋಜನ ಪಡ್ಕೋಬಹುದು ಅಂತೇಳಿ. ಸೊ ಏನಾಯ್ತು, ಕೃಷಿ ಏನು ಬೆಳೆ ಬೆಳೀತಾ ಇದ್ರು ಅದನ್ನ ವಿಸ್ತರಣೆ ಮಾಡ್ಕೊಂಡವ್ರು ಕಮರ್ಷಿಯಲ್ ಕ್ರಾಪ್ ಅಂದ್ರೆ ಬಾಳೆ ಇರ್ಬೋದು ಕಬ್ಬು ಇರ್ಬೋದು ಈ ತರ 10 ಬೆಳೆಗಳನ್ನ ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇದೇನ್ ಮಾಡುತ್ತೆ, ಈ ಪ್ರಾಣಿಗಳನ್ನ ಅಟ್ರಾಕ್ಟ್ ಮಾಡುತ್ತೆ. ಸೊ ಇದರಿಂದ ನಾವು ಈ ಒಂದು ಅಂದ್ರೆ ಪ್ರಾಣಿ ಮತ್ತೆ ಮಾನವ ಸಂಘರ್ಷನ ಅಂದ್ರೆ ಹೆಚ್ಚಿನ ಮಟ್ಟಕ್ಕೆ ನೋಡ್ಲಿಕ್ಕೆ ಸಿಗ್ತಾ ಇದೆ.
0: ಓಕೆ ಸರ್, ಅದ್ರ ಬಗ್ಗೆ ಮುಂದುವರ್ಸೋಣ. ಒಂದು ಕರೆ ಇದೆ. ಹಲೋ
2: ಸರ್, ನಮಸ್ಕಾರ ಸರ್, ನಾನು ಜಯರಾಮ್ ಸಾಗರಿಂದ.
0: ಜಯರಾಮ್ ಅವರೇ ಹೇಳಿ, ತಮ್ದು ಏನ್ ಪ್ರಶ್ನೆ ಇದೆ ಅಂತ?
2: ನನ್ನ ಪ್ರಶ್ನೆ ಏನು ಸಾಹೇಬರ್ ಕೇಳೋದಂದ್ರೆ ಸರ್, ಅದನ್ನು ಕಾಡಿಗೆ ಸೌದೆ ತರಕ ಜನರೆಲ್ಲ ಕಾಡಿಗೆ ಹೋಗ್ತಿದ್ರು, ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಇರ್ತಿತ್ತು ಮತ್ತೆ ಅರಣ್ಯ ಯಥೇಚ್ಛವಾಗಿ ಬೆಳಿತಿತ್ತು, ಯಥೇಚ್ಛ ಬೆಳಿತಿತ್ತು. ಈಗ ಪ್ರಾಣಿಗಳ ಸಂಖ್ಯೆನೂ ಕಡಿಮೆ ಆಗ್ತಾ ಇದೆ, ಜನಗಳು ಕಾಡಿಗೆ ಹೋಗೋದು ಬಿಟ್ಬಿಟ್ರು, ಈಗ ಪ್ರಾಣಿ ಕಾಡು ಬೆಳೆಯೋಣಕ್ಕೇನು ಕಡಿಮೆ ಆಗಿದಿಲ್ಲ ಸರ್.
1: ನೀವು ಏನ್ ಹೇಳ್ತಾ ಇದ್ರಿ, ಇದು ಪ್ರಾಣಿಗಳ ಸಂಖ್ಯೆ ಕಮ್ಮಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರಿ? ಇಲ್ಲ ಇಲ್ಲ ಇಲ್ಲ ಇಲ್ಲ, ನೀವು ಅಂದ್ರೆ ಈ ಒಂದು 10 ವರ್ಷದ ಕೆಳಗೆ ಇರತಕ್ಕಂಥ ಸಂಖ್ಯೆಗೂ

0: ಇವತ್ತು ಇರ್ತಕ್ಕಂಥ ಸಂಖ್ಯೆಗೂ ಬಹಳಷ್ಟು ವ್ಯತ್ಯಾಸಗಳಿದೆ. ಸೊ ಈ ಹುಲಿ ಇರ್ಬೋದು, ಚಿರತೆ ಇರ್ಬೋದು, ಆನೆಗಳಿರ್ಬೋದು, ಅದರ ಸಂಖ್ಯೆ ಬಹಳಷ್ಟು ವೃದ್ಧಿಯಾಗಿದೆ. ಹಾಗಾಗಿ ಈ ಒಂದು ಅಂದರೆ ಕಾಡು ಕಮ್ಮಿ ಆಗ್ತಾ ಇದೆ, ಇದು ಜಾಸ್ತಿ ಆಗ್ತಾ ಇದೆ. ನಾನು ಹೇಳ್ತಾ ಇರೋದು ಕಾಡು ಕಮ್ಮಿ ಆಗ್ತಾ ಇದೆ ಅಂತಂದರೆ ಕಾಡೊಳಗಿರ್ತಕ್ಕಂಥ ಮರ ಕಮ್ಮಿ ಆಗ್ತಾ ಇದೆ ಅಂತಲ್ಲ, ಪ್ರದೇಶ ವಿಸ್ತರಣೆ ವಿಸ್ತಾರ ಏನಿದೆಯಲ್ಲ ಆ ವಿಸ್ತಾರ ಕಮ್ಮಿ ಆಗಿದೆ. ವ್ಯಾಪ್ತಿ ಏನಾಯ್ತು ಮುಂಚೆ ಅಂದ್ರೆ ನಮ್ಮ ಅರಣ್ಯ ಏನು ಕಾನೂನು ಇದೆಯಲ್ಲ, ಇದರಲ್ಲಿ ಮುಂಚೆ ಏನಿತ್ತು, ಈ ಅರಣ್ಯ ಪ್ರದೇಶದ ಬೌಂಡ್ರಿಯಿಂದ 100 ಮೀಟರ್ವರೆಗೂ ಯಾವುದೇ ಒಂದು ಅಂದ್ರೆ ಗ್ರಾಂಟು ಮತ್ತೊಂದು ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಬಟ್ ಆಮೇಲೆ ತದನಂತರ ಏನಾಯ್ತು, ಇದರ ಸಡಿಲಿಕೆ ಆಗ್ಬಿಟ್ಟು ಸೊ ಕಾಡ್ ಅಂಚಿನವರೆಗೂ ಗ್ರಾಂಟ್ ಮಂಜೂರು ಮಾಡುವಂತ ಒಂದು ಪ್ರಕ್ರಿಯೆ ಆಗೋಯ್ತು. ಸೊ ಮುಂಚೆ ಏನಿತ್ತು, ಅಷ್ಟು ಜಾಗ ಅಂದ್ರೆ ಈ ಪ್ರಾಣಿಗಳು ಓಡಾಡ್ಲಿಕ್ಕೂ ಒಂದು ಇದಿರ್ತಿತ್ತು, ಅವಕಾಶ ಇರ್ತಿತ್ತು. ಈಗ ಆ ಅವಕಾಶ ಇಲ್ಲ. ಈಗ ನಾವಂದ್ರೆ ನಾವು ಇದ ಏನು ನಮಗೆ ಗೊತ್ತಾಗುತ್ತೆ ನಮ್ಮ ಬೌಂಡ್ರಿ ಏನು, ನಾವು ಎಲ್ಲಿ ಓಡಾಡಬೇಕು ಎಲ್ಲಿ ಓಡಾಡಬಾರ್ದು ಅಂತ. ಅದೇ ಪ್ರಾಣಿಗಳಿಗೆ ಅವಕ್ಕೆ ಎಲ್ಲದು ಅಂದರೆ ಪ್ರಕೃತಿಯಲ್ಲಿ ಎಲ್ಲ ಜಾಗನೂ ಅವು ಓಡಾಡುವಂಥ ಒಂದು ಸ್ವಭಾವ ಇರ್ತಕ್ಕಂಥವು. ಸೊ ಈ ಒಂದು ಕಾರಣದಿಂದ ಏನಾಗುತ್ತೆ, ಸೊ ಬೌಂಡ್ರಿ ಆಚೆ ಬಂದ ತಕ್ಷಣ ಜನರು ಮತ್ತೆ ಏನು ಪ್ರಾಣಿಗಳ ಸಂಘರ್ಷ ಪ್ರಾರಂಭ ಆಗಿಬಿಡುತ್ತೆ.
1: ಸರ್ ಇನ್ನೊಂದು ಸರ್, ನಿಮ್ಮ ಇಲಾಖೆನಲ್ಲಿ
0: ಹೇಳಿ,
1: ಇಲಾಖೆನಲ್ಲಿ ರೈತರಿಗೆ ಸೋಲಾರ್ ಪೆನ್ಷನ್ ಕೊಡ್ತೀರಿ?
0: ಹೌದು.
1: ಎಷ್ಟು ಕಿಲೋಮೀಟರ್ ಕೊಡ್ತೀರಾ ಸರ್?
0: ಸೊ ಎಷ್ಟು ಕಿಲೋಮೀಟರ್ ಅಂತಂದ್ರೆ
1: ಕಿಲೋಮೀಟರ್
0: ಅದೇ ಕಾಡಂಚಿನಿಂದ ಕಾಡಂಚಿನಿಂದ 10 ಕಿಲೋಮೀಟರ್ವರೆಗೂ ಅವಕಾಶ ಇದೆ. ಆತರ ಇದ್ರೆ ಇಮಿಡಿಯೇಟ್ ಆಗಿ ನೀವು ನಮ್ಮ ವಲಯ ಯಾವುದು ವಲಯಕ್ಕೆ ನಿಮ್ದು ಬರುತ್ತೆ ವ್ಯಾಪ್ತಿಗೆ, ಅಲ್ಲಿ ನೀವು ಸಾಗರ ಅಂತನಾ? ಯಾವ
2: ಕನ್ಲಿಕ್ಕೆ ಹೋಗ್ಲಿ ಬರುತ್ತೆ ಸರ್?
0: ಮಳಿಯೂರ್ ಬರ್ಬೋದು ನೋಡಿ, ಮಳಿಯೂರ್ ಬರುತ್ತಾ ಅಥವಾ ಓಂಕಾರ ಬರುತ್ತಾ ನೋಡ್ಕೊಂಡು. ನೋಡಿ ಬೇಗೂರು ಅಥವಾ ಮಳಿಯೂರಲ್ಲಿ ನೀವು ಇಮಿಡಿಯೇಟ್ ಆಗಿ ಹೋಗಿ ನೀವು ಅರ್ಜಿನ ಕೊಡಿ, ಅದನ್ನ ತುರ್ತಾಗಿ ಅದನ್ನ ಮಂಜೂರಾತಿ ಮಾಡ್ಕೊಡೋಣ.
2: ಓಕೆ, ಧನ್ಯವಾದಗಳು.
1: ಆಮೇಲೆ ಸರ್ ಇನ್ನೊಂದು, ಹಂದಿಗಳ ಕಾಟ ಜಾಸ್ತಿ ಆಗಿದೆ ಸರ್.
0: ನೋಡೋಣ ಈ ಸರಿ ಹಂದಿ ತಡೆಗಟ್ಟಲಿಕ್ಕೆ ಎಲ್ಲೆಲ್ಲಿ ರೈಲ್ ಬ್ಯಾರಿಕೇಡ್ ಹಾಕಿದೀವಲ್ಲ ಆಲ್ರೆಡಿ, ಅದಕ್ಕೆ ಈ ಮೆಶ್ ಹಾಕುವಂತ ಒಂದು ಇದು ಕಾರ್ಯಕ್ರಮ ರೂಪಿಸ್ಲಿಕ್ಕೆ ನಾವು ಒಂದು ಇದನ್ನ ಕ್ರಮ ತಗೊಳ್ತಾ ಇದೀವಿ. ಅವಾಗ ಏನಾಗುತ್ತೆ, ಅವು ಆಚೆ ಕಡೆ ಬರೋದು ಅವಾಯ್ಡ್ ಆಗುತ್ತೆ.
2: ಓಕೆ, ಧನ್ಯವಾದಗಳು ಜಯರಾಮರ ಕರೆ ಮಾಡಿದ್ದಕ್ಕೆ. ಸರ್ ತಾವು ಮಾತನಾಡ್ತಾ ಇದ್ರಿ, ಈ ಮಾನವ ಮತ್ತು ಪ್ರಾಣಿ ಸಂಕಷ್ಟದಿಂದ ಅತಿ ಹೆಚ್ಚು ಹಾನಿಯಾಗಿರ್ತಕ್ಕಂಥದ್ದು, ಹಾನಿಗಳಿಂದನೇ ಹೆಚ್ಚು ಮಾನವನ ಒಂದು ಅಂದರೆ ಸಂಘರ್ಷಗಳು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರಿ. ಸರ್ ಈಗ ತಾವು ಹೇಳ್ದಂಗೆ ಈ ಕಾಡಾನೆ ಇರ್ಬೋದು, ಹುಲಿ ಇರ್ಬೋದು, ಚಿರತೆ ಇರ್ಬೋದು, ಈ ಥರ ಒಂದು ಪ್ರಾಣಿಗಳು ಪ್ರಮುಖವಾಗಿ ಗ್ರಾಮಗಳಿಗೆ ಇತ್ತೀಚೆಗೆ ಬರೋದಕ್ಕೆ ಏನು ಕಾರಣ ಇರ್ಬೋದು ಸರ್, ಅಥವಾ ಯಾಕೆ ಜಾಸ್ತಿ ಆಗಿದೆ?
0: ಅದೇ ಈಗ ನೋಡಿ, ಒಂದು ಏನಾಗುತ್ತೆ, ಈಗ ಆನೆದು ನೀವು ತೋಳಿ, ಅದು ಪ್ರತಿದಿನ ಮಿನಿಮಮ್ 100 ರಿಂದ 150 ಕೆಜಿಯಷ್ಟು ಆಹಾರ ಸೇವನೆ ಮಾಡುತ್ತೆ. ಸೊ ತನ್ನ ಬಾಡಿ ವೆಯ್ಟಿನ 5-10% ಅದು ಕನ್ಸ್ಯೂಮ್ ಮಾಡಬೇಕು ಅದನ್ನ, ಅದು ಅಂದ್ರೆ ಹೆಲ್ದಿಯಾಗಿ ಬಾಡಿನ ಇಟ್ಕೊಳ್ಳಿಕ್ಕೆ. ಅಂಡ್ 100 ರಿಂದ 200 ಲೀಟರ್ ಅಷ್ಟು ನೀರು ಸೇವನೆ ಮಾಡಬೇಕಾಗುತ್ತೆ ಅದು ಅಂದ್ರೆ ನಾರ್ಮಲ್ ಆಗಿ ಅದು ಇರಲಿಕ್ಕೆ. ಅದೇ ರೀತಿಯಾಗಿ ನೀವು ಈ ಹುಲಿ ತಗೊಂಡ್ರೆ 5-7 ಕೆಜಿಯಷ್ಟು ಪ್ರತಿದಿನ ಅದಕ್ಕೆ ಮಾಂಸ ಬೇಕಾಗುತ್ತೆ. ಈ ಲೆಪರ್ಡು ಅಷ್ಟೇ, ಏನಾಗುತ್ತೆ ಅದಕ್ಕೆ 1.5-3 ಕೆಜಿಯಷ್ಟು ಆಹಾರ ಸೇವನೆ ಮಾಡಬೇಕು. ಸೊ ಇಂಥ ಸಂದರ್ಭದಲ್ಲಿ, ಸೊ ಈ ಎಸ್ಪೆಷಲಿ ಈ ಕ್ಯಾಟ್ ಫ್ಯಾಮಿಲಿ, ನಾನು ಹೇಳೋದು ಈ ಹುಲಿ ಇರ್ಬೋದು ಅಥವಾ ನೀವು ಏನು ಲೆಪರ್ಡ್ ಚಿರತೆ ಅಂತೇನೆ ಹೇಳ್ತೀರಿ, ಸೊ ಅವಕ್ಕೆ ಆಹಾರ

0: ಅಂದ್ರೆ ಬಹಳ ಈಸಿಯಾಗಿ ಪ್ರೇ ಮಾಡೋದು ಅಂತ ಹೇಳ್ತಾರಲ್ಲ, ಸೊ ಈಸಿಯಾಗಿ ಕ್ಯಾಚ್ ಮಾಡುವಂಥದ್ದು ಏನಾಗುತ್ತೆ, ಈ ಕಾಡಂಚಿನಲ್ಲಿ ಹತ್ರಕ್ಕೆ ಬಂದಿರೋದ್ರಿಂದ ಕೆಲವು ಸರಿ ಏನಾಗುತ್ತೆ ಕಾಡು ಒಳಗಡೆ ಈ ಕ್ಯಾಟಲ್ಸ್ ಬಂದ್ಬಿಡುತ್ತೆ. ಸೊ ಅವಾಗ ಏನಾಗುತ್ತೆ, ಈಸಿ ಪ್ರೇ ಅಂತೇಳಿ ಅವನ್ನ ಹಂಟ್ ಮಾಡಿಬಿಡ್ತವೆ. ಸೊ ಇದು ಅಭ್ಯಾಸ ಆಗ್ತಾ ಆಗ್ತಾ ಆಗ್ತಾ ಅವಕ್ಕೇನಾಗ್ಬಿಡುತ್ತೆ, ಕಷ್ಟಪಟ್ಟು ಬೇಟೆ ಆಡೋದಕ್ಕಿಂತ ಇದು ಈಸಿಯಾಗಿ ಸಿಗುತ್ತೆ ಅಂತೇಳಿ. ಸೊ ಆನೆಗಳು ಅಷ್ಟೆ. ಸೊ ದಿನ ಪ್ರತಿದಿನ ಬಹಳಷ್ಟು ಏನು ಜಾಗಗಳು ಅದು ಹೋಗ್ತಾ ಹೋಗ್ತಾ ಹೋಗ್ತಾ ಅದು ಭಕ್ಷಣೆ ಮಾಡಬೇಕು. ಅದೇ ರೀತಿಯಾಗಿ ಇಲ್ಲಿ ರಡಿ ಏನು ಕಾಡಂಚಿನಲ್ಲೇ ಅದಕ್ಕೆ ಒಳ್ಳೆ ಆಹಾರದ ಇದು ಸಮೃದ್ಧವಾಗಿ ಬೆಳೆದಂತ ಆಹಾರ ಸಿಕ್ಕಿದಾಗ ಸೊ ಅದೇನಾಗುತ್ತೆ ಅಲ್ಲಿಗೆ ಫೋಕಸ್ ಮಾಡ್ತಾ ಇರುತ್ತೆ. ಅಲ್ಲಿ ಹೋಗಿ ಹೆಂಗೆ ನಾವು ಬೇಗ ಅಂದ್ರೆ ಅದರ ಇದನ್ನ ನೀಗಿಸ್ಕೋಬಹುದು ಅಂತ.
1: ಓಕೆ ಸರ್, ಅದ್ರ ಬಗ್ಗೆ ಮಾತನಾಡ ಮತ್ತೆ ಕರೆ ಇದೆ. ಹಲೋ
2: ಸರ್, ನಮಸ್ಕಾರ.
1: ನಮಸ್ತೆ, ತಮ್ಮ ಹೆಸರು?
2: ನಾಗರಾಜ್ ಅಂತ ಹೇಳಿ ಸರ್, ನಾವು ಯಶವಂತಪುರ ಗಾಡಿಯಿಂದ.
1: ನಾಗರಾಜ್ ಅವರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ. ನಮ್ಮ ಜೊತೆ ಸರ್ ಇದ್ದಾರೆ ನಂದೀಶರು.
2: ಸರ್ ನಮಸ್ಕಾರ.
0: ನಮಸ್ಕಾರ, ನಮಸ್ಕಾರ, ಹೇಳಿ.
2: ಸರ್ ನಾನು ನಾಗರಾಜ್ ಅಂತ ಹೇಳಿ, ನಾವು ಬುಡಕಟ್ಟು ಸಮುದಾಯದವರು.
0: ಹೇಳಿ ಹೇಳಿ ಹೇಳಿ
2: ಸರ್. ಇಲ್ಲಿ ನಾವು ಭೂಮಿ ಸಮಸ್ಯೆ ಮಾತಾಡೋಣ.
0: ಭೂಮಿ ಸಮಸ್ಯೆನಾ? ನಾವು ಈಗ ಏನು ಮಾನವ ವನ್ಯಜೀವಿಯ ಸಂಘರ್ಷದ ಬಗ್ಗೆ ಮಾತಾಡ್ತಾ ಇದೀವಿ. ಹೇಳಿ, ಏನು ಭೂಮಿಯ
2: ಇದು? ನಾವು ಇಲ್ಲಿ ನುಗ್ಗು ವ್ಯಾಪ್ತಿಗೆ ಬರ್ತೀವಿ.
0: ಓಕೆ,
2: ವನ್ಯಜೀವಿ ಸಂಘದಲ್ಲ.
0: ಓಕೆ,
2: ಇಲ್ಲಿ 5 ಆಡಿಗಳು ನಮ್ಮ ತಂದೆಯ ಭೂಮಿನ ವ್ಯವಸಾಯ ಮಾಡ್ಕೊಂಡು ಬರ್ತಿದ್ವು.
0: ಓಕೆ,
2: 2017 ತಂದ್ತೀನಿ. ಅರಣ್ಯ ಇಲಾಖೆದವರು ಟೈಮ್ಸ್ ಹೊಡೆದ್ಬಿಡ್ತು.
0: ಓಕೆ,
2: ಆದಿವಾಸಿಗಳೆಲ್ಲ ಅಸಂತೃಪ್ತ ಸ್ಥಿತಿ ಆಗ್ಯಾರ. ಇದು CM ಸಾಹೇಬರು ಒಂದು 3-4 ಸಭೆ ಮಾಡಿದ್ರು. ಸಂಜಯ್ ಸಾಹೇಬ್ ಗಮನಕ್ಕಿದೆ, ಪ್ರಭಾಕರ್ ಸರ್ ತುಂಬಾ ಒಂದ್ 10 ಸಭೆನೆ ಮಾಡಿದ್ರು. ಸರ್ವೆ ಜಂಟಿ ಸರ್ವೆ ಎಲ್ಲ ಆಯ್ತು.
0: ಓಕೆ,
2: ಅದಕ್ಕೆ ಮೊನ್ನೆನೂ ತುಂಬಾ ಕಾಲ್ ಮಾಡಿದೆ, ಒಂದ್ ಸಭೆ ಆಯೋಜನೆ ಮಾಡ್ಕೊಡ್ಬೇಕು ಸರ್ ಅಂತೇಳಿ.
0: ಓಕೆ, ನನಗೆ ಇನ್ನು ನಾನು ಇತ್ತೀಚೆಗೆ ನಾನು ಬಂದಿರೋದ್ರಿಂದ ಇದ್ರ ಬಗ್ಗೆ ನನಗೆ ಹೆಚ್ಚಿನ ಇದಿಲ್ಲ, ಅಂದ್ರೆ ವಿಷಯಗಳು ಗೊತ್ತಿಲ್ಲ. ಸೊ ಈ ಬಗ್ಗೆ ನಾನು ವಲಯಾಧಿಕಾರಿ ಮತ್ತೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಸಮಸ್ಯೆ ಬಗ್ಗೆ ಯಾವ ರೀತಿ ನಾವು ಕ್ರಮ ತಗೋಬಹುದು ಅಂತೇಳಿ ಇಮಿಡಿಯೇಟ್ ಆಗಿ ಅದ್ರ ಬಗ್ಗೆ ಆಲೋಚನೆ ಮಾಡಿ. ಖಂಡಿತ ಖಂಡಿತ ಮಾಡುವ. ಇದಕ್ಕೆ ಇದಕ್ಕೆ ಅಂದ್ರೆ ಇದನ್ನ ಏನು ಪ್ರತ್ಯೇಕವಾಗಿ ಒಂದು ಸಭೆನ ಆಯೋಜನೆ ಮಾಡೋಣ. ಓಕೆ, ಥ್ಯಾಂಕ್ ಯು.
1: ಓಕೆ, ಧನ್ಯವಾದಗಳು ನಾಗರಾಜರೇ ಕರೆ ಮಾಡಿದ್ದಕ್ಕೆ. ಸರಿಗ ತಾವು ಮಾತನಾಡ್ತಾ ಇದ್ರಿ ಹೇಗೆ ಯಾವ ತರ ಒಂದು ಸಂಘರ್ಷಗಳು ಉಂಟಾಗತ್ತೆ ಅಂತ ಹೇಳ್ತಾ ಇದ್ರಿ ಸರ್. ಈ ತರ ಒಂದು ಸಂಘರ್ಷವನ್ನ ತಡೆಯುವಂತಹ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಏನೇನು ಯೋಜನೆಗಳನ್ನ ಕೈಗೊಂಡಿದೆ ಸರ್?
0: ಸೊ ಅದೇ ಈಗ ಇದು ಬಹಳಷ್ಟು ವರ್ಷಗಳಿಂದ ಈ ಸಮಸ್ಯೆನ ನಾವು ಮೇಲಿಂದ ಮೇಲೆ ಕಾಣ್ತಾನೆ ಇದ್ದೀವಿ ಮತ್ತೆ ಹೆಚ್ಚಾಗ್ತಾನೆ ಇದೆ, ಅದು ಕಮ್ಮಿ ಆಗ್ತಾ ಇಲ್ಲ. ಸೊ ಈ ಒಂದು ನಿಟ್ಟಿನಲ್ಲಿ ಸೊ ಅಂದ್ರೆ ಹಂತಹಂತವಾಗಿ ಫಸ್ಟು ಇಲಾಖೆಯಿಂದ ಈ ಕಂದಕ ಅಂತ ಹೇಳ್ತೀವಿ, ಆನೆ ತಡೆ ಕಂದಕ ಅಂತೇಳಿ ಅದನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿತ್ತು. ಸೊ ಅದಾದ ನಂತರ ಸೋಲಾರ್ ಬೇಲಿ ತಡೆ ಬೇಲಿ, ಸೊ ಸೋಲಾರ್ ತಡೆ ಬೇಲಿನ ಬಹಳಷ್ಟು ಜಾಗದಲ್ಲಿ ಮಾಡ್ತು. ಅದಾದ ನಂತರ ಅಂದ್ರೆ ಸೋಲಾರ್ ಹಂಟಿ ಹಾರಿಸಾಂಟಲ್ ಬೇಲಿ ಅವಾಗ ನಿರ್ಮಾಣ ಮಾಡ್ತಾ ಇದ್ರು. ಸೊ ತದನಂತರ ಈ ಹ್ಯಾಂಗಿಂಗ್ ಸೋಲಾರ್ ಫೆನ್ಸ್ ಅಂತೇಳಿ ಅದನ್ನು ಪ್ರಯೋಗ ಮಾಡ್ತು. ಸೊ ಅಂದ್ರೆ ಈ ವಿವಿಧ ಇವನ್ನ ಬ್ಯಾರಿಯರ್ಸ್ನ ನಾವು ಏನು ನಿರ್ಮಾಣ ಮಾಡಿ ತಡೆಗಟ್ಟಲಿಕ್ಕೆ ಪ್ರಯತ್ನ ಪಟ್ಟರೂ ಸಹಿತ ಒಂದಲ್ಲ ಒಂದು ರೀತಿನಲ್ಲಿ ಅದು ಅಂದ್ರೆ ಪ್ರಕರಣಗಳನ್ನೋದಕ್ಕಿಂತ ಒಂದೇ ಸರಿ ನಾವು ಎಂಟೈರ್ ಏರಿಯಾನ ಕವರ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಸೊ ಆದ್ರಿಂದ ಏನಾಯ್ತು, ಇಲ್ಲಿನ ನಾವೇನಾದ್ರು ತಡೆದ್ರೆ ಅದು ನೆಕ್ಸ್ಟ್ ಮುಂದೆ ಹೋಯ್ತು, ಅಲ್ಲಿ ತಡೆದ್ರೆ ಇನ್ನೊಂದು ಕಡೆ, ಈ ತರ ಸಮಸ್ಯೆಗಳು ವೃದ್ಧಿ ಆಗ್ತಾನೆ ಹೋಯ್ತು. ಆದ್ರಿಂದ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಮಾಡಬೇಕು ಅನ್ನೋ ಒಂದು
1: ಅದ್ರ ಬಗ್ಗೆ ನಾವು ಮಾತನಾಡೋಣ ಸರ್, ಪರ್ಮನೆಂಟ್ ಸೊಲ್ಯೂಷನ್ ಬಗ್ಗೆ. ಮತ್ತೆ ಕರೆ ಇದೆ. ಹಲೋ
3: ಹಲೋ, ನಮಸ್ತೆ.
1: ಹಾ ನಮಸ್ತೆ, ತಮ್ಮ ಹೆಸರು?
3: ನನ್ನ ಹೆಸರು ಗುರುಪ್ರಸಾದ್ ಅಂತ, ಮೈಸೂರಿಂದ ಪತ್ರಕರ್ತ ಮಾತಾಡ್ತಾರದು ಸರ್.
1: ನಮಸ್ತೆ, ಹೇಳಿ ಸರ್, ತಮ್ಮ ಪ್ರಶ್ನೆ ಏನಂತ?
3: ನಾನು ಪ್ಲಾಸ್ಟಿಕ್ ಬಗ್ಗೆ, ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಪ್ರಶ್ನೆ ಕೇಳಬೇಕು ಅಂತೇಳಿ ನೀವು ನಂದೀಶ್ ಸರ್ನ. ಸರ್ ನಮಸ್ತೆ ಸರ್, ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಕೇಳಬೇಕು ಅಂತೇಳಿದೀನಿ. ಈಗ ಅಂದ್ರೆ ಮೊನ್ನೆ ಒಂದ್ ತಿಂಗಳಲ್ಲಿ ಒಂದು ಕೋತಿ ಕ್ಯಾಂಪಸ್, ಬಂಡೀಪುರ ಕ್ಯಾಂಪಸ್ ಹತ್ರನೇ ಒಂದು ಕವರ್ ಹಾಕೊಂಡು ಅಂದ್ರೆ ಮುಖದ ಮೇಲೆ ಕವರ್ ಹಾಕೊಂಡ್ಬಿಟ್ಟು ಪರದಾಡ್ತಿತ್ತು. ಅಂದ್ರೆ ಚೆಕ್ ಪೋಸ್ಟ್ ಹತ್ರ ಚೆಕ್ ಮಾಡ್ಬಿಟ್ಟು ಜನ ಪ್ಲಾಸ್ಟಿಕ್ ನ ತಗೊಂಡೋಗಿ ಬಿಸಾಡೋದು ಅದೆಲ್ಲ ನಡೀತಾನೆ ಇದೆ.

0: ಪಕ್ಕದ ನೀರಿಗೆ ಇರಿ, ಅಂದ್ರೆ ಮಧುಮಲೈನಲ್ಲೇನೆ ಅಷ್ಟೊಂದು ಪ್ಲಾಸ್ಟಿಕ್ ನಿಷೇಧ ಇದೆ, ಅರ್ಧ ಲೀಟರ್ ಬಾಟ್ಲು ಒಂದ್ ಲೀಟರ್ ಬಾಟ್ಲು ಎಲ್ಲ ನಿಷೇಧ ಇದೆ. ತುಂಬಾ ಚೆನ್ನಾಗಿ ಸಮರ್ಪಕವಾಗಿ ಮಾಡಿದ್ದಾರೆ ತಮಿಳುನಾಡಲ್ಲಿ. ನಮ್ಮಲ್ಲೂ ಹಾಗೇನಾರ ಮಾಡ್ಬೋದಾ ಬಂಡೀಪುರದಲ್ಲೂ? ಪ್ಲಾಸ್ಟಿಕ್ ನಿಷೇಧ ಮಾಡಿದ್ರೆ ಪ್ರಾಣಿಗಳಿಗೆ ಒಳ್ಳೇದಾಗತ್ತಾ ಅಂತ, ಪರಿಸರಕ್ಕೆ ಹಾನಿ ಆಗತ್ತ ತಪ್ಪುತ್ತಾ ಅಂತ, ಅದು ಹೇಗ್ ಮಾಡ್ಬೋದು ಸರ್? ಏನ್ ಸರ್ ಅದ್ರ ಬಗ್ಗೆ ಸರ್ ಹೇಳ್ಬೋದು ಸರ್?
1: ಆಕ್ಚುಲಿ ಯಾವುದೇ ಒಂದು ಅಂದರೆ ಪಾರ್ಕ್ ಒಳಗಡೆ ಹೋಗುವಂಥ ಸಂದರ್ಭದಲ್ಲಿ ನಾವೆಲ್ಲ ಚೆಕ್ ಮಾಡಿ ಅಂದರೆ ಬಿಡುವಂಥ ಎಲ್ಲ ಪ್ರಕ್ರಿಯೆ ಮಾಡ್ತಿದ್ದೀವಿ. ಬಟ್ ನಮ್ಮಲ್ಲಿ ಬಂಡೀಪುರ ಏನು ನ್ಯಾಷನಲ್ ಹೈವೇ ಇರ್ತಕ್ಕಂಥ ಒಂದು ಪ್ರದೇಶ ಆಗಿರೋದ್ರಿಂದ, ಸೊ ಈ ಕಡೆ ಅಂದರೆ ಇಂಟರ್ಸ್ಟೇಟ್ ಚೆಕ್ ಪೋಸ್ಟಲ್ಲಿ ಅಂದರೆ ಒಂದು ಕಡೆ ಎಂಟ್ರ್ ಆಗ್ತಾರೆ, ಇನ್ನೊಂದು ಕಡೆ ಎಕ್ಸಿಟ್ ಆಗ್ತಾರೆ. ಸೊ ಆಕ್ಚುಲಿ ಅವೇರ್ನೆಸ್ಸನ್ನು ನಾವು ತುಂಬಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಇನ್ನು ಮುಂದೆ ಈ ಚೆಕ್ ಪೋಸ್ಟಲ್ಲಿ ಏನು ಎಂಟ್ರ್ ಆಗ್ತಾರಲ್ಲ, ಆ ಒಂದು ಇದರಲ್ಲಿ ಅಂದರೆ ಆ ಚೆಕಿಂಗ್ ಪಾಯಿಂಟಲ್ಲೇ ಅವ್ರಿಗೆ ತಿಳುವಳಿಕೆ ಮಾಡುವಂಥ ಎಲ್ಲ ಕ್ರಮನ ಇನ್ನು ಮುಂದೆ ತೊಗೊಳ್ಲಿಕ್ಕೆ ನಾನು ಅಂದರೆ ಕ್ರಮ ಜರುಗಿಸ್ತೀವಿ ಇನ್ನು ಮುಂದೆ.
2: ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಸರಿಗೆ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ, ಏನು ಒಂದು ಶಾಶ್ವತ ಪರಿಹಾರವನ್ನು ಹೇಗೆ ನಾವು ಮಾಡಬಹುದು ಅನ್ನೋದ್ರ ಬಗ್ಗೆ ಏನು ಹಾನಿಗಳು.
1: ಈಗ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದಾಗ ಏನು ಯೂಸ್ಡ್ ರೈಲ್ ಬ್ಯಾರಿಕೇಡ್ ಏನು ಮಾಡ್ತಾ ಇದೀವಲ್ಲ, ಅದು ಬಹಳಷ್ಟು ಪರಿಣಾಮಕಾರಿಯಾಗಿ ಅದು ಇದಾಗ್ತಾ ಇದೆ. ಅಂದ್ರೆ ನಾವು ಎಲ್ಲೆಲ್ಲಿ ರೈಲ್ ಬ್ಯಾರಿಕೇಡ್ ಹಾಕಿದೀವಿ ಅದ್ರ ಪಕ್ಕ ಅಂದ್ರೆ ಈಗ ನೀವು ಬಂದು ನೋಡಬಹುದು ಬೆಳೆಗಳನ್ನ. ಸೊ ಆಲ್ಮೋಸ್ಟ್ ರೈತರು ಒಳ್ಳೆ ಕ್ರಾಪ್ನ ಬೆಳೀತಾ ಇದ್ದಾರೆ ಮತ್ತೆ ಅದರಿಂದ ಪ್ರಯೋಜನನೂ ಪಡ್ಕೊಂತ ಇದ್ದಾರೆ. ಬಟ್ ಏನಾಗುತ್ತೆ, ರೈಲ್ ಬ್ಯಾರಿಕೇಡು ಒಂದು ಅಂದ್ರೆ ಹೈ ಇನ್ವೆಸ್ಟ್ಮೆಂಟ್ ಪ್ರೋಗ್ರಾಮ್ ಆಗಿರೋದ್ರಿಂದ ಮತ್ತೆ ಇದನ್ನ ಒಂದೇ ಸರಿ ಅಷ್ಟು ಲಭ್ಯ ಸಿಗ್ಲಿಕ್ಕೆ ಸಾಧ್ಯನೂ ಇಲ್ದಲೇ ಇರೋದ್ರಿಂದ ಹಂತ ಹಂತವಾಗಿ ಇದನ್ನ ನಾವು ಮಾಡ್ತಾ ಇದ್ದೀವಿ. ಸೊ ಇದು ಕಂಪ್ಲೀಟ್ ಆಗಿ ಒಂದ್ಸರಿ ಆಗ್ಬಿಟ್ರೆ ಆಮೇಲೆ ನಾವು ಖಂಡಿತವಾಗ್ಲೂ ಈ ಒಂದು ಮಾನವ ಪ್ರಾಣಿ ಸಂಘರ್ಷನ ಎಸ್ಪೆಷಲಿ ಈ ಒಂದು ಆನೆಯಿಂದ ಆಗ್ತಾ ಇರತಕ್ಕಂತ ಸಂಘರ್ಷನ ಕಂಪ್ಲೀಟ್ ಆಗಿ ನಾವು ನಿಯಂತ್ರಿಸಲು ಸಾಧ್ಯ.
2: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ,
3: ನಾಗರಾಜು ಅಂತ ಮಾಗೋಳಿಂದ ಮಾತಾಡ್ತೀನಿ.
2: ನಾಗರಾಜ್ ಅವರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ನಮ್ಮ ಜೊತೆ ನಂದಿ ಸರ್ ಇದ್ದಾರೆ.
3: ನಮಸ್ತೆ ಸರ್.
1: ನಮಸ್ಕಾರ ಹೇಳಿ.
3: ಕೆಲವರು ಅಭಿಪ್ರಾಯದಲ್ಲಿ ಕಾಡಿನಲ್ಲಿ ಕಾಡು ಪ್ರಾಣಿಗಳಿಗೂ ಮತ್ತೆ ಇವಕ್ಕೆ ಸ್ಥಳಾವಕಾಶ ಇಲ್ಲ, ಮೇವು ಸಿಗಲ್ಲ, ಅದಕ್ಕೆ ಊರ್ ಕಡೆ ಬರುತ್ತೆ ಅಂತ ಒಂದು ಇದಿದೆ. ತಮ್ಮ ಅಭಿಪ್ರಾಯ ಏನು?
1: ಇಲ್ಲ ಇಲ್ಲ, ಆ ತರ ಅಂದ್ರೆ ಇದು ಬಿಂಬಿಸ್ತಾ ಇದಾರಷ್ಟೇ. ಇದು ಕಾಡಿನಲ್ಲಿ ಯಾವುದು ಆಹಾರ ಇಲ್ಲ, ಕೊರತೆ ಇದೆ ಅಂತೇಳಿ. ಕೊರತೆ ಯಾವುದೂ ಇಲ್ಲ, ಬಟ್ ಏನಾಗುತ್ತೆ ಗೊತ್ತಾ, ಈಗ ಈ ಎಲಿಫೆಂಟ್ಸು ಮೇಯ್ತಾ ಮೇಯ್ತಾ ಬೌಂಡ್ರಿಗೆ ಬಂದಾಗ ಅಲ್ಲಿ ಅದಕ್ಕೆ ಉತ್ಕೃಷ್ಟವಾದಂಥ ಒಂದು ಆಹಾರ ಸಿಗುತ್ತೆ ಅಂತ ಅಂದಾಗ ನ್ಯಾಚುರಲಿ ಅದು ಆಚೆ ಬಂದಿರುತ್ತೆ. ಸೊ ಅದೇನಾಗುತ್ತೆ, ಬರ್ತಾ ಬರ್ತಾ ಬರ್ತಾ ಆ ಒಂದು ಇದಕ್ಕೆ ಅಡಾಪ್ಟ್ ಆಗಿಬಿಡುತ್ತೆ. ಇಲ್ಲಿ ಕಷ್ಟಪಟ್ಟು ಸುಮಾರು ಏರಿಯಾ ಸುತ್ತಿ ಆಹಾರನ ಅಂದರೆ ಅದು ಕೊರತೆನ ನೀಗಿಸೋ ಬದಲು ಇಂಥ ಕಡೆ ಹೋಗ್ಬಿಟ್ರೆ ಒಂದು ಎರಡು ತಾಸಲ್ಲಿ ಕಂಪ್ಲೀಟ್ ಅದರದ್ದು ರಿಕ್ವೈರ್ಮೆಂಟು ಆಗಿಬಿಡುತ್ತೆ. ಆದ್ರಿಂದ ಆ ಬಿಹೇವಿಯರಲ್ ಚೇಂಜಸ್ ಆಗಿದೆ ಹೊರತು ಕೊರತೆ ಇದೆ ಅನ್ನೋ ಅನ್ನೋದು ಅದಕ್ಕೆ ಯಾವುದು ಇದಿಲ್ಲ, ಬೆಲೆ ಇರಲ್ಲ. ಆನೆ ಇಷ್ಟೇ ನಿರ್ದಿಷ್ಟ ಅಂತ ಹೇಳಲಿಕ್ಕೆ ಆಗಲ್ಲ, ಅರೌಂಡ್ 1,500 ಏನೋ ನಮ್ಮ ಬಂಡೀಪುರದಲ್ಲಿ ಇದೆ ಅಂತೇಳಿ. ಮತ್ ಟ್ರಾನ್ಸಿಟ್ ಅಲ್ಲ ಅವು ಮೂವ್ಮೆಂಟ್ ಆಗ್ತಾ ಇರುತ್ತೆ. ಈ ಒಂದು ಕಾರಿಡಾರ್ ಇರ್ಬೋದು, ಕೇರಳ ಸೈಡು ಹೋಗುತ್ತೆ ಮತ್ತೆ ಈಗ ಮಧುಮಲೆ ಸೈಡು ಹೋಗುತ್ತೆ, ಈ ಕಡೆ ಬಂದ್ರೆ BRT ಸೈಡ್ ಹೋಗುತ್ತೆ. ಈ ತರ ಅವು ಯಾವಾಗ್ಲೂ ಮೂವ್ಮೆಂಟ್ ಅಲ್ಲಿ ಇರ್ತವೆ ಹೊರತು ಇದೇ ಹೋಮ್ ರೇಂಜ್ ಅಂತೇಳಿ ಯಾವುದು ನಿರ್ದಿಷ್ಟವಾಗಿ ಇರ್ಲಿಕ್ಕೆ ಸಾಧ್ಯ ಆಗಲ್ಲ. ಅದೇ ತರ ಹುಲಿಗಳ ಸಂಖ್ಯೆ ನಮ್ದೇನು ಈಗ ಲಾಸ್ಟ್ ಸೆನ್ಸಸ್ ಅಲ್ಲಿ 154 ಅಂತೇಳಿ ಏನು ವರದಿ ಮಾಡಿದ್ದಾರೆ, ಅಷ್ಟು ಆವರೇಜ್ ಅಷ್ಟು ಆ ಒಂದು ಇದರಲ್ಲೇ ಲೆವೆಲ್ ಅಲ್ಲೇ ಇದೆ ಅಂತೇಳಿ ನಾವು ಅಂದ್ರೆ ಇತ್ತೀಚಿನ ಒಂದು ಏನು ಒಂದು ಪ್ರತಿ ವರ್ಷನೂ ನಾವು ಇದನ್ನ ಮಾಡ್ತೀವಿ ಹುಲಿ ಇದನ್ನ ಸೆನ್ಸಸ್ ಅಂತೇಳಿ. ಅದರಲ್ಲೂ ಸೇಮ್ ಅದೇ ಒಂದು ಮಟ್ಟ ಕಾಪಾಡ್ಕೊಂಡಿದೆ ಅಂತೇಳಿ ಹೇಳ್ಬಹುದು. ಇದ್ರದ್ದು ಅದೇ ಅದೇ ಸಮಸ್ಯೆ. ಏನಾಗುತ್ತೆ, ಫುಡ್ ಈಸಿಯಾಗಿ ಸಿಗುವಂತ ಜಾಗಕ್ಕೆ ಬೇಗ ಅವು ಅಟ್ರಾಕ್ಟ್ ಆಗ್ತವೆ ಯಾವುದೇ ಅನಿಮಲ್.

0: ಆಗಲಿ. ಸೊ ಏನಾಗಿದೆ, ಈ ನಾವು ಅಗ್ರಿಕಲ್ಚರ್ ಪ್ರಾಕ್ಟೀಸ್ನ ನಾವು ಚೇಂಜ್ ಮಾಡ್ಕೊಂಡಿದ್ದೀವಿ. ಒಳ್ಳೊಳ್ಳೆ ಅಂದರೆ ಬೆಳೆಗಳನ್ನ ನಾವು ಹಾಕಿದ ತಕ್ಷಣ ಅವು ಅಟ್ರ್ಯಾಕ್ಟ್ ಆಗ್ತವೆ. ಸೊ ಅನಿಮಲ್ಸು ಇಂದ ಡ್ಯಾಮೇಜು ಸಹಿತ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಪ್ರೊಟೆಕ್ಷನ್ನು ಮತ್ತು ನೀರಿನ ಇದು ಎಲ್ಲ ಸಿಕ್ಬಿಡುತ್ತಲ್ಲ, ಅವಾಗ ಅವೇನು ಅನ್ಕೊಂತವೆ ಇದೇ ನಮಗೆ ಒಳ್ಳೆ ಜಾಗ ಅಂತೇಳಿ ಸೆಟ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನ ಅಂದರೆ ಏನು ಅವಾಯ್ಡ್ ಮಾಡೋಕ್ಕೋಸ್ಕರನೇ ಏನು ನಮ್ಮ ರೇಲ್ ಬ್ಯಾರಿಕೇಡ್ಗೆ ಚೈನ್ ಲಿಂಕ್ ಮೆಶ್ ಹಾಕುವಂಥ ಒಂದು ಏನು ಪ್ರೋಗ್ರಾಮ್ನ ಮಾಡಬೇಕು ಅಂತೇಳಿ ಉದ್ದೇಶ ಇಟ್ಕೊಂಡಿದ್ದೀವಿ. ಸೊ ಇದು ಹಂತಂತವಾಗಿ ಮಾಡ್ತಾ ಬಂದಾಗ ಈ ಒಂದು ಸಮಸ್ಯೆಗೂ ನಾವು ಪರಿಣಾಮಕಾರಿಯಾಗಿ ಅಂದರೆ ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದೊಂದು ಪ್ರಾಯೋಗಿಕವಾಗಿ ಈಗ ಇಡಿಯಾಲ ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲಿ ಯಾವ ರೀತಿ ಅದರಿಂದ ಪ್ರಯೋಜನ ಆಗುತ್ತೆ ಅಂತೇಳಿ ನೋಡ್ಬಿಟ್ಟು ಬೇರೆ ಕಡೆನೂ ವಿಸ್ತರಣೆ ಮಾಡುವಂತ ಕ್ರಮ ಜರುಗಿಸ್ತೀವಿ.
1: ಪರಿಹಾರ ಯಾವ ರೀತಿ ಕೊಡ್ತೀರಿ ಸರ್? ಆನೆಗಳು ಮತ್ತು ಹುಲಿಗಳು ಇದಾದ್ರೆ ಬೆಳೆ ಪರಿಹಾರ ಯಾವ ಸ್ಕೇಲ್ ಮೇಲೆ ಕೊಡ್ತೀರಿ ಅಂತ?
0: ಅಲ್ಲ, ಸ್ಕೇಲ್ ಅಲ್ಲ, ಅದಕ್ಕೆ ಏನು ಗೌರ್ಮೆಂಟ್ ಆರ್ಡರ್ ಇದೆ ಅಂದ್ರೆ ಯಾವ್ಯಾವ ಕ್ರಾಪಿಗೆ ಎಷ್ಟೆಷ್ಟು ಅಂತ ಹೇಳ್ಬಿಟ್ಟು ಆ ಒಂದು ಮಾನದಂಡದಲ್ಲಿ ಅವ್ರಿಗೆ ಪರಿಹಾರ ಅನ್ನೋದಕ್ಕಿನ್ನ ಅಂದ್ರೆ ಓನ್ಲಿ ಎಕ್ಸ್ಗ್ರೇಷಿಯಾ ಅಂತ ಹೇಳ್ತೀವಿ. ಸೊ ಮಾನವೀಯತೆ ಇದರಿಂದ ದೃಷ್ಟಿಕೋನದಿಂದ ನೀಡುವಂತ ಒಂದು ಇದು ಅಷ್ಟೇ.
2: ಬೇರೆ ಪ್ರಶ್ನೆ ಆಯ್ತಾ ನಾಗರಾಜ್ ಅವರೇ?
1: ಕ್ಯಾಮ್ರಾ ಫಿಕ್ಸ್ ಮಾಡಿದ್ವಿ ನಾವು ಎತ್ತರವಾದ ಬೆಟ್ಟದಲ್ಲಿ ಜಲಮಾರ್ಗಗಳು ನೋಡಕ್ ಅಂತ ಅನ್ಬಿಟ್ಟು ಹೇಳಿದ್ರು ಲಾಸ್ಟ್.
0: ಹೌದೌದು,
1: ಒಬ್ರು ಆಫೀಸರ್ ಅದ್ರ ಬಗ್ಗೆ ಮಾಹಿತಿ ಬೇಕಾಯ್ತು.
0: ಈಗ ಏನಾಗಿದೆ, ಎರಡು ರೀತಿಯ ಕ್ಯಾಮ್ರಾಗಳನ್ನ ನಾವು ಫಿಕ್ಸ್ ಮಾಡಿದೀವಿ. ಒಂದು ಜಿ ಎಸ್ ಬೆಟ್ಟದ ಹತ್ರ ಹೈಯೆಸ್ಟ್ ಪಾಯಿಂಟ್ ಅಲ್ಲಿ ಒಂದು AI ಕ್ಯಾಮ್ರಾ ಅಂತೇಳಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾ ಅಂತೇಳಿ. ಸೊ ಅದಕ್ಕೆ ಪ್ರೋಗ್ರಾಮಿಂಗ್ ಮಾಡಿರ್ತಾರೆ. ಈ ನಮ್ಮ ಬೌಂಡ್ರಿಯಿಂದ ಇಷ್ಟು ಸಮೀಪ ಬಂದಾಗ ಯಾವುದೇ ಅಂದರೆ ಅನಿಮಲ್ ಯಾವ ಥರದ ಅನಿಮಲ್ಲು ಅಂತೇಳು ಅದು ಪ್ರೋಗ್ರಾಮಲ್ಲಿ ಕೊಟ್ಟಿರ್ತಾರೆ. ಅದು ಅಲ್ಲಿಗೆ ಬಂದಿದ ತಕ್ಷಣ ನಮ್ಮಲ್ಲಿ ಒಂದು ಕಮಾಂಡ್ ಸೆಂಟರ್ ಇದೆ, ಅಲ್ಲಿ ಅದು ಅಲರ್ಟ್ ಕೊಡುತ್ತೆ ಹಿಂಗೆ ಇಷ್ಟು ಡಿಸ್ಟೆನ್ಸಲ್ಲಿ ಅದು ಬಂದಿದೆ ಅಂತ. ಅವಾಗ ಏನು ಮಾಡ್ತಾರೆ, ನಮ್ಮಲ್ಲಿ ಒಂದು ಆನೆಯಲ್ಲಿ ಅಂತೇಳಿ ಒಂದು ಅಪ್ಲಿಕೇಶನ್ ಇದೆ. ಆ ಅಪ್ಲಿಕೇಶನ್ನಲ್ಲಿ ಪ್ರತಿಯೊಂದು ಏನು ನಮ್ಮ ಸುತ್ತಮುತ್ತಲು ಇರತಕ್ಕಂಥ ಎಲ್ಲ ಹಳ್ಳಿಗಳ ಮಾಹಿತಿ ಮತ್ತು ಇಂಪಾರ್ಟೆಂಟ್ ಅಲ್ಲಿ ಅಂದರೆ ಯಾವ್ಯಾವ ಯಾರ್ಯಾರ ಜಮೀನಿದೆ ಅವರ ಫೋನ್ ನಂಬರ್ಗಳನ್ನೂ ಸಹಿತ ನಾವು ಆ್ಯಡ್ ಮಾಡಿಸ್ತಾ ಇದ್ದೀವಿ. ಸೊ ಇಮಿಡಿಯೇಟಾಗಿ ಅವ್ರಿಗೆ ಅಲರ್ಟ್ ಹೋಗುತ್ತೆ, ನೀವು ನೋಡಿ ಎಲಿಫೆಂಟ್ ಇಷ್ಟು ದೂರದಲ್ಲಿ ಬಂದಿದೆ, ನೀವು ಸ್ವಲ್ಪ ಹುಷಾರಾಗಿರಬೇಕು ಅಂತೇಳಿ. ಫಸ್ಟು ಏನಂದರೆ ಮಾನವ ಪ್ರಾಣಹಾನಿನ ನಾವು ತಡೆಗಟ್ಟುವಂಥದ್ದು ಪ್ರಯಾರಿಟಿ ಮೊದಲನೇದು. ಆಮೇಲೆ ಇಮಿಡಿಯೇಟಾಗಿ ನಮ್ಮ ಸ್ಟಾಫಿಗೂ ಅಲರ್ಟ್ ಹೋಗೋದ್ರಿಂದ ನಮ್ಮ ಸ್ಟಾಫು ಹೋಗ್ಬಿಟ್ಟು ಬಾರ್ಡ್ರಲ್ಲಿ ಅದು ಆಚೆ ಬರೋದ ರೀತಿಯಲ್ಲಿ ತಡಿಲಿಕ್ಕೆ ಕ್ರಮ ಕೈಗೊಳ್ತಾರೆ. ಇದು ಒಂದು AI ಕ್ಯಾಮ್ರಾದ್ದಾಯಿತು. ಅದೇ ರೀತಿ GSM ಕ್ಯಾಮ್ರಾಗಳು ನಾವು ಇವತ್ತು GSM ಕ್ಯಾಮ್ರಾಗಳು ಎಸ್ಪೆಷಲಿ ಈ ಓಂಕಾರ ಭಾಗ ಮತ್ತು ನುಗು ಭಾಗದಲ್ಲಿ ಎಲ್ಲ ಕಡೆ ನಾವು ಇನ್ಸ್ಟಾಲ್ ಮಾಡಿದ್ದೀವಿ. ಸೊ ಅದು ಅಷ್ಟೇ, ಅದು ಬೌಂಡ್ರಿಗೆ ಬರುವಂಥ ಬರೋಕ್ಕಿಂತ ಮುಂಚೆನೇ ಅಲರ್ಟ್ ಕೊಡುತ್ತೆ. ಸೊ ಇದನ್ನು ನಾವು ಇಂಟಿಗ್ರೇಟ್ ಮಾಡ್ತಾ ಇದ್ದೀವಿ. ಇದಾಗಿದ ತಕ್ಷಣ ಕಂಪ್ಲೀಟಾಗಿ ಮಾಹಿತಿನ ಜನರಿಗೆ ತಲುಪಿಸೋಂಥ ಒಂದು ಅರ್ಲಿ ಅಲರ್ಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಇದು ಮಾಡುವಂಥ ಇದು ಪ್ರಕ್ರಿಯೆ ನಾವು ಚಾಲನೆ ಮಾಡಿದ್ದೀವಿ. ಇನ್ನೊಂದು ವಾರದ ಒಳಗಡೆ ಇದೆಲ್ಲ ಚಾಲನೆಗೆ ಬರುತ್ತೆ.
2: ಓಕೆ, ಧನ್ಯವಾದ.
1: ಆನೆ ಕಾರಿಡಾರ್ ಅಂತ ಒಂದು ವ್ಯವಸ್ಥೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಮ್ಮಿಲ್ಲ ಏನಾದ್ರೂ ಇದೆಯಾ ಸರ್?
0: ಆನೆ ಕಾರಿಡಾರ್ ಅಂತೇಳಿ ಅದನ್ನ ಐಡೆಂಟಿ ಇದು ನಮ್ಮಲ್ಲಿ ಇನ್ನೂ ಯಾವುದೇ ಚಾಲನೆಗೆ ಬಂದಿಲ್ಲ. ಆ ಥರ ಬಂದಾಗ ಖಂಡಿತವಾಗ್ಲೂ ಜನರ ಜೊತೆ ನಾವು ಅದನ್ನು ಸಮಾಲೋಚನೆ ಮಾಡ್ತೀವಿ.
2: ಓಕೆ ಓಕೆ, ಧನ್ಯವಾದಗಳು ನಾಗರಾಜ್ ಅವರೇ ಕರೆ ಮಾಡಿದ್ದೆ. ಸರ್, ಈಗ ತಾವು ಮಾತನಾಡ್ತೀರಿ ಈಗ ಬ್ಯಾರಿಕೇಡ್ ರೈಲ್ವೆ ಬ್ಯಾರಿಕೇಡ್ ಬಗ್ಗೆ ಈಗ ಈ ಒಂದು ರೈಲ್ವೆ ಬ್ಯಾರಿಕೇಡನ್ನ ಹೇಗೆ ಯಾವ ಥರ ಒಂದು ಯಾವ ಒಂದು ಏರಿಯಾದಲ್ಲಿ ಮಾಡಿದ್ರೆ ಅನುಕೂಲ, ಆ ಥರ ಒಂದು ಮಾನದಂಡ ಇಟ್ಕೊಂಡು ಮಾಡ್ತಾರ ಅಥವಾ ಹೇಗೆ ಇಲ್ಲಿ ಪ್ರಾಣಿಗಳು ಹೆಚ್ಚಾಗಿದೆ ಆ ಒಂದು ಪ್ರದೇಶಕ್ಕೆ ಮಾತ್ರ ಮಾಡಲಾಗ್ತದೆ ಹೇಗೆ ಸರ್?
0: ಆಕ್ಚುಲಿ ರೈಲ್ ಬ್ಯಾರಿಕೇಡ್ನ ನಾವು ಈಗ ನೋಡ್ತಾ ಇದ್ದೀವಿ. ಎಕ್ಸ್ಗ್ರೇಷಿಯಾ ಅಂತ ನಾನು ಹೇಳ್ತಾ ಇದ್ದೆ, ಅಂದರೆ ಕಂಪನ್ಸೇಷನ್ ಅಂತ ಹೇಳ್ತೀವಿ ಈ ಬೆಳೆ ಹಾನಿಗೆ.

0: ಸೊ ಎಲ್ಲಿ ಹೆಚ್ಚಾಗಿ ನಾವು ನೋಡ್ತಾ ಇದೀವಿ ಅಂತ ಜಾಗಗಳಿಗೆ ಪ್ರಯೋರಿಟೈಸ್ ಮಾಡಿ ಮಾಡ್ತಾ ಇರತಕ್ಕಂತ ಒಂದು ಕಾರ್ಯಕ್ರಮ. ಸೊ ಅದು ನಾನು ಹೇಳದ್ನಲ್ಲ, ಯಾವ ಫಸ್ಟ್ ನೀವು ಹೈಯೆಸ್ಟ್ ಆಗ್ತಾ ಇದೆ ಅಂತ ಮಾಡಿದಾಗ ಪಕ್ಕದಕ್ಕೆ ಅದು ಶಿಫ್ಟ್ ಆಗ್ತಾ ಇದೆ. ಸೊ ಆದ್ರಿಂದ ಕಂಪ್ಲೀಟ್ ಅಂದ್ರೆ ನಮ್ಮ ಬಂಡೀಪುರ ವ್ಯಾಪ್ತಿನಲ್ಲಿ ಎಷ್ಟು ಬೇಕಾಗುತ್ತೆ ಅಷ್ಟು ಈಗ ಅಸೆಸ್ ಮಾಡಿಸಿದೀವಿ. ಸೊ ಅಸೆಸ್ ಮಾಡಿಸಿ ಸರ್ಕಾರಕ್ಕೆ ಒಂದು ಇದನ್ನು ಸಬ್ಮಿಟ್ ಮಾಡಿದೀವಿ, ಪ್ರಪೋಸಲ್ನ. ಸೊ ಇದನ್ನ ಹಂತ ಮೋಸ್ಟ್ಲಿ ವಿತ್ ಇನ್ ಒನ್ ಆರ್ ಟೂ ಇಯರ್ಸ್ ಒಳಗಡೆ ಮೋಸ್ಟ್ಲಿ ನಾವು ಈ ಎಲ್ಲ ಒಂದು ಅಂದ್ರೆ ಸಮಗ್ರವಾಗಿ ಇದನ್ನ ಅನುಷ್ಠಾನ ಮಾಡಲಿಕ್ಕೆ ಕ್ರಮ ಜರುಗಿಸಬಹುದು.
1: ಓಕೆ, ಸೊ ಅಂದ್ರೆ ಬಂಡೀಪುರ ವ್ಯಾಪ್ತಿಯಲ್ಲಿ ಒಂದು ಎರಡು ವರ್ಷದಲ್ಲಿ ಎಲ್ಲ
0: ಎರಡು ಮೂರು ವರ್ಷದ ಒಳಗಡೆ ಎಲ್ಲ ಮಾಡಲಿಕ್ಕೆ ಕ್ರಮ ಜರುಗಿಸಬಹುದು.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ
2: ಸರ್, ನಮಸ್ತೆ.
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಗುರುಸ್ವಾಮಿ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ನಮ್ಮ ಜೊತೆ ನಂದೀಶ್ ಸರ್ ಇದ್ದಾರೆ.
2: ನಮಸ್ಕಾರ
0: ಹೇಳಿ.
2: ನನ್ನೊಂದು ಪ್ರಶ್ನೆ ಏನಂತಂದ್ರೆ, ನಮ್ಮ ಎಪಿಸಿಗಳಲ್ಲಿ ಇರುವಂತ ನಮ್ಮ ಅಂದ್ರೆ ಆಂಟಿ ಪಾಕಿಂಗ್ ಕ್ಯಾಂಪ್ ಗಳಲ್ಲಿ ಇದಾರಲ್ಲ ಸರ್ ನಮ್ಮ ವಾಚರ್ಸ್ ಗಳು,
0: ಹೌದು,
2: ಅದರಲ್ಲಿ ಆಲ್ಮೋಸ್ಟ್ ನಮ್ಮ 70% ನಮ್ಮ ಟ್ರೈಬಲ್ ಆಡಿಗಳಿರುವಂತ ನಮ್ಮ ಗಿರಿಜನರ ಇದಾರೆ.
0: ಹೌದೌದು.
2: ಅವ್ರಗಳಿಗೆ ಕೆಲವು 40-30 ವರ್ಷ ದುಡಿದಿರುವಂತವ್ರು ಇದಾರೆ.
0: ಹೌದು.
2: ಅವ್ರಗಳಿಗೆ ಏನ್ ಪರ್ಮನೆಂಟ್ ಮಾಡುವಂತ ಒಂದು ವ್ಯವಸ್ಥೆ ಏನೋ ತಮ್ಮ ಇಲಾಖೆಯಿಂದ ಏನಾದ್ರು ಒಂದು ಒತ್ತು ಕೊಡ್ತಾ ಇದೀರ ಸರ್? ಏನೋ ಇಲ್ಲ ಅಂತ ಇದೆಯಾ, ಅದ್ರ ಬಗ್ಗೆ ಒಂಚೂರು ಮಾಹಿತಿ ಬೇಕಿದೆ ಸರ್.
0: ಇಲ್ಲ, ಇದ್ರ ಬಗ್ಗೆ ನಾವು ಸರ್ಕಾರದಲ್ಲಿ ಮಾತಾಡಬೇಕು. ನಮ್ಮ ಹಂತದಲ್ಲಿ ಯಾವುದೇ ಒಂದು ಚರ್ಚೆ ಮಾಡಿ ಅದನ್ನ ಅಂದ್ರೆ ಯಾವುದೇ ಒಂದು ಅಂದ್ರೆ ಉಪಯೋಗ ಆಗಲ್ಲ. ಸರ್ಕಾರದ ಮಟ್ಟದಲ್ಲಷ್ಟೇ ಇದು ಚರ್ಚೆ ಆಗಿ ಏನಾದರೂ ಕ್ರಮ ಜರುಗಿಸಲಿಕ್ಕೆ ಸಾಧ್ಯ ಆಗುತ್ತೆ.
2: ಯಾವುದೇ ನಮ್ಮ ಅರಣ್ಯ ಮಂತ್ರಿಗಳು ಯಾರೇ ಆದ್ರೂ ಕೂಡ 10-20 ವರ್ಷ ಆಗಿರೋರು, ಇವಾಗ ನಮ್ಮ ಪಕ್ಕದಲ್ಲಿ ನಮ್ಮ ಮುದುಮಲೆ ಫಾರೆಸ್ಟ್ ಇದೆಯಲ್ಲ ಸರ್?
0: ಹೌದೌದು.
2: ಮುದುಮಲೆ ಟೈಗರ್ ರಿಸರ್ವ್ ಇದೆಯಲ್ಲ, ಸೊ ಅಲ್ಲೆಲ್ಲ 10 ವರ್ಷ ಆದವರಿಗೆಲ್ಲ ಪರ್ಮನೆಂಟ್ ಮಾಡಿ ಪೋಸ್ಟಿಂಗ್ ಕೊಡ್ತಾ ಇದಾರೆ. ಸೊ ನಮ್ಮಲ್ಲಿ 30-40 ವರ್ಷ ದುಡಿದವರೆಗೂ ಕೂಡ ಅದರಲ್ಲಿ ನಮ್ಮ ಟ್ರೈಬಲ್ಸ್ ಗಳನ್ನ ಅಷ್ಟಿಷ್ಟು ಕ್ಷೇಮ ಅಭಿವೃದ್ಧಿ ಸೇರಿಸ್ತೇನೆ ಕೈ ಬಿಟ್ಟರಂತ ಸುಮಾರು ಸಂಗತಿಗಳಿದಾವೆ.
0: ಇಲ್ಲ ಇಲ್ಲ ಇಲ್ಲ, ಆಕ್ಚುಲಿ ಮೊನ್ನೆ ನಾನೇ ವಾಲಂಟಿಯರ್ ಆಗಿ ಈ ಮಧುಮಲೆಯಲ್ಲಿ ಈ ತರ ಆಗಿದೆ ಅಂತೇಳಿ ಗೊತ್ತಾದ್ಮೇಲೆ ನಾನು ನಿಮ್ಮ ಒಬ್ರು ಟ್ರೈಬಲ್ ಲೀಡರ್ ಅವರು ಬಂದ್ಬಿಟ್ಟು ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಇದನ್ನ ನಾನು ಹೇಳಿದ್ದೀನಿ ಸರ್ಕಾರದ ಮಟ್ಟದಲ್ಲಿ ಅದಕ್ಕೆ ಯಾವ ರೀತಿ ನಾವು ಕ್ರಮ ಜರುಗಿಸ್ಬೋದು ಅಂತೇಳಿ ಚರ್ಚೆ ಮಾಡಿ ಅದನ್ನ ಮುಂದೆ ಮಾಡುವಂತ ಒಂದು ಕ್ರಮ ಮಾಡ್ತೀವಿ. ಇಲ್ಲ ಇಲ್ಲ, ಇದೇ ಇದೆ, ಮೊನ್ನೆ ಅವರೆಲ್ಲ ಕೊಟ್ಟಿದ್ದಾರೆ. ಆಮೇಲೆ ಲಿಸ್ಟ್ ಆಫ್
2: ಅವರೇ ಖುದ್ದಾಗಿ ಒಂದು ಲೆಟರ್ ಮಾಡಿ ಬೆಂಗಳೂರು ಅರಣ್ಯ ಭವನಕ್ಕೂ ಮೈಸೂರಿಗೂ ಎಲ್ಲ ಕಳಿಸಿ ಎಲ್ಲ ಮಾಡಿದ್ರು ಅವಾಗ್ಲೇನೆ. ನಮ್ ಇಲಾಖೆ ಕಡೆಯಿಂದ ಏನು ಅದ್ರ ಬಗ್ಗೆ ರೆಸ್ಪಾನ್ಸಿಬಲ್ ಸರ್, ಅದಕ್ಕೆ ನಮ್ಗೆ ಸ್ವಲ್ಪ ಬೇಜಾರಾಗುತ್ತೆ.
0: ಇಲ್ಲ ಇಲ್ಲ, ಈಗ ನೋಡೋಣ ನಾನು ಅದಕ್ಕೆ ಸೊ ಸರ್ಕಾರದ ಮಟ್ಟದಲ್ಲೇ ಇದು ಆಗ್ಬೇಕಾದಂತ ಒಂದು ಪ್ರಕ್ರಿಯೆ. ಸೊ ಇಲ್ಲಿ ನಾವು ಚರ್ಚೆ ಮಾಡೋದ್ರಿಂದ ಅದಕ್ಕೆ ಯಾವುದೇ ಒಂದು ಇದು ಸಿಗಲ್ಲ.
2: ಸರಿ ಸರ್, ಅದೊಂದು. ಆಮೇಲೆ ಇನ್ನೊಂದು ಪ್ರಶ್ನೆ
0: ಹೇಳಿ ಹೇಳಿ
2: ಸರ್. ನಮ್ಮ ಅಕ್ಕಪಕ್ಕ ಹಳ್ಳಿಗಳಲ್ಲಿ ಏನೇ ಒಂದು ಇನ್ಸಿಡೆಂಟ್ ಆಗಿ ಅಥವಾ ಬೆಳೆ ನಾಶ ಆಯ್ತು ಅಂತ ಅಂದಾಗ ಇಲಾಖೆ ಕಡೆಯಿಂದ ಕೊಡುವಂತ ಪರಿಹಾರ ಶೀಘ್ರದಲ್ಲಿ ಕೊಡುವಂತ ಒಂದು ವ್ಯವಸ್ಥೆ ನಮ್ಮ ಕೈಯಿಂದ ಮಾಡಬಹುದಲ್ಲ ಸರ್?
0: ಇಲ್ಲ, ಅದನ್ನ ಆಲ್ಮೋಸ್ಟ್ ನಾವು ಮಾಡ್ತಾ ಇದೀವಿ. ಸೊ ಈಗ ಕಳೆದ ವರ್ಷದೆಲ್ಲ ಮುಗಿದಿದೆ, ಈ ವರ್ಷದಲ್ಲಿ ಸ್ವಲ್ಪ ಬಾಕಿ ಇದೆ, ಅದನ್ನ ಇಮಿಡಿಯೇಟ್ ಆಗಿ ಕೊಡುವಂತ ಎಲ್ಲ ಕ್ರಮನ ಜರುಗಿಸ್ತೀವಿ.
1: ಧನ್ಯವಾದಗಳು ಗುರುಸ್ವಾಮಿ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಮಾತನಾಡ್ತಿದ್ರಿ ಮಾನವ ಮತ್ತು ಪ್ರಾಣಿ ಸಂಘರ್ಷ ಸಂಬಂಧಪಟ್ಟಂತೆ ಮಾತನಾಡ್ತೀರಿ. ಈಗ ಒಂದು ವೇಳೆ ಈಗ ಈ ಒಂದು ಪ್ರಾಣಿ ಸಂಘರ್ಷದಿಂದ ಮಾನವನ ಜೀವಹಾನಿ ಆದಾಗ ಅಥವಾ ಗಾಯಗಳಾದಾಗ ಸರ್ಕಾರದಿಂದ ಏನು ಅವರುಗಳಿಗೆ ಸೌಲಭ್ಯ ಸಿಗುತ್ತೆ ಸರ್, ಹೇಗೆ?
0: ಈಗ ಪ್ರತಿಯೊಂದು ಅಂದ್ರೆ ಮುಂಚೆ ಬಹಳಷ್ಟು ಕಮ್ಮಿ ಇತ್ತು, 5 ಲಕ್ಷ ಒಂದು ಅಂದ್ರೆ ಪ್ರಾಣನಿಗೆ ಇತ್ತು, ಅದು 15 ಲಕ್ಷದವರೆಗೂ ಜಾಸ್ತಿ ಆಯ್ತು. ಈಗ 20 ಲಕ್ಷದವರೆಗೂ ಪ್ರಾಣಹಾನಿಗೆ ನಾವು ಅವ್ರಿಗೆ ಕೊಡ್ತೀವಿ. ಅಕಸ್ಮಾತ್ ಈ ಯಾವುದೋ ಒಂದು ಅನಿಮಲ್ಲಿಂದ ಸೊ ಏನೋ ಒಂದು ನಷ್ಟ ಆಗಿ ಅಂಗವಿಕಲತೆ ಬಂದ್ರೆ ಅದಕ್ಕೂ

0: ಸಹಿತ 10 ಲಕ್ಷದವರೆಗೂ ಅವ್ರಿಗೆ ಡಿಸೆಬಿಲಿಟಿಗೆ ಕೊಡ್ತಾ ಇದ್ದೀವಿ. ಅದರ ಜೊತೆನಲ್ಲಿ ಅವ್ರಿಗೆ ಪ್ರತಿ ತಿಂಗಳು 4,000 ಅಂದರೆ ಇದನ್ನು ಸೌಲಭ್ಯನೂ ಸಿಗ್ತಾ ಇದೆ. ಸೊ ಜೊತೆಲಿ ಈಗ ಅಕಸ್ಮಾತ್ ಯಾರಿಗೋ ಸ್ವಲ್ಪ ಇಂಜುರಿ ಆಯಿತು ಅಥವಾ ಒಂದು ಹಾಸ್ಪಿಟಲೈಸ್ ಆದರು, ಕಂಪ್ಲೀಟ್ ಅವರ ಈ ಚಿಕಿತ್ಸೆಯ ವೆಚ್ಚನು ಬರೆಸುವಂತ ಎಲ್ಲ ಕ್ರಮನು ಜರುಗಿಸ್ತಾ ಇದೆ.
1: ಸರ್, ಹಾಗೆ ಇವಾಗ ತಾವು ಹೇಳ್ತಾ ಇದ್ರಿ ಈ ತರ ಅಂದ್ರೆ ಪ್ರಾಣಿಗಳು ಗ್ರಾಮಕ್ಕೆ ಬರ್ತಕ್ಕಂಥದ್ದು ಹೇಗೆ ಯಾವ ಕಾರಣಕ್ಕೋಸ್ಕರ ಗ್ರಾಮಗಳಿಗೆ ಬರ್ತವೆ. ಈಗ ಒಂದು ವೇಳೆ ಸರ್ ಈಗ ಈ ತರ ಒಂದು ಕಾಡು ಪ್ರಾಣಿಗಳು ಗ್ರಾಮದ ಕಡೆ ಬಂದಾಗ ಯಾವ ರೀತಿಯ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ಗ್ರಾಮಸ್ಥರು ಮತ್ತು ಸಮುದಾಯದವರು ವಹಿಸಬೇಕಾಗತ್ತೆ ಸರ್?
0: ಮೊಟ್ಟೆ ಮೊದಲನೇದಾಗಿ ಬಂದಿದ ತಕ್ಷಣ ಅಥವಾ ಅವರ ಗಮನಕ್ಕೆ ಬಂದ ತಕ್ಷಣ ಇಲಾಖೆಗೆ ಇನ್ಫಾರ್ಮೇಶನ್ ಕೊಡಬೇಕು.
1: ಹೌದು.
0: ಸೊ ಜೊತೆನಲ್ಲಿ ಅವರು ಸಂಯಮ ಕಾಪಾಡ್ಕೋಬೇಕು. ಸುಮ್ಮನೆ ಗುಂಪು ಸೇರೋದು ಮತ್ತೆ ಆನೆ ಅಂದ್ರೆ ಆನೆ ಇದ್ರೆ ಆನೆ ಮೇಲೆ ದಾಳಿ ಮಾಡಕ್ಕೆ ಹೋಗೋದು ಅಥವಾ ಈ ಟೈಗರ್ ಏನಾದ್ರು ಇದ್ರೆ ಅದ್ರ ಹುಲಿ ಮೇಲೆ ದಾಳಿ ಮಾಡುವಂತ ಪ್ರಯತ್ನ ಮಾಡೋದು, ಈ ತರದ್ದು ಮಾಡಿದಾಗ ಏನಾಗುತ್ತೆ, ಗುಂಪು ಇರ್ತಾರಲ್ಲ ಅದೇನಾದರೂ ರಿಯಾಕ್ಟ್ ಆಗಿ ವಾಪಸ್ ಬಂದಾಗ ಸೊ ಪ್ರಾಣಹಾನಿ ಆಗುವಂತ ಎಲ್ಲ ಸಾಧ್ಯತೆಗಳಿರುತ್ತೆ. ಸೊ ಅದಕ್ಕೆ ಫಸ್ಟು ಅವರು ಏನು ವೃದ್ಧರು ಮತ್ತೆ ಮಕ್ಕಳನ್ನ ಸೇಫರ್ ಇದಕ್ಕೆ ತಗೊಂಡೋಗ್ಬೇಕಾಗುತ್ತೆ. ಮತ್ತೆ ಇವರು ಸಹಿತ ಸುಮ್ಮನೆ ವಾಚ್ ಮಾಡ್ತಾ ಇಲಾಖೆ ಗಮನಕ್ಕೆ ತಂದು ಇಲಾಖೆಯವರು ಬಂದ ಮೇಲೆ ಅಷ್ಟೇ ಇಲಾಖೆಯವರು ಕ್ರಮ ತಗೊಳೋದನ್ನ ಇದ್ ಮಾಡ್ಬೇಕು ಹೊರತು ಇವರೇ ಅಂದ್ರೆ ಹೋಗ್ಬಿಟ್ಟು ಯಾವ ಏನಾದರೂ ಅಂದ್ರೆ ಮಾಡುವಂತ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಅದು ಬೇರೆ ತರ ಆಗುವಂತ ಸಾಧ್ಯತೆ ಇರುತ್ತೆ.
1: ಸರಿ, ತಾವು ಹೇಳ್ದಂಗೆ ಈ ತರ ಒಂದು ಮಾನವ ಮತ್ತು ಪ್ರಾಣಿ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸ್ಥಳೀಯ ಸಮುದಾಯ ಇರ್ಬೋದು ಈ ತರ ಒಂದು ಸಂಘರ್ಷವನ್ನ ತಡೆಯ ನಿಟ್ಟಿನಲ್ಲಿ ಇವರ ಒಂದು ಸಹಕಾರ ಹೇಗೆ ಯಾವ ತರ ಬೇಕು ಸರ್?
0: ಇದೇ ಬಹಳಷ್ಟು ನಮಗೆ ಬೇಕಾಗಿರುತ್ತೆ. ಯಾಕೆಂದ್ರೆ ಈಗ ಕಳೆದ ಈಗ ಹಿಂದಿನ ಒಬ್ರು ಕಾಲರ್ ಹೇಳ್ತಾ ಇದ್ರು, ನಾವು ಹಾಡಿಯಿಂದ ಮಾತಾಡ್ತಾ ಇದೀವಿ, ಎಬಿ ಕ್ಯಾಂಪ್ಗಳಲ್ಲಿ ಆಲ್ಮೋಸ್ಟ್ 80% ನಮ್ಮ ಟ್ರೈಬಲ್ ಇವ್ರಿಗೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀರಿ ಅಂತೆ. ಸೊ ಈ ತರ ಇಲಾಖೆ 10 ಹಲವಾರು ಕ್ರಮಗಳನ್ನ ಮಾಡ್ತಾ ಇದೆ. ಈ ಅವೇರ್ನೆಸ್ ಮಾಡುವಂತ ಒಂದು ಪ್ರಯತ್ನ ಇರಬಹುದು ಅಥವಾ ಅಂದ್ರೆ ಜನರಿಗೆ ಚಿಕ್ಕ ಪುಟ್ಟ ಮುಂಚೆ ಏನು EDC ಅಂತೇಳಿ ಮಾಡಿಬಿಟ್ಟು EDC ಮೂಲಕ ಬಹಳಷ್ಟು ಸವಲತ್ತನ್ನು ಇಲಾಖೆ ಸಪೋರ್ಟ್ ಮಾಡಿದೆ. ಸೊ ಅದೇ ರೀತಿಯಾಗಿ ನಮ್ಮ ಜನಗಳು ಸಹಿತ ಅಂದ್ರೆ ವಿಶ್ವಾಸ ಇದು ಏನು ಇಲಾಖೆ ಮತ್ತೆ ಜನಗಳ ಮಧ್ಯ ಸೌಹಾರ್ದಯುತವಾಗಿ ಇದು ಏನು ಸಂಬಂಧ ಬಂತು ಅಂದ್ರೆ ಈ ಒಂದು ಮಾನವ ಮತ್ತೆ ಪ್ರಾಣಿಗಳ ಸಂಘರ್ಷನ ತಹಬದಿಗೆ ನಾವು ತರಲಿಕ್ಕೆ ಸಾಧ್ಯ ಆಗುತ್ತೆ.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ
2: ಸರ್, ನಮಸ್ಕಾರ ಸರ್.
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ
2: ಸರ್? ನನ್ನ ಹೆಸರು ಸಂತೋಷ್ ಕುಮಾರ್ ಅಂತ ಸರ್, ನಾವು ಹೊಸಬೀರೋಳ್ ಮುಳ್ಳೂರು ಗ್ರಾಮ ಪಂಚಾಯತಿ ಸರ್.
1: ಓಕೆ, ಹೇಳಿ ಹೇಳಿ ತಮ್ಮ ಪ್ರಶ್ನೆ ಏನಂತ
2: ಸರ್. ನಮ್ದು 17 ಜನದ ಪೌರ ಕಾರ್ಮಿಕರಿಗೆ ಅವಾಗ ಬೀರ್ವಾಲ್ ಡ್ಯಾಮ್ ಕಟ್ಟಿದಾಗ 62-63 ನಮ್ಗೆ ಸಾಗುವಳಿ ಆಗಿತ್ತು ಸರ್. ಆಮೇಲೆ 86-87 ನಮ್ದು ದುರಸ್ತಿನ ಆಗಿದೆ ಸರ್. 17 ಜನದ ದುರಸ್ತಿ ಆಗಿ ನಾವು ವ್ಯವಸಾಯನ 2016 ತನಕ ಮಾಡ್ಕೊ ಬಂದಿದೀವಿ ಸರ್. ಈಗ ಸ್ವಲ್ಪ ಪ್ರಾಣಿಗಳ ಅವಳಿ ಜಾಸ್ತಿ ಆಗಿ ನಾವೇನ್ ಮಾಡಿದೀವಿ ಸರ್, ಎಲ್ಲ ವಲಸೆಗೆ ಬೀಚ್ ಅಲ್ಲಿ ಮತ್ತೆ ಆ ಕಡೆ ಈ ಕಡೆ ಎಲ್ಲ ಹೋಗ್ಬಿಟ್ಟಿವಿ ಸರ್. ನಾವು ಅಲ್ಲಿಗೆ ಅದೇನಾಗುತ್ತೆ ಸರ್, ಒಂದ್ 4 ಜನ ಮಾತ್ರ ಹೊರಗಡೆ ವ್ಯವಸಾಯ ಮಾಡ್ಕೊಂಡಿದ್ರು, ಇನ್ನು 13 ಜನ ಒಳಗಡೆನೆ ಇದಾರೆ ಸರ್. ಅದನ್ನ ಫಾರೆಸ್ಟ್ ಅವರು ಟ್ರೆಂಚ್ ಮಾಡ್ಕೊಂಡು ಇದ್ ಮಾಡ್ಬಿಟ್ಟಿದ್ರೆ ಸರ್ 2016. ಅದಕ್ಕೆ ಸರ್ ಅದ್ರ ಬಗ್ಗೆ ಸ್ವಲ್ಪ ತುಂಬಾ ಇದ್ ಮಾಡ್ಬೇಕು. ಈಗ ಎಲ್ಲ ಪೌಷ್ಟಿಕತೆ ಎಲ್ಲ ಆಗಿದೆ ಸರ್. ಸೊ ಅದರಿಂದ ತಮ್ಮ ಒಂದು ಹೆಲ್ಪ್ ಇಂದ ಅದು ಹೆಂಗಾರ ಮಾಡಿ ಇದ್ ಮಾಡ್ಬೇಕಲ್ಲ ಸರ್. ಈಗ ಟ್ರೆಂಚ್ ಹಾಕೊಂಡ್ಬಿಟ್ಟಿದ್ರೆ ಸರ್ ಅದು 13 ಜನದ್ದು.
0: ಅದು ಯಾವ ಭಾಗದಲ್ಲಿ ಬರುತ್ತೆ ಇದು
2: ಸರ್? ನಮ್ದು ಈಗ ಫಾರೆಸ್ಟ್ ಬಸವನಕೋಟೆ ಬರುತ್ತಲ್ಲ ಸರ್,
0: ನುಗು ವ್ಯಾಪ್ತಿಲಿ ಬರುತ್ತಾ ಇದು? ಅಲ್ಲಿ ವಲಯಾಧಿಕಾರಿಗಳು ನಮ್ ಜೊತೆನೆ ಇದಾರೆ. ಇದು ಈ ಕಾರ್ಯಕ್ರಮ ಆದ ನಂತರ ನಾನು ಚರ್ಚೆ ಮಾಡಿ ಯಾವ ರೀತಿ ಅಂದ್ರೆ ಅದಕ್ಕೆ ಪರಿಣಾಮಕಾರಿಯಾಗಿ ಮಾಡ್ಬೇಕು ಅದನ್ನ ನಾನು ಚರ್ಚೆ ಮಾಡ್ತೀನಿ.
2: ಸರಿ ಸರ್, ನಮ್ದೆಲ್ಲ ದುರಸ್ತಿ ಆಗಿರೋ ಸರ್, 40 ಸರ್ ದುರಸ್ತಿ ಆಗಿ.
0: ಓಕೆ ಆಯ್ತು ಆಯ್ತು,
1: ಓಕೆ ಧನ್ಯವಾದಗಳು ಸಂತೋಷ್ ಅವರೇ. ಸರ್ ಈಗ ತಾವು ಮಾತನಾಡ್ತಾ ಇದ್ರಿ ಸಮುದಾಯದ ಸಹಭಾಗಿತ್ವ ಇರ್ಬೋದು ಅನ್ನೋದ್ರ ಬಗ್ಗೆ, ಅದೇ ರೀತಿ ಈಗ ಅರಣ್ಯ ಇಲಾಖೆ ಮತ್ತು ಗ್ರಾಮಸ್ಥರ ನಡುವಿನ ಒಂದು ಸಮನ್ವಯ ಹೇಗೆ ಯಾವ ತರ ಇರಬೇಕು ಸರ್, ಒಂದು ಕಾರ್ಯ ಕೆಲಸ ಕಾರ್ಯಗಳು ಸಂಘರ್ಷ ಅಂದ್ರೆ ಈ ಒಂದು ನಿಯಂತ್ರಣವನ್ನು ನಾವು ಸುಲಲಿತವಾಗಿ ಮಾಡಬೇಕು ಅಂತಂದಾಗ ಎಲ್ಲರ ಒಂದು ಸಹಕಾರ ಕೂಡ ಬಹಳ ಮುಖ್ಯ. ಸೊ ಈ ಒಂದು ನಿಟ್ಟಿನಲ್ಲಿ ಹೇಗೆ ಇಲಾಖೆ

0: ಗ್ರಾಮಸ್ಥರ ನಡುವಿನ ಒಂದು ಸಾಮಾನ್ಯ ಪ್ರೀತಿ ಹೇಗಿರ್ಬೇಕು ಸರ್?
1: ಅದೇ ಈ ಕಾಡಂಚಿನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಗ್ರಾಮಗಳನ್ನು ನಮ್ಮವರು ನಾವೀಗ ಆಲ್ರೆಡಿ ತಿಳುವಳಿಕೆ ಕೊಟ್ಟಿದ್ದೀವಿ. ರೇಂಜ್ ಆಫೀಸರ್ ಅವ್ರಿಗೂ ಅಂದ್ರೆ ಅವರು ಪ್ರತಿ ಗ್ರಾಮಗಳಿಗೂ ಅವರೇ ಹೋಗ್ಬಿಟ್ಟು ಜನರುಗಳ ಮಧ್ಯೆ ನೀವು ಏನು ಸಮನ್ವಯ ಸಾಧಿಸೋದ್ರ ಜೊತೆಯಲ್ಲಿ ಅವ್ರಿಗೆ ತಿಳುವಳಿಕೆನೂ ಕೊಡಬೇಕು. ಅಂದ್ರೆ ಈ ಕೆಲವೊಂದು ಅದೇ ನಾನು ಹೇಳಿದ್ನಲ್ಲ, ಅಲರ್ಟ್ ಕೊಟ್ಟಾಗ ಅವರು ಅದನ್ನ ಪಾಲಿಸ್ಬೇಕು. ಇಲ್ಲ ನಾನು ಅಂದ್ರೆ ಸಾಯಂಕಾಲ ಎಸ್ಪೆಷಲಿ ನೀವು ನೋಡಿದ್ರೆ ಸಾಯಂಕಾಲ ಅಥವಾ ಅರ್ಲಿ ಮಾರ್ನಿಂಗ್ ಈ ಒಂದು ಅಂದ್ರೆ ಸಾವುಗಳು ನಡೀತಾ
0: ಇದೆ
1: ಯಾವುದೇ ಒಂದು ಪ್ರಾಣಿ ದಾಳಿಯಿಂದ. ಸೊ ಇಂಥ ಸಮಯನ ನಾವು ಒಂದು ಸ್ವಲ್ಪ ಅಂದ್ರೆ ಮುನ್ನೆಚ್ಚರಿಕೆಯಿಂದ ನೋಡಿದಾಗ ಸೊ ಇಂಥ ಒಂದು ಸಂಘರ್ಷನ ನಾವು ತಹಬದಿಗೆ ತರಲಿಕ್ಕೆ ಸಾಧ್ಯ ಆಗುತ್ತೆ.
0: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ
2: ಹಲೋ,
0: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಸರ್, ನಾವು ಉರ್ಲಳ್ಳಿ ಹಳ್ಳಿಯಿಂದ ಮಣಿಕಂಠ ಅಂತ.
0: ಮಣಿಕಂಠ ಅವರೇ ಹೇಳಿ, ನಮ್ ಜೊತೆ ನಂದಿ ಸರ್ ಇದ್ದಾರೆ, ತಮ್ಮ ಪ್ರಶ್ನೆ ಏನು ಅಂತ?
2: ಸರ್, ನಾವು ಅರಣ್ಯದಲ್ಲಿ ಬಸ ಮಾಡ್ತಿದ್ದಲ್ಲಿ ಜಮೀನ್ ಮಾಡ್ತಿದ್ದಾರೆ, ಉಳುಮೆ ಮಾಡ್ತಿದ್ದನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಫ್ರೆಂಡ್ಸ್ ಅವ್ರದ್ದು ಬಿಟ್ಟಾದ್ನೆ ನಮ್ಗೆ ಯಾವ್ದೇ ರೀತಿಯದೇ ಹೋಗಕ್ಕೆ ತೊಂದರೆ ಮಾಡ್ತಾರೆ.
1: ಯಾವ ಯಾವ ಜಾಗದಲ್ಲಿ
2: ಸರ್? ಲಕ್ಷ್ಮಣಪುರ.
1: ಲಕ್ಷ್ಮಣಪುರ ಸರ್ವೇ ನಂಬರ್ 31-32.
2: ಅಲ್ಲಿಂದ ನಾವು ಉಳುಮೆ ಮಾಡ್ಕೊಂಡು ಜಮೀನ್ ಮಾಡ್ಕೊಂಡು ಬರ್ತಿದ್ರು.
1: ಟ್ರೈಬಲ್ ಇದಕ್ಕೆ ಬರ್ತೀರಾ?
2: ಹೌದು ಸರ್, ಟ್ರೈಬಲ್ ಕಮ್ಯುನಿಟಿಗೆ ಬರ್ತಾ
1: ಇರೋದು. ನೀವು ಇದರಲ್ಲಿ ಅಪ್ಲಿಕೇಶನ್ ಹಾಕ್ಲಿಲ್ವಾ FRA ನಲ್ಲಿ?
2: ಹೌದು ಸರ್, ನಾವು ಅರ್ಜಿ ಹಲವು ಬಾರಿ ಅರ್ಜಿ ಕೊಟ್ಟಿದ್ದೀವಿ ಸರ್.
1: ಅಲ್ಲ, FRA ನಲ್ಲಿ ಹಾಕಿದ್ರ ಅದಕ್ಕೆ?
2: FRA
1: ನಲ್ಲಿ ಹಾಕಿದ್ರೆ ಅದರದು ಏನು ಆಗುವಾಗ ಏನಿದೆ ಅಂತೇಳಿ ನಾನು ವಿಚಾರ ಮಾಡ್ತೀನಿ. ಯಾಕೆಂದ್ರೆ FRA ನಲ್ಲಿ ಅಷ್ಟೇ ಅದಕ್ಕೆ ನಿಮಗೆ ರೈಟ್ಸ್ ನ ಕೊಡ್ಲಿಕ್ಕೆ ಅವಕಾಶ ಇದೆ. ಅದು ನಾನು ನನಗೆ ತಿಳಿದಂಗೆ ಅದು ಅರಣ್ಯ ಪ್ರದೇಶ ಆಗಿರೋದ್ರಿಂದ FRA ನಲ್ಲಿ ಮಾತ್ರ ಅದಕ್ಕೆ ಒಂದು ಕೊಡ್ಲಿಕ್ಕೆ ಸಾಧ್ಯ ಆಗ್ಬೋದು. ಸೊ ಅಕಸ್ಮಾತ್ ಏನಾದರೂ FRA ಅರ್ಜಿ ನಿಮ್ದು ಪೆಂಡಿಂಗ್ ಇದೆ ಅಂತಂದ್ರೆ ಅದನ್ನ ತುರ್ತಾಗಿ ಪರಿಶೀಲನೆ ಮಾಡ್ಲಿಕ್ಕೆ ಕ್ರಮ ಜರುಗಿಸ್ತೀವಿ.
0: ಓಕೆ, ಧನ್ಯವಾದಗಳು ಮಣಿಕಂಠ ಕರೆ ಮಾಡಿದ್ದಕ್ಕೆ. ಸರಿ, ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನು ತಡೀತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ತಂತ್ರಜ್ಞಾನದ ಬಗ್ಗೆ ನಾವು ಮಾತನಾಡೋದಾದ್ರೆ GPS ಇರ್ಬೋದು, ಡ್ರೋನ್ ಇರ್ಬೋದು, ಇವು ಹೇಗೆ ಸಹಾಯವನ್ನು ಮಾಡುತ್ತೆ ಸರ್? ಯಾವ
1: ಈಗ ನಾನು ಅವಾಗಲೇ ನಾನು ಪ್ರಸ್ತಾಪ ಮಾಡ್ತಾ
0: ಇದ್ದೆ
1: AI ಕ್ಯಾಮ್ರಾ ಮತ್ತೆ GSM ಕ್ಯಾಮ್ರಾ. ಸೊ ಅದನ್ನ ಉಪಯೋಗಿಸಿ ನಾವು ಅರ್ಲಿ ಅಲರ್ಟ್ ಅನ್ನ ನಾವು ಜನರಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ತರ ಇತ್ತೀಚೆಗೆ ನಾವು ಈ ಡ್ರೋನ್ ತಂತ್ರಾಂಶನ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಈ ಥರ್ಮಲ್ ಡ್ರೋನ್ಸ್ ಅಂತಂದ್ರೆ ಈ ಶಾಖನ ಯಾವ ಇದು ಅಂದ್ರೆ ಪ್ರಾಣಿಗಳ ಮೈಯಲ್ಲಿ ಶಾಖ ಇರುತ್ತಲ್ಲ ಅದರ ಆಧಾರದ ಮೇಲೆ ಕ್ಯಾಮ್ರಾಸ್ ಕ್ಯಾಪ್ಚರ್ ಮಾಡುತ್ತೆ ಇಮೇಜ್ ನ. ಸೊ ಇದರ ಒಂದು ಅಂದ್ರೆ ಎಕ್ಸ್ಪರ್ಟೈಸ್ ನಾವು ನಮ್ಮ ಎಸ್ಪೆಷಲಿ ಏನು ಫ್ರಂಟ್ ಲೈನ್ ಸ್ಟಾಫ್ ಅಂತ ಏನ್ ಹೇಳ್ತೀವಿ, DRFOಗಳು ಇರ್ಬೋದು ಮತ್ತೆ ಗಾರ್ಡ್ಸ್ ಇರ್ಬೋದು, ಅವ್ರಿಗೆ ಟ್ರೈನಿಂಗ್ ಕೊಟ್ಬಿಟ್ಟು ಮತ್ತೆ ಡ್ರೋನ್ಗಳ ಯೂಸ್ ಮಾಡುವಂತ ಅವ್ರಿಗೆ ಇದು ಇದೆ, ಏನು ಪೈಲಟ್ ಲೈಸೆನ್ಸು ಕೊಡ್ಸಿದೀವಿ. ಜೊತೆನಲ್ಲಿ ಅವ್ರಿಗೆ ಡ್ರೋನ್ಗಳ ಸೌಲಭ್ಯನೂ ಒದಗಿಸ್ಕೊಟ್ಟಿದೀವಿ. ಎಲ್ಲಾದರೂ ಅಕಸ್ಮಾತ್ ಈ ತರ ಒಂದು ಅಂದ್ರೆ ಸಂಘರ್ಷ ನಡೀತಿದೆ ಅಂತಂದಾಗ ಇಮಿಡಿಯೇಟ್ ಆಗಿ ಅಲ್ಲಿ ಹೋಗ್ಬಿಟ್ಟು ಅವರು ಅದನ್ನ ಪೆಟ್ರೋಲಿಂಗ್ ಮಾಡ್ತಾರೆ ಮತ್ತೆ ಡ್ರೋನ್ ಅಲ್ಲಿ ಟ್ರ್ಯಾಕ್ ಮಾಡ್ತಾರೆ, ಅನಿಮಲ್ ಅಲ್ಲೇ ಇದೆಯಾ ಅಥವಾ ಮೂವ್ಮೆಂಟ್ ಆಗ್ತಾ ಇದೆಯಾ ಏನು ಅಂತ ಹೇಳಿ ಟ್ರ್ಯಾಕ್ ಮಾಡಿ. ಸೊ ಸೇಫರ್ ಅಂದ್ರೆ ಜನರ ಸುರಕ್ಷತೆನ ಕಾಪಾಡುವಂತ ಒಂದು ಇದನ್ನ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ.
0: ಸರಿಗೆ, ಇದ್ರ ಜೊತೆಗೆ ಈಗ ನಾವು ಭವಿಷ್ಯದಲ್ಲಿ ಈ ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನ ಕಡಿಮೆ ಮಾಡ್ತಕ್ಕಂತ ಒಂದು ದೀರ್ಘಕಾಲೀನ ಯೋಜನೆ ಅಂತ ಬಂದಾಗ ಏನ್ ಯೋಜನೆಗಳನ್ನ ಇಲಾಖೆ ಕೈಗೊಂಡಿದೆ ಸರ್?
1: ಅದೇ ನಾನು ಹೇಳಿದ್ನಲ್ಲ, ಫಸ್ಟು ಕಮ್ಯುನಿಟಿ ಮತ್ತೆ ಇಲಾಖೆ ಎರಡು ಅಂದ್ರೆ ಒಂದೇ ಇದಕ್ಕೆ ಬರಬೇಕು, ಏನು ಲೈನಿಗೆ ಬರಬೇಕು. ಸೊ ಅವಾಗ ಇದನ್ನ ನಾವು ಕಂಪ್ಲೀಟ್ ಆಗಿ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆನಲ್ಲಿ ನಾನು ಹೇಳಿದ್ನಲ್ಲ, ಈ ರೈಲ್ ಬ್ಯಾಕ್
3: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕೆ ನಾರಾಯಣ ಕುಮಾರ್.

0: ಮುಕ್ತಾಯವಾಗಿ ಮುಖ್ಯಾಂಶಗಳು. ಗುಜರಾತ್ನ ಸಾನಂದ್ನಲ್ಲಿ 7,500 ಕೋಟಿ ರೂಪಾಯಿ ಹೂಡಿಕೆಯ ಸೆಮಿಕಂಡಕ್ಟರ್ ಜೋಡಣಾ ಮತ್ತು ಪರೀಕ್ಷಾ ಘಟಕ ಉದ್ಘಾಟಿಸಿದ ಪ್ರಧಾನಿ ನರೇಂದ್ರ ಮೋದಿ. ಇದೇ 20ರಿಂದ ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ, ಕೇಂದ್ರ ಸಚಿವ ಕಿರಣ್ ರಿಜಿಜು ಮಾಹಿತಿ. ಭಾರತದ ರಕ್ಷಣಾ ರಫ್ತು ದಾಖಲೆಯ 38,000 ಕೋಟಿ ರೂಪಾಯಿಗೆ ಏರಿಕೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಕಾಂಗೋದಲ್ಲಿ ವಿಶ್ವಸಂಸ್ಥೆ ಶಾಂತಿ ಪಾಲನಾ ಪಡೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ 651 ಭಾರತೀಯ ಯೋಧರಿಗೆ ಪ್ರತಿಷ್ಠಿತ ವಿಶ್ವಸಂಸ್ಥೆ ಪದಕ ಗೌರವ. ಭಾರತ ಇಂಗ್ಲೆಂಡ್ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಪಂದ್ಯ, ಅತಿ ಕಿರಿಯ ಆಟಗಾರನಾಗಿ ವೈಭವ್ ಸೂರ್ಯವಂಶಿ ಪಾದಾರ್ಪಣೆ. ವಾರ್ತೆಗಳ ವಿವರ. ಭಾರತದ ಸೆಮಿಕಂಡಕ್ಟರ್ ಯೋಜನೆಗೆ ಪ್ರಮುಖ ಉತ್ತೇಜನ ನೀಡುವ ದಿಸೆಯಲ್ಲಿ ಗುಜರಾತ್ನ ಸಾನಂದ್ನಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ 7,500 ಕೋಟಿ ರೂಪಾಯಿ ಹೂಡಿಕೆಯಲ್ಲಿ ಅಭಿವೃದ್ಧಿಪಡಿಸಲಾಗಿರುವ ಸಿಜಿ ಸೆಮಿ ಸಂಸ್ಥೆಯ ಹೊರಗುತ್ತಿಗೆ ಸೆಮಿಕಂಡಕ್ಟರ್ ಜೋಡಣಾ ಮತ್ತು ಪರೀಕ್ಷಾ ಘಟಕವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನಿ, ದೇಶದ 3ನೇ ಸೆಮಿಕಂಡಕ್ಟರ್ ಸ್ಥಾವರವಾಗಿರುವ ಈ ಘಟಕಕ್ಕೆ ತಾವು 2024ರಲ್ಲಿ ಶಂಕುಸ್ಥಾಪನೆ ನೆರವೇರಿಸಿದ್ದು 2025ರ ಆಗಸ್ಟ್ನಲ್ಲಿ ಚಿಪ್ಗಳ ಪರೀಕ್ಷೆ ಆರಂಭವಾಗಿತ್ತು ಎಂದು ಸ್ಮರಿಸಿದರು. ಭಾರತವು ಇಂದು ಡಿಸೈನ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಮಂತ್ರದೊಂದಿಗೆ ಮುನ್ನಡೆಯುತ್ತಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಭಾರತ, ಜಪಾನ್ ಮತ್ತು ಥೈಲ್ಯಾಂಡ್ ದೇಶಗಳ ಜಂಟಿ ಸಹಭಾಗಿತ್ವದ ಈ ಘಟಕವು ಆರಂಭದಲ್ಲಿ ಪ್ರತಿ ವರ್ಷ 20 ಕೋಟಿ ಚಿಪ್ಗಳನ್ನು ಉತ್ಪಾದಿಸಲಿದ್ದು ಮುಂದೆ ವಾರ್ಷಿಕ 500 ಕೋಟಿ ಚಿಪ್ ತಯಾರಿಸುವ ಗುರಿ ಹೊಂದಿದೆ ಎಂದು ಪ್ರಧಾನಿ ತಿಳಿಸಿದರು. ರಾಜಸ್ಥಾನದ ಪಚಪಾದ್ರಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದು 1.05 ಲಕ್ಷ ಕೋಟಿ ರೂಪಾಯಿಗಳಿಗೂ ಅಧಿಕ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಿದರು. ಇದರ ಜೊತೆಗೆ ಅವರು ಅತ್ಯಾಧುನಿಕ ಗ್ರೀನ್ಫೀಲ್ಡ್ ತೈಲ ಶುದ್ದೀಕರಣ ಮತ್ತು ಪೆಟ್ರೋಕೆಮಿಕಲ್ ಸಂಕೀರ್ಣವನ್ನು ದೇಶಕ್ಕೆ ಸಮರ್ಪಿಸಿದರು. ಬಳಿಕ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಪಶ್ಚಿಮ ಸಂಘರ್ಷದಿಂದಾಗಿ 21ನೇ ಶತಮಾನದ ಅತಿದೊಡ್ಡ ಜಾಗತಿಕ ಇಂಧನ ಬಿಕ್ಕಟ್ಟು ಎದುರಾಗಿದ್ದರೂ ಭಾರತ ತನ್ನ ಸಮಯೋಚಿತ ನಿರ್ಧಾರಗಳು, ಪರಿಣಾಮಕಾರಿ ಕಾರ್ಯತಂತ್ರ ಮತ್ತು ಸಕ್ರಿಯ ರಾಜತಾಂತ್ರಿಕತೆಯ ಮೂಲಕ ಈ ಸವಾಲನ್ನು ಯಶಸ್ವಿಯಾಗಿ ಮೆಟ್ಟಿ ನಿಂತು ಬಲಿಷ್ಠವಾಗಿ ಹೊರಹೊಮ್ಮಿದೆ ಎಂದು ತಿಳಿಸಿದರು. ಬಿಕ್ಕಟ್ಟಿನ ಸಂದರ್ಭದಲ್ಲಿ ಮಿತ್ರ ರಾಷ್ಟ್ರಗಳೊಂದಿಗಿನ ಸದೃಢ ರಾಜತಾಂತ್ರಿಕ ಬಾಂಧವ್ಯ ಪ್ರಮುಖ ಪಾತ್ರ ವಹಿಸಿದೆ. ಭಾರತವು ತನ್ನ ಇಂಧನ ಆಮದು ಮೂಲಗಳನ್ನು 25ರಿಂದ ಸುಮಾರು 40 ದೇಶಗಳಿಗೆ ವಿಸ್ತರಿಸುವ ಮೂಲಕ ನಾಗರಿಕರ ಹಿತಾಸಕ್ತಿಗೆ ಆದ್ಯತೆ ನೀಡಿದೆ. ಪ್ರಸ್ತುತ ಭಾರತ ವಿಶ್ವದ 4ನೇ ಅತಿದೊಡ್ಡ ತೈಲ ಶುದ್ದೀಕರಣ ರಾಷ್ಟವಾಗಿ ಹೊರಹೊಮ್ಮಿದೆ ಎಂದರು. ಸಂಸತ್ತಿನ ಮುಂಗಾರು ಅಧಿವೇಶನವು ಈ ತಿಂಗಳ 20ರಿಂದ ಆರಂಭವಾಗಲಿದ್ದು ಆಗಸ್ಟ್ 13ರವರೆಗೆ ಮುಂದುವರಿಯಲಿದೆ. ಜುಲೈ 20ರಿಂದ ಸಂಸತ್ತಿನ ಮುಂಗಾರು ಅಧಿವೇಶನವನ್ನು ಕರೆಯುವ ಸರ್ಕಾರದ ಪ್ರಸ್ತಾಪಕ್ಕೆ ಗೌರವಾನ್ವಿತ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಅನುಮೋದನೆ ನೀಡಿದ್ದಾರೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ಇಂದು ಮಾಹಿತಿ ನೀಡಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಸಚಿವರು ಪ್ರಕಟಣೆ ಹೊರಡಿಸಿದ್ದು, ಮುಂಬರುವ ಈ ಅಧಿವೇಶನವು ರಾಷ್ಟೀಯ ಪ್ರಾಮುಖ್ಯತೆಯ ವಿವಿಧ ಪ್ರಮುಖ ವಿಷಯಗಳ ಕುರಿತು ಅರ್ಥಪೂರ್ಣ ಸಂವಾದ, ಸುದೀರ್ಘ ಚರ್ಚೆ ಹಾಗೂ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವಲ್ಲಿ ಗಮನ ಹರಿಸಲಿದೆ ಎಂದು ಕಿರಣ್ ರಿಜಿಜು ಅವರು ತಿಳಿಸಿದ್ದಾರೆ. ದೇಶದ ರಕ್ಷಣಾ ರಫ್ತು ಸಾರ್ವಕಾಲಿಕ ದಾಖಲೆಯಾದ 38,000 ಕೋಟಿ ರೂಪಾಯಿಗಳನ್ನು ದಾಟಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, 2013-14ರಲ್ಲಿ ಕೇವಲ 686 ಕೋಟಿ ರೂಪಾಯಿಗಳಷ್ಟಿದ್ದ ರಕ್ಷಣಾ ರಫ್ತು ಪ್ರಸ್ತುತ ಸುಮಾರು 57 ಪಟ್ಟು ವೃದ್ಧಿಸಿದೆ. ಇದು ಮೇಕ್ ಇನ್ ಇಂಡಿಯಾ ರಕ್ಷಣಾ ವೇದಿಕೆಗಳ ಮೇಲಿರುವ ಜಾಗತಿಕ ವಿಶ್ವಾಸವನ್ನು ಪ್ರದರ್ಶಿಸುತ್ತದೆ ಎಂದು ತಿಳಿಸಿದರು. ದೇಶದ ವಾರ್ಷಿಕ ರಕ್ಷಣಾ ಉತ್ಪಾದನೆಯೂ ಸಹ 2025-26ರ ಆರ್ಥಿಕ ವರ್ಷದಲ್ಲಿ 1.78 ಲಕ್ಷ ಕೋಟಿ ರೂಪಾಯಿಗಳ ಸಾರ್ವಕಾಲಿಕ ಗರಿಷ್ಠ ಮಟ್ಟವನ್ನು ತಲುಪಿದ್ದು, ಇದು 2014-15ರ ಅವಧಿಗೆ ಹೋಲಿಸಿದರೆ 3 ಪಟ್ಟು ಹೆಚ್ಚಾಗಿದೆ ಎಂದು ಸಚಿವರು ವಿವರಿಸಿದರು. ಮೇಕ್ ಇನ್ ಇಂಡಿಯಾ ಉಪಕ್ರಮದ ಯಶಸ್ಸನ್ನು ಒತ್ತಿ ಹೇಳಿದ ಅವರು, ಮೊಬೈಲ್ ಫೋನ್ ಉತ್ಪಾದನೆ, ಆಟೋಮೊಬೈಲ್ ರಫ್ತು, ಸ್ವದೇಶಿ ರೈಲ್ವೆ ಎಂಜಿನ್ಗಳ ತಯಾರಿಕೆ ಮತ್ತು ಡಿಜಿಟಲ್ ಮೂಲಸೌಕರ್ಯ ವಲಯಗಳಲ್ಲಿ ದೇಶವು ಸಾಧಿಸಿರುವ ಬೃಹತ್ ಪ್ರಗತಿಯನ್ನು ಉಲ್ಲೇಖಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಾ

0: ಧ್ಯಾನ ಪ್ರತಿ ಬುಧವಾರ 9:15.
1: ದೇಶಕ್ಕೆ ಆಮದಾಗುವ ವಿದೇಶಿ ಆಟಿಕೆಗಳ ಪ್ರಮಾಣದಲ್ಲಿ ಗಣನೀಯ ಕುಸಿತ ಕಂಡುಬಂದಿದ್ದು, ಪ್ರಸ್ತುತ ದೇಶೀಯ ಆಟಿಕೆ ಮಾರುಕಟ್ಟೆಯ ಬಹುಪಾಲು ಬೇಡಿಕೆಯನ್ನು ಮೇಡ್ ಇನ್ ಇಂಡಿಯಾ ಉತ್ಪನ್ನಗಳೇ ಪೂರೈಸುತ್ತಿವೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಆಯೋಜಿಸಲಾಗಿರುವ 17ನೇ

0: ಭಾರತದ ಪಾಲು ಕೇವಲ ಶೇಕಡ 0.2 ರಿಂದ 0.3 ರಷ್ಟು ಇದೆ. ಹೀಗಾಗಿ ಈ ವಲಯದಲ್ಲಿ ದೇಶಕ್ಕೆ ವಿಸ್ತರಣೆಯಾಗಲು ಅಪಾರ ಅವಕಾಶಗಳು ಮತ್ತು ಸಾಮರ್ಥ್ಯಗಳು ಇವೆ ಎಂದರು. ದೇಶದ ಆಟಿಕೆ ತಯಾರಕರು ಸ್ವಾವಲಂಬನೆ ಸಾಧಿಸುವ ಮೂಲಕ ರಾಷ್ಟ್ರ ನಿರ್ಮಾಣಕ್ಕೆ ಗಣನೀಯ ಕೊಡುಗೆ ನೀಡುತ್ತಿದ್ದಾರೆ ಎಂದು ಸಚಿವರು ಶ್ಲಾಘಿಸಿದರು. ಜಾಗತಿಕ ಶಾಂತಿಪಾಲನಾ ಕಾರ್ಯಾಚರಣೆಗಳಲ್ಲಿ ಭಾರತದ ದೀರ್ಘಕಾಲೀನ ಮತ್ತು ಶ್ಲಾಘನೀಯ ಕೊಡುಗೆಗೆ ಮತ್ತೊಂದು ಪ್ರಮುಖ ಮನ್ನಣೆ ಲಭಿಸಿದೆ. ಡೆಮೊಕ್ರಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದ ಸಾಕೆನಲ್ಲಿ ಇರುವ ಕಾಯಂ ಕಾರ್ಯಾಚರಣೆ ನೆಲೆಯಲ್ಲಿ ನಡೆದ ಪದಕ ಪ್ರದಾನ ಪರೇಡ್ನಲ್ಲಿ ವಿಶ್ವಸಂಸ್ಥೆಯಡಿ ಸೇವೆ ಸಲ್ಲಿಸುತ್ತಿರುವ ಭಾರತೀಯ ಭೂಸೇನೆಯ 651 ಯೋಧರಿಗೆ ಪ್ರತಿಷ್ಠಿತ ವಿಶ್ವಸಂಸ್ಥೆ ಪದಕ ನೀಡಿ ಗೌರವಿಸಲಾಗಿದೆ. ವಿಶ್ವಸಂಸ್ಥೆಯ ಶಾಂತಿಪಾಲನಾ ಕಾರ್ಯಾಚರಣೆಯಡಿಯಲ್ಲಿ ಭಾರತೀಯ ಪಡೆಯ ವೃತ್ತಿಪರತೆ, ಕಾರ್ಯಾಚರಣೆಯ ಉತ್ಕೃಷ್ಟತೆ ಮತ್ತು ಸಮರ್ಪಿತ ಸೇವೆಯನ್ನು ಶ್ಲಾಘಿಸಿ ನಿನ್ನೆ ನಡೆದ ವಿಶೇಷ ಸಮಾರಂಭದಲ್ಲಿ ಈ ಪದಕಗಳನ್ನು ಪ್ರದಾನ ಮಾಡಲಾಯಿತು. ವಿದೇಶಿ ನೆಲದಲ್ಲಿ ಶಾಂತಿ ಸ್ಥಾಪನೆಗಾಗಿ ಭಾರತೀಯ ಸೈನಿಕರು ತೋರುತ್ತಿರುವ ಅಪ್ರತಿಮ ದಕ್ಷತೆಗೆ ಈ ಗೌರವ ಸಾಕ್ಷಿಯಾಗಿದೆ. ದೇಶದಲ್ಲಿ ಎಥೆನಾಲ್ ಉತ್ಪಾದನೆಯ ಮೂಲಗಳನ್ನು ವೈವಿಧ್ಯಗೊಳಿಸಿರುವುದು ಕಚ್ಚಾ ತೈಲ ಆಮದಿನ ಮೇಲಿನ ಅವಲಂಬನೆಯನ್ನು ಗಣನೀಯವಾಗಿ ಕಡಿಮೆ ಮಾಡಿದೆ ಎಂದು ಎಂಜಿನಿಯರ್ಸ್ ಇಂಡಿಯಾ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕಿ ವರ್ತಿಕಾ ಶುಕ್ಲಾ ಅವರು ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಆಯೋಜಿಸಲಾಗಿದ್ದ ಉದ್ಯಮ ತಜ್ಞರ ಜಂಟಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಇತ್ತೀಚಿನ ಪಶ್ಚಿಮ ಏಷ್ಯಾದ ಬಿಕ್ಕಟ್ಟಿನ ಸಮಯದಲ್ಲಿ ದೇಶದ ಇಂಧನ ಭದ್ರತೆಗೆ ಎಥನಾಲ್ ಮಿಶ್ರಣವು ಪ್ರಮುಖ ರಕ್ಷಣಾ ಕವಚವಾಗಿ ಕಾರ್ಯನಿರ್ವಹಿಸಿದೆ ಎಂದು ವ್ಯಾಖ್ಯಾನಿಸಿದ್ದಾರೆ. ದೇಶಾದ್ಯಂತ ಗ್ರಾಹಕರಿಗೆ ಲಭ್ಯವಿರುವ ಒಟ್ಟು ಗ್ಯಾಸೋಲಿನ್ನಲ್ಲಿ ಶೇಕಡ 20%ರಷ್ಟು ಎಥೆನಾಲ್ ಮಿಶ್ರಣ ಮಾಡುವ ಮೂಲಕ ಭಾರತವು ಕಚ್ಚಾ ತೈಲದ ಆಮದನ್ನು ಯಶಸ್ವಿಯಾಗಿ ಕಡಿತಗೊಳಿಸಿದೆ. ಇದು ಜಾಗತಿಕ ಬಿಕ್ಕಟ್ಟಿನ ಸಂದರ್ಭದಲ್ಲೂ ಭಾರತದ ಇಂಧನ ವಲಯದ ಮೇಲಾಗುವ ದುಷ್ಪರಿಣಾಮಗಳನ್ನು ತಗ್ಗಿಸಲು ನೆರವಾಗಿದೆ ಎಂದು ಅವರು ವಿವರಿಸಿದರು. ಜಾಗತಿಕವಾಗಿ ಎಥೆನಾಲ್ ಬಳಕೆಯ ಕುರಿತು ಮಾತನಾಡಿದ ವರ್ತಿಕಾ ಶುಕ್ಲಾ ಅವರು, ಭಾರತ ಮಾತ್ರವಲ್ಲದೆ ಕೆನಡಾ, ಅಮೆರಿಕ, ಬ್ರೆಜಿಲ್, ಪರಾಗ್ವೆ ಮತ್ತು ಜರ್ಮನಿ ಸೇರಿದಂತೆ ವಿಶ್ವದ ಹಲವು ಪ್ರಮುಖ ದೇಶಗಳು ಕಳೆದ ಹಲವು ವರ್ಷಗಳಿಂದ ವಿವಿಧ ಪ್ರಮಾಣದಲ್ಲಿ ಎಥೆನಾಲ್ ಅನ್ನು ಇಂಧನದಲ್ಲಿ ಯಶಸ್ವಿಯಾಗಿ ಮಿಶ್ರಣ ಮಾಡಿ ಬಳಸುತ್ತಿವೆ ಎಂದು ಮಾಹಿತಿ ನೀಡಿದರು. ಕಳೆದ ಫೆಬ್ರವರಿ 28ರಂದು ವೈಮಾನಿಕ ದಾಳಿಯಲ್ಲಿ ಹತರಾಗಿದ್ದ ಇರಾನ್ನ ಮಾಜಿ ಸರ್ವೋಚ್ಚ ನಾಯಕ ಅಯತೊಲ್ಲಾ ಸೈಯದ್ ಅಲಿ ಖಮೇನಿ ಅವರ 6 ದಿನಗಳ ಸರ್ಕಾರಿ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳು ಇಂದು ಟೆಹರಾನ್ನಲ್ಲಿ ಲಕ್ಷಾಂತರ ಜನರ ಸಮ್ಮುಖದಲ್ಲಿ ಆರಂಭಗೊಂಡಿವೆ. ಟೆಹರಾನ್ ಗ್ರ್ಯಾಂಡ್ ಮೊಸಲ್ಲಾದಲ್ಲಿ ನಡೆದ ಶ್ರದ್ಧಾಂಜಲಿ ಸಮಾರಂಭದಲ್ಲಿ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯನ್ ಸೇರಿದಂತೆ ಹಿರಿಯ ರಾಜಕೀಯ ನಾಯಕರು ಮತ್ತು ಮಿಲಿಟರಿ ಕಮಾಂಡರ್ಗಳು ದಿವಂಗತ ನಾಯಕನಿಗೆ ಅಂತಿಮ ನಮನ ಸಲ್ಲಿಸಿದರು. ಈ ಮೆರವಣಿಗೆಯು ಮುಂದುವರೆದು ಇದೇ 9ರಂದು ಪವಿತ್ರ ನಗರವಾದ ಮಶಾದ್ನಲ್ಲಿ ದಫನ ಪ್ರಕ್ರಿಯೆಯೊಂದಿಗೆ ಮುಕ್ತಾಯಗೊಳ್ಳಲಿದ್ದು ಇರಾನ್ನಲ್ಲಿ 40 ದಿನಗಳ ಸಾರ್ವಜನಿಕ ಶೋಕಾಚರಣೆ ಘೋಷಿಸಲಾಗಿದೆ. ಭಾರತ ಸರ್ಕಾರದ ಪರವಾಗಿ ಬಿಹಾರದ ರಾಜ್ಯಪಾಲರಾದ ಲೆಫ್ಟಿನೆಂಟ್ ಜನರಲ್ ಸೈಯದ್ ಅತಾ ಹಸ್ನೈನ್ ಮತ್ತು ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಪವಿತ್ರ ಮಾರ್ಗರೆಟ್ ಅವರು ಈ ಸಮಾರಂಭದಲ್ಲಿ ಪಾಲ್ಗೊಂಡು ದೇಶದ ಪರವಾಗಿ ಅಂತಿಮ ಗೌರವ ಹಾಗೂ ಸಂತಾಪವನ್ನು ಸಲ್ಲಿಸಿದರು. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 5 ಪಂದ್ಯಗಳ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಯ 2ನೇ ಪಂದ್ಯ ಇಂದು ಇಂಗ್ಲೆಂಡ್ನ ಮ್ಯಾಂಚೆಸ್ಟರ್ನಲ್ಲಿ ನಡೆಯುತ್ತಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡುತ್ತಿರುವ ಭಾರತ ಇತ್ತೀಚಿನ ವರದಿಯಂತೆ 5.2 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 56 ರನ್ ಮಾಡಿ ಆಡುತ್ತಿದೆ. ಭಾರತೀಯ ಕ್ರಿಕೆಟ್ ಇತಿಹಾಸದಲ್ಲಿ ಇಂದು ಮತ್ತೊಂದು ದಾಖಲೆ ಸೃಷ್ಟಿಯಾಗಿದ್ದು, ಕೇವಲ 15 ವರ್ಷ 99 ದಿನಗಳ ಪ್ರಾಯದ ಯುವ ಬ್ಯಾಟರ್ ವೈಭವ್ ಸೂರ್ಯವಂಶಿ ಭಾರತೀಯ ಪುರುಷರ ಕ್ರಿಕೆಟ್ ತಂಡದ ಪರ ಅಂತಾರಾಷ್ಟೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗುಜರಾತ್ನ ಸಾನಂದ್ನಲ್ಲಿ 7,500 ಕೋಟಿ ರೂಪಾಯಿ ಹೂಡಿಕೆಯ ಸೆಮಿಕಂಡಕ್ಟರ್ ಜೋಡಣಾ ಮತ್ತು ಪರೀಕ್ಷಾ ಘಟಕ ಉದ್ಘಾಟಿಸಿದ ಪ್ರಧಾನಿ ನರೇಂದ್ರ ಮೋದಿ. ಇದೇ 20ರಿಂದ ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ. ಕೇಂದ್ರ ಸಚಿವ ಕಿರಣ್ ರಿಜಿಜು ಮಾಹಿತಿ. ಭಾರತದ ರಕ್ಷಣಾ ರಫ್ತು ದಾಖಲೆಯ 38,000 ಕೋಟಿ ರೂಪಾಯಿಗೆ ಏರಿಕೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಕಾಂಗೋದಲ್ಲಿ ವಿಶ್ವಸಂಸ್ಥೆ ಶಾಂತಿ ಪಾಲನಾ ಪಡೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ 651 ಭಾರತೀಯ ಯೋಧರಿಗೆ ಪ್ರತಿಷ್ಠಿತ ವಿಶ್ವಸಂಸ್ಥೆ ಪದಕ ಗೌರವ. ಮತ್ತು ಭಾರತ ಇಂಗ್ಲೆಂಡ್ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಪಂದ್ಯ ಅತಿ ಕಿರಿಯ ಆಟಗಾರನಾಗಿ ವೈಭವ್ ಸೂರ್ಯವಂಶಿ ಪಾದಾರ್ಪಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಇದರ ಒಂದು ಅಂದ್ರೆ ಪರಿಣಾಮಕಾರಿಯಾಗಿ ನಾವು ಎಲ್ಲಾ ಕಡೆ ಏನು ಇನ್ಸ್ಟಾಲೇಷನ್ ಮಾಡಿದಾಗ ಸೊ ಮೋಸ್ಟ್ ಪ್ರಾಬಬ್ಲಿ ಈ ಒಂದು ಸಮಸ್ಯೆಗೆ ಇನ್ನೂ ಒಳ್ಳೆ ರೀತಿಯಾಗಿ ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ
2: ಸರ್. ಹಾಗೆ ಈಗ ಸಾರ್ವಜನಿಕರಿಗೆ ಅರಣ್ಯ ಇಲಾಖೆಗೆ

0: ಸಂಬಂಧಪಟ್ಟಂತೆ ಏನಾದರೂ ಸಹಾಯವಾಣಿ ಅಥವಾ ಅಧಿಕಾರಿಗಳನ್ನು ಸಂಪರ್ಕ ಮಾಡಬೇಕು ಅಂದರೆ ಹೇಗೆ ಸರ್, ಯಾವ ಥರ ಒಂದು ವ್ಯವಸ್ಥೆ ಇಲಾಖೆಯಿಂದ ಮಾಡಲಾಗಿದೆ ಸರ್?
1: ಈಗ ನಮ್ಮ ಇಲಾಖೆ ಏನು ವೆಬ್ಸೈಟಲ್ಲೇ ಭಾಳ ಕ್ಲೀನಾಗಿ ಹೇಳಿದ್ದಾರೆ. ಸೊ 1976 ಅನ್ನೋಂಥ ಒಂದು 1926 ಒಂದು ಇದಿದೆ, ಸಹಾಯವಾಣಿ ಇದೆ. ಸೊ ಅದಕ್ಕೆ ಯಾರು ಬೇಕಾದರೂ ಯಾವ ಟೈಮಲ್ಲಿ ಬೇಕಾದರೂ ಕಾಲ್ ಮಾಡಲಿಕ್ಕೆ ಅವಕಾಶ ಇದೆ. ಅದೇ ಥರ ವಾಟ್ಸಪ್ ನಂಬರ್ ಒಂದಿದೆ, 6363080 ಅಂತೇಳಿ. ಸೊ ಈ ವಾಟ್ಸಪ್ ನಂಬರ್ಗೂ ಅವರು ಏನಾದರೂ ಅವರ ಸಮಸ್ಯೆಗಳಿದ್ರೆ ಇಮಿಡಿಯೇಟ್ ಆಗಿ ಕಳಿಸ್ಕೊಟ್ಟಾಗ, ಸೊ ಯಾವ ಜಾಗದಲ್ಲಿ ಆ ಒಂದು ಸಮಸ್ಯೆ ಇದೆ ಅದನ್ನ ಆ ಜಾಗಕ್ಕೆ ಸಂಬಂಧಪಟ್ಟ ಅಧಿಕಾರಿಗೆ ಅವರು ಕಳಿಸ್ಕೊಡ್ತಾರೆ. ಸೊ ಅದರ ಅದನ್ನ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ.
0: ಅಂದ್ರೆ ಸಹಾಯವಾಣಿ ಯಾವಾಗ್ಲೂ ಕೂಡ ನಿರಂತರವಾಗಿ
1: ಪ್ರತಿ 24 ಗಂಟೆ ಕಾಲ ಅದು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ
0: ಇರುತ್ತೆ ಸರ್. ಇದ್ರ ಜೊತೆಗೆ ಈಗ ಬೆಳೆ ಇದಕ್ಕೆ ಕಾಪಾಡೋದಕ್ಕೆ ಸಂಬಂಧಪಟ್ಟಂತೆ ಈಗ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಪ್ರಾಣಿಗಳನ್ನು ತಡೆಗಟ್ಟತಕ್ಕಂಥ ನಿಟ್ಟಿನಲ್ಲಿ ಇಲಾಖೆಯಿಂದ ಏನಾದರೂ ಸಿಬ್ಬಂದಿಗಳನ್ನು ನೇಮಕ ಮಾಡ್ತಕ್ಕಂಥದ್ದು, ರಾತ್ರಿ ಕಾವಲನ್ನು ಕಾಯ್ತಕ್ಕಂಥ ಈ ಥರ ಒಂದು ವ್ಯವಸ್ಥೆ ಕೂಡ ಇಲಾಖೆಯಿಂದ ಇದೆಯಾ, ಹೇಗೆ ಸರ್?
1: ಖಂಡಿತ. ಏಕೆಂದರೆ ಈಗ ಎಸ್ಪೆಷಲಿ ಬಂಡೀಪುರದಲ್ಲಿ ನಾವು ತಗೊಂಡಾಗ, ಸೊ 53 ಆಂಟಿ ಪೋಚಿಂಗ್ ಕ್ಯಾಂಪ್ಗಳನ್ನ ನಾವು ನಿರ್ಮಾಣ ಮಾಡಿದ್ದೀವಿ. ಪ್ರತಿಯೊಂದು ಕ್ಯಾಂಪಲ್ಲಿ 4 ಜನ ವಾಚರ್ಸ್ ಇರ್ತಾರೆ, ಜೊತೆಲಿ ನಮ್ಮ ಸಿಬ್ಬಂದಿಗಳು, ಪರ್ಮನೆಂಟ್ ಸಿಬ್ಬಂದಿಗಳು ಇರ್ತಾರೆ. ಸೊ ಅವರು ದಿನಂಪ್ರತಿ ಎಲ್ಲೆಲ್ಲಿ ಸಮಸ್ಯೆಗಳಿರುತ್ತೆ ಆ ಕಡೆ ಪ್ಯಾಟ್ರೋಲಿಂಗ್ ಮಾಡ್ತಾ, ಈ ಥರ ಸಮಸ್ಯೆ ಕಂಡು ಬಂದ ತಕ್ಷಣ ನಮ್ಮ ಅಂದರೆ ಹೆಡ್ ಆಫೀಸಲ್ಲಿ ಅಥವಾ ನಮ್ಮ ರೇಂಜ್ ಆಫೀಸಿಗೆ ಇಮಿಡಿಯೇಟ್ ಆಗಿ ಅವರು ಇನ್ಫಾರ್ಮೇಶನ್ ಕೊಡ್ತಾರೆ. ಸೊ ಈ ರೀತಿಯಾಗಿ ಸಮನ್ವಯತೆ ನಡೀತಾ ಇದೆ. ಅದರ ಜೊತೆನಲ್ಲಿ ನಮಗೆ STPF ಅಂತೇಳಿ ಒಂದು ಇದಿದೆ, ಸೊ ಸಪೋರ್ಟ್ ಸಿಸ್ಟಮ್. ಸೊ ಆ STPF-ನವರು ತುಕಡಿಯವರು ಅವರು ಸಹಿತ ಪ್ರತಿದಿನ ಬಾರ್ಡರ್ಲ್ಲಿ ಇರ್ಬೋದು, ಮತ್ತೊಂದು ಇದಕ್ಕೆ ಹೋಗಿ ತಪಾಸಣೆ ಮಾಡ್ತಾ ಏನಾದರೂ ಅವ್ರಿಗೆ ಈ ಥರ ಸಮಸ್ಯೆಗಳು ಕಂಡು ಬಂದಾಗ ಅವರು ವರದಿನ ಕೊಡ್ತಾ ಇರ್ತಾರೆ. ಸೊ ಡ್ರೋನ್ ಟೀಮ್ ಇದೆ, ಡ್ರೋನ್ ಟೀಮು ಎಲ್ಲಾದರೂ ಯಾವುದಾದ್ರೂ ಮೂಮೆಂಟ್ ಆಗ್ತಾ ಇದೆ ಅಂತಂದ್ರೆ ಇಮಿಡಿಯೇಟ್ ಆಗಿ ಹೋಗಿ ಅವರು ಪ್ಯಾಟ್ರೋಲಿಂಗ್ ಮಾಡ್ತಾ, ಕುಂಬಿಂಗ್ ಮಾಡ್ತಾ, ಸೊ ಸಮಸ್ಯೆಗಳ ತಡೆಯಂತ ಒಂದು ಎಲ್ಲ ಇದನ್ನ ನಡೀತಾ ಇದೆ. ಇನ್ನೊಂದು ನಮ್ಮ ಈ ಭಾಗಕ್ಕೆ ಸಂಬಂಧಪಟ್ಟಂಗೆ, ಸೊ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಅಂತ ಏನು ಹೇಳಿದ್ನಲ್ಲ, ಅವರ ಸಹಾಯವಾಣಿ ಸಂಖ್ಯೆನೂ ಹೊಂದಿದೆ, 9481995205. ಇಲ್ಲಿಗೆ ಅವರು ಯಾರಾದರೂ ಕಾಲ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಅವರು ನಮ್ಮ ಸಿಬ್ಬಂದಿ ಆ ಒಂದು ಸ್ಥಳಕ್ಕೆ ಬಂದ್ಬಿಟ್ಟು ಇರ್ತಕ್ಕಂಥ ಏನಾದರೂ ಸಮಸ್ಯೆಗಳಿದ್ರೆ ಇಮಿಡಿಯೇಟ್ ಆಗಿ ಬಗೆಹರಿಸ್ತಾರೆ.
0: ಅಂದ್ರೆ ರಾತ್ರಿ ಹೊತ್ತು ಕೂಡ ಹಾನಿಗಳು ಇದ್ದಾಗ ಈ ನಂಬರ್ ಕರೆ
1: ಮಾಡಬಹುದು.
0: ಸರ್, ಇದರ ಜೊತೆಗೆ ಈ ಪರಿಸರ ಸಂರಕ್ಷಣೆ ಮತ್ತು ಮಾನವ ಮತ್ತು ಪ್ರಾಣಿ ಈ ಸಹಬಾಳ್ವೆಗೆ ಸಂಬಂಧಪಟ್ಟಂತೆ ತಾವು ಸಾರ್ವಜನಿಕರಿಗೆ ಅಥವಾ ಸಮುದಾಯಕ್ಕೆ ತಾವು ಹೇಗೆ ಸಲಹೆಗಳನ್ನು ನೀಡಲು ಬಯಸ್ತೀರಾ ಸರ್?
1: ನಾನು ಇಷ್ಟೇ, ಯಾವತ್ತು ನಾವು ಇಲಾಖೆ ಜೊತೆನಲ್ಲಿ ಇಲಾಖೆ ಜೊತೆಗೆ ಕೈ ಜೋಡಿಸಿದಾಗ ಮಾತ್ರ ಈ ಒಂದು ಸಮಸ್ಯೆಗೆ ನಾವು ಪರಿಣಾಮಕಾರಿಯಾಗಿ ಒಂದು ಉತ್ತರ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಯಾವುದೇ ಒಂದು ಅಂದ್ರೆ ಈ ಪ್ರಾಣಿಗಳು ಅವ್ರ ಗಮನಕ್ಕೆ ಬಂದಾಗ ಇಲಾಖೆ ಗಮನಕ್ಕೆ ತಂದು ಅವರೇ ಅಂದ್ರೆ ಸುಮ್ಮನೆ ಅನಿಮಲ್ನ, ಏಕೆಂದ್ರೆ ಏನಾಗುತ್ತೆ ಅನಿಮಲ್ ಬಿಹೇವಿಯರ್ನ ನಮಗೆ ಫಸ್ಟ್ ನಮಗೆ ಗೊತ್ತಿರಬೇಕು, ಅಂದ್ರೆ ಮಾತ್ರ ಆ ಒಂದು ಪ್ರಾಣಿನ ನಾವು ಹ್ಯಾಂಡಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನಮಗೆ ಅನಿಮಲ್ ಬಿಹೇವಿಯರ್ ಗೊತ್ತಿಲ್ಲದಲೆ ನಾವೇ ಮುಂದೆ ಹೋಗ್ಬಿಟ್ಟು ಪ್ರಾಣಿಗಳನ್ನ ನಾವು ಏನು ತಾಬದಿಗೆ ತರ್ತೀವಿ ಅಂತಂದ್ರೆ ಖಂಡಿತವಾಗ್ಲೂ ಸಾಧ್ಯ ಆಗಲ್ಲ. ಅವಾಗ ಏನಾಗುತ್ತೆ, ಘರ್ಷಣೆ ಆಗುತ್ತೆ, ಮತ್ತೆ ಅದರಿಂದ ಬೇರೆ ಬೇರೆ ರೀತಿ ಪರಿಣಾಮಗಳು ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದರಿಂದ ನಾನು ಒಂದೇ ಕೇಳ್ಕೊಳ್ಳೋದು, ಯಾವುದೇ ಕಾರಣಕ್ಕೂ ಇಲಾಖೆ ಪ್ರತಿಯೊಬ್ಬರ ಜೊತೆನಲ್ಲಿ ಇರುತ್ತೆ, ಯಾವುದೇ ಸಂದರ್ಭದಲ್ಲಿ ಅವರ ಗಮನಕ್ಕೆ ಈ ಪ್ರಾಣಿ ಅಥವಾ ಯಾವುದೇ ಪ್ರಾಣಿಗಳ ಇದು ಕಂಡು ಬಂದಾಗ ನಮ್ಮ ಇಲಾಖೆ ಗಮನಕ್ಕೆ ತರಲಿ. ಸೊ ನಮ್ಮ ಇಲಾಖೆಯ ಯಾವುದೇ ರೀತಿಯಲ್ಲಿ ತಡ ಮಾಡದಲೆ ಸೊ ಇಮಿಡಿಯೇಟ್ ಆಗಿ ಅಂತ ಒಂದು ಸಮಸ್ಯೆನ ನೀಗಿಸ್ಲಿಕ್ಕೆ ಎಲ್ಲಾ ತರದ ಕ್ರಮಗಳನ್ನು ಜರುಗಿಸುತ್ತೆ.
0: ಸರ್, ಸಾಕಷ್ಟು ಮಾಹಿತಿಗಳು ಮತ್ತು ಸಲಹೆಗಳನ್ನ ಕೂಡ ತಾವು ತಿಳಿಸಿದ್ರಿ ಸಾರ್ವಜನಿಕರು.

0: ಹೇಗೆ ಈ ಒಂದು ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನು ತಡೆಗಟ್ಟತಕ್ಕಂಥ ನಿಟ್ಟಿನಲ್ಲಿ ಏನೇನು ಮುಂಜಾಗ್ರತೆಯನ್ನು ಕೈಗೊಳ್ಳಬೇಕು ಮತ್ತು ಇಲಾಖೆ ಈಗೆಲ್ಲ ಯೋಜನೆಗಳನ್ನು ಮಾಡಿಕೊಂಡಿದೆ ಅನ್ನೋದ್ರ ಬಗ್ಗೆ ಕೂಡ ತಾವು ತಿಳಿಸ್ರಿ ಸರ್. ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯದ ಜನತೆಗೆ ಜೊತೆಗೆ ಈ ಒಂದು ಅರಣ್ಯ ವ್ಯಾಪ್ತಿಯ ಒಂದು ಹಂಚಿನಲ್ಲಿರ್ತಕ್ಕಂಥ ಒಂದು ಜನರಿಗೆ ಈ ಮತ್ತು ಮಾನವ ಮತ್ತು ಪ್ರಾಣಿ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ತಮ್ಮ ಸಲಹೆ ಅಥವಾ ಕೊನೆಯ ಸಂದೇಶ ಏನು ಸರ್ ನಮ್ಮ ಕೇಳುಗರಿಗೆ?
1: ಅದೇ ಸಂದೇಶ ಇಷ್ಟೇ, ಇಲಾಖೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ನಿಮ್ಮವರೇ ಯಾವುದೇ ಕಾರಣಕ್ಕೂ. ಅವರು ನಿಮ್ಮ ಶತ್ರುಗಳಲ್ಲ, ನೀವು ಅವರ ಶತ್ರುಗಳಲ್ಲ. ಸೊ ನಾವು ನೀವು ಜೊತೆಯಲ್ಲಿ ಈ ಒಂದು ಸಂಘರ್ಷನ ತಹಬದಿಗೆ ತರಲಿಕ್ಕೆ ಎಲ್ಲ ಕೈ ಜೋಡಿಸ್ಬಿಟ್ಟು ಪ್ರಯತ್ನ ಪಟ್ಟು ಈ ಸಮಸ್ಯೆಗೆ ಒಂದು ಉತ್ತಮ ಪರಿಹಾರನ ಕಂಡುಕೊಳ್ಳೋಣ ಅಂತೇಳಿ ಹೇಳ್ತೀನಿ.
0: ತುಂಬಾ ಧನ್ಯವಾದಗಳು ಸರ್. ತಾವು ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಮಾನವ ಮತ್ತು ಪ್ರಾಣಿ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯ ಯೋಜನೆಗಳು ಮತ್ತು ಸಾರ್ವಜನಿಕರು ಕೈಗೊಳ್ಳಬೇಕಾದಂತಹ ಒಂದು ಮುಂಜಾಗ್ರತಾ ಕ್ರಮಗಳ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಮ್ಮ ಕೇಳುಗರಿಗೆ ತಾವು ತಿಳಿಸಿಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬಾ ಧನ್ಯವಾದಗಳನ್ನು ತಿಳಿಸ್ತಿದ್ದೀನಿ ಸರ್.
1: ಧನ್ಯವಾದಗಳು
0: ಕೇಳುಗರೆ. ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮಾನವ ಮತ್ತು ಪ್ರಾಣಿ ಸಂಘರ್ಷನ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ ನಿರ್ದೇಶಕರಾದ ಶ್ರೀ ನಂದೀಶ್ ಎಲ್ರವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
2: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
0: ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರು ಪ್ರಸಾರ ಕಾರ್ಯಕ್ರಮದಲ್ಲಿ ಮಾನವ ಮತ್ತು ಪ್ರಾಣಿ ಸಂಘರ್ಷ ತಡೆಗಟ್ಟುವ ಕುರಿತು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ನಿರ್ದೇಶಕರು ಹಾಗೂ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಶ್ರೀ ನಂದೀಶ್ ಎಲ್ ಅವರ ಜೊತೆಗಿನ ಮರು ಪ್ರಸಾರ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಗದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
3: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದು ನಾವು ಮಾತನಾಡಲಿರುವ ವಿಷಯ ಅತ್ಯಂತ ಮಹತ್ವದ್ದಾಗಿದೆ. ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆಗಳು. ಇತ್ತೀಚಿನ ದಿನಗಳಲ್ಲಿ ಡಬಲ್ ಹಣ, ಗ್ಯಾರಂಟಿ ಲಾಭ, ರಿಸ್ಕ್ ಇಲ್ಲದ ಇನ್ವೆಸ್ಟ್ಮೆಂಟ್ ಎಂಬ ಆಮಿಷಗಳು ಸಾಮಾಜಿಕ ಜಾಲತಾಣಗಳಲ್ಲಿ, ವಾಟ್ಸಪ್ ಗುಂಪುಗಳಲ್ಲಿ, ಟೆಲಿಗ್ರಾಮ್ ಚಾನೆಲ್ಗಳಲ್ಲಿ ತುಂಬಾ ಕಾಣಿಸುತ್ತಿವೆ. ಹಲವರು ತಮ್ಮ ಜೀವನ ಪೂರ್ತಿ ಸಂಗ್ರಹಿಸಿದ ಹಣವನ್ನೇ ಕಳೆದುಕೊಂಡಿರುವ ಘಟನೆಗಳು ಹೆಚ್ಚಾಗುತ್ತಿವೆ. ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಅದು ಹೇಗೆ ನಡೆಯುತ್ತದೆ? ನಾವು ಅದರಿಂದ ಹೇಗೆ ತಪ್ಪಿಸಿಕೊಳ್ಳಬಹುದು? ಇವೆಲ್ಲದರ ಬಗ್ಗೆ ಇಂದು ವಿವರವಾಗಿ ತಿಳಿದುಕೊಳ್ಳೋಣ.
4: ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆಯ ಹೆಸರಿನಲ್ಲಿ ಜನರನ್ನು ಮೋಸಗೊಳಿಸಿ ಅವರಿಂದ ಹಣ ಕಸಿದುಕೊಳ್ಳುವ ವಿಧಾನ. ಸ್ಕ್ಯಾಮರ್ಗಳು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನೀವು 10,000 ಹೂಡಿಸಿದರೆ 30 ದಿನಗಳಲ್ಲಿ 20,000 ಆಗುತ್ತದೆ. ಇದು ಸರ್ಕಾರ ಮಾನ್ಯತೆ ಪಡೆದ ಯೋಜನೆ. ಸ್ಟಾಕ್ ಮಾರ್ಕೆಟ್ ಅಥವಾ ಕ್ರಿಪ್ಟೋದಲ್ಲಿ ಖಚಿತ ಲಾಭ ಸಿಗುತ್ತದೆ. VIP ಗ್ರೂಪ್ಗೆ ಸೇರಿಸಿದರೆ ಸಿಗ್ನಲ್ ಕೊಡುತ್ತೇವೆ ಎಂದು ಹೇಳುತ್ತಾರೆ. ಆರಂಭದಲ್ಲಿ ಅವರು ಸ್ವಲ್ಪ ಲಾಭ ತೋರಿಸಬಹುದು. ಇದರಿಂದ ಜನರಲ್ಲಿ ನಂಬಿಕೆ ಮೂಡುತ್ತದೆ. ನಂತರ ದೊಡ್ಡ ಮೊತ್ತ ಹೂಡಿಸಲು ಹೇಳುತ್ತಾರೆ. ಹಣ ಹಾಕಿದ ನಂತರ ಫೋನ್ ಸ್ವಿಚ್ ಆಫ್, ವೆಬ್ಸೈಟ್ ಕ್ಲೋಸ್, ಗ್ರೂಪ್ ಡಿಲೀಟ್.
5: ಸಾಮಾನ್ಯವಾಗಿ ಕಾಣುವ ಇನ್ವೆಸ್ಟ್ ಸ್ಕ್ಯಾಮ್ಗಳ ವಿಧಗಳು: ಫೋನ್ಸಿ ಸ್ಕೀಮ್, ಹೊಸ ಜನರಿಂದ ಹಣ ತೆಗೆದು ಹಳೆಯವರಿಗೆ ಲಾಭ ನೀಡುವುದು, ಹೊಸ ಸದಸ್ಯರು ಬರದೇ ಹೋದರೆ ಯೋಜನೆ ಕುಸಿಯುತ್ತದೆ. ಕ್ರಿಪ್ಟೋ ಸ್ಕ್ಯಾಮ್, ಹೊಸ ಕ್ರಿಪ್ಟೋ ಕಾಯಿನ್, ಬ್ಲ್ಯಾಕ್ ಚೈನ್ ಪ್ರಾಜೆಕ್ಟ್ ಹೆಸರಿನಲ್ಲಿ ಹೂಡಿಕೆ ಕೇಳುವುದು. ಫೇಕ್ ಟ್ರೆಂಡಿಂಗ್ ಆ್ಯಪ್ಗಳು, ನಕಲಿ ಆ್ಯಪ್ಗಳಲ್ಲಿ ಲಾಭ ತೋರಿಸಿ ವಿತ್ಡ್ರಾ ಮಾಡಲು ಹೋದಾಗ ಟ್ಯಾಕ್ಸ್ ಚಾರ್ಜ್ ಹೆಸರಿನಲ್ಲಿ ಮತ್ತೆ ಹಣ ಕೇಳುವುದು. ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಟ್ರೆಂಡಿಂಗ್ ಗ್ರೂಪ್ಗಳು, ಸ್ಟಾಕ್ ಟಿಪ್ಸ್, ಇಂಟರ್ಡೈ ಸಿಗ್ನಲ್ ಹೆಸರಿನಲ್ಲಿ ಹಣವನ್ನು ಕಲೆ ಹಾಕುವುದು. ರಿಯಲ್ ಎಸ್ಟೇಟ್ ಅಥವಾ ಚಿಟ್ ಫಂಡ್ ಮೋಸಗಳು, ಕಡಿಮೆ ದರದಲ್ಲಿ ಜಾಗ ಕೊಡುತ್ತೇವೆ ಎಂದು ಹೇಳಿ ಮುಂಗಡ ಹಣ ಪಡೆದು ನಾಪತ್ತೆಯಾಗುವುದು.
6: ಈ ಸ್ಕ್ಯಾಮ್ ಅನ್ನು ಗುರುತಿಸುವ ಲಕ್ಷಣಗಳು ಇಂತಿವೆ: ಅತಿಯಾದ ಲಾಭದ ಭರವಸೆಯನ್ನು ನೀಡುವುದು, ತಕ್ಷಣ ಹಣ ಹೂಡಲು ಒತ್ತಡವನ್ನು ಇರುವುದು, ದಾಖಲೆಗಳಿಲ್ಲದಂತಹ ಕಂಪನಿಗಳು, ಅಧಿಕೃತ

0: ವೆಬ್ಸೈಟ್ ಅಥವಾ ರಿಜಿಸ್ಟ್ರೇಷನ್ ಮಾಹಿತಿ ಇಲ್ಲದಿರುವುದು, ಈ ಆಫರ್ ಇಂದು ಮಾತ್ರ ಎಂದು ಒತ್ತಡದ ಮಾತುಗಳನ್ನು ಆಡುವುದು. ಒಂದು ಮಾತು ನೆನಪಿಟ್ಟುಕೊಳ್ಳಿ, ಹೆಚ್ಚು ಲಾಭ ಎಂದರೆ ಹೆಚ್ಚು ಅಪಾಯ, ಅಪಾಯವೇ ಇಲ್ಲದೆ ಹೆಚ್ಚು ಲಾಭ ಎಂದರೆ ಅದು ಸ್ಕ್ಯಾಮ್ ಅಥವಾ ಮೋಸ ಆಗಿರುವ ಸಾಧ್ಯತೆ ಹೆಚ್ಚು. ಯಾಕೆ ಜನರು ಮೋಸಕ್ಕೆ ಒಳಗಾಗುತ್ತಾರೆ? ಬೇಗನೆ ಶ್ರೀಮಂತರಾಗಬೇಕೆಂಬ ಆಸೆ, ಆರ್ಥಿಕ ಸಂಕಷ್ಟ, ಇತರರು ಲಾಭ ಪಡೆದಿದ್ದಾರೆಂಬ ನಂಬಿಕೆ, ಸಾಮಾಜಿಕ ಜಾಲತಾಣದ ಪ್ರಭಾವ ಮತ್ತು ಆರ್ಥಿಕ ಜ್ಞಾನದ ಕೊರತೆ. ಸ್ಕ್ಯಾಮರ್ಗಳು ನಮ್ಮ ಭಾವನೆಗಳನ್ನು ಬಳಸುತ್ತಾರೆ. ಲೋಭ, ಭಯ, ತುರ್ತು ಪರಿಸ್ಥಿತಿ. ಹೇಗೆ ಜಾಗರೂಕರಾಗಬೇಕು? ಯಾವುದೇ ಹೂಡಿಕೆ ಮಾಡುವ ಮುನ್ನ ಕಂಪನಿಯ ರಿಜಿಸ್ಟ್ರೇಷನ್ ಪರಿಶೀಲಿಸಬೇಕು. ಸೆಬಿ ಅಥವಾ RBI ಮಾನ್ಯತೆ ಇದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು. ಗೂಗಲ್ನಲ್ಲಿ ಕಂಪನಿಗಳ ಬಗ್ಗೆ ರಿವ್ಯೂಗಳನ್ನು ನೋಡಬೇಕು ಹಾಗೂ ಕುಟುಂಬದವರೊಂದಿಗೆ ಚರ್ಚಿಸಬೇಕು. ತಕ್ಷಣ ಹಣ ಹಾಕಿ ಎಂದರೆ ಒತ್ತಡಕ್ಕೆ ಒಳಗಾಗಬಾರದು ಹಾಗೂ ಅಜ್ಞಾತ ಲಿಂಕ್ಗಳನ್ನು ಕ್ಲಿಕ್ ಮಾಡಬಾರದು. ಒಂದು ಸರಳ ನಿಯಮ, ನಿಮಗೆ ಅರ್ಥವಾಗದ ಹೂಡಿಕೆಯನ್ನು ಮಾಡಬೇಡಿ.
1: ಹಾಗಾದರೆ ಮೋಸವಾದರೆ ಏನು ಮಾಡಬೇಕು? ಯಾರಾದರೂ ಈಗಾಗಲೇ ಮೋಸಕ್ಕೆ ಒಳಗಾಗಿದ್ದರೆ ತಕ್ಷಣ ಬ್ಯಾಂಕ್ಗೆ ಮಾಹಿತಿ ನೀಡಿ. ಸೈಬರ್ ಕ್ರೈಂ ಹೆಲ್ಪ್ಲೈನ್ ನಂಬರಾದ 1930 ಕರೆ ಮಾಡಿ. ಸೈಬರ್ ಕ್ರೈಂ .government.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಎಲ್ಲ ಚಾಟ್, ಟ್ರಾನ್ಸಾಕ್ಷನ್, ಸ್ಕ್ರೀನ್ಶಾಟ್ಗಳನ್ನು ಉಳಿಸಿ. ತಡ ಮಾಡಬೇಡಿ. ಬೇಗ ಮಾಹಿತಿ ನೀಡಿದರೆ ಹಣ ವಾಪಸ್ ಸಿಗುವ ಸಾಧ್ಯತೆ ಹೆಚ್ಚಿರುತ್ತದೆ.
2: ಒಂದು ಚಿಕ್ಕ ನೈಜ ಕತೆ. ಒಬ್ಬ ನಿವೃತ್ತ ಶಿಕ್ಷಕರು ತಮ್ಮ ಪಿಂಚಣಿ ಹಣವನ್ನು ಡಬಲ್ ಆಗುತ್ತದೆ ಎಂಬ ಅಂಶಕ್ಕೆ ಒಳಗಾಗಿ ಹೂಡಿಕೆ ಮಾಡಿದರು. ಆರಂಭದಲ್ಲಿ 5,000 ಲಾಭ ತೋರಿಸಿದರು. ನಂತರ ಅವರು 5,00,000 ಹೂಡಿದರು. ಒಂದು ವಾರದ ನಂತರ ಆಪ್ ಕೆಲಸ ನಿಲ್ಲಿಸಿತು, ಗ್ರೂಪ್ ಅಳಿಸಲಾಯಿತು. ಇದು ಕೇವಲ ಒಂದು ಉದಾಹರಣೆ. ಇಂತಹ 1,000 ಪ್ರಕರಣಗಳು ನಡೆಯುತ್ತಿವೆ.
3: ಇದಕ್ಕೆ ಆರ್ಥಿಕ ಜ್ಞಾನ ತುಂಬಾ ಅಗತ್ಯ. ಹಣ ಗಳಿಸುವುದು ಕಷ್ಟ, ಆದರೆ ಕಳೆದುಕೊಳ್ಳುವುದು ಸುಲಭ. ಹೂಡಿಕೆ ಮಾಡಲು ಬ್ಯಾಂಕ್ನಲ್ಲಿ FD ಇಡುವುದು, ಮಾನ್ಯತೆ ಪಡೆದ ಸಂಸ್ಥೆಗಳ ಮೂಲಕ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡುವುದು, ಸರ್ಕಾರದ ಬಾಂಡ್ಗಳ ಮೇಲೆ ಇನ್ವೆಸ್ಟ್ ಮಾಡುವುದು, ವಿಶ್ವಾಸಾರ್ಹ ಹಣಕಾಸು ಸಲಹೆಗಾರರ ಸಲಹೆ ಪಡೆಯುವುದು, ಇವುಗಳಂತಹ ಸುರಕ್ಷಿತ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು.
2: ಅಂತಿಮ ಸಂದೇಶ, ಸ್ನೇಹಿತರೆ, ಸ್ಕ್ಯಾಮರ್ಗಳು ಹೊಸ ಹೊಸ ರೂಪದಲ್ಲಿ ಬರುತ್ತಾರೆ. ಆದರೆ ನಮ್ಮ ಜಾಗರೂಕತೆ ಅವರಿಗಿಂತ ಒಂದು ಹೆಜ್ಜೆ ಮುಂದೆ ಇರಬೇಕು. ಡಬಲ್ ಹಣ ಎಂಬ ಮಾತು ಕೇಳಿದಾಗ ಒಮ್ಮೆ ಯೋಚಿಸಿ, ಪರಿಶೀಲಿಸಿ, ಆಮೇಲೆ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಪರಿಶ್ರಮದ ಹಣವನ್ನು ರಕ್ಷಿಸುವುದು ನಿಮ್ಮ ಜವಾಬ್ದಾರಿ. ಇಂದಿನ ಕಾರ್ಯಕ್ರಮ ಇಷ್ಟವಾದರೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಧನ್ಯವಾದಗಳು.
4: ನಮ್ಮ ನಿಲಯದಿಂದ ಇನ್ನು ಮುಂದೆ ಗಾನ ಗಂಧರ್ವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

0: ಇದುವರೆಗೂ ಗಾನ ಗಂಧರ್ವ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಪ್ರಿಯ ಕೇಳುಗರೆ, ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮದ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ಮುಂದಿನ ನಮ್ಮ ಪ್ರಸಾರದ ಸಮಯ ನಾಳೆ ಬೆಳಿಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ಪತ್ರ ಬರೆಯಿರಿ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, 3ನೇ ಮಹಡಿ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು. ಎಸ್ಎಂಎಸ್ ಮೂಲಕವೂ ಸಹ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಬಹುದು. ದೂರವಾಣಿ ಸಂಖ್ಯೆ 9900501119. ನಮಸ್ಕಾರ, ಶುಭರಾತ್ರಿ.